ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 6ನೇ ದಿನ ಅಂದರೆ 2026 ಇಸವಿ ಮೇ ತಿಂಗಳ 27ನೇ ತಾರೀಖು

ವಾರ ಈಗ ಸಮಯ 5:58:40. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆಲ್ಲ ನಿಸರ್ಗ ಆನಂದ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ, 6:30 ಚಿಂತನ ಎಎಸ್ಎನ್ ಹೆಬ್ಬಾರ್ ಅವರಿಂದ, 6:35 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 6:50 ಮತ್ತು 6:15 ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರದ ಶ್ರೀಮಠ ಕೆರೆಗೋಡಿ ತಿಪ್ಪಟೂರು. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಸವಿಗಾನ, 8:30 ರೇಡಿಯೋ ಡಾಕ್ಟರ್. ವಿಷಯ ಮಧುಮೇಹದಲ್ಲಿ ಪಾದಕೆರಗಾಗುವ ಸವಾಲುಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ನವೀನ್ ನಾರಾಯಣ್. ಸಂದರ್ಶನ ಸುಜಾತಾ ಎಫ್ ತಳವಾರ್. 9:00 ಹಲೋ ಆಕಾಶವಾಣಿ ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ, ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮುಂಗಾರು ಹಂಗಾಮಿಗೆ ಹಾಸನ ಜಿಲ್ಲಾ ಆಡಳಿತದ ಸಿದ್ಧತೆಗಳು, ಶಾಲೆಗಳ ಪುನರಾರಂಭ ಹಾಗೂ ಹಾಸನ ಜಿಲ್ಲೆಯ ವಿವಿಧ ಸಮಸ್ಯೆಗಳು. ಈ ಕುರಿತು ಭಾಗವಹಿಸುತ್ತಾರೆ ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ. ಹತ್ತು 10:00 ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೆರೆ ಕಟ್ಟಲು ಒಂದು ಕಲ್ಲು ನೀಡೋಣ, ಕಲ್ಲು ಕೀಳದಿರೋಣ. 10:30 ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು. 11:00 ಫುಲ್ವಾರಿ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ವರಲಕ್ಷ್ಮಿ ವಿ ಅವರ ಕೀಬೋರ್ಡ್ ವಾದನ. 12:05 ವನಿತಾ ವಿಹಾರ, ಅನಿತಾ ಶೆಟ್ಟಿ ಮೂಡುಬಿದಿರೆ ಅವರಿಂದ ಕಥೆ ಅವಳ ಹೆಜ್ಜೆ. 12:35 ಆರೋಗ್ಯ ಕಾರ್ಯಕ್ರಮ, ಲೂಫಸ್ ಕಾಯಿಲೆಗೆ ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ. 1:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಉಮಂಗ್ ಯೋಜನೆ ಕುರಿತಾದ ಕಾರ್ಯಕ್ರಮ. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಸಖಿ ಸಹಿಲಿ, 4:00 ಆಜ್ ಕಿ ಮೆಹಮಾನ್. ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಗ್ಯಾಂಗ್ರೀನ್ ಸಮಸ್ಯೆಗೆ ಕಾರಣಗಳು, ಲಕ್ಷಣಗಳು ಹಾಗೂ ತಡೆಗಟ್ಟುವಿಕೆ. ಭಾಗವಹಿಸುತ್ತಾರೆ ಡಾ ಬಾಲಕೃಷ್ಣ ಎಂಎ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. 5:30 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 6:20 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ. 6:50 ಕೃಷಿ ತರಂಗ, ನಿವೃತ್ತ ಯೋಧನ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಎಂಡಿ ತುಳಸಿರಾಮ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ. ಪ್ರಸ್ತುತಿ ಅರಕಲಗೂಡು ವಿಮಧುಸೂದನ್. 7:45 ಚಿತ್ರಗೀತೆಗಳು. 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮ. ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು. 9:15 ಸ್ಪಾಟ್ ಲೈಟ್. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರೀಡಾಲೋಕ. ಅಂತಾರಾಷ್ಟೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ಎಸ್ಒಬಿ ಆಯ್ಕೆ ಕಮಿಟಿಯ ಸದಸ್ಯರೂ ಆಗಿರುವ ನಾಗಳ್ಳಿ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ರಾತ್ರಿ 10:00 ಮಧುರಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾ ಛಲ್.

ಆಕಾಶವಾಣಿ ಹಾಸನ. ಈಗ ಸಮಯ ಸರಿಯಾಗಿ 6:10:10. ಶಿಕ್ಷಣ ಎನ್ನುವುದು ಅತ್ಯಂತ ಶಕ್ತಿಶಾಲಿ ಆಯುಧ. ಅದರ ಮೂಲಕ ಜಗತ್ತನ್ನು ಬದಲಿಸಬಹುದು. ಇದು ನೆಲ್ಸನ್ ಮಂಡೇಲಾ ಅವರ ಶುಭನುಡಿ. ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪುರಂದರದಾಸರ ಭಕ್ತಿ ರಚನೆ. ಗರುಡಗಮನ ಬಂದನು ನೋಡಿರೋ ಬೇಗ. ಹಾಡಿದ್ದಾರೆ ವಾಣಿ ಜಯರಾಮ್.

0: ಆತ್ಮೀಯ ಕೇಳುಗರೇ,
1: ಹಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮ.
0: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
1: ಇಂದು ಬೆಳಗ್ಗೆ 9 ಗಂಟೆಗೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ ಅವರು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂಗಾರು ಹಂಗಾಮಿಗೆ ಹಾಸನ ಜಿಲ್ಲಾ ಆಡಳಿತದ ಸಿದ್ಧತೆಗಳು, ಶಾಲೆಗಳ ಪುನರಾರಂಭ ಹಾಗೂ ಹಾಸನ ಜಿಲ್ಲೆಯ ವಿವಿಧ ಸಮಸ್ಯೆಗಳ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
1: ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ಪೂರ್ವಭಾವಿ ಸಿದ್ಧತೆಗಳು, ನೂತನ ಶೈಕ್ಷಣಿಕ ವರ್ಷಕ್ಕೆ ಶಾಲೆಗಳ ಪುನರಾರಂಭ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾರ್ಗದರ್ಶನ ಮಾಡಲಿದ್ದಾರೆ.
0: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನವನ್ನ ಸೆಳೆಯಬಹುದು.
0: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು ಸಂಖ್ಯೆ 246289 ಎಸ್ಟಿಡಿ ಕ್ರಮಾಂಕ 08172.
1: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
2: ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಪುರಂದರದಾಸರ ಭಕ್ತಿ ರಚನೆ ಯಾರೋ ಬರುವರು ನಿನ್ನ ಹಿಂದೆ.

ಕೇಳಿ ಇನ್ನು ಮುಂದೆ ಅನಂತ ಕುಲಕರ್ಣಿ ಅವರು ಹಾಡಿರುವ ಭವತಾರಕ ಅವರ ಭಕ್ತಿ ರಚನೆ ಹಿಡಿದ್ಯಾನ ಹಿಡಿದ್ಯಾನ ಬಿಡು ಬಿಡು ವಿಷಯದ ಧ್ಯಾನ.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ, ಈಗ ಸಮಯ 6:30 ನಿಮಿಷಗಳಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿಬಂದವು. ಆಕಾಶವಾಣಿ ಇದೀಗ ಚಿಂತನ ಎಎಸ್ಎನ್ ಹೆಬ್ಬಾರ್ ಅವರಿಂದ.
1: ಸಮಾಜದಲ್ಲಿ ಎಲ್ಲ ಬಗೆಯ ವೃತ್ತಿಯವರು ಇರುತ್ತಾರೆ. ಇವರಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಇವರೆಲ್ಲ ನಮ್ಮ ಒಟ್ಟಿಗೆ ಇರುವುದರಿಂದಲೇ ನಮ್ಮ ಸಮಾಜ. ಇವರಿದ್ದರೆ ಮಾತ್ರ ನಾವು. ನಮ್ಮ ಉಳಿವು ಅಳಿವುಗಳೆಲ್ಲ ಈ ಎಲ್ಲ ವೃತ್ತಿಯವರನ್ನೇ ಅವಲಂಬಿಸಿದೆ. ಹಾಗಾಗಿ ಯಾರನ್ನೂ ಯಾವ ವೃತ್ತಿಯವರನ್ನೂ ಕಡೆಗಣಿಸುವಂತಿಲ್ಲ. ಉದಾಹರಣೆಗೆ ಕ್ಷೌರಿಕರು, ಇವರಿಲ್ಲದಿದ್ದಲ್ಲಿ ನಮ್ಮ ನಿಮ್ಮ ಗಡ್ಡ ಮೀಸೆ ತಲೆ ಕೂದಲುಗಳು ರಸ್ತೆ ತನಕವೂ ಹೋಗುತ್ತಿದ್ದವು. ಇವರಿದ್ದರೆ ಮಾತ್ರ ನಾವು ಚಂದವಾಗಿ ಮನೆಯಿಂದ ಹೊರಬೀಳಲು ಸಾಧ್ಯ. ದರ್ಜಿಗಳು ಅಷ್ಟೇ, ಇವರು ಬಟ್ಟೆ ಹೊಲಿದು ಕೊಡದಿದ್ದರೆ ನಾವು ಎಲ್ಲಿಗೂ ಹೋಗುವಂತಿಲ್ಲ. ಬೆಳಗಿನ ಜಾವದಲ್ಲೇ ಮನೆ ಎದುರು ಹಾಲು ತಂದಿಟ್ಟು ಹೋಗುವವರಿದ್ದಾರಲ್ಲ, ಎಂಥ ಮಳೆ ಇರಲಿ, ಚಳಿ ಇರಲಿ, ಕತ್ತಲಿರಲಿ, ಇವರು ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾರೆ. ಹಾಲು ಬರುವುದು ತುಸು ತಡವಾದರೂ ಮನೆಯಲ್ಲಿ ಬೆಳಗ್ಗಿನ ಚಹಾ ಕಾಫಿ ಕುಡಿಯಲಾಗದೆ ಹಾಲಾಹಲ ಕೋಲಾಹಲವೇ ಉಂಟಾಗುತ್ತದೆ. ಅದೇ ರೀತಿ ದಿನಪತ್ರಿಕೆ ಹಂಚುವ ಹಿರಿಯರು, ಹುಡುಗರು ಸಹ ಪಾಪ, ಪ್ರತಿದಿನ ಪತ್ರಿಕೆ ಹಂಚಿಯೇ ಶಾಲೆಗೆ ಹೋಗುವ ಬಾಲಕರಿದ್ದಾರೆ. ವರ್ಷಗಟ್ಟಲೆಯಿಂದ ಸೈಕಲ್ ತುಳಿದು ಪತ್ರಿಕೆ ಹಂಚುವ ಹಿರಿಯರಿದ್ದಾರೆ. ಇವರನ್ನು ನಾವೆಲ್ಲ ಕೃತಜ್ಞತೆಯಿಂದ ನೆನೆಯಬೇಡುವೆ. ಅಡುಗೆ ಮಾಡುವ ಬಾಣಸಿಗರಂತೂ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿರುವ ವೃತ್ತಿಪರರು. ಸದಾ ಬೆಂಕಿಯ ಮುಂದೆ ಕುಳಿತು ನಿಮಗಾಗಿ ರುಚಿ ರುಚಿಯ ಊಟ ತಿಂಡಿ ಪಾನೀಯ ತಯಾರಿಸಿಕೊಡುವ ಇವರನ್ನು ದೂರುವಂತೆಯೇ ಇಲ್ಲ. ನೀವು 500 ಜನರಿಗೆ ಅಡುಗೆ ಅಂತ ಹೇಳಿ ಊಟಕ್ಕೆ 700 ಜನ ಬಂದರೂ ಏನೂ ಬೇಜಾರು ಮಾಡದೆ ಒಲೆಯ ಮುಂದೆ ಕುಳಿತು ತನ್ನನ್ನೇ ತಾನು ಸುಟ್ಟುಕೊಂಡು ನಿಮ್ಮ ಮರ್ಯಾದೆ ಪ್ರತಿಷ್ಠೆ ಹೆಸರು ಹಾಳಾಗದಂತೆ ಅಷ್ಟೂ ಜನಕ್ಕೆ ಸಾಕಾಗುವಷ್ಟು ಅಡುಗೆ ಮಾಡಿ ಹಾಕುವ ಈ ಬಾಣಸಿಗರು ಸಾಮಾನ್ಯರೇ. ಹೀಗೆ ವೈವಿಧ್ಯಮಯವಾದ ಒಂದೊಂದು ವೃತ್ತಿ ಉದ್ಯೋಗದವರು ಬದುಕಿನಲ್ಲಿ ಬಹು ಪ್ರಮುಖರೇ. ಮಡಿವಾಳರು ಬಟ್ಟೆ ಮಡಿ ಮಾಡದಿದ್ದರೆ, ಚಮ್ಮಾರರು ಪಾದರಕ್ಷೆ ಮಾಡದಿದ್ದರೆ, ಮನೆ ಕೆಲಸದಾಗೆ ಕೆಲಸಕ್ಕೆ ಬರದಿದ್ದರೆ, ಹೀಗೆ ಒಂದೊಂದು ವೃತ್ತಿಯವರು ನಮ್ಮನ್ನು ಆಳುತ್ತಾರೆ. ಒಬ್ಬ ಕೃಷಿಕ ಭತ್ತ ಬೆಳೆದಿದ್ದರೆ ನೀವೇನು ಉಣ್ಣುತ್ತೀರಿ? ಶಿಕ್ಷಕರೇ ಇಲ್ಲದಿದ್ದರೆ ಮಕ್ಕಳ ವಿದ್ಯಾಭ್ಯಾಸದ ಗತಿಯೇನು? ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕೊಯ್ಯುವರು ಇಲ್ಲದಿದ್ದರೆ ತಲೆ ಮೇಲೆ ಬಿದ್ದು ಸಾಯಬೇಕಾ? ಮೇಸ್ತ್ರಿಗಳು, ಗಾರೆ ಮಾಡುವವರು, ಬಡಗಿಗಳು, ವಿದ್ಯುತ್ ಜೋಡಣೆಗಾರರು, ಕೊಳಾಯಿ ಹೊಂದಿಸುವವರು, ಬಾವಿ ತೋಡುವವರು, ಹೀಗೆ ಒಂದು ಮನೆ ಕಟ್ಟಬೇಕಾದ್ರೆ ಇವರೆಲ್ಲರೂ ಬೇಕೇ ಬೇಕಲ್ಲವೇ? ನಿಮ್ಮ ಮೇಲೆ ಸುಳ್ಳು ಕೇದು ಬಿದ್ದರೆ ಕಾಪಾಡಲು ವಕೀಲರು ಬೇಕಲ್ಲವೇ? ಹಾಗಿದ್ದರೂ ಒಂದು ಮಗು ಹುಟ್ಟಿದ ತಕ್ಷಣ ಜನ ಯೋಚಿಸುವುದೇ ಈ ಮಗುವನ್ನು ಇಂಜಿನಿಯರ್ ಮಾಡುವುದಾ, ಡಾಕ್ಟರ್ ಮಾಡುವುದಾ ಎಂತ. ಈ ಎರಡೂ ದೊರಕದಿದ್ದರೆ ಮಾತ್ರ ವಕೀಲರಿಗೆ ಸ್ಥಾನ. ಇದೆಂತಹ ವಿಪರ್ಯಾಸ! ದೇಶದ ಎಲ್ಲರೂ ಇಂಜಿನಿಯರೇ, ಡಾಕ್ಟರೇ, ಆದರೆ ಬೆಳೆ ಬೆಳೆಯುವವರು ಯಾರು? ನಿಮ್ಮ ಮಕ್ಕಳಿಗೆ ಪಾಠ ಹೇಳುವವರು ಯಾರು? ದವಸ ಧಾನ್ಯ ಎಣ್ಣೆ ಬೇಳೆ ಕಾಳು ಮಾರುವ ವರ್ತಕರೇ ಇಲ್ಲವಾದರೆ ನೀವು ಉಣ್ಣುವುದೇನು? ಸಣ್ಣ ಸಂಪಾದನೆ ಇರಲಿ, ದೊಡ್ಡ ಸಂಪಾದನೆ ಇರಲಿ, ಅದೇ ಮುಖ್ಯವಲ್ಲ. ನಾವು ನೀವು ಎಲ್ಲ ಸಮಾಜದಲ್ಲಿ ಗೌರವದಿಂದ ಬದುಕಬೇಕಾದರೆ ಸುತ್ತಲಿರುವ ಇಂತಹ ಎಲ್ಲ ವೃತ್ತಿ ಉದ್ಯೋಗ ಕಸುಬಿನ ಜನಗಳು ಅಷ್ಟೇ ಮುಖ್ಯ. ಪ್ರಾಮುಖ್ಯ ಸಹ ಅವರಿಲ್ಲದೆ ನಾವಿಲ್ಲ ಎಂಬುದನ್ನು ನಾವು ಅರಿತಿರಬೇಕು. ನನಗಂತೂ ಈ ವೃತ್ತಿಪರರ ಪ್ರಾಮುಖ್ಯತೆ ಅವಶ್ಯಕತೆ ಕೊರೋನಾ ಸಂದರ್ಭದಲ್ಲಿ ಚೆನ್ನಾಗಿಯೇ ಆಯಿತು. ಪ್ರಧಾನಿಯವರು ಇಡೀ ದೇಶದಲ್ಲಿ 1 ತಿಂಗಳ ಸ್ವಯಂ ಕರ್ಫ್ಯೂ ವಿಧಿಸಿಕೊಳ್ಳಿ ಎಂದಾಗ ಮೈಸೂರಲ್ಲಿ ಮಗನ ಗೃಹ ಪ್ರವೇಶದಲ್ಲಿ ಇದ್ದ ನಾನು ತಕ್ಷಣ ಕುಂದಾಪುರದ ನನ್ನ ಮನೆಗೆ ಮರಳಬೇಕಾಯಿತು. ನನ್ನ ಕಾರಿನಲ್ಲಿ ನಮ್ಮನ್ನು ಕುಂದಾಪುರಕ್ಕೆ ಬಿಟ್ಟು ಬನ್ನಿ ಎಂತ ಮೈಸೂರಿನ ಚಾಲಕರಲ್ಲಿ ಕೇಳಿದರೆ, ಕಾರನ್ನು ಅಲ್ಲೇ ಬಿಟ್ಟರೆ ನಾವು ವಾಪಸ್ ಬರುವುದು ಹೇಗೆ? ರೈಲಿಲ್ಲ, ಬಸ್ ಇಲ್ಲ, ಯಾವುದೇ ಸಾರಿಗೆ ಸಂಪರ್ಕ ನಾಳೆ ಬೆಳಗ್ಗೆಯಿಂದ ನಿಷೇಧ ಅಲ್ವೇ ಎಂದರು. ಆಗ ಒಂದು ಉಪಾಯ ಮಾಡಿದೆವು. ನನ್ನ ಮಗನ ಕಾರನ್ನು ಹೊರಡಿಸಿ ನಾವು 8 ಮಂದಿ ಕುಂದಾಪುರಕ್ಕೆ ಹೊರಟೆವು. ಚಾಲಕರು ನನ್ನ ಕಾರನ್ನು ಕುಂದಾಪುರದಲ್ಲಿ ಬಿಟ್ಟು ನನ್ನ ಮಗನ ಕಾರಲ್ಲಿ ಮೈಸೂರಿಗೆ ಹಿಂದಿರುಗುವುದು ಎಂದಾಯಿತು. ಆದರೆ ಮಡಿಕೇರಿಗೆ ಪ್ರವೇಶ ಬಂದ್ ಆಗಿತ್ತು, ಮಂಗಳೂರಿಗೂ ಮಾರ್ಗ ಮುಚ್ಚಿದ್ದರು. ಚಾಲಕರು ಧೃತಿಗೆಡದೆ ಧರ್ಮಸ್ಥಳ, ಕಾರ್ಕಳ, ಮಣಿಪಾಲಗಳ ಒಳದಾರಿಯಲ್ಲಿ ಆ ರಾತ್ರಿಯಲ್ಲಿ ಕಾರು ಓಡಿಸಿ ಕ್ಷೇಮವಾಗಿ ಕುಂದಾಪುರ ಮುಟ್ಟಿಸಿದರು. ಇಂತಹ ಚಾಲಕರು ಇಲ್ಲದಿದ್ದರೆ ಏನಾಗುತ್ತಿತ್ತು? ಮನೆ ತಲುಪಿದರೆ ಕೊಳಾಯಿಗಳಲ್ಲಿ 1 ಹನಿ ನೀರು ಬರುತ್ತಿಲ್ಲ, ಕುಡಿಯಲು ನೀರಿಲ್ಲ, ಪಂಪ್ ಹಾಳಾಗಿತ್ತು. ರಾತ್ರಿ 1 ಗಂಟೆಗೆ ಪ್ಲಂಬರ್ನಿಗೆ ಫೋನ್ ಮಾಡಿ ಅಸಹಾಯಕತೆ ಹೇಳಿದಾಗ ಅಪರಾತ್ರಿಯಲ್ಲೂ ನಿದ್ದೆ ಬಿಟ್ಟು ಎದ್ದು ಬಂದು ದುರಸ್ತಿ ಮಾಡಿ ನೀರು ದೊರಕಿಸಿಕೊಟ್ಟ. ಹೇಳ ಹೋದರೆ ಒಂದೊಂದು ವೃತ್ತಿ ಕಸುಬಿನವರು ಸಮಾಜದ ಅವಿಭಾಜ್ಯ ಅಂಗ, ನಮ್ಮ ಬದುಕಿಗೆ ಅನಿವಾರ್ಯವಾದವರೇ. ಯಾರನ್ನೂ ನಾವು ಸಣ್ಣವರೆಂತಲೂ, ಸಣ್ಣ ಕೆಲಸದವರೆಂತಲೂ ಉಪೇಕ್ಷಿಸುವಂತಿಲ್ಲ. ಇಂತಹವರನ್ನೆಲ್ಲ ಕೂಡಿಕೊಂಡೇ ಸಮಾಜ ಅಸ್ತಿತ್ವದಲ್ಲಿದೆ. ಈ ಸತ್ಯವನ್ನು ಅರಿತಾಗಲೇ ವಿವಿಧತೆಯಲ್ಲಿ ಏಕತೆ ಎಂಬ ಉಕ್ತಿಯ ಅಂತರಾಳ ಅರ್ಥವಾಗುತ್ತದೆ.
0: ಇದುವರೆಗೆ ಎಎಸ್ಎನ್ ಹೆಬ್ಬಾರ್ ಅವರಿಂದ ಚಿಂತನ ಕೇಳಿದಿರಿ. ಇದು ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ. ಈಗ ಸಮಯ ಸರಿಯಾಗಿ 6:35:37. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕುವೆಂಪು ಅವರ ಕವಿತೆ, ಕೇಳುವುದೆಲ್ಲೆಡೆ ಪಲ್ಲವಿಯೊಂದು ನೀನಾ ಲಾಲಿ ಜೋಜೋ ಎಂದು ಹಾಡಿದ್ದಾರೆ ಅಮೃತ ಚಂದ್ರಶೇಖರ್.

0: ಆತ್ಮೀಯ ಕೇಳುಗರೆ,
1: ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.
0: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
1: ಇಂದು ಬೆಳಗ್ಗೆ 9 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ ಅವರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂಗಾರು ಹಂಗಾಮಿಗೆ ಹಾಸನ ಜಿಲ್ಲಾ ಆಡಳಿತದ ಸಿದ್ಧತೆಗಳು, ಶಾಲೆಗಳ ಪುನರಾರಂಭ ಹಾಗೂ ಹಾಸನ ಜಿಲ್ಲೆಯ ವಿವಿಧ ಸಮಸ್ಯೆಗಳ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
1: ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ಪೂರ್ವಭಾವಿ ಸಿದ್ಧತೆಗಳು, ನೂತನ ಶೈಕ್ಷಣಿಕ ವರ್ಷಕ್ಕೆ ಶಾಲೆಗಳ ಪುನರಾರಂಭ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾರ್ಗದರ್ಶನ ಮಾಡಲಿದ್ದಾರೆ.
0: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನವನ್ನ ಸೆಳೆಯಬಹುದು.
0: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು ಸಂಖ್ಯೆ 2462899 ಎಸ್ಟಿಡಿ ಕ್ರಮಾಂಕ 08172.
1: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಿಆರ್ ಛಾಯಾ ಅವರು ಹಾಡಿರುವ ವೇಣುಗೋಪಾಲ್ ಸೊರಬ ಅವರ ಕವಿತೆ

0: ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಕಲ್ಪವೃಕ್ಷ ಅಂತ ಕರೆಸಿಕೊಂಡಿರೋ ತೆಂಗು ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ. ತೆಂಗಿನಕಾಯಿ, ಕೊಬ್ಬರಿ, ಎಳನೀರು ಹಾಗೂ ಎಣ್ಣೆಯ ರೂಪದಲ್ಲಿ ಆಹಾರ ಪದಾರ್ಥಗಳನ್ನು ಒದಗಿಸತಕ್ಕಂತಹ ತೆಂಗು ಗರಿ, ಕಡ್ಡಿ, ತೆಂಗಿನ ಮೊಟ್ಟೆಯ ರೂಪದಲ್ಲಿ ಉರುವಲನ್ನ ಮತ್ತು ನಾರಿನ ರೂಪದಲ್ಲಿ ಕೈಗಾರಿಕೆಗೆ ಅಗತ್ಯ ಇರುವ ಕಚ್ಚಾ ಪದಾರ್ಥವನ್ನು ಒದಗಿಸುತ್ತೆ. ಇಷ್ಟೆಲ್ಲ ಅನುಕೂಲಗಳನ್ನು ನೀಡುವ ಕಾರಣಕ್ಕೆ ತೆಂಗನ್ನು ಕಲ್ಪವೃಕ್ಷ ಅಂಥೇಳಿ ಕರೆಯಲಾಗುತ್ತೆ. ನಮ್ಮ ಸಮಾಜದಲ್ಲಿ ಕೆಲವು ಗಿಡಮರಗಳನ್ನು ದೇವರ ಸ್ವರೂಪದಲ್ಲಿ ಕಾಣಲಾಗುತ್ತೆ. ತೆಂಗಿಗೂ ಕೂಡ ಆ ಸ್ಥಾನವನ್ನು ನಮ್ಮ ಹಿರಿಯರು ನೀಡಿದ್ದಾರೆ. ಬಹಳ ಮಹತ್ವವನ್ನು ಹೊಂದಿರತಕ್ಕಂತಹ ತೆಂಗನ್ನು ಅರಸೀಕೆರೆ ಮತ್ತು ಚನ್ನರಾಯಪಟ್ಟಣ ತಾಲೂಕುಗಳಲ್ಲಿ ಈ ಹಿಂದೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇತ್ತು. ಈಚೆಗೆ ಹಾಸನ, ಅರಕಲಗೂಡು, ಹೊಳೆ ನರಸೀಪುರ ಈ ಭಾಗದಲ್ಲಿಯೂ ಕೂಡ ಹೆಚ್ಚು ತೆಂಗಿನ ತೋಟಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ತೆಂಗು ಒಂದು ಸಾರಿ ಹಾಕಿದರೆ ಸಾಕು, ಅದು ಫಲ ನೀಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾವುದೇ ನಿರ್ವಹಣೆಯ ಅಗತ್ಯವಿಲ್ಲ ಅನ್ನುವಂತಹ ಮನೋಭಾವ ಅನೇಕ ಕೃಷಿಕರಲ್ಲಿ ಇದೆ. ಯಾವುದೇ ಬೆಳೆಗೆ ನಾವು ಪೋಷಕಾಂಶಗಳನ್ನು ನೀಡದೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಪ್ರಾರಂಭಿಸಿದ ನಂತರ ಅನೇಕ ರೋಗ ಮತ್ತು ಕೀಟಗಳು ಆ ಬೆಳೆಯನ್ನು ಬಾಧಿಸಲಿಕ್ಕೆ ಪ್ರಾರಂಭ ಮಾಡ್ತವೆ. ಪೋಷಕಾಂಶಗಳು ಗಿಡ ಸದೃಢವಾಗಿ ಬೆಳೆದು ಫಸಲನ್ನು ನೀಡಲಿಕ್ಕೆ ನೆರವಾಗುವುದು ಅಲ್ಲದೆ ಸಸ್ಯದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡಿ ಅದರ ಸಂಪೂರ್ಣ ಸಂರಕ್ಷಣೆಯನ್ನು ಕೂಡ ಮಾಡುತ್ತೆ. ತೆಂಗಿನ ಬೆಳೆಯನ್ನು ಕೂಡ ಅನೇಕ ರೋಗ ಮತ್ತು ಕೀಟಗಳು ಬಾಧಿಸ್ತವೆ. ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ತೆಂಗನ್ನು ಬಾಧಿಸ್ತಾ ಇರತಕ್ಕಂತಹ ಬಹಳ ಮುಖ್ಯವಾದ ರೋಗ ಅಂದರೆ ಅದು ಕಾಂಡ ಸೋರುವ ರೋಗ. ಇದೊಂದು ಅಪಾಯಕಾರಿಯಾದ ರೋಗವಾಗಿದ್ದು ಸೂಕ್ತ ಸಮಯದಲ್ಲಿ ನಿರ್ವಹಣೆ ಮಾಡದೇ ಇದ್ದಲ್ಲಿ ತೆಂಗಿನ ಮರಗಳನ್ನು ಕಳೆದುಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ರೋಗದ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದರೆ, ನೆಲದಿಂದ ಸುಮಾರು 5-6 ಅಡಿ ಎತ್ತರದ ಕಾಂಡಗಳಲ್ಲಿ ಕಂದು ಬಣ್ಣದ ದ್ರವ ಸೋರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದು ರೀತಿ ನಮ್ಮ ಕಾಫಿಯ ಡಿಡಾಕ್ಷನ್ ಥರ ಇದು ಇರುತ್ತೆ. ಕೌಳಿಯಂತಾಗಿ ಬಿರುಕು ಬಿಟ್ಟು ಅಂಟು ದ್ರವ ಹೊರಕ್ಕೆ ಸೂಸಲಿಕ್ಕೆ ಪ್ರಾರಂಭ ಆಗುತ್ತೆ. ಇಂತಹ ಹಲವಾರು ಬಿರುಕುಗಳು ವೃದ್ಧಿಗೊಂಡು ಕಾಂಡವನ್ನು ಬಲಹೀನವನ್ನಾಗಿ ಮಾಡಿ ಇಳುವರಿ ಕಡಿಮೆ ಆಗುತ್ತೆ. ಸಂಪೂರ್ಣವಾಗಿ ಗಿಡ ಒಣಗಿ ಸಾಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಕಾಂಡ ಸೋರುವ ರೋಗವನ್ನು ಹೇಗೆ ನಾವು ನಿರ್ವಹಣೆಯನ್ನು ಮಾಡಬಹುದು ಅಂತ ಅಂದರೆ, ಈ ರೋಗಕ್ಕೆ ತುತ್ತಾದಂತಹ ಭಾಗವನ್ನು ಹರಿತವಾದ ಬಾಚಿಯಿಂದ ಕೆತ್ತಿ ಅದನ್ನು ತೊಳೆದು ನಂತರ 1% ಬೋರ್ಡೋ ದ್ರಾವಣವನ್ನು ಲೇಪಿಸಬೇಕು. ಇದು ಸಾಧ್ಯ ಆಗದೇ ಇದ್ದಲ್ಲಿ 5% 5 ml ಕ್ಯಾಲಿಕ್ಸಿನ್ನನ್ನು 100 ml ನೀರಿನಲ್ಲಿ ಬೆರೆಸಿದ ದ್ರಾವಣವನ್ನು ಕೆತ್ತಿದ ಭಾಗಕ್ಕೆ ಸವರಬೇಕು. ಪ್ರತಿ ಗಿಡಕ್ಕೆ 5 kgs ಬೇವಿನ ಹಿಂಡಿಯನ್ನು ಬುಡದಲ್ಲಿ ನೀಡಬೇಕು. ಬಸಿಗಾಲುವೆ ವ್ಯವಸ್ಥೆಯನ್ನು ಮಾಡಬೇಕು. ಈ ಉಪಚಾರವನ್ನು ಏಪ್ರಿಲ್, ಮೇ ಹಾಗೂ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ಜನವರಿ, ಫೆಬ್ರವರಿ ತಿಂಗಳುಗಳಲ್ಲಿ ನೀಡಬೇಕಾಗುತ್ತೆ. ಕಾಂಡವನ್ನು ಬಾಧಿಸ್ತಕ್ಕಂತಹ ಮತ್ತು ರಂಧ್ರವನ್ನು ಕೊರೀತಕ್ಕಂತಹ ಕೀಟಗಳನ್ನು ಹತೋಟಿಯನ್ನು ಮಾಡಲಿಕ್ಕೆ 50% ಕಾರ್ಬಾರಿಲ್ಲನ್ನು ಲೇಪಿಸಬೇಕು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಆಕಾಶವಾಣಿ ಹಾಸನ.
3: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ, ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು.
5: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಜನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
4: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
5: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
6: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.

ಆಕಾಶವಾಣಿ ಹಾಸನ. ಈಗ ವೇಳೆ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಕೇಂದ್ರ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆತ್ಮೀಯ ಕೇಳುಗರೆ, ಈ ಬೆಳಿಗ್ಗೆ 8:30 ರೇಡಿಯೋ ಡಾಕ್ಟರ್ ವಿಷಯ ಮಧುಮೇಹದಲ್ಲಿ ಪಾದಕ್ಕೆದುರಾಗುವ ಸವಾಲುಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ನವೀನ್ ನಾರಾಯಣ್, ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್. ಆಕಾಶವಾಣಿ ಹಾಸನ, ಈಗ ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಸಮಯ 7:02:26 ಇನ್ನು ಮುಂದೆ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಕುಮಾರಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ವಾರ್ತೆಗಳ ವಿವರ. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ ಸೂಚಿಸುತ್ತದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ರಾಷ್ಟೀಯ ಸಂತ ಆಚಾರ್ಯ 108 ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಎಜಿಎಂ ಇಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ ಹಾಗೂ 151 ಅಡಿ ಭಗವಾನ್ ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪನೆಯ ಭೂಮಿ ಶುದ್ದೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಷ್ಟೀಯ ಸಂತ ಆಚಾರ್ಯ ಗುಣಧರನಂದಿ ಮಹಾರಾಜರು ಮಾನವೀಯತೆ, ಶಾಂತಿ, ಕರುಣೆ ಮತ್ತು ಸಾಮಾಜಿಕ ಜಾಗೃತಿಗೆ ದೈವಿಕ ಸ್ಫೂರ್ತಿಯಾಗಿದ್ದರು. ಅವರ ಇಡೀ ಜೀವನ ತ್ಯಾಗ, ತಪಸ್ಸು, ಧ್ಯಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಮೀಸಲಾಗಿದೆ. ಸಮಾಜಕ್ಕೆ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಜೊತೆಗೆ ಶಿಕ್ಷಣ, ಸೇವೆ ಮತ್ತು ಸಂಸ್ಕೃತಿಯ ಮೂಲಕ ಬಲಿಷ್ಠ ಭಾರತವನ್ನು ನಿರ್ಮಿಸುವ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿ ನೈತಿಕತೆ ಬೆಳೆಸುವ ಶಿಕ್ಷಣ ವ್ಯವಸ್ಥೆ ಅವಶ್ಯವಾಗಿದ್ದು ಜ್ಞಾನದೊಂದಿಗೆ ಮೌಲ್ಯಗಳ ಸಂಯೋಜನೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕರ್ನಾಟಕ ಕೃಷಿ ನಾವೀನ್ಯತೆ, ಕೃಷಿ ಉದ್ಯಮಶೀಲತೆ ಹಾಗೂ ಸುಸ್ಥಿರ ಕೃಷಿ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ಜಿಕೆವಿಕೆ ಆವರಣದಲ್ಲಿ ನಡೆದ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಕೃಷಿ ಕ್ಷೇತ್ರದ ನವೀನತೆ, ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಹಾಗೂ ಭವಿಷ್ಯದ ಕೃಷಿ ದಿಕ್ಸೂಚಿಗಳ ಕುರಿತು ಮಾತನಾಡಿದರು. ರಾಜ್ಯದಲ್ಲಿರುವ ಪ್ರಮುಖ ಕೃಷಿ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಇನ್ಕ್ಯುಬೇಷನ್ ಕೇಂದ್ರಗಳು ಹಾಗೂ ಪ್ರಗತಿಪರ ರೈತರ ಬಲಿಷ್ಠ ಜಾಲವು ತಂತ್ರಜ್ಞಾನ ಆಧಾರಿತ ಕೃಷಿ ಪರಿವರ್ತನೆಗೆ ಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇಂದಿನ ಯುವಕರು ಹಾಗೂ ಕೃಷಿ ಪದವೀಧರರು ಕೇವಲ ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಕರ್ತರಾಗಬೇಕು ಎಂಬುದು ಕಾಲದ ಅಗತ್ಯ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆಯಾಗಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11ರಂದು ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಜೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನೀಲ್ ವಲ್ಯಾಪುರೆ ಮತ್ತು ಗೋವಿಂದ ರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಗದಗ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ದಿ ಕಾರ್ಯಕ್ರಮ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳು 4 ತಿಂಗಳೊಳಗೆ ಪೂರ್ಣಗೊಳ್ಳಲಿದ್ದು, ರಸ್ತೆ ಅಭಿವೃದ್ದಿ ಕಾರ್ಯಗಳನ್ನು ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ. ಗದಗ ಬೆಟಗೇರಿ ನಗರದ 3 ವಿಭಾಗಗಳಲ್ಲಿ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳು ದೀರ್ಘಕಾಲ ಬಾಳಿಕೆ ಬರುವಂತಾಗಬೇಕು. ಕಾಮಗಾರಿಯ ಪ್ರತಿಯೊಂದು ಹಂತದಲ್ಲೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಿ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸುವ ವೇಳೆಗೆ ಅದು 10 ಲಕ್ಷ ಕೋಟಿ ತಲುಪಲಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಸಿ ರೆಡ್ಡಿ ಕಾಲದಿಂದ ಬಸವರಾಜ ಬೊಮ್ಮಾಯಿ ಸರ್ಕಾರದವರೆಗೆ ಒಟ್ಟು ಶೇಕಡ 47ರಷ್ಟು ಸಾಲ ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಶೇಕಡ 53ರಷ್ಟು ಸಾಲ ಮಾಡಿದೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಆದಾಯದ ಆಧಾರದ ಮೇಲೆ ಬಡವರಿಗೆ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು

0: ಅನುದಾನವನ್ನು ಘೋಷಿಸಿ ಈಗ ಅವುಗಳನ್ನು ಸಮರ್ಪಕವಾಗಿ ನೀಡಲು ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರದ ಖಜಾನೆ ಖಾಲಿಯಾಗಿರುವ ಕಾರಣ ಬಿಪಿಎಲ್ ಕಾರ್ಡ್ ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ, ಬಡವರ ಅನ್ನಕ್ಕೂ ಕತ್ತರಿ ಹಾಕಲು ಹೊರಟಿದೆ ಎಂದು ಅವರು ಆರೋಪಿಸಿದರು. 43 ವರ್ಷಗಳ ನಂತರ ಮತ್ತೆ ಧಾರವಾಡಕ್ಕೆ ನಗರ ಪಾಲಿಕೆ ದಕ್ಕಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಹೇಳಿದ್ದಾರೆ. ರಾಜ್ಯಪಾಲರು ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿರುವ ವಿಷಯ ತಿಳಿದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹಾಗೂ ಅವಳಿ ನಗರದ ಜನಪ್ರತಿನಿಧಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಶೇಷವಾಗಿ 11 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ನಡೆಸಿದ ಹೋರಾಟ ಮತ್ತು ಪ್ರಯತ್ನ ಅಭಿನಂದನೀಯವಾದದ್ದು, ಧಾರವಾಡದ ಜನತೆಯ ಬೇಡಿಕೆಗೆ ಮನ್ನಣೆ ಸಿಕ್ಕಿದ್ದು ಅತ್ಯಂತ ಹರ್ಷ ತಂದಿದೆ ಎಂದರು. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಪಶ್ಚಿಮಘಟ್ಟದ ಜೀವವೈವಿಧ್ಯ, ಅರಣ್ಯ, ಪರಿಸರ ಕುರಿತು ಈವರೆಗೆ ನಡೆದಿರುವ ಸಂಶೋಧನೆಗಳು ಹಾಗೂ ಅಧ್ಯಯನಗಳ ಬಗ್ಗೆ ರಾಜ್ಯಮಟ್ಟದ ಕಾರ್ಯಾಗಾರ ಕಾಳಿ ಬೇಡ್ತಿ ಕಣಿವೆಗಳ ಮಧ್ಯೆ ಯಲ್ಲಾಪುರದಲ್ಲಿ ಇಂದು ಆಯೋಜಿತವಾಗಿದೆ ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ತಿಳಿಸಿದ್ದಾರೆ. ರಾಜ್ಯ ಜೀವವೈವಿಧ್ಯ ಮಂಡಳಿ, ತಾಲೂಕು ಪಂಚಾಯತ್ ಜೀವವೈವಿಧ್ಯ ಸಮಿತಿ ಯಲ್ಲಾಪುರ ಇವರು ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಅಂತಾರಾಷ್ಟೀಯ ಜೀವವೈವಿಧ್ಯ ದಿನಾಚರಣೆ ಅಂಗವಾಗಿ ನಡೆಯುವ ಕಾರ್ಯಾಗಾರ ಈವರೆಗಿನ ಹಲವು ಅಧ್ಯಯನ ವರದಿಗಳು, ಶಿಫಾರಸು ಇವುಗಳನ್ನು ಆಧರಿಸಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಲಿದೆ. ಅತಿ ಹೆಚ್ಚು ರಾಸಾಯನಿಕ ಬಳಸಿ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಬೇಗ ಕಡಿಮೆಯಾಗುತ್ತದೆ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಹೇಳಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮೂಗ್ತಿಹಳ್ಳಿ ಗ್ರಾಮದಲ್ಲಿ ನಡೆದ ಆರೋಗ್ಯಕರ ಭವಿಷ್ಯಕ್ಕಾಗಿ ಸಾವಯವ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಸಣ್ಣ ವಯಸ್ಸಿನಿಂದಲೇ ಮಧುಮೇಹ, ರಕ್ತದೊತ್ತಡ ಕಾಯಿಲೆ ಹಾಗೂ ಪೌಷ್ಟಿಕಾಂಶ ಕೊರತೆಯಿಂದ ಅಂಗಾಂಗಗಳು ಹಾನಿಗೆ ತುತ್ತಾಗುತ್ತಿರುವ ಪ್ರಕರಣಗಳು ಕೇಳಿಬರುತ್ತಿವೆ. ಇದೇ ರೀತಿ ಮಣ್ಣಿಗೆ ವಿಷ ಉಣಿಸಿದರೆ ಭಾರತ 2042 ಹೊತ್ತಿಗೆ ಮಣ್ಣಿನ ಸತ್ವ ಕಳೆದುಕೊಳ್ಳಲಿದೆ ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ರೈತರು ಜಾಗೃತರಾಗಬೇಕೆಂದು ಅವರು ಕರೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ಬೇರು ಸಹಿತ ಕಿತ್ತುಹಾಕಲು ಜಿಲ್ಲಾಡಳಿತ ಕ್ರಮ ವಹಿಸಿದ್ದು, ನಗರ ಪ್ರದೇಶಗಳಲ್ಲಿನ ಖಾಲಿ ನಿವೇಶನಗಳಲ್ಲಿ ಗಾಂಜಾ ಗಿಡಗಳು ಕಂಡುಬಂದರೆ ನೇರವಾಗಿ ಆಯಾ ನಿವೇಶನಗಳ ಮಾಲೀಕರ ವಿರುದ್ದವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟೀಯ ಮಾದಕ ವಸ್ತು ಸಮನ್ವಯ ಪೋರ್ಟಲ್ ಸಮಿತಿ ಸಭೆಯಲ್ಲಿ ಡ್ರಗ್ಸ್ ನಿಯಂತ್ರಣ ಕುರಿತು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ಅಭಿವೃದ್ದಿಗಾಗಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳನ್ನು ಕಾಲಮಿತಿಯೊಳಗೆ ತಲುಪಿಸಬೇಕು ಹಾಗೂ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಆದ್ಯತೆ ನೀಡಬೇಕು, ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ದಿ ಮತ್ತು ರಾಷ್ಟ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್

0: ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ ಅವರು, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಶ್ವಿಜಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋ ಪದ ಕೇಳಿದ ತಕ್ಷಣ ಸಾಮಾನ್ಯ ಜನರಿಗೆ ಏನಪ್ಪ ಇದೊಂದು ವಿಜ್ಞಾನದ ಪದ ಅಂತ ಅನ್ಸತ್ತೆ, ವಿಜ್ಞಾನ ಕಲ್ತಿದವರಿಗೆ ಮಾತ್ರ ಇದು ಅರ್ಥ ಆಗತ್ತೆ, ನಮ್ಮಂತವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಮೊದಲು ತಲೆಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಮೊದಲ ಪ್ರಶ್ನೆನೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ಸರಳವಾಗಿ ತಿಳಿಸಿ.
3: ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕ್ವಾಂಟಮ್ ಭೌತಶಾಸ್ತ್ರದ ತತ್ವಗಳನ್ನ ಆಧರಿಸಿ ಈ ಗಣಕಯಂತ್ರಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಏನು ಗಣಕಯಂತ್ರಗಳನ್ನ ಬಳಸ್ತೀವಿ, ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಇರುವಂತಹ ಗಣಕಯಂತ್ರಗಳು, ಈ ಎಲ್ಲ ಗಣಕಯಂತ್ರಗಳು ವಿದ್ಯುನ್ಮಾನ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವಂತಹದ್ದು. ಇವು ಬೈನರಿ ಲಾಜಿಕ್ ಅಂತ ಹೇಳ್ತೀವಿ ನಾವು. ಈ ಸಾಮಾನ್ಯ ಕಂಪ್ಯೂಟರ್ಗಳು ಬಿಟ್ಗಳನ್ನ ಬಳಸುತ್ತೆ. ಈ ಬಿಟ್ಗಳು 0 ಅಥವಾ 1 ಈ ಇನ್ಫಾರ್ಮೇಶನ್ ಅನ್ನು ಮಾತ್ರ ಇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಅನೇಕ ಸ್ಥಿತಿಗಳಲ್ಲಿ ಇರಬಹುದಾಗುತ್ತೆ. ಸೊ ಹೀಗಾಗಿ ಈ ಕ್ಯೂಬಿಟ್ಗಳನ್ನು ಆಧರಿಸಿ ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಆಗುವಂತಹ ಪ್ರಯೋಜನ ಏನು, ಏನಕ್ಕೆ ನಾವು ಈ ರೀತಿಯಾದಂತಹ ಕ್ಯೂಬಿಟ್ಗಳನ್ನು ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಈಗ ಒಂದು ಶಾಲೆಯನ್ನು ತಗೊಂಡ್ರೆ, ಒಂದು ವಿದ್ಯಾರ್ಥಿಗಳ ಗುಂಪು ಒಂದು ಇದೆ ಅಂತ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಶಿಕ್ಷಕರು ಈ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋಣ. ಒಂದು ಗ್ರಂಥಾಲಯ ಇದೆ, ಈ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿದೆ. ಈ ಎಲ್ಲ ಪುಸ್ತಕಗಳನ್ನು ಹುಡುಕಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕಬೇಕು ಅಂತಂದ್ಬಿಟ್ಟು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬನೇ ವಿದ್ಯಾರ್ಥಿ ಎಲ್ಲಾ ಪುಸ್ತಕಗಳನ್ನು ಹುಡುಕಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ನಾವು ಗಮನಿಸಿದ್ರೆ, ಅದನ್ನೇ ಈ ಇಡೀ ವಿದ್ಯಾರ್ಥಿ ಸಮೂಹ, ಈ ಇಡೀ ವಿದ್ಯಾರ್ಥಿಗಳ ಗುಂಪು ಎಲ್ಲರೂ ಸೇರಿ ಒಟ್ಟಿಗೆ ಹುಡುಕಿದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಬೇಗ ಹುಡುಕಬಹುದು.
2: ಈಗ ಸಾಮಾನ್ಯವಾಗಿ ಬೇಗ ಇನ್ಫಾರ್ಮೇಶನ್ ಸಿಗುತ್ತೆ, ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅನ್ನೋದೊಂದು ಸರಳವಾಗಿ ತಿಳ್ಕೊಂಡಾಯ್ತು. ಆದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಏನು, ಯಾವ ತರದಲ್ಲಿ ಬಳಸಬಹುದು ಅವರು?
3: ಈ ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಮಾಡಬಹುದಾಗಿದೆ. ನಮಗೆಲ್ಲರಿಗೂ ಗೊತ್ತು, ಈ ನಾವು ಈಗ ಬಳಸ್ತಾ ಇರುವಂತಹ ಕಂಪ್ಯೂಟಿಂಗ್ ಕೂಡ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಆದರೆ ಇವುಗಳ ಶಕ್ತಿಯನ್ನು ಮೀರಿ, ಈ ಕಂಪ್ಯೂಟರ್ಗಳ ಕೆಪಾಸಿಟಿಗೂ ಮೀರಿ ಅವುಗಳ ಕೈಲಿ ಆಗದೇ ಇರುವಂಥ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಹೊಸ ಹೊಸ ರೀತಿಯಾದಂಥ ಕಂಪ್ಯೂಟಿಂಗ್ ತಂತ್ರಜ್ಞಾನಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ ಅನ್ನೋದು ಕೂಡ ಇದರಲ್ಲಿ
2: ಒಂದು ಹೊಸ ಆವಿಷ್ಕಾರವಾಗಿ
3: ಆಗಿದೆ. ನಾನು ಈಗಾಗಲೇ ಹೇಳಿದಂತೆ ಕ್ವಾಂಟಮ್ ಕಂಪ್ಯೂಟರ್ದು ಮುಖ್ಯ ತತ್ವ ಏನು ಅಂತ ಹೇಳಿದ್ರೆ, ಅನೇಕ ಮಾರ್ಗಗಳಿದ್ದರೆ ಇವು ಎಲ್ಲ ಮಾರ್ಗಗಳನ್ನು ಒಂದೇ ಸಮಯದಲ್ಲಿ ಎಲ್ಲ ಮಾರ್ಗಗಳನ್ನು ಅನ್ವೇಷಿಸಿ ಅದರಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂತಹ ಮಾರ್ಗ ಅಥವಾ ಯಾವುದು ಸಮರ್ಪಕವಾದಂತಹ ಉತ್ತರ ಅಂತ ಕಂಡುಹಿಡಿಯೋದಕ್ಕೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತವೆ. ನಾನು ಈಗಾಗಲೇ ಹೇಳಿದಂತೆ ಕ್ಯೂಬಿಟ್ ಅಂತ ಹೇಳಿದ್ನಲ್ಲ, ಅನೇಕ ಸ್ತರಗಳಲ್ಲಿ ಒಂದೇ ಸಮಯದಲ್ಲಿ ಅವು ಇರಬಹುದಾಗಿರುವಂಥದ್ದು. ಸೊ ಇವು ಈ ಎಲ್ಲ ಮಾರ್ಗಗಳನ್ನು ನಮ್ಮ ಸಮಸ್ಯೆಗಳಲ್ಲಿ ಯಾವ್ಯಾವ್ದು ಮಾರ್ಗಗಳು ಎಲ್ಲ ಇದೆಯೋ ಅದೆಲ್ಲದನ್ನು ಒಂದೇ ಸತಿ ಹುಡುಕಿ ಅದರಲ್ಲಿ ಅತ್ಯಂತ ಸಮರ್ಪಕವಾದಂಥ ಯಾವುದು ನಮಗೆ ಸೊಲ್ಯೂಷನ್ ಅಂತ ಏನಿದೆ ಅದನ್ನು ಕಂಡುಹಿಡಿಯಬಹುದಾಗಿದೆ. ಸೊ ಇದಕ್ಕೆ ನಮಗೆ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತೆ. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಾವು ಬಳಸಬಹುದು ಅಂತ ಹೇಳಿದ್ರೆ, ಅನೇಕ ಸ್ತರಗಳಲ್ಲಿ ಇದನ್ನು ಅನೇಕ ಕ್ಷೇತ್ರಗಳಲ್ಲಿ ನಾವು ಇದನ್ನು ಬಳಸಬಹುದಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಪ್ರತಿದಿನ ನಾವು ಎಲ್ಲರೂ ಫೇಸ್ ಮಾಡುವಂತಹದ್ದು ಈ ಟ್ರಾಫಿಕ್ ಪ್ರಾಬ್ಲಮ್, ಸಂಚಾರ ದಟ್ಟಣೆ ಅಂತ ಸಮಸ್ಯೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅನೇಕ ಮಾರ್ಗಗಳಿರುತ್ತವೆ, ಅನೇಕ ರೂಟ್ಸ್ ಇರುತ್ತೆ. ಇವುಗಳಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂತಹ, ಅತ್ಯಂತ ವೇಗವಾಗಿ ನಾವು ಹೇಗೆ ಹೋಗಬಹುದು, ಯಾವ ಮಾರ್ಗದಲ್ಲಿ ಹೋದ್ರೆ ಸಂಚಾರ ದಟ್ಟಣೆ ಕಡಿಮೆ ಇದೆ, ಯಾವ ಮಾರ್ಗವನ್ನು ನಾವು ಹಿಡಿದ್ರೆ ಬೇಗ ನಮ್ಮ ಗುರಿಯನ್ನು ತಲುಪಬಹುದು, ಈ ರೀತಿಯಾದಂತಹ ಎಲ್ಲ ವಿಷಯಗಳನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ಸ್ ಅನ್ನು ಯೂಸ್ ಮಾಡಿಕೊಂಡು ಅತ್ಯಂತ ಸಮರ್ಪಕವಾಗಿ ನಾವು ಕಂಡಿಡ್ಕೋಬಹುದು.
4: ಖಂಡಿತ, ನೀವು ಸರಿಯಾದ ಒಂದು ಉದಾಹರಣೆ ಕೊಟ್ರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಪ್ ಅಲ್ಲಿ ಆಟೋ ಬುಕ್ ಮಾಡ್ತೀವಿ, ಟ್ಯಾಕ್ಸಿ ಬುಕ್ ಮಾಡ್ತೀವಿ, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುವಾಗ ಯಾವ ಕಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ, ಬೇರೆ ರೂಟ್ ಅಲ್ಲಿ ಯಾವ ಕಡೆಯಿಂದ ಬೇಗ ತಲುಪಬಹುದು ಅನ್ನೋದನ್ನ ನಮ್ಗೆ ಅಲ್ಲಿ ಮ್ಯಾಪ್ ಅಲ್ಲಿ ತೋರಿಸುತ್ತೆ. ಸೊ ಅದಕ್ಕೆ ಈ ಬಳಕೆ ಆಗುತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ನಾವು ಸರಳವಾಗಿ ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಇವಾಗ ಜನರಿಗೆ ಖಂಡಿತ ಅರ್ಥ ಆಗಿರುತ್ತೆ. ಹಾಗೆ ಇನ್ನು ರೈತರಿಗೆ ಅಂತ ಬಂದ್ರೆ ಇದರಿಂದ ಏನಾದ್ರೂ ಅವರಿಗೆ ಉಪಯೋಗ ಇದೆಯಾ? ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ಸೊ ಅವರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಈ ಆವಿಷ್ಕಾರಕ್ಕೆ ಒಂದು ಶಭಾಷ್ ಅಂತ ಹೇಳಬಹುದು.
3: ನಿಜ, ನಾನು ಈಗಾಗಲೇ ಹೇಳದಂತೆ ಅನೇಕ ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನವನ್ನ ಬಳಸಬಹುದು. ಈ ಹವಾಮಾನ ವೈಪರೀತ್ಯಗಳು ಅಂತ ನಾವು ಏನ್ ಹೇಳ್ತೀವಿ, ಅವುಗಳ ವಿಶ್ಲೇಷಣೆ ಮಾಡುವುದಕ್ಕೆ ಹಾಗೂ ಅವುಗಳ ಬಗ್ಗೆ, ಈ ಹವಾಮಾನದ ಬಗ್ಗೆ ಮುನ್ಸೂಚನೆಗಳನ್ನ ಕೊಡೋದಕ್ಕೆ ರೈತರಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನ ಬಳಸಬಹುದು. ಅದೇ ರೀತಿ ಈ ಮಣ್ಣಿನ ವಿಶ್ಲೇಷಣೆಯನ್ನ ಮಾಡುವುದಕ್ಕೆ ಅದಕ್ಕೂ ಕೂಡ ಬಳಸಬಹುದಾಗಿದೆ. ಹಾಗೂ ನೀರಿನ ಸಮರ್ಪಕ ಬಳಕೆಗೆ ಈ ತಂತ್ರಜ್ಞಾನವನ್ನ ಬಳಸಬಹುದಾಗಿದೆ.
4: ಮುಂದಿನ ಮುನ್ಸೂಚನೆಯನ್ನ ಅಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವಾಗ ಅವರಿಗೆ ಅರ್ಥ ಆಗಿರುತ್ತೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೆ ಸಹಕಾರ ನೀಡ್ತಾ ಇದೆ. ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಮೀನುಗಾರರು ತೀರಕ್ಕೆ ಹೋಗಬಾರದು, ಸಮುದ್ರಕ್ಕೆ ಇಳಿಬಾರದು ಅನೌನ್ಸ್ ಮಾಡ್ತಾ ಇರ್ತೀವಿ ರೇಡಿಯೋದಲ್ಲಿ. ಸೊ ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋದು ಈಗ ನಮ್ಮ ರೈತರಿಗೂ ಗೊತ್ತಾಗಿದೆ.
3: ಈಗಾಗಲೇ ಗಣಕಯಂತ್ರಗಳನ್ನ ಉಪಯೋಗಿಸಿ ನಾವು ಹವಾಮಾನ ಮುನ್ಸೂಚನೆ ಈ ರೀತಿಯಾದಂತಹ ಅನೇಕ ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಕ್ವಾಂಟಮ್ ತಂತ್ರಜ್ಞಾನಗಳನ್ನು ಬಳಸಿ ಇವುಗಳನ್ನು ಮತ್ತು ಹೆಚ್ಚು ನಿಖರವಾಗಿ ನಾವು ಮಾಡುವಂತಹ ಸಾಧ್ಯತೆಗಳಿವೆ.
4: ಇನ್ನು ಆಸ್ಪತ್ರೆಗಳಿಗೆ ಅಂತ ಬಂದಾಗ ನೂರಾರು ಜನ ಪೇಷಂಟ್ಸ್ ವಿಧ ವಿಧವಾದ ಒಂದು ಕಾಯಿಲೆಯಿಂದ ಬರ್ತಾರೆ, ಅವರಿಗೆ ಸಾಕಷ್ಟು ಅದರಿಂದ ರಿಪೋರ್ಟ್ಗಳು ಬೇಕಾಗುತ್ತೆ, ಇನ್ನೇನು ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ, ಹೇಗೆ ಅಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅವರಿಗೆ ಸಹಾಯವಾಗ್ತಾ ಇದೆ?
3: ಕ್ವಾಂಟಮ್ ತಂತ್ರಜ್ಞಾನಗಳು ಈ ವೈದ್ಯಕೀಯ ಕ್ಷೇತ್ರದಲ್ಲೂ ಬಳಕೆ ಮಾಡಬಹುದಾಗಿದೆ. ಈ ಹೊಸ ರೋಗಗಳನ್ನ ನಿಖರವಾಗಿ ಪತ್ತೆ ಹಚ್ಚೋದಕ್ಕೆ ಈ ಕ್ವಾಂಟಮ್ ಸೆನ್ಸರ್ಸ್ ಅಂತ ಹೇಳ್ತೀವಿ ನಾವು, ಅವು ಅತಿ ಹೆಚ್ಚಾಗಿ ಬಳಕೆ ಮಾಡಬಹುದು. ಹಾಗೇನೆ ಈ ರೋಗಗಳಿಗೆ ಹೊಸ ರೀತಿಯಾದಂತಹ ಔಷಧಿಗಳನ್ನ ಆವಿಷ್ಕಾರ ಮಾಡುವುದಕ್ಕೆ ಅಥವಾ ಚುಚ್ಚುಮದ್ದುಗಳನ್ನ ಅಭಿವೃದ್ಧಿಪಡಿಸುವುದಕ್ಕೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
4: ಈಗ ಇನ್ನೊಂದು ಅಶ್ವಿಜ ಅವರೇ, ಎಲ್ಲ ಕಡೆ ಕ್ಯಾಶ್ ಲೆಸ್ UPI ನಿಂದ ನಾವು ಪೇಮೆಂಟ್ ಗಳನ್ನ ಮಾಡ್ತಾ ಇದೀವಿ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವಯಸ್ಸಾದವರು ಕೂಡ, ಹಾಗೇನೆ ರೈತರು, ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಇವತ್ತಿನ ದಿನ UPI ಮೂಲಕ ಪೇಮೆಂಟ್ ಅನ್ನ ಮಾಡ್ತಾ ಇದಾರೆ. ಎಷ್ಟು ಸುರಕ್ಷಿತ ಇದಕ್ಕೆ, ಇದರಿಂದ ಏನಾದ್ರೂ ಉಪಯೋಗ ಇದೆಯಾ, ಇದರ ಕೊಡುಗೆ ಏನಿದೆ?
3: ಹೌದು, ನೀವು ಹೇಳದಂತೆ ಎಲ್ಲರಿಗೂ ಕೂಡ ಅದೊಂದು ರೀತಿಯಾದಂತಹ ಆತಂಕ ಇರುತ್ತೆ. ಯಾವುದೋ ಒಂದು QR ಕೋಡ್ ಅನ್ನ ತೋರಿಸಿ ಇದನ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಅಂತ ಹೇಳಿದಾಗ ನನ್ನ ಹಣ ಎಷ್ಟು ಸುರಕ್ಷಿತವಾಗಿದೆ ಅನ್ನೋಂಥ ಒಂದು ಆತಂಕ ಎಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಈ ರೀತಿಯಾದಂತಹ ಆನ್ಲೈನ್ ವಹಿವಾಟುಗಳನ್ನು ನಾವು ಏನ್ ಮಾಡ್ತೀವಿ, ಇದನ್ನ ಅತ್ಯಂತ ಸುರಕ್ಷಿತವಾಗಿ ಮಾಡುವಂತಹ ಸಾಧನಗಳು ಈ ಕ್ವಾಂಟಮ್ ತಂತ್ರಜ್ಞಾನದಿಂದ ಇದೆ. ಕ್ವಾಂಟಮ್ ಕಮ್ಯುನಿಕೇಶನ್ ಮತ್ತು ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ನಾವು ಹೇಳ್ತೀವಿ. ಇದನ್ನ ಬಳಸಿ ಈ ರೀತಿಯಾದಂತಹ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅನ್ನ ಅತ್ಯಂತ ಹೆಚ್ಚು ಸುರಕ್ಷಿತವಾಗಿ ನಾವು ಮಾಡಬಹುದಾಗಿದೆ.
4: ಸೊ ಡಿಜಿಟಲ್ ಇಂಡಿಯಾ, ಸೊ ಹಾಗಾಗಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೂ ಕೂಡ ಅದರ ಕೊಡುಗೆಯನ್ನ ನೀಡ್ತಾ ಇದೆ. ಜನರು ಭಯವನ್ನ ಬಿಟ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ UPI ಪೇಮೆಂಟ್ ಅನ್ನ ಕೂಡ ಮಾಡಬಹುದು ಅನ್ನೋ ಒಂದು ಭರವಸೆಯನ್ನ ನೀಡ್ತಾ ಇದ್ದೀರಾ ಈ ಕಾರ್ಯಕ್ರಮದ ಮೂಲಕ. ಇನ್ನು ಮನುಷ್ಯ ಎಷ್ಟೇ ಮುಂದುವರೆದ್ರು ನಮ್ಮ ಪ್ರಕೃತಿ ನಿಸರ್ಗ ನಮ್ಮನ್ನ ಹಿಂದಕ್ಕೊಂದು ಸರಿ ಜಗ್ಗಿ ಎಳೆಯತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಾಲಕ್ಕೆ ತಕ್ಕಂತೆ ಋತುಮಾನಗಳು ಚೇಂಜ್ ಆಗ್ತಾ ಇರತ್ತೆ, ಅದು ವಿಕೋಪಕ್ಕೂ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ. ಅದಕ್ಕೆ ನಮ್ಮ ಕೊಡುಗೆಗೇನೆ ಜಾಸ್ತಿ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ, ಮನುಷ್ಯನಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ. ಆದ್ರೂ ಮನುಷ್ಯ ಇದರ ಜೊತೆಗೆ ಹೋರಾಟವನ್ನ ಮಾಡಲೇಬೇಕಾಗತ್ತೆ, ಆ ವಿಕೋಪವನ್ನ ಎದುರಿಸಲೇಬೇಕಾಗತ್ತೆ. ಅಂತ ಸಮಯದಲ್ಲಿ, ವಿಕೋಪದ ವಿಪತ್ತಿನ ಆಪತ್ತಿನ ಸಮಯದಲ್ಲಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಯಾವ ರೀತಿ ಸಹಕಾರವಾಗಿದೆ?
3: ನಿಜ, ನೀವು ಹೇಳ್ದಂಗೆ ಈ ರೀತಿಯಾದಂತಹ ನೈಸರ್ಗಿಕ ವಿಕೋಪಗಳು ನೀವು ಈಗಾಗಲೇ ಹೇಳದಂತೆ ಮೀನುಗಾರರು ಸಮುದ್ರಕ್ಕೆ ಹೋಗುವಾಗ ಯಾವುದೇ ಚಂಡಮಾರುತ ಅಥವಾ ಯಾವುದಾದ್ರೂ ಬರುವಂತದ್ದು ಅಥವಾ ಪ್ರವಾಹಗಳಾಗುವಂಥದ್ದು, ಈ ರೀತಿಯಾದಂತಹ ಎಲ್ಲ ನೈಸರ್ಗಿಕ ವಿಕೋಪಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಗಣಕಯಂತ್ರಗಳನ್ನ ಸಾಧಾರಣವಾಗಿ ಬಳಸ್ತಾರೆ. ಸೊ ಆ ಕ್ಷೇತ್ರದಲ್ಲಿ ಸಹ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಕೆ ಮಾಡಬಹುದಾಗಿದೆ. ಈ ವಿಕೋಪಗಳನ್ನು ವಿಶ್ಲೇಷಿಸಿ ಅವುಗಳ ಸಂಬಂಧಪಟ್ಟಂತೆ ಏನಾದರೂ ಮುನ್ಸೂಚನೆಗಳನ್ನು ಕೊಡಬೇಕಾದ್ರೆ ಅವುಗಳಿಗೆ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಸಬಹುದಾಗಿದೆ.
4: ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮ ಶ್ರೋತೃಗಳಾಗಿರಬಹುದು ಅಥವಾ

0: ಮಕ್ಕಳುಗಳಾಗಿರಬಹುದು. ಈ ಕ್ಷೇತ್ರಕ್ಕೆ ತಾವೂ ಕೂಡ ಬರಬೇಕು, ತಮಗೂ ಆಸಕ್ತಿ ಇದೆ, ಕಲಿಬೇಕು ಅಂತ ಆಸಕ್ತಿ ಹೊಂದಿರುವಂತಹ ಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ, ಯಾವ ರೀತಿ ಸಲಹೆಯನ್ನ ನೀಡ್ತೀರಾ?
1: ಖಂಡಿತ, ಇಂದಿನ ಮಕ್ಕಳೇ ನಾಳೆನ ವಿಜ್ಞಾನಿಗಳು ಅಂತ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ವಿಜ್ಞಾನ, ಗಣಿತ ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಗಣಕ ವಿಜ್ಞಾನ ಅಂತ ನಾವು ಏನು ಹೇಳ್ತೀವಿ, ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಪರಿಶ್ರಮ ಹೊಂದಿರುವಂಥ ವಿದ್ಯಾರ್ಥಿಗಳು ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಬಹುದಾಗಿದೆ. ಸೊ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನೇಕ ರೀತಿಯಾದಂಥ ನಾವು ರಿಸರ್ಚ್ ಅಂತ ಏನು ಹೇಳ್ತೀವಿ ಅವರ ಕೊಡುಗೆಗಳನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೊಡಬಹುದಾಗಿದೆ.
0: ಯಾವ ಏಜಿಂದ ಶುರುವಾಗುತ್ತೆ ಇಲ್ಲಿಗೆ ಎಂಟ್ರಿ?
1: ಸಾಧಾರಣವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಶಾಲೆ ವಿದ್ಯಾರ್ಥಿಗಳು ಕೂಡ ಪ್ರೋಗ್ರಾಮಿಂಗ್ ಮಾಡುವಂತಹ ಸ್ಥಿತಿಗೆ ನಾವು ತಲುಪಿದ್ದೀವಿ. ಆಲ್ರೆಡಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಕೂಡ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಶಾಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಜರ್ನಿ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಸ್ಟಾರ್ಟ್ ಮಾಡಬಹುದಾಗಿದೆ. ಇವತ್ತು
0: ಪ್ರೋಗ್ರಾಂ ಕೇಳ್ತಾ ಇರುವಂತಹ ಮಕ್ಕಳಿಗೆ ಇದೊಂದು ಆಶಾದಾಯಕ ಉತ್ತರ ಅಂತ ಅನ್ಸತ್ತೆ. ಅವರು ಕೂಡ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥವರಿಗೆ ನಿಮ್ಮ ಸಿಡ್ಯಾಕ್ ಬೆಂಗಳೂರಿನ ನಂಬರ್ ಅನ್ನ ಕೊಡಬಹುದಾ?
1: ಖಂಡಿತ, ಈ ವಿಷಯವಾಗಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು, 8050555639. ಇದರ ಜೊತೆಗೆ ನಮ್ಮ ಸಿಡ್ಯಾಕ್ ವೆಬ್ಸೈಟ್ cdac.in ಮತ್ತು ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದ ಸಂಬಂಧಪಟ್ಟಂತೆ qniverse.in ಅನ್ನುವಂಥ ವೆಬ್ಸೈಟ್ ಕೂಡ ಇದೆ. ಇವುಗಳನ್ನ
0: ಅವಲೋಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಡಾಕ್ಟರ್ ಆಶ್ವೇಜ ಬಿ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್.
2: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ. ಭಾಗವಹಿಸಿದ್ದವರು ಡಾಕ್ಟರ್ ಆಶ್ವೇಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರನ್ನ ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಇದು ಆಕಾಶವಾಣಿ ಬೆಂಗಳೂರು,
5: ನೀವು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಹಾಸನ FM 102.2 MHz.
6: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ BM ರಸ್ತೆಯ ತಣ್ಣೀರ್ಹಳ್ಳದ SLN ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ

0: 9538971132. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420023.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
7: ಆತ್ಮೀಯ ಕೇಳುಗರೆ,
8: ಹಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮ.
7: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
8: ಇಂದು ಬೆಳಗ್ಗೆ 9 ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
7: ಹಾಸನದ ಜಿಲ್ಲಾಧಿಕಾರಿಗಳಾದ KS ಲತಾ ಕುಮಾರಿ ಅವರು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂಗಾರು ಹಂಗಾಮಿಗೆ ಹಾಸನ ಜಿಲ್ಲಾ ಆಡಳಿತದ ಸಿದ್ಧತೆಗಳು, ಶಾಲೆಗಳ ಪುನರಾರಂಭ ಹಾಗೂ ಹಾಸನ ಜಿಲ್ಲೆಯ ವಿವಿಧ ಸಮಸ್ಯೆಗಳ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
8: ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ಪೂರ್ವಭಾವಿ ಸಿದ್ಧತೆಗಳು, ನೂತನ ಶೈಕ್ಷಣಿಕ ವರ್ಷಕ್ಕೆ ಶಾಲೆಗಳ ಪುನರಾರಂಭ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾರ್ಗದರ್ಶನ ಮಾಡಲಿದ್ದಾರೆ.
7: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
8: ಇದರೊಂದಿಗೆ ಜಿಲ್ಲೆಯ ವಿವಿಧ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನವನ್ನ ಸೆಳೆಯಬಹುದು.
7: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು ಸಂಖ್ಯೆ 2462289 ಎಸ್ಟಿಡಿ ಕ್ರಮಾಂಕ 08172.
8: ಹಲೋ ಆಕಾಶವಾಣಿ ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ ಇಂದು ಬೆಳಗ್ಗೆ 9 ಪ್ರಸಾರವಾಗಲಿದೆ.
7: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
9: ಆಕಾಶವಾಣಿ ಹಾಸನ, ಈಗ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆ. ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
10: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
11: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
10: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
11: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, OTP ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
12: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
13: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ T20 ಕ್ರಿಕೆಟ್, ಸತತ 2 ಬಾರಿ ಫೈನಲ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವಾರ್ತೆಗಳ ವಿವರ. ಮೂರು ದಿನಗಳ ಸಿಕ್ಕಿಂ ಪ್ರವಾಸ ಕೈಗೊಂಡಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ ನೀಡಲಿದ್ದಾರೆ. ಆನಂತರ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ರಾಷ್ಟಪತಿಯವರು ಸಿಕ್ಕಿಂ ಪೊಲೀಸ್ಗೆ ರಾಷ್ಟಪತಿಗಳ ಪದಕವನ್ನು ನೀಡಲಿದ್ದಾರೆ. ಈ ಪ್ರತಿಷ್ಠಿತ ಪದಕವನ್ನು ಸ್ವೀಕರಿಸುತ್ತಿರುವ 15ನೇ ಪೊಲೀಸ್ ಪಡೆ ಸಿಕ್ಕಿಂ ಆಗಿದೆ. ಮೂರು ದಿನಗಳ ಭೇಟಿಗಾಗಿ ನಿನ್ನೆ ಸಿಕ್ಕಿಂಗೆ ಆಗಮಿಸಿದ ಅವರನ್ನು ಆರ್ಚಿಡರಿಯಂನಲ್ಲಿ ರಾಜ್ಯಪಾಲ ಓಂಪ್ರಕಾಶ್ ಮಾಥೂರ್ ಮತ್ತು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರರು ಸ್ವಾಗತಿಸಿದರು. ಡ್ರೋನ್ ಮೂಲಕ ಮಾದಕ ವಸ್ತುಗಳು ಹಾಗೂ ಶಸ್ತಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡುವುದನ್ನು ತಡೆಯಲು ಮುಂದಿನ 6 ತಿಂಗಳಲ್ಲಿ ಡ್ರೋನ್ ನಿಗ್ರಹ ವ್ಯವಸ್ಥೆಯನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ರಾಜಸ್ಥಾನದ ಬಿಕನೇರ್ ಜಿಲ್ಲೆಯ ಸಾಂಚು ಗಡಿ ಹೊರಠಾಣೆಯಲ್ಲಿ ಗಡಿ ಭದ್ರತಾ ಪಡೆಯ ಯೋಧರನ್ನು ಉದ್ದೇಶಿಸಿ ಮಾತನಾಡಿದರು. ಗಡಿ ಉದ್ದಕ್ಕೂ ತೀವ್ರ ಎಚ್ಚರಿಕೆ ವಹಿಸಲಾಗಿದೆ. ಹೊರಗಿನ ಶತ್ರುಗಳ ಮೇಲೆ ಮಾತ್ರವಲ್ಲದೆ ದೇಶದೊಳಗಿನ ದುಷ್ಟಶಕ್ತಿಗಳ ಮೇಲೂ ತೀವ್ರ ನಿಗಾ ಇರಿಸಿ ಅವರನ್ನು ಮಟ್ಟಹಾಕಲು ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಭಾರತದ ಭೂಭಾಗದಲ್ಲಿನ ಡ್ರೋನ್ಗಳ ನೆರವಿನಿಂದ ಗಡಿಯಾಚೆಯ ಚಲನವಲನ ಮೇಲೆ ನಿಗಾ ಇಡಲಾಗುತ್ತದೆ ಮತ್ತು ಅಪಾಯಕಾರಿ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲಾಗುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಹಲವು ಅರ್ಜಿಗಳ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಈ ವರ್ಷದ ಆರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಯಾದವ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ತನ್ನ ತೀರ್ಪು ಕಾಯ್ದಿರಿಸಿದ್ದು ಇಂದು ಆ ತೀರ್ಪನ್ನು ಪ್ರಕಟಿಸಲಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. 2002ರಿಂದ ಈಚೆಗೆ ಯಾವ ಹೆಸರು ಮತದಾರರ ಪಟ್ಟಿಯಲ್ಲಿದೆಯೋ ಅವುಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯ ಮುಂದಿನ ಅಧ್ಯಾಯವು ವಿಶ್ವಾಸದಿಂದ ಮುನ್ನಡೆಸಲ್ಪಡುತ್ತದೆ ಮತ್ತು ಇದು ಎರಡು ರಾಷ್ಟಗಳ ಹಂಚಿಕೆಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆನಡಾದ ಟೊರೆಂಟೋದಲ್ಲಿ ಕಳೆದ ರಾತ್ರಿ ನಡೆದ ರಾಜಕೀಯ ಪುನರ್ರಚನೆಯಿಂದ ವಾಣಿಜ್ಯ ವಿತರಣೆಗೆ ಎಂಬ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎರಡೂ ದೇಶಗಳು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಒತ್ತಾಯಿಸುತ್ತಿರುವುದರಿಂದ ರಾಷ್ಟಗಳ ನಡುವಿನ ವಿಶ್ವಾಸವು ಹೊಸ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ತೆರೆಯುತ್ತಿದೆ ಎಂದರು. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವಲ್ಲಿ ಸಿಇಪಿಎ ಹೇಗೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಲಯಗಳಾದ್ಯಂತ ಸಹಯೋಗಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂಬುದರ ಕುರಿತು ಮಾತನಾಡಿದ ಅವರು, ವೈವಿಧ್ಯತೆಯು ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ಅವರು ಹೇಳಿದರು. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಬಲಪಡಿಸುವ ಉದ್ದೇಶದ ಪಿಎಂಎಜೆಎವೈ ಪೋರ್ಟಲ್ ಮತ್ತು ಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಉಪಕ್ರಮವು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಪಿಎಂಎಜೆಎವೈ ಯೋಜನೆಯ ಅನುಷ್ಠಾನದ ಗುಣಮಟ್ಟವನ್ನು ತ್ವರಿತಗೊಳಿಸುತ್ತದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಕಾಗದ ಆಧಾರಿತದಿಂದ ಸಂಪೂರ್ಣ ಡಿಜಿಟಲ್ ಆಧಾರಿತ ಮತ್ತು ನೈಜ ಸಮಯದ ಪ್ರಕ್ರಿಯೆಗೆ ಪರಿವರ್ತನೆಗೊಳ್ಳುವ ಗುರಿ ಹೊಂದಿದೆ. ಈ ವೇಳೆ ವೀರೇಂದ್ರ ಕುಮಾರ್ ಈ ಉಪಕ್ರಮವನ್ನು ಪರಿಶಿಷ್ಟರ ಕಲ್ಯಾಣ ಉಪಕ್ರಮಗಳಿಗೆ ಪಾರದರ್ಶಕ ಡಿಜಿಟಲ್ ಮತ್ತು ಸಬಲೀಕೃತ ಸೇವಾ ವಿತರಣೆಯತ್ತ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದರು. ಪಿಎಂಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಮೀಕ್ಷೆಗಳು ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯಂತಹ ಕಾಗದ ಆಧಾರಿತ ಕೆಲಸದಿಂದ ತಳಮಟ್ಟದಲ್ಲಿ ಡಿಜಿಟಲ್ ವೇದಿಕೆಗೆ ಪರಿವರ್ತನೆಗೊಳ್ಳಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯ ಪರಿಕಲ್ಪನೆ ರೂಪಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
14: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
15: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
13: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
15: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
13: ದೇಶದ ಮೊದಲ ಹೈಡ್ರೋಜನ್ ಚಾಲಿತ 10 ಬೋಗಿಗಳ ಡೆಮು ರೈಲು ಸಂಚಾರವನ್ನು ಆರಂಭಿಸಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ಈ ಕ್ರಮವು ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು, ವಿದ್ಯುತ್ ಉತ್ಪಾದಿಸಲು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಲಾಗುವುದು. ಈ ರೈಲು ಒಟ್ಟು 1200 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಡಿಸ್ಟ್ರಿಬ್ಯೂಟೆಡ್ ಪವರ್ ರೋಲಿಂಗ್ ಸ್ಟಾಕ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ ವಿದ್ಯುತ್ ವ್ಯವಸ್ಥೆಯನ್ನು ಕೇವಲ ಒಂದು ಲೋಕೋಮೋಟಿವ್ನಲ್ಲಿ ಇರಿಸುವ ಬದಲು ರೈಲು ಕೋಚ್ಗಳಾದ್ಯಂತ ಹರಡಲಾಗಿರುತ್ತದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ತಮ್ಮ ಆಸ್ಟ್ರೇಲಿಯಾದ ಸಹವರ್ತಿ ಪೆನ್ನಿ ವಾಂಗ್ ಅವರೊಂದಿಗೆ 17ನೇ ವಿದೇಶಾಂಗ ಸಚಿವರ ಚೌಕಟ್ಟು ಸಂವಾದದ ಸಹ ಅಧ್ಯಕ್ಷತೆ ವಹಿಸಿದ್ದರು. ಇಂಡೋ ಪೆಸಿಫಿಕ್, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಇತರ ಪ್ರಾದೇಶಿಕ, ಜಾಗತಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಡಾ ಜೈಶಂಕರ್ ಹೇಳಿದರು. ಎರಡು ರಾಷ್ಟಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಸ್ಥಿರ ಪ್ರಗತಿಯನ್ನು ಸಹ ಉಭಯ ನಾಯಕರು ಪರಾಮರ್ಶಿಸಿದರು. ಪರಮಾಣು ಶಕ್ತಿಯನ್ನು ಉತ್ಪಾದಿಸಲು ಯುರೇನಿಯಂ ಸರಬರಾಜು ಸೇರಿದಂತೆ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸುತ್ತಿದೆ. ಎರಡು ದೇಶಗಳು ನಿರ್ಣಾಯಕ ಖನಿಜಗಳಲ್ಲಿಯೂ ಸಹಭಾಗಿತ್ವದಲ್ಲಿ ತೊಡಗಿಸಿಕೊಂಡಿವೆ ಎಂದು ಡಾ ಜೈಶಂಕರ್ ಹೇಳಿದರು. ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ 2ನೇ ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. ಸೈಬರ್ ರಕ್ಷಣೆ, ಮಿಲಿಟರಿ ವೈದ್ಯಕೀಯ ಸಹಕಾರ, ಜಂಟಿ ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗವನ್ನು ಒಳಗೊಂಡ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಯೋಜನೆಯನ್ನು ಎರಡೂ ದೇಶಗಳು ಅಂತಿಮಗೊಳಿಸಿದವು. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ರೊಮೇನಿಯಾದ ರಕ್ಷಣಾ ನೀತಿ ಯೋಜನೆ ಮತ್ತು ಅಂತಾರಾಷ್ಟೀಯ ಸಂಬಂಧಗಳ ಕಂಪನಿಯ ಉಪಮುಖ್ಯಸ್ಥರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನ ತನ್ನ ಮೇಲೆ ನೆಲೆಯನ್ನು ನಿರ್ಮಿಸುವ ಅಮೆರಿಕದ ಯೋಜನೆಯ ಭಾಗವಾಗಿ ಚಂದ್ರನಿಗೆ ಕಳುಹಿಸಲು ಉದ್ದೇಶಿಸಿರುವ ರೋಬೋಟಿಕ್ ಲ್ಯಾಂಡರ್ಗಳು, ಹಾಪಿಂಗ್ ಡ್ರೋನ್ಗಳು ಮತ್ತು ವಾಹಕಗಳ ವಿವರಗಳನ್ನು ಅಮೆರಿಕದ ರಾಷ್ಟೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾ ಬಿಡುಗಡೆ ಮಾಡಿದೆ. 2028ರಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಅಮೆರಿಕನ್ನರನ್ನು ಮತ್ತೆ ಚಂದ್ರನ ಮೇಲೆ ಇಳಿಸಲು ಅಮೆರಿಕ ಬಯಸಿದೆ. 2030ರ ವೇಳೆಗೆ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವ ತನ್ನದೇ ಆದ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿರುವ ಚೀನಾದಿಂದ ನಾಸಾ ಸ್ಪರ್ಧೆಯನ್ನು ಎದುರಿಸುತ್ತಿದೆ. 2032ರ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪರಮಾಣು ಮತ್ತು ಸೌರಶಕ್ತಿಯಿಂದ ಚಾಲಿತ ಶಾಶ್ವತ ನೆಲೆಯನ್ನು ನಿರ್ಮಿಸಲು $20 ಬಿಲಿಯನ್ ಯೋಜನೆಯನ್ನು ನಾಸಾ ಘೋಷಿಸಿದೆ. ಜೆಫ್ ಬೆಜೋಸ್ ಅವರ ಬಾಹ್ಯಾಕಾಶ ಕಂಪನಿ ಬ್ಲೂ ಒರಿಜಿನ್ ಯಂತ್ರಗಳನ್ನು ಉತ್ಪಾದಿಸಲು ಆಯ್ಕೆಯಾದ ಹಲವು ಕಂಪನಿಗಳಲ್ಲಿ ಒಂದಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ದಾಖಲಿಸಿತು. ಈ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡವು ರಜಿತ್ ಪಾಟಿದಾರ್ ಅವರ 93 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 254 ರನ್ ಗಳಿಸಿತು. 255 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡವು 19.3 ಓವರ್ಗಳಲ್ಲಿ 162 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ರಾಯಲ್ ಚಾಲೆಂಜರ್ಸ್ ಪರ ಜೇಕಬ್ ಡಫಿ 3 ವಿಕೆಟ್ ಪಡೆದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು, ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಫೈನಲ್ ಪ್ರವೇಶಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
9: ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಕೇಂದ್ರ.
16: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
17: ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2ನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್ 2, ಹಾಸನ ಮೈಸೂರು ರಸ್ತೆ KIADB ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9444830389.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
9: ಸವಿಕಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬಯಲುದಾರಿ ಚಿತ್ರದ ಗೀತೆಯನ್ನು.

0: ಆಟದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
4: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡು ಲಭ್ಯವಿರುತ್ತದೆ.
3: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
5: ಆತ್ಮೀಯ ಕೇಳುಗರೆ,
6: ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ
5: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
6: ಇಂದು ಬೆಳಗ್ಗೆ 9 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ ಅವರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂಗಾರು ಹಂಗಾಮಿಗೆ ಹಾಸನ ಜಿಲ್ಲಾ ಆಡಳಿತದ ಸಿದ್ಧತೆಗಳು, ಶಾಲೆಗಳ ಪುನರಾರಂಭ ಹಾಗೂ ಹಾಸನ ಜಿಲ್ಲೆಯ ವಿವಿಧ ಸಮಸ್ಯೆಗಳ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
6: ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ಪೂರ್ವಭಾವಿ ಸಿದ್ಧತೆಗಳು, ನೂತನ ಶೈಕ್ಷಣಿಕ ವರ್ಷಕ್ಕೆ ಶಾಲೆಗಳ ಪುನರಾರಂಭ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾರ್ಗದರ್ಶನ ಮಾಡಲಿದ್ದಾರೆ.
5: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
6: ಇದರೊಂದಿಗೆ ಜಿಲ್ಲೆಯ ವಿವಿಧ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನವನ್ನ ಸೆಳೆಯಬಹುದು.
5: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು ಸಂಖ್ಯೆ 246289, ಎಸ್ಟಿಡಿ ಕ್ರಮಾಂಕ 08172.
6: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
5: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
7: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
8: ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬೋರ್ಡ್, ಸಿಬಿಎಸ್ಇ ಹಾಗೂ ಐಸಿಎಸ್ಇ ಬೋರ್ಡ್ನಲ್ಲಿ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಐಎಸ್ಇ ಪಠ್ಯಕ್ರಮದಲ್ಲಿ 11ನೇ ತರಗತಿಗಳನ್ನು ಹಾಸನ ನಗರದ ಹೃದಯ ಭಾಗದಲ್ಲಿ ಪ್ರಾರಂಭ ಮಾಡಿರುತ್ತಾರೆ. ಐಎಸ್ಇ ಪಠ್ಯಕ್ರಮದ ವಿಶೇಷತೆ ಏನೆಂದರೆ 12ನೇ ತರಗತಿಯ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಡಬ್ಲ್ಯೂ, ಕೆಸಿಇಟಿ, ಎನ್ಡಿಎ, ನಾಟಾ ಪರೀಕ್ಷೆಗಳಿಗೆ ಈ ಪಠ್ಯಕ್ರಮವು ತೀರಾ ಹತ್ತಿರವಾಗಿದ್ದು ನಿಮ್ಮ ಮಕ್ಕಳು ಸುಲಭ ರೀತಿಯಲ್ಲಿ ಉತ್ತಮ ರ್ಯಾಂಕಿಂಗ್ ಗಳಿಸಿ ಡಾಕ್ಟರ್, ಇಂಜಿನಿಯರ್, ಆರ್ಕಿಟೆಕ್ಟ್ ಇತರೆ ಅವರಿಗಿಷ್ಟವಾದ ಕೋರ್ಸ್ಗಳನ್ನು ಓದಬಹುದಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕ ತಂಡದಿಂದ ವಿಶೇಷ ತರಬೇತಿ ನೀಡುತ್ತಾರೆ. ಇದಲ್ಲದೆ ಗಣಿತ ಅಥವಾ ಜೀವಶಾಸ್ತ್ರ ವಿಷಯಗಳ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಷನ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ದೂರವಾಣಿ ಸಂಖ್ಯೆ 08172262728 ಅಥವಾ 944831389.
9: ಈಗ ಕೇಳಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಬಂಗಾರದ ಹೂವು ಚಿತ್ರದ ಗೀತೆಯನ್ನ. ಚಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಆಕಾಶವಾಣಿ ಹಾಸನ, ಈಗ ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ने दावा किया कि ईरानी सैन्य विमान पाकिस्तानी हवाई अड्डे का इस्तेमाल कर रहे हैं। उन्होंने कहा कि इसराइल के बारे में पाकिस्तानी नेताओं की टिप्पणियां चिंताजनक हैं। ये टिप्पणियां पाकिस्तान के रक्षा मंत्री ख्वाजा मोहम्मद आसिफ के एक टीवी चैनल को दिए साक्षात्कार में अब्राहम समझौते में पाकिस्तान के शामिल होने से इनकार के बाद आई है। मौसम विभाग ने उत्तर भारत के अनेक राज्यों में तेज गर्मी का अनुमान व्यक्त किया है और महाराष्ट्र के विदर्भ में भीषण गर्मी का रेड अलर्ट जारी किया है। मौसम विभाग ने मध्य प्रदेश, उत्तर प्रदेश और विदर्भ में भीषण गर्मी का रेड अलर्ट जारी किया है और अगले 2 से 3 दिनों तक दिल्ली, हरियाणा, चंडीगढ़, पंजाब, राजस्थान, छत्तीसगढ़, तटीय आंध्र प्रदेश, हिमाचल प्रदेश, जम्मू और कश्मीर, लद्दाख, झारखंड, ओडिशा, तेलंगाना और उत्तराखंड में भी भीषण गर्मी की आशंका व्यक्त की है। वहीं केरलम में मॉनसून 1 या 2 दिन की देरी से आ सकता है। आईपीएल क्रिकेट में रॉयल चैलेंजर्स बेंगलुरु ने कल पहले क्वालिफायर मैच में गुजरात टाइटंस को 92 रन से हराकर फाइनल में जगह बना ली है। 255 रन के लक्ष्य का पीछा करते हुए गुजरात टाइटंस 162 रन पर सिमट गई। प्रतियोगिता में आज सनराइजर्स हैदराबाद और रॉयल राजस्थान के बीच एलिमिनेटर मैच खेला जाएगा। ये समाचार हमारी वेबसाइट www.newsonair.gov.in और हमारे ऐप न्यूज ऑन एआईआर पर भी उपलब्ध हैं। और लीजिए अब आज के समाचार पत्रों की सुर्खियों के साथ हैं सरफिरोजी।
1: धन्यवाद मुनीष। देश की राजधानी से प्रकाशित सभी हिंदी समाचार पत्रों ने क्वाड समूह की एकजुटता और सीमावर्ती क्षेत्रों में घुसपैठ रोकने के लिए सख्ती को सुर्खियों में जगह दी है। साथ ही कई स्थानीय मुद्दे भी मुख्य पृष्ठ पर प्रमुखता से प्रकाशित किए गए हैं। वीर अर्जुन की सुर्खी है, क्वाड हिंद प्रशांत क्षेत्र में बढ़ाएगा निगरानी। पत्र ने भारत, अमरीका, जापान और ऑस्ट्रेलिया की विदेश मंत्रियों की तस्वीरों को भी समाचार के साथ प्रमुखता से प्रकाशित किया है। दैनिक भास्कर ने घुसपैठ से निपटने के लिए एक उच्च स्तरीय समिति के गठन संबंधी अमित शाह के ऐलान को सुर्खी बनाया है। पंजाब केसरी ने अपने संपादकीय को शीर्षक दिया है, धर्मशाला नहीं है भारत। पत्र लिखता है, जनसांख्यिकी संरचना बदल जाने से स्थानीय समुदायों में ये भावना बढ़ रही है कि घुसपैठिए सरकारी योजनाओं और राजनीतिक संरक्षण का लाभ उठा रहे हैं, जिससे भाषा और भूमि को लेकर तनाव बढ़ रहा है। जनसत्ता ने दिल्ली में सीएनजी के दाम 2 रुपये प्रति किलोग्राम और बढ़ाए जाने को पहली खबर बनाया है। अमर उजाला ने भी इस खबर को पहले पन्ने पर सबसे ऊपर जगह दी है, जबकि दैनिक ट्रिब्यून ने दिल्ली रेस क्लब को राहत न मिलने और जिमखाना पर सरकार के कुछ नर्म रुख को पहली खबर बनाया है।
0: और अंत में लीजिए सुनिए इस बुलेटिन के मुख्य समाचार एक बार फिर। केंद्र सरकार ने घुसपैठ और अन्य कारणों से जनसंख्या आंकड़ों में परिवर्तन का अध्ययन करने के लिए उच्च स्तरीय समिति का गठन किया। सर्वोच्च न्यायालय एसआईआर को चुनौती देने वाली याचिकाओं पर आज फैसला सुनाएगा। सीबीएसई ने सोशल मीडिया पर प्रसारित उन अफवाहों को खारिज किया है जिनमें उसके ऑन स्क्रीन मार्किंग सिस्टम के उल्लंघन की बात कही गई है। मौसम विभाग ने उत्तर भारत के अनेक राज्यों में तेज गर्मी का अनुमान व्यक्त किया। महाराष्ट्र के विदर्भ में भीषण गर्मी का रेड अलर्ट जारी। और आईपीएल क्रिकेट में रॉयल चैलेंजर्स बेंगलुरु ने पहले क्वालिफायर मैच में गुजरात टाइटंस को 92 रन से हराकर फाइनल में जगह बनाई। और इसके साथ ही समाचार प्रभात का ये अंक समाप्त हुआ। नमस्कार।
2: आकाशवाणी प्रेजेंट्स मॉर्निंग न्यूज। Good morning, I am VC Pramod, the headlines. Center forms high-level committee to study demographic change caused by infiltration and other reasons. Supreme Court to deliver its verdict today on petitions challenging special intensive revision of electoral rules. CBSC rejects claims circulating on social media about breach of its on-screen marking system, saying it was only testing site and not actual platform. IMD issues red alert for severe heat wave conditions in Madhya Pradesh, Uttar Pradesh and Vidarbha today. NASA releases details of robotic landers, hopping drones and vehicles it aims to send to Moon as part of its plan to build lunar base. And in IPL cricket, Royal Challengers Bengaluru storm into final beating Gujarat Titans by 92 runs in qualifier 1 at Dharamshala. The centre has constituted a high-level committee to address the challenges of demographic changes caused by infiltration and other reasons. In a social media post, Union Home Minister Amit Shah said that the committee will be chaired by former Supreme Court Judge Justice Prakash Prabhakar Navlekar. Census Commissioner along with former IAS Officer Durga Shankar Mishra, former IPS officer Balaji Srivastava and economist Dr. Shamika Ravi have been appointed as members of the committee. The Joint Secretary, Foreigners 1 in Home Ministry, will serve as the member secretary in the committee. Mr. Shah said infiltration and other reasons are causing unnatural demographic change, which poses a very significant challenge to the present and future of any nation. He said demographic change is a serious issue linked not only to the sovereignty, but also to national security, law and order, profound changes in social structure, and the preservation of tribal society. A report.
3: The high-level committee will conduct a comprehensive assessment of demographic changes occurring across India due to illegal immigration and other unnatural causes. It will also analyze patterns of abnormal population shift at the levels of religious and social communities and will present a planned and time-bound solution for the same. Prime Minister Narendra Modi, in his Independence Day speech from Red Fort last year, had announced about the high-level committee on demographic change.
4: I want to talk about the country's demographic change. देश की डेमोग्राफी को बदला जा रहा है, एक नए संकट के बीज बोए जा रहे हैं और ये घुसपैठिए मेरे देश के नौजवानों की रोजी रोटी छीन रहे हैं, एक घुसपैठिए मेरे देश की बहन बेटियों को निशाना बना रहे हैं, ये बर्दाश्त नहीं होगा। ये घुसपैठिए भोले भाले आदिवासियों को भ्रमित करके उनकी जमीनों पर कब्जा कर रहे हैं, ये देश सहन नहीं करेगा और इसलिए एक हाई पावर डेमोग्राफी मिशन शुरू करने का निर्णय किया है।
3: द कमिटी विल सबमिट इट्स रिपोर्ट विद इन 1 year. इफ नेसेसरी द टेन्योर ऑफ द कमिटी मे बी एक्सटेंडेड बाय अप टू 6 months. विद अनुपम मिश्रा, दिस इज विष्णु पीएस, आकाशवाणी न्यूज, दिल्ली.
2: The Supreme Court will today pronounce its judgment on a batch of petitions challenging the legality of the Special Intensive Revision, SIR, of the electoral rules done by the Election Commission of India. A bench of Chief Justice of India, CJI, Surya Kant and Justice Joyamala Bagchi is scheduled to pronounce its verdict today after reserving judgment in the matter earlier this year following extensive hearings. The petitions challenging the legality of the SIR exercise undertaken by the poll body, contending that the revision process exceeds the powers conferred upon the ECI under Article 326 of the Constitution, the Representation of the People Act 1950 and the rules framed thereunder. Over the course of the proceedings, the Supreme Court issued interim directions designed to promote transparency and mitigate hardship among voters impacted by the SIR exercise across various states and union territories. The poll body had initially identified 11 documents for verification purposes. However, the apex court later directed the inclusion of Aadhaar as an additional document for the SIR process. Most of the petitions were filed in June last year after the ECI decided to conduct an SIR in Bihar. The exercise was subsequently extended to multiple states and UTs, including West Bengal, Kerala and Tamil Nadu. The poll body defended the exercise before the apex court, contending that the revision was aimed at ensuring the purity of electoral rules and preventing duplication or inclusion of ineligible voters. After hearing the parties, the CJI Surya Kant-led bench reserved its verdict on Jan 29th. Central Board of Secondary Education, CBSE, has clarified that there has been no security breach in its actual on-screen marking system used for evaluation of answer books. The board said that the URL http://cbse.onmarks.co.in is the testing site only with sample data for internal testing and review purposes. More from our correspondent.
5: The Central Board of Secondary Education stated that the URL circulating on social media is different from the portal used for the evaluation of answer books. It noted that the system has been implemented for enhanced transparency in assessments with strong grievance redressal mechanisms. Refuting claims of any security breach on its actual on-screen marking system, CBSE reassured all concerned that safeguards are in place to ensure the integrity and security of the evaluation platform. Priya Mondal, Akashwani News, Delhi.
2: This is Akashwani giving you the news. For quick news updates round the clock, follow us on our X handle @AIRNewsAlerts. And for details of stories and more, log on to our website www.newsonair.gov.in and download the News on AIR app. President Draupadi Murmu will visit Nathula Pass in Sikkim this morning on the second day of her visit to the state. The president will interact with soldiers stationed at Nathula, where senior army officers will brief her on various activities in the area. She will also visit the Baba Harbhajan Shrine. Later in the day, President Murmu will award degrees and medals to students during convocation ceremony of Sikkim University at Manan Kendra in Gangtok. Nearly 14,000 degrees across 33 departments will be awarded, along with 285 gold and silver medals to meritorious students, which include 199 women. India Meteorological Department, IMD, has issued a red alert predicting heat wave to severe heat wave conditions over Madhya Pradesh, Uttar Pradesh and Vidarbha today. The weather agencies also forecast heat wave conditions over Delhi, Haryana, Chandigarh, Punjab, Rajasthan, Chhattisgarh, coastal Andhra Pradesh, Himachal Pradesh, Jammu and Kashmir, Ladakh, Jharkhand, Odisha, Telangana and Uttarakhand for the next 2 days. Onset of monsoon in Kerala, which was earlier predicted for yesterday, may be delayed for 1 or 2 days. More from our correspondent.
6: The arrival of the southwest monsoon in Kerala, which was earlier predicted for May 26, may be further delayed by 1 or 2 days. As of 7 a.m. this morning, 5 mm of rain has been recorded in some areas in the southern parts of Kerala, while no rain has been experienced in most places in Kerala and Lakshadweep today. The onset of the monsoon in Kerala will officially be declared if 2.5 mm of rain is recorded for 2 consecutive days in at least 60% of the monitoring stations in Kerala and Lakshadweep. As of now, there is no heavy rain warning for Kerala for the next 4 days. Midhi M. Palluruthi, Akashwani News, Thiruvananthapuram.
2: A special court in Kolkata has remanded 15 more individuals to National Investigation Agency NIA custody till the 5th of June in connection with the attack on judicial officers in Motabari, Malda. The accused were arrested during a series of raids conducted by the central agency in Motabara and its adjoining areas late Monday night. During the court proceedings, the NIA submitted 2 case diaries regarding the matter. According to NIA sources, the suspects were identified by analyzing CCTV footage from the day of the incident alongside various video clips that went viral on social media. External Affairs Minister Dr. S. Jayashankar co-chaired the 17th Foreign Ministers Framework Dialogue with his Australian counterpart Penny Wong in New Delhi last evening. Dr. Jayashankar said that they exchanged views on the Indo-Pacific, the situation in West Asia and other regional, global and multilateral issues. They also reviewed the steady progress of the comprehensive strategic partnership between the two nations. Dr. Jayashankar added that cooperation is expanding in energy sector, including uranium supplies to generate nuclear energy.
7: On the energy side, we are looking to expand that as well into uranium supplies. Our own nuclear sector has undergone reform, which would grow through nuclear energy. Our teams have been in discussion on critical minerals as well. Our defense exchange and exercises, again, have been taking place. Our maritime cooperation has been the centerpiece of that. We've had some talks on space cooperation.
2: NASA has released details of robotic landers, hopping drones and vehicles it aims to send to the moon as part of the US plans to build a lunar base. Amazon founder Jeff Bezos' space company Blue Origin is one of the several companies picked to build the machines. The US wants to land Americans back on the moon before President Donald Trump leaves office in 2028. But NASA is competing with China to return humans to the lunar surface, meaning the space agency is under pressure to appear to be winning the new space race. China is forging ahead with its own plans to land humans on the moon by 2030. Yesterday, it launched its Shenzhou 23 spacecraft, sending a crew of astronauts to the country's Tiangong space station. Royal Challengers Bengaluru stormed into the final of the IPL 2026, beating Gujarat Titans by 92 runs in the qualifier one match at Dharamshala last night. Chasing a mammoth target of 255 runs set by Royal Challengers Bengaluru, Gujarat Titans were all out for 162 with three balls to spare. Rahul Tevatia was the top scorer with 68 runs. For Royal Challengers Bengaluru, Jacob Duffy scalped 33 wickets, while Bhuvaneshwar Kumar, Razik Salam Dar and Krunal Pandya to 2 wickets each. Earlier, Gujarat Titans won the toss and elected to field. Put into bat, Royal Challengers Bengaluru posted a massive 254 runs for the loss of 5 wickets in the stipulated 20 overs. Rajat Patidar top scored with an unbeaten 93 runs of 33 balls. Virat Kohli and Krunal Pandya added 43 runs each. For Gujarat Titans, Kagiso Rabada and Jason Holder took 2 wickets each. Rajat Patidar was adjudged the player of the match. Today, Sunrisers Hyderabad will face Rajasthan Royals in the eliminator in New Chandigarh, Mohali at 7:30 p.m. And now, for a look at today's newspapers, it's over to Tanvi Khurana.
8: Thank you, Pramod. Quad announces energy initiative, Fiji Port Project, headlines the Hindustan Times. While the Tribune headlines committed to free and open Indo-Pacific, Quad unveils energy security initiative. And the Asian Age headlines, Quad unveils 4 key initiatives, expands energy, maritime ties. Another major story covered in most newspapers is the U.S. self-defense strikes casting shadow on Iran peace talks. The Asian Age headlines, talks under strain as U.S. strikes Iran, Tehran to retaliate. While the Tribune headlines, deal to end war may take a few days, says Rubio as U.S. strikes Iran again. The government forming panel on demographic changes caused due to infiltration is also a major story covered on the front page of most newspapers. The Times of India headlines, government panel to examine demographic changes. And the Hindu says, panel set up to study demographic change. The Indian Express headlines, HDFC Bank camouflaged crores as marketing spent to pay higher interest to state firm. The paper adds that violating RBI and bank norms, 45 crore extra interest was paid to Maharashtra State Road Development Corporation as sponsorship for road safety drive. The Indian Express in its editorial titled India First Can Converge with America First writes that against the backdrop of an uneasy phase in India-US relations over the past year or so, US Secretary Marco Rubio's visit to India signaled reassurance to New Delhi that Washington remains committed to a long-term strategic partnership. During his joint press conference with Rubio, Indian Foreign Minister Jaishankar acknowledged that the Trump administration has been forthright about pursuing an American first policy and said that Delhi too is guided by an India first approach. Convergence of interests may sustain cooperation, but India standing in a fractured world will ultimately rest on the strength it builds at home, the paper concludes. And with that, it's back to you, Pramod.
2: Thank you, Tanvi. And now before we end the bulletin, the headlines once again. Centre forms high-level committee to study demographic change caused by infiltration and other reasons. Supreme Court to deliver its verdict today on petitions challenging special intensive revision of electoral rolls. CBSE rejects claims circulating on social media about breach of its on-screen marking system, saying it was only testing site and not actual platform. IMD issues red alert for severe heatwave conditions in Madhya Pradesh, Uttar Pradesh and Vidarbh today. And in IPL cricket, Royal Challengers Bengaluru storm into final, beating Gujarat Titans by 92 runs in qualifier 1 at Dharamshala. And with that, we end the morning news. Have a nice day.
9: ಆಕಾಶವಾಣಿ ಹಾಸನ. ಈಗ ಸಮಯ ಸರಿಯಾಗಿ 8:30 ಹತ್ತು ಸೆಕೆಂಡುಗಳು.
10: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
11: ಆತ್ಮೀಯ ಕೇಳುಗರೆ, ಹಲೋ ಆಕಾಶವಾಣಿ ನೇರ ಫೋನಿನ ಕಾರ್ಯಕ್ರಮ.
12: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
11: ಇಂದು ಬೆಳಗ್ಗೆ 9 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
12: ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ ಅವರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂಗಾರು ಹಂಗಾಮಿಗೆ ಹಾಸನ ಜಿಲ್ಲಾ ಆಡಳಿತದ ಸಿದ್ಧತೆಗಳು, ಶಾಲೆಗಳ ಪುನರಾರಂಭ ಹಾಗೂ ಹಾಸನ ಜಿಲ್ಲೆಯ ವಿವಿಧ ಸಮಸ್ಯೆಗಳ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
11: ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ಪೂರ್ವಭಾವಿ ಸಿದ್ಧತೆಗಳು, ನೂತನ ಶೈಕ್ಷಣಿಕ ವರ್ಷಕ್ಕೆ ಶಾಲೆಗಳ ಪುನರಾರಂಭ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾರ್ಗದರ್ಶನ ಮಾಡಲಿದ್ದಾರೆ.
12: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
11: ಇದರೊಂದಿಗೆ ಜಿಲ್ಲೆಯ ವಿವಿಧ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನವನ್ನ ಸೆಳೆಯಬಹುದು.
12: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು ಸಂಖ್ಯೆ 2462899, ಎಸ್ಟಿಡಿ ಕ್ರಮಾಂಕ 08172.
11: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
12: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
13: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
14: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
13: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
14: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
15: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
10: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
9: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
16: ಆಕಾಶವಾಣಿ ಹಾಸನ. ರೇಡಿಯೋ ಡಾಕ್ಟರ್ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹದಲ್ಲಿ ಪಾದಕ್ಕೆ ಎದುರಾಗುವ ಸವಾಲುಗಳು ಈ ಕುರಿತು ಮಾಹಿತಿಯನ್ನ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ನವೀನ್ ನಾರಾಯಣ್, ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
17: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹದಲ್ಲಿ ಬರುವಂತಹ ಸವಾಲುಗಳು, ಅದರಲ್ಲಿ ಪಾದಗಳ ಆರೈಕೆ ಅಥವಾ ಪಾದಗಳಿಗೆ ಆಗುವಂತಹ ಅಲ್ಸರ್, DFU ಅಂತ ಹೇಳ್ತಾರೆ. ಮಧುಮೇಹ ಇರೋರು ಪಾದಗಳ ರಕ್ಷಣೆಯನ್ನ ಮಾಡ್ಕೊಳ್ಳಿ, ಚಪ್ಪಲಿ ಹಾಕದೆ ಹೊರಗಡೆ ಹೋಗ್ಬೇಡಿ ಅದೆಲ್ಲ ಹೇಳ್ತಾರೆ. ಅದೆಲ್ಲ ಯಾಕೆ ಅನ್ನೋಂತಹ ಮಾಹಿತಿಯನ್ನ ಇವತ್ತು ನಮ್ಮ ಕೇಳುಗರಿಗೆ ಮಾಡಿಕೊಡ್ಲಿಕ್ಕೆ ಡಾಕ್ಟರ್ ನವೀನ್ ನಾರಾಯಣ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮಧುಮೇಹ ಆದವರು ಹೇಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ.
18: ಮಧುಮೇಹ ಅಂದರೆ ಸ್ವೀಟ್ ಯೂರಿನ್ ಅಂತ ಬರುತ್ತದೆ. ಭಾರತದಲ್ಲಿ ಅಲೋಪತಿಯಲ್ಲಿ ಬರೋಕ್ಕೆ ಮುಂಚೆನೇ ಇದನ್ನು ಒಂದು ಕಾಯಿಲೆ ಅಂತ ಐಡೆಂಟಿಫೈ ಮಾಡಿದ್ರು ಮುಂಚೆನೇ. ಸೊ ಅದರ ಪ್ರಕಾರನೇ ನಡೀತಾ ಇರೋದು. ಈಗ ಡಯಾಬಿಟಿಸ್ ಮೆಲಿಟಿಸಲ್ಲಿ ಅಥವಾ ಮಧುಮೇಹದಲ್ಲಿ ಏನಾಗುತ್ತದೆ ಅಂದರೆ ರಕ್ತದಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಆಗುತ್ತೆ. ಶುಗರ್ ಪ್ರಮಾಣ ಜಾಸ್ತಿ ಆದಾಗ ಅದೊಂದು ಸಿಸ್ಟಮಿಕ್ ಡಿಸೀಸ್ ಆಗುತ್ತೆ. ಕೈಯಲ್ಲಿ ಗಾಯ ಆದರೆ ಬರೀ ಕೈಗೆ ಮಾತ್ರ ತೊಂದರೆ ಆಗಿದೆ ಅಂತ ಹೇಳ್ತೀವಿ. ಆದರೆ ಮಧುಮೇಹ ಒಂದು ಸಿಸ್ಟಮಿಕ್ ಡಿಸೀಸಲ್ಲಿ ಏನಾಗುತ್ತೆ ಅಂದರೆ ಶರೀರದ ಎಲ್ಲ ಭಾಗಕ್ಕೂ ಅಫೆಕ್ಟ್ ಆಗ್ತದೆ. ಮಧುಮೇಹ ಆಗಿರೋ ಪೇಷೆಂಟ್ಸಲ್ಲಿ ಅಥವಾ ರೋಗಿಗಳಲ್ಲಿ ಮಧುಮೇಹ, ಪಾದದ ಘಾವು ಅಥವಾ ಅಲ್ಸರ್, ಇದು ಒಂದು ಗಂಭೀರ ಸಮಸ್ಯೆ. ಇದು ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಗಾಯಗಳೆಲ್ಲ ಆಗಿ ದೊಡ್ಡದಾಗಿ ಅದು ಇನ್ಫೆಕ್ಷನ್ ಆಗಿ ಮೈಗೆಲ್ಲ ಹರಡಿ ಒಂದೊಂದ್ಸತಿ ಆಂಪುಟೇಷನ್ ಅಥವಾ ಅಂಗವಿಚ್ಛೇದನ ಅಂತ ಏನು ಹೇಳ್ತೀವಿ ಅದೂ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ.
17: ಸಾಮಾನ್ಯವಾಗಿ ನಾವು ನೋಡಿದರೆ ಬಹಳಷ್ಟು ಜನ ಮಧುಮೇಹ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅದು ಒಂದು ಅಂದರೆ ಜೀವನ ಶೈಲಿಯ ಪರಿಣಾಮದಿಂದ ಬರುವಂತಹ ಕಾಯಿಲೆ ಅಥವಾ ಅದಕ್ಕೆ ಕಾರಣಗಳು ಬೇರೆ ಬೇರೆ ಏನೇ ಇರಬಹುದು. ನೀವು ಹೇಳ್ತಾ ಇರುವಂತಹ ಈ ಪಾದಗಳ ಅಲ್ಸರ್ ಅಂತ ಏನು ಹೇಳ್ತೀರಿ, ಅದು ತನ್ನಷ್ಟಕ್ಕೆ ತಾನೇ ಆಗುತ್ತಾ ಅಥವಾ ಹೊರಗಡೆಯಿಂದ ಆದ ಗಾಯದಿಂದ ಅದಾಗುತ್ತಾ?
18: ಈಗ ಮಧುಮೇಹಗಳಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಹೈಪರ್ ಗ್ಲೈಸಿಮಿಯಾ ಅಂದರೆ ರಕ್ತದಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಆಗೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಕಾಲುಗಳಲ್ಲಿ ಹೃದಯದಿಂದ ದೂರ ಇರೋದ್ರಿಂದ ಮೊದಲು ಎಫೆಕ್ಟ್ ಆಗೋದು ನರ್ವ್ಸ್ ಅಂದರೆ ಸೆನ್ಸೇಷನ್, ಅಥವಾ ಸ್ಪರ್ಶ ಜ್ಞಾನ ಟಚ್ ಅಂತ ಏನು ಹೇಳ್ತೀವಿ, ಇಲ್ಲ ಸಂವೇದನೆ ಅದನ್ನೇನು ಹೇಳ್ತೀವಿ, ಅದು ಕಮ್ಮಿ ಆಗುತ್ತೆ. ಅದಾದ ನಂತರ ಪೇಯಿನ್ ಸೆನ್ಸೇಷನ್ ಅಂದರೆ ನೋವಾಗೋದು. ಈಗ ನಾವು ಬರಿಗಾಲಲ್ಲಿ ನಡೀತಾ ಇರ್ತೀವಿ, ಕಲ್ಲೇನಾರು ಇಲ್ಲ ಮುಳ್ಳೇನಾರು ಚುಚ್ಚಿಕೊಳ್ತು ಅಂದರೆ ತಕ್ಷಣ ನಾವು ನೋಡ್ಕೊಳ್ತೀವಿ. ಆದರೆ ಮಧುಮೇಹಿಗಳಲ್ಲಿ ಸೆನ್ಸೇಷನ್ ಅಥವಾ ಸಂವೇದನೆಶೀಲತೆ ಅದೆಲ್ಲ ಕಮ್ಮಿ ಆಗಿರೋದ್ರಿಂದ ಅವರಿಗೆ ಅದು ಅರಿವಿಗೆ ಬರಲ್ಲ. ಮುಂದೆ ಅದೇನಾಗುತ್ತೆ ಅಂದರೆ ಇದು ಡಯಾಬಿಟಿಕ್ ನ್ಯೂರೋಪತಿ, ಫಸ್ಟ್ ಸ್ಟೇಜ್ ಆಫ್ ದ ಡಿಸೀಸ್. ನೆಕ್ಸ್ಟ್ ಏನಾಗುತ್ತೆ, ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ, ಇಲ್ಲ ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್ ಅಂತ. ಇದರಲ್ಲಿ ಏನಾಗುತ್ತೆ ಅಂದರೆ ರಕ್ತ ಪ್ರವಾಹ ಏನಿರುತ್ತೆ ರಕ್ತನಾಳದಲ್ಲಿ, ಅದು

0: ಕಮ್ಮಿ ಆಗುತ್ತೆ. ಕಮ್ಮಿ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿಗೆ ಬೇಕಾಗಿರೋ ಆಮ್ಲಜನಕವಾಗಲಿ ನ್ಯೂಟ್ರಿಷನ್ ಆಗಲಿ ಅಲ್ಲಿಗೆ ರೀಚ್ ಆಗಲ್ಲ ಆ ಭಾಗಕ್ಕೆ. ಮೂರನೇದೇನಂದ್ರೆ ಡಯಾಬಿಟಿಸ್ ಮೆಲಿಟಸ್ ಅಲ್ಲಿ ಇಮ್ಯುನೋ ಸಪ್ರೆಷನ್ ಅಂತ ಹೇಳ್ತೀವಿ,
1: ರೋಗ ನಿರೋಧಕ ಶಕ್ತಿ
0: ಅದು ಕಮ್ಮಿ ಆಗಿರುತ್ತೆ. ಸೊ ಈ ಮೂರು ಸೇರಿ ಇದು ಡಯಾಬಿಟಿಕ್ ಫುಡ್ ಅಲ್ಸರ್ ಅಂತ ಹೇಳ್ತೀವಿ. ಅದರಷ್ಟೇಗದೆ ಡಯಾಬಿಟಿಸ್ ಅಲ್ಲಿ ಅಲ್ಸರ್ ಆಗಲ್ಲ. ಟ್ರಿವಿಯಲ್ ಇಂಜುರಿ ಆಗಿರಲಿ ಅಥವಾ ಚಿಕ್ಕದೇನೋ ಮುಳ್ಳುಚುಚ್ಚಲಿ ರೆಗ್ಯುಲರ್ ಆಗಿರೋ ಮನುಷ್ಯರಲ್ಲಿ ಏನಾಗುತ್ತೆ ಅಂದರೆ ಅದರಷ್ಟೇ ಗಾಯ ವಾಸಿ ಆಗುತ್ತೆ. ಆದರೆ ಶುಗರ್ ಇರೋದ್ರಲ್ಲಿ ಈ ಮೂರು ಎಫೆಕ್ಟ್ ಏನಿದೆ, ನ್ಯೂರೋಪತಿ ಆಗಿರಲಿ ಅಥವಾ ಮೈಕ್ರೋ ಆಂಜಿಯೋಪತಿ ಆಗಿರಲಿ, ರೋಗ ನಿರೋಧಕ ಶಕ್ತಿ ಆಗಿರಲಿ, ಹೋರಾಡೋ ಶಕ್ತಿ ಕಮ್ಮಿ ಆಗಿರೋದ್ರಿಂದ ಗಾಯ ಜಾಸ್ತಿ ಆಗುತ್ತೆ. ಡಯಾಬಿಟಿಕ್ ಫುಡ್ ಅಲ್ಸರ್ಗೆ ಉಟ್ಕೊಳ್ಳೋಕ್ಕೆ ಕಾರಣ.
1: ಸರ್, ಯಾವ ಹಂತದಲ್ಲಿ ಆಗುತ್ತೆ ಈಗ ಸಾಮಾನ್ಯವಾಗಿ ಮಧುಮೇಹ ಕಾಯಿಲೆ ಇದೆ ಅಂತ ಗೊತ್ತಾದ ತಕ್ಷಣ ಆಸ್ಪತ್ರೆಗೆ ಹೋಗ್ತಾರೆ, ಮಾತ್ರೆಗಳನ್ನು ತಗೊಳ್ತಾರೆ, ಇನ್ಸುಲಿನ್ ತಗೊಳ್ತಾರೆ, ಅದರ ಪರಿಣಾಮ ಎಷ್ಟಿದೆ ಅಂತ ನೋಡ್ಬಿಟ್ಟು ವೈದ್ಯರು ಸಲಹೆ ಮಾಡಿದಂಗೆ ನಡ್ಕೊಳ್ತಾರೆ. ಆದಾಗ್ಯೂ ಸಹ ಈಗ ನೀವು ಮೂರು ಕಾರಣಗಳನ್ನ ಹೇಳಿದಿರಿ, ಅದು ಮೂರು ಒಟ್ಟಿಗೆ ಆದಾಗ ಈ ಪಾದಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರಿ, ಅದನ್ನ ಹೇಗೆ ಕಂಡು ಹಿಡಿಯೋದು ಸರ್?
0: ಈಗ ಡಯಾಬಿಟಿಕ್ ಫುಟ್ ಅಲ್ಸರ್ ಅಂತ ಏನಿದೆ ಅದರಲ್ಲಿ ನಮ್ಮಲ್ಲಿ ಬರೋ ಒಂದು 60-70% ಪೇಷಂಟ್ಗಳಲ್ಲಿ ಮಧುಮೇಹ ಆಗಲೇ ಕಂಡಿಡ್ದಿರೋ ಕಾಯಿಲೆ ಆಗಿರುತ್ತೆ. ಅವ್ರ ಮೆಡಿಸನ್ ಆಗಿರಲಿ ಅಥವಾ ಇನ್ಸುಲಿನ್ ಆಗಲಿ ತಗೊಳ್ತಾ ಇರ್ತಾರೆ, ಆದ್ರೂ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಶುಗರ್ನ ಅವರು ಸರಿಯಾದ ಟೈಮಲ್ಲಿ ಪರೀಕ್ಷೆ ಮಾಡಿಕೊಳ್ಳದೆ ಅಥವಾ ಮೆಡಿಸನ್ ಎಫೆಕ್ಟ್ ಕಮ್ಮಿ ಆಗಿರೋದ್ರಿಂದ ಇದರಿಂದ ಅವರಿಗೆ ಗೊತ್ತಿಲ್ಲದೆ ಒಂದೊಂದ್ಸತಿ ಅಲ್ಸರ್ ಆಗುತ್ತೆ. ಇನ್ನ ಒಂದು 10-20% ಜನದಲ್ಲಿ ಅವ್ರಿಗೆ ಶುಗರ್ ಇರೋ ಅರಿವಿನೇ ಇರಲ್ಲ, ಯಾಕಂದ್ರೆ ಅವ್ರು ಯಾವತ್ತೂ ಟ್ರೀಟ್ಮೆಂಟ್ ತಗೊಂಡೇ ಇರಲ್ಲ. ಏನಕ್ಕೆ ಗಾಯ ಇಷ್ಟು ದಿನ ಆದ್ರೂ ವಾಸಿ ಆಗ್ತಾ ಇಲ್ಲ, ಆ ರೀತಿ ಅಥವಾ ಇನ್ಫೆಕ್ಷನ್ ಆಗಿದೆ ಅಂತ ಬರ್ತಾರೆ. ಅವಾಗ ನಾವು ಪರೀಕ್ಷೆ ಮಾಡಿದಾಗ ಅವರಿಗೆ ಡಯಾಬಿಟಿಕ್ ಇರೋದು
1: ಬರುತ್ತೆ.
0: ಏನಾಗುತ್ತೆ ಅಂದ್ರೆ ಒಂದು ಕ್ಲಿನಿಕಲ್ ಫೀಚರ್ ಅಂತ ಹೇಳ್ತೀವಿ, ಏನಕ್ಕೆ ನಮ್ಮ ಹತ್ರ ಪೇಷಂಟ್ ಬರ್ತಾರೆ ಅಂತ. ಯಾವತ್ತು ಚಿಕ್ಕ ಗಾಯ ಆಗಿರೋದು ಅಥವಾ ಗಾಯ ಆಗಿರೋ ಅರಿವೇನೆ ಇರಲ್ಲ, ಏನೋ ಗಾಯ ಅದರಷ್ಟೇ ಆಗಿದೆ ಅಂತ ಅನ್ಕೊಂಡಿರ್ತಾರೆ. ಇನ್ಫೆಕ್ಷನ್ ಆಗುತ್ತೆ, ಇನ್ಫೆಕ್ಷನ್ ಏನಂದ್ರೆ ಅದೊಂದು ವಿಷ ಇದ್ದಾಗೆ, ಇಲ್ಲಿ ಗಾಯ ಆಗಿರುತ್ತೆ ಅಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ. ಕ್ರಮೇಣವಾಗಿ ಅದಕ್ಕೆ ನಾವು ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಆ ಥರ ಏನಾದ್ರು ಆಯಿತು ಅಂದರೆ ಅದು ಮೈಯಲ್ಲಿ ಎಲ್ಲ ಕಡೆನೂ ಹರಡುತ್ತೆ. ಆವಾಗ ಜ್ವರ ಬರೋದು ಇಲ್ಲ ಬೇರೆ ಥರ ತೊಂದರೆಗಳಾಗಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಮೊದಲನೇದು ಪೇಷಂಟ್ ತಿಳ್ಕೊಬೇಕು, ಗಾಯ ವಾಸಿ ಆಗಲ್ಲ, ಆಮೇಲೆ ಪದೇ ಪದೇ ಜ್ವರ ಬರೋದಾಗುತ್ತೆ,
0: ಆಗುತ್ತೆ, ಆಮೇಲೆ ಇನ್ಫೆಕ್ಷನ್ ಪಸ್ ಬರುವುದು ಅದಾಗುತ್ತೆ, ಇಲ್ಲ ಅಂದ್ರೆ ಅವ್ರಿಗೆ ಸ್ಪರ್ಶ ಜ್ಞಾನ ಇರಲ್ಲ. ಗಾಯ ಎಷ್ಟಾಗಿದೆಯಲ್ಲ ಅದಕ್ಕಿಂತ ಪ್ರಮಾಣ ಕಮ್ಮಿ ಇರಲಿ ನೋವು ಇರುತ್ತೆ, ನೋವೇ ಇಲ್ಲದೇನು ಇರಬಹುದು. ಸೊ ಇದೆಲ್ಲ ಕ್ಲಿನಿಕಲ್ ಫೀಚರ್ ಇಂದ ಪೇಷಂಟ್ಗಳು ನಮ್ಮಲ್ಲಿ ಬರ್ತಾರೆ.
1: ಕಾಯಿಲೆಗೆ ಮಾತ್ರೆಯನ್ನ ತಗೊಳ್ತಾ ಇರುವವರು, ವೈದ್ಯರ ಸಲಹೆಯನ್ನ ಯಾವಾಗ್ಲೂ ಕೇಳ್ತಾ ಇರುವವರು, ಅವ್ರಿಗೆ ಇದು ಗೊತ್ತಾಗುತ್ತೆ. ಇನ್ನ ಕೆಲವ್ರಿಗೆ ಅವ್ರಿಗೆ ಡಯಾಬಿಟಿಸ್ ಬಂದಿದೆ ಅಥವಾ ಮಧುಮೇಹ ಇದೆ ಅಂತಾನೆ ಗೊತ್ತಿರಲ್ಲ, ಅವ್ರಿಗೆ ಈ ತರ ಗಾಯಗಳಾದಾಗ ಮಾತ್ರ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂತವ್ರು, ಅವರು ಗಾಯ ಆದಾಗ ತಕ್ಷಣ ಅವರು ಬರ್ತಾರೆ ವೈದ್ಯರ ಹತ್ರ. DFU ಅಂತ ಏನ್ ಹೇಳಿದ್ರೆ ಫುಟ್ ಅಲ್ಸರ್, ಅದೇ ಇದು ಅಂತ ಹೇಗೆ ಕಂಡು ಹಿಡಿತೀರಾ? ಏನಾದ್ರೂ ಚಿಕಿತ್ಸೆಗಳಿದೆಯಾ ಅದಕ್ಕೆ? ಹೇಗೆ
0: ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಈಗ ಶುಗರ್ ಇರೋ ಪೇಷಂಟ್ ಅಲ್ಲಿ ಕಾಲಲ್ಲಿ ಅಲ್ಸರ್ ಆಗಿದೆ ಅಂದ್ರೆ ಅದು ಡಯಾಬಿಟಿಕ್ ಫುಟ್ ಅಲ್ಸರ್ ಒಂದು, ಅದರಿಂದನೇ ಆಗಿರ್ಬೋದು, ಇಲ್ಲ ಶುಗರ್ ಇರೋದ್ರಿಂದ ಆಗಿರೋ ಗಾಯ ವಾಸಿ ಆಗ್ದೇ ಇರ್ಬೋದು. ಈ ಎರಡು ಕಾರಣ ಇದ್ರು ಅದನ್ನೆಲ್ಲ ಒಂದು ದೊಡ್ಡ ಅಂಬ್ರೆಲಾ ಅಂತ ಏನ್ ಹೇಳ್ತೀವಿ ಛತ್ರಿಗಳಿಗೆ, ಅದರಲ್ಲಿ ಹಾಕಿದ್ರೆ ಅದು ಡಯಾಬಿಟಿಕ್ ಫುಟ್ ಅಲ್ಸರ್ ಆಗುತ್ತೆ. ಈಗ ಪೇಷಂಟ್ ನಮ್ಮ ಹತ್ರ ಬಂದಾಗ ಪೇಷಂಟ್ಗೆ ಜೀವನ ಶೈಲಿ ಹೇಗೆ ಅವರು ಅನುಸರಿಸಬೇಕು, ಹಿತಮಿತವಾದ ಆಹಾರ ಅಥವಾ ವ್ಯಾಯಾಮಗಳು, ಯೋಗ ಆಗಿರಲಿ ಅಂತ ಮಾನಸಿಕವಾಗಿ ದೃಢತೆ ಬರಲಿ ಅಂತ, ಆ ಥರ ಎಕ್ಸಸೈಸ್ ಆಗಿರಲಿ, ಇವೆಲ್ಲ ಮಾಡಿರ್ತಾರೆ. ಮಾಡಿದ್ರು ಒಂದು ಅಂಶ ಏನು ಅಂದರೆ ಡಯಾಬಿಟಿಕ್ ಫುಟ್ ಅಲ್ಸರ್ ಅವಾಗವಾಗ ಪಾದ ಪರೀಕ್ಷೆಯನ್ನು ಮಾಡ್ಕೊಳ್ಳೋದು, ಗಾಯ ಆಗಿದೆಯಾ, ಯಾಕಂದರೆ ನಾನು ಹೇಳಿದಾಗೆ ನ್ಯೂರೋಪತಿ ಆಗಿರುತ್ತೆ. ನ್ಯೂರೋಪತಿಯಲ್ಲಿ ಅವರಿಗೆ ಸೆನ್ಸೇಷನ್ ಆಗಲಿ ಸಂವೇದನೆ ಆಗಿರಲಿ ಅವರಿಗೆ ಅರಿವಿರಲ್ಲ, ಗಾಯ ಆಗಿರೋದು ಅವ್ರಿಗೆ
1: ಗೊತ್ತಿರಲ್ಲ.
0: ಇಲ್ಲಿ ಬಂದಾಗ ನಾವು ಅವರಿಗೆ ಶಿಕ್ಷಣ ಕೊಡ್ತೀವಿ ಅಂದರೆ ಟೀಚಿಂಗ್ ಮಾಡ್ತೀವಿ,
1: ತಿಳುವಳಿಕೆ
0: ಹೇಳ್ತೀವಿ, ಹೇಗೆ ನೀವು ಪ್ರಿವೆನ್ಷನ್ ಮಾಡೋದಂತ, ಯಾವುದೇ ಕಾಯಿಲೆ ಆಗಿರಲಿ ಇವೆಲ್ಲ ಏನಂದ್ರೆ ಪ್ರಿವೆಂಟಬಲ್ ಡಿಸೀಸಸ್, ಅಂದರೆ ನೀವು ಅದು ಆಗದೇ ಇರೋಂಗೆ ನೋಡ್ಕೊಳ್ಳೋದು ಒಳ್ಳೆಯದು, ಆಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಮೊದಲು. ಸೊ ಆಗದೇ ಇರೋದು ಹೇಗೆ ಅಂದರೆ ವಾರಕ್ಕೊಂದ್ಸತಿ ಇಲ್ಲ ವಾರದಲ್ಲಿ ಎರಡು ಸತಿ ಪಾದನ ಪರಿಶೀಲನೆ ಮಾಡೋದು, ಏನಾದ್ರು ಗಾಯ ಆಗಿದೆಯಾ ಅಂತ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಸರಿಯಾದ ಪಾದ ರಕ್ಷಣೆಗಳು ಹಾಕೋಬೇಕು. ನಾವು ಡಯಾಬಿಟಿಕ್ ಫುಟ್ಗೆ ಅಂತಲೇ ಸ್ಪೆಷಲ್ ಆಗಿ MCR ಫುಟ್ವೇರ್ ಅಂತ ಕೊಡ್ತೀವಿ. ಆ MCR ಫುಟ್ವೇರಲ್ಲಿ ಏನಾಗುತ್ತೆ ಅಂದರೆ ಒಂದು ಅದು ಮೃದುವಾಗಿರುತ್ತೆ, ಪ್ರೆಷರ್ ಪಾಯಿಂಟ್ಸ್ ಅಂತ ಬರುತ್ತೆ, ಎಲ್ಲಿ ಮೂಳೆಗಳು ಜಾಸ್ತಿ ಇರುತ್ತೆ ಎಲ್ಲಿ ಪಾದ ರಕ್ಷಣೆ ಆಗಲ್ಲ ಅಲ್ಲಿಗಳಿಗೆ ಆಫ್ ಲೋಡಿಂಗ್ ಅಂತ ಮಾಡ್ತೀವಿ, ಅಂದರೆ ಅಲ್ಲಿ ಪ್ರೆಷರ್ ಬೀಳಬಾರ್ದು, ಆ ಥರ ಒಂದು ವ್ಯವಸ್ಥೆನೂ ಇದೆ ಅದು ಫುಟ್ವೇರ್ಗೆ. ಅದನ್ನು ಅದ್ರ ಜೊತೆಗೆ ನಾವು ಇವಾಗ ಬೇಸಿಗೆಗಳಾಗಿರಲಿ ಎಲ್ಲ ಚಳಿಗಾಲದಾಗಲಿ ಕಾಲು ಒಡೆಯೋದು ಅದೆಲ್ಲ ಜಾಸ್ತಿ ಆಗುತ್ತೆ. ಕಾಲು ಒಡೆದಾಗ ಏನಾಗುತ್ತೆ ಅಂದರೆ ಅವರಿಗೆ ನವೆ ತುರಿಕೆ ಎಲ್ಲ ಬರುತ್ತೆ, ತುರಿಕೆ ಬಂದಾಗ ಏನಾಗುತ್ತೆ ಅಂದರೆ ಕೆರ್ಕೊಳ್ಳೋದು ಜಾಸ್ತಿ ಆಗುತ್ತೆ, ಕೆರ್ಕೊಂಡಾಗ ಅದು ಏನಾಗುತ್ತೆ ಅದು ಗಾಯ ಆಗುತ್ತೆ, ಆ ಗಾಯನೂ ಡಯಾಬಿಟಿಕ್ ಫುಟ್ ಅಲ್ಸರೇ ಆಗುತ್ತೆ. ಸೊ ಅದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡೋದು, ಸೊ ನೀವು ಮಾಯಿಶ್ಚರೈಸರ್ಸ್ ಇವನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಸೊ ಫುಡ್ ಕೇರ್ ಅಂತಲೇ ನಾವು ಸಪ್ರೇಟಾಗಿ ಒಂದು ಅವ್ರಿಗೆ ತಿಳುವಳಿಕೆ ಹೇಳ್ಕೊಡ್ತೀವಿ ನಾವು. ಸೊ ಇದನ್ನೆಲ್ಲ ಮಾಡಿದ್ರೆ ಅದು ಡಯಾಬಿಟಿಕ್ ಫುಟ್ ಅಲ್ಸರ್ ಆಗಲ್ಲ. ಒಂದು ಕ್ಷಣದಲ್ಲಿ ಎಲ್ಲೋ ನಡೆದ್ರು, ಏನೋ ಆಯಿತು, ಕಲ್ಲು ಚುಚ್ಚಿಕೊಳ್ತು, ಗಾಯ ಆಯಿತು, ಇಲ್ಲ ಕೆರ್ಕೊಂಡ್ರು ಗಾಯ ಆಯಿತು ಅಂತ ಹೇಳಿದ್ರು, ಇವಾಗ ಏನು ಮಾಡಬೇಕು ನೀವು? ತಕ್ಷಣಕ್ಕೆ ಡಯಾಬಿಟಿಕ್ ಫುಟ್ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ, ಪ್ಲಾಸ್ಟಿಕ್ ಸರ್ಜನ್ಸ್ ಆಗಲಿ ಇಲ್ಲ ಪೋಡಿಯಾಟ್ರಿಸ್ಟ್ ಅಂತ ಇರ್ತಾರೆ, ಇವರಿಬ್ಬರಲ್ಲಿ ಯಾರು ಒಬ್ಬರನ್ನ ನೀವು ಕಾಣಬೇಕು.
1: ಅಂದರೆ ಫಿಸಿಷಿಯನ್ ಹತ್ರ ಹೋದರೆ ಆಗಲ್ಲ?
0: ಫಿಸಿಷಿಯನ್ ಅವರು ಡಯಾಬಿಟಿಸ್ ಮೆಲಿಟಸ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಅಂದರೆ ಬ್ಲಡ್ಡಲ್ಲಿರೋ ಶುಗರ್ ಕಂಟ್ರೋಲ್ಗೆ ಅದಕ್ಕೆ ಕೊಡ್ತಾರೆ. ಡಯಾಬಿಟಿಕ್ ಫುಟ್ ಅಲ್ಸರ್ಗೆ ಏನಿದೆ ಅದಕ್ಕೆ ಪರಿಣಿತಿ ಇರಬೇಕು, ಎಕ್ಸ್ಪರ್ಟಿಸ್ ಇರಬೇಕು. ಎಕ್ಸ್ಪರ್ಟಿಸ್ ಇರೋದು ಪ್ಲಾಸ್ಟಿಕ್ ಸರ್ಜನ್ಸ್ ಇರ್ತೀವಿ, ಇಲ್ಲಾಂದರೆ ಪೋಡಿಯಾಟ್ರಿಸ್ಟ್ ಅಂತ ಫುಟ್ ಸ್ಪೆಷಲಿಸ್ಟ್ ಇರ್ತಾರೆ, ಇವರಿಬ್ಬರಲ್ಲಿ ನೀವು ಕಾಣಬೇಕಾಗ್ತದೆ.
1: ಅಲ್ಲಿ ಹೋದಾಗ ಸಾಮಾನ್ಯವಾಗಿ ಏನೇನು ಪರೀಕ್ಷೆಗಳಿರುತ್ತೆ?
0: ಈಗ ಒಂದು ಪೇಷಂಟ್ ಒಂದು ಗಾಯ ವಾಸಿ ಆಗ್ತಾ ಇಲ್ಲ, ಇಲ್ಲ ಅಂದ ತಕ್ಷಣ ಗಾಯ ಆಯಿತು, ಏನಕ್ಕೆ ವಾಸಿ ಆಗ್ತಾ ಇಲ್ಲ, ಇಲ್ಲ ಇನ್ಫೆಕ್ಷನ್ ಆಗಿದೆ, ಮೈಯಲ್ಲೆಲ್ಲ ವಿಷ ಆಡಿದೆ, ಪಾದದಲ್ಲಿ ಏನಂತೀವಿ ಡಿಫಾರ್ಮಿಟೀಸ್ ನ್ಯೂನ್ಯತೆಗಳು ಏನು ಬಂದಿದೆ, ಶೇಪ್ ಚೇಂಜ್ ಆಗೋದು ಅದೆಲ್ಲ ಇರುತ್ತೆ. ಸೊ ಅವ್ರು ಬಂದಾಗ ನಾವು ಫಸ್ಟು ನೋಡೋದನ್ನು ಅವ್ರಿಗೆ ಶುಗರ್ ಇದೆಯಾ ಅಂತ ಕೇಳ್ತೀವಿ, ಕೇಳಿಲ್ಲ ಅಂದ್ರೂ ಅಕಸ್ಮಾತ್ ಅವ್ರಿಗೆ ಅರಿವಿಗಿಲ್ಲ ಅಂದ್ರೂ ನಾವು ಪರೀಕ್ಷೆ ಅಂತೂ ಮಾಡೇ ಮಾಡ್ತೀವಿ. ಪರೀಕ್ಷೆ ಮಾಡಾದ್ಮೇಲೆ ರಕ್ತ ಪ್ರವಾಹ ಏನಿರುತ್ತೆ, ರಕ್ತನಾಳದಲ್ಲಿ ಅದು ಸರಿಯಾಗಿರಲ್ಲ, ಕಮ್ಮಿ ಇರುತ್ತೆ ಡಯಾಬಿಟೀಸಲ್ಲಿ. ಸೊ ಅದಕ್ಕೂ ನಾವು ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆಯಲ್ಲಿ ಡಾಪ್ಲರ್ ಸ್ಟಡಿ ಅಂತ ಇರುತ್ತೆ, ರಕ್ತ ಹೇಗೆ ಫ್ಲೋ ಆಗ್ತಾ ಇದೆ ಅಂತ, ಇಲ್ಲ ಸಿಟಿ ಆಂಜಿಯೋಗ್ರಾಮ್ ಅಂತ ಇದೆ, ಅಂದರೆ ರಕ್ತನಾಳದಲ್ಲಿ ಎಲ್ಲಾದರೂ ಅಕ್ಲೂಷನ್ ಅಂತ ಅಥವಾ ಏನಾದರೂ ರಕ್ತ ಹೆಪ್ಪುಗಟ್ಟಿದೆಯಾ ಅಂತ ನೋಡೋಕ್ಕೆ, ಇದನ್ನೆಲ್ಲ ನೋಡ್ತೀವಿ. ಅದು ಸೆನ್ಸೇಷನ್ ಹೇಗಿದೆ ಅಂತ ಪ್ಲಥಿಸ್ಮೋಗ್ರಫಿ ಅಂಥದ್ದೆಲ್ಲ ಸ್ಟಡೀಸ್ ಎಲ್ಲ ಮಾಡ್ತೀವಿ. ತದನಂತರ ಪೇಷಂಟ್ ಹೇಗೆ ಬಂದಿದ್ದಾರೆ, ಸುಮ್ಮನೆ ಗಾಯ ಇದ್ದರೆ ಸಿಂಪಲ್ ಆಗಿರೋ ಆಂಟಿಬಯೋಟಿಕ್ಸ್ ಹಾಕೋದು, ಡ್ರೆಸ್ಸಿಂಗ್ ಮಾಡೋದು, ಮತ್ತು ಫುಟ್ವೇರ್, ನಾನೇನು ಆಫ್ಲೋಡಿಂಗ್ ಫುಟ್ವೇರ್ ಅಂತ ಡಯಾಬಿಟಿಕ್ ಫುಟ್ವೇರ್ಗೆ ಹೇಳ್ದಲ್ಲ ಅದನ್ನು ಕೊಡೋದು. ಇದೆಲ್ಲದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ಏನಂದರೆ ಡಯಾಬಿಟಿಸ್ ಫುಟ್ ಅಲ್ಸರಲ್ಲಿ ಡಯಾಬಿಟಿಸ್ ಕಂಟ್ರೋಲ್. ನಾವೀಗ ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಫಿಸಿಷಿಯನ್ನ ನಾವು ಕಾಣೇ ಕಾಣ್ತೀವಿ. ಡಯಾಬಿಟಿಸಲ್ಲಿ ಶುಗರ್ದು ಏನಿದೆ ಲೆವೆಲ್ಸು ಅದನ್ನು ನಾವು ನೋಡ್ಕೋಬೇಕು. ಈಗ ನಾನು ಕಾಲಿಗೆ ರಕ್ತ ಪ್ರವಾಹ ಹೇಗಿದೆ ಮತ್ತು ನರದ್ದು ಹೇಗಿದೆ ಅಂತೆಲ್ಲ ನೋಡೋದ್ರ ಜೊತೆಗೆ ಅಕಸ್ಮಾತ್ ಏನಾದರೂ ಇನ್ಫೆಕ್ಷನ್ ಆಗಿದೆ ಅಂತ, ಮೈಯಲ್ಲಿ WBC ಅಂದರೆ ಬಿಳಿ ರಕ್ತ ಕಣಗಳು, ಅದರದ್ದು ಲೆವೆಲ್ಸ್ ಜಾಸ್ತಿ ಆಗೋಗುತ್ತೆ. ಸೊ ಅದನ್ನು ನಾವು ನೋಡ್ತೀವಿ, ಅದು ಕಂಟ್ರೋಲಲ್ಲಿ ಇದೆಯಾ ಅಂತ. ಇನ್ನೊಂದು ಸಿರಿಯಾಕ್ಟಿವ್ ಪ್ರೋಟೀನ್ ಅಂತ ಅಂದರೆ ಇನ್ಫೆಕ್ಷನಲ್ಲಿ ಇಮ್ಯುನೋ ಸಪ್ರೆಷನ್ ಅಂತ ಆದ್ರೂ ಒಂದು ಹಂತದಲ್ಲಿ ಅದು ಬಾಡಿ ಇಟ್ ವಿಲ್ ಟ್ರೈ ಟು ಫೈಟ್ ಅಗೇನ್ಸ್ಟ್ ದ ಡಿಸೀಸ್. ಸೊ ಅದ್ರದ್ದು ಪ್ರಮಾಣ ಜಾಸ್ತಿ ಆಗಿದೆ ಅಂತ ನೋಡ್ತೀವಿ. ಸೊ ಒಂದು ಎರಡು ಪರೀಕ್ಷೆ ಅಲ್ಲ, ಎಕ್ಸ್ರೇ ಮಾಡಿಸ್ತೀವಿ ಮೂಳೆ ಹೇಗಿದೆ ಅಂತ ನೋಡೋಕ್ಕೆ. ಇನ್ನೂ ಹೈಯರ್ ಸ್ಟಡಿ ಆದರೆ MRI ಸ್ಕ್ಯಾನ್ ಆದರೂ ಆಗ್ಬೋದು, ಅಂಥದ್ದೆಲ್ಲ ಮಾಡಿಸ್ತೀವಿ. ಕಾಯಿಲೆ ವಿರುದ್ಧ ಏನು ಹೋರಾಡಬೇಕು ಅಂತ ಬರುತ್ತೆ, ಅದಕ್ಕೆ ಮುಂಚೆ ನಾವು ಏನು ತಯಾರಿ ಮಾಡ್ಕೋಬೇಕು, ಏನು ಸಿಚುವೇಶನ್ ಇದೆ, ಸೊ ಅದಕ್ಕೆಲ್ಲನೂ ಈ ಡಯಾಗ್ನೋಸ್ಟಿಕ್ ನಾನು ಏನೇನು ಹೇಳ್ದಲ್ಲ ಇದುವರೆಗೂ ಅದನ್ನೆಲ್ಲನೂ ನಾವು ಮಾಡ್ತೀವಿ. ಮಾಡಾದ್ಮೇಲೆ ನೆಕ್ಸ್ಟ್ ಏನು, ಒಂದೊಂದು ಹಂತಕ್ಕೂ ಒಂದೊಂದು ಇದೆ. ಒಂದು ಚಿಕ್ಕ ಗಾಯ ಆಗಿದೆ ಅಂತ ಏನಿದೆ ನಾನು ಹೇಳ್ದಲ್ಲ, ಹಾಗೇನೆ ಡ್ರೆಸ್ಸಿಂಗ್ ಮಾಡೋದು, ಇಲ್ಲ ಲೋಕಲ್ ಆಂಟಿಬಯೋಟಿಕ್. ಇನ್ಫೆಕ್ಷನ್ ಆಗಿದೆ, ಮೈಗೆಲ್ಲ ಹರಡಿದೆ ಅಂದರೆ ನಾವು ಇಂಜೆಕ್ಷನಲ್ಲಿ ಆಂಟಿಬಯೋಟಿಕ್ಸ್ ಕೊಡ್ತೀವಿ, ಅಡ್ಮಿಟ್ ಮಾಡಿಕೊಂಡೆಲ್ಲ. ಅದಾದಮೇಲೆ ಅಲ್ಲಿ ನಾವು ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆಯಲ್ಲಿ ಪಸ್ ಇದೆ ಅಂದರೆ ತಕ್ಷಣಕ್ಕೆ ಅದನ್ನು ಪಸ್ ಏನಿದೆ ಎಲ್ಲನೂ ತೆಗೆದು ಅದಕ್ಕೆ ದಿನನಿತ್ಯ ಅಥವಾ ಎರಡು ದಿನಕ್ಕೊಂದ್ಸತಿ ಡ್ರೆಸ್ಸಿಂಗ್ ಮಾಡೋದು ಅದನ್ನೆಲ್ಲ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ಬೋನ್ ಇನ್ಫೆಕ್ಷನ್ನು ತುಂಬ ಕಠಿಣವಾದ ಟ್ರೀಟ್ಮೆಂಟ್ ಮಾಡೋದು. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಆಂಪ್ಯುಟೇಷನ್, ಅಂಗ ವಿಚೇದನೆ ಏನು ಹೇಳ್ತೀವಲ್ಲ, ಕಾಲು ತೆಗೆಯೋದು ಇಲ್ಲ ಪಾದದಲ್ಲಿ ಬೆರಳು ತೆಗೆಯೋದು,
1: ಗ್ಯಾಂಗ್ರೀನ್ ಎಲ್ಲ ಹೇಳ್ತಾರಲ್ಲ,
0: ಗ್ಯಾಂಗ್ರೀನ್ ಅದರಲ್ಲೇ ಆಗುತ್ತೆ. ಈಗ ಆಸ್ಟಿಯೋಮಯಲಿಟಿಸ್
1: ಆಗಿದೆ, ಗ್ಯಾಂಗ್ರೀನ್ ಆಗುತ್ತೆ,
0: ಇವಾಗ ಅಲ್ಸರ್ ಆಗಿದೆ ಅದು ಇನ್ಫೆಕ್ಷನ್ ಆಗುತ್ತೆ. ಗ್ಯಾಂಗ್ರೀನ್ ಯಾವಾಗ ಆಗುತ್ತೆ ಅಂದರೆ ಆ ಭಾಗಕ್ಕೆ ಸರಿಯಾದ ರಕ್ತ ಪ್ರವಾಹ ಇಲ್ಲದಾಗ. ಸೊ ನ್ಯೂಟ್ರಿಷನ್ ಇರಲ್ಲ, ಆಕ್ಸಿಜನ್ ಸಪ್ಲೈ ಇರಲ್ಲ, ಅಂಥ ಟೈಮಲ್ಲಿ ಅದಕ್ಕೆ ಗ್ಯಾಂಗ್ರೀನ್ ಆಗುತ್ತೆ. ಸೊ ಗ್ಯಾಂಗ್ರೀನ್ ಆಫ್ ದ ಫುಟ್ ಇಸ್ ಒನ್ ಆಫ್ ದ ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಕ್ ಫುಟ್ ಅಲ್ಸರ್. ಅದನ್ನು ಪ್ರಿವೆಂಟು ಮಾಡ್ಬೋದು, ಆದರೆ ನೆಕ್ಸ್ಟ್ ಅದನ್ನು ಸತ್ತೋಗಿರೋ ಭಾಗ ಏನಿರುತ್ತೆ ಅದನ್ನು ನಾವು ತೆಗಿಲೇಬೇಕಾಗ. ಸೊ ಅದನ್ನು ಆಂಪ್ಯುಟೇಷನ್ಗೆ ಹೋಗ್ತೀವಿ. ಸೊ ಇದಲ್ಲದೆ ತುಂಬ ಲೇಟಾಗಿ ಬರ್ತಾರೆ ವಯಸ್ಸಾಗಿರೋರು, 60 ವರ್ಷದ ಮೇಲವ್ರಿಗೆ, ಇವ್ರಿಗೆಲ್ಲ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಜಾಸ್ತಿ ಆಗೋದ್ರಿಂದ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡೋದನ್ನು ಜಾಸ್ತಿ ಆಗುತ್ತೆ. ಚಿಕ್ಕ ಗಾಯ ವಾಸಿ ಆಗುತ್ತೆ ಇವತ್ತು ನಾಳೆಗೆ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದು ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದು. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಅಂಗವಿಚ್ಛೇದನೇ ಲಾಸ್ಟ್ ಅಲ್ಲ, ಇನ್ಫೆಕ್ಷನ್ ಜಾಸ್ತಿ ಆಗಿ ಬೇರೆ ಅಂಗಗಳಿಗೆಲ್ಲ ಎಫೆಕ್ಟ್ ಆಗಿ ಸೆಪ್ಟಿಕ್ ಶಾಕ್ ಆಗಿ ಸೆಪ್ಟಿಸೀಮಿಯಾಯಿಂದ ಡೆತ್ತು ಆಗ್ಬೋದು. ಇದು ಸಾಮಾನ್ಯವಾಗಿ ಬಂದೇ ಬರ್ತಾರೆ ಡಯಾಬಿಟಿಕ್ ಫುಟ್ ಕೇಸಲ್ಲಿ, ಬಟ್ ಇದು ಒಂದು ಗಂಭೀರವಾದ ಕಾಯಿಲೆ. ಈಗ ಕಾಲು ಕಳ್ಕೋಬೇಕು ಅನ್ನೋದು ಒಂದು ಚಿಕ್ಕ ವಿಷಯ ಅಲ್ಲ, ಅದು ದೊಡ್ಡ ವಿಷಯ. ನೆಕ್ಸ್ಟ್ ಕಾಲು ತೆಗೆದ್ಮೇಲೆ ನಾವು ಅದಕ್ಕೆ ಏನೇ ಹಾಕಿರಲಿ ನೈಸರ್ಗಿಕವಾಗಿ ಬಂದಿರೋ ಕಾಲ್ನಂತೂ ನಾವು ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಆಗಲ್ಲ. ಸೊ ಆದಷ್ಟು ನಾವು ಪ್ರಿವೆನ್ಷನ್ ಅದರಲ್ಲೇ ನಾವು ನೋಡ್ಕೋಬೇಕು.
1: ಈ ಅಲ್ಸರ್ಗೆ ಮೂರು ಕಾರಣಗಳನ್ನು ಹೇಳಿದ್ರಿ, ಇದು ಯಾವುದು ಆಗಬಾರ್ದಪ್ಪ ಅಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಮಾಡ್ಕೋಬಹುದು?
0: ಒಂದು, ನಾವು ವಯಸ್ಸಲ್ಲಿರಬೇಕಾದ್ರೆ ನಾನೇ ಸರಿಯಾದ ಆಹಾರ, ವ್ಯಾಯಾಮ, ಜೀವನ ಶೈಲಿ ಇವನ್ನೆಲ್ಲ ಮಾಡಬೇಕು. ಅಕಸ್ಮಾತ್ ಮಾಡಲಿಲ್ಲ, ಇದೊಂದೇ ಅಲ್ಲ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಒಂದರಿಂದ ನಾವು ಪ್ರಿವೆಂಟ್ ಮಾಡ್ಬೋದು ಅಂತೇನಿಲ್ಲ. ಇದು ಹೆರಿಡಿಟರಿ ಡಿಸೀಸ್ ಕೂಡ. ಈಗ ನಮ್ಮ ತಂದೆ ತಾಯಿಗಳಿಗೆ ಶುಗರ್ ಇದ್ದರೆ ಅಂದರೆ ಮಕ್ಕಳಿಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಅಂದರೆ ನಾವು ಟಚ್ ಮಾಡಿದ್ರೆ
1: ಚಾನ್ಸಸ್ ಇರುತ್ತೆ,
0: ಆಗಲೇಬೇಕು ಅಂತೇನಿಲ್ಲ. ಈಗ ತಂದೆ ತಾಯಿಗಿದ್ದರೆ ಮಕ್ಕಳಿಗೆ ಆಗಲೇಬೇಕು ಅಂತಿಲ್ಲ. ನಾವು ಆದಷ್ಟು ಅದನ್ನು ಪ್ರಿವೆಂಟ್ ಮಾಡ್ಕೋಬೋದು. ಹೇಗೆ ಅಂದರೆ ನಾನು ಹೇಳ್ದ ಹಾಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಗಲಿ ಇಲ್ಲ ವ್ಯಾಯಾಮ ಮಾಡ್ಕೊಂಡಿರೋದಾಗಲಿ, ಕಾಯಿಲೆ ಬಂತು ಅಂದರೆ ಏನು ಮಾಡಬೇಕು, ಅದನ್ನು ಶುಗರ್ ಕಂಟ್ರೋಲ್ ಮಾಡಬೇಕಾಗುತ್ತೆ. ಶುಗರ್ ಕಂಟ್ರೋಲ್ ಹೇಗೆ ಮಾಡಬೇಕು ಅಂದರೆ ನೀವು ಒಳ್ಳೆ ಡಯಾಬಿಟಿಕ್ ಡಾಕ್ಟರ್ ಹತ್ರ, ಫಿಸಿಷಿಯನ್ ಹತ್ರ, ಇಲ್ಲ ಎಂಡೋಕ್ರೈನೋಲಜಿಸ್ಟ್ ಹತ್ರ ನೀವು ಟ್ರೀಟ್ಮೆಂಟ್ ಸಲಹೆಗಳನ್ನ ತೊಗೊಂಡು, ಅವ್ರು ಕೊಡೋ ಮೆಡಿಸನ್ಸ್ ಆಗಿರಲಿ, ಮಾತ್ರೆಗಳಾಗಿರಲಿ, ಇನ್ಸುಲಿನ್ ಆಗಲಿ ಸರಿಯಾಗಿ ತೊಗೊಂಡು ನೀವು ಆಗಾಗ ಶುಗರ್ನ ನೀವು ಪರೀಕ್ಷೆ ಮಾಡಿಕೊಂಡು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ, ಅದು ಪರೀಕ್ಷೆ ಏನಕ್ಕೆ ಮಾಡಬೇಕು, ಬಾಡಿ ಥರ್ಮೋಮೀಟರ್ ಥರ ಅಲ್ಲ. ಅಂದರೆ ಜ್ವರ ಬಂದರೆ ಇಷ್ಟು ಟೆಂಪ್ರೇಚರ್ ಆಗಿದೆ ಅಂತ ನಮ್ಗೆ ಅರಿವೆ ಆಗೋಕ್ಕೆ ಶುಗರ್ ಗೊತ್ತಾಗಲ್ಲ, ಇಲ್ಲ ತುಂಬ ರೈಸ್ ಆಗೋದು ತುಂಬ ಇಳಿಯೋದು ಗೊತ್ತಾಗ್ತದೆ ಹೊರತು ಕ್ರಮೇಣವಾಗಿ ರೈಸ್ ಆಗೋದಂತೂ ಗೊತ್ತಾಗಲ್ಲ. ಸೊ ಆವಾಗವಾಗ ಪರೀಕ್ಷೆ ಮಾಡೋದು ಶುಗರ್ ಎಷ್ಟಿದೆ ಅಂತ, ಅದು ಸರ್ ಅನುಗುಣವಾಗಿ ನೀವು ಮೆಡಿಸನ್ಸ್ ಚೇಂಜ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡಿಕೊಂಡು ಪಾದಗಳನ್ನ ಆವಾಗವಾಗ ಪರಿಶೀಲನೆ ಮಾಡಿಕೊಂಡು NCR ಫುಟ್ವೇರ್ಗಳನ್ನ ಹಾಕ್ಕೊಂಡು ನೀವು ನೋಡಿಕೊಂಡ್ರೆ ಇದು ಡಯಾಬಿಟಿಕ್ ಫುಟ್ ಅಲ್ಸರ್ ಏನಿದೆ ಅದು ತಡಿಬೋದು.
1: ನೀವು ಹೇಳಿದಂಗೆ ಈ ಫುಟ್ ಅಲ್ಸರ್ ಪಾದಗಳಿಗೆ ಬರುತ್ತೆ, ಬೇರೆ ದೇಹದ ಇತರ ಭಾಗಗಳಿಗೆ ಏನಾದರೂ ಗಾಯ ಆದಾಗ ಅದಕ್ಕೂ ಕೂಡ ಇದೇ ಟ್ರೀಟ್ಮೆಂಟ್ ಅಂತ ಅನ್ಸುತ್ತೆ ಅಲ್ವಾ?
0: ಗಾಯ ಆಗುತ್ತೆ, ಇಮ್ಯುನೋ ಸಪ್ರೆಷನ್ ಆಗಿರೋದ್ರಿಂದ ಡಯಾಬಿಟಿಸ್ ಅಲ್ಲಿ ಗಾಯಗಳು ಬೇಗ ವಾಸಿ ಆಗಲ್ಲ. ಆದ್ರೆ ಡಯಾಬಿಟಿಕ್ ಫುಟ್ ಅನ್ನೋದೇ ಒಂದು ಸೆಪರೇಟ್ ಎಂಟಿಟಿ. ಯಾಕಿದೆ ಪಾದಗಳು ಏನಿದೆ ಅಂದ್ರೆ ಹಾರ್ಟ್ ಇಂದ ದೂರದಲ್ಲಿದೆ, ಅಲ್ಲಿ ರಕ್ತ ಚಾಲನೆಗಳು ಜಾಸ್ತಿ ಆಗಲ್ಲ. ಮುಖದಲ್ಲಿ ಗಾಯ ಆದ್ರೆ ಬೇಗ ವಾಸಿ ಆಗುತ್ತೆ. ನೆಕ್ಸ್ಟ್ ನಮ್ಮ ಚೆಸ್ಟ್ ಅಲ್ಲಿ ಇಲ್ಲ ಅಬ್ಡಮನ್ ಅಲ್ಲಿ ಆಯ್ತು ಅಂದ್ರೆ ಹೊಟ್ಟೆ ಭಾಗದಲ್ಲಿ ಆಯ್ತು ಅಂದ್ರೆ ಅದು ಇನ್ನೂ ಸ್ವಲ್ಪ ಲೇಟ್ ಆದ್ರೂ ಬೇಗ ಆಗುತ್ತೆ. ಈಗ ಪಾದದಲ್ಲಿ ಆಗೋದ್ರಲ್ಲಿ ಏನಾಗುತ್ತೆ ಅಂದ್ರೆ ಹಾರ್ಟ್ ಇಂದ ದೂರ ಇರೋದ್ರಿಂದ ನಮ್ಗೆ ಅದಕ್ಕೆ ಏನ್ ಬೇಕು, ನ್ಯೂಟ್ರಿಷನ್ ಆಗಿರ್ಲಿ, ಆಕ್ಸಿಜನ್ ಆಗಿರ್ಲಿ, ಸರಿಯಾದ ಪ್ರಮಾಣದಲ್ಲಿ ಅಲ್ಲಿಗೆ ರೀಚ್ ಆಗಲ್ಲ. ಶುಗರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಹೇಳಿದ ಹಾಗೆ ಮೈಕ್ರೋ ಆಂಜಿಯೋಪತಿ ಅಂತ ನಾವು ಏನ್ ಹೇಳ್ತೀವಿ ಅಂದ್ರೆ ರಕ್ತನಾಳಗಳ ತೊಂದರೆ. ರಕ್ತನಾಳಗಳು ಹೇಗಿರುತ್ತೆ ಅಂದ್ರೆ ಒಂದು ಬಿಗ್ ವೆಸಲ್ಸ್ ಇಲ್ಲ ಲಾರ್ಜ್ ವೆಸಲ್ಸ್ ಅಂತ ಇರುತ್ತೆ, ಮೀಡಿಯಂ ಸೈಜ್ ಅಂತ ಸ್ಮಾಲ್ ಸೈಜ್ ಅಂತ ಇರುತ್ತೆ. ಈ ಲಾರ್ಜ್ ವೆಸಲ್ಸ್ ಎಲ್ಲ ಏನಿರುತ್ತೆ ಹಾರ್ಟ್ ಸುತ್ತ ಇರುತ್ತೆ, ಕ್ರಮೇಣವಾಗಿ ಹೋಗ್ತಾ ಹೋಗ್ತಾ ಕಮ್ಮಿ ಹಾಕೊಂಡು ಹೋಗುತ್ತೆ ಸೈಜ್ಗಳು. ಈಗ ಕಾಲಲ್ಲಿ ಏನಾಗುತ್ತೆ ಮೀಡಿಯಂ ಮತ್ತೆ ಸ್ಮಾಲ್ ಸೈಜ್ ವೆಸಲ್ಸ್ ಇರುತ್ತೆ. ಈ ಡಯಾಬಿಟೀಸ್ ಅನ್ನೋ ಕಾಯಿಲೆ ಹೈಪರ್ಗ್ಲೈಸಿಮಿಯಿಂದ ಏನಾಗುತ್ತದೆ ಅದು ಅಲ್ಲಿಗೆ ಎಫೆಕ್ಟ್ ಆಗುತ್ತೆ ಆ ರಕ್ತನಾಳಗಳಿಗೆ, ಚಿಕ್ಕ ಚಿಕ್ಕ ರಕ್ತನಾಳ. ಈಗ ಆಲ್ರೆಡಿ ಚಿಕ್ಕ ರಕ್ತನಾಳ ಪ್ರವಾಹ ಅಷ್ಟೊಂದಿರಲ್ಲ, ಲ್ಯೂಮನ್ ಏನಿದೆ ಅಂದ್ರೆ ತೂತ್ ಏನಿದೆ ಅದಿನ್ನ ಕಮ್ಮಿ ಆದಾಗ ಸರಿಯಾದ ಪ್ರಮಾಣದಲ್ಲಿ ಆಗಲ್ಲ. ಸೊ ಅದಕ್ಕೆ ಡಯಾಬಿಟಿಕ್ ಫುಟ್ ಅಲ್ಸರ್ ಅಂತ, ಅದು ಸಪರೇಟ್ ಎಂಟಿಟಿ.
1: ಸರ್, ಇದನ್ನ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ನನಗೆ, ಜಾಹೀರಾತುಗಳಂತೂ ಬರ್ತಾನೆ ಇರುತ್ತೆ. ನೀವು ಬರಿಗಾಲಿನಿಂದ ಮಣ್ಣು ಮೇಲೆ ನಡೆದ್ರೆ ಅಥವಾ ಬರಿಗಾಲಿನಿಂದ ಹುಲ್ಲಿನ ಮೇಲೆ ನಡೆದ್ರೆ ಮಧುಮೇಹ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ, ಅಂದ್ರೆ ಅದನ್ನ ರಿವರ್ಸ್ ಮಾಡಬಹುದು ಅಂತೆಲ್ಲ ಹೇಳ್ತಾರೆ. ಅದನ್ನ ನೀವು ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ ಆಗಿ ಏನ್ ಹೇಳ್ತೀರಾ?
0: ನಮ್ದ್ರಲ್ಲಿ ಏನಾಗುತ್ತೆ ಅಂದ್ರೆ ಅಲೋಪತಿಲಿ ಇವಾಗ ನಾವು ಟ್ರೀಟ್ಮೆಂಟ್ ಭಾಗ ಏನಿರುತ್ತೆ ಅದರ ಹಿಂದೆ, ಈಗ ನಾನು ಇವಾಗ ಡಯಾಬಿಟಿಕ್ ಫುಟ್ಗೆ ಇದೇ ನನಗೆ ಟ್ರೀಟ್ಮೆಂಟು, ಇದೇ ಟ್ರೀಟ್ಮೆಂಟ್ ಅಂತ ನಾವು 10 ಡಾಕ್ಟರ್ ಇಲ್ಲಿ ಒಂದನ್ನೇ ಫಾಲೋ ಮಾಡಬೇಕಾದ್ರೆ ಅದ್ರ ಹಿಂದೆ 5-6 ವರ್ಷಗಳ ರಿಸರ್ಚ್ ಇರುತ್ತೆ. ಮುಂಚೆಯಿಂದನೂ ನಮ್ಮ ಪೂರ್ವಿಕರಾಗಿರಲಿ ಅವರಲ್ಲಾಗಲಿ ಬರಿಗಾಲದಲ್ಲೇ ನಡೀತಾ ಇದ್ರು. ಈಗಲೂ ಅಷ್ಟೇ, ಹುಲ್ ಮೇಲೆ ನಡೆಯೋದು ಅದೆಲ್ಲ ನಾನೇನು ನಡಿಲೇಬಾರದು ಅಥವಾ ನಮ್ಮ ಪಾದಕ್ಕೆ ಸ್ಪರ್ಶತನೇ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ನಾವು ಎಲ್ಲ ಭಾಗದಲ್ಲೂ ನಾವು ಗುಡಿಸಿ ಎಲ್ಲನೂ ಸಣ್ಣ ಸಣ್ಣ ಕಳ್ಳುಗಳಾಗಿರಲಿ ಇಲ್ಲ ಕಡ್ಡಿ ಕಸ ಆಗಿರಲಿ ಎಲ್ಲ ತೆಗಿಯೋಕ್ಕಾಗಲ್ಲ. ಪ್ರಾಬ್ಲಮ್ ಆಗೋದು ಹೇಗು ಅಂದರೆ ಹುಲ್ ಮೇಲೆ ನಡೆಯೋದ್ರಿಂದ ಅಲ್ಲ, ಆ ಹುಲ್ಲಲ್ಲಿ ಅಕಸ್ಮಾತ್ ಏನೋ ಚಿಕ್ಕ ಚಿಕ್ಕ ಕಲ್ಲುಗಳಿದೆ, ನಿಮಗೆ ಸೆನ್ಸೇಷನ್ ಇರಲ್ಲ ಆಲ್ರೆಡಿ ಡಯಾಬಿಟೀಸಲ್ಲಿ, ಅದ್ರ ಮೇಲೆ ಕಾಲಿಡ್ತೀರಾ, ಗಾಯ ಆಯಿತು, ಈ ರಿಸ್ಕ್ ಬೇಕಾ?
1: ಸರ್, ಸೆನ್ಸೇಷನ್ ಮಧುಮೇಹ ಕಾಯಿಲೆ ಇರುವಂತಹ ಎಲ್ಲರಿಗೂ ಸೆನ್ಸೇಷನ್ ಕಡಿಮೆ ಇರುತ್ತಾ ಅಥವಾ ಕೆಲವರಿಗೆ ಮಾತ್ರ?
0: ಅನ್ಕಂಟ್ರೋಲ್ಡ್ ಆದ್ರೆ ಶುಗರ್ಸ್ ಅದರಲ್ಲಿ ಏನಾಗುತ್ತೆ ಅಂದ್ರೆ ಬೇಗನೆ ನರಗಳಿಗೆ ಎಫೆಕ್ಟ್ ಆಗ್ತದೆ. ಈ ನ್ಯೂರೋಪತಿ ಏನಾಗಿರುತ್ತಲ್ಲ ಅದು ಬೇಗನೆ ಎಫೆಕ್ಟ್ ಆಗುತ್ತೆ. ಶುಗರ್ ಇಲ್ಲದೆ ಇರೋ ಮನುಷ್ಯನಲ್ಲಿ ಹೇಗೆ ನರ ಸ್ಪರ್ಶತೆ ಆಗಿರ್ಲಿ ಇಲ್ಲ ಸಂವೇದನೆ ಆಗಿರ್ಲಿ ಇರುತ್ತೆ, ಆ ತರ ಕಂಟ್ರೋಲ್ಡ್ ಅಲ್ಲಿ ಇರಲ್ಲ. ಕಾಯಿಲೆ ಬಂದಾಗಿದೆ, ಈಗ ನಾವು ಅದನ್ನ ಪ್ರಮಾಣ ಜಾಸ್ತಿ ಆಗದಿರಾಗೆ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್. ಸೊ ನೀವು 3 ಭಾಗ ತೊಗೊಂಡ್ರೆ ಇವಾಗ ನಾರ್ಮಲ್ ಪರ್ಸನ್ನಲ್ಲಿ ಏನು ತೊಂದರೆ ಇರಲ್ಲ. ನಮ್ಗೇನಾಗುತ್ತೆ ಈಗ ಬಿಸಿ ಟಾರ್ ಮೇಲೆ ಕಾಲಿಟ್ಟ ತಕ್ಷಣ ನಾವು ತೆಗೆದು ಬಿಡ್ತೀವಿ ಸುಡ್ತಾ ಇದೆ ಅಂತ. ಆದರೆ ನಿಮ್ಗೆ ಆಲ್ರೆಡಿ ಸ್ಪರ್ಶ ಜ್ಞಾನ ಕಮ್ಮಿ ಇರೋದ್ರಿಂದ ನೀವೇನು ಮಾಡ್ತೀರಾ ಅದು ಗೊತ್ತಾಗಲ್ಲ ನಿಮಗೆ, ಬಟ್ ಅಲ್ಲಿಗೆ ಆಗ್ತಾ ಇರೋ ಏಟ್ ಆಗಿರಲಿ ಗಾಯ ಆಗಿ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಅನ್ಕಂಟ್ರೋಲ್ಡಲ್ಲಿ ಏನಾಗುತ್ತೆ ಅಂದರೆ ಈ ಇಬ್ಬರಿಗೂ ಕಂಪೇರ್ ಮಾಡೋದ್ರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಇವ್ರುಗಳು ತುಂಬ ಬೇಗನೆ ಈ ಡಯಾಬಿಟಿಕ್ ಫುಟ್ ಅಲ್ಸರ್ನ ಕಾಂಪ್ಲಿಕೇಶನ್ಗಳಿಗೆ ಈಡಾಗ್ತಾರೆ.
1: ಸರ್, ಈಗ ಒಬ್ಬ ಮನುಷ್ಯನಿಗೆ ಮಧುಮೇಹ ಬಂದಿದೆ ಅಂದಾಗ ಅವರು ಒಂದು ಯೂರಿನ್ ಶುಗರ್ ನೋಡಿಸ್ಕೋತಾರೆ, ಇಲ್ಲ ಬ್ಲಡ್ ಶುಗರ್ ನೋಡಿಸ್ಕೋತಾರೆ, ಅದು ಬಿಟ್ಟರೆ ಬೇರೆ ಏನು ಟೆಸ್ಟ್ಗಳಿದೆ ಸರ್? ಅಂದರೆ ನಾನು ಹಳ್ಳಿಯ ಜನರನ್ನ ಗಮನದಲ್ಲಿಟ್ಕೊಂಡು ಹೇಳ್ತೀನಿ, ನಗರಗಳಲ್ಲಾದರೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಒಬ್ಬ ಡಾಕ್ಟರ್ ಇಲ್ಲಾಂದರೆ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ತಾರೆ ತೋರಿಸ್ತಾರೆ, ಅವರು ಯಾವ ರೀತಿಯ ಟೆಸ್ಟ್ಗಳನ್ನು ಮಾಡಿಸ್ಕೋಬೇಕು?
0: ಈಗ ಶುಗರ್ ಟೆಸ್ಟ್ ಏನಾಗಿದೆ ಅಂದ್ರೆ, ಈಗ ನಿಮಗೆ ಗೊತ್ತಿದೆ ನೀವು ಆಲ್ರೆಡಿ ಆನ್ ಟ್ರೀಟ್ಮೆಂಟ್ ಇದ್ದೀರಾ ಅಂದ್ರೆ, ಈಗ ಚಿಕ್ಕ ಕಮ್ಮಿ ಅಂದ್ರೆ 1,000 ರೂಪಾಯಿ 1,500 ರೂಪಾಯಿಗೆಲ್ಲ ನಿಮ್ಗೆ ಓನ್ ಆಗಿ ನಿಮ್ಗೆ ಕಿಟ್ ಸಿಗುತ್ತೆ. ಅದು ಡೈಲಿ ಪರೀಕ್ಷೆ ಮಾಡ್ಕೋದು. ಅದು ತುಂಬಾ ಅಕ್ಯುರೇಟ್ ಆಗಿ ಇಲ್ಲದೆ ಇದ್ರೂ ಅಟ್ಲೀಸ್ಟ್ ನಿಮ್ಗೆ ಒಂದು ಡಾಕ್ಟರ್ ಹತ್ರ ಹೋಗ್ಬೇಕಾ ಬೇಡವಾ, ಕಂಟ್ರೋಲ್ ಅಲ್ಲಿ ಇದೆಯಾ ನಿಮ್ ಮೆಡಿಸನ್, ಒಂದು ಅಂದಾಜಲ್ಲಿ ಬರುತ್ತೆ. ಈಗ ಬಾಡಿಯಲ್ಲಿ ಶುಗರ್ ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಅದು ಸ್ಪಿಲ್ ಆಗುತ್ತೆ. ಮಧುಮೇಹ ಅಂತ ಏನಿದೆ, ಸ್ವೀಟ್ ಯೂರಿನ್ ಅನ್ನೋದಿದೆ, ಅದರಲ್ಲೇ ಬರೋದು. ಸೊ ಯೂರಿನಲ್ಲಿ ಶುಗರ್ ಜಾಸ್ತಿ ಆಗುತ್ತೆ. ಇದು ಇವತ್ತಿಂದು ಇಲ್ಲ ಮೊನ್ನೆದು ಅಷ್ಟದು ಪರೀಕ್ಷೆಗೆ ಗೊತ್ತಾಗುತ್ತೆ ಶುಗರ್ ಕಂಟ್ರೋಲಲ್ಲಿ ಇದೆಯಾ. ಆದರೆ ಶುಗರ್ ಕಂಟ್ರೋಲ್ ಆಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದು HbA1c ಅಂತಲೂ ಒಂದು ಪರೀಕ್ಷೆ ಇದೆ. ಇವತ್ತಿಂದ 3 ತಿಂಗಳ ಹಿಂದೆ ಅಂದ್ರೆ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ನಾವು ಏನು ಹೇಳ್ತೀವಿ, ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಅನ್ನೋದಿರುತ್ತೆ, ಆ ಹಿಮೋಗ್ಲೋಬಿನ್ ಎಷ್ಟು ಶುಗರ್ಗೆ ಎಕ್ಸ್ಪೋಸ್ ಆಗಿದೆ ಅಂತ ನೋಡ್ತಾರೆ. ಸೊ ಒಂದು ರಕ್ತ ಕಣಕ್ಕೆ 120 ದಿನ ಜೀವಾವಧಿ ಅಂತ ಹೇಳ್ತೀವಿ ನಾವು, ಅಂದ್ರೆ ಅಷ್ಟು ದಿನ ಲೈಫ್ ಸ್ಪನ್ ಅಲ್ಲಿ ಇರುತ್ತೆ. ಸೊ 120 ಡೇಸ್ ಅಲ್ಲಿ ಎಷ್ಟು ಎಕ್ಸ್ಪೋಸ್ ಆಗಿದೆ ಅಂತ ನೋಡಕ್ಕೆ 3 ತಿಂಗಳು. ಸೊ ಅದರಲ್ಲಿ ನಾವು ನೋಡಕ್ಕೆ ಅಂತ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಪರೀಕ್ಷೆ ಮಾಡ್ತೀವಿ. ಆ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಏನಾದ್ರು ತುಂಬಾ ಜಾಸ್ತಿ, ಅದಕ್ಕೆ ವ್ಯಾಲ್ಯೂಸ್ ಇರುತ್ತೆ. ಅದು ತುಂಬಾ ಜಾಸ್ತಿ ಇದ್ರೆ ನಾವು ಕಂಟ್ರೋಲಲ್ಲಿ ಇಲ್ಲ, ಅನ್ಕಂಟ್ರೋಲ್ಡ್ ಶುಗರ್ಸ್ ಅಂತ ನಾವು ಆವಾಗ ಹೇಳ್ತೀವಿ. ಸೊ ಅದಕ್ಕೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಅನ್ನೆಲ್ಲ ಮಾಡ್ತೀವಿ,
1: ಬದಲಾವಣೆ ಮಾಡ್ತೀರಾ ಸರ್. ಈಗ ಒಬ್ಬ ಮನುಷ್ಯ ಮಧುಮೇಹ ಬರಬಾರದು ಅಂತ ಇದ್ರೆ ಯಾವ ರೀತಿ ಅವರ ಜೀವನ ಶೈಲಿ ಅಥವಾ ಆಹಾರದಲ್ಲೇ ಶುಗರ್ ಕಂಟ್ರೋಲ್ ಮಾಡ್ಕೋಬಹುದು ಹಾಗೆಲ್ಲ ಹೇಳ್ತಾರಲ್ಲ?
0: ಅದು ಕಂಟ್ರೋಲ್ ಮಾಡಬಹುದು, ಪ್ರೀ ಡಯಾಬೆಟಿಕ್ ಅಂತ ಏನ್ ಹೇಳ್ತೀವಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ಫುಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಅದನ್ನ ತಿಂದ ತಕ್ಷಣ ಮೈಯಲ್ಲಿ ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಈ ಸಿಂಪಲ್ ಶುಗರ್ಸ್ ಆಗಿರ್ಲಿ, ಸಕ್ಕರೆಗಳು ತಿನ್ನೋದು ಇಲ್ಲ ಟಾಫಿ ತಿನ್ನೋದು ಇಂಥದೆಲ್ಲ ಏನಾಗುತ್ತೆ ಅಂದ್ರೆ ಮೈಯಲ್ಲಿ ಶುಗರ್ ಜಾಸ್ತಿ ಮಾಡ್ಬಿಡುತ್ತೆ ತಕ್ಷಣಕ್ಕೆ. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಸ್ ಅಂತ ಹೇಳ್ತೀವಿ. ಏನಂದ್ರೆ ಅದು ಕ್ರಮೇಣವಾಗಿ ಸ್ಲೋ ಆಗಿ, ಈಗ ನಾವು ಬದುಕಕ್ಕಾಗಿರ್ಲಿ ಅಥವಾ ನಾವು ಕೆಲಸ ಮಾಡೋಕ್ಕಾಗಿರ್ಲಿ, ನಮ್ದು ಎನರ್ಜಿಗೆ ಏನು ಬೇಕೋ ಅದಕ್ಕೆ ಗ್ಲೂಕೋಸ್ ಬೇಕೇ ಬೇಕು. ಬಟ್ ಗ್ಲೂಕೋಸ್ ಒಂದೇ ಸತಿ ಬ್ಲಡ್ಡಲ್ಲಿ ರೇಸ್ ಆಗೋದು, ಅದಾದಾಗ ಏನಾಗುತ್ತೆ ಅಂದರೆ ಬಾಡಿಯಲ್ಲಿ ಪ್ಯಾನ್ಕ್ರಿಯಾಸಿಂದ ಏನು ಇನ್ಸುಲಿನ್ ಅಂತ ಉತ್ಪನ್ನ ಆಗುತ್ತೆ ಅದು ಸಾಕಾಗಲ್ಲ. ಸೆಲ್ಸ್ಗೆ ದಿ ಶುಡ್ ಬಿ ಸೆನ್ಸಿಟಿವ್ ಫಾರ್ ದ ಇನ್ಸುಲಿನ್ ಅಂತ ಹೇಳಿ ಅದು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋ ಫುಡ್ಗಳನ್ನ, ಸಿಂಪಲ್ ಶುಗರ್ಸ್, ರೈಸ್ ಆಗಿರಲಿ ಅಂದರೆ ಪಾಲಿಶ್ ರೈಸ್ ಇರುತ್ತಲ್ಲ ಅಂಥದನ್ನೆಲ್ಲ ನಾವು ಕಮ್ಮಿ ಮಾಡಬೇಕು. ಈಗ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ತಿಂದ ತಕ್ಷಣ ಶುಗರ್ ಮೈಯಲ್ಲಿ ಜಾಸ್ತಿ ಆಗಲ್ಲ, ಈ ಸಿರಿಧಾನ್ಯಗಳಾಗಿರಲಿ ಅಥವಾ ರಾಗಿ ಆಗಿರಲಿ ಇಂಥದನ್ನೆಲ್ಲ ನಾವು ಜಾಸ್ತಿ ತಗೋಬೇಕು. ಹಣ್ಣು ತರಕಾರಿಗಳಾಗಲಿ, ಅದರಲ್ಲೂ ಶುಗರ್ ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ತುಂಬಾ ಸ್ವೀಟ್ ಇರೋ ಬಾಳೆಹಣ್ಣು ಆಗಿರಲಿ ಅಂತದನ್ನೆಲ್ಲ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಿ. ಡಯಾಬಿಟಿಸ್ ಅಲ್ಲಿ ಈಗ ಮನುಷ್ಯ ಬದುಕಿರಬೇಕು ಅಂದ್ರೆ ತಿನ್ಲೇಬೇಕು, ತಿಂದೇನೆ ಇರಬಾರ್ದು ಅಂತ ಹೇಳಕ್ಕಾಗಲ್ಲ, ಪ್ರಮಾಣದಲ್ಲಿ ತಿನ್ಬೇಕು. ನಮಗೆ ಬಾಡಿಗೆ ಮೇನ್ ಆಗಿ ಬೇಕಾಗಿರೋ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಈ ಗ್ಲೂಕೋಸ್ ಆಗಿರ್ಲಿ ಇಲ್ಲ ಫ್ರಕ್ಟೋಸ್ ಇದಾಗಿರ್ಲಿ, ಆಹಾರದಲ್ಲಿ ನಮಗೆ ಫ್ಯಾಟ್ ಇರಬೇಕು, ಮೂರನೇದು ಪ್ರೋಟೀನ್, ಈ ಮೂರನ್ನು ಸಮತೋಲನದಲ್ಲಿ ನಾವು ತಗೋಬೇಕು. ಒಂದು ಜಾಸ್ತಿ ಆಯಿತು ಇನ್ನೊಂದು ಕಮ್ಮಿ ಆಯಿತು ಅಂದರೆ ತೊಂದರೆ ಆಗ್ತದೆ. ಈಗ ನಾವು ಏನು ಹೇಳ್ತೀವಿ, ಪ್ರೋಟೀನ್ ಅನ್ನೋದು ಸ್ವಲ್ಪ ಜಾಸ್ತಿನೇ ತಗೋಬೇಕಾಗುತ್ತೆ, ಒಂಥರ ಇಟ್ಕೆ ಇದ್ದಂಗೆ ಅದು ನಮ್ಮ ಬಾಡಿಲಿ. ಈಗ ಒಂದು ಡಯಾಬಿಟಿಕ್ ಫುಟ್ ಅಲ್ಸರ್ ಅಂತ ಏನಾಗುತ್ತೆ, ಅದು ಗಾಯ ಆಗಿರುತ್ತೆ. ಗಾಯನ ಹೀಲ್ ಆಗಬೇಕು ಅಂದರೆ ಬಾಡಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಹೇಗೆ ಕನ್ಸ್ಟ್ರಕ್ಟ್ ಮಾಡುತ್ತೆ, ಈ ಪ್ರೋಟೀನ್ ಅನ್ನೋ ಅಮೌಂಟ್ ಇರಬೇಕು. ಬಟ್ ಪ್ರೋಟೀನ್ಸ್ನ ಜಾಸ್ತಿ ತಗೊಂಡ್ರೆ ಅದು ನೆಕ್ಸ್ಟ್ ಅದು ಗ್ಲೂಕೋಸ್ಗೆ ಕನ್ವರ್ಟ್ ಆಗೋದು, ಗ್ಲೂಕೋಸ್ ಕನ್ವರ್ಟ್ ಆಗಿ ಫ್ಯಾಟ್ ಆಗಿ ಫ್ಯಾಟ್ ಇಂದನೇ ಎಲ್ಲ ತೊಂದರೆಗಳು ಶುರುವಾಗುತ್ತೆ. ಜೀವನ ಶೈಲಿಯಲ್ಲಿ ಅಂದ್ರೆ ವ್ಯಾಯಾಮವಾಗಿರಲಿ ಅಥವಾ ಈ ತರ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಸ್ ಆಗಿರಲಿ, ಹಿತಮಿತವಾದ ಆಹಾರ ತಗೊಳ್ಳೋದು, ಇವನ್ನೆಲ್ಲ ನಾವು ಮಾಡಿದ್ರೆ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು.
1: ಸರ್, ಈಗ ಒಬ್ಬ ವ್ಯಕ್ತಿ ಅಲ್ಸರ್ ಆಗಿ ನಿಮ್ಮ ಹತ್ರ ಬಂದಾಗ ನೀವು ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತೀರಾ, ಅವರ ಜೀವನ ಶೈಲಿ ಹೇಗಿರಬೇಕು?
0: ಈಗ ನಾನು ಹೇಳ್ದಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿದಾಗ, ಒಂದು ಸತಿ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ. ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ, ನಾನು ಹೇಳ್ದಂಗೆ ಆ್ಯಂಟಿಬಯೋಟಿಕ್ಸ್ ಆಗಿರಲಿ, ಡಿಬ್ರೈಡ್ಮೆಂಟ್ ಅಂತ ಹೇಳ್ತೀವಿ, ಸತ್ತಿರೋ ಭಾಗನೆಲ್ಲ ತೆಗೆಯೋದು ಇಲ್ಲ ಆ್ಯಂಪುಟೇಷನ್ ಆಗಿರಲಿ, ಅದನ್ನೆಲ್ಲ ಮಾಡಿ ಕಳಿಸ್ತೀವಿ. ಇವಾಗ ಒಂದು ಸತಿ ನಾವು ಅದು ಮಾಡಾದ್ಮೇಲೆ ನೆಕ್ಸ್ಟ್ ದೇವರು ಇನ್ನೊಂದು ಕಾಲು ಕೊಟ್ಟಿದ್ದಾನೆ, ಅದರಲ್ಲಾಗಬಾರ್ದು, ನಮ್ಮ ಟ್ರೀಟ್ಮೆಂಟ್ ಫಲದಿಂದ ಫ್ಲಾಪ್ಸ್ ಆಗಿರಲಿ ಇಲ್ಲ ಗ್ರಾಫ್ಟ್ ಅಂತ ಹೇಳ್ತೀವಿ, ಸ್ಕಿನ್ ಗ್ರಾಫ್ಟ್ ಆಗಿರಲಿ ಹಾಕಿ ನಾವು ಎಲ್ಲಾನು ಕ್ಲೀನಾಗಿ ಮಾಡಿ ಕಳಿಸಿರ್ತೀವಿ. ಇವಾಗ ಒಂದ್ಸತಿ ಆಗೋಗಿದೆ, ತಿರ್ಗಾ ಮತ್ತೆ ಆಗ್ಬೋದು. ಸೊ ಇದನ್ನ ನಾವು ಪ್ರಿವೆಂಟ್ ಮಾಡಬೇಕು. ಪ್ರಿವೆಂಟ್ ಮಾಡೋಕ್ಕೆ ನಾನು ಹೇಳಿದ ಹಾಗೆ, ಫಸ್ಟು ಪರೀಕ್ಷೆಗಳು, ನೀವೇನೆ ಮನೆಯಲ್ಲಿ ನಿಮ್ಮ ಕಾಲನ್ನ ನೀವು ನೋಡ್ಕೊಳಕ್ಕಾಗೋದು ಇಲ್ಲ, ವಯಸ್ಸಾಗಿರೋರೆಲ್ಲ ಯಾಕಂದ್ರೆ ಸ್ನಾಯುಗಳು ಪ್ರಾಬ್ಲಮ್ ಇರೋದ್ರಿಂದ ಅವ್ರ ಕಾಲೇ ಅವ್ರ ಅಕಸ್ಮಾತ್ ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಬೇರೆಯವ್ರ ಮನೆ ಜೊತೆಯಲ್ಲಿ ಇರೋರು ಸ್ವಲ್ಪ ನೋಡ್ಬೇಕಾಗ್ತದೆ. ಬೆರಳುಗಳ ಸಂದಿಲಿ ಏನಾದ್ರು ಗಾಯ ಆಗಿದೆಯಾ, ಬೆರಳುಗಳು ಹೇಗಿದೆ. ಡೈಲಿ ಗಾಯ ಆಯ್ತು, ಡಾಕ್ಟರ್ ಹತ್ರ ಬಂದೆ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟರು ಮುಗೀತು ಅಂತಿಲ್ಲ. ನಾವೇನ್ ಮಾಡ್ತಾ ಇದೀವಿ, ಈಗ ಡ್ರೈ ಸ್ಕಿನ್ ಆಗಿರುತ್ತೆ, ತುರಿಕೆ ಬರೋದು, ಕೆರ್ತ ಆಗೋದು, ಉಗುರುಗಾಯ ಆಗೋದು, ಇದನ್ನ ಪ್ರಿವೆಂಟ್ ಮಾಡೋಕ್ಕೆ ಮಾಯಿಶ್ಚರೈಸರ್ಸ್ ಯೂಸ್ ಮಾಡಬೇಕು. ಗಾಯಗಳು, ಪ್ರೆಷರ್ ಪಾಯಿಂಟ್ಸ್ ಇರೋದ್ರಲ್ಲಿ ಅಂಥದ್ರಲ್ಲಿ ಪಾದರಕ್ಷಣೆಗಳು, ಆಫ್ ರೋಡೆಡ್ ಫುಟ್ವೇರ್ಗಳು, ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಎಲ್ಲದಕ್ಕಿಂತ ಮೇನ್ ಆಗಿ ಶುಗರ್ ಕಂಟ್ರೋಲ್. ಮೆಡಿಸನ್ ವರ್ಕ್ ಆಗ್ತಾ ಇದೆಯಾ, ಅದು ಸರಿಯಾದ ಸಮಯದಲ್ಲಿ ಡಾಕ್ಟರ್ ಹತ್ರ ನಾವು ಹೋಗಿ ಅದರದ್ದು ಟ್ರೀಟ್ಮೆಂಟ್ ತಗೊಂಡು ಶುಗರ್ ಲೆವೆಲ್ ಹೇಗಿದೆ ಅಂತ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಮೆಡಿಸನ್ ಚೇಂಜ್ ಮಾಡಿಸ್ಕೊಂಡು ನಾವು ಇದನ್ನೆಲ್ಲ ಮಾಡಿದ್ರೆ ಈ ಡಯಾಬಿಟಿಕ್ ಫುಟ್ ಅಲ್ಸರ್ ಅನ್ನೋದು ಏನಿದೆ ಅಲ್ಲ, ಚಿಕ್ಕದಾಗಿ ಅನಿಸ್ಬೋದು, ಆಮೇಲೆ ಜಾಸ್ತಿ ಜನರಿಗೆ ಅರಿವಿರಲ್ಲ. ಶುಗರ್ ಶುಗರ್ ಅಂತ ಹೇಳ್ತಾರೆ, ಶುಗರ್ ಇಂದ ಕಿಡ್ನಿಗೆ ಹಾಳಾಗುತ್ತೆ, ಕಣ್ಣು ಹಾಳಾಗುತ್ತೆ, ಎಲ್ಲ ಹಾಳಾಗುತ್ತೆ. ಬಟ್ ಅದ್ರ ಜೊತೆ ಎಲ್ಲದರಿಂದ ಈ ಡಯಾಬಿಟಿಕ್ ಫುಟ್ ಅಲ್ಸರ್ ಅನ್ನೋ ಒಂದು ದೊಡ್ಡ ಮಾರಿ ಇದ್ದಂಗೆ. ಒಂದು ಸತಿ ಅದು ಬಂತು ಅಂದರೆ, ಅಕಸ್ಮಾತ್ ಕಂಟ್ರೋಲ್ ಬಂದಿಲ್ಲ, ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಅದು ತುಂಬ ಜಾಸ್ತಿಯಾಗಿ ಅಂಗ ವಿಚ್ಛೇದನ ಆದರೂ ಆಗ್ಬೋದು, ಇಲ್ಲ ಪ್ರಾಣಾಪಾಯಕ್ಕಾದರೂ ಈಡಾಗ್ಬೋದು.
1: ಅದಕ್ಕೆ ಮಧುಮೇಹದಿಂದ ಬಳಲ್ತಾ ಇರುವಂಥವರು ಆಗಾಗ ವೈದ್ಯರನ್ನು ಕಾಣಬೇಕು, ಮತ್ತು ವೈದ್ಯರು ಹೇಳಿದ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು. ಮಾರ್ಕೆಟಲ್ಲಿ ಜಾಹೀರಾತುಗಳಲ್ಲಿ ಇದನ್ನು 3 ತಿಂಗಳು ಕುಡಿದ್ರೆ ನಿಮಗೆ ಶುಗರೇ ಇರಲ್ಲ, ಅಥವಾ ಇದನ್ನ ಏನೋ ವ್ಯಾಯಾಮ ಮಾಡಿದರೆ ನಿಮಗೆ ಅದು ಬರೋದೇ ಇಲ್ಲ, ಅಥವಾ ಯೋಗ ಮಾಡಿದ ತಕ್ಷಣ ಅದು ಇದಕ್ಕೆ ಅಂತಲೇ ಇದೆ ಕೆಲವು ಪೋಶ್ಚರ್ಸು, ಅದನ್ನು ಮಾಡಿದ ತಕ್ಷಣವೇ ಅದು ವಾಸಿ ಆಗಿಬಿಡುತ್ತೆ. ಆ ಥರದ ಯಾವುದೇ ಅಂದ್ರೆ ಯೋಗ ಮಾಡೋದು ಒಳ್ಳೇದೇ, ಆದ್ರೆ ಅದರಿಂದನೇ ಕಾಯಿಲೆ ವಾಸಿ ಆಗಲ್ಲ.
0: ಯೋಗ ಇಸ್ ಎ ಪಾರ್ಟ್ ಆಫ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ, ಅದರಲ್ಲೂ ಒಂದು ಯೋಗನ ನಾವು ಅಳವಡಿಸಿಕೊಳ್ಳೋದು ಒಳ್ಳೇದು. ಬಟ್ ಹಾಗಂತ ನಾವು ಮೆಡಿಸನ್ಸ್ ಎಲ್ಲ ಬಿಟ್ಬಿಡೋದು ಇದೆಲ್ಲ ಸರಿ ಇರಲ್ಲ. ಮೆಡಿಸನ್ ಏನಿದೆ ಅದ್ರ ಕಾಯಿಲೆ ಡಾಕ್ಟರ್ಗಳು ಏನ್ ಮಾಡ್ತಾ ಇದಾರೆ ಟ್ರೀಟ್ಮೆಂಟ್, ಅದು ಒಂದು ಭಾಗ. ನಾವು ಮಾಡ್ಕೊಳ್ತಾ ಇರೋದು ಇನ್ನೊಂದು ಭಾಗ, ಅಂದ್ರೆ ವ್ಯಾಯಾಮ ಮಾಡೋದಾಗಿರ್ಲಿ, ಮಿತವಾದ ಆಹಾರ, ಜೀವನ ಶೈಲಿ. ಡೈರೆಕ್ಟ್ ಆಗಿ ನಿಮ್ಗೆ ಅವುಗಳು ಎಫೆಕ್ಟ್ ಆಗುತ್ತೆ ಅಂತ ಹೇಳಲ್ಲ. ಸ್ಮೋಕಿಂಗ್ ಬಿಡಬೇಕು, ಕುಡಿಯೋ ಅಭ್ಯಾಸ ಇದ್ರೆ ಅದನ್ನು ಸ್ವಲ್ಪ ಹಿತಮಿತವಾಗಿ ಮಾಡಬೇಕು. ಕುಡಿಯೋರಲ್ಲಿ ಒಂದೇ ಸತಿ ಕುಡಿಬಾರ್ದು ಅಂತ ಹೇಳಿದ್ರೆ ಅವರು ಕೇಳಲ್ಲ. ಏನೇ ಮಾಡಿದ್ರು ಎಲ್ಲಾನು ಅನುಗುಣವಾಗಿ ಹಿತಮಿತದಲ್ಲಿ ಮಾಡಿದ್ರೆ ಯಾವತ್ತಿದ್ರು ಜೀವನಕ್ಕೆ ಒಳ್ಳೇದು.
1: ಅವ್ರು ತೆಗೆದುಕೊಳ್ಬೇಕಾದಂತಹ ಸ್ವಯಂ ಕೆಲವು ಶಿಸ್ತುಗಳೇನಿದೆ ಅದನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ವೈದ್ಯರು ಹೇಳಿದ ಹಾಗೆ ಮಾಡಿದ್ರೆ ಈ ತರದ ಕಾಯಿಲೆಗಳನ್ನ ಬರದಂತೆನೂ ನೋಡ್ಕೋಬಹುದು, ಬಂದ ಮೇಲೆ ಹುಷಾರ್ ಕೂಡ ಆಗಬಹುದು. ಇದುವರೆಗೆ ಮಧುಮೇಹಿಗಳಲ್ಲಿ ಪಾದಗಳಿಗೆ ಆಗುವಂತಹ ತೊಂದರೆಗಳು ಏನಿದೆ ಅದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಮಸ್ತೆ.
2: ಇದುವರೆಗೆ ಮಧುಮೇಹದಲ್ಲಿ ಪಾದಕ್ಕೆ ಎದುರಾಗುವ ಸವಾಲುಗಳು ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ನವೀನ್ ನಾರಾಯಣ್, ಇವರೊಂದಿಗೆ ಸುಜಾತಾ ಎಫ್ ತಳವಾರ್.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಈಗ ಸಮಯ ಸರಿಯಾಗಿ 9:30 ಆಕಾಶವಾಣಿ ಹಾಸನ. ಹಲೋ ಆಕಾಶವಾಣಿ ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದದ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ವಿಷಯ: ಮುಂಗಾರು ಹಂಗಾಮಿಗೆ ಹಾಸನ ಜಿಲ್ಲಾ ಆಡಳಿತದ ಸಿದ್ದತೆಗಳು, ಶಾಲೆಗಳ ಪುನರಾರಂಭ ಹಾಗೂ ಹಾಸನ ಜಿಲ್ಲೆಯ ವಿವಿಧ ಸಮಸ್ಯೆಗಳು. ಭಾಗವಹಿಸುವವರು ಕೆಎಸ್ ಲತಾಕುಮಾರಿ, ಮಾನ್ಯ ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ ಹಾಸನ. ಪ್ರಸ್ತುತಿ ಅರಕಲಗೂಡು ವಿಮಧುಸೂದನ್.

0: ಈಗ ಹಲೋ ಆಕಾಶವಾಣಿ ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದದ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258 ಎಸ್ಟಿಡಿ ಕ್ರಮಾಂಕ 081-72. ವಿಷಯ: ಮುಂಗಾರು ಹಂಗಾಮಿಗೆ ಹಾಸನ ಜಿಲ್ಲಾ ಆಡಳಿತದ ಸಿದ್ದತೆಗಳು, ಶಾಲೆಗಳ ಪುನರಾರಂಭ ಹಾಗೂ ಹಾಸನ ಜಿಲ್ಲೆಯ ವಿವಿಧ ಸಮಸ್ಯೆಗಳು. ಭಾಗವಹಿಸುವವರು ಕೆಎಸ್ ಲತಾಕುಮಾರಿ, ಮಾನ್ಯ ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ ಹಾಸನ. ಪ್ರಸ್ತುತಿ ಅರಕಲಗೂಡು ವಿಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಹಲೋ ಆಕಾಶವಾಣಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಹಾಸನದ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಮುಂಗಾರು ಹಂಗಾಮಿನ ಹೊಸ್ತಿಲಲ್ಲಿ ನಾವು ಇದ್ದೇವೆ. ಮುಂಗಾರು ಹಂಗಾಮಿಗೆ ಹಾಸನ ಜಿಲ್ಲಾ ಆಡಳಿತ ಹೇಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅನ್ನುವಂಥದ್ದು. ಈಗಾಗಲೇ SSLC ಮತ್ತು PUC ಫಲಿತಾಂಶಗಳು ಘೋಷಣೆಯಾಗಿದ್ದು, ಮತ್ತೆ ಪುನಃ ಪರೀಕ್ಷೆಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಆ ವಿಷಯವನ್ನು ಕೂಡ ಕುರಿತು ಮಾತನಾಡಬೇಕು ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳ ಬಯಕೆ. ಇದೆಲ್ಲದರ ಜೊತೆಗೆ June 1 ಅಥವಾ ಅದಕ್ಕೂ ಮುನ್ನ ನಮ್ಮ ಶಾಲೆಗಳು ಪುನರಾರಂಭ ಆಗ್ತಾ ಇದ್ದಾವೆ. ಇದರೊಂದಿಗೆ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಸಾಮಾನ್ಯ ನಾಗರಿಕ ಸಮಸ್ಯೆಗಳನ್ನು ತಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬಹುದು. ಇವತ್ತು ತಾವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 245-258. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ನೇರವಾಗಿ ಮಾತನಾಡಬಹುದು. ಆರಂಭದ ಒಂದು 10 ಕಾಲ ಸಾಮಾನ್ಯವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು, ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾರೆ. ಆನಂತರ ನೀವು ಕರೆಗಳನ್ನು ಮಾಡಬಹುದು. ಆನಂತರ ನೇರವಾಗಿ ಜಿಲ್ಲಾಧಿಕಾರಿಗಳೊಂದಿಗೆ ಸಂವಾದವನ್ನು ಮಾಡಬಹುದು. ತಮ್ಮೆಲ್ಲರೊಂದಿಗೆ ಮಾತನಾಡಲಿಕ್ಕೆ ಈಗಾಗಲೇ ನಮ್ಮೊಂದಿಗೆ ಹಾಸನದ ಮಾನ್ಯ ಜಿಲ್ಲಾಧಿಕಾರಿಗಳಾದ KS ಲತಾಕುಮಾರಿ ಅವರು ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು.
1: ಕಳೆದ ತಿಂಗಳು ಮಾತನಾಡಲಿಕ್ಕೆ ಆಗಲಿಲ್ಲ, 2-3 ಸರಿ ಪ್ರಯತ್ನ ಮಾಡಿದ್ರು ಕೂಡ ಆಗಲಿಲ್ಲ. ಹಾಗಾಗಿ ಅನೇಕ ವಿಚಾರಗಳು ಇದ್ದಾವೆ. ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಜನತೆಗೆ ತಾವು ಈ ಒಂದು ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
2: ಮೊದಲನೇದಾಗಿ ಎಲ್ಲ ಕೇಳುಗರಿಗೆ ನಮ್ಮ ನಮಸ್ಕಾರಗಳು. ತುಂಬ ದಿನದ ನಂತರ ಮತ್ತೆ ಭೇಟಿ ಹಾಕ್ತಾ ಇದ್ದೇವೆ, ಕೇಳುಗರ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇದ್ದೇವೆ.
1: ಹೌದು,
2: ಮೊದಲನೇದಾಗಿ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ಒಂದು ಹಾಡನ್ನು, ಸಂಗೀತವನ್ನು ಹಾಕಿದ್ರಿ, ಈಗ ತುಂಬ ಕೇಳಲಿಕ್ಕೆ ತುಂಬ ಖುಷಿ ಆಯಿತು. ಅದರ ಜೊತೆಯಲ್ಲಿ ನಾವು ಅಂದ್ಕೊಂಡ್ವಿ, ಪ್ರತಿ ವಾರ ಜಿಲ್ಲಾಧಿಕಾರಿಗಳೊಂದಿಗೆ ನಮ್ಮ ಘನ ಸರ್ಕಾರದ ಪ್ರತಿಯೊಂದು ಒಂದು ಯೋಜನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ, ಮತ್ತು ಸಾರ್ವಜನಿಕ ಹಿತಾಸಕ್ತಿ ಎಲ್ಲಿ ಇರ್ತದೆ, ಅವರ ರಕ್ಷಣೆ ಬಗ್ಗೆ ಮತ್ತು ಅವರಿಗೆ ಮಾಹಿತಿ ಒದಗಿಸುವ ಬಗ್ಗೆ ಯಾವ ರೀತಿ ನಾವು ಕ್ರಮ ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ, ಚರ್ಚೆ ಮಾಡೋಣ, ಅಥವಾ ಜನರೊಂದಿಗೆ ಮಾತಾಡೋಣ, ಸಂವಾದ ಮಾಡೋಣ ಅಂತ ನಾವು ನಿರ್ಧಾರ ಮಾಡಿದ್ವಿ. ಆದರೆ ಈ ಹಿಂದೆ ನಾವು ಎಲ್ಲ ಮಾಡಿರೋ ಈ ಪ್ರೋಗ್ರಾಮ್ಸ್, ನಿಮ್ಮ ರೇಡಿಯೋ ಪ್ರೋಗ್ರಾಮ್ಸ್ ನೋಡಿದ್ರೆ ನಾವು ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ಪ್ರಶ್ನೆ ಮಾತ್ರ ಅವ್ರಿಗೆ ಏನು ತೊಂದರೆ ಇದೆ ಅದೇ ಬರ್ತಾನೆ ಇರ್ತಾ ಇರುತ್ತೆ. ಹಾಗಾಗಿ ಸ್ಪೆಸಿಫಿಕ್ ಆಗಿ ಒಂದು ವಿಷಯ ನಾನು ಮಾತಾಡಿದ್ರು, ಜನರು ಅವರಿಗೆ ಇರೋ ಸಮಸ್ಯೆಗಳನ್ನ ಅವರು ನಮಗೆ ಹೇಳ್ಕೊಡ್ಲಿಕ್ಕೆ ಅವ್ರಿಗೊಂದು ಅವಕಾಶ ಇರ್ತದೆ. ಹಾಗಾಗಿ ದಯವಿಟ್ಟು ಅವ್ರಿಗೆ ಏನು ತೊಂದರೆ ಇರ್ತದೆ ಒಂದು ಕೇಳಬಹುದು. ಒಂದು ಎರಡನೇದಾಗಿ, ಈ ಹಿಂದೆ ಅವರು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು. ಅದು ಮೇಡಮ್ ಸ್ಟೇಟಸ್ ಏನಾಯ್ತು ಅಂತ ಕೇಳಿದ್ರೆ ಖಂಡಿತ ನಾನು ಆ ಸ್ಟೇಟಸ್ ತಂದಿಲ್ಲ. ಬಟ್ ಪ್ರತಿಯೊಬ್ಬರು ನಮ್ಮ ಅಧಿಕಾರಿಗಳು ಇಲ್ಲಿ ಕೂತ್ಕೊಂಡಿದ್ದಾರೆ, ಆ ವಿಷಯವನ್ನ ಬರೆದಿಟ್ಕೊಂಡಿರ್ತಾರೆ, ಅದನ್ನ ಅಟೆಂಡ್ ಮಾಡ್ತಾರೆ.
1: ಬಹುತೇಕ ಸಮಸ್ಯೆಗಳ ಬಗೆಹರಿದಿದೆ ಮೇಡಮ್, ನಮಗೆ ಕರೆ ಮಾಡಿ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಆಕಾಶವಾಣಿಗೆ ಬಂದ ಕಾರಣಕ್ಕಾಗಿ, ನಾವು ಅವ್ರ ಗಮನಕ್ಕೆ ತಂದ ಕಾರಣದಿಂದಾಗಿ ಕಳೆದ 30-40 ವರ್ಷಗಳಿಂದ ಬಗೆಹರಿಯದ ಸಮಸ್ಯೆಗಳು ಬಗೆಹರಿದವೆ ಅಂತೇಳಿ ಅರಸೀಕೆರೆಯಿಂದ, ಚನ್ನರಾಯಪಟ್ಟಣದಿಂದ, ಅರಕಲಗೂಡಿನಿಂದ ನಮಗೆ ಕರೆ ಮಾಡಿ ಹೇಳಿ.
2: ನನಗೆ ದೂರುಗಳು ಒಂದು ನೇರವಾಗಿ ಬಂದು ಮನವಿ ಕೊಡ್ತಾರೆ, ಮೊಬೈಲಿಂದ ಅವರು ವಾಟ್ಸಪ್ ಹಾಕ್ತಾರೆ, ಮೊಬೈಲ್ಗೆ ಕಾಲ್ ಮಾಡ್ತಾರೆ, ಈ ಥರ ದೂರವಾಣಿ ಕಾರ್ಯಕ್ರಮದಲ್ಲಿ ನಮಗೆ ಹೇಳ್ತಾರೆ, ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಹೇಳ್ತಾರೆ. ಹಾಗಾಗಿ ಅವರೇನು ನನ್ನನ್ನು ಭೇಟಿ ಆಗಲೇಬೇಕು ಅಂತ ಏನೇ ಇಲ್ಲ. ನಾನು ಆ್ಯಕ್ಚುಲಿ ಯಾರು ದೂರು ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಏನು ಕೊಟ್ಟಿದ್ದಾರೆ

0: ಅನ್ನೋದನ್ನು ನಾವು 100% ಪರಿಶೀಲನೆ ಮಾಡ್ತೇವೆ. ಯಾವುದಾದ್ರೂ ಆಗಿಲ್ಲ ಅಂತಂದ್ರೂ ದಟ್ ವಿಲ್ ಬಿ ಅಂಡರ್ ಪ್ರೊಸೆಸ್, ಅಂದ್ರೆ ನಡೀತಾ ಇರ್ತದೆ, ಮೇ ಬಿ ಅದು ಅದಕ್ಕೆ ಹೆಚ್ಚಿನ ಸಮಯಾವಕಾಶನೂ ಬೇಕಾಗಿರಬಹುದು, ಕೂಡಲೇ ಮಾಡಲಿಕ್ಕೆ ಸಾಧ್ಯ ಇಲ್ಲದನ್ನು ಇರಬಹುದು, ಈ ಥರನೂ ಇರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಆಕಾಶವಾಣಿಯವರಿಗೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂತಹ ಒಳ್ಳೆಯ ಅವಕಾಶವನ್ನು ನಮಗೆ ಕಲ್ಪಿಸಿದ್ದೀರಾ.
1: ತಾವು ಕೂಡ ಬಿಡುವು ಮಾಡ್ಕೊಂಡು ಬರೋದಕ್ಕೆ ತಮಗೆ ನಾವು ತುಂಬ ಆಭಾರಿ ಆಗಿದ್ದೇವೆ ಮೇಡಮ್.
0: ಥ್ಯಾಂಕ್ ಯು.
1: ಈಗ ಫಲಿತಾಂಶಗಳು ಬಂತು ಮೇಡಮ್, ಅವಾಗ ನೀವು ತುಂಬ ಮಾತನಾಡಬೇಕು ಅಂತ ಪ್ರಯತ್ನ ಮಾಡಿದ್ರಿ, ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತಮಗೆ ಸಮಯ ಅವಕಾಶವನ್ನು ಕೊಡಲಿಲ್ಲ, ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಇಂದಿನ ತಿಂಗಳು ನಾವು ಬರಬೇಕು ಅಂತ ಇದ್ವಿ, ಸಭೆ ಬೆಂಗಳೂರಲ್ಲಿ ಮೀಟಿಂಗ್ ಅಂತ ಹೊರಟ್ಬಿಟ್ವಿ. ಬಟ್ ಆದರೂ ಹೇಳಬೇಕು ಅಂದರೆ ನಮ್ಮ ಒಂದು ಸಂತೋಷದ ವಿಚಾರ ನಮ್ಮ ಎಲ್ಲ ಕೇಳುಗರಿಗೆ, ಅದು ನಮ್ಮ ಹಾಸನ ಜಿಲ್ಲೆಯ ಜನತೆಗೆ, ಅಂದರೆ ಹಾಸನ SSLC ಪರೀಕ್ಷೆಯಲ್ಲೇ ಆಗಿರ್ಬೋದು, PUC ಪರೀಕ್ಷೆಯಲ್ಲೇ ಆಗಿರ್ಬೋದು, ತುಂಬ ಒಳ್ಳೆಯ ಫಲಿತಾಂಶವನ್ನು ನಮ್ಮ ಜಿಲ್ಲೆಗೆ ತಂದುಕೊಟ್ಟಿದೆ. ಮಕ್ಕಳು ತುಂಬ ಚೆನ್ನಾಗಿ ಪರೀಕ್ಷೆಯನ್ನು ಬರೆದಿದ್ದಾರೆ, ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಅಭಿನಂದನೆಗಳು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಂದಾಯ ಸಚಿವರ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ, ಹಾಸನದ MA ಅಂತ ಒಂದು ಮಾಡಿದ್ವಿ. ಅದರಲ್ಲಿ ಎಲ್ಲ ಮಕ್ಕಳಿಗೆ ಯಾರ್ಯಾರು ತುಂಬ ಚೆನ್ನಾಗಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾರೆ, ಮತ್ತು ಯಾವ ಶಾಲೆಗಳು ಸತತ 3 ಬಾರಿ 100 ಫಲಿತಾಂಶವನ್ನು ಕೊಟ್ಟಿದ್ದಾರೆ, ಮತ್ತು ಶಿಕ್ಷಕರು ಮುಖ್ಯ ಶಿಕ್ಷಕರಿಗೂ ಸಹ ಸನ್ಮಾನವನ್ನು ಮಾಡಿದ್ವಿ ನಾವು ಮಕ್ಕಳ ಜೊತೆಯಲ್ಲಿ. ಯಾಕಂದ್ರೆ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿರ್ತದೆ, ಅದ್ರ ಜೊತೆಯಲ್ಲಿ ಪೋಷಕರ ಪಾತ್ರನೂ ತುಂಬಾ ಇರ್ತದೆ. ಆದಾಗ್ಯೂ ಸಹ ಇಷ್ಟು ಒಳ್ಳೆಯ ಒಂದು ಫಲಿತಾಂಶ, ಒಂದು ಟೀಮ್ ವರ್ಕ್, ಶಿಕ್ಷಣ ಇಲಾಖೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಸೊ ಹಾಗಾಗಿ ಅವ್ರಿಗೂ ಶಿಕ್ಷಣ ಇಲಾಖೆಗೂ ಸಹ ಎಲ್ಲಾ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಮತ್ತೆ ಸಿಬ್ಬಂದಿಗೆ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಅವರ ಜೊತೆಯಲ್ಲಿ ಕೋಆರ್ಡಿನೇಟ್ ಮಾಡಿ ನಮ್ಮ ಮಕ್ಕಳ ಜೊತೆಯಲ್ಲಿ ನಾವೂ ಇನ್ವಾಲ್ವ್ ಆಗಿ ಸಂವಾದ ಮಾಡಿ ಒಂದು ಅದು ಒಂದು ರೀತಿ ಒಳ್ಳೆಯ ಒಂದು ಫಲಿತಾಂಶವನ್ನು ನೀಡಿದೆ, ನಮಗೆ ಅದರ ಬಗ್ಗೆ ಹೆಮ್ಮೆ ಇದೆ.
1: ಈಗ SSLC ಮತ್ತೆ PUC ಉತ್ತೀರ್ಣರಾದ ನಂತರ ಏನ್ ಮಾಡಬೇಕು ಅಂತ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಮೇಡಮ್. ಅದರಲ್ಲೂ ಕೂಡ ಈ ಗ್ರಾಮೀಣ ಭಾಗದಲ್ಲಿ ಶಿಕ್ಷಕರು ಹೇಳಿರ್ತಾರೆ, ಅದನ್ನು ಮೀರಿದಂತ ಅವಕಾಶಗಳಿರುತ್ತೆ, ಅದನ್ನ ತಿಳಿಸ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಏನಾದರೂ ಮಾಡಬಹುದಿತ್ತ?
0: ಹಾ ನೋಡಿ, ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಈಗ ತುಂಬಾ ಪೋಷಕರು ಯಾರು ತುಂಬಾ ಒಳ್ಳೆಯ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಆ ಮಕ್ಕಳಿಗೆ ಸ್ವಲ್ಪ ಒಂದು ಅವೇರ್ನೆಸ್, ಮಾರ್ಗದರ್ಶನ ಅವ್ರು ಕೊಡ್ಲಿಕ್ಕೆ ಒಬ್ರು ಇರ್ತಾರೆ. ಬಟ್ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಓದ್ತಕ್ಕಂತಹ ನಮ್ಮ ರೂರಲ್ ಮಕ್ಕಳಿಗೆ ಅವ್ರಿಗೊಂದು ಮಾರ್ಗದರ್ಶನ ಬೇಕಾಗಿರ್ತದೆ. ನೀವೇ ನೋಡಿ, ಸರ್ಕಾರಿ ಶಾಲೆಗೆ ತುಂಬ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟೋ ಮಕ್ಕಳು ಬರ್ತಾ ಇರ್ತಾರೆ. ಅವರ ಜೀವನ ಉಜ್ವಲ ಆಗಬೇಕು, ಭವಿಷ್ಯ ಉಜ್ವಲ ಆಗಬೇಕು ಅಂದರೆ ಈ ರಿಸಲ್ಟ್ ಏನು ಇವತ್ತು ಕೊಟ್ಟಿದೆ ಅದು ಒಂದು ಒಳ್ಳೆಯ ಬೆಳವಣಿಗೆ. ನೋಡಿ, ಇಲ್ಲಾಂದ್ರೆ ಏನಾಗೋದು, ಆ ಹೆಣ್ಮಗು ಏನಾದರೂ 16 ವರ್ಷದ ಹೆಣ್ಮಗು SSLC ಫೇಲ್ ಆಯಿತು ಅಂದರೆ ಅವ್ರ ತಂದೆ ತಾಯಿ ಏನು ಮಾಡ್ತಾರೆ? ಅವರು ಕೂಲಿ ಕಾರ್ಮಿಕರು ಇರ್ತಾರೆ, ಕೃಷಿಕರಿರ್ತಾರೆ, ಅಯ್ಯೋ ಮಗು ಫೇಲ್ ಆಗಿ ಮನೆ ಕೂತ್ಬಿಡ್ತಪ್ಪ, ಜವಾಬ್ದಾರಿ ಇದೆ, ಇನ್ನು ಮದುವೆ ಮಾಡಿಬಿಡೋಣ ಅಂದ್ಬಿಡ್ತಾರೆ. ಈ ಒಳ್ಳೆಯ ಫಲಿತಾಂಶ ನಮಗೆ ಏನೆಲ್ಲ ಅನುಕೂಲ ಆಗಿದೆ ಅಂದರೆ ಬಾಲ್ಯ ವಿವಾಹ ಹೋಗುತ್ತೆ. ಆ ಮಕ್ಕಳು ಈಗ ಸರಿಯಾಗಿ ಓದ್ತಾ ಇರ್ಬೋದು ಅವರು, ಈಗ ಬರೀ ನಾನು ಜಸ್ಟ್ ಪಾಸ್ ಆಗಿರಬಹುದು, ನನಗೆ ಒಂದು ಅವೇರ್ನೆಸ್ ಬಂದರೆ, ನನಗೆ ಒಂದು ಗೊತ್ತಾದರೆ ಶಿಕ್ಷಣದ ಮಹತ್ವ, PUC ಮತ್ತು ಪದವಿಗೆ ಹೋದಾಗ ತುಂಬ ಚೆನ್ನಾಗಿ ಓದ್ಬಿಡ್ತಾರೆ. ಎಷ್ಟೋ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನದ MA ಹೇಳ್ತಾ ಇದ್ರು, ನಮಗೆ ಗೊತ್ತಿರಲಿಲ್ಲ PUC ಅವರು ಫೇಲ್ ಆಗಿಬಿಟ್ಟಿದ್ರಂತೆ. ಹಾಗೆ ಎಷ್ಟೋ ಜನ ಉನ್ನತ ಸ್ಥಾನದಲ್ಲಿ ಹೋಗಿರೋ IAS ಆಗಿರೋ IPS ಆಗಿರೋ ಮತ್ತೆ ಒಳ್ಳೊಳ್ಳೆ ಸ್ಥಾನದಲ್ಲಿ ಇರೋರು SSLC ಒಮ್ಮೆ ಒಂದು ಯಾವಾಗಾದ್ರೂ ಫೇಲ್ ಆಗಿರ್ತಾರೆ, PUC ಫೇಲ್ ಆಗಿರ್ತಾರೆ,
2: ಕಡಿಮೆ ಅಂಕ
0: ಕಮ್ಮಿ ಬಂದಿರ್ತದೆ. ಈಗ ನಾನು ಹೇಳೋದು, ಮಕ್ಕಳಿಗೆ ಎಷ್ಟೇ ಅಂಕ ಬಂದಿರಲಿ, ಕಮ್ಮಿ ಆಗಿರ್ಲಿ, ಏನಾದರೂ ಬಂದಿರಲಿ, ನೀವೀಗ ಕಡ್ಡಾಯವಾಗಿ ಮುಂದಿನ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು, ಗಮನ ಕೊಡಬೇಕು ಕಡ್ಡಾಯವಾಗಿ. ಯಾರು ಈಗ ನೋಡಿ, ನಾವೊಂದು ಟ್ರ್ಯಾಕಿಂಗ್ ತಗೊಂಡ್ರೆ, ನಾವು ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣಕ್ಕೆ ಬರುವಾಗ ಮಕ್ಕಳು ಎಷ್ಟೋ ಜನ ಹೋಗ್ಬಿಟ್ಟಿರ್ತಾರೆ, ಅದು ಹೋಗ್ಬಾರ್ದು. ಅಲ್ಲಿಂದ ಕಾಲೇಜ್ಗೆ ಬರೋಳಗೆ ಎಷ್ಟೋ ಮಕ್ಕಳು ಹೊರಗಡೆ ಉಳಿದು ಬಿಡ್ತಾರೆ. ಶಿಕ್ಷಣ ಅನ್ನೋದು, ಪದವಿ ಅನ್ನೋದು ಕಡ್ಡಾಯ ತಗೊಳ್ಬೇಕು. ಅದು ನಿಮ್ಮ ನಿಜವಾದ ಭೂಷಣ, ಅಲಂಕಾರ, ಆಭರಣ ಏನಾದರೂ ಅನ್ನಿ, ಉನ್ನತ ಶಿಕ್ಷಣ ಮಕ್ಕಳಿಗೆ ಬೇಕೇ ಬೇಕು. ಇಲ್ಲ ಅದನ್ನು ಓದಿದ್ರೆ ನಮಗೇನು ಉಪಯೋಗ, ಕೆಲಸ ಸಿಗುತ್ತಾ, ಇದು ಪ್ರಶ್ನೆ ಅಲ್ಲ. ಮೊದಲು ನೀವು ಪದವೀಧರರಾಗಬೇಕು, ಉನ್ನತ ಶಿಕ್ಷಣ ನಿಮ್ದಾಗಬೇಕು, ನಂತರ ನೀವು ನಿರ್ಧಾರ ತೆಗೆದುಕೊಳ್ಳಿ ನಾನೇನು ಮಾಡಬೇಕು ಅನ್ನೋದ್ರ ಬಗ್ಗೆ. ಮಕ್ಕಳಿಗೆ ಸೆಲ್ಫ್ ಅವೇರ್ನೆಸ್ ಬರುತ್ತೆ ಅವಾಗ, ನಾನೇನು ಮಾಡ್ತಾ ಇದ್ದೀನಿ, ಯಾಕೆ ಓದಬೇಕು, ಯಾವ ಸಬ್ಜೆಕ್ಟ್ ಓದಬೇಕು, ನಾನು ಯಾವ ಕೆಲಸ ಮಾಡಬೇಕು, ಯಾವ ಉದ್ಯೋಗ ಮಾಡಬೇಕು. ಇದು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಇದು ಬುನಾದಿ ಆಗುತ್ತೆ.
1: ಇದಿಷ್ಟು ನಮ್ಮ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ.

0: ಇನ್ನು ನಾವು ಆರಂಭದಲ್ಲಿ ಹೇಳಿದಾಗೆ ಮುಂಗಾರು ಹಂಗಾಮಿನ ಹೊಸ್ತಿಲಲ್ಲಿದ್ದೇವೆ ಮೇಡಮ್. ಮುಂಗಾರು ಹಂಗಾಮ ಸಾಮಾನ್ಯವಾಗಿ ಜೂನ್ ತಿಂಗಳ ಮೊದಲ ವಾರದಲ್ಲಿ ಪ್ರಾರಂಭ ಆಗುತ್ತೆ. ಇದನ್ನ ಎದುರಿಸಲಿಕ್ಕೆ ಹೇಗೆ ಜಿಲ್ಲಾಡಳಿತ ಸಿದ್ಧವಾಗಿದೆ?
1: ಮುಂಗಾರಿಗೆ ಹೋಗೋದಕ್ಕಿಂತ ಮುಂಚೆ ಶಿಕ್ಷಣ ಇಲಾಖೆಯಲ್ಲಿ ಮತ್ತೊಮ್ಮೆ 97% ಪಾಯಿಂಟ್ 5, ಈಗ ಮತ್ತೆ 98% ನಮ್ಮ SSLC ಫಲಿತಾಂಶ. ಫೇಲ್ ಆಗಿದ್ದು ಕೇವಲ ಅಂದ್ರೆ ಅನುತೀರ್ಣನಾಗಿದ್ದು ಬರೀ 450 ಮಕ್ಕಳು. ಆ ಮಕ್ಕಳು ಸಹ ಈ ಸರಿ ಪರೀಕ್ಷೆ ತಗೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಫಲಿತಾಂಶ 100% ಮಾಡಬೇಕು ಅನ್ನೋದು ಗುರಿ ಇದೆ ನಮಗೆ. ಅದರ ಜೊತೆಯಲ್ಲಿ ಎಲ್ಲ ಮಕ್ಕಳಿಗೂ ನಾನು ಹೇಳೋದು, ಐದರ್ PUC ಸೇರಬಹುದು, ಡಿಪ್ಲೊಮೊ ಹೋಗ್ಬೋದು, ITI ತಗೊಂಡ್ಬೋದು, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕೂಡಬಾರದು. ಈ 100% ಯಾರು ಪಾಸ್ ಆಗಿದ್ದಾರೆ ಅಥವಾ ಈಗ ಪಾಸ್ ಆಗ್ಲಿಕ್ಕಿದ್ದಾರೆ ಎಲ್ಲರೂ ಸಹ ಉನ್ನತ ನೆಕ್ಸ್ಟ್ ಅವರು ನೆಕ್ಸ್ಟ್ ಕಾಲೇಜ್ಗೆ ಅಥವಾ ನೆಕ್ಸ್ಟ್ ಕೋರ್ಸ್ಗಳನ್ನು ಅವರು ತಗೊಳ್ಬೇಕು, ಮೆಸೇಜ್ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಸಂದೇಶದೊಂದಿಗೆ ನಾವು ಮುಂದಿನ ಸಬ್ಜೆಕ್ಟ್ಗೆ ಹೋಗೋಣ.
0: ಆಯ್ತು ಆಯ್ತು. ಈ ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದವು ಮೇಡಮ್. ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇನ್ನೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲ ಕರೆಯನ್ನು ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
2: ಹಲೋ
0: ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ.
2: ಸರ್ ನನ್ನ ಹೆಸರು ಕೃಷ್ಣೇಗೌಡ ಅಂತ.
0: ಕೃಷ್ಣೇಗೌಡ
2: ತಾಲೂಕು ಮಣಿಪುರದಿಂದ.
0: ಆಲೂರು ತಾಲೂಕ. ಮಾತಾಡಿ ಕೃಷ್ಣೇಗೌಡ್ರಿ.
2: ಸರ್ ಅದು ನಾವು ನಂಬರ್ ಮಾಡಿಸಿದ್ವಿ ಸರ್, ಅದು ಎಲೆಕ್ಟ್ರಿಕಿಂದ ಓರಲ್ ಕೊಡ್ಸಿದ್ವಿ ಜಾನುವಾರಿನಲ್ಲಿ ನಂಬರ್ ಮಾಡಿಸಿದ್ವಿ, ಬಟ್ ಅದು ಕರೆಂಟ್ ಕೊಡ್ತಿಲ್ಲ ಸರ್. ಅದು ಜಮೀನ್ ಅವರು ಗಂಗಾ ಕಲ್ಯಾಣ ಇಲಾಖೆಯಿಂದ ನಾವು ಹೇಳ್ಕೊಂಡಿದ್ವಿ, ಅವರು ನಮ್ದು ಓನ್ ಟ್ರಾನ್ಸ್ಫಾರ್ಮರ್ ನಾವು ಕೊಡಕ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ನಾವು AE ಮತ್ತೆ JE ಎಲ್ಲರ ಗಮನಕ್ಕೂ ತಗೊಂಡ್ ಬಂದ್ವಿ, ಬಟ್ ಅವರು ಹಾಕಿಸ್ಕೊಡ್ತಿದೀವಿ ಹಾಕಿಸ್ಕೊಡ್ತೀವಿ ಅಂತಿದ್ದಾರೆ, ಬಟ್ ಅದು ಡಿಲೇ ಆಗ್ತಿದೆ ಸರ್. ಅದು ಜಾನುವರಿಯಿಂದ 4 months ಆಯ್ತು ಸರ್, ಸೊ ಬೆಳೆ ಎಲ್ಲ ಒಣಗೋಗ್ತಿದೆ ಸರ್. ಏನಾದ್ರು ಮಾಡಿ ಪರ್ಯಾಯ ಮಾಡ್ಬಿಟ್ರೆ ಒಳ್ಳೇದಾಗುತ್ತೆ.
0: ಮೇಡಮ್ ನಿಮ್ ಪ್ರಶ್ನೆಗೆ ಉತ್ತರ ಹೇಳ್ತಾರೆ.
1: ಈಗ ಆಕ್ಚುಲಿ ಕೃಷ್ಣೇಗೌಡ್ರಿ, ನಿಮ್ಮ ಸಮಸ್ಯೆ ನೋಟ್ ಮಾಡ್ಕೊಂಡಿದೀವಿ. ಮತ್ತೆ ಈಗ ಕ್ರೂಷಿಯಲ್ ಇದೆ ಅವ್ರಿಗೆ ಎಲೆಕ್ಟ್ರಿಸಿಟಿ ಇಲ್ಲ ಅಂತೇಳಿ. ನಿಮ್ಮ ಚೆಸ್ಕಾಮ್ನವರು ಏನು ಹೇಳಿದ್ದಾರೆ ಗೌಡ್ರೆ?
2: ಅದೇ ಮೇಡಮ್, ಅವರು ಹಾಕಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಅದು 4 months ಇಂದ ಡಿಲೇ ಆಗ್ತಿದೆ. ಸೊ ಅವ್ರು ಆಪೋಸ್ ಮಾಡ್ತಿದ್ದಾರೆ, ಪಕ್ಕ ಜಮೀನ್ ಅವ್ರು ನಮ್ದು ಓನ್ ಟ್ರಾನ್ಸ್ಫಾರ್ಮರ್ ನಾವು ಕೊಡೋದಕ್ಕೆ ಬರೋದಿಲ್ಲ ಅಂತ. ಗಂಗಾ ಕಲ್ಯಾಣ ಇಲಾಖೆ ಅದು, ಅದನ್ನ ಅನುಕೂಲ ಮಾಡಿಕೊಟ್ಟೆ ಬೆಟರ್ ಆಗುತ್ತೆ ಮೇಡಮ್.
1: ಇಲ್ಲ, ನೀವು ಹೇಳಿದ್ದು ನೋಟ್ ಮಾಡಿದೀವಿ, ನಾವು ಚೆಸ್ಕಾಮ್ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತೇವೆ.
0: ಧನ್ಯವಾದ ಕೃಷ್ಣೇಗೌಡ್ರೆ. ಮುಂದಿನ ಕರೆಗೆ ಹೋಗುವ ಮುನ್ನ ಮುಂಗಾರು ಹಂಗಾಮಿಂದ ಒಂದಷ್ಟು ಮಾತಾಡ್ಬೋದು.
1: ಹೌದು ಹೌದು. ಈಗ ನಮ್ಮಲ್ಲಿ ಕಳೆದ 2 ವರ್ಷಕ್ಕೆ ಕಂಪೇರು ಮಾಡಿದ್ರೆ ಪ್ರತಿ ವಾಡಿಕೆ ಅಂತ ನಮಗೆ ಈಗ ಇಲ್ಲಿವರೆಗೆ ನಮಗೆ ಎಷ್ಟು
0: ಮಳೆ,
1: ಮೇ ಕೊನೆ ವಾರದವರೆಗೆ ಎಷ್ಟು ಆಗ್ಬೇಕಾಗಿತ್ತು ಅಂದ್ರೆ 25ರವರೆಗೆ ಆಗ್ಬೇಕಾಗಿತ್ತು ಅಂದ್ರೆ 150 mm ಸುಮಾರು ಆಗ್ಬೇಕಾಗಿತ್ತು. ಆದ್ರೆ ಈ ಸರಿ 101 mm ಆಗಿದೆ, ಕಡಿಮೆ ಆಗಿದೆ, ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಅದು ಏನಾಗ್ತದೆ, ಈಗ ಮೊದಲೆಲ್ಲ ನಮ್ಮ ಮೆಕ್ಕೆಜೋಳ ಮತ್ತೆ ಇತರ ಬಿತ್ತನೆಗಳೆಲ್ಲ ಪ್ರಾರಂಭ ಆಗೋದು ರಭಸವಾಗಿ. ಈ ಸರಿನೂ ಸಹ ಎಲ್ಲ ಒಂದು ವಾತಾವರಣ ಚೆನ್ನಾಗಿ ಇದೆ, ಅಂದ್ರೆ ಬಿಸಿಲು ಇದೆ, ಸ್ವಲ್ಪ ತುಂಬಾ ತೇವಾಂಶ ಇಲ್ಲ, ಇದೆಲ್ಲ ಇದ್ದಾಗ್ಯೂ ಸಹ ಈಗ ಮುಂಗಾರು ಸ್ವಲ್ಪ ಚುರುಕುಗೊಳ್ಬೇಕಾಗ್ತದೆ. ಈಗ ಸದ್ಯಕ್ಕೆ ಯಾವುದೇ ಬೀಜದ ಅಥವಾ ಸೀಡ್ಸ್ ಅದು ಯಾವುದೇ ಸಮಸ್ಯೆ ಇಲ್ಲ. ನಾವು ಈಗ ಆಲ್ರೆಡಿ ಕೃಷಿ ಇಲಾಖೆ ಜೊತೆಯಲ್ಲಿ ಅನೇಕ ಸಭೆಯನ್ನು ಮಾಡಿ ನಾವು ತಯಾರಿಯನ್ನು ಮಾಡಿದ್ದೇವೆ. ಮತ್ತು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದನೂ ಸಹ ನಾವು ಆಲೂಗಡ್ಡೆ ಬೆಳೆಗೆ ಇದ್ರ ಬಗ್ಗೆ ನಾವು ವಿಷಯ ತಗೊಂಡಿದ್ದೇವೆ. ಈಗ ಸದ್ಯದಲ್ಲಿ ಅಂತಹ ಒಂದು ಏನು ತುಂಬಾ ಏನದು ಗಮನ ಕೊಡಬೇಕಾಗಿದೆ ಅಥವಾ ಭಯ ಬೀಳಬೇಕಾದಂಥ ಒಂದು ಸ್ಥಿತಿ ಏನೂ ಇಲ್ಲ, ಎಲ್ಲ ಸಾಧಾರಣವಾಗಿ ಇದೆ. ಆದರೂ ಸಹ ಒಂದು ಚಟುವಟಿಕೆಗಳು, ಕೃಷಿ ಚಟುವಟಿಕೆಗಳು ಈಗ ಪ್ರಾರಂಭ ಆಗಬೇಕಾಗ್ತದೆ. ಮುಂಗಾರುವನ್ನು ನಾವು ನಿರೀಕ್ಷೆ ಮಾಡ್ತಾ, ಒಳ್ಳೆಯ ಮುಂಗಾರನ್ನು ನಿರೀಕ್ಷೆ ಮಾಡ್ತಾ, ಅದು ರಿಪೋರ್ಟ್ ಏನಿದೆ ಅದು ನಂತರ, ಬಟ್ ನಾವು ಯಾವುದೇ ತಯಾರಿಯನ್ನು ಒಂದು ಎಲ್ಲ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಿ ನಾವು ತಯಾರು ಮಾಡಿದ್ದೇವೆ. ಹಾಗಾಗಿ ಅಂತಹ ಮೇಜರ್ ಸಮಸ್ಯೆ ಇಲ್ಲ. ಇನ್ನು ಇತರ ವಿಷಯಗಳು ಬಿಕಾಸ್ ಆಫ್ ವಾರ್ ಮತ್ತು ಯುದ್ಧ ಮತ್ತು ಇತರ ಪರಿಣಾಮಗಳಿಂದಾಗಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ ನಾವು ಕಾದು ನೋಡಬೇಕಾಗ್ತದೆ. ಸದ್ಯದಲ್ಲಿ ಅಂತೂ ಯಾವುದೇ
0: ತೊಂದರೆ
1: ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ನಿಮ್ಮ ಸಮಸ್ಯೆ ಏನಿದೆ?
3: ಸಿದ್ಧಾರ್ಥ ನಗರಿಂದ ಮಾತಾಡ್ತಾ ಇರೋದು, ಹಾಸನ್ ಸಿದ್ಧಾರ್ಥ ನಗರ. ಮೇಡಮ್, ನಮ್ಗಿಲ್ಲಿ ಎಲೆಕ್ಟ್ರಿಕ್ ಬೀದಿ ದೀಪಗಳು ಒಂದೂ ಆನ್ ಆಗಲ್ಲ, ಬರಲ್ಲ. ಒಂದ್ 3 ತಿಂಗಳು ಸ್ಟಾರ್ಟಿಂಗ್, ಈಗ 2 ವರ್ಷ ಆಯ್ತು ನಾ ಈ ಲೇಔಟಿಗೆ ಬಂದು. ಸ್ಟಾರ್ಟಿಂಗ್ ಒಂದ್ 3 months ಇತ್ತು ಅಷ್ಟೇ, ಆಮೇಲೆ ಇಲ್ಲ, ಬೇಡದ್ ಏನೇನೋ ಇದ್ ನಡೀತೆ. ಆಮೇಲೆ ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ, ನೀರ್ ಪಾಸ್ ಆಗೋದೇ ಇಲ್ಲ, ತುಂಬಾ ಬ್ಲಾಕ್ ಆಗ್ಬಿಟ್ಟಿದೆ ಮೇಡಮ್. ನೀರ್ ತುಂಬಾ ಬ್ಲಾಕ್ ಆಗಿ ವಾಸನೆ ಪಾಸ್ ಆಗೋದೇ ಇಲ್ಲ. ಎಲ್ಲ ಮನೆ ಕಟ್ಟೋರೆಲ್ಲ ಕಲ್ಲಾಗ್ತಾರೆ ಹೋಗ್ತಾರೆ. ಯಾರು ಅಂದ್ರೆ ಅವ್ರ ಬಾಡಿಗೆ ಕೊಟ್ಟು ಹೋಗಿರ್ತಾರೆ. ಅವ್ರು ನಮ್ದಲ್ಲ.
0: ಇವ್ರ ಹೆಸರು, ನಿಮ್ಮ ಹೆಸರು ಹೇಳಿ ಇನ್ನೊಂದ್ಸರಿ.
3: ಹೇಮಲತಾ.
0: ಹೇಮಲತಾ.
3: ಹೇಮಲತಾ.
0: ಓಕೆ, ಆಯ್ತು ಆಯ್ತು, ಕೇಳಿಸ್ಕೊಳ್ಳಿ ಹೇಮಲತಾ, ಮಾತಾಡ್ತಾರೆ ಮೇಡಮ್.
1: ಹೇಮಲತಾ ಅವರು ಈ ಗಮನಕ್ಕೆ ತಂದಿದ್ದಾರೆ. ನಾನು ಕಾರ್ಪೊರೇಷನ್ ನಮ್ಮ ಮಹಾನಗರ ಪಾಲಿಕೆ ಅವರಿಗೆ ನಾವು ಖಂಡಿತವಾಗಿ ನೋಟ್ ಮಾಡ್ಕೊಂಡಿದ್ದೇವೆ. ಒಂದು ಬೀದಿ ದೀಪಗಳು, ಒಳಚರಂಡಿ, ಇದ್ರ ಜೊತೆಯಲ್ಲಿ ಹೇಮಲತಾ ಹೇಳಿರೋದಕ್ಕೆ ಮತ್ತೊಂದು ಹೇಳ್ಬಿಡ್ತೇನೆ. ಈ ಸರಿ ನಾವು ಗಂಭೀರವಾಗಿ ನಾವು ಒಂದು ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದೇವೆ, ಈ ಕಸ ವಿಲೇವಾರಿ ಹಾಕೋದನ್ನ. ನೋಡಿ, ಆ ಕಾಲ ಹೊರಟೋಯ್ತು. ನಾನು ಕಸವನ್ನ ತಗೊಳ್ತೇನೆ, ಬೀದಿಗೆ ಹೋಗಿ ಹಾಕ್ತೇನೆ, ಯಾರು ಇಲ್ಲ, ಕಸದ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಬಿಟ್ಟು ನಾವು ಒಂದು ಕ್ಯಾಂಪೇನ್ ಶುರು ಮಾಡಿದ್ದೇವೆ. ಎಷ್ಟು ಅವ್ರಿಗೆ ಅರೆಸ್ಟ್ ಮಾಡಿ ಅಂತಾನು ಹೇಳ್ಬಿಟ್ಟಿದ್ದೀನಿ ನಾನು. ಇಡೀರಿ ಅವ್ರನ್ನ ಅವ್ರು ಎಷ್ಟು ಒಂದು ಸಮಾಜಘಾತಕ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಅರಿವಾಗ್ಲಿ. ಕಸವನ್ನ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಬಿಟ್ಟು ಎಲ್ಲೋ ಬಂದು ಯಾರು ಇಲ್ಲದ ಜಾಗದಲ್ಲಿ ಎಸೆದು ಹೋಗೋದು, ಈ ತರ ನಡವಳಿಕೆಗಳನ್ನ ನಾವು ಖಂಡಿಸ್ತೇವೆ. ಮತ್ತೆ ಮೊನ್ನೆ ನಾವು ಇದೇ ನಗರದಲ್ಲಿ ಸುತ್ತೋ ಹಾಗ
0: ಮೊನ್ನೆ ರೈಲ್ವೆ
1: ನಿಲ್ದಾಣದಲ್ಲಿ ಸ್ವಚ್ಛತೆ ಮಾಡಿದ್ವಿ, ಮತ್ತೀಗ ಈ ಮಾಸ ಪೂರ್ತಿ ತಗೊಂಡಿದ್ದೇವೆ. ಬಟ್ ನಾನು ಕಡಾಖಂಡಿತವಾಗಿ ಹೇಳ್ತೇನೆ, ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು. ಇಲ್ಲ ಅಂದ್ರೆ ನಮ್ಮ ಅಧಿಕ ನೋಡ್ರಿ, ಪೌರ ಕಾರ್ಮಿಕರು ಎಷ್ಟು ಅಂತ ತೆಗಿತಾರೆ ನೀವು ಹಾಕಿರೋ ಕಸವನ್ನ? ಅವರು ಮನುಷ್ಯರೇ ತಾನೆ. ಎಲ್ಲಂದ್ರೆ ಅಲ್ಲೇ ಹಾಕಿ, ಒಂದ್ ಕಡೆ ಆದ್ರೂ ಪರವಾಗಿಲ್ಲ, ಎಲ್ಲಂದ್ರೆ ಅಲ್ಲೇ ಬಿಸಾಕಿ ಹೋಗೋದು ಅದನ್ನ. ಅರೆ, ಮನೆಗಳಿಗೆ ಬರ್ತಾರೆ, ಆಗ ಕಟ್ಟಿಟ್ಕೊಂಡಿರಿ, ಮನೆಗಳಿಗೆ ನಿಮ್ಮ ಮನೆ ಮುಂದೆ ಬಂದಾಗ ಕೊಡಿ. ಸಪೋಸ್ ನಿಮ್ಮ ಮನೆ ಮುಂದೆ ಬರ್ತಾ ಇಲ್ವಾ, ನಮಗೆ ಹೇಳಿ ನಾವು ಕಳಿಸ್ತೇವೆ. ಇದು ಗ್ರಾಮೀಣ ಆಗಿರಬಹುದು, ನಗರ ಆಗಿರ್ಬೋದು. ಈಗ ಕಟ್ಟುನಿಟ್ಟಾಗಿ ಸ್ವಚ್ಛ ಭಾರತ್ ಮಿಷನ್ ಎರಡನೇ ಹಂತ ಶುರು ಆಗಿದೆ. ಮತ್ತೆ ನಗರ ಪ್ರದೇಶಗಳಿರ್ಬೋದು, ಗ್ರಾಮೀಣ ಇರಬಹುದು, ಗ್ರಾಮೀಣ ಜನತೆಗೂ ಹೇಳ್ತಾ ಇದ್ದೀನಿ, ಹಸಿ ಕಸ ಅಂತೂ ಅವರು ಹೊರಗಡೆ ಹಾಕಿ ಗೊಬ್ಬರ ಮಾಡ್ಕೊಳ್ತಾರೆ. ಇನ್ನು ಒಣ ಕಸ, ಈಗ ಪ್ಲಾಸ್ಟಿಕ್ ಪೇಪರ್ಗಳು ಈ ತರ ಎಲ್ಲ ಕಸ ಇರ್ತದೆ, ಗ್ಲಾಸ್ ಮೆಟಲ್ ಏನಾರು ಇದು ಹೋಗಿ ಅದನ್ನ ಎಲ್ಲಂದ್ರಲ್ಲೇ ನಾವು ಬಿಸಾಕಿದ್ರೆ ಎಲ್ಲಿ ಹೋಗ್ತದೆ? ಅದು ಕಾಡಿಗೆ ಹೋಗಿ ಬೀಳ್ತದೆ, ನಾಡಿಗೆ ಹೋಗಿ ಬೀಳ್ತದೆ, ಮತ್ತೆ ಅದು ಹೋಗಿ ಕೆರೆ ಕುಂಟೆಗಳಿಗೆ ಹೋಗ್ತದೆ, ಅಲ್ಲಿಂದ ಮತ್ತೆ ಮಳೆ ಬಂದಾಗ ಅದು ನದಿಗೆ ಹೋಗ್ತದೆ. ಮತ್ತೆ ಎಲ್ಲಿ ಸ್ವಚ್ಛತೆ ಬಂತು ನಮಗೆ? ನೋಡಿ, ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯ ಸ್ವಚ್ಛತೆಯನ್ನ ಪಾಲನೆ ಮಾಡೋದು. ಈ ಮೂಲಕ ಹೇಳ್ತಾ ಇದ್ದೀನಿ, ಒಳಚರಂಡಿ ಅಂತ ಹೇಳಿದ್ರು, ಪಾಪ ಏನಾಗ್ತದೆ ಗೊತ್ತಾ, ಒಳಚರಂಡಿಗಳು ಬ್ಲಾಕ್ ಆಗ್ಬಿಡ್ತದೆ. ಎಲ್ಲಾ ಕಸವನ್ನ ತೆಗೆಯೋದು, ಚರಂಡಿಗಳಿಗೆ ತಳ್ಳುವುದು, ಅದು ಪ್ಲಾಸ್ಟಿಕ್ ಬರ್ತಾ ಬರ್ತಾ ಎಲ್ಲ ಬ್ಲಾಕ್ ಆಗಿ ಪಾಪ ಒಂದೊಂದ್ಸರಿ ಮಿಷನ್ ಹೋಗಲ್ಲ ಚರಂಡಿ ಒಳಗಡೆ, ಮನುಷ್ಯರು ಇಳಿದು ತೆಗಿತಾರೆ. ನೀವು ಇಳಿತೀರಾ ಚರಂಡಿ ಒಳಗಡೆಗೆ? ನಾವು ತಪ್ಪು ಮಾಡಬಾರ್ದು ಅಲ್ಲ, ಒಬ್ಬ ನಾಗರಿಕ ಪ್ರಜ್ಞೆ ಅಂದ್ರೆ ನಾವು ತಪ್ಪು ಮಾಡಬಾರ್ದು. ಈಗ ಒಂದು ಟ್ರಾವೆಲ್ ಮಾಡ್ತಿರ್ತಾರೆ, ನಾನು ನೋಡಿದ್ದೀನಿ ಒಂದೆರಡು ಮೂರು ಕಡೆ, ಅವರು ಚಿಪ್ಸ್ ತಗೊಂಡು ಏನೇನೋ ತಿಂದು ಅದನ್ನ ಎಸಿತಾರೆ. ಅವರಿಗೆ ಒಂದು ರಸ್ತೆ ಎಸಿಬೇಕಾದ್ರೆ ಯಾರಾದ್ರೂ ಟೂ ವೀಲರ್ ಬಂದ್ರೆ ಅವರ ಮುಖಕ್ಕೆ ಹೊಡೆದು ಆಕ್ಸಿಡೆಂಟ್, ಅದರಲ್ಲಿ ಖಾರ ಏನೇನೋ ಇರ್ತದೆ, ಕಣ್ಣಿಗೆ ಬಿದ್ದುಬಿಟ್ರೆ ಆಕ್ಸಿಡೆಂಟ್ ಆಗುತ್ತೆ. ಇನ್ನೊಂದು, ರಸ್ತೆ ಬದಿಗಳಲ್ಲಿ ಅಲ್ಲೆಲ್ಲ ಹಾಕಿದ್ರೆ ನಾಯಿಗಳು ಅದನ್ನೆಲ್ಲ ತಿಂದು ರಸ್ತೆ ಮಧ್ಯಕ್ಕೆ ಬರ್ತದೆ, ಆಕ್ಸಿಡೆಂಟ್ ಆಗ್ತದೆ, ರಸ್ತೆ ಸುರಕ್ಷತೆನೂ ಇರಲ್ಲ, ಸ್ವಚ್ಛತೆನೂ ಇರಲ್ಲ, ರೋಗಗಳು ಹರಡುತ್ತೆ. ದಯವಿಟ್ಟು ಎಲ್ಲರಿಗೂ ಕೋರ್ಕೊಳ್ಳೋದು ನಮ್ಮ ಜನತೆಗೆ, ದಯವಿಟ್ಟು ಕಸಗಳನ್ನ ರಸ್ತೆಯಲ್ಲಿ ಹಾಕ್ಬಿಡಿ. ಅವು ರಸ್ತೆ ನೀವು ಕಸ ವಿಲೇವಾರಿ ಮಾಡಬೇಕು ಅಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಈಗ ಒಂದು ವಾಹನ ಹೋಗ್ಬೇಕು. ಹಸಿ ಕಸ ಅಂತೂ ನೀವು ಪರಿಹಾರ ಮಾಡ್ಕೊಳ್ಳಿ, ಇದು ಒಣ ಕಸವನ್ನ ಅದಕ್ಕೆ ಕೊಡಬೇಕು. ಒಂದು ಸರಿ ನಾನು ಕಸವನ್ನ ಹಾಕುವಾಗ, ನಾನು ಮೊನ್ನೆ ಟ್ರಾವೆಲ್ಗೆ ಹೋಗಿದ್ದೆ, ನಮ್ಮ ಇದು ಪುಟ್ಟ ಒಂದು ಮಗು ಇತ್ತು, ಅದು ಪ್ಲಾಸ್ಟಿಕ್ನೆಲ್ಲ ತಗೊಂಡು ಅವರು ಚಿಪ್ಸ್ ಅದೆಲ್ಲ ತಗೊಂಡಿದ್ದು ಒಂದು ಕವರ್ಲಿ ಹಾಕಿ ಕಟ್ಟಿಟ್ಕೊಳುತ್ತೆ. ಅದು ಏನ್ ಹೇಳ್ತು, ನಾನು ಮನೆಗೆ ಹೋದ್ಮೇಲೆ ಡಸ್ಟ್ಬಿನ್ಗೆ, ಅದು ಎಸಿಬೋದಾಗಿತ್ತು ತಾನೆ, ಅಲ್ಲಿ ಯಾರು ಇರ್ಲಿಲ್ಲ ರಸ್ತೆಯಲ್ಲಿ ನೋಡ್ಲಿಕ್ಕೆ. ಯಾರೋ ನೋಡ್ತಾರೆ ಅಂತ ಮಾಡೋದು ಅಲ್ಲ, ಯಾರೂ ಕಸವನ್ನ ರಸ್ತೆಗೆ ಹಾಕ್ಬಾರ್ದು. ಇದು ಪ್ರತಿಜ್ಞೆ ಮಾಡಬೇಕು ಪ್ರತಿಯೊಬ್ಬ ನಾಗರಿಕರು. ಆಗ ಮಾತ್ರ ನಮ್ಮ ನಗರಗಳು ಗ್ರಾಮಗಳು ಸ್ವಚ್ಛವಾಗಿರ್ತದೆ ಹೊರತು, ನಾನು ಕಸ ಹಾಕ್ತೀನಿ ನೀವು ಎತ್ತಿ ಅಂತ ಹೇಳಿದ್ರೆ, ಅಂದ್ರೆ ಪೌರ ಕಾರ್ಮಿಕರು ಕ್ಲೀನ್ ಮಾಡಿ ಅಂದ್ರೆ, ಅಥವಾ ಸರ್ಕಾರ ಕ್ಲೀನ್ ಮಾಡಿ ಅಂದ್ರೆ, ಅದು ಯಾವ ಬದ್ಧತೆ, ಯಾವ ಕರ್ತವ್ಯ, ನಾಗರಿಕ ಪ್ರಜ್ಞೆ ಅಲ್ವಾ? ಇದು ಹೇಮಲತಾ ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದೊಂದು ಒಳ್ಳೆ ಮೆಸೇಜ್ ಎಲ್ಲರಿಗೂ.
0: ಹೇಮಲತಾ ಅವರ ಸಮಸ್ಯೆಯನ್ನ ನೋಟ್ ಮಾಡ್ಕೊಳ್ಳಲಾಗಿದೆ, ಅದಕ್ಕೆ ಈ ನಿರ್ದೇಶನವನ್ನು ಕೂಡ ಮೇಡಮ್ ನೀಡ್ತಾರೆ ಅಂತ ಹೇಳಿದ್ರೆ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ.
2: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
2: ನಟರಾಜ್ ಅಂತ, ಬೇಲೂರಿಂದ, ಒಡೆಬೀದಿಲಿ ಇರೋದು. ಕಳೆದ ಒಂದು ವರ್ಷದಿಂದ ಈಚೆಗೆ ನಮ್ಗೆ ಅನಧಿಕೃತವಾಗಿ ಕೆಲವು ಕೋಳಿ ಅಂಗಡಿಗಳನ್ನ ಮರುಸ್ಥಾಪನೆ ಮಾಡಿ ಒಳೆಬೀದಿಲಿ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ನಮ್ಗೆ ಮಕ್ಕಳು ಓದ ವಿದ್ಯಾಭ್ಯಾಸಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ. ಕೆಲವು ಕೋಳಿ ಅಂಗಡಿಯವರಂತೂ ಬೆಳಗಿನ ಜಾವ 3 ಗಂಟೆಗೆ ಕೆಲವೊಂದು ಅಂಗಡಿಗಳನ್ನ ಓಪನ್ ಮಾಡ್ಕೊಂಡು ಬರ್ಮಾಡೋದಾಗ್ಲಿ ಇನ್ನೊಂದಾಗ್ಲಿ ತುಂಬಾ
4: ಹಾನಿಕರವಾಗಿ ತುಂಬಾ ನಮಗೆ ತುಂಬಾ ತೊಂದರೆ ಆಗ್ತದೆ.
0: ಹೊಳೆ ಬೀದಿಯಲ್ಲಿ ಅನಧಿಕೃತವಾಗಿ ಕೋಳಿ ಅಂಗಡಿಗಳು ನಡೀತಾ ಇದಾವೆ ಅಂತ ಹೇಳಿ.
4: ಇದ್ರ ಬಗ್ಗೆ ನಾವು ಮುನ್ಸಿಪಾಲ್ಟಿ ಕೂಡ ಸಾಕಷ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟು ಡಿ ಸಿ ಅವರಿಗೆ ಕೊಟ್ಟು ಎ ಸಿ ಅವರಿಗೆ ಕೊಟ್ಟು ಯಾವ್ದೇ ರೀತಿ ಅದ್ರ ಬಗ್ಗೆ ರೆಸ್ಪಾನ್ಸ್ ಆಗ್ಲಿಲ್ಲ.
0: ನಟರಾಜ್
1: ಅವರು ಹೇಳಿದ್ದು 100% ರೈಟ್. ಏನು ಅಂದ್ರೆ ಎಲ್ಲಂದ್ರಲ್ಲೇ ಕೋಳಿ ಮಾಡೋ ಅಂಗಡಿಗಳು ಶುರು ಆಗ್ಬಿಡ್ತದೆ. ಏನಾಗ್ತದೆ ಇದರಿಂದ, ಪಾಪ ಅಲ್ಲಿ ವಾಸಿಸೋ ರೆಸಿಡೆಂಟ್ಸ್ ನಿವಾಸಿಗಳಿಗೆ ತುಂಬಾ ಕಷ್ಟ. ಒಂದು ಸ್ಮೆಲ್ ಬರ್ತದೆ, ಆ ಕೋಳಿ ವೇಸ್ಟ್ ಅನ್ನ ಎಲ್ಲಂದ್ರಲ್ಲೇ ಚರಂಡಿಗೆ ಹಾಕ್ಬಿಡ್ತಾರಂತೆ.
0: ಒಳಚರಂಡಿ
1: ಹೇಳದ್ರಲ್ಲ, ಅದಕ್ಕೆ ಹೇಳಿದ್ದು ಹೇಮಲತಾ ಒಳ್ಳೆ ಪ್ರಶ್ನೆ ಕೇಳಿದ್ರು, ಒಳಚರಂಡಿ ಯಾಕೆ ಸರಿಯಾಗಿ ನೀರು ಹೋಗಲ್ಲ ಅಂತಂದ್ರೆ, ಬಿಕಾಸ್ ಆಫ್ ನೀವು ಕೋಳಿ ಕಸ ಸ್ಲಾಟರ್ ಏನೇನೋ ಕಟ್ ಮಾಡಿದ್ದೆಲ್ಲ ಅದು ಮಾಂಸದು ಹಾಕ್ಬಿಟ್ರೆ ನೀವು ಎಷ್ಟು ತೊಂದರೆ ಆಗ್ತದೆ. ಹಾಗಾಗಿ ನಾವೀಗ ನಾವೊಂದು ಸಭೆಯನ್ನ ನಾವು ಪ್ರತಿ ಬುಧವಾರ ಈ ಸಭೆಯನ್ನ ಮಾಡ್ತೇವೆ. ಆಗ ನಿರ್ಧಾರ ಹೇಳಿದ್ದೀವಿ ಅವ್ರಿಗೆ, ಒಂದು ನೀವು ಅಧಿಕೃತ ಒಂದು ಜಾಗವನ್ನೇ ಮಾಡಬೇಕು, ಕೋಳಿ ಅಂಗಡಿ ಕಟ್ ಮಾಡೋದಿರಲಿ ಕುರಿ ಕಟ್ ಮಾಡೋದಿರಲಿ, ನೀವು ಒಂದು ಅಧಿಕೃತವಾದ ಒಂದು ಜಾಗವನ್ನ ಮಾಡಿ
0: ಸರ್ಕಾರ ಅದನ್ನು ಪ್ರೊವೈಡ್ ಮಾಡಿರುತ್ತೆ
1: ಪ್ರಾಪರ್. ಅದನ್ನು ಮಾಡಬೇಕು, ಅದರ ಮೊದಲ ಆದ್ಯತೆ ನಮ್ಮ ಯಾವುದೇ ಇದು ಬರೀ ನಗರದಲ್ಲೇ ಅಷ್ಟೇ ಇಲ್ಲ. ನಟರಾಜ್ ಅವರು ಹೇಳ್ತಿರೋದು ಒಳೆ ಬೀದಿ, ಬಟ್ ಎಲ್ಲ
0: ನಗರಗಳಲ್ಲಿ
1: ನಗರ ಸ್ಥಳೀಯ ಸಂಸ್ಥೆಗಳು ಅಂತೀವಿ ನಾವು, ನಗರ ಪ್ರದೇಶಗಳಲ್ಲಿ ಅಥವಾ ಗ್ರಾಮೀಣದಲ್ಲೂ ಇದೆ. ಈಗ ಅದ್ರ ಬಗ್ಗೆನೂ ನಮ್ಗೆ ಅನೇಕ ಗ್ರಾಮ ಪಂಚಾಯತಿಗಳಿಂದ ದೂರಿದೆ. ಏನ್ ಮಾಡ್ತಾರೆ, ಅವ್ರ ಇಷ್ಟ ಬಂದಂಗೆ ಒಂದು ಅಂಗಡಿ ಓಪನ್ ಮಾಡ್ಕೋತಾರೆ. ಅನ್ಸೈಂಟಿಫಿಕ್ ಡಿಸ್ಪೋಸಲ್ ಆಫ್ ವೇಸ್ಟ್, ವೈಜ್ಞಾನಿಕವಾಗಿ ಯಾವುದೇ ಕಸ ವಿಲೇವಾರಿ ಮಾಡಲ್ಲ, ಅದರಿಂದ ಎಷ್ಟು ರೋಗ ಬರ್ತದೆ, ವಾಸನೆಗಳು, ನೊಣಗಳು, ತೊಂದರೆಗಳು ನಿವಾಸಿಗಳಿಗೆ, ನಾಯಿಗಳು ಜಾಸ್ತಿ ಆಗಿ ಎಲ್ಲಂದ್ರಲ್ಲೇ. ಆಮೇಲೆ ಆ ನಾಯಿಗಳು ಅದನ್ನ ತಿಂದು ಅಭ್ಯಾಸ ಮಾಡ್ಕೊಂಡು ಬಿಡ್ತದೆ, ಅದನ್ನ ಎತ್ಕೊಂಡು ಇಡೀ ಊರನ್ನ ಸುತ್ತ ಬಿಡ್ತದೆ. ತುಂಬಾ ನೋಡಿ, ಇದು ಕಾಲ ಬದಲಾಗಿದೆ, ನಾವು ಬದಲಾವಣೆ ಆಗ್ಬೇಕು. ಇದನ್ನ ನಾವು ಅಳವಡಿಸ್ಕೊಂಡು ನಮಗೆ ಈ ತರ ಒಂದು ನಾಗರಿಕರಿಗೆ ತೊಂದರೆ ಮಾಡುವ ಅಧಿಕಾರ ನಮಗೆ ಇಲ್ಲ, ಮಾಡಬಾರದು. ಸೊ ಹಾಗಾಗಿ ನಾವು ಕಟ್ಟುನಿಟ್ಟಾಗಿಯೂ ಸಹ ನಮ್ಮ ಯು ಎಲ್ ಬಿ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಚೀಫ್ ಆಫೀಸರ್ಸ್ ಅಂಡ್ ಇವರಿಗೆ, ಇದು ಒಂದು ಅವರು ಮಾಡ್ತಾ ವರ್ಕ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಈಗ ನಾವು ಅನಧಿಕೃತದೆಲ್ಲ ತೆರವು ಮಾಡಿಸಿ ಎಲ್ಲಿ ಅವರಿಗೆ ಒಂದು ಪ್ರಾಪರ್ ಆಗಿ, ಈಗ ನೋಡಿ ಅದನ್ನು ಆಹಾರ ಸೇವಿಸೋರಿಗೆ ನಾವು ಈಗ ತರಕಾರಿ ಮಾರುಕಟ್ಟೆ ಹೇಗೆ ಒಂದು ಕೊಡ್ತೇವೆ, ಎಲ್ಲಾದರೂ ಒಂದು ಜಾಗ ಕೊಡಬೇಕು, ಅವ್ರಿಗೂ ಒಂದು ಜಾಗ ಕೊಡಬೇಕು, ಅಧಿಕೃತವಾಗಿ ಅಲ್ಲೇ ಇದು ಮಾಡಬೇಕು. ಅದು ಬಿಟ್ಟು ಎಲ್ಲಂದ್ರೆ ಅಲ್ಲೇ ಮಾಡೋದು, ವೇಸ್ಟನ್ನು ಎಲ್ಲಂದ್ರೆ ಅಲ್ಲೇ ಹಾಕೋದು, ಇದು ನಿಲ್ಲಬೇಕು. ಇದಕ್ಕೆ ಒಂದು ನಿಜವಾಗ್ಲೂ ಅದು ತುಂಬ ಕಷ್ಟ. ಇದು ನಾವು ಹೇಳಿದಷ್ಟು, ನಟರಾಜ್ ಹೇಳಿದಷ್ಟು ಈಸಿ ಇಲ್ಲ. ನಾವು ಇವತ್ತು ತೆಗೆದು ಬಂದರೆ ನಾಳೆ ಒಂದು ಒಂದು 15 ದಿನ ಆದಮೇಲೆ ಪುನಃ ಶುರು ಮಾಡ್ತಾರೆ, ಮತ್ತೊಂದು ಕಂಪ್ಲೇಂಟ್ ಬರ್ತದೆ, ಮತ್ತೆ ಶುರು ಮಾಡಬೇಕು. ಬಟ್ ಅದನ್ನು ಒಂದು ಕಟ್ಟುನಿಟ್ಟಾಗಿ ನಮ್ಮ ಅಧಿಕಾರಿಗಳು ಮಾನಿಟರ್ ಮಾಡಿ ಒಂದು ಸ್ಟ್ರೀಮ್ಲೈನ್ ಮಾಡಲೇಬೇಕಾಗ್ತದೆ.
0: ಇತ್ತೀಚೆಗೆ ತಾವು ಈ ಹಸಿರು ಹಾಸನ ಅಂತ ಹೇಳಿ ಒಂದು ಪ್ರಾರಂಭ ಮಾಡಿದ್ರಿ ಮೇಡಮ್, ಇದು ಯಾಕೆ, ಇದ್ರ ಉದ್ದೇಶ ಏನು, ಮತ್ತೆ ಎಲ್ಲಿಗೆ ಬಂದು ನಿಂತಿದೆ?
1: ತುಂಬಾ ಒಳ್ಳೆಯ ಪ್ರಶ್ನೆ ಇದು ಮಧು. ನಮ್ಮ ಈಗ ನಿಮಗೆ ಜೂನ್ 5 ನಾವು ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಏನು ಅಂದರೆ ಸುಮಾರು ಈ ವರ್ಷ ನಾವು ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ, 5 ಲಕ್ಷ ಸುಮಾರು 5 ಲಕ್ಷ ಮರದ ಸಸಿಗಳನ್ನು, ನಾಟ್ ಸಸಿಗಳಂದ್ರೆ ನೀವು ಹೂವು ತರಕಾರಿ ಅದು ಅಲ್ಲ, ಮರದ ಸಸಿಗಳನ್ನು ಹಾಕ್ಸ್ಬೇಕು ಅಂತ. ಬಟ್ ಈ ಮರದ್ರಲ್ಲಿ ನುಗ್ಗೆನೂ ಸೇರಿಸಿದ್ದೇನೆ, ನುಗ್ಗೆ, ಕರಿಬೇವು, ಹೊಂಗೆ, ಬೇವು, ಹಲಸು, ನೇರಳೆ, ಸಂಪಿಗೆ, ಈ ಥರ ಮರದ ಒಂದು, ಮತ್ತೆ ಗೋಣಿ ಹಣ್ಣು, ಆಲದಣ್ಣು, ಏನೋ ಸಣ್ಣ ಸಣ್ಣದು ಬರ್ತದಲ್ಲ. ಅದರರ್ಥ ಏನು ಅಂದರೆ ನಮ್ಮ ಹಾಸನ ಇನ್ನೂ ಹಸಿರಾಗಬೇಕು. ಹಸಿರು ಹಾಸನ ಕಾನ್ಸೆಪ್ಟಲ್ಲಿ ನಾವು ಶುರು ಮಾಡಿದ್ದೇವೆ. ನಮ್ಮ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಿಗೂ 1500 ಅದಕ್ಕಿಂತ ಹೆಚ್ಚಿನ ಗಿಡಗಳನ್ನು ಕಂಪಲ್ಸರಿ ಒಂದು ಟಾರ್ಗೆಟ್ ಕೊಟ್ಟಿದ್ದೇವೆ. ಪ್ರತಿಯೊಂದು ಯು ಎಲ್ ಬಿಗಳು ಏನೇನು ಮಾಡಬೇಕು, ಪ್ರತಿಯೊಂದು ಅಧಿಕಾರಿಗಳು ಕಚೇರಿಯಲ್ಲಿ ಅವರ ಕಾಂಪೌಂಡ್ ಇರ್ತದೆ, ಕಚೇರಿಗಳಲ್ಲಿ ಎಷ್ಟು ಗಿಡಗಳನ್ನು ನೆಡಬೇಕು ಅಂತ ಇವತ್ತು ಪ್ಲಾನ್ ಮಾಡಬೇಕು. ಹಾಗೆಲ್ಲ ಮಾಡಿ ಸುಮಾರು 5 ಲಕ್ಷ ಈಗ ನಾವು ಪ್ಲಾನ್ ಮಾಡಿದ್ದೇವೆ. ಜೂನ್ 5 ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಅವರನ್ನ ಇನ್ವೈಟ್ ಮಾಡಬೇಕಿದೆ. ನಾವೆಲ್ಲ ರೆಡಿ ಮಾಡಿಕೊಂಡು ಮಾಡೋಣ ಅಂತ ಇದ್ದೇವೆ. ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಸೊ ಒಂದು ಇನಾಗ್ರೇಷನ್ ಮಾಡಿಸಿದ್ರೆ ಒಂದು ಇದು ಈ ಪ್ರತಿ ಮುಂದಿನ ವರ್ಷ ಒಂದು 10 ಲಕ್ಷಕ್ಕೆ ಟಾರ್ಗೆಟ್ ಇಡ್ಬೋದು. ಅಂದರೆ ನಾವು ನರ್ಸರಿಗೆ ಮೊದಲೇ ಇಂಡೆಂಟ್ ಮಾಡಬೇಕು ನಮಗೆ ಎಷ್ಟು ಸಸಿ ಬೇಕಾಗತ್ತೆ ಅಂತ. ಈಗ ನಾವು ಖಾಸಗಿಯನ್ನು ಪರ್ಚೇಸ್ ಮಾಡಿಕೊಂಡು CSR ಒಂದು ಸ್ವಯಂ ಸೇವಕ ಸಂಘರು, ಆಮೇಲೆ ಈ ಅನೇಕ ಕ್ಲಬ್ಸ್ ಏನು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಲಿಕ್ಕೆ ಇಚ್ಛಿಸುವ ಎಲ್ಲ ಒಂದು ಒಂದೇ ಮನಸ್ಕರನ್ನು ಒಟ್ಟುಗೂಡಿಸ್ಕೊಂಡು ತುಂಬ ಸಪೋರ್ಟ್ ಬಂದಿದೆ. ಮೇಡಮ್ ನೀವು ಗಿಡ ಹಾಕಿ ಕೊಡಿ ನಾವು ಸಾಕು ಕೊಡ್ತೀವಿ ಅಂತ ಒಬ್ಬ ಹಿರಿಯ ನಾಗರಿಕರು ನನ್ನ ಆಫೀಸ್ಗೆ ಬಂದು ನನಗೆ ಕೊಟ್ಬಿಡಿ ಮೇಡಮ್ ನೀವು ನಾವು ಜವಾಬ್ದಾರಿನ ನಿಭಾಯಿಸ್ತೀವಿ ಅಂದರೆ ಎಲ್ಲರಿಗೂ ಇಷ್ಟ ಹಸಿರನ್ನು ಒಂದು ತರಲಿಕ್ಕೆ ಉಳಿಸ್ಲಿಕ್ಕೆ ಮತ್ತು ಗಿಡಗಳನ್ನು ನೆಡೋದು ದೊಡ್ಡ ವಿಷಯ ಅಲ್ಲ.
5: ಹೌದು,
1: ಸಸಿಗಳನ್ನು ಅವುಗಳನ್ನು ಸಂರಕ್ಷಣೆ ಮಾಡೋದು ನಮಗೆ ಭಾಳ ಚಾಲೆಂಜಿಂಗ್. ಅಟ್ಲೀಸ್ಟ್ ಆ ನಿಟ್ಟಿನಲ್ಲಿ ನಾವು ಈ ಸರಿ ಒಂದು ಪ್ರಯತ್ನವನ್ನು ಶುರು ಮಾಡ್ತಾ ಇದ್ದೇವೆ. ವೆರಿ ಗುಡ್. ಆಮೇಲೆ ಎಲ್ಲ ಶಾಲಾ ಕಾಲೇಜ್ಗಳಲ್ಲಿ ಮತ್ತು ಸರ್ಕಾರಿ ಇದರಲ್ಲಿ. ಆಮೇಲೆ ಇನ್ನೊಂದು ಹೇಳ್ಬಿಟ್ಟಿದ್ದೇನೆ, ಎಲ್ಲ ಮಕ್ಕಳ ಹೆಸರಿಗೆ ಒಂದೊಂದು ಗಿಡ ಹಾಕಬೇಕು. ನಿಮ್ಮ ಈಗ ನಿಮ್ಮಲ್ಲಿ 100 ಮಕ್ಕಳಿದ್ದಾರೆ ಅಂದರೆ 100 ಸಸಿಗಳನ್ನು ಹಾಕಬೇಕು ನೀವು. ಅಧಿಕಾರಿಗಳು ನಿಮ್ಮ ಕಚೇರಿಯಲ್ಲಿ 50 ಜನ ಅಧಿಕಾರಿಗಳಿದ್ದೀರಿ, ಸ್ಟಾಫ್ ಅಥವಾ ಪೌರ ಎಲ್ಲರೂ ಸೇರಿ ನೀವು 50 ಸಸಿ ಹಾಕಬೇಕು. ಇದು ಹೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದಾವೆ. ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಒಂದು ಆಂದೋಲನ, ಒಂದು ಎಂಟೈರ್ ಜೂನ್ 5 ಪ್ರಾರಂಭ ಮಾಡಿ ಆ ಜೂನ್ ಸಂಪೂರ್ಣ ಮಾಸವನ್ನು ಒಂದು ಹಸಿರು ಮಾಸ ಅಂತ ಮಾಡಿಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೇವೆ.
0: ನೀವು ನಮಗೂ ಟಾರ್ಗೆಟ್ ಕೊಡ್ಬೋದು.
1: ಖಂಡಿತ ಕೊಡ್ತೇ ಕೊಡ್ತೇವೆ.
0: ಸಾಕಷ್ಟು ಜಾಗನೂ ಇದೆ ಮೇಡಮ್, ಹಾಗಾಗಿ ನಮಗೊಂದಷ್ಟು ಸಸಿಗಳನ್ನ ನೀವು ಕೊಡಿಸಿದ್ರೆ ನಾವು ಅದನ್ನ ನೆಟ್ಟು ರಕ್ಷಣೆ ಮಾಡುವಂತದ್ದು ನಮ್ಮ ಜವಾಬ್ದಾರಿ.
1: ಅವ್ರು ಕೆಲವರು ಏನ್ ಹೇಳಿದ್ರು, ಮೇಡಮ್ ನೀವು ಸಸಿ ಕೊಡಿಸಿ ನಾವು ಸಾಕ್ತೇವೆ, ಇನ್ನು ಕೆಲವರು ನಾವು ಸಸಿನೂ ಕೊಡಿಸ್ತೇವೆ, ನಮಗೆ ಜಾಗ ಕೊಡಿ ಅಂದ್ರೆ ನಾವು ಸಸಿ ತರ್ತೇವೆ, ನೀವು ಯಾವ ಜಾಗದಲ್ಲಿ ಮಾಡಬೇಕು ಹೇಳಿ, ಕೆರೆ ಕುಂಟೆ ಇರ್ಬೋದು. ಬಟ್ ವೈನ್ ಹಾಕ್ಬೇಕಂದ್ರೆ ಒಂದು ಸಸಿ ಹಾಕಿದಾಗ ಅದಕ್ಕೆ ರಕ್ಷಣೆ ಮಾಡಲೇಬೇಕು. ನೀವು ಸಸಿ ಹಾಕಿ ಇವತ್ತು ಹೋಗ್ಬಿಟ್ರೆ ನಾಳೆ ಬಂದು ಅಲ್ಲಿ ದನಗಳು ದಾರಿಯಲ್ಲಿ ಹೋಗೋ ಇದು ಎಲ್ಲ ರಕ್ಷಣೆ ಇಲ್ದಿದ್ರೆ ಏನೂ ಬೆಳೆಯಲ್ಲ. ಅದು ಮಕ್ಕಳಾಗಿರ್ಬೋದು ಸಸಿ ಆಗಿರ್ಬೋದು, ಆ ಮಕ್ಕಳ ಥರನೇ ಸಸಿಗಳನ್ನು ಸಹ ಸಾಕಬೇಕು. ಒಂದು 3-4 ವರ್ಷ ಸಾಕ್ಬಿಟ್ರೆ ಮರದ ಇದನ್ನ ಅವು ಸ್ವಂತವಾಗಿ ಬೆಳಿಲಿಕ್ಕೆ ಅವು ಅನುಕೂಲ ಆಗ್ಬಿಡುತ್ತೆ.
0: ನಟರಾಜ್ ಅವರ ಕರೆಯ ನಂತರ ಮುಂದಿನ ಕರೆಗೆ ನಾವು ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ.
6: ನಮಸ್ತೆ ಸರ್.
0: ನಿಮ್ಮ ಹೆಸರು ಹೇಳಿ, ಮಾತಾಡಿ.
6: ಚಂದ್ರಪ್ಪ ಅಂತ.
0: ಚಂದ್ರಪ್ಪ ಅವರು ಎಲ್ಲಿಂದ?
6: ಶಿಕ್ಷಕರ ಬಡಾವಣೆ ಚನ್ನಪಟ್ಟಣ ಪೋರ್ಟ್ ಕ್ರಾಸ್ ಸರ್.
0: ಮಾತಾಡಿ ಚಂದ್ರಪ್ಪ ಅವರೇ, ಮಾತಾಡಿ ಮೇಡಮ್, ಕೇಳಿಸ್ಕೊಳ್ತಿದ್ದೆ.
1: ಕೇಳುತ್ತೆ ಚಂದ್ರಪ್ಪ ಅವರೇ, ಮಾತಾಡಿ.
6: ಮೇಡಮ್, ಜಿಲ್ಲಾಧಿಕಾರಿ ತುಂಬಾ ನಮಸ್ತೆ ಮೇಡಮ್.
1: ನಮಸ್ತೆ ಚಂದ್ರಪ್ಪ ಅವರೇ.
6: ಮೇಡಮ್, ಒಂದು ಸಮಸ್ಯೆ ಇದೆ ಇಲ್ಲಿ.
1: ಹೇಳಿ
0: ಹೇಳಿ.
6: ಶಿಕ್ಷಕರ ಬಡಾವಣೆ ಚನ್ನಪಟ್ಟಣ ಪೋರ್ಟ್ ಕ್ರಾಸ್ ಅಲ್ಲಿ ಮ್ಯಾನುವಲ್ ಕಟ್ಕೊಂಡು ಸುಮಾರು 1 ಮೇಡಮ್ ರೋಡ್ ಅಲ್ಲಿ ಪಾಸ್ ಆಗೋತಾ ಇದೆ ಮೇಡಮ್ ಮೇಲೆ. ಯಾರೋ ಮುನ್ಸಿಪಾಲ್ ಯಾರು ಗಮನಿಸ್ತಾ ಇಲ್ಲ ಮೇಡಮ್. ಬಂದು ಬೇಕು ವಿಸಿಟ್ ಕೊಡಿ, ಇಲ್ಲೇ ಇದೆ ಬೇಕಾದ್ರೆ ಇಲ್ಲೇ ಇರ್ತೀನಿ. ಯಾಕೆ ಪಾಸ್ ಆಗೋತೈತೆ ಮಾಡಿ, ಫುಲ್ ಕಟ್ಕೋಬಿಟ್ಟಿದ್ ಮೇಡಮ್.
0: ಇದ್ರ ಬಗ್ಗೆನೇ ಈಗ ಮಾತನಾಡಿದಾರೆ ಚಂದ್ರಪ್ಪ ಅವರೇ. ಈಗ ಸಿದ್ಧಾರ್ಥ ನಗರದಿಂದಲೂ ಕೂಡ ಇದೇ ತರದ ಸಮಸ್ಯೆ ನಮಗೆ ಬಂದಿತ್ತು. ಮೇಡಮ್ ನೋಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ಸಮಸ್ಯೆಗೆ ಅವರು ಪರಿಹಾರವನ್ನ
6: ಬೇಸಿಕ್ ನೀಡಿ ಕೊಡದ್ಮೇಲೆ ಮಹಾನಗರ ಅಂತ.
0: ಅರ್ಥ ಆಯ್ತು, ಅರ್ಥ ಆಯ್ತು ಚಂದ್ರಪ್ಪ ಅವರೇ, ನೋಟ್ ಮಾಡ್ಕೊಂಡಿದ್ದಾರೆ ಮೇಡಮ್, ನೋಟ್ ಮಾಡ್ಕೊಂಡಿದ್ದಾರೆ.
1: ನೋಡಿ ಚಂದ್ರಪ್ಪ ಅವರು ಹೇಳಿದ್ದು ಇದೇ ಸಮಸ್ಯೆನೆ, ಹೇಮಲತಾ ಹೇಳಿದ್ದು ಅದೇ ಸಮಸ್ಯೆ, ನಟರಾಜ್ದು ಅದೇ
0: ಸಮಸ್ಯೆ. ಸ್ವಚ್ಛತೆ
1: ಸಮಸ್ಯೆ ಗಂಭೀರತೆ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ. ಇವೆರಡು ಎಲ್ಲ ಈ 3 ಪ್ರಶ್ನೆ ಲಿಂಕ್ ಇದೆ. ಒಂದು ಮ್ಯಾನ್ ಹೋಲ್ ಬ್ಲಾಕ್ ಆಗ್ತದೆ ಅಂದ್ರೆ ಅದನ್ನ ಸ್ವಚ್ಛ ಮಾಡೋದು 2ನೇ ವಿಷಯ. ಆಯ್ತು, ನಮ್ಮ ಈಗ ಮ್ಯಾನ್ಯುಲ್ ಬ್ಲಾಕ್ ಆಗಿದೆ, ಪೌರ ಕಾರ್ಮಿಕರು ಬರಬೇಕು, ಎಲ್ಲ ಮುನ್ಸಿಪಾಲ್ಟಿ ಬರಬೇಕು, ಕ್ಲೀನ್ ಮಾಡಬೇಕು. ಐ ಅಗ್ರಿ. ಒಬ್ಬ ಸಮಾಜದ ನಾಗರಿಕರು ನೀವು ಕಸವನ್ನೆಲ್ಲ ತೆಗೆದು ಚರಂಡಿಗೆ ಹಾಕಿದ್ರೆ, ಎಲ್ಲಂದ್ರೆ ಅಲ್ಲೇ ಪ್ಲಾಸ್ಟಿಕ್ನ ಬಿಸಾಕಿದ್ರೆ, ಎಲ್ಲಂದ್ರೆ ಮನೆ ವೇಸ್ಟು, ದೊಡ್ಡ ದೊಡ್ಡದು ಏನೇನು ಒಡೆದು ಹೋಗಿರೋದು, ಇದು ಅದು ಎಲ್ಲ ತಂದು ಎಲ್ಲಂದ್ರೆ ಅಲ್ಲೇ ಹಾಕಿದ್ರೆ, ಕೋಳಿ ಕುರಿ ಇದು ಏನು ವೇಸ್ಟ್ ಇರ್ತದೆ ಅದು ಹಾಕ್ಬಿಟ್ರೆ ಇದರೊಳಗೆ ಚರಂಡಿ ಒಳಗಡೆ ಸಿಗ ಏನು ಆಗ್ತದೆ, ಬ್ಲಾಕ್ ಆಗ್ತದೆ, ಮ್ಯಾನ್ ಹೋಲ್ ಎಲ್ಲ ಬ್ಲಾಕ್ ಆಗ್ತವೆ. ಸೊ ಓಕೆ, ಈಗ ಅವ್ರಿಗೆ ಕ್ಲೀನ್ ಮಾಡೋಕ್ಕೆ ಖಂಡಿತ ಹೇಳ್ತೇವೆ, ನೋಟ್ ಮಾಡಿದ್ದಾವೆ ಚನ್ನರಾಯಪಟ್ಟಣ ಚೀಫ್ ಆಫೀಸರ್ ಅವ್ರಿಗೆ, ನಾವು ಕೂಡಲೇ ಹೇಳ್ತೇವೆ. ಬಟ್ ಅದು ಆದ್ಮೇಲೆ ಕ್ಲೀನ್ ಮಾಡಕ್ಕೆ ಇನ್ನೊಬ್ರು ಬರೋದಕ್ಕಿಂತ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಂತ ಸಮಸ್ಯೆಗಳು ಉಂಟಾಗದೆ ರೀತಿಯಲ್ಲಿ ನಮ್ಮ ನಾಗರಿಕರು ಸಹ ವರ್ತಿಸ್ಬೇಕು. ನೋಡಿ, ಅದೇ ಬೇರೆ ದೇಶಗಳಲ್ಲಾದ್ರೆ ನೀವೇನಾದ್ರೂ ಒಂದು ಸಣ್ಣ ಕಸವನ್ನು ಎಸೆದ್ರೆ ನಿಮಗೆ ಪೆನಾಲ್ಟಿ, ಎಷ್ಟು ದೊಡ್ಡ ದಂಡ ವಿಧಿಸ್ತಾರೆ ಅಂದ್ರೆ ಅವರು ಎದುರೇ ಬಿಡ್ತಾರೆ ಅಲ್ಲ. ಅವರು ಬಾಳೆಹಣ್ಣಿಂದು ಸಿಪ್ಪೆ ತಿಂದ್ರು ಅವರು ಬ್ಯಾಗಲ್ಲಿ ಇಟ್ಕೊಂಡಿರ್ತಾರೆ, ಹೌದಲ್ಲ. ಆಮೇಲೆ ಉಗುಳಲ್ಲ, ಬೀದಿಯಲ್ಲಿ ಸ್ಪಿಟ್ ಮಾಡಲ್ಲ, ಇಲ್ಲ ಹಂಗಲ್ಲ, ಎಲ್ಲಿ ನೋಡಿದ್ರೆ ಉಗುಳುತ್ತಾರೆ ದಾರಿಯಲ್ಲಿ ಎಲ್ಲಂದ್ರಲ್ಲೇ. ಈ ತರ ಕಾರಣಗಳು ಆಗ್ತದೆ. ಮ್ಯಾನ್ ಹೋಲ್ ಎಲ್ಲ ಯಾಕೆ ಬ್ಲಾಕ್ ಆಗ್ತದೆ ಅಂದ್ರೆ ಇದು ರೀಸನ್ಗೆ. ಸೊ ನಾನು ಖಂಡಿತ ನೋಟ್ ಮಾಡಿದ್ದೀನಿ, ಸ್ವಚ್ಛತೆ ಮಾಡಿಸ್ತೇವೆ. ಬಟ್ ಅದೇ ನೀವು ಮುನ್ಸಿಪಾಲ್ಟಿ ಅವರು ಇದು ಮಾಡ್ತಾ ಇಲ್ಲ, ಪ್ರಶ್ನೆ ಚೆನ್ನಾಗಿದೆ, ಆದ್ರೆ ನಮ್ಮ ನಾಗರಿಕರು ಯಾಕೆ ಕಸವನ್ನು ಅದು ಹಾಕ್ತಾರೆ, ಆ ಪ್ರಶ್ನೆ ನಮಗೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಉತ್ತರ ಕೊಡೋದು.
0: ಮೇಡಮ್, ಈ ಸ್ವಚ್ಛತೆ ಬಗ್ಗೆ ಅಥವಾ ಕಸದ ಬಗ್ಗೆ ಅವ್ರಿಗೆ ಜಾಗೃತಿ ಇಲ್ವಾ, ಅಥವಾ ಜಾಗೃತಿ ಇದ್ದರೂ ಕೂಡ ಈ ತರ ಮಾಡ್ತಾರೆ?
1: ನಿಮಗೆ ಗೊತ್ತಿದೆ ಮಧು, ಜಾಗೃತಿ ಇದನ್ನೆಲ್ಲ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಓದಿರೋ ವಿದ್ಯಾವಂತರು, ತಿಳ್ಕೊಂಡಿರೋ ವಿದ್ಯಾವಂತರು. ಬೇಕಿದ್ರೆ ನಿಮಗೆ ಅವ್ರಿಗೆ ಭಾಷಣ ಮಾಡ್ಲಿಕ್ಕೆ ಕೊಡಿ, ಬೇಕಿದ್ರೆ ಅವರು ಫಸ್ಟ್ ಪ್ರೈಸ್ ತಗೋತಾರೆ, ಪ್ರಬಂಧ ಬರೆಸಿ ಮತ್ತೆ ಅವರು ಫಸ್ಟ್ ಪ್ರೈಸ್ ತಗೋತಾರೆ. ಆಚರಣೆಗೆ ಬಂದಾಗ ಅದು ನನಗಲ್ಲ, ಆಚರಣೆ ಬೇರೆಯವ್ರಿಗೆ. ನಾನು ಹೀಗೆ ಎಸೆಯೋದು, ಎಲ್ಲಿ ಎಸಿಬೇಕು ಮತ್ತೆ, ಇದು ಪ್ರಶ್ನೆ. ಇದೆಲ್ಲ ಮಾಡೋದು ಎಲ್ಲ ತಿಳಿದಂತಹ ತಿಳುವಳಿಕೆ ಇರ್ತಕ್ಕಂಥ ವಿದ್ಯಾವಂತರು. ನಿಜವಾಗ್ಲೂ ವಿದ್ಯಾವಂತರಾಗಲಿ ಗ್ರಾಮೀಣದಲ್ಲಿ ಆ ಥರ ಮಾಡಲ್ಲ. ಗ್ರಾಮೀಣದಲ್ಲಿ ಹಸಿ ಕಸ ನಮಗೆ ಬರೋದೇ ಇಲ್ಲ ಬಿಡ್ರಿ. ಒಣದೋ ಪಾಪ ಅವ್ರು ಹೇಳಿದ್ರೆ ವಾರಕ್ಕೊಮ್ಮೆ ಗಾಡಿ ಬರ್ತದೆ, ಅವ್ರಿಗೆ ಕೊಡ್ತಾರೆ. ತುಂಬ ಕಮ್ಮಿ ಜನರೇಷನ್ ಆಗುತ್ತೆ. ಈ ಪಟ್ಟಣ ಪ್ರದೇಶದಲ್ಲಿ ತುಂಬ ಹಾವಳಿ ಇದು.
5: ಮೇಡಮ್, ಈಗ ಮನೆ ಕಟ್ಟುವಂತವ್ರು ಮತ್ತೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಕಟ್ತಾರಲ್ಲ, ಅದು ಕಟ್ಟಿ ಉಳಿದಿರೋ ಮಟೀರಿಯಲ್ ಇರುತ್ತಲ್ಲ, ಅದನ್ನು ಕ್ಲಿಯರ್ ಮಾಡಲ್ಲ, ಅದೇ ಚರಂಡಿಗೆಲ್ಲ ಹೋಗಿರುತ್ತೆ, ಇದು ಹೋಗಿರುತ್ತೆ. ಅದಕ್ಕೇನು ಏನು ಕ್ರಮ ತಗೋತೀರಾ ಅಕಸ್ಮಾತ್ ಹಾಕಿಬಿಟ್ಟವ್ರಿಗೆ?
1: ಎಷ್ಟು ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ಈ ಕನ್ಸ್ಟ್ರಕ್ಷನ್ ವೇಸ್ಟ್ ಅಂತ ಹೇಳಿ ಡೆಬ್ರೀಸ್ ರಾಶಿಗಟ್ಟಲೆ, ಅದನ್ನು ಸಾಗಿಸೋದು ಬೇರೆ ಕಡೆ ಹಾಕೋದು ಖರ್ಚಾಗುತ್ತೆ ಅವ್ರಿಗೆ. ಯಾಕಂದರೆ ಅದೊಂದು ಟ್ರಕ್ ಗಟ್ಟಲೆ ತುಂಬಿಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಹಾಕಿ ಬರಬೇಕು, ಅದು ಸರ್ಕಾರಿ ಭೂಮಿ ಇಲ್ಲ ತೊಗಲ್ಲಿ ಎಲ್ಲೋ ಪ್ರದೇಶಗಳಲ್ಲಿ ಹಾಕಬೇಕು, ಅಥವಾ ಅದನ್ನು ಕ್ಲಿಯರ್ ಮಾಡಬೇಕು. ಮಾಡಲ್ಲ, ಅದನ್ನ ಎಲ್ಲಿಗೆ ತಳ್ತಾರೆ?
0: ಉದ್ದೇಶಪೂರ್ವಕವಾಗಿ ತಳ್ಳಿಬಿಡ್ತಾರೆ.
1: ಉದ್ದೇಶ ಅಲ್ಲ, ಅವರು ಅದನ್ನ ಜವಾಬ್ದಾರಿ ಇಲ್ಲೇ ಇಲ್ಲ, ಕಾಳಜಿನೂ ಫಸ್ಟ್ ಇಲ್ಲ. ಏನು ಕಾರ್ಪೊರೇಷನ್ ಬರಬೇಕು, ಮುನ್ಸಿಪಾಲ್ಟಿ ಬರಬೇಕು, ಕ್ಲೀನ್ ಮಾಡಬೇಕು. ಈ ನೀವು ಹೇಳಿದ್ದಂಗೆ ಇದು ರೀಸನ್ನು ಯಾಕೆ ಈ ಒಳಚರಂಡಿಗಳು ಬ್ಲಾಕ್ ಆಗ್ತದೆ. ಎಲ್ಲ ಉದ್ದಕ್ಕೆ ಎಲ್ಲ ಓಪನ್ ಮಾಡಿದ್ರೆ ಇನ್ನು ಸ್ಲ್ಯಾಬ್ಸ್ ತೆಗೆದು ಹಾಕಿ ಮುಚ್ಚಿಬಿಡ್ತಾರೆ. ಅದು ಸಹ ಇನ್ನೊಬ್ರು ಮಾಡೋ ಕೆಲಸ. ಇದನ್ನು ತುಂಬ ಗಂಭೀರ ವಿಷಯ. ಆ್ಯಕ್ಚುಲಿ ನಮ್ಮಲ್ಲಿ ಅದು ಒಂದು ಕನ್ಸ್ಟ್ರಕ್ಷನ್ ವೇಸ್ಟ್ ಡಿಸ್ಪೋಸಲ್ಗೆ ಒಂದು ನಮ್ಮದಲ್ಲಿ ಪ್ರೋಟೋಕಾಲ್ ಇದೆ, ಎಸ್ ಒ ಪಿ ಅಂತೀವಿ, ಅದನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ. ಬಟ್ ಅದು ಮಾಡಲ್ಲ ಯಾರು.
5: ಮೇಡಮ್, ಮಾಡದೇ ಇದ್ದರೆ ಕಂಪ್ಲೇಂಟ್ ಏನಾದ್ರು ಬಂದರೆ ಅವ್ರಿಗೆ ಪೆನಾಲ್ಟಿ ಏನಿದೆ?
1: ಇದು ಇದು ಇದು ನೋಡಿ, ಪೆನಾಲ್ಟಿ ಅಂತ ಬಂದಾಗ ಈಗ ನೋಡಿ, ಇದು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾರೆ, ಪೊಲೀಸವರು ಹೋಗಿ ಯಾಕಪ್ಪ ಹೆಲ್ಮೆಟ್ ಹಾಕಿಲ್ಲ ಅಂತ ಪೆನಾಲ್ಟಿ ಹಾಕ್ಲಿಕ್ಕೆ ಹೋದರೆ 101 ಪ್ರಶ್ನೆ ಮಾಡ್ತಾರೆ. ನಿಮ್ಮ ಮೊದಲು ರಸ್ತೆ ನೋಡಿ, ನೀವು ಅಲ್ಲಿ ನೋಡಿ, ಇಲ್ಲಿ ನೋಡಿ ಅಂತ ಹೇಳಿ. ಇಲ್ಲಿ ಏನಾಗಿದೆ, ಜನಗರಿಗೆ ಅವರು ಇನ್ ಟರ್ನ್ ಇನ್ನೊಬ್ಬರಿಗೆ ಪ್ರಶ್ನೆ ಮಾಡ್ತಾರೆ ಹೊರತು ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೊಳಲ್ಲ. ನಾನು ಹೆಲ್ಮೆಟ್ಟು ಪೆನಾಲ್ಟಿ ಹಾಕ್ಲಿಕ್ಕೆ ಹೋದರೆ ಅಥವಾ ರೂಟ್ ಸೇಫ್ಟಿ ರೂಲ್ ಫಾಲೋ ಮಾಡಿಲ್ಲ ಪೆನಾಲ್ಟಿ ಹಾಕ್ಲಿಕ್ಕೆ ಹೋದರೆ, ಓ ಇವರು ಬರೀ ಪೆನಾಲ್ಟಿ ಹಾಕೋದೇ ಇವ್ರದ್ದು ಕೆಲಸ ಇದೆ, ಸರ್ವಿಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಪೆನಾಲ್ಟಿ ಹಾಕೋದೇ ಒಂದು ಮುಖ್ಯ ಪರ್ಪಸ್ ನಮ್ದಲ್ಲ.
0: ಅಲ್ಲ,
1: ನಮಗೆ ಈಗ ನೋಡ್ರಿ, ಇವತ್ತು ಒಬ್ರು ನಿಮಗೆ ಪೆನಾಲ್ಟಿ ಹಾಕ್ಬೋದು, ಇನ್ನೊಬ್ಬರಿಗೆ ಪೆನಾಲ್ಟಿ ಹಾಕ್ಬೋದು. ರಿಸಲ್ಟ್ ಏನಾಯಿತು? ನಿಮ್ಮಿಬ್ಬರನ್ನೇ ನಮ್ಮ ಭಯ ಬೀಳಿಸಿದ್ದೀನಿ ಅಷ್ಟೇ ನಾನು. ಅಲ್ಲಿ ಸಾವಿರಾರು ಜನ ಇದ್ದಾರಲ್ಲ, ಅವರ ಸ್ಥಿತಿ ಏನು? ಪೆನಾಲ್ಟಿ ರಿಯಲಿ ಒಂದು ಅಂತ ಓಕೆ, ಬಟ್ ಅದೇ ಒಂದು ಉದ್ದೇಶನೂ ಆಗಿರಬಾರ್ದು. ನಮ್ಮದು ಉದ್ದೇಶ ಏನಾಗಿರಬೇಕು ಅಂದರೆ, ಈಗ ನಾನು ನನಗೆ ಕಾನ್ಷಿಯಸ್ ಇರಬೇಕು, ನಾನು ನೀವು ನೋಡಿ ನೀವು ಹೇಳಿ, ಬಟ್ ನಾನು ಒಬ್ಬ ನಾಗರಿಕರಾಗಿ ನಾನು ನನ್ನ ಕರ್ತವ್ಯ ಏನು, ನಾನು ಮಾಡಬಾರ್ದು. ಅದು ಚರಂಡಿ ಬ್ಲಾಕ್ ಮಾಡಿದ್ರೆ ತೊಂದರೆ ಅಲ್ಲ, ಮತ್ತು ನಾಗರಿಕರಿಗೆ ತೊಂದರೆ ಅಲ್ಲ, ನನ್ನ ನೈಬರ್ಸ್ಗೆ ತೊಂದರೆ ಅಲ್ಲ. ಎಷ್ಟು ಜನ ಕಾಳಜಿ ಮಾಡ್ತಾರೆ ಪಕ್ಕದ ಮನೆಯವ್ರ ಬಗ್ಗೆ? ಕೇರೆ ಮಾಡಲ್ಲ, ಅವ್ರ ಮನೆ ಮುಂದೆ ಇರೋ ಕಸ ಹೋಗಿ ಇವರಿಗೆ ಹಾಕಿಬಿಡ್ತಾರೆ, ಅದರಲ್ಲಿ ಎಷ್ಟು ಜಗಳಗಳಲ್ಲ.
0: ಮುಂದಿನ ಕರೆಗೆ ಹೋಗೋಣ ನಾವು. ಚಂದ್ರಪ್ಪ ಅವರ ಕರೆಯ ನಂತರ ಯಾರು ಕರೆಯನ್ನು ಮಾಡಿದ್ದಾರೆ ನೋಡೋಣ. ನಮಸ್ತೆ,
7: ನಾನು ಸಕಲೇಶ್ಪುರ ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ.
0: ಯೋಗೇಶ್ ಮಾತಾಡಿ, ಏನ್ ಸಮಸ್ಯೆ ಇದೆ ಹೇಳಿ.
7: ಮೇಡಮ್ ನಮಸ್ತೆ.
1: ನಮಸ್ತೆ ಯೋಗೇಶ್.
7: ನಾನು ಯಾವಾಗ್ಲೂ, ನಾನು ಅಂತಲ್ಲ ಯಾರೇ ಆಗ್ಲಿ, ಯಾವಾಗ್ಲೂ ಬರೀ ದೂರು ಹೇಳ್ತಾ ಇದ್ರೇನೆ ಕೇಳುಗರಿಗೆ ಆಗ್ಲಿ ನಿಮ್ಗೆ ಆಗ್ಲಿ ಒಂದು ಕೇಳೋದಕ್ಕಷ್ಟು ಇಂಟ್ರೆಸ್ಟ್ ಇರಲ್ಲ. ಒಳ್ಳೆ ಕೆಲಸ ಮಾಡಿದ ಅಧಿಕಾರಿಗಳನ್ನ ಒಳ್ಳೇದು ಹೇಳ್ಬೇಕು, ನಾವು ಯಾರು ಕಷ್ಟ ಕೆಲಸ ಮಾಡಲ್ಲ ಅವ್ರ ಬಗ್ಗೆ ಹೇಳ್ಬೇಕು. ನಾನು ಇವತ್ತು ಎರಡು ಹೇಳ್ತೀನಿ. ನಮ್ಮ ಹಾನ್ಬಳ್ನಲ್ಲಿ ವೆಟನರಿ ಅವ್ರ ಹೆಸರು ನನಗೆ ನೆನಪಿಗೆ ಬರ್ತಾ ಇಲ್ಲ. ತುಂಬಾ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ. ಈ ಕೆಲವೊಂದು ಲಸಿಕೆ ಟೈಮಲ್ಲಿ ಬೆಳಿಗ್ಗೆ 6 ಗಂಟೆಗೆ ನಾವು ಎದ್ದಿರೋದೇ ಒಂದೊಂದು ಟೈಮ್ ಅಷ್ಟೊತ್ತಿಗೆ ಬರ್ತಾರೆ. ಎಲ್ಲಾ ಮನೆ ಮನೆಗೆ ಬಂದು ಲಸಿಕೆ ಹಾಕೋದಿರ್ಬೋದು, ಮತ್ತೆ ನಮ್ಗೆ ಬೇರೆ ಬೇರೆ ರೈತರ ಹತ್ರ ಕೋಆರ್ಡಿನೇಟ್ ಮಾಡ್ತಾರೆ, ಎಲ್ಲರಿಗೂ ಈಗ ಹೇಳಿ ಇಂಥ ಟೈಮ್ ಬರ್ತೀವಿ ಅಂತೇಳಿ. ಎಮರ್ಜೆನ್ಸಿ ಕೆಲವೊಂದು ಅವರ ಮೀಟಿಂಗು ಕೆಲವೊಂದು ಇಂಥ ಟೈಮ್ ಬಿಟ್ಟರೆ ಬಾಕಿ ಅಂತ ಎನಿ ಟೈಮ್ ಫೀಲ್ಡಿಗೆ ಎನಿ ಟೈಮ್ ಕರೆದ್ರು ಅವರ ಸ್ವಂತ ವೆಹಿಕಲ್ ಅಲ್ಲಿ ಬರ್ತಾ ಇದ್ದಾರೆ. ಇದನ್ನು ನಾವು ಅಭಿನಂದಿಸ್ತೇನೆ ಈ ಆಕಾಶವಾಣಿಯ ಮೂಲಕ. ಹಾಗೇನೆ ನಮ್ಮ ಗ್ರಾಮ ಪಂಚಾಯತಿ ದೇವಲ್ಕೆರೆ ಗ್ರಾಮ ಪಂಚಾಯತಿ PDO ಇರ್ಬೋದು, ನಮ್ಮ ಇಒ ನಮ್ಮ ಸಕಲೇಶ್ಪುರದವರು, ಅವರು ಇದಕ್ಕೆ ತದ್ದು ವಿರುದ್ಧ. ಮೇಡಮ್, ನಾನು ಇದು ಹೇಳೋದಕ್ಕೆ ಅವರ ಬಗ್ಗೆ ಈ ಒಂದು ಮೂಲ ಸೌಕರ್ಯ ಏನು, ಒಂದು ರೈತರಿಗೆ ಸಾರಿ ಗ್ರಾಮಸ್ಥರಿಗೆ ಒಂದು ಚರಂಡಿ ಇರ್ಬೋದು, ಒಂದು ಏನೇ ಒಂದು ರೋಡಿಂದು ಯಾವ್ದು ಒಂದು ಕಂಪ್ಲೇಂಟ್ ಮಾಡಿದ್ರೆ, ಒಂದು ಏನಾದ್ರೂ ಒಂದು ಅರ್ಜಿ ಕೊಟ್ರೆ, ಒಂದು ಒಂದು ರೆಸ್ಪಾನ್ಸ್ ಇಲ್ಲ.
0: ಯೋಗೇಶ್, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಮೇಡಮ್. ಎರಡು ತರದನ್ನ ನಿಮ್ಮ ಗಮನಕ್ಕೆ ತಂದಿದ್ದಾರೆ ಮೇಡಮ್.
1: ಯೋಗೇಶ್ ಅವರು ಏನ್ ಹೇಳಿದ್ರು ತುಂಬಾ ಚೆನ್ನಾಗಿ ಇದೆ. ಯಾಕೆ ಅಂದ್ರೆ ಯಾರೇ ಅಧಿಕಾರಿಗಳು ತುಂಬಾ ಒಳ್ಳೆ ಕೆಲಸ ಮಾಡಿರೋರ ಹೆಸರು ಯಾರಿಗೂ ನೆನಪಿರಲ್ಲ.
5: ಕರೆಕ್ಟ್
1: ಅಲ್ವಾ? ನೋಡಿ ಅವ್ರು ಎಷ್ಟು,
0: ಯೋಗೇಶ್ ಕೂಡ ಹೇಳಿಲ್ಲ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು,
1: ಅವ್ರ ಹೆಸರು ನೆನಪಿರಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಮೊನ್ನೆ ಒಂದು ಹಳ್ಳಿಗೆ ಹೋದೆ, ಅಲ್ಲಿ ಒಂದು ಶಾಲೆ ಇತ್ತು. ಒಳಗಡೆ ಹೋದೆ, ಎಷ್ಟು ಚೆನ್ನಾಗಿ ಇದೆ ಇಟ್ಟಿದ್ರು ಅಂದರೆ ಆ ಶಾಲೆಯನ್ನು ನೋಡಿದ್ರೆ ಹಸಿರು, ಒಂದು ಒಳ್ಳೆ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀನೇನೋ ಅನಿಸುತ್ತೆ. ಮತ್ತು ಆ ರಿಸಲ್ಟು ಹಾಗೆ 100 to 100 ರಿಸಲ್ಟ್. ಮತ್ತು ಆ ಮಕ್ಕಳಲ್ಲಿ ಸುತ್ತ ಇಲ್ಲ, ಪ್ರೈವೇಟು ಶಾಲೆಗೆ ಹೋಗೋ ಮಕ್ಕಳನ್ನ ಬಿಡಿಸಿ ಈ ಶಾಲೆಗೆ ತಗೊಂಡು ಬರ್ತಾರೆ.

0: ಮತ್ತು ನೋಡ್ತೀನಿ ಸುತ್ತ ಮರಗಳು ದಟ್ಟ ಇದು ಕಾಡು ಥರ ಮಾಡಿದ್ದಾರೆ. ಇಷ್ಟು ಮತ್ತು ಡೆಕೋರೇಷನ್ ಎಷ್ಟು ಕ್ಲೀನಾಗಿ ಸ್ವಚ್ಛವಾಗಿದೆ, ಏನಿದು ಇಷ್ಟು ಚೆನ್ನಾಗಿದೆ ಸರ್ಕಾರಿ ಶಾಲೆ ಅಂತ ಹೇಳಿ ಹೋದೆ. ಕೇಳಿದೆ ಹಳ್ಳಿಯಲ್ಲಿ ಏನಿದು ಇಷ್ಟು ಚೆನ್ನಾಗಿದೆ. ಅಲ್ಲಿರೋ ಒಬ್ಬ ಗುಂಪೆಲ್ಲ ಬಂದಿದ್ರು ಹಳ್ಳಿಗರು ಜನ, ಅವ್ರು ಹೇಳಿದ್ರು ಮೇಡಮ್ ಒಬ್ಬ ಹೆಚ್ ಎಮ್ ಇದ್ದಾರೆ, ಅವರು ಎಷ್ಟು ಆಸಕ್ತಿಯಿಂದ ಮಾಡ್ತಾರೆ ಕೆಲಸ ಅಂದರೆ ಬೆಳಿಗ್ಗೆ 8 ಗಂಟೆಗೆ ಬಂದು ಶಾಲೆಗೆ ಬರ್ತಾರೆ. ಯೂಶ್ವಲಿ ಅವ್ರದ್ದು ಟೈಮ್ ಎಷ್ಟು?
1: 10 ಗಂಟೆ.
0: 8 ಗಂಟೆಗೆ ಬಂದು ಬರ್ತಾರೆ, ಆಮೇಲೆ ಲಾಸ್ಟ್ ಪರ್ಸನ್ ಟು ಗೋ. ಶಾಲೆಯಿಂದ ಹೊರಗಡೆ ಹೋಗೋದು ಕೊನೆಯವರು. ಅದು ಎಷ್ಟು ಗಂಟೆಗೆ ಹೋಗ್ತಾರೋ ಗೊತ್ತಿಲ್ಲ, ಎಲ್ಲ ಕೆಲಸ ಮುಗಿಸಿ. ಅವರು ಒಬ್ಬ ಹೆಚ್ ಎಮ್ ಮನಸ್ಸು ಮಾಡಿದ್ರು ಒಂದು ಶಾಲೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ. ಕೊನೆಗೆ ನಾನಿಲ್ಲಪ್ಪ ಅವ್ರಿಗೆ ಏನಾದರೂ ಗುರುತು ಒಂದು ಸನ್ಮಾನ ಮಾಡೋಣ ಅಂತೇಳಿ, ಯಾಕೆಂದ್ರೆ ಈಗ ನೀವು ನನಗೆ ಹೆಸರು ಕೇಳಿದ್ರೆ ನನಗೆ ಹೆಸರು ಮರ್ತೋಗಿದೆ. ಹಾಗೆ ಒಳ್ಳೆ ಕೆಲಸ ಮಾಡೋ ಅಧಿಕಾರಿಗಳನ್ನು ಯಾರೂ ನೆನಪಿಡಲ್ಲ, ಅವ್ರ ಹೆಸರು ಅವ್ರ ಕೆಲಸ ನೆನಪಿರ್ತದೆ. ಒಂದು ಅರ್ಥ ಮಾಡ್ಕೊಳ್ಬೇಕು, ಅವ್ರ ಕೆಲಸ ನೆನಪಿರ್ತದೆ, ಹೆಸರು ಮರ್ತೋಗ್ತದೆ.
1: ನಮ್ಮ ಹೆಸರು ಮರಿತಾರೆ ಅಂತಾನೆ ಕೆಲಸ ಮಾಡ್ತಾರೆ ಅಂತ.
0: ಬಟ್ ಇವ್ ಇನ್ನೂ ಕೆಲವು ಅಧಿಕಾರಿಗಳು ಇವರು ಹೇಳಿದ ಹಾಗೆ, ನಾನು ಪ್ರತಿ ನಮ್ಮ ಜನಸ್ಪಂದನ ಸಭೆಯಲ್ಲಿ ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಮತ್ತೆ ಸಭೆಗಳಲ್ಲಿ ನಾವು ಹೇಳ್ತಾನೆ ಇರ್ತೇವೆ, ನೋಡಿ ಜನರ ಸಮಸ್ಯೆಗಳನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅವ್ರೇನು ಸರಿ ಹೇಳ್ತಿದ್ದಾರಾ ತಪ್ಪು ಹೇಳ್ತಿದ್ದಾರಾ, ಅಥವಾ ಸುಮ್ಮನೆ ದೂರಿದೆನಾ, ಯಾವುದೇ ಬೇಸ್ಲೆಸ್ ದೂರಿದೆನಾ, ಅಥವಾ ಏನಿದೆ ಅವರು ಯಾರು ಹೇಳ್ತಿದ್ದಾರೆ ಸ್ವಲ್ಪ ಕ್ಷಣ ಮರ್ತು ಬಿಡಿ, ಅವರು ಏನು ಹೇಳ್ತಿದ್ದಾರೆ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಮೇಡಮ್ ಅವರು ಹಾಗೆಯೇ ಪ್ರತಿ ಸರಿ ಹಾಗೆಯೇ ಇದೆಲ್ಲ ಬೇಡ. ಬಟ್ ಈಗ ಅಧಿಕಾರಿಗಳು ಸಹ ಈಗ ನಮ್ಮ ಮನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಒಂದು ಪ್ರತಿ ಈಗಾಗಲೇ 4-5 ಜನಸ್ಪಂದನ ಆಗಿದೆ,
1: ಪ್ರತಿ ತಿಂಗಳು ಕೂಡ
0: ತಿಂಗಳು ಆಗ್ತಾ ಇದೆ. ಹಾಗಾಗಿ ಅವರಿಗೆಲ್ಲ ಒಂದು ನಿರ್ದೇಶನ ನೀಡಿ ಅಧಿಕಾರಿಗಳಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಮತ್ತು ಆ ಸಮಸ್ಯೆಗಳು ಪರಿಹಾರನೂ ಆಗಬೇಕು. ಬರೀ ಜನಸ್ಪಂದನ ಅಷ್ಟೇ ಮಾಡಲಿಲ್ಲ ಅವರು, ಆ ಒಂದು ಸಭೆಯನ್ನೇ ಒಂದು ದಿನ ಪೂರ್ತಿ ಒಂದು ದಿನ ಏನು ಮಾಡಿದ್ರು ಅಂದರೆ ಯಾವ್ದಾದ್ರು ಸಮಸ್ಯೆ ಬಂದಿತ್ತು ಏನೇನು ಪರಿಹಾರ ಮಾಡಿದಿರಿ ಅರ್ಜಿ ವಹಿಸು ಅಂದರೆ ಅಷ್ಟು ಇನ್ ಡೀಪ್ ಆಗಿ ಏನಾಗಿದೆ ಅದು ಯಾವ ರೀತಿ ತಗೊಂಡಿದ್ರಿ ನೀವು ತಗೊಂಡಿರೋ ನಿರ್ಧಾರ ಸರಿನಾ, ಅದರಿಂದ ಜನಗಳ ಸಮಸ್ಯೆ ಪರಿಹಾರ ಆಯಿತಾ, ಈ ನಿಟ್ಟಿನಲ್ಲೂ ಸಹ ಒಂದು ರಿವ್ಯೂ ಪರಿಶೀಲನಾ ಸಭೆಯನ್ನು ಮಾಡಿದ್ದಾರೆ. ಹಾಗಾಗಿ ತುಂಬ ಗಂಭೀರವಾಗಿ ನೋಡಿ, ಜನರು ನಾವೇನೋ ಹೇಳ್ತವೆ ಸುಮ್ಮನೆ ಇರ್ತಾರೆ ಅಂತಲ್ಲ, ನೀವು ಹೇಳೋ ಒಂದೊಂದು ಒಂದು ದೂರು ನೀವು ಯಾರಾದರೂ ಆಗಿರ್ಬೋದು, ಬಟ್ ನೀವು ಹೇಳೋ ದೂರು ಅದರ ಸತ್ಯಾಸತ್ಯತೆ ಪರಿಶೀಲನೆ ಆಗ್ತದೆ, ನಿಜವಾಗ್ಲೂ ಅಲ್ಲಿ ಸಮಸ್ಯೆ ಇದ್ರೆ ಪರಿಹಾರ
1: ಆಗ್ತದೆ.
0: ಇನ್ನು ವೈಯಕ್ತಿಕ ಏನಾದ್ರು ಇದ್ರೆ ನಾವೇನು
1: ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಕೆಲವು ಪರಿಹರಿಸಲು ಆಗದಂತಹ ಕೆಲವು ಸಮಸ್ಯೆಗಳು ಅಂತಂದ್ರೆ ಸರ್ಕಾರದ ವ್ಯಾಪ್ತಿಯಲ್ಲಿ ಇರೋದಿಲ್ಲ ಅಂತವು ಕೂಡ ಬಗೆಹರಿದ್ರು.
0: ಯೋಗೇಶ್ ಅವರು ಗಂಭೀರ ವಿಷಯನ ಹೇಳಿದ್ರು, ಅವರ ಇಒ ಆಗ್ಲಿ ಪಿಡಿಒಗಳಾಗ್ಲಿ ಮತ್ತೆ ಇತರ ಅಧಿಕಾರಿ ಅವರೇ ಅಂತಲ್ಲ ಇತರ ಅಧಿಕಾರಿಗಳು ಸಹ ಅಲ್ಲಿ ಜನಗಳಿಗೆ ಸ್ಪಂದಿಸಬೇಕು. ಈಗ ನೋಡಿ ಅದೇ ವೆಟರ್ನರಿ ಅವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು, ಉತ್ತಮ ಕೆಲಸ ಮಾಡಿದ್ರೆ ಜನಗಳಿಗೆ ಕಾಣುತ್ತೆ. ಈಗೇನಲ್ಲ ಈ ಪ್ರಪಂಚದಲ್ಲಿ ಮೊದಲನೇದಾಗಿ ನಾನು ಇಲ್ಲ ನಾನು ಮಾಡೋದು ಅವ್ರಿಗೇನು ಕಾಣ್ತಾ ಇಲ್ಲ ಅಂತ ಹೇಳೋದೇ ಬೇಡ. ನಾವು ಹೇಗಿರ್ತೀವೋ ಇದೊಂಥರ ಕನ್ನಡಿ ನಾವು ಹೇಗಿರ್ತೀವೋ ಅದು ರಿಫ್ಲೆಕ್ಟ್ ಆಗ್ತಿರ್ತದೆ ಅಷ್ಟೇ. ನಾನೇನು ಜಾಸ್ತಿ ಆಕ್ಟಿಂಗ್ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ, ನಾವು ಏನಿರ್ತೀವಿ ಅದು ಕಾಣ್ತಾ ಇರ್ತದೆ ಅಷ್ಟೇ. ಅದು ಸೀದಾ ಸಾಧ ಸಮಾಜನೇ ಮಿರರ್ ಅಂತೀವಿ, ಈ ಪ್ರಪಂಚನೇ ಒಂದು ಕನ್ನಡಿ ತರ,
1: ಕನ್ನಡಿ ತರ
0: ನಾವು ಹೇಗಿರ್ತೀವಿ ಅದು ರಿಫ್ಲೆಕ್ಟ್ ಆಗ್ತಾ ಇರ್ತದೆ.
1: ಯೋಗೇಶ್ ಅವರ ಕೆರೆಯ ನಂತರ ನಾವು ಮುಂದಿನ ಕರೆಗೆ ಹೋಗೋಣ. ನಮಸ್ತೆ, ಮಾತನಾಡಿ.
2: ಹಲೋ ಸರ್, ನಮಸ್ತೆ. ಗುರುಪ್ರಸಾದ್ ಅಂತ ಮಾತಾಡೋದು.
1: ಗುರುಪ್ರಸಾದ್
2: ಮೂಲತಃ ಹಾಸನ್ ಗವೇನಹಳ್ಳಿ ಅವರು.
1: ಮಾತಾಡಿ ಮಾತಾಡಿ.
2: ನಮಸ್ತೆ.
0: ನಮಸ್ತೆ ಗುರುಪ್ರಸಾದ್.
2: ಮೇಡಮ್ ನಾವು ಕಾರ್ಯನಿರತ ಪತ್ರಕರ್ತ ಸಂಘದ ಕಾರ್ಯದರ್ಶಿ ಆಗಿದ್ದೀನಿ
0: ಮೈಸೂರು. ಓಕೆ.
2: ಹಾಗಾಗಿ ನಿಮ್ಮ ಕಾರ್ಯಕ್ರಮ ನಾನು ಕೇಳ್ತಾ ಇರ್ತೀನಿ.
0: ಥ್ಯಾಂಕ್ ಯು.
2: ಮೈಸೂರಿನಲ್ಲಿ ಇದ್ರು ಕೂಡ ಆನ್ಲೈನ್ ಅಲ್ಲಿ ನನಗೆ ರೇಡಿಯೋ ಕೇಳೋ ಅಭ್ಯಾಸ, ಹಾಗಾಗಿ ಕೇಳ್ತಾ ಇರ್ತೀನಿ. ಇವತ್ತು ಅವಕಾಶ ಸಿಕ್ತು, ತುಂಬಾ ಸಂತೋಷ.
1: ಇವತ್ತು ಹಾಸನಕ್ಕೆ ಬಂದಿದ್ರ ಮೈಸೂರಲ್ಲಿ ಇದ್ರ?
2: ಈಗ ಹಾಸನಲ್ಲೇ ಇದ್ದೀನಿ, ಹಾಗಾಗಿ ಹಾಸನ ಸಮಸ್ಯೆ ಅಂದಾಗ ಹಾಸನದಲ್ಲಿ ಇದ್ದು ಮಾತಾಡುವ ಅಂತ.
1: ಆಯ್ತು, ಮಾತಾಡಿ ಮಾತಾಡಿ ಗುರುಪ್ರಸಾದ್.
2: ನಾನು ನಿಮ್ಗೆ ಪ್ರಶ್ನೆ ಕೇಳುವ ಅಂತ ಇದ್ದೀನಿ, ಏನಂದ್ರೆ ಹಾಸನದ ಸಂಚಾರಿ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ.
0: ಕೇಳಿ ಪ್ರಶ್ನೆ. ನೀವು ಕೇಳಲಿಕ್ಕೆ ಇದ್ದೇವೆ, ನಾವು ನಮ್ಮ ಪದ್ಧತಿ ಅದು ಉತ್ತರ ಕೊಡ್ಲೇಬೇಕು ಗುರುಪ್ರಸಾದ್.
2: ಯಾಕಂದ್ರೆ ನಾನು ಈಗ ಕಾರ್ಯನಿಮಿತ್ತ ಬರ್ತಾ ಹೋಗ್ತಾ ಇರ್ತೀವಿ ಹಾಸನ್ಗೆ. ಕಳೆದ 1-1.5 ವರ್ಷದಿಂದ ಹಾಸನಲ್ಲಿ ಸಂಚಾರಿ ವ್ಯವಸ್ಥೆ ತೀರಾ ಹದಗೆಟ್ಟಿದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಯಾಕೆಂದ್ರೆ ನಾವು ಬಂದು ಹೋಗೋಕೆ ಈಗ ಅನ್ಸ್ತಾ ಇರುವಾಗ ಹಾಸನಲ್ಲೇ ಇರೋರಿಗೆ ಎಷ್ಟು ಮಟ್ಟಿಗೆ ಅದಕ್ಕೆ ಅದು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತ
1: ಅನ್ಕೊಂಡ್ರಿ.
0: ಇಲ್ಲ, ನೀವು ಒಂದು ಒಬ್ಬ ನೀವೇ ಪತ್ರಕರ್ತರಿದ್ದೀರಿ, ಸಮಾಜದ ಏನು ಹಾಗು ಹೋಗುಗಳು, ಜನರ ಕಷ್ಟಗಳು ನಿಮಗೆ ಇನ್ನೂ ನೇರವಾಗಿ ಗೊತ್ತಾಗ್ತದೆ. ಆಯ್ತಲ್ಲ, ಈಗ ಒಂದೂವರೆ ವರ್ಷದಲ್ಲಿ ಹೇಳ್ತೀರಿ, ಒಂದೂವರೆ ವರ್ಷದಲ್ಲಿ ನಮ್ಮ ಹಾಸನ ಬರೀ ಹಾಸನವಾಗಿ ಉಳಿದಿಲ್ಲ. ಮೊದಲನೇದಾಗಿ ಅದು ಎಕ್ಸಾಕ್ಟ್ಲಿ ಅದು ಸಿ ಎಂ ಸಿ ಅಂದ್ರೆ ನಾವು ಏನಂತ ಸಿಟಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಇದ್ದ ಹಾಸನ ಆಗ ಒಂದು ಪುಟ್ಟ ನಗರ ಅಲ್ಲ, ಈಗ ಇದು ಮಹಾನಗರವಾಗಿ ಬೆಳೀತಾ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಪುಟ್ಟ ನಗರ ಇದ್ದಾಗ ಏನು ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಅನುದಾನ ಇತ್ತು, ಅದು ಈಗ ಮಹಾನಗರ ಆದ್ಮೇಲೆ ಅದರ 10% ಬೆಳೆದಿದೆ ಅದು ಅಲ್ವಾ. ಈಗ ವಾರ್ಡ್ಗಳಿರ್ಬೋದು, ಜನಸಂಖ್ಯೆ ಇರ್ಬೋದು, ಲೇಔಟ್ಸ್ಗಳಿರ್ಬಹುದು, ವಾಹನಗಳ ಸಂಖ್ಯೆ ಬಟ್ ರಸ್ತೆ ಹದ ಇದೆ, ಫುಟ್ಪಾತ್ಗಳು ಎಲ್ಲ ಎನ್ಕ್ರೋಚ್ಡ್ ಫುಟ್ಪಾತ್ ಮೇಲೆ ಅದು ಈಗೇನೋ ಮೇನ್ ಒಂದು ಎರಡು ರಸ್ತೆ ಬಿಟ್ಟರೆ ಉಳಿದ ಎಲ್ಲ ರಸ್ತೆ ಅವಾಗೇನಿತ್ತು ಸಾಕು ಇಷ್ಟೇ ಅಂತ ಆರಾಮ್ಸೆ ಯಾರು ಗಮನ ಅಷ್ಟಾಗಿ ಇರಲಿಲ್ಲ. ಬಟ್ ಈಗ ಹಾಗಲ್ಲ, ಚಾಲೆಂಜಸ್ ನಗರದ ಒಂದು ನಗರ ಮಹಾನಗರದ ಒಂದು ಏನು ಸವಾಲುಗಳಿದೆ ಅವು ಹೆಚ್ಚಾಗಿದೆ ಈಗ. ಸೊ ಈಗ ಹಾಗಾಗಿ ಇವರು ಹೇಳ್ದಂಗೆ ಸಂಚಾರಿ ಏನು ಇದೆ ರೋಡ್ ಸೇಫ್ಟಿ ಅಥವಾ ಟ್ರಾನ್ಸ್ಪೋರ್ಟ್ ನಮ್ಮ ಹಾಸನ ಒಳಗಡೆ ಬರಬೇಕಾದ್ರೆ ನಾವು ನೋಡಿ ಅಲ್ಲಿ ಎಂಟ್ರೆನ್ಸ್ ಆಗ್ತೀವಿ ಫ್ಲೈಓವರು, ಇದನ್ನೆಲ್ಲ ನೋಡಿ ಏನು ಮಾಡಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಖುದ್ದಾಗಿ ಒಂದು ರೌಂಡ್ ಸಿಟಿ ರೌಂಡ್ನ ತೊಗೊಂಡ್ರು, ಜಿಲ್ಲೆಯ ರೌಂಡೇ ತೊಗೊಂಡ್ರು ಅಂತ ಹೇಳ್ಬೋದು. ಹಾಸನದ ಎಂಟ್ರೆನ್ಸ್ ಆಗಿ ಅಲ್ಲಿ ಯಾವ್ಯಾವ ರಸ್ತೆಗಳು ನಡೀತಾ ಇದೆ, ಯಾವುದು ನಿಧಾನಗತಿಯಲ್ಲಿ ನಡೀತಾ ಇದೆ. ಈಗ NHAಯಿಂದ ನಮ್ಮ ಹಾಸನ್ ಸಕಲೇಶ್ಪುರ ರಸ್ತೆ ನಡೀತಾ ಇದೆ, ಅದು ಆದಷ್ಟು ಮುಗಿದೋಗಿದ್ರು ನಮ್ಮದು ಈಗ ರಿಂಗ್ ರೋಡ್ ಇರಬಹುದು, ಮತ್ತು ಈ ಫ್ಲೈಓವರ್ಗಳು ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಈಗ ರೈಲ್ವೆ ಬ್ರಿಡ್ಜಸ್ ರೈಲ್ವೆ ಓವರ್ ಬ್ರಿಡ್ಜಸ್ ಇರಬಹುದು, ಇವೆಲ್ಲ ಒಂದು ರೀತಿಯಲ್ಲಿ ಒಂದು ಇವು ಈಗಲ್ಲ ಒಂದು 3-4-5 ವರ್ಷದಿಂದ ಆಗ್ತಾ ಇರೋದನ್ನ ಈಗ ಸದ್ಯದಲ್ಲಿ ಈಗ 1 ವರ್ಷದಿಂದ ಅದು ಒಂದು ರೀತಿ ನಾವು ಪ್ರತಿ ವಾರ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ರಿವ್ಯೂ ಮಾಡಿ ಅವರಿಗೆಲ್ಲ ನಿರ್ದೇಶನ ಕೊಟ್ಟು ಕಟ್ಟುನಿಟ್ಟಾಗಿ ಆ ಸಂಬಂಧಿಸಿದ ಸಂಸ್ಥೆಗಳಿಗೆ ಮತ್ತು ಅಧಿಕಾರಿಗಳಿಗೆ ಇದು ಕೊಟ್ಟು ಸ್ವಲ್ಪ ತ್ವರಿತಗತ್ಯವಾಗಿ ಆ ಕೆಲಸಗಳು ಮುಗಿಬೇಕು. ಎಸ್ಪೆಷಲಿ ಹಾಸನದ ಸುತ್ತ ಇರತಕ್ಕಂಥ ರಸ್ತೆ, ಆಮೇಲೆ ಇನ್ನೊಂದು ರಸ್ತೆಗಳನ್ನ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ನೋಡಿ, ಸಂಚಾರಿ ಟ್ರಾನ್ಸ್ಪೋರ್ಟ್ ಯಾರಿಗಾದರೂ ಡ್ರೈವರ್ಸ್ಗಳಿಗೆ ತೊಂದರೆ ಆಗ್ತಿದೆ ಅಂದರೆ ಅಲ್ಲಿ ಸಂಚಾರಿ ನಿಯಮಗಳು ಉಲ್ಲಂಘನೆ ಆಗ್ತಾ ಇದೆ ಅಂತ ಅರ್ಥ. ಫುಟ್ಪಾತ್ಗಳು ಬಂದು ಜನ ಎಲ್ಲ ರಸ್ತೆ ಮೇಲೆ ಬರ್ತಾರೆ, ಪಾಪ ಇವರು ಡ್ರೈವಿಂಗ್ ಮಾಡ್ಕೊಂಡು ಹೋಗೋರಿಗೆ ಅದು ಒಂದು ತೊಂದರೆ. ಇವರು ಹೇಳಬಹುದು ನೆಕ್ಸ್ಟ್ ಪಾಟೋಲ್ಸ್ ಬರ್ತದೆ, ರಸ್ತೆಗಳು ಅಣುಕು ಡೊಂಕು ಆಗಿಬಿಟ್ಟಿರ್ತದೆ, ಜನ ಇಲ್ಲಿ ಮತ್ತೆ ಜನ ಆಕ್ಸಿಡೆಂಟ್ಸ್ಗಳು ಇಟ್ ಅಂಡ್ ರನ್ ಕೇಸ್ ಜಾಸ್ತಿ ಆಗ್ತದೆ, ಇವೆಲ್ಲ ವಿಷಯಗಳು ಇದೆ. ನೋಡಿ, ಸಂಚಾರಿ ಇವರು ಹೇಳ್ದಾಗೆ ಒಂದು ನಿಜವಾದ ನಾಗರಿಕತೆ ಅಂದರೆ ಅದು ಅಲ್ಲಿ ಒಂದು ಸಂಚಾರ ಮಾಡಲಿಕ್ಕೆ ಖುಷಿ ಆಗಬೇಕು. ಈಗ ನಾನು ನಡ್ಕೊಂಡು ಹೋಗ್ಲಿಕ್ಕೆ ನನಗೆ ನಡಿಲಿಕ್ಕೆ ತುಂಬ ಇಷ್ಟ, ಬಟ್ ಐ ಕಾಂಟ್ ವಾಕ್ ಆನ್ ಫುಟ್ಪಾತ್. ಈಗ ಸುಮ್ಮನೆ ಹೋಗೋಣ ಫುಟ್ಪಾತಲ್ಲಿ ನಡ್ಕೊಂಡು ಅಂದ್ರೆ ಎಲ್ಲೂ ಫುಟ್ಪಾತ್ ಕಂಟಿನ್ಯೂಸ್ ರಸ್ತೆ ಇಲ್ಲೇ ಇಲ್ಲ,
1: ಫುಟ್ಪಾತ್ ಇಲ್ಲ.
0: ನಾವು ರಸ್ತೆಗೆ ಬರಬೇಕು ನಡ್ಕೊಂಡು, ರಸ್ತೆಗೆ ಬರೋದು ಇನ್ನೇನಪ್ಪ ಅಂತೇಳಿ ಆಟೋಗೆ ಹೋಗ್ತಾರೆ, ವೆಹಿಕಲಲ್ಲಿ ಹೊರಟೋಗ್ಬಿಡ್ತಾರೆ. ಎಲ್ಲಾದ್ರೂ ನೀವು ನಗರದಲ್ಲಿ ಸುತ್ತೋ ನಡ್ಕೊಂಡು ಸುತ್ತೋ ಒಂದು ವ್ಯವಸ್ಥೆ ನೋಡಿದ್ದೀರಿ ನಮ್ಮ ಹಾಸನ ಅಂತ ಹೇಳ್ತಾ ಇಲ್ಲ, ನಮ್ಮ ದೇಶದಲ್ಲಿ ಇರ್ಬೋದು ಅಥವಾ ಇನ್ನೂ ಬೇರೆ ಜಗತ್ತಿನಲ್ಲಿ. ಬಟ್ ಅದು ಆ ನಿಟ್ಟಿನಲ್ಲಿ ಈಗ ನಮ್ಮ ಕಾರ್ಪೊರೇಷನ್ ಈಗ ಹೊಸದಾಗಿ ಉಟ್ಕೊಂಡಿದೆ, ಅದು ಇನ್ನೂ ಬೆಳಿಬೇಕಿದೆ, ಇನ್ನೂ ಅನುದಾನ ಹೆಚ್ಚಿನದಾಗಿ ಅನುದಾನ ಬರಬೇಕಾಗಿದೆ. ನಮ್ಮ ಹಾಸನ್ ಜಿಲ್ಲೆ ಅದರಲ್ಲೂ ಕಾರ್ಪೊರೇಷನ್ ಒಂದು ಪ್ರೋಗ್ರೆಸಿವ್ ಅಂದರೆ ಅಭಿವೃದ್ಧಿ ಇದರಲ್ಲಿ ಹೋಗಬೇಕು ಅಂದರೆ ಓವರ್ಆಲ್ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಇದೆ ಅಂತ ಹೇಳ್ತಾ ಗುರುಪ್ರಸಾದ್ ಅವರೇ, ನಿಮ್ಮ ಅಬ್ಸರ್ವೇಷನ್ ಸರಿ ಇದೆ, ಸಂಚಾರಿ ನಿಯಮಗಳ ಪಾಲನೆಯೂ ಆಗಬೇಕು, ಮತ್ತು ಅಲ್ಲಿನ ಪಾಲನೆ ಆಗೋದ್ರ ಜೊತೆಯಲ್ಲಿ ಅಲ್ಲಿ ಅವಶ್ಯಕತೆ ಇರತಕ್ಕಂತಹ ಕೆಲಸಗಳು, ಒಂದು ಮೂಲಭೂತ ಸೌಕರ್ಯಗಳು ಏನು ವರ್ಕ್ಸ್ ಇರ್ತದೆ, ರೋಡ್ ವರ್ಕ್, ಫ್ಲೈಓವರ್ ವರ್ಕ್ಸ್, ಇವೆಲ್ಲನೂ ಸಹ ತ್ವರಿತಗತಿಯಲ್ಲಿ ಮುಗಿಬೇಕು, ಮತ್ತು ಜನಗಳ ಸೇಫ್ಟಿನೂ ಸಹ ಇದರಲ್ಲಿ ಇಟ್ಕೊಂಡು ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಖಂಡಿತ ಈ ಪಾಯಿಂಟನ್ನು ನಾವು ಪ್ರತಿ ಸಾರಿನೂ ಸಹ ನಾವು ಗಮನದಲ್ಲಿ ಇದೆ, ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನದಲ್ಲೂ ಇದೆ, ಖಂಡಿತವಾಗಿ ನಡೆಯುತ್ತೆ.
3: ಮೇಡಮ್, ಅವರೇ ಹೇಳಿರೋ ಒಂದು ಪ್ರಶ್ನೆಗೆ ಮುಂದುವರೆದು ಹೇಳಬೇಕು ಅಂದರೆ, ಈಗ ಪಾರ್ಕಿಂಗ್ ಇಲ್ಲದೆ ಇರುವಂತಹ ಆಸ್ಪತ್ರೆಗಳಿರ್ಬೋದು, ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗಳಿರ್ಬಹುದು, ಏನ್ ಮಾಡೋದು ಮೇಡಮ್? ಜಾಗನೇ ಇರಲ್ಲ, ಹೇಗೆ ಗಾಡಿ ಓಡಿಸೋದು, ಹೇಗೆ ನಡ್ಕೊಂಡು ಹೋಗೋದು, ಹೇಗೆ?
1: ಫುಟ್ಪಾತ್ಗಳೆಲ್ಲ ನಿಲ್ದಾಣಗಳ
0: ಫುಟ್ಪಾತ್ಗಳು, ಒಂದು ತರಕಾರಿ ಅಥವಾ ಈ ಹೂವು ಅಥವಾ ಇದು ಹ್ಯಾಕರ್ಸ್ ಅಂತೀವಿ ನಾವು, ರಸ್ತೆ ಮೇಲೆ ಸಣ್ಣ ಸಣ್ಣ ಅಂಗಡಿಗಳಿರ್ತಾರಲ್ಲ ಅದು ಆಗ್ಬಿಟ್ಟಿದಾವೆ. ಅವನ್ನ ತೆಗ್ಸಕ್ ಹೋದ್ರೆ ಒಂದು ಕಡೆ ತೆಗೆದ್ರೆ ಇನ್ನೊಂದು ಕಡೆ ಬಂದು ಕೂತ್ಕೋತಾರೆ. ಇನ್ನು ನೀವು ಹೇಳಿದ್ದು ಪಾರ್ಕಿಂಗ್, ಒಂದು ರೈಟ್ ಈಗ ನಾವು ಆಕ್ಚುಲಿ ಒಂದು ಸಭೆ ಮಾಡಿ ಪಾರ್ಕಿಂಗ್ ಸ್ಲಾಟ್ ಅಂದರೆ ಟೂ ವೀಲರ್ಗೆ ಎಲ್ಲಿ ನಿಲ್ಲಿಸ್ಬೇಕು, ಫೋರ್ ವೀಲರ್ಗೆ ಒಂದು ಪಾರ್ಕಿಂಗ್ ಸ್ಲಾಟ್ ಅನ್ನ ನೋಟಿಫೈ ಮಾಡಿಸ್ಲಿಕ್ಕೆ ಈಗ ಕ್ರಮ ವಹಿಸ್ತಾ ಇದ್ದೀವಿ. ಆದಾಗ್ಯೂ ನೀವು ಹೇಳಿದ್ದು ಇನ್ನೊಂದು ಅಂದ್ರೆ ಈಗ ಶಾಪ್ಗಳು ಇರ್ತದೆ, ಈಗ ಒಂದೊಂದು ದೊಡ್ಡ ಮಾಲ್ ಇರ್ತದೆ, ಶಾಪ್ಸ್ ಇರ್ತದೆ ಅಥವಾ ನರ್ಸಿಂಗ್ ಹೋಮ್ಸ್ ಅಥವಾ ಇದು ಬೇರೆ ಬೇರೆ ಕಮರ್ಷಿಯಲ್ ಬಿಲ್ಡಿಂಗ್ಸ್, ಅವರಿಗೆ ಬರ್ತಕ್ಕಂಥ ಕಸ್ಟಮರ್ಸು ಎಲ್ಲಿ ವೆಹಿಕಲ್ರಿ ಅವರು ಆಕ್ಚುಲಿ ಹೇಳಬೇಕು ಅಂದರೆ ಅವರು ಅಂಡರ್ ಅವ್ರದ್ದು ಪಾರ್ಕಿಂಗ್ ಸ್ಲಾಟೇ ಅವ್ರದ್ದು ಎಕ್ಸ್ಕ್ಲೂಸಿವ್ ಆಗಿ ಇರಬೇಕು. ಇಲ್ಲ ಸಾರ್,

0: ಸಾರ್ವಜನಿಕ ರಸ್ತೆಗಳೇ ಅವರ ಪಾರ್ಕಿಂಗ್ ಸ್ಲಾಟ್ಸ್.
1: ತುಂಬ
0: ಕಷ್ಟ ಅಲ್ಲ ಆ್ಯಕ್ಚುಲಿ ನಮಗೆ ಎಷ್ಟೊಂದು ಕಂಪ್ಲೇಂಟ್ಸ್ ಬಂದಿದೆ, ಎಸ್ಪೆಷಲಿ ರೆಸಿಡೆಂಟ್ಸ್. ಮೇಡಮ್, ನಾವು ನಿವಾಸಿಗಳು, ಇಲ್ಲಿ ಇಲ್ಲಿ ಒಂದು ಶಾಪ್ ಇದೆ, ಈ ಶಾಪಿಗೆ ಬರೋ 100 ಜನ, ದಿನಕ್ಕೆ 100 ಜನ ಬಂದ್ರು ನಮ್ಮ ಗೇಟ್ ಮುಂದೆ ನಿಲ್ಲಿಸ್ಬಿಡ್ತಾರೆ.
2: ಓಡಾಡ್ಲಿಕ್ಕಾಗಲ್ಲ ಮೇಡಮ್,
0: ನಮ್ದು ಕಾರ್ ಹೊರಗಡೆ ತಗೊಂಡ್ಬೇಕು ಅಂದ್ರೆ ಇವ್ನು ಯಾರು ನಿಲ್ಲಿಸೋಗ್ಬಿಟ್ಟಿರ್ತಾನೆ. ನಮಗೆ ಜೀವನದಲ್ಲಿ ಎಷ್ಟು ಕಷ್ಟ ಆಗ್ತದೆ. ಸೊ ಇದು ಬಹಳ ಸಮಸ್ಯೆ ಆಗ್ಬಿಟ್ಟಿದೆ. ಪಾರ್ಕಿಂಗ್, ಇವನ್ನೆಲ್ಲ ಒಂದು ಡಿಸಿಪ್ಲಿನ್ ಆಗಿ ತಗೊಂಡ್ ಬರಬೇಕು ಒನ್ ಬೈ ಒನ್. ಇದು ಯಾಕಂದ್ರೆ ಇದು ಏನಾಗಿದೆ, ಹಿಂದೆ ಎಲ್ಲ ನಡೀತಾ ಇತ್ತು. ಏ ಮೇಡಮ್, ನಮ್ದು 10-20 ವರ್ಷದಿಂದ ಹಿಂಗೆ ನಡೀತಾ ಬಂದಿದೆ, ಬಟ್ ಈಗ ಹಂಗಾಗಲ್ಲ. ಇದು ಮಹಾನಗರ ಪಾಲಿಕೆ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗ್ತದೆ, ವೆಹಿಕಲ್ ಸಂಖ್ಯೆ ಜಾಸ್ತಿ ಆಗ್ತದೆ, ಮತ್ತೆಲ್ಲ ಒಂದು ನಿಯಮಗಳನ್ನು ನಾವು ರೂಪಿಸಬೇಕಾಗ್ತದೆ. ಈಗ ಪಾರ್ಕಿಂಗಿಗೆ ವಿ ಆರ್ ಪ್ಲ್ಯಾನ್ಡ್, ಈಗ ನಾವು ರೋಡ್ ಸೇಫ್ಟಿ ಮೀಟಿಂಗ್ ಮಾಡ್ತೇವೆ ಪ್ರತಿ ಗುರುವಾರ, ಅದರಲ್ಲಿ ಈವನ್ ಸರ್ಕಲ್ಸ್ ತಗೊಳ್ಬೇಕು ಅಂತಿದ್ದೀವಿ. ಮೇಜರ್ ಫಸ್ಟು ವೃತ್ತಗಳನ್ನು ಫೋಕಸ್ ಮಾಡೋಣ, ಅವನ್ನ ಕ್ಲಿಯರ್ ಮಾಡಿಸೋಣ. ದೆನ್ ಆಲ್ ಪಾರ್ಕಿಂಗ್ ಅನ್ನು ರಸ್ತೆ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅಂತೂ ನಾನು ಮುಂಚೆಯಿಂದನೂ ತಗೊಂಡಿದ್ದೀನಿ, ವಿ ಆರ್ ಸ್ಟ್ರಿಕ್ಟ್ಲಿ ಫಾಲೋ, ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು ಪಾರ್ಕಿಂಗಿಗೆ ಒಂದು ನೋಟಿಫೈಡ್ ಅಂದರೆ ಒಂದು ಸರಿ ಲೆಫ್ಟ್ ಸೈಡ್ ಒಂದು ಪೂರ್ತಿ, ಟೂ ವೀಲರ್ಸ್ಗೆ ಈ ಕಡೆ ಒಂದು, ಈ ಥರ ಒಂದು ನಾವು ಅಧಿಸೂಚನೆ ಹೊರಡಿಸಿ ಬೋರ್ಡ್ ಹಾಕಿಸಿ, ಒಂದು ಜನಗಳಿಗೆ ಬಿಗಿನಿಂಗಲ್ಲಿ ಸ್ವಲ್ಪ ಹೆಸಿಟೇಷನ್ ಆಗುತ್ತೆ, ಬರ್ತಾ ಬರ್ತಾ ಅದೊಂದು ಡಿಸಿಪ್ಲಿನ್ ಆಗಿ ಅಭ್ಯಾಸ ಆಗ್ತದೆ. ನನಗೆ ಮೇಜರ್ ನಮ್ದು ರೋಡ್ ಸೇಫ್ಟಿ ನನಗೆ ಬಹಳ ಕನ್ಸರ್ನ್ ಇದೆ.
2: ಹೌದು, ಅದರ ಬಗ್ಗೆ ಸಾಕಷ್ಟು ಸಾರಿ ಮಾತಾಡಿದ್ದೀರಾ?
0: ಮಾತಾಡಿದ್ದೀನಿ
2: ಆಕಾಶವಾಣಿಯಲ್ಲಿ ಕೂಡ.
0: ಹೌದು ಹೌದು.
2: ಮುಂದಿನ ಕರೆಗೆ ಹೋಗೋದಕ್ಕಿಂತ ಮೊದಲು ಕಂದಾಯ ಇಲಾಖೆಯಿಂದ ಏನಾದರೂ ವಿಚಾರಗಳನ್ನು ಹೇಳುವಂಥದ್ದು ಜನಸಾಮಾನ್ಯ.
0: ಹೌದು, ಯಾಕಂದರೆ ನಮ್ಮದು ನಮ್ಮದೇ ಮದ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆ ಆಗ್ತದೆ. ಈಗ ನಾನು ಯಾಕೆ ಇದರಲ್ಲಿ ಹೇಳಬೇಕು ಅಂದರೆ, ನಮ್ಮ ಅನೇಕ ನಮ್ಮ ಕಂದಾಯ ಇಲಾಖೆಯಿಂದ ಒಂದು ಒಳ್ಳೊಳ್ಳೆಯ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಒಂದು ದರ್ಖಾಸ್ತು ಪೋಡಿ ಆಂದೋಲನ ಇರಬಹುದು, ಅಂದರೆ ಗೌರ್ಮೆಂಟ್ ಜಮೀನು ನಿಮಗೆ ಗ್ರ್ಯಾಂಟ್ ಆಗಿದ್ದರೆ ನಿಮಗೆ ಯಾವುದೇ ಅದರಲ್ಲಿ ದಾಖಲೆಗಳು ಇಂಡೀಕರಣ ಆಗಿರಲಿಲ್ಲ ಅಂದರೆ, ಅಂದರೆ ನಿಮಗೆ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಆರ್ ಟಿ ಸಿ ಇರ್ತದೆ, ಒಂದು ಸರಿ ಆರ್ ಟಿ ಸಿನೇ ಇರೋದಿಲ್ಲ ಅಂದರೆ ನಿಮ್ಮದು ಪಹಣಿನೇ ಇರೋದಿಲ್ಲ, ಗ್ರ್ಯಾಂಟ್ ಆಗಿರ್ತದೆ ಅಷ್ಟೇ, ಏನೋ ಒಂದು ಸಾಗುವಳಿ ಚೀಟಿ ಇರ್ತದೆ ಅಷ್ಟೇ, ಪಹಣಿ ಬಂದಿಲ್ಲ, ಅದೆಲ್ಲ ದುರಸ್ತಾಗಿರಲ್ಲ, ಪೋಡಾಗಿರಲ್ಲ. ಈ ಥರ ನಮ್ಮದು ದರ್ಖಾಸ್ತು ಪೋಡಿ ಆಂದೋಲನ ಅಂತ ಮಾಡ್ತಾ ಇದ್ದೀವಿ. ರೈತರಿಗೆ ಅದರಿಂದ ಏನಾಗ್ತದೆ, ದಶಕಗಳಿಂದ ಅವರಿಗೆ ಮಂಜೂರಿ ಆದ್ರೂ ದುರಸ್ತಿ ಆಗ್ದಲೇ ಹಾಗೆ ಇರ್ತದೆ, ಅದನ್ನು ಮಾಡಿಕೊಡೋದು ಮತ್ತು ಹೊಸ ಆರ್ ಟಿ ಸಿನ ಕ್ರಿಯೇಟ್ ಮಾಡೋದು. ತುಂಬ ಹಾಸನ ಜಿಲ್ಲೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ, ನಿಜವಾಗ್ಲೂ ತುಂಬ ಬೇರೆ ಎಲ್ಲ ಜಿಲ್ಲೆ ನಾವು ಮೊದಲ ಸ್ಥಾನದಲ್ಲಿದ್ದೇವೆ. ನಾನು ನೇರವಾಗಿ ಹೇಳ್ತೇನೆ, ದರ್ಖಾಸ್ತು ಪೋಡಿ ಆಂದೋಲನ ನಾನು ಒಬ್ಬಳೇ ಅಲ್ಲ, ನಮ್ಮ ಎಲ್ಲ
2: ಇಲಾಖೆ
0: ಅದರಲ್ಲೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಂದಾಯ ಇಲಾಖೆಯ ಸಚಿವರ ಒಂದು ನೇತೃತ್ವದಲ್ಲಿ ಮೇಲಾಧಿಕಾರಿಗಳು ಎಲ್ಲ ಒಂದು ಡ್ರೈವ್ ಮಾಡಲು ಒಬ್ಬರೇ ಕಾರಣ ಅಲ್ಲ, ಅದಕ್ಕೆ ಎಲ್ಲರೂ ಸೇರಿ ನಮ್ಮ ಹೆಮ್ಮೆಗೆ, ನಮ್ಮ ಜಿಲ್ಲೆಗೆ ಹೆಮ್ಮೆ. ಜೊತೆಯಲ್ಲಿ ನಾವು ಏನು ಮಾಡ್ತವೆ, ಕಂದಾಯ ಗ್ರಾಮಗಳು ಅಂತೇಳಿ ನೀವೆಲ್ಲ ಕೇಳಿರ್ಬೋದು, ಮೇಡಮ್ ಹಕ್ಕುಪತ್ರ ಕೊಡ್ತೀರಾ, ಏನದು ಹಕ್ಕುಪತ್ರ ಕೊಡ್ತೀರಿ, ಮನೆಗಳಿಗೆ ಹಕ್ಕುಪತ್ರ ಕೊಡ್ರಿ. ಅವರು ಅಷ್ಟೇ, ಅನೇಕ ದಶಕಗಳಿಂದ ಎಲ್ಲೋ ಮನೆ ಕಟ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಒಂದು ದಾಖಲೆ ಇರಲ್ಲ ಮನೆಗಳಿಗೆ. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಟೈಮ್ ಕಮ್ಮಿ ಇರೋದ್ರಿಂದ ಅದಕ್ಕೆ ಅವ್ರಿಗೆ ಹಕ್ಕುಪತ್ರವನ್ನು ಕೊಡ್ತವೆ. ಅದ್ರ ಜೊತೆಗೆ ಪೌತಿಕಾತ ಆಂದೋಲನ ಅಂತ ಮಾಡಿದ್ದೇವೆ, ಅವರು ವಾರಸುದಾರರೇನೋ ಅವ್ರಿಗೆ ಅವ್ರಿಗೆ ಅವರು ಮನೆ ಮನೆ ಇದಕ್ಕೆ ಅಧಿಕಾರಿಗಳು ಬಳಿ ಹೋಗೋದು ಬೇಕಾಗಿಲ್ಲ, ಅವರು ಮನೆ ಬಾಗಿಲಿಗೆ ಅವ್ರಿಗೆ ಪೌತಿ ಖಾತ ಅಂದರೆ ವಾರಸುದಾರರಿಗೆ ಅವ್ರಿಗೆ ಖಾತ ಬದಲಾವಣೆ ಮಾಡಿಕೊಡ್ತೇವೆ ಯಾರಾದರೂ ತೀರ್ಕೊಂಡಲ್ಲಿ. ಮತ್ತು ಇನ್ನೂ ಮುಖ್ಯವಾಗಿ ನಾವು ಮಾಡ್ತಾ ಇರೋದು ಆರ್ ಆರ್ ಟಿ ಕರೆಕ್ಷನ್ ಅಂತೇವೆ, ಇದು ತುಂಬ ಇಂಪಾರ್ಟೆಂಟ್. ಆರ್ ಆರ್ ಟಿ ಕರೆಕ್ಷನ್ ಅಂದರೆ ನಮ್ಮದು ಪಹಣಿಯಲ್ಲಿ ಯಾವುದೇ ತಿದ್ದುಪಡಿಗಳನ್ನು ಹಾಕಬೇಕು ಅಂದರೆ ಮೊದಲು ಎಲ್ಲ ಒಂದು ದೊಡ್ಡ ಒಂದು ಅವರ ಆರೆ ಹತ್ರ ಹೋಗ್ತಿದ್ರು, ತಹಸೀಲ್ ಆಫೀಸ್ ಹತ್ರ ಹೋಗಬೇಕಾಗಿತ್ತು, ಈಗ ತುಂಬ ಸರಳ ಇದೆ. ಆರ್ ಆರ್ ಟಿ ಕರೆಕ್ಷನ್ಗೆ ಮಾಡ್ಯೂಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ವಿಷಯನ ಒಂದು ಸವಿವರವಾಗಿ ನೆಕ್ಸ್ಟ್ ಒಂದು ವಾರ, ಅದಕ್ಕೆ ಒಂದು 1 ಅವರ್ ಬೇಕಾಗ್ತದೆ, ಜಸ್ಟ್ ಜನಗಳಿಗೆ ಆರ್ ಆರ್ ಟಿ ಕರೆಕ್ಷನ್ಸ್ ಅಂದರೆ ಪಹಣಿ ತಿದ್ದುಪಡಿಯಲ್ಲಿ ಯಾವ ರೀತಿ ನಡೀತದೆ, ನಮ್ಮ ಮಾಡ್ಯೂಲ್ಸ್ ಏನಿದೆ, ಆರ್ ಆರ್ ಟಿ ಕರೆಕ್ಷನ್ ಮಾಡ್ಯೂಲ್ ಅಥವಾ ಸಾಫ್ಟ್ವೇರ್ ತಾಂತ್ರಿಕತೆಯನ್ನು ಉಪಯೋಗಿಸಿ ನಾವು ಹೇಗೆ ಮಾಡ್ತಾ ಇದ್ದೇವೆ, ಜನಗಳಿಗೆ ಇದರಿಂದ ಏನೆಲ್ಲ ಅನುಕೂಲ ಆಗ್ತದೆ, ನಿಮ್ಮದು ಪಹಣಿಯಲ್ಲಿ ತಿದ್ದುಪಡಿ ಇರಬಹುದು ಅಥವಾ ಖಾತಾ ಬದಲಾವಣೆ ಇರಬಹುದು, ಇನ್ನೊಂದು ಏನಾದ್ರು ವಿಷಯಗಳಿದ್ರೆ ನಿಮಗೆ ಯಾವ ರೀತಿ ತೊಂದರೆ ಆಗ್ತದೆ, ಅದಕ್ಕೆ ಒಂದು ಸಪ್ರೇಟ್ ಒಂದು ಎಕ್ಸ್ಕ್ಲೂಸಿವ್ಲಿ ಒಂದು ದಿನ ಇಡೋಣ, ಆ ವಿಷಯವನ್ನು ಜನಗಳಿಗೆ ಕೊಡೋಣ. ಆರ್ ಆರ್ ಟಿ ಮಾಡ್ಯೂಲಲ್ಲಿ ಇನ್ನೂ ನಮ್ಮ ಕಂದಾಯ ಇಲಾಖೆ ಒಂದು ಹೆಜ್ಜೆ ಮುಂದೆ ಹೋಗಿ, ಜನರೇ ಅವರು ಅಪ್ಲಿಕೇಶನ್ ಹಾಕಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು. ಆಟೋ ಆರ್ ಆರ್ ಟಿ ಕರೆಕ್ಷನ್ ಆಟೋಮೇಟೆಡ್ ಆಟೋಮೇಷನ್ದು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎಷ್ಟೊಂದು ಇನ್ನೋವೇಟಿವ್ ಆಗಿ ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ಒಂದು ಪಾರದರ್ಶಕತೆಯನ್ನು ತರೋ ನಿಟ್ಟಿನಲ್ಲಿ, ದಕ್ಷತೆಯನ್ನು ತರೋ ನಿಟ್ಟಿನಲ್ಲಿ, ಮತ್ತು ರೈತರಿಗೆ ಒಂದು ಒಳ್ಳೆಯ ಸರ್ವೆಯನ್ನು ನೀಡುವ ನಿಟ್ಟಿನಲ್ಲಿ ಇದು ನಡೀತಾ ಇದೆ. ಇದನ್ನು ಒಂದು ಸಪ್ರೇಟಾಗಿ ಕಂದಾಯ ಇಲಾಖೆ ಒಂದು ಒಂದು ದಿನ ನಾವು ಡಿಸ್ಕಸ್ ಮಾಡೋಣ.
2: ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
3: ನಮಸ್ತೆ
2: ಸರ್. ನಮಸ್ತೆ, ಮಾತನಾಡಿ.
3: ನನ್ನ ಹೆಸರು ಮಾಲಿಂಗ ಅಂತ.
2: ಮಾಲಿಂಗ ಎಲ್ಲಿಂದ? ಮಾಲಿಂಗ ಅವರು
3: ಚನ್ನರಾಯಪಟ್ಟಣ ತಾಲೂಕು.
2: ಏನ್ ಸಮಸ್ಯೆ ಇದೆ ಹೇಳಿ.
3: ಹೊಂಗೇಹಳ್ಳಿಯಿಂದ.

0: ಹಂಗೆ ಹೇಳಿ ಮಾತಾಡಿ.
1: ನಮಸ್ತೆ ಮೇಡಮ್.
2: ನಮಸ್ತೆ ಮಹಾಲಿಂಗ ಅವರೇ.
1: ಮೇಡಮ್, ನಮ್ಮೂರಲ್ಲಿ ನೀರು, ವಾಟರ್ ಸಪ್ಲೈ ನೀರು ಇದಾಗಿರುತ್ತೆ. ಜೊತೆ ಎಲ್ಲ ಒಂದು ತಿಂಗಳಿಂದ ಬರೋಲ್ಲ ಮೇಡಮ್. ಒಂದ್ ತಿಂಗಳಿಂದ ಅವರು ಎಲ್ಲೋ ಗೇಟ್ ಇಟ್ಟಿರ್ತಾರೆ, ಎಲ್ಲೋ ಗೇಟ್ ವಾಲ್ ಇಟ್ಟಿರ್ತಾರೆ, ಯಾರೋ ತಿರ್ಸ್ಕೊಂಡ್ ಹೋಗ್ತಾರೆ. ನಾವು ಸ್ವಲ್ಪ ಬ್ಲೈಂಡ್ ಇದೀವಿ, ತಿರ್ಸ್ಕೆ ಬರಕ್ಕೆ ಸ್ವಲ್ಪ ಸಮಸ್ಯೆ ಆಗತ್ತೆ. ಹೇಳಕ್ ಹೋದ್ರೆ ಮಾಡ್ತೀವಿ, ರೆಡ್ ಮಾಡ್ತೀವಿ, ರೆಡ್ ಮಾಡ್ತೀವಿ ಅಂತೀವಿ ಅಂತಾರೆ. ಬಾವಿ ಹೊರಗಡೆ ಇದೀವಿ ನಾವು ಮನೆಯಿಂದ.
2: ನಿಮ್ಮ ಒಬ್ಬರಿಗೇನೆ ತೊಂದರೆ ಇದೆನಾ ಇದು?
1: ಇಲ್ಲ, ಎಲ್ರಿಗೂ. ಇಲ್ಲಿ
2: ಎಷ್ಟು ಜನ
1: ಇದ್ದಾರೆ? ಎಲ್ಲರಿಗೂ.
2: ಎಷ್ಟು ಮನೆ ಇದೆ ಅಲ್ಲಿ?
1: ಇಲ್ಲಿ ಒಂದ 10-15 ಮನೆ ಇದೆ. ಹಾಗಾಗಿ ಮತ್ತೆ ನೀವೊಂದ್ಸತಿಯ ಇದು ಬ್ಲೈಂಡರ್ಗೆ ಸ್ವಲ್ಪ ಒಂದು ಮಾಹಿತಿ ಮಾಡ್ಬೇಕಾಗತ್ತೆ ಆಕಾಶವಾಣಿಯಲ್ಲಿ ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಸ್ವಲ್ಪ ದುಡ್ಡು ಅಮೌಂಟ್ಗಳು ಬರ್ತಾ ಇಲ್ಲ ನಮಗೆ, ಬರ್ತಾ ಇರೋ ಪೆನ್ಷನ್ಗಳು ಬರ್ತಾ ಇಲ್ಲ, ಸಮಸ್ಯೆಗಳು ಆಗ್ತವೆ. ಅದೊಂದ ನೀವೊಂದ್ಸತಿ ಇದ್ ಮಾಡ್ಬೇಕಾಗತ್ತೆ.
2: ಥ್ಯಾಂಕ್ ಯು ಮಾಲಿಂಗ್ ಅವರೇ. ನೋಡಿ, ಇವ್ರು ಹೇಳಿದ್ದು ಒಂದು ವಿಚಾರ. ಡಿಸಬಿಲಿಟಿ ಡಿಪಾರ್ಟ್ಮೆಂಟ್, ನಾನು ಆಕ್ಚುಲಿ ಅಲ್ಲಿ ಮೊದಲು ಕಮಿಷನರ್ ಅಂಡ್ ಡೈರೆಕ್ಟರ್ ಇದ್ದೆ ನಾನು. ಹಾಗಾಗಿ ಆ ಇಲಾಖೆ ತುಂಬ ಚೆನ್ನಾಗಿ
0: ಗೊತ್ತಿದೆ,
2: ಒಳ ಹೊರಗಳು ಗೊತ್ತಿದೆ. ಅಂದರೆ ನಮ್ಮ ಅಂಗವಿಕಲರಿಗೆ ಅಥವಾ ವಿಶೇಷ ಚೇತನರಿಗೆ ಏನೆಲ್ಲ ಸೌಲಭ್ಯಗಳು ಉಂಟು ಮತ್ತು ಅವನ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಭಾಳ ಇದಿದೆ, ಮತ್ತು ಕಾಳಜಿನೂ ಇದೆ. ನೀವು ಇನ್ನೊಂದು ಪ್ರೋಗ್ರಾಮ್ ಮಾಡೋಣ. ಇವರು ಹೇಳಿದಾಗೆ ವಿಶೇಷ ಚೇತನರಿಗೆ ಬ್ಲೈಂಡ್ ಇರಬಹುದು, ವಿಜುವಲ್ ಇಂಪೇರ್ಡ್ ಅಂತೇವೆ, ಎಲ್ಲ ಲೋಕೋಮೋಟರ್ ಇರಬಹುದು, ಇವೆಲ್ಲನೂ ನಾವೊಂದು 21 ಟೈಪ್ಸ್ ಆಫ್ ಡಿಸಬಿಲಿಟಿ ಇದೆ ನಮ್ಮಲ್ಲಿ. ಅವ್ರು ಎಲ್ಲರನ್ನೂ ಉದ್ದೇಶಿಸಿ ಅವ್ರಿಗೆ ಯಾವ್ಯಾವ ಯೋಜನೆಗಳಿದೆ ಸರ್ಕಾರದಿಂದ, ಮತ್ತು ಅವನ್ನ ಯಾವ ರೀತಿ ಪಡ್ಕೊಳ್ಬೇಕು, ಅವರು ಎಷ್ಟೋ ಜನ ಯಾಕೆ ಪಡ್ಕೊಳಲ್ಲ ಅಂದರೆ ಅವ್ರು ಹೆಂಗೆ ಪಡಿಬೇಕು ಅನ್ನೋದೇ
0: ಗೊತ್ತಿರಲ್ಲ.
2: ಬರೀ ಪೆನ್ಷನ್ ಅಷ್ಟೇ ಅಲ್ಲ, ಇತರ ಯೋಜನೆಗಳು ಏನೇನು ಇರ್ತದೆ ಅದ್ರ ಬಗ್ಗೆ ಎಲ್ಲ ಒಂದು ದಿನ ನಾವು ಮಾತಾಡೋಣ. ಇನ್ನು ಮಹಾಲಿಂಗ್ ಅವರೇ, ನೋಟ್ ಮಾಡ್ಕೊಂಡಿದ್ದೀನಿ. ಈಗ ನಿಮ್ಮದು ವಾಟರ್ ಸಪ್ಲೈದು ಏನು ಹ್ಯಾಂಪರಿಂಗ್ ಆಗಿದೆ, ಗೇಟ್ ವಾಲ್ ಯಾರೋ ತಿರ್ಸ್ಕೊಂಡು ಹೋಗಿಬಿಡ್ತಾರೆ, ಬಟ್ ನಾನು ಖಂಡಿತ ವಾಟರ್ಮ್ಯಾನ್ ಅವ್ರಿಗೆ ಮತ್ತು ಕನ್ಸರ್ನ್ ಇವರಿಗೆ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ, ಈ ಥರ ನಿಮಗೆ ತೊಂದರೆ ಆಗದಿರೋ ಹಾಗೆ ಕುಡಿಯೋ ನೀರನ್ನು ವಿಷಯದಲ್ಲಿ.
0: ಕರೆಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ ಮೇಡಮ್. ಇನ್ನೊಂದು 10 ನಿಮಿಷ ಮುಂದುವರಿಸ್ಬೋದಲ್ಲ ತಮ್ಮ ಅನುಮತಿ ಮೇರೆಗೆ? ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ. ನಿಮ್ಮ ಹೆಸರು ಹೇಳಿ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ.
1: ಹಾಸನ ಚಂದು ಅಂತ.
0: ಚಂದು ಹೇಳಿ.
1: ಈಗ ಹಾಸನದಲ್ಲಿ ಒಂದು ಮಹಾನಗರ ಪಾಲಿಕೆ ಆಗಿದೆ, ಅದಿಯಿಂದ ಆಟೋಗಳು ಮೀಟರ್ಗಳಿಗೆ ಹಾಕಲ್ಲ, ಮೀಟರ್ಗಳೇ ಇಲ್ಲದಕ್ಕಿಲ್ಲ. ಅದೊಂದು
0: ನಿಮ್ಮ ಸಮಸ್ಯೆ ಗಮನಕ್ಕೆ ಬಂದಿದೆ ಮೇಡಮ್, ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಚಂದು.
1: ಇನ್ನೊಂದು
0: ಉತ್ತರ ಹೇಳ್ತಾರೆ.
1: ಅಂದ್ರೆ ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳಿದೆ ಫುಟ್ಪಾತ್ ಬಗ್ಗೆ ಒಂದು ಕೇಳಿದೆ, ಎವಿ ಕೆ ಕಲಿ ರೋಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ಫುಲ್ ಅಕ್ರಮವಾಗಿ ಅಂಗಡಿಗಳು ಇಟ್ಕೊಂಡಿರ್ತಾರೆ ಅಂತ, ಇನ್ನು ಏನು ಆಗಿಲ್ಲ ಅದು.
0: ಎವಿ ಕೆ ಕಾಲೇಜ್ ಅಲ್ವಾ?
1: ರೋಡ್ ಈಗ ಪ್ರೋಗ್ರಾಮ್ ಉತ್ಕೊಂಡು ಹೋಯ್ತಾರ ಅವ್ರು ಮೇಡಮ್, ಹಂಗೆ ಆಫೀಸ್ ಹೋಗ್ಬೇಕು ಅಂತ ಹಂಗೆ ಹೋಗ್ಬೇಕು ಅವರು,
0: ಹಂಗೆ ನೋಡ್ಕೊಂಡು ಹೋಗ್ಬಿಡಿ ಅಂತ. ಆಯ್ತು ಚಂದ.
2: ಚಂದು ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಅವರು. ಆಯ್ತಲ್ಲ, ವೆರಿ ಗುಡ್. ಒಂದು ಆಟೋ ಡ್ರೈವರ್ಸ್ದು ಇದು ನನಗೆ ಒಂದು 2-3 ಬಾರಿನು ಕಂಪ್ಲೇಂಟ್ ಬಂದಿದೆ ನೋಡಿ. ಒಂದು, ಅವರು ಜೀವನವನ್ನು ಸಾಗಿಸ್ತಾ ಇರ್ತಾರೆ, ಸಾಗಿಸ್ಲಿ, ಆದರೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು, ಹರಾಸ್ಮೆಂಟ್ಗಳು ಆಗಬಾರ್ದು, ಅವ್ರನ್ನ ಎಕ್ಸ್ಪ್ಲಾಯ್ಟೇಷನ್ ಮಾಡಬಾರ್ದು. ಎಸ್ಪೆಷಲಿ ಈ ನಮ್ಮ ಕೆ ಎಸ್ ಆರ್ ಟಿ ಸಿ
0: ಬಸ್
2: ಸ್ಟ್ಯಾಂಡ್ ನಿಲ್ದಾಣದಲ್ಲಿಂದ ನನಗೆ ದೂರು ಬಂದಿದೆ. ಆರ್ ಟಿ ಓ ಅವ್ರ ಜೊತೆ ಈಗ ಆಲ್ರೆಡಿ ಒಂದು ಸಭೆ ಮಾಡಿದ್ದೇನೆ. ಅಲ್ಲಿ ತುಂಬಾ ಏನು ಮಾಡೋದು, ನೀವು ನಮ್ಮ ಗಾಡಿಗೆ ಬನ್ನಿ, ನಮ್ಮ ಗಾಡಿಗೆ ಬನ್ನಿ ಅಂತ ಅವ್ರನ್ನ
0: ಒತ್ತಾಯ
2: ಮಾಡಿ ಕೆಳಗಿಳಿದ ತಕ್ಷಣ ಬಲವಂತವಾಗಿ ಕರ್ಕೊಂಡು ಹೋಗೋದು ಒಂದು ಮಾಡ್ತಾರೆ. ಎರಡನೇದು, ಯಾರು ಮೊದಲನೇದಾಗಿ ಹೇಳಿರ್ತಾರೆ ಒಂದು ದರವನ್ನು, ಇನ್ನು ಬೇರೆಯವರು ಬಂದು ಅದಕ್ಕಿಂತ ಕಮ್ಮಿ ತೆಗೆದು ಕೊಡ್ತೀವಿ ಅಂತ ಬಂದರೆ ಫೈಟ್ ಶುರು
0: ಆಗ್ಬಿಡ್ತೀವಿ.
2: ತುಂಬ ಎಷ್ಟು ಇನ್ಡೆಪ್ತ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ ಅಂದರೆ ಅಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ತದೆ, ಅವ್ರು ಯಾವ ರೀತಿ ವರ್ತಿಸ್ತಾರೆ ಅನ್ನೋದ್ರ ಬಗ್ಗೆ. ಈಗ ನಾವು ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಇದ್ದೇವೆ, ಒಂದು ಪ್ರಿಪೇಯ್ಡ್ ಟೈಪ್ ಅಲ್ಲಿ ಏನಾದರೂ ಒಂದು ಮಾಡೋಣ.
0: ಪ್ರಿಪೇಯ್ಡ್ ತುಂಬಾ ದಿವಸದ ಒಂದು ನಿರೀಕ್ಷೆ
2: ಇದೆ, ಅದೊಂದು ಇಲ್ಲ ಒಂದು ಸಭೆ ಆಗಿದೆ. ಈಗ ಒಂದು PPP ಮಾಡೆಲ್ ಏನಾದ್ರು ಮಾಡೋಣ. ಇದು ಏನು ಅಂದ್ರೆ ನಮ್ಮ ಆಟೋ ಡ್ರೈವರ್ಸ್ಗಳಿಗೂ ಎಲ್ಲರೂ ಹಂಗಿರಲ್ಲ, 100 ಜನ ಇದ್ರೆ ಅದರಲ್ಲಿ ಒಂದು 10 ಜನ ಆತರ ಮಾಡಿ ಕೆಟ್ಟ ಹೆಸರು ಉಳಿದವರಿಗೆ ತಂದ್ಬಿಡ್ತಾರೆ. ಎಲ್ಲರೂ ಆತರ ಇಲ್ಲ, ತುಂಬಾ ಒಳ್ಳೆಯವರು ಇದ್ದಾರೆ. ಯಾಕಂದ್ರೆ ನಾನು ಆಟೋ ಡ್ರೈವರ್ ಸಂಘದ ಜೊತೆಯಲ್ಲಿ ಅನೇಕ ಸಭೆ ಮಾಡಿದ್ವಿ, ಆಮೇಲೆ ಅವ್ರಿಗೆಲ್ಲ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ, ಆಮೇಲೆ ಸಂಚಾರಿ ನಿಯಮಗಳ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ವಿ ಅವ್ರಿಗೆ. ಹಾಗಾಗಿ ಅವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಬಟ್ ಜೊತೆಯಲ್ಲಿ ಸಹ ಸಾರ್ವಜನಿಕರಿಂದ ದೂರ ಬರಬಾರ್ದು, ಆ ರೀತಿಯಾಗಿ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ನೋಡಿ, ನಾವೆಲ್ಲ ಸಮಬಾಳು ಅಲ್ಲ,
0: ಸಹಬಾಳ್ವೆ
2: ಜೀವನ ಸಮಾಜನೇ ಹಾಗೆ ನಿರ್ಮಾಣ ಆಗ್ತದೆ, ಒಬ್ಬರಿಂದ ಅಲ್ಲ, ಎಲ್ಲರೂ ಸೇರಿನೇ ಅದು ಆಗೋದು.

0: ಇಬ್ಬರನ್ನೂ ಸಹ ಸೇರಿಸ್ಕೊಂಡು ನಾವು ಯಾವ ರೀತಿ ಪರಿಹಾರ ಮಾಡಬೇಕು ಸಮಸ್ಯೆಗೆ. ಇನ್ನೊಂದು ಎ ವಿ ಕೆ ಕಾಲೇಜ್ ಎನ್ಕ್ರೋಚ್ಮೆಂಟ್, ನಾನು ಹೇಳಿದೆ ಎನ್ಕ್ರೋಚ್ಮೆಂಟ್ ಇಶ್ಯೂಗಳ ಬಗ್ಗೆ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ನಾವು ನೀವು ಈಗ ನೋಡೋದು ಅಲ್ಲ, ನಾವು ಸಿಟಿ ಸುತ್ತಾ ಇದ್ದೀವಿ ಅಂದರೆ ನೋಡ್ತಾನೆ ಇರ್ತೇವೆ, ಮತ್ತು ಇಮಿಡಿಯೇಟಾಗಿ ಫೋನು ಮಾಡ್ತೇವೆ ಕಾರ್ಪೊರೇಷನ್ನ ಇವರಿಗೆ. ಬಟ್ ಕಾರ್ಪೊರೇಷನ್ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿ ಅಲ್ಲಿ ಒಂದು ವರದಿ ತೆಗೆದುಕೊಂಡು ಅವ್ರಿಗೆ ಯಾವ ರೀತಿ ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡಬೇಕು, ಅವ್ರನ್ನ ಪರಿಹಾರ ಮಾಡಬೇಕು, ಆ ಸಮಸ್ಯೆಯನ್ನು ನಾನು ಚರ್ಚೆ ಮಾಡ್ತೇನೆ.
1: ಇದು ಹೊಸ ಬಸ್ ನಿಲ್ದಾಣದ ಜೊತೆಗೆ ಮೇಡಮ್ ರೈಲ್ವೆ ನಿಲ್ದಾಣದಿಂದಲೂ ಕೂಡ ಒಂದು ಪ್ರಿಪೇಯ್ಡ್ ಆದ್ರೆ
0: ಒಳ್ಳೇದಿರ್ತದೆ,
1: ಅದು ಸ್ವಲ್ಪ ದೂರ ಇರೋದ್ರಿಂದ ಎರಡು ಕಡೆಯಿಂದ ಮಾಡಿದ್ರೆ ನಮ್ಮ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ
2: ಸರ್. ನಮಸ್ತೆ ಸರ್, ನಾನು ಬಾಳ್ಪೇಟೆ ಚಿನ್ನಳ್ಳಿ ಈಶ್ವರ್ ಮಾತಾಡ್ತೀನಿ.
1: ಮಾತಾಡಿ ಈಶ್ವರ್, ಏನ್ ಸಮಸ್ಯೆ ಇದೆ ಹೇಳಿ.
2: ಮೇಡಮ್
1: ಮಾತಾಡಿ ಮಾತಾಡಿ, ಕೇಳಿಸ್ಕೊಳ್ತೀವಿ.
2: ಈಶ್ವರ್ ಅಂತ ಮೇಡಮ್ ನಾನು.
0: ನಮಸ್ಕಾರ ಈಶ್ವರ್ ಅವರೇ.
2: ನಮಸ್ತೆ ಮೇಡಮ್. ನಾವು ಏನಂದ್ರೆ ಈಗ ಶಾಲೆಗಳಲ್ಲಿ ನಾವೆಲ್ಲ ನಾವು ನೀವೆಲ್ಲ ಶಾಲೆಯಿಂದ ಎಲ್ಲ ಕೆಲಸ ಕೈ ತೋಟದಲ್ಲಿ ಕೆಲಸ ಮಾಡಿದ್ವಿ, ಸ್ಪೋರ್ಟ್ಸ್ ಆಡಿದ್ವಿ, ವಿದ್ಯಾಭ್ಯಾಸ ಮಾಡಿದ್ವಿ. ಈ ದಿನಗಳಲ್ಲಿ ಏನಂತಂದ್ರೆ ಶೌಚಾಲಯ ಕ್ಲೀನ್ ಮಾಡೋದು ಒಂದು ಈ ದೊಡ್ಡ ಸಮಸ್ಯೆ ಆಗಿದೆ ಮೇಡಮ್ ಈಗ ಶಾಲೆಗಳಲ್ಲಿ. ಅದನ್ನ ಒಂದು ಈಗ ಯಾವ ಹೈಸ್ಕೂಲ್ ಆಗ್ಲಿ ಕಾಲೇಜ್ಗಳಲ್ಲಾಗ್ಲಿ ಅಟೆಂಡರ್ ಗುಮಸ್ತರು ಪಿಒನ್ಗಳಲ್ಲಿ ಇರ್ತಾರೆ. ಅದೇ ರೀತಿ ಒಂದು ಶಾಲೆಗಳಿಗೆ ಒಂದು ಅಟೆಂಡರ್ ಪಿಒನ್ ಬಂದ್ರೆ ನಮ್ಮ ಮುಂಬರುವ ದಿನಗಳಲ್ಲಿ ಮಕ್ಕಳು ಶುಚಿ ರುಚಿ ಎಲ್ಲ ಚೆನ್ನಾಗಿರ್ತದೆ ಅಂತ ನನ್ನೊಂದು ಅಭಿಲಾಷೆ.
0: ಇದು ಈಶ್ವರ್ ಅವರು ಹೇಳೋದಕ್ಕೆ ಸ್ವಲ್ಪ ನಂದು ಅಭಿಪ್ರಾಯ ಬೇರೆ ಇದೆ. ಈಶ್ವರ್ ಅವರು ಏನ್ ಹೇಳ್ತಾರೆ, ಶಾಲೆಗಳನ್ನ ಅದರಲ್ಲಿರೋ ವಾಶ್ರೂಮ್ಸ್ನ ಕ್ಲೀನ್ ಮಾಡೋಕ್ಕೆ ಒಬ್ಬರನ್ನ ಇಟ್ಕೊಳ್ಬೇಕು ಅನ್ನೋದು. ಈಗ ನಮ್ಮ ಹಾಸನದಲ್ಲೇ ಸುಮಾರು 3,000 ಶಾಲೆ ಇದೆ, ಇನ್ಕ್ಲೂಡಿಂಗ್ ಪ್ರೈವೇಟ್, ಆಯ್ತಾ, ಖಾಸಗಿ ಗೀಸಾಗಿ ಎಲ್ಲ ಸೇರಿ ಹೇಳ್ತೇನೆ. ಈವನ್ ಖಾಸಗಿ ಹೊರತುಪಡಿಸಿದನು ಸಹ ನಮ್ಮಲ್ಲಿ ಸುಮಾರು 2,000 ಸಮಥಿಂಗ್, ನಮ್ಮ 300 ಸಮಥಿಂಗ್ ನಮ್ಮ
3: ಗೌರ್ಮೆಂಟ್
0: ಸರ್ಕಾರಿ ಶಾಲೆಗಳಿದೆ. ಅವರನ್ನ ಪ್ರತಿಯೊಂದಕ್ಕೂ ಒಬ್ಬರನ್ನ ವಾಶ್ರೂಮ್ಗೆ ಕ್ಲೀನ್ ಮಾಡೋಕ್ಕೆ ಇಟ್ಕೊಳೋದು ಕಷ್ಟ ಆಗಬಹುದು ಅಲ್ವಾ. ಬಟ್ ನಾನು ನನಗೆ ಮೊದಲೇ ಇವರು ಹೇಳಿದಾಗೆ ಮೊದಲಿಂದನೂ ನಮಗೆ ಅನಿಸೋದು ಅಂದರೆ ನಾವು ಯಾಕೆ ಶೌಚಾಲಯಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋ ಬಗ್ಗೆ ಟ್ರೈನ್ ಮಾಡಲ್ಲ ನಮ್ಮ ಮಕ್ಕಳುಗಳಿಗೆ ಅಂತ
1: ಹೇಳಿ.
0: ಬರೀ ನೀರು ಹಾಕೋದಲ್ಲ, ಸ್ವಚ್ಛವಾಗಿ ನಾವು ಯೂಸ್ ಮಾಡಬೇಕು ಮತ್ತು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಇಲ್ಲೇ ನಾವು ಇಲ್ಲಿ ತಪ್ಪು ಮಾಡ್ತಾ ಇರೋದು. ಏನು ಮಾಡ್ತೇವೆ, ಗಲೀಜು ಮಾಡೋದು ನಾವು ಇನ್ನೊಬ್ರು ಬಂದು ಕ್ಲೀನ್ ಮಾಡಲಿ ಅನ್ನೋದನ್ನ ನಮ್ಮಲ್ಲಿ ಭಾಳ ಒಂದು ಇದರಲ್ಲೇ ಬಂದುಬಿಟ್ಟಿದೆ ಅನಿಸುತ್ತೆ. ನಾನು ನಂದು ಕೆಲಸ ಅಥವಾ ನನ್ನ ಗಲೀಜು ಮಾಡೋದು ಅಷ್ಟೇ, ರಸ್ತೆಯಲ್ಲಿ ಕಸ ಆಗ್ಬೋದು ಅಥವಾ ಇನ್ನೊಂದು ಆಗ್ಬೋದು, ಇದು ಇನ್ನೊಬ್ರು ಬಂದು ಅದನ್ನು ಸ್ವಚ್ಛ ಮಾಡಬೇಕು. ಇದು ಸ್ವಲ್ಪ ಗಂಭೀರ ಸಮಸ್ಯೆ ಇದೆ. ಇದು ಸರಳ ಇಲ್ಲ, ಕಾಂಪ್ಲೆಕ್ಸ್ ಅಂದರೆ ಇದು ಕಠಿಣ ಸಂಕೀರ್ಣ ಸಮಸ್ಯೆ. ಇದು ಒಂದಲ್ಲ, ಬರೀ ಒಂದು ಆಯಿತು, ನೀವು ಡಿ ಗ್ರೂಪ್ ಒಬ್ಬರನ್ನ ತಗೊಳ್ತೀರಿ ಸ್ವಚ್ಛ ಮಾಡೋಕ್ಕೋಸ್ಕರನೇ ವಾಶ್ರೂಮ್ಸು, ಅವ್ರು ಸ್ವಚ್ಛ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ, ಹೌದಲ್ಲ, ಮತ್ತು ಅವ್ರನ್ನ ವಾಚ್ ಮಾಡೋಕ್ಕೆ ಇನ್ನೊಬ್ಬರ. ಇದು ಭಾಳ ಸಂಕೀರ್ಣ ಇದೆ ಸಮಸ್ಯೆ ಒಂದು. ಈಗ ಸದ್ಯದಲ್ಲಿ ಏನು ಅಂದರೆ ನಮಗೆ ಇರೋದು ಒಂದೇ ಸೊಲ್ಯೂಷನ್, ಒಂದು ಏನದು ಶೌಚಾಲಯ ಬಳಕೆ ಒಂದು ಇದು, ನಾವು ಟಾಯ್ಲೆಟ್ ಟ್ರೈನಿಂಗ್ ಅಂತೇವೆ,
1: ಹೇಗೆ
0: ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು,
1: ಸ್ವಚ್ಛವಾಗಿ ಇಡುವ.
0: ಈಗ ನೋಡಿ ಜಪಾನ್ ಮತ್ತು ಇತರ ದೇಶಗಳಲ್ಲಿ ಯಾರು ಅಲ್ಲಿ ಇನ್ನೊಬ್ಬರು ವಾಶ್ರೂಮ್ಗೆ ಕ್ಲೀನ್ ಮಾಡೋಕ್ಕೆ ಇರೋಲ್ಲ. ಈಗ ನಮ್ಮ ಮನೆಗಳಲ್ಲಿ ನಮ್ಮ ವಾಶ್ರೂಮ್ ನಮಗೆ ಇನ್ನೊಬ್ಬರು ಮೊದಲೆಲ್ಲ ಇತ್ತು, ಹಿಂದಿನ ಕಾಲದಲ್ಲಿ ಬಂದು ಕ್ಲೀನ್ ಮಾಡಿ ಹೋಗೋರು. ಈಗ ಹಾಗಲ್ಲ, ನಮ್ಮ
1: ವಾಶ್ರೂಮ್
0: ಶೌಚಾಲಯಗಳನ್ನು ನಾವೇ ಸ್ವಚ್ಛವಾಗಿ ಇಟ್ಕೊಳ್ತೇವೆ. ಎಷ್ಟು ಚೆನ್ನಾಗಿ ಬೇರೆ ಯಾವುದೇ ರೂಮ್ಗಿನ ಅದು ಚೆನ್ನಾಗಿರ್ತದೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಸೊ ಹಾಗಾಗಿ ಶೌಚಾಲಯ ನಮ್ಮ ಕಲ್ಚರ್ಲಿ ಬರಬೇಕು. ಶೌಚಾಲಯಗಳನ್ನು ಅವರ ಶೌಚಾಲಯಗಳನ್ನು ಅವರೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಇನ್ನೊಬ್ಬರು ಬಂದು ಸ್ವಚ್ಛ ಮಾಡೋದಲ್ಲ. ಮೊದಲು ಇನ್ನೂ ಗಂಭೀರ ವಿಷಯಗಳಿರೋದು, ಇನ್ನೊಬ್ಬರು ಬಂದು ಅದನ್ನು ಸ್ವಚ್ಛ ಮಾಡೋದು ನೋ. ಈಗಲೂ ನಾವು ಅದನ್ನು ನಾವು ರೆಫ್ಯೂಸ್ ಮಾಡ್ತೇವೆ, ಆ ಥರ ಮಾಡಬಾರ್ದು. ಒಂದು ಇನ್ನೂ ಡಿ ಗ್ರೂಪ್ ಬರಲಿ ಇದು ಬರಲಿ, ಶಾಲೆಗಳಲ್ಲಿ ಕಸ ಬಡಿಲಿಕ್ಕೆ ಇಲ್ಲ, ಇದಿಲ್ಲ, ಅನೇಕ ಸಮಸ್ಯೆಗಳು ಶಿಕ್ಷಣ ಇಲಾಖೆಯಲ್ಲೂ ಸಹ ಅವರು ಫೇಸ್ ಮಾಡ್ತಾ ಇದ್ದಾರೆ. ನಮಗೆ ಅದು ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿಲ್ಲ, ಕ್ರಿಯೇಟೇ ಆಗಿಲ್ಲ ಆ ಹುದ್ದೆಗಳು. ಸೊ ಹಾಗಾಗಿ ಎಸ್ ಡಿ ಎಂ ಅಲ್ಲಿ ಏನಿರ್ತದೆ, ಒಂದು ನಮ್ಮ ಶಾಲಾ
3: ಶಿಕ್ಷಣ
0: ಅವರ ಸ್ಟೂಡೆಂಟ್ಸ್ ಅವರ ಪೇರೆಂಟ್ಸ್ಗಳ ಒಂದು ಸಮಿತಿ ಇರ್ತದೆ, ಪೋಷಕರ ಸಮಿತಿ ಇರ್ತದೆ, ಅವರು ಒಂದು ಟೀಮ್ ಮಾಡಿಕೊಂಡು ಅವರು ವಾಲೆಂಟ್ ನೋಡ್ರಿ, ಅವರ ಶಾಲೆ ನಮ್ಮ ಶಾಲೆ, ನಮ್ಮ ಶಾಲೆ ನನ್ನ ಹೆಮ್ಮೆ, ನನ್ನ ಶಾಲೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ನನ್ನ ಶಾಲೆ ಶೌಚಾಲಯ ನೀಟಾಗಿರಬೇಕು, ನನ್ನ ಶಾಲೆಯ ಅಂಗಳ ಆಟದ ಬಯಲು ನೀಟಾಗಿ ಇರಬೇಕು, ಸ್ವಚ್ಛವಾಗಿ ಇರಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು. ಇದು ಎಲ್ಲ ಪೋಷಕರ ಭಾಗಿತ್ವ ಅನಿವಾರ್ಯ ಮತ್ತು ಅವಶ್ಯ. ಪೋಷಕರಿರಬೇಕು, ಶಿಕ್ಷಕರಿರಬೇಕು, ದೆನ್ ಮಕ್ಕಳ ಒಂದು ಭವಿಷ್ಯ ಉತ್ತಮವಾಗ್ತದೆ. ಒಂದು ಶಾಲೆ ಚೆನ್ನಾಗಿದೆ ಅಂತಂದರೆ ಅದರಲ್ಲಿ ಈ ಮೂವರ ಪಾತ್ರ ತುಂಬ ಇರ್ತದೆ.
1: ಮೇಡಮ್, ಮುಂದಿನ ಕರೆಗೆ ಹೋಗೋದಕ್ಕಿಂತ ಮೊದಲು ಸ್ವಲ್ಪ ಈಗ ಗುಡುಗು ಸಿಡಿಲಿನ ಅಬ್ಬರ ಜಾಸ್ತಿ ಇದೆ ಮಳೆ ಬಂದಂಥ ಸಂದರ್ಭದಲ್ಲಿ, ವಿಪತ್ತು ನಿರ್ವಹಣೆ ಬಗ್ಗೆ ಏನಾದರೂ ಒಂದಷ್ಟು ನಮ್ಮ ಕೇಳುಗರಿಗೆ ಹೇಳ್ಬೋದು.

0: ಕಂಡು ಬರ್ತಾ ಇರೋದು ಈಗ ಸಿಡಿಲು. ಮೊನ್ನೆ ಹಾಲೂರಲ್ಲಿ ಒಬ್ಬ ವೃದ್ಧೆ 70 ವರ್ಷದ ವೃದ್ಧೆ ಸಿಡಿಲು ಬಡಿದು ತೀರು ಹೋದ್ರು. ಹಾಗಾಗಿ ಸಿಡಿಲು ಅನ್ನಿಂದ ಒಂದು ರಕ್ಷಣೆ ಮಾಡ್ಕೊಳೋದು, ಒಂದು ನಾವು ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೇವೆ ಯಾವ ರೀತಿ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತೇಳಿ. ಅದಕ್ಕೆ ಒಂದು ಇನ್ನೊಂದು ದಿನ ನಾವು ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ ಬೇಕಿದ್ರೆ. ಬಟ್ ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಸರ್ಕಾರದಲ್ಲಿ ಏನೇನು ಅವ್ರಿಗೆ ಅನುಕೂಲ ಅಂದರೆ ಸಹಾಯಹಸ್ತ ಕೊಡ್ತಾರೆ ಅಂತ ಹೇಳಿ ಸಿಡಿಲು ಬಡದವ್ರಿಗೆ ಒಂದು 5 ಲಕ್ಷ ಪರಿಹಾರ ಇರ್ತದೆ. ಈಗ ಹಾವು ಕಚ್ಚೋದು ಇರ್ತದೆ, ಆಕಸ್ಮಿಕ ಸಾವುಗಳು ಕೆಲವು ಹಾಕ್ತಿರ್ತದೆ, ಅವ್ರಿಗೆ 2 ಲಕ್ಷ ಪರಿಹಾರವನ್ನು ಕೊಡ್ತವೆ. ಇನ್ನು ಮನೆಗಳು ಬೀಳ್ತಾ ಇರ್ತದೆ, ಅವ್ರಿಗೂ ಸಹ 1,20,000 ಸಂಪೂರ್ಣ ಮನೆ ಬಿದ್ದರೆ ಮತ್ತೆ ಅವ್ರಿಗೆ ಕಟ್ಕೊಳ್ಳಿಕ್ಕೆ ಒಂದು ಸಹಾಯವನ್ನು ಮಾಡ್ತಾರೆ. ಭಾಗಶಃ ಇದ್ರೆ 60,000 ಈ ಥರ ಇರ್ತದೆ. ಜೊತೆಗೆ ಜಾನುವಾರುಗಳಿಗೂ ಸಹ ಪರಿಹಾರ ಇರ್ತದೆ. ದೊಡ್ಡ ಜಾನುವಾರು ತೀರ್ಕೊಂಡ್ರೆ ಸಿಡಿಲು ಬಡಿದು ಅಥವಾ ಯಾವುದೇ ಒಂದು
1: ಜಾನುವಾರು
0: ಪ್ರಕೃತಿ ವಿಕೋಪದಿಂದ ಆದರೆ ಅವರಿಗೆ ಪರಿಹಾರ ಇರ್ತದೆ. 37,000 ಅವರಿಗೆ ಕೊಡ್ತವೆ. ಸಣ್ಣ ಜಾನುವಾರು ಆಗಿದ್ರೆ 20,000 ಕೊಡ್ತವೆ. ಅಂದರೆ ಕುರಿ ಮೇಕೆ ಈ ಥರ ಎಲ್ಲ ಒಂದು ಪರಿಹಾರದ ಇದು ಇರ್ತದೆ. ಅದು ಇಲ್ಲೇನು ಸಮಸ್ಯೆ ಇಲ್ಲ. ಜೊತೆಗೆ ಈ ಪ್ರಕೃತಿ ವಿಕೋಪದಲ್ಲಿ ನಮಗೆ ಈಗ ನೆರೆ ಬರಬಹುದು, ಮಳೆ ಬರಬಹುದು, ಸಡನ್ ಆಗಿ ಇದು ಇರಬಹುದು. ಅದಕ್ಕೆ ನಮ್ಮ ಜನಗಳು ಸಹ ತಯಾರಾಗಿರ್ಬೇಕು. ಎಸ್ಪೆಷಲಿ ನಮ್ಮ ಸಕಲೇಶ್ಪುರ ಏರಿಯಾದಲ್ಲಿ ಏನಾಗ್ತದೆ, ಲ್ಯಾಂಡ್ ಸ್ಲೈಡ್ಸ್ಗಳು ಈಗ ನಾವೆಲ್ಲ ನೋಡಿದ್ವಿ, ನಾವು ಭೂ ಕುಸಿತ ಕೆಲವು ಕಡೆ ಆಗ್ಬಿಡ್ತದೆ ತೋಟಗಳಲ್ಲಿ, ಇದರಲ್ಲಿ ಇದ್ರೆ ಆಮೇಲೆ ಮರಗಳು ಬಿದ್ದುಬಿಡ್ತದೆ ಒಂದು ಒಮ್ಮೊಮ್ಮೆ, ಎಲೆಕ್ಟ್ರಿಕಲ್ ಶಾರ್ಟ್ಕಟ್ಸ್ ಆಗಿಬಿಡುತ್ತೆ, ಇದು ಆಗಿಬಿಡುತ್ತೆ. ಇವೆಲ್ಲವಕ್ಕೂ ಏನು ಅಂತಂದರೆ ಒಂದು ಪ್ರಕೃತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ತಯಾರಾಗಬೇಕು. ಅದೇ ನಮ್ಮದು ನಮ್ಮದು ಪ್ರಕೃತಿ ವಿಕೋಪ ನಿರ್ವಹಣೆ ಅಂತಲೇ ಒಂದು ಇಲಾಖೆ ಇರ್ತದೆ ನಮ್ಮಲ್ಲಿ. ಮತ್ತು ನಾವು ಅದರಲ್ಲಿ ಅಧ್ಯಕ್ಷರಿರ್ತೇವೆ, ಡಿ ಸಿ ಅವರು. ಯಾವ ರೀತಿಯಲ್ಲಿ ನಮಗೆ ಚಾಲೆಂಜಸ್, ನಮ್ಮ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಚಾಲೆಂಜಸ್ ಇದೆ ಫಸ್ಟ್ ಐಡೆಂಟಿಫೈ ಮಾಡ್ತೇವೆ. ಎಲ್ಲೆಲ್ಲಿ ಒಳೆ ಹೋಗ್ತದೆ, ಎಲ್ಲೆಲ್ಲಿ ತೊರೆ ಹೋಗುತ್ತೆ, ಎಲ್ಲೆಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಎಲ್ಲಿ ಆ ಥರದ್ದು ಮೊದಲೇ ನಾವು ಐಡೆಂಟಿಫೈ ಮಾಡಿ ಇಟ್ಟಿರ್ತೇವೆ. ಸೊ ಅಲ್ಲಿ ಪ್ರಿಕಾಷನ್ ಅಂದರೆ ನಾವು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು. ನಾವು ಅದು ನಾವು ತಗೊಳೋದು ಅಂದ್ರೆ ನಮ್ಮ ಜೊತೆಯಲ್ಲಿ ಜನರು ತೆಗೆದುಕೊಳ್ಬೇಕು. ನಾವು ಅಂದ್ರೆ ನೋಡ್ರಿ ಎಲ್ಲ ಅಧಿಕಾರಿಗಳೆಲ್ಲ ಇದು ಮಾಡೋಕ್ಕಾಗಲ್ಲ. ಜನರು ಅದರ ಜೊತೆಯಲ್ಲಿ ನಾವೊಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿ, ನೋಡಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಇಟ್ ಇಸ್ ಎ ಪೊಟೆನ್ಷಿಯಲ್ ಅಂದ್ರೆ ಇದು ಹಾಗೂ
1: ಸಂಭವ ಹೆಚ್ಚು
0: ಸಂಭವನೀಯ ಇರ್ತದೆ, ನೀವು ಅದಕ್ಕೆ ಪ್ರಿಪೇರ್ ಆಗಬೇಕು. ಈ ರೀತಿಯಾಗಿಯೂ ಸಹ ನಾವು ಅದಕ್ಕೆ ತಯಾರು ಮಾಡಿಸ್ತೇವೆ. ಅದಕ್ಕೆ ನಮ್ಮದು ಹೆಲ್ಪ್ ಲೈನ್ಸ್ ಎಲ್ಲ ಇರ್ತದೆ. ನಾವು ಒಂದು ಅಪಾಯಿಂಟನ್ನು ಒಬ್ಬರನ್ನ ಅಪಾಯಿಂಟ್ ಮಾಡಿರ್ತವೆ. ಅಲ್ಲಿ ನಾವು VA ಇರ್ಬೋದು, PDO ಇರ್ಬೋದು, ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅವರು ಅಧ್ಯಕ್ಷರಿರ್ತಾರೆ. ಸೊ ಅವರ ನಿಟ್ಟಿನಲ್ಲಿ ನಾವು ಪ್ರತಿ ಸರಿ ಸಭೆ ಮಾಡಿ ಒಂದು ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಆಗಿರ್ತದೆ. ಆದಾಗ್ಯೂ ನಾನು ಜನಗಳಿಗೆ ಈಗ ಶಾರ್ಟ್ ಟೈಮಲ್ಲಿ ಅದಕ್ಕೆ ಒಂದು ಬೇರೆ ದಿನ ಇಡೋಣ. ಆದರೂ ಸಹ ನಿಮಗೆ ಏನೇ ತೊಂದರೆಗಳು ಆ ಥರ ಕಂಡು ಬಂದಲ್ಲಿ ಕೂಡಲೇ ದೂರುಗಳನ್ನು ನಮ್ಮ ತಹಸೀಲ್ದಾರ್ ಅವರು, ತಾಲೂಕು ಮಟ್ಟದ ದಂಡಾಧಿಕಾರಿ ಇರ್ತಾರೆ, ಅವರಿಗೆ ದೂರುಗಳನ್ನು ಕೊಡಬೇಕು. ಕೊಟ್ಟು ಅಲ್ಲಿ ಏನು ಸಮಸ್ಯೆಗಳಾಗ್ತದೆ ಅದನ್ನು ಮೊದಲೇ ತಿಳ್ಕೊಂಡು ಪ್ರಿಕಾಷನ್ ತೊಗೊಂಡು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡ್ರೆ ನೋಡ್ರಿ, ಅನಾಹುತವನ್ನು ಪ್ರಕೃತಿಯಲ್ಲಿಂದ ತಪ್ಪಿಸ್ಬೇಕು ಅಂದರೆ ಒಂದು ಸ್ವಲ್ಪ ಮುಂಜಾಗ್ರತಾ ಕ್ರಮ ನಮ್ಮಿಂದ
1: ಆಗಲೇಬೇಕು,
0: ತಯಾರಿನೂ ಇರಬೇಕು ನಮ್ಮಲ್ಲಿ.
1: ಇಷ್ಟು ಹೇಳ್ತಾ ಕಡೆಯದ ಒಂದು ಕರೆಯನ್ನು ನಾವು ಸ್ವೀಕರಿಸೋಣ. ನಮಸ್ತೆ.
2: ನಮಸ್ಕಾರ ಸರ್, ನಾವು ಕುಂದೂರು ಚಂದ್ರಾಪಟ್ಟಣ ತಾಲೂಕು ಕುಂದೂರಿನಿಂದ ಮಾತಾಡ್ತಾ ಇದ್ದೀವಿ. ಒಬ್ರು ನಮ್ಗೆ
1: ನಿಮ್ಮ ಹೆಸರು ಹೇಳಿ. ಹೆಸರು ಹೇಳಿ.
2: ನಾನ್ ಮಾತಾಡ್ತಾ ಇರೋದು ಭಾಸ್ಕರ್ ಅಂತ. ಇಲ್ಲಿಗೆ ಮಾತಾಡಕ್ ಬಂದವರು ಹೆಂಗಸರು ಒಬ್ರು, ಯಶೋಧಮ್ಮ ಅಂತ, ಜಿಲ್ಲಾಧಿಕಾರಿ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಅವ್ರ ಜಮೀನಿನ ಬಗ್ಗೆ ಮಾತಾಡ್ತಾರೆ ಸರ್. ಅವ್ರಿಗೆ ಕೊಡ್ತೇನೆ.
1: ಮಾತಾಡಿ, ಬೇಗ ಮಾತಾಡಿ, ಸಮಯ ಇಲ್ಲ. ಯಶೋಧಮ್ಮ ಅವರೇ ಮಾತಾಡಿ.
3: ನಮಸ್ಕಾರ.
1: ಮಾತಾಡಿ.
0: ನಮಸ್ಕಾರ ಯಶೋಧಮ್ಮ ಅವರೇ.
3: ನನ್ನ ಹೆಸರು ಯಶೋಧಮ್ಮ ಅಂತ, ಕುಂದೂರು ಗ್ರಾಮ, ಚನ್ನರಾಯಪಟ್ಟಣ ತಾಲೂಕು. ನಮ್ದು ಜಮೀನೆಲ್ಲ ನಮ್ಮ ಅಣ್ಣ ತಮ್ಮದಿರು ಲಪ್ಟಾಚ್ ಬಿಟ್ಟಿದ್ದಾರೆ. ಹೆಣ್ಮಕ್ಳಿಲ್ಲ, ನಾವು ಹೆಣ್ಮಕ್ಳು ಅಂತ. ಎಸಿ ಕೋರ್ಟ್ ಅಲ್ಲೂ ಆಯ್ತು, ಮತ್ತೆ ನಿಮ್ಮ ಕೋರ್ಟ್ ಅಲ್ಲೂ ಆಯ್ತು. ಜಮೀನ್ ಹತ್ರ ಬಂದ್ರೆ ನಿಮ್ಗೆ ಕೂಡ್ಲು ಮಚ್ಚು ತಂದು ಕತ್ತರಿಸ್ತೀವಿ ಅಂತಾರೆ. ರಕ್ಷಣೆ ಕೊಡಿ ನಮ್ಗೆ ಅಂತ ಕೇಳ್ಕೊತಾ ಇದ್ದೀನಿ.
0: ಅಂದ್ರೆ ಡಿ ಸಿ ಕೋರ್ಟ್ ಅಲ್ಲಿ ನಿಮ್ಮ ಪರನೇ ಆಗಿದೆನಾ?
3: ಹೌದೌದು, ಆಗಿದೆ.
0: ಓಕೆ, ಖಂಡಿತ ಯಶೋಧಮ್ಮ ಅವರೇ, ಅವರ ಪ್ರಶ್ನೆ ಅರ್ಥ ಆಯ್ತು. ನಾನು ತಹಸೀಲ್ದಾರ್ ಚಂದ್ರಾಪಟ್ಟಣವರೆಗೂ ಮಾತಾಡ್ತೇನೆ. ನಮ್ಮ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡಲಿಕ್ಕು ಖಂಡಿತ. ಯಶೋಧಮ್ಮ ಅವರೇ, ನೀವು ಹೇಳಿದ್ದು ಒಳ್ಳೇದಾಯ್ತು. ಆಮೇಲೆ ಭಾಸ್ಕರ್ ಅವರು ಎಷ್ಟು ಒಳ್ಳೆಯವರು ಇದ್ದಾರೆ ಅಂದರೆ ಅವರ ಕಷ್ಟ ನೋಡಿ ಬನ್ನಿ ನೀವು ಮಾತಾಡಿ ಇವತ್ತು ಅಂತ ಹೇಳಿ ಅವ್ರಿಗೆ ಸಹಾಯ ಮಾಡಿ ಕೊಡ್ತಾ ಇದ್ದಾರೆ. ದಿಸ್ ಇಸ್ ವಾಟ್ ಇನ್ನು, ಒಬ್ಬರಿಗೆ ಒಬ್ಬರಿಗೆ ಸಹಾಯ ಮಾಡಿ ಒಂದು ಅವರ ಕಷ್ಟಗಳಿಗೆ ಒಂದು ಸ್ಪಂದನೆ ಮಾಡಬೇಕು ಅನ್ನೋದು ಖಂಡಿತ. ಯಶೋಧಮ್ಮ ಅವರೇ, ನೋಟ್ ಮಾಡ್ಕೊಂಡಿದ್ದೀವಿ.
1: ಸಮಯ ಮೀರ್ತಾ ಇದೆ ಮೇಡಮ್, ಹಾಗಾಗಿ ಕಡೆಯದಾಗಿ, ತಾವು ಈಗ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ, ಪುನರಾರಂಭ ಆಗ್ತಾ ಇದೆ, ನಮ್ಮ ಪುಟಾಣಿಗಳಿಗೆ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಏನಾದರೂ ಒಂದು ಒಳ್ಳೆಯ ಮಾತನ್ನು ಹೇಳಬೇಕು.
0: ಓಕೆ, ಇದು ಏನಾಗಿದೆ ಇವತ್ತು ಎಲ್ಲ ವಿಷಯಗಳು ತುಂಬ ಹಿಂಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಾಡ್ದಂಗೆ ಆಗಿದೆ. ಒಂದು, ನಮ್ಮ ನಾಗರಿಕರಿಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ ಅವೇರ್ನೆಸ್ ಇರಬೇಕು. ಏನೇನು ಸರ್ಕಾರದ

0: ಅಧಿಕಾರಿ ನೋಡಿ ಎಷ್ಟು ಇದೆ, ಅದನ್ನು ನಮ್ಮ ಕೆಲಸನೇ ಅಷ್ಟು. ಸರ್ಕಾರಿ ಅಧಿಕಾರಿಗಳಂದರೆ ಏನು ಅಂದರೆ, ನಾವು ಯಾಕೆ ಇದು ಈ ವೇದಿಕೆ ಉಪಯೋಗ ಮಾಡಿಕೊಳ್ತೀವಿ ಅಂದರೆ, ಸರ್ಕಾರದಲ್ಲಿ ಆಗ್ತಕ್ಕಂತಹ ಯೋಜನೆಗಳನ್ನು ಸೌಲಭ್ಯಗಳನ್ನು ಜನರಿಗೆ ಮುಟ್ಟಿಸೋದಲ್ಲಿ ನಾವು ಕೊಂಡಿಗಳು, ಲಿಂಕ್ಸ್, ಅದಕ್ಕೊಂದು ವಾಹನಗಳು, ನಾವು ಟೂಲ್ಸ್. ಹಾಗಾಗಿ ಅದೇ ನಮ್ಮ ಕರ್ತವ್ಯ ಮುಖ್ಯವಾಗಿ, ಸರ್ಕಾರದ ಸೌಲಭ್ಯಗಳನ್ನು ಜನಗಳಿಗೆ ತಲುಪಿಸ್ತಕ್ಕಂಥದ್ದು. ಹಾಗಾಗಿ ಅನೇಕ ವಿಷಯಗಳು ಇರ್ತದೆ ಮುಂದಿನ ವಾರಗಳ ಮುಂದಿನ ತಿಂಗಳಲ್ಲೂ ಸಹ. ನಾವು ಒಂದೊಂದು ವಿಷಯವನ್ನು ಒಂದು ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲ ಸ್ವಲ್ಪ ಅವರಿಗೆ ಓದೋದಕ್ಕಿಂತ ನಾವು ಹೇಳಿದ್ರೆ ಸ್ವಲ್ಪ ಸರಳವಾಗಿ ಅರ್ಥ ಆಗಿಬಿಡ್ತದೆ. ಹಾಗೆ ಮಾಡೋಣ. ಒಂದು ಇನ್ನೊಂದು, ಹೊಸ ವರ್ಷ ಪ್ರಾರಂಭ ಆಗ್ತಿದೆ, ಶೈಕ್ಷಣಿಕ ವರ್ಷ. ನಮ್ಮ ಎಲ್ಲ ಈಗ ನಾವು ಶಾಲಾ ಪ್ರಾರಂಭೋತ್ಸವವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಯಾಕಂದ್ರೆ ವಿಜೃಂಭಣೆಯಿಂದ ಮಕ್ಕಳು, ಒಂದು ಮಗುನು ಸಹ ಶಾಲೆಯಿಂದ ಹೊರಗಡೆ ಉಳಿಬಾರದು. ಪ್ರತಿಯೊಂದು ಮಗುನು ಶಾಲೆಗೆ ಬರಬೇಕು. ದಯವಿಟ್ಟು ಎಲ್ಲರೂ, ನಿಮಗೆಲ್ಲಾದರೂ ಒಂದು ಮಗು ಶಾಲೆಗೆ ಹೋಗಲ್ಲ ಅಂತ ಕಂಡು ಬಂದರೆ ನನಗೆ ಫೋನ್ ಮಾಡಿಬಿಡಿ. ಪ್ರತಿಯೊಂದು ನೋಡಿ, ಶಿಕ್ಷಣ ಮೂಲಭೂತ
1: ಹಕ್ಕು,
0: ಹಕ್ಕು ಇದನ್ನು ತಿಳಿಬೇಕೆಲ್ಲರೂ. ಯಾವುದೇ ಮಗು ಶಿಕ್ಷಣದಿಂದ ವಂಚಿತ ಆಗಬಾರದು, ಪ್ರತಿಯೊಂದು. ಹಾಗಾಗಿ ಎಲ್ಲರೂ ಶಾಲೆಗೆ ಬರಬೇಕು, ಅದು ಎಲ್ಲರ ನಾಗರಿಕರ ಕರ್ತವ್ಯ. ಅದು ಯಾವುದಾದ್ರೂ ಕೂಲಿ ಕಾರ್ಮಿಕ ಮಗು ಇರಲಿ, ಕಟ್ಟಡ ಕಾರ್ಮಿಕ ಮಗು ಇರಲಿ, ತೋಟದಲ್ಲಿ ಎಲ್ಲಾದರೂ ಇರಲಿ, ಒಟ್ಟು ಆ ಮಗು ಶಾಲೆಗೆ ಬರಬೇಕು. ಅಂಗನವಾಡಿಗಳಿಗೆ ಕಳಿಸಿ, ಶಾಲೆಗೆ ಕಳಿಸಿ. ಶಾಲಾ ಪ್ರಾರಂಭೋತ್ಸವನ ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾವೆ. 100% ಶಾಲೆಗೆ ಮಕ್ಕಳು ಬರಬೇಕು, 100% ಫಲಿತಾಂಶನ ತೆಗೆದುಕೊಳ್ಬೇಕು. ಆಗಲೇ ನಮ್ಮ ಒಂದು ಸಮಾಜ ಮತ್ತು ನಮ್ಮ ದೇಶ ಒಂದು ಉತ್ತಮ ನಾಗರಿಕ ಸಮಾಜ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ.
2: ಇವತ್ತು ಸ್ವಲ್ಪ ಅಧಿಕ ಸಮಯವನ್ನೇ ನೀವು ನಮ್ಮ ಕೇಳುಗರಿಗೆ ನೀಡಿದ್ರಿ ಮೇಡಮ್, ಹಾಗಾಗಿ ತಮಗೆ ಧನ್ಯವಾದಗಳು. ಇವತ್ತು ಕೂಡ ಭಾಗವಹಿಸಿ ಸುಮಾರು 10 ಜನ ನಮಗೆ ಕರೆಯನ್ನು ಮಾಡಿದರು. ಅದರ ಜೊತೆಗೆ ಸಾಕಷ್ಟು ಸರ್ಕಾರದ ಯೋಜನೆಗಳನ್ನು ಅವರಿಗೆ ಪರಿಚಯಿಸುವ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಮುಂದಿನ ತಿಂಗಳು ನಾವು ಮತ್ತೊಂದು ವಿಷಯದೊಂದಿಗೆ ನಮ್ಮ ಕೇಳುಗರನ್ನು ತಲುಪೋಣ ಅಂತ ಹೇಳ್ತಾ ಇವತ್ತು ಬಿಡುವು ಮಾಡಿಕೊಂಡು ಬಂದ ತಮಗೆ ಹಾಗೂ ನಮ್ಮ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಸುಜಾತ ತಳವಾರ್ ಅವರಿಗೆ, ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮಧುಸೂದನ್, ಥ್ಯಾಂಕ್ ಯು ಸುಜಾತ, ಮತ್ತು ಎಲ್ಲ ಹಾಸನ ಜನತೆ ಕೇಳುಗರಿಗೆ ನನ್ನ ಧನ್ಯವಾದಗಳು.
2: ನಮಸ್ಕಾರ.
1: ನಮಸ್ತೆ.
0: ನಮಸ್ಕಾರ.
3: ಇದುವರೆಗೂ ಹಲೋ ಆಕಾಶವಾಣಿ ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದವರು ಕೆಎಸ್ ಲತಾಕುಮಾರಿ, ಮಾನ್ಯ ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮಧುಸೂದನ್ ಮತ್ತು ಸುಜಾತ ಎಫ್ ತಳವಾರ್. ತಾಂತ್ರಿಕ ಸಹಕಾರ ದಿನಕರ ಶಾಸ್ತ್ರಿ ಹಾಗೂ ಪಿಎಂ ರಾಜು. ಈಗ ಸಮಯ ಸರಿಯಾಗಿ 10:15:15. ಆಕಾಶವಾಣಿ ಹಾಸನ. ಹೇಮಕೂಟ. ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ, ಹೇಮಕೂಟದ ಇಂದಿನ ವಿಷಯ, ಕೆರೆ ಕಟ್ಟಲು ಒಂದು ಕಲ್ಲು ನೀಡೋಣ, ಕಲ್ಲು ಕೀಳದಿರೋಣ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258. ಎಸ್ಟಿಡಿ ಕ್ರಮಾಂಕ 081-72.

ಸ್ನೇಹಿತರೆ, ಕೆರೆಗಳು ಗ್ರಾಮೀಣ ಜನರ ಜೀವನಾಡಿಗಳು. ಎಲ್ಲ ಕೃಷಿ ಆಧಾರಿತ ಜೀವನಾಧಾರಗಳ ಕೇಂದ್ರ ಬಿಂದುಗಳೇ ಕೆರೆಗಳಾಗಿದ್ದವು. ಇವು ಸಮುದಾಯದ ಆಸ್ತಿಗಳು. ಕೆರೆಗಳು ಅತ್ಯಂತ ಹಳೆಯದಾದ ಮಾನವ ನಿರ್ಮಿತ ರಚನೆಗಳು. ಕೆರೆ ವ್ಯವಸ್ಥೆ ಬಹು ಉಪಯೋಗಿಯಾಗಿದ್ದು ಮುಖ್ಯವಾಗಿ ನೀರಾವರಿ, ಕುಡಿಯುವ ನೀರು, ಅಂತರ್ಜಲ ಮಟ್ಟ ಕಾಪಾಡುವಿಕೆ, ಮೀನುಗಾರಿಕೆ, ಫಲವತ್ತಾದ ಹೂಳು, ಮಣ್ಣು, ಮರಳು, ಇಟ್ಟಿಗೆ, ಈ ರೀತಿಯಲ್ಲಿ ಹಲವು ಉಪಯೋಗಕ್ಕೆ ಕೆರೆಗಳನ್ನು ಉಪಯೋಗಿಸಲಾಗುತ್ತದೆ. ರಾಜ ಮಹಾರಾಜರುಗಳು, ಪಾಳೆಗಾರರು, ಸಾಮಾನ್ಯ ಜನರು ಹಿಂದೆ ಕೆರೆ ನಿರ್ಮಾಣಕ್ಕಾಗಿ ತಮ್ಮ ತ್ಯಾಗ ಬಲಿದಾನಗಳನ್ನು ಮಾಡಿರುವುದನ್ನು ಕಾಣಬಹುದಾಗಿದೆ. ಇಂದು ಅಭಿವೃದ್ಧಿಯ ಹೆಸರಿನಲ್ಲಿ ಕೆರೆಗಳು ಕಣ್ಮರೆಯಾಗುತ್ತಿವೆ. ಈ ಒಂದು ವಿಷಯದಲ್ಲಿ ಎಲ್ಲರೂ ಕೂಡ ಕೆರೆಗಳನ್ನ ಕಟ್ಟೋದಕ್ಕೆ ಮುಂದಾಗಬೇಕೆ ಹೊರತು ಕೆರೆಗಳನ್ನ ಕೀಳೋದಕ್ಕೆ ಮುಂದಾಗಬಾರ್ದು ಅನ್ನೋದು ಆಗಿದೆ. ಅದಕ್ಕೆ ನಮ್ಮ ಕೇಳುಗರು ಏನೆಲ್ಲ ಹೇಳ್ತಾರೆ ಕೇಳೋಣ. ನಮಸ್ತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
4: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ನಮಸ್ತೆ.
10: ಹಲೋ, ನಮಸ್ತೆ.
9: ತಮ್ಮ ಪರಿಚಯ ಮಾಡ್ಕೊಳ್ಳಿ. ಚೂಡಾಮಣಿ ಅವರು, ಎಲ್ಲಿಂದ ಕರೆ ಮಾಡಿದ್ದೀರಾ?
10: ಚನ್ನಪಟ್ಟಣದಿಂದ, ಹಾಸನ ಚನ್ನಪಟ್ಟಣದಿಂದ, ಗೋಮತಿ ಕಲ್ಯಾಣ ಮಂಟಪ. ಮೇಡಮ್,
9: ಹೌದಾ? ಚೂಡಾಮಣಿ ಅವರ ಇವತ್ತಿನ ವಿಷಯ ಗೊತ್ತಾಯ್ತಲ್ವಾ ನಿಮ್ಗೆ?
10: ಇಲ್ಲ ಮೇಡಮ್.
9: ಕೆರೆ ಕಟ್ಟಲು ಒಂದು ಕಲ್ಲು ನೀಡೋಣ, ಕಲ್ಲು ಕೀಳದಿರೋಣ ಅನ್ನೋದು ಇಂದಿನ ವಿಷಯ. ಏನ್ ಹೇಳ್ತೀರಾ ನೀವು ಇದ್ರ ಬಗ್ಗೆ?
10: ಅಂದ್ರೆ ಕಷ್ಟಪಟ್ಟರೆ ನಾವು ಈಗ ಕೆರೆ ಕಟ್ಟುವಾಗ ಎಷ್ಟು ಕಷ್ಟಪಡ್ತೀವೋ ಬಿಸಿಲಲ್ಲೆಲ್ಲ, ಹಾಗೇನೆ ನಮ್ಮ ಜೀವನದಲ್ಲೂ ಕಷ್ಟಪಟ್ಟರೆ ಯಾವತ್ತಾರು ಒಂದ್ ದಿವಸ ಏನಾದ್ರು ಒಂದು ಗುರಿಯನ್ನ ತಲುಪ್ತೀವಿ ಅಂತ.
9: ಅಂದ್ರೆ ಈಗ ಕೆರೆಗಳು ಕಟ್ಟೋದಕ್ಕೆ ಎಷ್ಟೊಂದು ಕಷ್ಟ ಪಡ್ತೀವಿ ಅಲ್ವಾ, ಅದನ್ನ ಒಡೆದ್ರೆ ಅದನ್ನ ಮತ್ತೆ ಅದೇ ತರ ನಾವು ಕೆರೆ ನಿರ್ಮಾಣ ಮಾಡಕ್ಕಾಗಲ್ಲ.
10: ಒಂದ್ ಸತಿ ಅದು ಒಡೆದೇ ಇದ್ರು ಕಟ್ಟೆ ಅಂತಂದ್ರೆ ಮತ್ತೆ ಮೊದಲ ಸ್ಥಿತಿಗೆ ಅದನ್ನ ತರಕ್ಕಾಗಲ್ಲ. ಹಾಗೆ ನಮ್ಮ ಜೀವನನು ಕೂಡ
9: ಅದೇ ರೀತಿ ನಾವು ಸಮಾಜದಲ್ಲಿ ಬಾಳ್ತಾ ಇರ್ಬೇಕಾದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ನಾವು ಹಾಳು ಮಾಡಬಾರ್ದು, ಅದನ್ನ ಉಳಿಸೋ ಅಂತ ಪ್ರಯತ್ನ ಮಾಡಬೇಕು ಅನ್ನೋದು ಅಲ್ವಾ? ಯಾವ ಯಾವ ಗೀತೆನ ಕೇಳೋದಕ್ಕೆ ಇಷ್ಟಪಡ್ತೀರಾ ನೀವು?
10: ಜೀವನ ಚೈತ್ರದಿಂದ ನನ್ನವರು ಯಾರು ಇಲ್ಲ ಅಂತ
9: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿರೋದು. ಯಾಕಾಗಿ ಈ ಗೀತೆ
10: ಹೀಗೆ ಕೇಳಬೇಕು ಅಂತ? ತುಂಬಾ ಓಲ್ಡ್ ಸಾಂಗ್ ಅಲ್ವಾ ಅದು.
9: ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗ್ತಿದೆ, ಕೇಳಿ.
10: ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಚಿಂಚನ ಹೊಸಕೋಟೆ ಹೋಗಲಿ ಕಟ್ಟೆಹೊಳೆ ಸಂಕಪ್ಪ ಮಾತಾಡ್ತಾರೆ.
0: ಸಂಕಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ಗೊತ್ತಲ್ವಾ?
1: ಹಾ, ಕೆರೆಗೊಂದು ಕಲ್ಲು ನೀಡು ಅಂತ. ಅಂದ್ರೆ ನಮ್ಮ ಕೆರೆ, ಈಗ ಒಂದು ಕೆರೆ ಇದ್ರೆ ನಮ್ಗೆ ಒಂದು ಜಮೀನಿಗೆ ನೀರು ಬಳಸಬಹುದು, ದನಕರುಗಳಿಗೆ ಕುಡಿಯಕ್ ನೀರಾಗುತ್ತೆ, ಪ್ರತಿಯೊಂದು ಆಗುತ್ತೆ. ಅದನ್ನ ಹೂಳೆ ತಕ್ಕೋಗಿ ಕೆರೆನೇ ಹಾಳು ಮಾಡಿ ಅದರ ಕಟ್ಟಡಗಳನ್ನೆಲ್ಲ ನೆಲಸಮ ಮಾಡಿದ್ರೆ ತೊಂದರೆ ಆಗುತ್ತೆ. ಅದರಿಂದ ಎಲ್ಲರೂ ಒಂದು ಹತ್ಕೊಂಡು ಒಂದು ಕಲ್ಲು ಗಿಲ್ಲಕ್ಕು ಇಟ್ಬಿಟ್ಟು ಅದಕ್ಕೆ ಒಳ್ಳೆ ಒಂದು ಕೆಲಸನ ಮಾಡಿ ನೀರು ನಿಲ್ಲುವಂತೆ ಮಾಡಿದ್ರೆ ನಮ್ಮ ರೈತರಿಗೂ ನಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಪ್ರಾಣಿಗಳಿಗೂ ಪಕ್ಷಿಗಳಿಗೂ, ಮತ್ತೆ ನಮಗೆ ಜಮೀನಿಗೂ ನೀರು ಆಗುತ್ತೆ. ಇದನ್ನು ಸಂರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತೇನೆ ಮೇಡಮ್.
0: ಯಾವ ಗೀತೆ ಬೇಕು ನಿಮ್ಗೆ?
1: ನನಗೆ ನಾಗಮಂಡಲ ಚಿತ್ರದಿಂದ ಸಂಗೀತ ಕಟ್ಟಿ ಹಾಡಿರುವಂತ ಈ ಹಸಿರು ಸಿರಿಯಲ್ಲಿ ಅಂತ ಈ ಹಾಡ್ಬೇಕು ಮೇಡಮ್.
0: ಹೌದಾ, ಆಯ್ತು, ನಿಮ್ ಗೀತೆ ಪ್ರಸಾರ ಆಗ್ತದೆ.
1: ಓಕೆ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು.
0: ನಿಮಗೂ ಕೂಡ ಧನ್ಯವಾದಗಳು.

ಆಕಾಶವಾಣಿ ಹಾಸನ ಎಫ್ಎಂ 107.2 ಮೆಗಾಹರ್ಟ್ಸ್ ಕೇಳುಗರೆ, ಇಂದು 2026 ಇಸವಿ 27 ತಾರೀಕು ಮೇ ತಿಂಗಳ ಬುಧವಾರ. ಸಮಯ ಸರಿಯಾಗಿ 10:31:49. ಆತ್ಮೀಯ ಕೇಳುಗರಿಗೆಲ್ಲ ಅನಿತಾ ಎಸ್ಸಿ ಮಾಡುವ ನಮಸ್ಕಾರಗಳು.

ಕೇಳುಗರೆ, ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು ಕಾರ್ಯಕ್ರಮದಲ್ಲಿ ಇಂದು ಯುದ್ಧಕಾಂಡ ಚಿತ್ರದ ಗೀತೆಗಳನ್ನ ಕೇಳೋಣ. 1989 ಬಿಡುಗಡೆಯಾದ ಈ ಚಿತ್ರದಲ್ಲಿ ರವಿಚಂದ್ರನ್, ಪೂನಂ ದಿಲಾನ, ಭಾರತಿ, ಶಶಿಕುಮಾರ್, ಬಾಲಕೃಷ್ಣ ಮುಂತಾದವರ ಅಭಿನಯವಿದೆ. ಚಿತ್ರದ ನಿರ್ದೇಶಕರು ಕೆವಿ ರಾಜು, ನಿರ್ಮಾಪಕರು ಪಿ ರಾಜ್ಕುಮಾರ್, ಸಂಗೀತ ನಿರ್ದೇಶನ ಹಂಸಲೇಖ ಅವರದು. ಯುದ್ಧಕಾಂಡ ಚಿತ್ರದ ಎಲ್ಲ ಹಾಡುಗಳು ಕೇಳಲು ಹಿಂಪಾಗಿ ಸೊಗಸಾಗಿವೆ. ಈಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಒಂದು ಗೀತೆಯನ್ನ. ಈ ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜೈರಾಮ್ ಹಾಗೂ ಬಿ ಆರ್ ಛಾಯಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕೆಳಗುರಿ ಒಂದೇ ಬಳ್ಳಿಯ ಹೂಗಳು ಕಾರ್ಯಕ್ರಮದಲ್ಲಿ ಯುದ್ಧಕಾಂಡ ಚಿತ್ರದ ಗೀತೆಯನ್ನ ಕೇಳುತ್ತಿದ್ದೀರಾ. ಇನ್ನು ಮುಂದೆ ಆಲಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್ ಅವರ ಸ್ವರದಲ್ಲಿರುವ ಮತ್ತೊಂದು ಗೀತೆಯನ್ನ

0: Yeah. What is it?
1: I hate you.
0: Is it? Hey, you. I punch you. Shoot.

0: ಈ ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.
1: ಸೋಪು ಹ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಳಗುರಿ ಆಕಾಶವಾಣಿ ಹಾಸನ ಕೇಂದ್ರದಿಂದ ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಯುದ್ಧಕಾಂಡ ಚಿತ್ರದ ಗೀತೆಗಳು. ಈಗ ಎಲ್ಲರೂ ಇಷ್ಟಪಡುವಂತಹ ಎವರ್ಗ್ರೀನ್ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಕೇಳಿ ನಿಮಗಾಗಿ ಮತ್ತೊಂದು ಗೀತೆಯನ್ನು.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
5: ಹೇಳುಗರೆ, ಅಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನದಲ್ಲಿ ಯುದ್ಧಕಾಂಡ ಚಿತ್ರದ ಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಕಾರ್ಯಕ್ರಮದ ಕಡೆಯಲ್ಲಿ ಮತ್ತೊಂದು ಗೀತೆ ನಿಮಗಾಗಿ. ಈ ಗೀತೆಯ ಗಾಯಕರು ಹಂಸಲೇಖ, ಲತಾ ಹಂಸಲೇಖ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೇಳುಗರೆ, ಇದುವರೆಗೂ ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು ಕಾರ್ಯಕ್ರಮದಲ್ಲಿ ಯುದ್ಧಕಾಂಡ ಚಿತ್ರದ ಗೀತೆಗಳನ್ನು ಕೇಳಿದಿರಿ.

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಫುಲ್ವಾರಿ ಗೀತೋಂಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ದಾತಾ ಚಿತ್ರದ ಗೀತೆ, ಗೀತೆಯ ಗಾಯಕರು ಕಿಶೋರ್ ಕುಮಾರ್ ಹಾಗೂ ಅಲ್ಕಾ ಯಾಜ್ಞಿಕ್. ಅಂಜನಾ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಕಲ್ಯಾಣ್ ಜಿ ಆನಂದ್ ಜಿ.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಹೆನ್ನಾ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಲತಾ ಮಂಗೇಶ್ಕರ್, ಸುರೇಶ್ ವಾಡ್ಕರ್ ಹಾಗೂ ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ರವೀಂದ್ರ ಜೈನ್.

ಕೇಳುವರೆ, ಇಂದು ಸಂಜೆ 5 ಗಂಟೆಗೆ ಆದಿ ಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಗ್ಯಾಂಗ್ರೀನ್ ಸಮಸ್ಯೆಗೆ ಕಾರಣಗಳು, ಲಕ್ಷಣ ಹಾಗೂ ತಡೆಗಟ್ಟುವಿಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಬಾಲಕೃಷ್ಣ ಎಂಎ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ನಂತರ 5:30ಕ್ಕೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು.

ನೀವೀಗ ಕೇಳುತ್ತಿರುವ ಗೀತೆ ಇಂಡಿಯನ್ ಬಾಬು ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು, ಸಾನಿಕಾ ಕಪೂರ್. ನದೀಮ್ ಶ್ರವಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸಮೀರ್ ಅವರು.

ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗ. ನಿವೃತ್ತ ಯೋಧನ ಸಮಗ್ರ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಮುತತ್ತಿ ಗ್ರಾಮದ ಎಂಡಿ ತುಳಸಿರಾಮ್ ಅವರೊಂದಿಗೆ ಮಾತುಕತೆಯ ಅಂತಿಮ ಭಾಗ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗುವುದು. ಈ ರಾತ್ರಿ 8:00 ಸಾಹಿತ್ಯಿಕ ಕಾರ್ಯಕ್ರಮ ಸುರಗಿ ಮೂಡಿಬರಲಿದೆ. ಕಾರ್ಯಕ್ರಮ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿಯಲ್ಲಿ ಇನ್ನು ಮುಂದೆ ಆಲಿಸಿ ಕಾಲಿಯಾ ಚಿತ್ರದ ಗೀತೆಯನ್ನ. ಗೀತೆಯ ಗಾಯಕರು ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ. ಮುಜ್ರಸ್ ಸುಲ್ತಾನ್ಪುರಿ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಆರ್ ಡಿ ಬರ್ಮನ್.

ಹೇಳುಗರೆ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿರುವ ಖಿಲಾಡಿ ಚಿತ್ರದ ಗೀತೆಯನ್ನ. ಜತಿನ್ ಲಲಿತ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅನ್ವರ್ ಸಾಗರ್.

ಕೇಳುಗರೆ, ಇದುವರೆಗೂ ಫುಲ್ವಾರಿ ಗೀತೋಂ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಕೇಂದ್ರ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ವರಲಕ್ಷ್ಮಿ ವಿ ಅವರ ಕೀಬೋರ್ಡ್ ವಾದನ. ಆರಂಭದಲ್ಲಿ ವಾತಾಪಿ ಗಣಪತಿ, ಹಂಸಧ್ವನಿರಾಗ, ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

ಕೇಳುಗರೆ, ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ವರಲಕ್ಷ್ಮಿ ವಿ ಅವರ ಕೀಬೋರ್ಡ್ ವಾದನ ಕೇಳಿದಿರಿ. ಇದಾಗಿತ್ತು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಜಾಗತಿಕ ಹೂಡಿಕೆದಾರರ ಗಮನ ಸೆಳೆಯುತ್ತಿರುವ ರಾಜ್ಯದ ಕ್ವಿನ್ ಸಿಟಿಗೆ ಎರಡು ಖಾಸಗಿ ಕಂಪನಿಗಳ ಮೂಲಕ 1,200 ಕೋಟಿ ರೂಪಾಯಿ ಬೃಹತ್ ಹೂಡಿಕೆ ಸೇರ್ಪಡೆಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರದ ನಡುವಿನ ಕ್ವಿನ್ ಸಿಟಿಯಲ್ಲಿ ಟೊಯೋಟಾ ಕಂಪನಿ ಬಿಜ್ ಇಂಟೆಲ್ ಹಬ್ ಆರಂಭಿಸಲಿದೆ. ವಿಶ್ವದರ್ಜೆಯ ಆಟೋಮೊಬೈಲ್ ವಾಹನಗಳ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರ ಸ್ಥಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ವಿಕಸಿತ ಭಾರತದ ಯಶಸ್ವಿ ಪಯಣ ನಿರಂತರವಾಗಿ ಸಾಗಿದೆ ಎಂದು ಹಾವೇರಿ ಗದಗ್ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸೇವೆ, ಸುಶಾಸನ, ಬಡವರ ಕಲ್ಯಾಣಕ್ಕೆ ಸಮರ್ಪಿತ 12 ವರ್ಷಗಳ ಅಭೂತಪೂರ್ವ ಸೇವೆಗೆ ಪ್ರಧಾನಮಂತ್ರಿಯವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿರುವ ಸಂಸದರು, ಭಾರತದ ಅಮೃತ ಕಾಲದ ಈ ಪಯಣ ಇನ್ನಷ್ಟು ವೇಗವಾಗಿ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಜೀವ ವಿಮೆ ಹಾಗೂ ಆರೋಗ್ಯ ವಿಮೆ ಯೋಜನೆಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ರಕ್ಷಾ ಕವಚ ಒದಗಿಸಿವೆ ಎಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಿರಿಯ ವಿಮಾ ಸಲಹೆಗಾರರಾದ ಜೆ ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಎಲ್ಐಸಿ ವಿಮಾ ಪ್ರತಿನಿಧಿಯಾಗಿ ಸುಮಾರು 35 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ಮೋದಿ ಸರ್ಕಾರದಲ್ಲಿ ನಮ್ಮ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ ಜಿಎಸ್ಟಿಯನ್ನು ಕಡಿತಗೊಳಿಸಿರುವುದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪ್ರತಿಯೊಬ್ಬ ಸದಸ್ಯರು ಯುಪಿಯಲ್ಲಿ ಹಣ ಪಾವತಿ ಮಾಡುವುದರಿಂದ ಸುಮಾರು ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಐಸಿ ಪ್ರೀಮಿಯಂಗಳನ್ನು ಯುಪಿಯಲ್ಲಿ ಮೂಲಕ ಕಟ್ಟುವುದರಿಂದ ಇನ್ನೂ ಅತಿ ಹೆಚ್ಚಿನ ಸೌಲಭ್ಯ ಸಿಗಲಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬ್ಯಾಂಕ್ ಖಾತೆಯನ್ನು ಹೊಂದಿರುವುದರಿಂದ ನಮ್ಮ ವಿಮಾ ಕ್ಷೇತ್ರ ಕೂಡ ತುಂಬಾ ಅನುಕೂಲವಾಗಿದೆ ಅಂತ ಹೇಳಲಾಗಿ ಬಯಸುತ್ತೇನೆ. ಮುದ್ರಾ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ವ್ಯಾಪಾರಿಗೆ ಸಾಲ ದೊರೆಯುವುದರಿಂದ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ.
0: ಕೇಂದ್ರ ಸರ್ಕಾರ ಈರುಳ್ಳಿ ದಾಸ್ತಾನುಗಳ ಕನಿಷ್ಠ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,270 ರೂಪಾಯಿಗಳಿಂದ 1,580 ರೂಪಾಯಿಗಳಿಗೆ ಪರಿಷ್ಕರಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ರಾಷ್ಟ್ರೀಯ

0: ಸಹಕಾರಿ ಗ್ರಾಹಕ ಒಕ್ಕೂಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ವಿವಿಧ ರಾಜ್ಯ ಸರ್ಕಾರಗಳ ಕೋರಿಕೆ ಮೇರೆಗೆ ರೈತರಿಗೆ ಉತ್ತಮ ಆದಾಯ ಖಚಿತಪಡಿಸಲು ಖರೀದಿ ಬೆಲೆಯನ್ನು ಪರಿಷ್ಕರಿಸಲಾಗಿದೆ ಎಂದರು. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಸಿದ್ದಗೊಂಡಿರುವ ರಾಜ್ಯದ ಮೊದಲ ಐವಿಎಫ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರ ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಮುಕ್ತವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಮೈಸೂರು ಹಾಗೂ ಕಲಬುರಗಿಯಲ್ಲೂ ಐವಿಎಫ್ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಸಮಗ್ರ ಮತ ಪರಿಷ್ಕರಣೆ ಎಸ್ಐಆರ್ 2026 ಕುರಿತ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ಬೆಂಗಳೂರು ಇನ್ಫೆಂಟ್ರಿ ರಸ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿ ವಾರ್ತಾಭವನ ಸಭಾಂಗಣದಲ್ಲಿ ಮಾಧ್ಯಮ ಕಾರ್ಯಾಗಾರ ಆಯೋಜಿತವಾಗಿದೆ. ಶಾಲೆ ಹಾಗೂ ಅಂಗನವಾಡಿಗಳು ಮರು ಆರಂಭವಾಗುತ್ತಿರುವ ಹಿನ್ನೆಲೆ ಅಲ್ಲಿರುವ ಮೂಲಸೌಕರ್ಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಾಲೆಯಿಂದ ಹೊರಗುಳಿದ ಮಕ್ಕಳ ಮನವೊಲಿಸಿ ಶಾಲೆಗೆ ಕರೆತರುವ ಕಾರ್ಯವಾಗಬೇಕು. ಅಂಗನವಾಡಿಗಳಲ್ಲಿ ತಿಂಗಳ 3ನೇ ಶನಿವಾರ ಹಾಗೂ ಶಾಲೆಗಳಲ್ಲಿ 4ನೇ ಶನಿವಾರ ಕಡ್ಡಾಯವಾಗಿ ಪಾಲಕರ ಸಭೆ ನಡೆಸಬೇಕು ಎಂದು ಸೂಚಿಸಿದರು. ಇಂದು ಸ್ವಾತಂತ್ರ್ಯ ಹೋರಾಟಗಾರ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ನೆಹರು ಅವರ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಕಲಬುರಗಿ ಜಿಲ್ಲೆಯಾದ್ಯಂತ ಜೂನ್ 28ರಂದು ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: वनिता विहार
1: वनिता विहार ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನಿತಾ ಶೆಟ್ಟಿ ಮೂಡಬಿದಿರೆ ಇವರಿಂದ ಕಥೆ ಅವಳ ಹೆಜ್ಜೆ.
2: ಅವಳ ಹೆಜ್ಜೆ. ಮೊದಲ ಬಾರಿಗೆ ಮನೆಯನ್ನು ಕಂಡಾಗ ಇದೇ ನನ್ನ ಗೂಡು ಎಂದೆನಿಸತೊಡಗಿತು. ಬದುಕು ಬಹಳಷ್ಟು ಬದಲಾಗಿತ್ತು. ಎಲ್ಲವನ್ನು ಮರೆತು ಬದುಕಬೇಕು ಎಂದು ಯೋಚಿಸಿದಾಗಲೆಲ್ಲ ಮತ್ತೊಮ್ಮೆ ಮರೆಯಲಾಗದ ನೆನಪುಗಳು ಧುತ್ತೆಂದು ಕಣ್ಣೆದುರು ಪ್ರತ್ಯಕ್ಷವಾಗುತ್ತಿತ್ತು. ಸುಂದರವಾಗಿತ್ತು ಬದುಕು. ಅದು ಯಾವ ಮಾಯೆಯಲ್ಲಿ ಗೀತಾ ಕಿಶೋರನನ್ನು ಆವರಿಸಿದ್ದಳೋ ಅದು ಅವನಿಗೇ ತಿಳಿಯಲಿಲ್ಲ. ದಿನ ಕಳೆದಂತೆ ಅವಳ ಹುಚ್ಚು ಪ್ರೀತಿಗೆ ದಾಸನಾಗಿದ್ದ. ತನ್ನದೆಲ್ಲವನ್ನು ಅವಳಿಗೆ ಧಾರೆಯೆರೆದಿದ್ದ. ತನಗೆ ಹುಟ್ಟಿದ 2 ವರ್ಷದ ಕಂದಮ್ಮ ಕೂಡ ಅವಳ ಮುಂದೆ ಅವನಿಗೆ ಮರೆತೇ ಹೋಗಿತ್ತು. ತವರು ಮನೆಗೆ ಹೆರಿಗೆಗೆಂದು ಹೋಗಿದ್ದ ಕವಿತಾಳನ್ನು ಕರೆತೆರುವ ಯಾವ ನೆನಪು ಕೂಡ ಕಿಶೋರನಿಗೆ ಬರಲಿಲ್ಲ. ಮೊದಲೆಲ್ಲ ತಿಂಗಳಿಗೊಮ್ಮೆ ಓಡೋಡಿ ಬರುತ್ತಿದ್ದ ಗಂಡ ಮುದ್ದು ಮಗಳ ಮುಖ ನೋಡುತ್ತಾ ತನ್ನದೆಲ್ಲವನ್ನು ಮರೆಯುತ್ತಿದ್ದ. ಆದರೆ ಈ ದಿನಗಳಲ್ಲಿ 3 ತಿಂಗಳಿಗೊಮ್ಮೆ ಆದರೂ ಆಗೊಮ್ಮೆ ಈಗೊಮ್ಮೆ ಬಂದು ಕಾಟಾಚಾರದ ಶಾಸ್ತ್ರ ಮುಗಿಸಿ ಹೋಗುತ್ತಿರುವುದನ್ನು ಕವಿತಾ ಸೂಕ್ಷ್ಮವಾಗಿ ಗಮನಿಸಿದ್ದಳು. ಕೊನೆಗೊಂದು ದಿನ ತಾನೇ ಧೈರ್ಯ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಫೋನ್ ಆಯಿಸಿ ಕಿಶೋರನಲ್ಲಿ ಕೇಳಿಕೊಂಡಿದ್ದಳು. ಒಂದಷ್ಟು ಸಬೂಬು ಹೇಳಿದರೂ ಕೂಡ ಕವಿತಾ ಯಾವುದಕ್ಕೂ ಜಗ್ಗಲಿಲ್ಲ. ಕೊನೆಗೂ ತವರು ಮನೆಯ ಹೊಸ್ತಿಲು ದಾಟಿ ಅತ್ತೆ

ಅನೇಕ ತ್ಯಾಗವನ್ನು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡಿಕೊಂಡು ಬಂದಂತಹ ಕರುಣಾಮಯಿ. ಅವರ ಪಾಲಿಗೆ ಅವರ ಮಗ ಕಿಶೋರ ಶ್ರೀರಾಮಚಂದ್ರ. ಕಣ್ಮುಂದೆ ಸತ್ಯ ಅನಾವರಣಗೊಂಡರೂ ತನ್ನ ಕಣ್ಣಲ್ಲೇ ಏನೋ ದೋಷವಿದೆ ಎಂದುಕೊಳ್ಳುವಂತಹವರು. ಕಿಶೋರನಲ್ಲಿ ತಾಮಸಭಾವ ಇರಲಿಲ್ಲ ನಿಜ, ಆದರೆ ಗಂಡಸುತನದ ಪಿಪಾಸೆ ಪ್ರವೃತ್ತಿಯಿಂದ ಅವನ ಬದುಕು ಹಳಿತಪ್ಪಿದ್ದು. ಇದ್ಯಾವುದರ ಪರಿವೆಯೇ ಇಲ್ಲದ ಜಾನಕಮ್ಮ ತನ್ನ ಇಳಿಸಂಜೆಯಲ್ಲಿ ಮೊಮ್ಮಗಳ ಗೆಜ್ಜೆಯ ದನಿಯ ಆಲಾಪದಲ್ಲಿ ಅತ್ಯಂತ ಸಂಭ್ರಮದ ದಿನಗಳನ್ನು ಕಳೆಯುತ್ತಿದ್ದರು. ಸೊಸೆ ಮೊದಲಿನಂತಿಲ್ಲ ಅನ್ನುವುದು ಅವರ ಸೂಕ್ಷ್ಮ ಮನಸ್ಸಿಗೆ ಗೋಚರವಾದರೂ ಮೊಮ್ಮಗಳ ತೊದಲು ನುಡಿಗಳು ಅದೆಲ್ಲವನ್ನೂ ಮರೆಸಿತ್ತು. ಸೊಸೆ ಬೇಗುದಿಯಲ್ಲಿ ಬಿಂದು ಹೋಗುತ್ತಿರುವುದು ಅವರ ಗಮನಕ್ಕೆ ಬರಲೇ ಇಲ್ಲ. ಕಿಶೋರನಿಗೂ ಅತ್ತಿತ್ತ ನಡೆದಾಡುವಾಗ ಮನೆಯೊಳಗೆ ಮನೆಯನ್ನೇ ಆಳತೊಡಗಿದ ಗೆಜ್ಜೆದನಿ ಕೆಲವೊಮ್ಮೆ ಕಟ್ಟಿ ಹಾಕುತ್ತಿತ್ತು. ಹಾಲ್ ನೊರೆಯನ್ನೇ ಸುರಿಸುತ್ತಿದ್ದ ಕಂದಮ್ಮನ ನಗು ಅಳು ಅವನ ಮುಚ್ಚಿದ ಕಿವಿಗಳನ್ನು ಆಗೊಮ್ಮೆ ಈಗೊಮ್ಮೆ ತೆರೆಸುತ್ತಿತ್ತು. ಆದರೂ ಲಾಸ್ಯದ ನಗು, ಪ್ರೇಮದ ಅಮಲು ಪುಟ್ಟ ಕಂದಮ್ಮನ ನಗು ಅಳುವನ್ನು ಮರೆಸುವಷ್ಟು ಭದ್ರವಾದ ಬಂಧವನ್ನು ಸ್ಥಾಪಿಸಿಬಿಟ್ಟಿತ್ತು. ಹಾಗೆ ಮಗುವಿನ ನಗುವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಕಿಶೋರ ಎದ್ದು ಮೊಬೈಲಿನತ್ತ ಧಾವಿಸಿದ. ಅವಳ ಕರೆ ಅವನಿಗೆ ಸಮಯವನ್ನು ನೆನಪಿಸಿತು. ಕಾರಿನ ಕೀಯನ್ನು ಅಂಗೈಯೊಳಗೆ ತುಂಬಿಕೊಳ್ಳುತ್ತಾ ಮಗುವಿನತ್ತ ಒಂದು ಕಿರು ನಗು ಬೀರಿ ಮುಂದೆ ನಡೆದ. ಒಳಗೆ ಅಡುಗೆ ಮನೆಯಲ್ಲಿದ್ದ ಕವಿತಾಳ ಒಂದು ದೃಷ್ಟಿ ಗಂಡನ ಚಲನವಲನವನ್ನು ಅತಿಸೂಕ್ಷ್ಮವಾಗಿ ಗಮನಿಸುತ್ತಿತ್ತು. ಕವಿತಾಳ ನಿಟ್ಟುಸಿರಿಗೆ ಅಡುಗೆ ಮನೆಯ ಸಿಂಕಲ್ಲಿದ್ದ ಎಲ್ಲ ಪಾತ್ರೆಗಳು ಶುಚಿಯಾಗುತ್ತಿದ್ದರೂ ಅಡುಗೆ ಮನೆಯೇ ಸ್ತಬ್ಧವಾಗಿತ್ತು. ಎಲ್ಲವನ್ನೂ ಯಥಾಸ್ಥಿತಿಯಲ್ಲಿ ಜೋಡಿಸಿಡಲು ಪ್ರಯತ್ನ ಪಡುತ್ತಿರುವಾಗ ಕವಿತಾಳ ಕಣ್ಣಾಲಿಗಳು ತನ್ನಷ್ಟಕ್ಕೆ ತುಂಬಿಬಂದವು. ಹಾಗೆಯೇ ಮನಸ್ಸಿನಲ್ಲಿ ನಿಧಾನಕ್ಕೆ ಒಂದು ದೃಢ ನಿರ್ಧಾರವೂ ಮೂಡತೊಡಗಿತು. ಅವಳ ಒಳ ಮನಸ್ಸಿನ ನಿರ್ಧಾರ ಅವಳ ಪುಟ್ಟ ಮೂಗಿನ ತುದಿಯನ್ನು ಕೆಂಪಗಾಗಿಸಿತ್ತು. ಕಾಲಬುಡದಲ್ಲಿ ಉದ್ದ ಬಾಲದ ಕಿಂಚಿಬೆಕ್ಕು ಮಿಯಾಂ ಅನ್ನುತ್ತಾ ತನ್ನ ಹಸಿವನ್ನು ನಿರ್ಭೀತಿಯಿಂದ ಹೊರಹಾಕಿತು. ನಾನು ಈ ಕಿಂಚಿಗಿಂತಲೂ ಪುಕ್ಕಲಾದೆನೆ ಅಂದುಕೊಂಡಳು ಮನಸ್ಸಿನಲ್ಲಿ. ಪುಟಾಣಿ ಪಿಂಗಾಣಿ ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಅಡುಗೆ ಮನೆಯ ಮೂಲೆಯಲ್ಲಿಟ್ಟು ಬೆಕ್ಕನ್ನು ಕಣ್ಸನೆಯಲ್ಲಿ ಕರೆದಾಗ ಪ್ರೀತಿಯಿಂದ ಅವಳ ಕಾಲನ್ನು ಸವರಿಕೊಂಡು ಬಂದು ಹಾಲನ್ನು ನೆಕ್ಕತೊಡಗಿತು. ಅಪ್ಪ ನೆನಪಾದರು. ದುಡುಮೆಯೊಂದನ್ನು ಬಿಟ್ಟರೆ ಪ್ರಪಂಚ ತಿಳಿಯದ ಮನುಷ್ಯ, ಕಪಟವನ್ನರಿಯದ ಮುಗ್ಧ ಜೀವ. ಅಂತಹ ಸಾಧು ಜೀವಿಯ ಒಂದೇ ಒಂದು ನಂಬಿಕೆ ಎಂದರೆ ಅದು ಮಗಳು ಕವಿತಾ, ಮತ್ತವಳ ಸುಂದರ ಸಂಸಾರ. ತಮ್ಮ ಕರುಣನ ಕಣ್ಣಲ್ಲಿ ಸಾವಿರ ಕನಸುಗಳು. ದೇಶದ ಭದ್ರತಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕೆಂಬ ಅವನ ಹಂಬಲಕ್ಕೆ ಅಕ್ಕನ ಗಂಡನೊಬ್ಬನೇ ದಾರಿದೀಪ. ಅದು ಅವನ ನಂಬಿಕೆ. ತಾಯಿಯಿಲ್ಲದ ತವರು ಆಕೆಯದು. ಹಾಗಾಗಿಯೇ ಅಕ್ಕ ತಮ್ಮನಿಗೆ ಅಪ್ಪನಿಗೆ ಇಬ್ಬರಿಗೂ ಈಕೆಯೇ ತಾಯಿಯಾಗಿದ್ದಳು. ಕಿಂಚಿ ಹಾಲು ಕುಡಿದು ಮುಗಿಸಿದ್ದಳು. ಹಾಲಿನ ಪಾತ್ರೆಯನ್ನು ತೊಳೆದಿಟ್ಟು ವರಾಂಡಕ್ಕೆ ಬಂದು ಸೋಫಾದ ಮೇಲೆ ಕುಳಿತಳು. ಅಜ್ಜಿ ಮೊಮ್ಮಗಳ ಪ್ರೀತಿ, ನಗು, ಹಾಡು, ಒಮ್ಮೊಮ್ಮೆ ಅಳು ಒಟ್ಟೊಟ್ಟಿಗೆ ಸಾಗುತ್ತಿತ್ತು. ಇಬ್ಬರು ಅವರದೇ ಲೋಕದಲ್ಲಿದ್ದರು. ಪಕ್ಕದಲ್ಲಿದ್ದ ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡು ತುತ್ತು ಕೊಡಲಾರಂಭಿಸಿದಳು ಕವಿತಾ. ಮೊಮ್ಮಗಳ ಹಾಲಿನ ಬಾಟಲನ್ನು ಎತ್ತಿಕೊಂಡು ಅಡುಗೆ ಮನೆಗೆ ಹೋದ ಸೀತಮ್ಮ ಹಾಲಿನ ಬಾಟಲಿ ಬಿಸಿ ನೀರಿನಲ್ಲಿ ತೊಳೆದು ಹಾಲು ತುಂಬಿಸಿಕೊಂಡು ಬಂದು ಸೊಸೆಯ ಮುಂದೆ ಹಿಡಿದು ಮೊಮ್ಮಗಳನ್ನು ಆಡಿಸುತ್ತಾ ಮುಂದೆ ಕುಳಿತರು. ಪುಟಾಣಿಯ ಕಾಲಿನ ಗೆಜ್ಜೆಯ ಕಲರವ ಅಜ್ಜಿಯ ಎದೆಯಲ್ಲಿ ಪುಟಾಣಿ ಕುಟ್ಟಿದಾಗಿನ ಸಂಭ್ರಮದ ಘಮವನ್ನು ಹರಡಿತ್ತು. ಅತ್ತೆಯ ಅರಳಿದ ಮುಖ ನೋಡುತ್ತಾ ಕವಿತಾ ಮೆಲ್ಲನೆ ಮಾತಿಗಿಳಿದಳು. ಅತ್ತೆ, ಹೇಗೂ ನಾನು ಎಂಕಾಂ ಪದವೀಧರೆ. ನನ್ನ ಗೆಳತಿ ಪ್ರೇಮಾಳ ಕಂಪನಿಯಲ್ಲಿ ಹೆಚ್ಚು ಸಂಬಳವಿರುವ ಕೆಲಸವೊಂದು ಖಾಲಿ ಇದೆಯಂತೆ. ನಿನ್ನೆ ಸಂಜೆ ಫೋನು ಮಾಡಿದ್ದಳು. ಬರುವುದಾದರೆ ಬಂದು ಬಿಡು, ಇಬ್ಬರೂ ಜೊತೆಗೇ ಹೋಗಿ ಜೊತೆಗೇ ಬರಬಹುದು ಎಂದಿದ್ದಳು. ಇಲ್ಲಿಂದ ಹೆಚ್ಚೆಂದರೆ 20 ನಿಮಿಷದ ದಾರಿ. ಹೆಚ್ಚು ಅವಧಿಯ ದುಡಿತ ಏನೂ ಇಲ್ಲ. ಮುಂಜಾನೆ 9ರಿಂದ ಸಾಯಂಕಾಲ 6 ಗಂಟೆಯ ತನಕ ಮಾತ್ರ ಡ್ಯೂಟಿ. ನನಗೂ ಸ್ವಲ್ಪ ನಿರಾಳವಾಗುತ್ತದೆ. ಮನೆಯಲ್ಲಿ ಕುಳಿತು ಕುಳಿತು ಬೇಸರ ಹಿಡಿದು ಬಿಟ್ಟಿದೆ. ಪುಟ್ಟಿ ಅಂತೂ ನಿಮ್ಮನ್ನೇ ಪೂರ್ತಿಯಾಗಿ ಹಚ್ಚಿಕೊಂಡು ಬಿಟ್ಟಿದ್ದಾಳೆ. ನಾನು ಇಲ್ಲದಿದ್ದರೂ ಅವಳಿಗೇನು ತೊಂದರೆ ಆಗುವುದಿಲ್ಲ. ಅತ್ತೆಗೆ ಮಾತನಾಡಲು ಅವಕಾಶವೇ ಇಲ್ಲದಂತೆ ಒಂದೇ ಸಮನೆ ಮಾತನಾಡಿದ್ದಳು. ಆಕೆ ಹೃದಯವಂತೆ ಸಣ್ಣ ನಗುವಿನಲ್ಲಿ ತಮ್ಮ ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದರು. ಕವಿತಾ ಪುಟ್ಟ ಕಂದಳ ಮುಖ ನೋಡಿದಳು. ಹೊಟ್ಟೆ ಕಿವಿಚಿದಂತಾಯಿತು. ಆದರೂ ಮನಸ್ಸಿನ ನಿರ್ಧಾರ ದೃಢವಾಗಿತ್ತು. ಮರುದಿನ ಗೆಳತಿಗೆ ಫೋನಾಯಿಸಿ ತನ್ನೆಲ್ಲಾ ಡಾಕ್ಯುಮೆಂಟುಗಳನ್ನು ಕಂಪನಿಗೆ ಮೇಲ್ ಮಾಡಿ ಕೆಲಸದ ಆರ್ಡರ್ ಅನ್ನು ಪಡೆದುಕೊಂಡಳು. ಮರುದಿನ ಮುಂಜಾನೆ ತಿಳಿ ಗುಲಾಬಿ ಬಣ್ಣದ ಕೆಂಪು ಅಂಚಿನ ಸೀರೆ ಉಟ್ಟು ಕೈತುಂಬಾ ಬಳೆತೊಟ್ಟು ಆಗ ತಾನೇ ಹಜಾರದಲ್ಲಿ ಗಿರಿಜಮ್ಮ ಹೆಣೆದಿಟ್ಟ ಮಲ್ಲಿಗೆ ಮುಗ್ಗಿನ ದಂಡೆಯನ್ನು ಮುಡಿಗೆ ಸಿಕ್ಕಿಸಿಕೊಂಡಳು.

ಮುದ್ದಾಗಿ ಮುತ್ತಿನಷ್ಟೇ ಶುಭ್ರವಾಗಿ ಸೊಗಸಾಗಿ ಕಾಣುತ್ತಿದ್ದ ಸೊಸೆಯನ್ನು ಗಿರಿಜಮ್ಮ ಕಣ್ತುಂಬಿಕೊಂಡರು. ಕವಿತಾ ನನ್ನ ಮಗನಿಗೆ ಅಪ್ಪಟ ಜೋಡಿ ಅಂದುಕೊಂಡು ಮನಸ್ಸಿನಲ್ಲಿ ಸೊಸೆಯ ದೃಷ್ಟಿ ತೆಗೆದರು. ಚಪ್ಪಲಿ ಮೆಟ್ಟಿ ಹೊರಟು ನಿಂತ ಕವಿತಾಳ ಕೈಗೆ ನೀರು ತುಂಬಿದ ಬಾಟಲಿಯನ್ನು ಕೊಡುತ್ತಾ, ನಿಧಾನಕ್ಕೆ ಹೋಗಿ ಬಾ, ಯಾವುದೇ ಚಿಂತೆ ಬೇಡ, ಪುಟ್ಟಿ ನನ್ನ ಜೊತೆಗೆ ನೆಮ್ಮದಿಯಿಂದ ಇರುತ್ತಾಳೆ ಎಂದಾಗ ಕವಿತಾಳ ಮನಸ್ಸು ತುಂಬಿ ಬಂತು. ಗಂಡನೆಂದುಕೊಂಡವನಿಗೆ ಇದು ಯಾವುದರ ಪರಿವೆಯೇ ಇರಲಿಲ್ಲ. ಇಂದು ಕೆಲಸಕ್ಕೆ ಸೇರುತ್ತಿರುವ ಬಗ್ಗೆ ಕೂಡ ಯಾವುದೇ ಮಾಹಿತಿಯನ್ನು ಕವಿತಾ ನೀಡಲಿಲ್ಲ. ಆತನು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಹೊರಡುತ್ತಿರುವ ಹೆಂಡತಿಯನ್ನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳುವ ಸೌಜನ್ಯವನ್ನೂ ತೋರಲಿಲ್ಲ. ಅವನು ಅವನಷ್ಟಕ್ಕೆ ಹೊರಟು ನಿಂತ. 10 ನಿಮಿಷದ ಬಳಿಕ ಕವಿತಾ ಹೊರಟಳು. ಅಂಗಳದಲ್ಲಿ ಆಚೆಯ ಸೀಬೆ ಮರವನ್ನು ದಾಟಿ ಪಕ್ಕದ ರಸ್ತೆಗೆ ತಿರುಗಿ ಆಟೋ ಹತ್ತಿ ಕುಳಿತು 5 ನಿಮಿಷದಲ್ಲಿ ತನ್ನ ಕೆಲಸದ ಆಫೀಸನ್ನು ಸೇರಿದಳು ಕವಿತಾ. ಹೊಸ ಜಾಗಕ್ಕೆ ಬಹಳ ಬೇಗನೆ ಹೊಂದಿಕೊಂಡು ಕೆಲಸವನ್ನು ಅತ್ಯಂತ ಜಾಣ್ಮೆಯಿಂದ ಶ್ರದ್ಧೆಯಿಂದ ಕಲಿತುಕೊಳ್ಳಲಾರಂಭಿಸಿದಳು. ಗೆಳತಿ ಪ್ರೇಮ ಪದೇ ಪದೇ ಪಕ್ಕದ ಚೇಂಬರಿನಿಂದ ಕವಿತಾಳಲ್ಲಿಗೆ ಬಂದು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಗೆಳತಿಯನ್ನು ಒಂದೆರಡು ದಿನದಲ್ಲಿ ಬಹಳ ಸುಲಭದಲ್ಲಿ ಪಳಗಿಸಿಬಿಟ್ಟಳು. ಸಂಜೆ ಕಾಫಿ ಕುಡಿದು ಆಫೀಸಿನಿಂದ ಹೊರಬಂದ ಗೆಳತಿಯರಿಬ್ಬರು ಆಫೀಸಿನ ಮುಂಭಾಗದಲ್ಲಿದ್ದ ಗಾರ್ಡನ್ನಲ್ಲಿ ಕುಳಿತು ಕೆಲ ಹೊತ್ತು ಹೊರಟಿದರು. ಮಾತಿನ ಮಧ್ಯೆ ಪ್ರೇಮ, ಏನೇ ಹೇಳು ಕವಿತಾ, ನೀನು ಮೊದಲಿನಂತಿಲ್ಲ, ಹೆಚ್ಚು ಒತ್ತಡದಲ್ಲಿರುವಂತೆ ಕಾಣುತ್ತಿರುವೆ ಅಂದಾಗ ಒಳಮನಸ್ಸಿನ ನೋವನ್ನು ಒಮ್ಮೆ ಹಂಚಿಕೊಂಡು ಬಿಡಲೇ ಎಂದೆಣಿಸಿದರು. ಸಂಸಾರದ ಗುಟ್ಟು ವ್ಯಾಧಿರಟ್ಟು ಅನ್ನುವ ಮಾತು ನೆನಪಾಗಿ ಸುಮ್ಮನಾದಳು. ಸಂಜೆ ಮನೆಗೆ ಬಂದಾಗ ಹೆಂಡತಿ ಮನೆಯಲ್ಲಿ ಇಲ್ಲದೇ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಿಶೋರ ತಾಯಿಯನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಇದು ಯಾವುದರ ಪರಿವೇ ಇಲ್ಲದ ಗಿರಿಜಮ್ಮ ಮಗನಿಗೆ ಕಾಫಿ ಇತ್ತು ಮೊಮ್ಮಗಳನ್ನು ಆಡಿಸುತ್ತಾ ಕುಳಿತರು. ಸ್ವಲ್ಪ ಹೊತ್ತಿನ ಬಳಿಕ ತನ್ನ ಮಾಮೂಲಿ ರೂಢಿಯಂತೆ ಕಿಶೋರ ಟಿಪ್ಟಾಪ್ ಆಗಿ ಹೊರಟು ನಿಂತ. ಅವನು ಮನೆಯಿಂದ ಹೊರಬಂದು ಕಾರು ಸ್ಟಾರ್ಟ್ ಮಾಡಿ ಪಕ್ಕದ ರಸ್ತೆಯ ಅಂಚಿಗೆ ತಿರುಗುವುದಕ್ಕೂ, ಕವಿತಾ ಆಟೋ ಹಿಡಿದು ಮನೆಯ ದಾರಿಯಲ್ಲಿ ನಡೆಯುತ್ತಾ ಬರುವುದಕ್ಕೂ ಸರಿಹೋಯಿತು. ದೂರದಿಂದಲೇ ಗಂಡನ ಕಾರನ್ನು ಗಮನಿಸಿದ ಕವಿತಾ ಗಮನಿಸಿಯೂ ಗಮನಿಸದಂತೆ ಕಾರಿನ ಬದಿಯಿಂದಲೇ ನಡೆದು ಸರಿದು ಹೋದಳು. ಕಿಶೋರ ಸದ್ಯ ನನ್ನನ್ನು ಆಕೆ ಗಮನಿಸಲಿಲ್ಲ ಎನ್ನುವ ಕಳ್ಳ ಹುಚ್ಚಿನಿಂದ ಕಾರನ್ನು ಮುಂದಕ್ಕೆ ಚಲಿಸಿದ. ಕವಿತಾಳ ಕಣ್ಣುಗಳು ತುಂಬಿ ಬಂದವು. ಗಂಟಲುಬ್ಬಿತು. ಉಕ್ಕಿ ಬರುತ್ತಿರುವ ಅಳುವನ್ನು ತಡೆದುಕೊಂಡು, ಇಷ್ಟೊಂದು ಅಳುಬುರಿಕೆ ಆದರೆ ನನ್ನ ನಿರ್ಧಾರ ಸಫಲವಾಗದು, ಯಾವುದೇ ಕಾರಣಕ್ಕೂ ನಾನು ಇಷ್ಟೊಂದು ಅತಂತ್ರಳಾಗಬಾರದು ಅಂದುಕೊಳ್ಳುತ್ತಾ ಮನಸ್ಸನ್ನು ಗಟ್ಟಿ ಮಾಡಿದಳು. ಹಿಂದೆಲ್ಲ ಸಂಜೆ ಆಫೀಸಿನಿಂದ ಬಂದವಳೆ ತನ್ನನ್ನು ಎಳೆದುಕೊಂಡು ಸುತ್ತಾಡಲು ಕರೆದೊಯ್ಯುತ್ತಿದ್ದ. ತಾನು ಬೇಡವೆಂದರೆ ಸಿಟ್ಟು ಮಾಡಿಕೊಂಡು ರೂಮು ಸೇರುತ್ತಿದ್ದ. ಸಂಜೆ ಬರುವಾಗ ತಪ್ಪದೇ ತರುತ್ತಿದ್ದ ಮಲ್ಲಿಗೆ ದಂಡೆಯನ್ನು ತಾನು ಮುಡಿಯದಿದ್ದರೆ ಅದರಷ್ಟು ಕೋಪ ಅಸಹನೆ ಅವನಿಗೆ ಇನ್ನೊಂದಿರುತ್ತಿರಲಿಲ್ಲ. ಸಂಜೆಯಾಗುತ್ತಲೇ ತಿರುಗದ ಪಾರ್ಕು ದೇವಸ್ಥಾನಗಳಿಲ್ಲ. ಅವನ ಪಕ್ಕ ತಾನು ಕುಳಿತಿದ್ದರೆ ಅದೇ ಅವನಿಗೆ ಸ್ವರ್ಗ ಅನ್ನುತ್ತಿದ್ದ. ಅಂದಿನ ಕಿಶೋರನಿಗೂ ಇಂದಿನ ಕಿಶೋರನಿಗೂ ಬಹಳ ವ್ಯತ್ಯಾಸವಿತ್ತು. ಇಡೀ ದಿನದಲ್ಲಿ ಒಮ್ಮೆಯೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಬದುಕುವಂತ ಪರಿಸ್ಥಿತಿಗೆ ಗಂಡ ಹೆಂಡರಿಬ್ಬರೂ ಬಂದಿಳಿದಿದ್ದರು. ಅದನ್ನೆಲ್ಲ ಯೋಚಿಸಿ ಕುಳಿತುಕೊಳ್ಳುವ ಸಮಯವೇ ಮುಗಿದು ಹೋದಂತೆ ಕವಿತಾಳಿಗೆ ಅನಿಸಿತು. ಯೋಚನೆಯಿಂದ ಎಚ್ಚೆತ್ತಾಗ ಅತ್ತೆ ಎದುರಾಗಿದ್ದರು. ಪುಟಾಣಿ ಖುಷಿಯಿಂದ ನಗುತ್ತಾ ಒಂದಿಷ್ಟು ಮೋರಿ ಉಬ್ಬಿಸಿ ಒಂದಷ್ಟು ಅಳುವನ್ನು ತೋರಿಸಿ ಕೇಕೆ ಹಾಕುತ್ತಾ ತೆಕ್ಕೆಯೊಳಗೆ ಸೇರಿಕೊಂಡಾಗ ಅದ್ಭುತ ಜಗತ್ತೊಂದು ತನ್ನ ವಶವಾದಷ್ಟು ಖುಷಿಪಟ್ಟಳು ಕವಿತಾ. ದಿನ ಕಳೆದಂತೆ ಕವಿತಾ ಎಲ್ಲದಕ್ಕೂ ಸರಾಗವಾಗಿ ಒಗ್ಗಿಕೊಂಡಳು. ಮೊದಮೊದಲು ಸಿಡಿಮಿಡಿಗೊಂಡ ಕಿಶೋರ ಮತ್ತೆ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಅವನಿಗೆ ಬೇಕಾದದ್ದು ಸ್ವಾತಂತ್ರ್ಯ. ಅದೀಗ ಯಥೇಚ್ಛವಾಗಿ ಸಿಗುತ್ತಿತ್ತು. ಹಾಗಾಗಿ ಒಂದು ಲೆಕ್ಕದಲ್ಲಿ ಖುಷಿಯೇ ಪಟ್ಟ. ಪುಟಾಣಿಯ ಹೆಜ್ಜೆ ಗುರಿತು ಇದೀಗ ಮನೆಯಲ್ಲಿ ಎಲ್ಲ ಕಡೆ ಇರುತ್ತಿತ್ತು. ಗೋಡೆಯ ಮೇಲೆ ಅಲ್ಲಲ್ಲಿ ಪುಟಾಣಿ ಬರಹಗಳು ಕೂಡ ಅವಳ ಪಡಿಯಚ್ಚನ್ನು ಮೂಡಿಸುತ್ತಿತ್ತು. ಅಜ್ಜಿ ಮತ್ತು ಮೊಮ್ಮಗಳದ್ದೇ ಸಾಮ್ರಾಜ್ಯ ಮನೆ ಮುಂದೆ. ಕವಿತಾ ಮುಂಜಾನೆ ಹೊರಟರೆ ಮನೆ ಸೇರುವುದು ಸಂಜೆ ಮೇಲೆ. ಇತ್ತೀಚೆಗೆ ಆಫೀಸಿನಲ್ಲಿದ್ದ ಅಕೌಂಟೆಂಟ್ ಮೋಹನ್ ಕವಿತಾಳಿಗೆ ತೀರಾ ಆಪ್ತನಾಗಿದ್ದ. ಎಲ್ಲರೊಂದಿಗೆ ಸಹೋದರನಂತೆ ಬೆರೆಯುತ್ತಿದ್ದ ಮೋಹನನನ್ನು ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅಂದು ಆಫೀಸ್ ಬಿಟ್ಟ ತಕ್ಷಣ ಸಿಡಿಯುವ ತಲೆಯನ್ನು ಹಿಡಿದುಕೊಂಡು ಬಿಸಿ ಕಾಫಿಯನ್ನು ಕುಡಿಯುವ ಹಂಬಲದಿಂದ ಆಫೀಸ್ ಕ್ಯಾಂಟೀನ್ನ ಕಡೆಗೆ ತಲೆ ಹಾಕಿದ್ದಳು. ಕವಿತಾಳ ಬಾಡಿದ ಮುಖ ನೋಡಿದ ಮೋಹನ ಏನಾಯ್ತಕ್ಕ ಎಂದು ಕಕ್ಕುಲತೆಯಿಂದ ವಿಚಾರಿಸಿದ. ತಲೆನೋವಿನ ಕಾರಣ ಕೊಟ್ಟಾಗ ಆಟೋ ಹಿಡಿಯುವುದು ಬೇಡ, ಇರಿ, ನಾನೇ ಬಿಡುತ್ತೇನೆ, ನಾನು ಹೇಗೋ ಅದೇ ದಾರಿಯಲ್ಲಿ ಹೋಗುವುದು ಅನ್ನುತ್ತಾ ಅವಳಿಗೆ ಸಹಾಯ ಮಾಡಲು ಮುಂದಾದ. ಕವಿತಾ ತನ್ನ ನೋವನ್ನು ಸಹಿಸಲು ಆಗದ ಕಾರಣದಿಂದ ಗೋಣು ಆಡಿಸಿದಳು. ಕಾರಿನಿಂದ ಇಳಿದು ಮನೆಯ ಗೇಟನ್ನು ತೆರೆಯುತ್ತಿದ್ದ ಕವಿತಾಳಿಗೆ ಕಂಡನ ಕಾರ್ ಭರ್ರನೆ ಸರಿದು ಹೋದದ್ದು ತಿಳಿಯಲಿಲ್ಲ. ನಸುನಗುತ್ತಾ ಮನೆಯೊಳಗೆ ಹೋದ ಮಡದಿಯನ್ನೊಮ್ಮೆ ಕಾರಿನಿಂದ

ಇಳಿಸಿದ ಯುವಕನನ್ನೊಮ್ಮೆ ಅಸಹನೆಯಿಂದ ದಿಟ್ಟಿಸುತ್ತಾ ಕಾರನ್ನು ಗೀತಾಳ ಮನೆಯತ್ತ ನಡೆಸಿದ. ಗೀತಾಳ ನಗು, ಸಲುಗೆ ಯಾವುದು ಕೂಡ ಇಂದು ಅಂದವಾಗಿ ಕಾಣಲಿಲ್ಲ. ಒಟ್ಟಾರೆ ಒಂದು ರೀತಿಯ ಅಸಹನೆ. ಮನಸ್ಸು ತಡೆಯಲಿಲ್ಲ, ಬೇಗ ಮನೆ ಸೇರಿದ. ಮರುದಿನ ಮುಂಜಾನೆ ಕಣ್ಣು ಕಿರಿದು ಮಾಡಿಕೊಂಡು ಹೆಂಡತಿಯನ್ನು ಗಮನಿಸಲಾರಂಭಿಸಿದ. ಕುಂಕುಮ ಬಣ್ಣದ ಚಿಕ್ಕ ಜರಿಯ ಸೀರೆಗೆ ಹಸಿರು ಬಣ್ಣದ ತುಂಡು ತೋಳಿನ ರವಿಕೆಯಲ್ಲಿ ಅವಳ ಮೈಬಣ್ಣ ಎದ್ದು ಕಾಣುತ್ತಿತ್ತು. ಹಣೆಗೆ ಹಚ್ಚಿದ ಕಿರು ಬಿಂದಿಯ ಅಕ್ಕಪಕ್ಕದಲ್ಲಿ ಬೆವರಿನ ಸಾಲುಗಳು ಮುತ್ತಿನಂತೆ ಪೋಣಿಸಿದ್ದವು. ತಲೆ ತುಂಬಾ ಮುಡಿದಿದ್ದ ಹಿತ್ತಲ ಬಳ್ಳಿಯ ಮಲ್ಲಿಗೆ ಅವಳ ಚೆಲುವನ್ನು ಇನ್ನೂ ಹೆಚ್ಚಿಸಿತ್ತು. ಮೈ ಕೈ ತುಂಬಿಕೊಂಡು ಇನ್ನೂ ಹೆಚ್ಚೇ ಸುಂದರವಾಗಿ ಕಂಡ ಪತ್ನಿಯನ್ನು ಮತ್ತೊಮ್ಮೆ ತದೇಕ ಚಿತ್ತನಾಗಿ ನೋಡಿದ. ಎದೆಯಲ್ಲಿ ಸಣ್ಣದೊಂದು ನೋವು ಛಲಕ್ ಎಂದಂತಾಯಿತು. ಇದ್ಯಾವುದರ ಪರಿವೇ ಇಲ್ಲದ ಕವಿತಾ ಅಡುಗೆ ಮನೆಯೊಳಗೆ ಅತ್ತೆ ಮುಚ್ಚಿಟ್ಟ ಟಿಫಿನ್ ಬಾಕ್ಸ್ ಅನ್ನು ಬ್ಯಾಗಿಗೆ ತುಂಬಿಸುತ್ತಾ ಲಘು ಬಗೆಯಿಂದ ಕಂದಮಳ್ಳಿಗೆ ಲೊಚಲೊಚನೆ ಮುತ್ತಿಟ್ಟು ಅತ್ತೆಯ ಕೈಗೆ ಅವಳನ್ನು ವರ್ಗಾಯಿಸಿ ಚಪ್ಪಲಿ ಮೆಟ್ಟಿ ಹೊರನಡೆದಳು. ಕಿಶೋರ ತಾನು ಕೂಡ ಕಾರಿನ ಕೀಯನ್ನು ಅವಸರದಿಂದ ಹುಡುಕಿ ಅವಳೊಂದಿಗೆ ಹೊರಹೊರಡಲು ಅನುವಾದ. ಅಷ್ಟೊತ್ತಿಗೆ ಕವಿತ ಸುಮಾರಾಗಿ ಗೇಟು ದಾಟಿದ್ದಳು. ಕಿಶೋರ ಕಾರು ಸ್ಟಾರ್ಟ್ ಮಾಡಿ ರಸ್ತೆಗೆ ಬರುವಷ್ಟರಲ್ಲಿ ನಿನ್ನೆಯ ಅದೇ ಕೆಂಪು ಕಾರು. ಕವಿತ ನಗುನಗುತ್ತಾ ಕಾರು ಹತ್ತುತ್ತಿದ್ದಳು. ಕಿಶೋರನಿಗೆ ಹೊಟ್ಟೆ ತುಳಿಸಿ ವಾಂತಿ ಬರುವಂತಾಯಿತು. ಮೊದಲ ಬಾರಿಗೆ ವಿಚಲಿತನಾದ. ಧುತ್ತನೆ ಭೂತವೊಂದು ಎದುರಿಗೆ ಬಂದಂತಾಯಿತು. ಮಧ್ಯಾಹ್ನ ಆಫೀಸಿನಿಂದ ರಜೆ ತೆಗೆದುಕೊಂಡು ನೇರ ಮನೆಗೆ ಬಂದವನೇ ರೂಮಿನಲ್ಲಿ ಮಲಗಿಬಿಟ್ಟ. ಬಹಳಷ್ಟು ಅಧೀರನಾದ. ಅವನ ಪ್ರಶ್ನೆಗಳಿಗೆ ಅವನಲ್ಲಿಯೇ ಉತ್ತರವಿರಲಿಲ್ಲ. ಮನಸ್ಸಿನಲ್ಲಿ ಎದ್ದ ಪ್ರಶ್ನೆಗಳು ನಾಲಿಗೆಯಿಂದ ಹೊರಬರಲು ಭಯಪಡುತ್ತಿತ್ತು. ತೀವ್ರವಾದ ತಲೆಸಿಡಿತದಿಂದ ನಿದ್ದೆ ಹೇಗೆ ಬಂತು ಎಂದು ಗೊತ್ತಾಗಲೇ ಇಲ್ಲ. ಎಚ್ಚರವಾದಾಗ ಹೊರಗಿನಿಂದ ಕವಿತಾಳ ಮಾತು ಕೇಳುತ್ತಿತ್ತು. ಧಡಕ್ಕನೆ ಎದ್ದು ಕುಳಿತ. ಪುಟಾಣಿ ಮುದ್ದಾಗಿ ತುದಲುತ್ತಿದ್ದಳು. ರೂಮಿನಿಂದ ಹೊರಬಂದ ಕವಿತಾ ಪುಟಾಣಿಯನ್ನು ಮುದ್ದುಗರಿಯುತ್ತಿದ್ದಳು. ಕವಿತಾಳ ಮುಖ ಪ್ರಫುಲ್ಲವಾಗಿತ್ತು. ತಾನು ಈ ಖುಷಿಯಿಂದ ವಂಚಿತನಾಗಿದ್ದೇನೆ ಎಂದೆನಿಸಿತು. ಹಾಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡ. ಕವಿತಾ ತಪ್ಪಿಯೂ ಅವನತ್ರ ದೃಷ್ಟಿ ಹರಿಸಲಿಲ್ಲ. ಪುಟಾಣಿಯನ್ನು ಮುದ್ದಿಕ್ಕಲು ಮುಂದಾದ. ಅದು ಅಪರಿಚಿತನನ್ನು ಕಂಡಂತೆ ಮುಖ ತಿರುವಿ ಅಮ್ಮನನ್ನು ಅಂಟಿಕೊಂಡಿತು. ಅವಮಾನಿತನಾದ. ಗಿರಿಜಮ್ಮ ಬಂದು ಕಾಫಿಯನ್ನು ಹಿಡಿದಾಗ ಸಿಟ್ಟಿನಿಂದ ಕುದಿದು ಹೋದ. ಮರಳಿ ರೂಮಿಗೆ ಹೋದವನೇ ಹೊರಡಲು ಸಿದ್ಧನಾದ. ಕನ್ನಡಿಯ ಮುಂದೆ ನಿಂತು ಕ್ರಾಪು ಬಾಚಲು ನಿಂತಾಗ ತನ್ನ ಪ್ರತಿಬಿಂಬ ತನ್ನನ್ನು ನೋಡಿ ನಕ್ಕಂತಾಯಿತು. ಹಾಕಲು ತೆಗೆದ ಬಟ್ಟೆಯನ್ನು ಅಲ್ಲೇ ಹಿಂದೆ ತಿರುಗಿ ಇಟ್ಟು ಹಾಸಿಗೆಯ ಮೇಲೆ ಬಿದ್ದುಕೊಂಡ. ರೂಮಿನೊಳಗೆ ಬಂದ ಕವಿತಾಳಿಗೆ ಆಶ್ಚರ್ಯವಾಯಿತು. ಬಹಳ ದಿನಗಳ ಬಳಿಕ ಏಕಾಂತದಲ್ಲಿದ್ದಾನೆ ಎಂದೆನಿಸಿತು. ಒಳ ಬಂದ ಕವಿತಾಳನ್ನು ಕಂಡು ಕವಿತಾ ಅಂದ. ಅವನ ಧ್ವನಿ ಬಾವಿಯಿಂದ ಬಂದಂತಿತ್ತು. ತಿರುಗಿ ನೋಡಿದಾಗ ಕೆಲಸ ಹೇಗಿದೆ ಅಂದ. ಯಾವ ಉತ್ತರವನ್ನು ಕೊಡದೆ ಸುಮ್ಮನೆ ನಕ್ಕಳು. ಮೊದಲ ಬಾರಿಗೆ ಕೆಲಸದ ಬಗ್ಗೆ ಪ್ರಶ್ನಿಸಿದ್ದ. 6-7 ತಿಂಗಳುಗಳು ಕಳೆದು ಹೋಗಿದ್ದವು ಕೆಲಸಕ್ಕೆ ಸೇರಿ. ಅವಳ ನಗುವಲ್ಲಿ ಉತ್ತರಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳೇ ಇದ್ದವು. ಅಷ್ಟೊತ್ತಿಗೆ ಕೆಂಚಿ ಮಿಯಾವ್ ಅನ್ನುತ್ತಾ ಅವಳ ಕಾಲ ಬಳಿ ಸವರಿಕೊಂಡು ತನ್ನ ಹಸಿವನ್ನು ಸ್ಪಷ್ಟಪಡಿಸಿತು. ಅಡುಗೆ ಮನೆಗೆ ಬಂದ ಕವಿತಾ ಕೆಂಚಿಯ ಪಿಂಗಾಣಿ ಪಾತ್ರೆಗೆ ಹಾಲು ಸುರಿಯುತ್ತಿದ್ದಾಗಲೇ ಬಂದ ಕೆಂಚಿ ಕಣ್ಣು ಮುಚ್ಚಿ ಹಾಲು ಕುಡಿಯಲು ಪ್ರಾರಂಭಿಸಿದಳು. ಮನುಷ್ಯರಿಗಿಂತ ಎಷ್ಟೋ ವಾಸಿ. ಹಾಲು ಕುಡಿದಾದ ಬಳಿಕವಾದರೂ ತನ್ನ ಪ್ರೀತಿಯನ್ನು ತೋರಿಸಿಬಿಡುವ ಕಾಳಜಿ ಇದೆಯಲ್ಲ ಎಂದೆನಿಸಿತು. ಮರುದಿನ ಬೆಳಿಗ್ಗೆ ಕವಿತಾ ಹೊರಟಾಗಲೇ ಕಿಶೋರನ್ನೂ ಹೊರಟ. ಅವಳು ಚಪ್ಪಲಿ ಮೆಟ್ಟಿ ಹೊರ ನಡೆದಾಗ ಕಾರು ಸ್ಟಾರ್ಟ್ ಮಾಡಿ ತಂದು ಅವಳ ಮುಂದೆ ನಿಲ್ಲಿಸಿ ಬಾ ಕುಳಿತುಕೋ ಅಂದ. ಕಣ್ಣೆತ್ತಿ ನೋಡಿದ ಕವಿತಾಳಿಗೆ ಗಂಡನ ಮುಖದಲ್ಲಿ ಸಜ್ಞೆಯೊಂದಿಗೆ ಆಜ್ಞೆಯೂ ಇರುವುದನ್ನು ಗಮನಿಸಿದಳು. ತುಟಿ ಪಿಟಕ್ ಎನ್ನದೆ ಹತ್ತಿ ಕುಳಿತಳು. ಬಹಳ ದಿನಗಳ ಬಳಿಕದ ಪ್ರಯಾಣ ಅದು. ದಾರಿ ಮಧ್ಯೆ ಯಾವುದೇ ಮಾತಿರಲಿಲ್ಲ. ಆಫೀಸ್ ಬಂದಾಗ ಇಲ್ಲೇ ನಿಲ್ಲಿಸಿ ಅಂದಳು. ಸಂಜೆ ಬರುತ್ತೇನೆ ಕಾದಿರು ಅಂದಾಗ ಬಹಳ ಆಶ್ಚರ್ಯದಿಂದ ಅವನ ಮುಖ ನೋಡಿದಳು. ಕವಿತಾಳಿಗೆ ಒಳಗೊಳಗೆ ಗೊಂದಲ. ಇದೇನು ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಬದಲಾವಣೆ? ಇದು ಹೇಗೆ ಸಾಧ್ಯವಾಯಿತು? ಇಲ್ಲ, ಇದರಲ್ಲೇನೋ ಕರಮತ್ತು ಇರಬಹುದು. ತನ್ನ ನಿರ್ಧಾರ ಅಚಲವಾಗಿ ಇರಬೇಕು. ಇಷ್ಟು ದಿನ ಸಹಿಸಿದ್ದು ಸಾಕಾಗಿದೆ. ಇನ್ನಾದರೂ ನಾನು ನಾನಾಗಿ ಬದುಕಬೇಕು ಅಂದುಕೊಂಡಳು. ಸಂಜೆ ಬ್ಯಾಗ್ ಜೋಡಿಸಿ ಹೊರಬರುವಾಗ ಬೆಳಿಗ್ಗೆ ಹೇಳಿದ ಗಂಡನ ಮಾತು ನೆನಪಾಯಿತು. ಅಂದರೆ ಅವನನ್ನು ಕಾಯುವುದಕ್ಕಿಂತ ಹೋಗುವುದೇ ಸರಿ ಎಂದು ರಸ್ತೆಗೆ ಬರಲು ಯೋಜನೆ ಹಾಕುತ್ತಿರುವಾಗಲೇ ಅವನ ಕಾರು ಬಂದು ಆಫೀಸಿನ ಮುಂದೆ ನಿಂತಿತು. ಕಾರು ಹತ್ತಿದ ಕವಿತಾಳನ್ನು ನಗುಮುಖದಿಂದ ಬರಮಾಡಿಕೊಂಡ. ಹೀಗೆ ಪ್ರಾರಂಭಗೊಂಡ ಕಿಶೋರನ ದಿನಚರಿ ದಿನದಿಂದ ದಿನಕ್ಕೆ ಬದಲಾಗುತ್ತಾ ಹೋಯಿತು. ಹೆಚ್ಚು ಕಡಿಮೆ ಮೊದಲಿನ ಕಿಶೋರನೇ ಆಗಿದ್ದ. ಹೆಂಡತಿಗಿಂತಲೂ ಹೆಚ್ಚಾಗಿ ಪುಟಾಣಿಯನ್ನು ಹಚ್ಚಿಕೊಂಡು ಬಿಟ್ಟ. ಹೆಚ್ಚು ಹೊತ್ತು ಮಗಳೊಂದಿಗೆ ಕಳೆಯತೊಡಗಿದ. ಆದರೂ ಕವಿತಾ ಮಂದಸ್ಮಿತೆ. ಹೆಚ್ಚು ಮಾತಿಲ್ಲ, ಹೆಚ್ಚು ನಗುವೂ ಇಲ್ಲ, ಹೆಚ್ಚು ಕೋಪವೂ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಗಂಡ ಮಗಳಿಗೆ ಹತ್ತಿರವಾಗುತ್ತಿರುವುದನ್ನು ಕಂಡಾಗ ಅದೇಕೋ ಮನದೊಳಗೆ ಒಂದು ಮೌನ ಸೆಳೆತ. ದಿನದಿಂದ ದಿನಕ್ಕೆ ಪುಟಾಣಿ ಅವರಿಬ್ಬರ ಮಧ್ಯೆ ಒಂದು ಭದ್ರ ಸೇತುವೆಯ ಆಗಿಬಿಟ್ಟಳು. ಇದೀಗ ಕಿಶೋರನಿಗೆ ಮನೆಯಿಂದ ಹೊರ ಹೋಗುವುದಕ್ಕೆ ಸಮಯವೇ ಇರುತ್ತಿರಲಿಲ್ಲ. ಒಂದೆರಡು ಬಾರಿ ಗೀತಾ ಫೋನ್ ಮಾಡಿದಾಗ ಹೆಚ್ಚು

ಕಡಿಮೆ ಅಬ್ಬರಿಸಿಯೇ ಬಿಟ್ಟಿದ್ದ. ಪುಟಾಣಿಯ ಗೆಜ್ಜೆಯ ಕಲರವದಲ್ಲಿ ಎಲ್ಲವೂ ಮರೆತು ಹೋಗಿತ್ತು. ಹೊಸದೊಂದು ಲೋಕವೇ ಕಿಶೋರನ ಮುಂದೆ ಪುಟಾಣಿ ಸೃಷ್ಟಿಸಿಬಿಟ್ಟಿದ್ದಳು. ಸಂಜೆಯ ಹೊತ್ತಿಗೆಲ್ಲ ಕಿಶೋರನ ಕಾರಿನ ಪಕ್ಕದ ಸೀಟಿನಲ್ಲಿ 4 ವರ್ಷದ ಪುಟಾಣಿ ಅರಳು ಹುರಿದಂತೆ ಮಾತನಾಡುತ್ತಾ ಅಪ್ಪನ ಬೆನ್ನು ಬಿಡದೆ ಸಾಗುತ್ತಾಳೆ. ಇತ್ತ ಕಡೆ ಹಜಾರದ ದಂಡೆ ಮಲ್ಲಿಗೆಗಿಂತಲೂ ಗಂಡ ತರುವ ಸಂಜೆಯ ಮಲ್ಲಿಗೆ ಕವಿತಾಳ ಕೋಣೆಯಲ್ಲಿ ಹೆಚ್ಚು ಘಮ್ಮೆನ್ನುತ್ತಿತ್ತು.

ಇದುವರೆಗೆ ಅನಿತಾ ಶೆಟ್ಟಿ ಮೂಡಬಿದ್ರೆ ಇವರಿಂದ ಅವಳ ಹೆಜ್ಜೆ ಕಥೆ ಕೇಳಿದಿರಿ. ಮುಂದೆ ಕೇಳಿ ಭಾವಗೀತೆ. ಹಾಡಿದ್ದಾರೆ ಸಿ ಅಶ್ವಥ್, ರಚನೆ ಲಕ್ಷ್ಮೀನಾರಾಯಣ ಭಟ್.

0: ಆಕಾಶವಾಣಿ ಸಮಯ ಸರಿಯಾಗಿ
1: 12. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೇ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ್ದೇ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
10: ಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
11: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
10: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ಇದೊಂದು ಪ್ರಕಟಣೆ. ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರು ಕೇಂದ್ರ ಇವರು ಇಂದು ಮಧ್ಯಾಹ್ನ 12 ಗಂಟೆಗೆ ನೀಡಿರುವ ಹವಾಮಾನ ಮುನ್ಸೂಚನೆ ಮಾಹಿತಿ ಪ್ರಕಾರ ಮುಂದಿನ 3 ಗಂಟೆಗಳ ಅವಧಿಯಲ್ಲಿ ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಕೆಲವೆಡೆಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದ ಗಾಳಿ ಸಹಿತ ಲಘು ಅಥವಾ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವೆಡೆ ವಿದ್ಯುತ್ ವ್ಯತ್ಯಯವಾಗುವ ಸಂಭವವಿದೆ. ದುರ್ಬಲ ಮರಗಳ ಕೊಂಬೆಗಳ ಮುರಿಯುವ ಹಾಗೂ ಬೆಳೆ ಹಾನಿ ಮಾಡುವ ಸಾಧ್ಯತೆ ಇದೆ. ಸಾರ್ವಜನಿಕರು ಅಗತ್ಯವಿರುವಲ್ಲಿ ಮಾತ್ರ ಪ್ರಯಾಣ ಕೈಗೊಳ್ಳಬೇಕು. ಮರಗಳ ಕೆಳಗೆ ಆಶ್ರಯ ಪಡೆಯಬಾರದು. ವಿದ್ಯುತ್ ಉಪಕರಣಗಳನ್ನು ತಕ್ಷಣವೇ ಸಂಪರ್ಕದಿಂದ ಬೇರ್ಪಡಿಸಬೇಕು. ನೀರಿನ ಪ್ರದೇಶಗಳಿಂದ ದೂರವಿರಬೇಕು ಹಾಗೂ ಕೊಯ್ಲು ಮಾಡಿದ ಬೆಳೆಗಳನ್ನು ಬಯಲಲ್ಲಿ ಇಡಬಾರದು ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೆಳಗುರೆ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದ ವಿಷಯ ಗ್ಯಾಂಗ್ರೀನ್ ಸಮಸ್ಯೆಗೆ ಕಾರಣಗಳು, ಲಕ್ಷಣ ಹಾಗೂ ತಡೆಗಟ್ಟುವಿಕೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಬಾಲಕೃಷ್ಣ ಎಂಎ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ವಿಭಿನ್ನವಾದಂತಹ ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರು. ನಮಸ್ಕಾರ ಸರ್.
2: ನಮಸ್ಕಾರ
1: ಸರ್. ಈಗ ಹೊಸ ವಿಷಯ ಅಂತಂದ್ರೆ ಲೂಪಸ್ ಕಾಯಿಲೆ.
2: ಹೌದು,
1: ಇದು ಒಂಥರ ನಾನು ಫಸ್ಟ್ ಟೈಮ್ ಕೇಳಿದ್ವಿ ನಾನು ಮಾತ್ರ, ಇನ್ನು ಕೇಳುವರಿಗೆ ಇದ್ರ ಬಗ್ಗೆ ಎಷ್ಟು ಪರಿಚಯ ಇದೆ ಗೊತ್ತಿಲ್ಲ. ಏನು ಸರ್ ಲೂಪಸ್ ಕಾಯಿಲೆ ಅಂದ್ರೆ?
2: ಸಿ, ಲೂಪಸ್ ಕಾಯಿಲೆ ಅಂದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ದೇಹದಲ್ಲಿ ವಿನಾಕಾರಣ ನಮ್ಮದು ಏನೂ ತಪ್ಪಿಲ್ಲದೇನೆ ಹುಟ್ಕೊಳ್ಳುವಂತ ಒಂದು ಕಾಯಿಲೆ. ನಮ್ಮ ದೇಹ ನಮ್ಮ ದೇಹದ ಅಂಗಾಂಗಗಳನ್ನ ಫಾರಿನ್ ಅಂತ ಕನ್ಸಿಡರ್ ಮಾಡುತ್ತೆ. ನಮ್ಮ ದೇಹದ ಭಾಗಗಳನ್ನೇ ನಮ್ಮ ದೇಹ ಫಾರಿನ್ ಅಂತ ಪರಿಗಣಿಸಿದ್ರೆ ನಮಗೆ ನಾವೇ ಅಟ್ಯಾಕ್ ಮಾಡ್ಕೋತೀವಿ. ಇದನ್ನೇ ಆಟೋ ಇಮ್ಯೂನ್ ಅಂತ ಹೇಳಿ ಕರೆಯೋದು. ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಟೋ ಅಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳುವಂತ ಒಂದು ಕಾಯಿಲೆ.
1: ನಮ್ಮ ಜೀವ ನಿರೋಧಕ ಶಕ್ತಿಯನ್ನ ಕುಂದಿಸೋದು.
2: ಹೌದು,
1: ಈಗ ಜೀವ ನಿರೋಧಕ ಶಕ್ತಿ ಕುಂದಿಸೋದು ಅಂತ ಅಂದ್ಕೊಳ್ಳಿ ನಾವು ನೇರವಾಗಿ ಏಡ್ಸ್ಗೆ ಹೋಗ್ಬಿಡ್ತೀವಿ ನಾವು.
2: ಏಡ್ಸ್ ಕೂಡ ಒಂದು ಇಮ್ಯೂನ್ ಸಿಸ್ಟಮ್ ಕಾಯಿಲೆ ಅಂತ ಹೇಳ್ಬೋದು. ಆದ್ರೆ ಅದು ವೈರಸ್ ಇಂದ ಬರುವಂತದ್ದು. ಆದ್ರೆ ಇದು ಇನ್ಫೆಕ್ಷನ್ ಅಲ್ಲ, ಇದು ತನ್ನ ತಾನೇ ದೇಹದಲ್ಲಿ ಆಗುವಂತ ಒಂದು ಮಿಸ್ಟೇಕ್. ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಬೋರ್ಡ್ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಕನೆಕ್ಷನ್ಸ್ ಹೇಗೆ ತಪ್ಪಾಗುತ್ತೋ ಆತರ ಸಿಸ್ಟಮ್ ತಪ್ಪಾದಾಗ ಬರುವಂತದ್ದು. ಯಾಕೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಹೆಚ್ಚಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂತ ಕಾಯಿಲೆ, ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಂಗಸರು. ಚಿಕ್ಕ ವಯಸ್ಸಿನ ಹೆಂಗಸರು ಅಂದ್ರೆ 15 ವರ್ಷದಿಂದ 40 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಒಂದು ಕಾಯಿಲೆ.
1: ಒಂಥರ ಕೇಳುವಾಗ ಕೆಲವು ಸಲ ಆಘಾತ ಅನಿಸ್ಬಿಡುತ್ತೆ ನಮ್ಗೆ, ಯಾಕಂದ್ರೆ ಅದೇ ವಯಸ್ಸಿನ ಅಂತರದಲ್ಲಿ ಈ ತರ ಒಂದು ಹೊಸ ಇಮ್ಯೂನ್ ಸಿಸ್ಟಮ್ ಅನ್ನು ಕಡಿಮೆ ಮಾಡುವಂತ ಕಾಯಿಲೆ ಅಂತಂದ್ರೆ ವಿಶೇಷವೇ ಅಂತ ಅನಿಸುತ್ತೆ ನಮ್ಗೆ ಇದು. ಬಟ್ ಯಾಕೆ ಅದು ಹೆಣ್ಮಕ್ಳಿಗೆ ಬರುತ್ತೆ ಮತ್ತು ಅವರಲ್ಲಿ ಏನೇನು ಆ ಲಕ್ಷಣಗಳು ಕಾಣಿಸ್ತವೆ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸರ್. ಗಂಡ್ಮಕ್ಳಿಗೆ ಬರಲ್ವಾ ಸರ್ ಇದು?
2: ಬರುತ್ತೆ, ಬರೋದಿಲ್ಲ ಅಂತಲ್ಲ, ಬಟ್ ಪ್ರಮಾಣದಲ್ಲಿ ನೋಡಿದಾಗ ಹೆಂಗಸರಲ್ಲಿ ಜಾಸ್ತಿ. 20 ಜನ ಹೆಂಗಸರಿಗೆ ಬಂದ್ರೆ ಒಬ್ರು ಗಂಡಸರಿಗೆ ಬರಬಹುದು.
1: ಓಹೋ, ರೋಗ ಯಾವುದೇ ಆಗಲಿ ಗಂಡಸರು ಹೆಂಗಸರು ಅಂತ ಹೇಳಿ ಏನು ವ್ಯತ್ಯಾಸ ಮಾಡಲ್ಲ. ಎಷ್ಟೋ ಸಲ ಕೆಲವು ಸಲ ಈ ಕೆಲವು ದೇಹದ ಒಂದು ಪ್ರಕೃತಿ ಅನುಸಾರವಾಗಿ ವ್ಯತ್ಯಾಸಗಳು ಆಗ್ತಾವಂತ ನಾವು ಹೇಳ್ತೀವಿ. ಸರ್, ಹೆಣ್ಮಕ್ಳಿಗೆ ಇದು ಈ ಸಮಸ್ಯೆ ಬರಬೇಕಂದ್ರೆ ಏನ್ ಕಾರಣ ಮತ್ತೆ ಏನೇನ್ ಲಕ್ಷಣಗಳು ಸರ್?
2: ಹೆಣ್ಮಕ್ಳಲ್ಲಿ ಯಾಕೆ ಇದು ಹೆಚ್ಚಾಗಿ ಬರುತ್ತೆ ಅಂದ್ರೆ ಹೆಣ್ಮಕ್ಳಲ್ಲಿ ಒಂದು ಹಾರ್ಮೋನ್ ಈಸ್ಟ್ರೋಜನ್ ಅಂತ ಇರುತ್ತೆ. ಇದು ಆ ಈಸ್ಟ್ರೋಜನ್ಗೆ ಕನೆಕ್ಟ್ ಆಗಿರುವಂತ ಒಂದು ಕಾಯಿಲೆ. ಸೊ ಹಾಗಾಗಿ ಹೆಂಗಸರಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗುವಂತದ್ದು ಅಂತ ಹೇಳ್ತಾರೆ. ಬಟ್ ಖಚಿತವಾಗಿ ಹೆಂಗಸರಲ್ಲೇ ಬರಬೇಕು ಅನ್ನೋದು, ಯಾಕೆಂದ್ರೆ ಎಷ್ಟೋ ಜನ ಗಂಡಸರಲ್ಲಿ ಈಸ್ಟ್ರೋಜನ್ ಇರೋದಿಲ್ಲ ಅಷ್ಟೊಂದು. ಆದರೆ ಒಂದು ಗಂಡಸರಲ್ಲಿ ಬಂದಾಗ ಇದು ತೀವ್ರತೆ ಇನ್ನ ಹೆಚ್ಚು. ಹೆಂಗಸರಲ್ಲಿ ಬಂದಾಗ ಬರೋದಕ್ಕಿನ್ನ ಗಂಡಸರಲ್ಲಿ ಬಂದಾಗ ತೀವ್ರತೆ ಹೆಚ್ಚು, ಸಿವಿಯರಿಟಿ ಹೆಚ್ಚು. ಸೊ ಹೇಗೆ ಯಾರಿಗಾದ್ರೂ ಲೂಪಸ್ ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ? ಮೊದಲಿಗೆ ಜ್ವರ. ಈಗ ಜ್ವರ ಅಂದಾಗ ಸಾಮಾನ್ಯವಾಗಿ ನಾವು ಇನ್ಫೆಕ್ಷನ್ ಇಂದ ಜ್ವರ ಬರ್ತಿದೆ ಅನ್ಕೋತೀವಿ. ಬಟ್ ಯಾವಾಗ 2, 3, 4 ವಾರದಾದ್ರೂ ಜ್ವರ ನಿಲ್ಲಲ್ವೋ ಅವಾಗ ಇನ್ಫೆಕ್ಷನ್ ಅಲ್ಲದೇ ಇರುವಂತಹ ಕೆಲವು ಕಾಯಿಲೆಗಳನ್ನ ಹುಡುಕೋದಕ್ಕೋಸ್ಕರ ತಪಾಸಣೆಗಳಾಗುತ್ತೆ. ಅದರಲ್ಲಿ ಲೂಪಸ್ ಕಾಯಿಲೆ ಒಂದು. ಜೊತೆಗೆ ರ್ಯಾಶಸ್ ಅಂತ ಹೇಳಿ ಕರಿತೀವಿ, ಅಂದ್ರೆ ದಂದೆಗಳು. ರ್ಯಾಶಸ್ ಅಂದ್ರೆ ಯಾವ ಥರದ್ದು? ಬಿಸಿಲಿಗೆ ಹೋದ್ರೆ ಹೆಚ್ಚು, ಅಲ್ಟ್ರಾ ವೈಲೆಟ್ ರೇಸ್, ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಹೆಚ್ಚಾಗುವಂತ.

0: ಇರುವಂಥದ್ದು. ಸೊ ಹಾಗಾಗಿ ಈ ಕಾಯಿಲೆಯಲ್ಲಿ ಎಲ್ಲಿ ರ್ಯಾಶಸ್ ಬರುತ್ತೆ ಅಂದ್ರೆ ಹೆಚ್ಚಾಗಿ ಮುಖದಲ್ಲಿ, ಕುತ್ತಿಗೆಯಲ್ಲಿ, ಕೈಗಳ ಮೇಲೆ, ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುತ್ತೋ ಆ ಜಾಗಗಳಲ್ಲೆಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ಈ ಕೆನ್ನೆ ಮೇಲೆ, ಮೂಗು ಮೇಲೆ ಬಂದಾಗ ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ. ಚಿಟ್ಟೆ ಆಕಾರದಲ್ಲಿ ಮೂಗು ಮೇಲೆ ಮತ್ತೆ ಕೆನ್ನೆ ಮೇಲೆ ಮಾತ್ರ ಇರುತ್ತೆ, ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ. ಅದೇ ತರ ಕೂದಲು ಉದುರುವಂತದ್ದು, ಬಾಚ್ತಾ ಇದ್ದ ಹಾಗೆ ರಾಶಿ ರಾಶಿ ಕೂದಲು ಉದುರು ಬಿಡೋದು, ಬಾಯಲ್ಲಿ ಹುಣ್ಣು, ಪದೇ ಪದೇ ಬರುವಂತ ಬಾಯಲ್ಲಿ ಹುಣ್ಣು, ಹಾಗೆ ಕೀಲುಗಳಲ್ಲಿ ನೋವು, ಹೀಗೆ ಹಲವಾರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಕಾಯಿಲೆಯ ಅರಿವು ಯಾಕೆ ಜನರಲ್ಲಿ ಬರಬೇಕು ಅಂದ್ರೆ, ಈ ಕಾಯಿಲೆ ದೇಹದ ಎಲ್ಲಾ ಭಾಗಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಉದಾಹರಣೆಗೆ ಕಿಡ್ನಿಗಳಲ್ಲಿ ಕಾಣಿಸ್ಕೋಬಹುದು, ಮೂತ್ರಪಿಂಡಗಳಲ್ಲಿ, ಹೃದಯದಲ್ಲಿ, ಹಾರ್ಟ್ ಅಲ್ಲಿ ಕಾಣಿಸ್ಕೋಬಹುದು, ಶ್ವಾಸಕೋಶ ಲಂಗ್ಸ್ ಅಲ್ಲಿ ಕಾಣಿಸ್ಕೋಬಹುದು, ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿ ಕಾಣಿಸ್ಕೋಬಹುದು. ಈಗ ನಾವೆಲ್ಲೋ ಕೇಳಿರ್ತೀವಿ ಅವ್ರು ಯಾರಿಗೋ 25 ವರ್ಷಕ್ಕೆ ಸ್ಟ್ರೋಕ್ ಆಗೋಯ್ತಂತೆ. ಸಾಮಾನ್ಯವಾಗಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗೋದು ವಯಸ್ಸಾದ ಮೇಲೆ ಸ್ಟ್ರೋಕ್ ಆಗುವಂತ ಕಾರಣಗಳಲ್ಲ, ಈ ತರದ ಕಾರಣಗಳನ್ನ ಹುಡುಕಬೇಕು. ಇದು ಎಷ್ಟು ವೈದ್ಯರುಗಳು ಕೂಡ ಗೊತ್ತಿರೋದಿಲ್ಲ, ಯಾಕೆಂದ್ರೆ ನಾವು ಕಣ್ಣಲ್ಲಿ ಏನ್ ನೋಡೋದಿಲ್ವೋ ನಮ್ಮ ಮನಸ್ಸು ಅದನ್ನ ಪರಿಗಣಿಸೋದಿಲ್ಲ.
1: ಹೇಳ್ತಾ ಇರೋದನ್ನ ನಾನು ಕೇಳಿದ್ರೆ, ಈಗ ಇತ್ತೀಚಿನ ಕೆಲವು ವಿದ್ಯಮಾನಗಳ ಆಧಾರದ ಮೇಲೆ ಹೃದಯಾಘಾತಗಳು ಚಿಕ್ಕ ವಯಸ್ಸಿನವರು ಜಾಸ್ತಿ, ವಿಶೇಷವಾಗಿ ಹದಿಹರೆಯದವರಲ್ಲಿ.
0: ಹೌದು,
1: ಈಗ ತಾವು ಹೇಳಿದಂಗೆ ಎಲ್ಲಾ ಅಂಗಗಳಿಗೂ ಕೂಡ ಈ ಇದು ಒಂದು ಕಾಯಿಲೆ ಬರಬಹುದು ಅಂತಂದಾಗ ಹೃದಯಕ್ಕೂ ಇದು ಏನಾದರೂ ಘಾಸಿಗೊಳಿಸುತ್ತಾ ಅಂತ ಸಂಶಯ ಬರುತ್ತೆ ನಮಗೆ.
0: ಹೌದು, ಖಂಡಿತ ಹೃದಯದಲ್ಲಿ ಕೂಡ ಬರುತ್ತೆ. ಆದ್ರೆ ಹೃದಯಾಘಾತ ಈಗಿನ ನಾವು ಹೆಚ್ಚಾಗಿ ನೋಡ್ತಿರೋದು ಚಿಕ್ಕ ವಯಸ್ಸುಗಳಲ್ಲಿ, ಅದಕ್ಕೂ ಇದಕ್ಕೂ ಅಷ್ಟು ಹೆಚ್ಚಾಗಿ ಕನೆಕ್ಷನ್
1: ಇಲ್ಲ.
0: ಆದ್ರೆ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಹೃದಯದ ಕಾಯಿಲೆ ಬಂದಾಗ ಲೂಪಸ್ ಕಾಯಿಲೆನ ಒಂದು ಕಾರಣ ಇರಬಹುದು ಅಂತ ಹೇಳಿ ಖಂಡಿತ ತಪಾಸಣೆ ಮಾಡೇ ಮಾಡಬೇಕು.
1: ಸರ್, ತಾವ್ ಹೇಳಿದ್ರಿ ನೋಡಿ, ಈ ಮುಖದ ಮೇಲೆ ಕಪ್ಪು ಕಪ್ಪು ಒಂದೆಲ್ಲ ಬರುತ್ತೆ ಅಂತ ಹೇಳಿ, ಅದು ಒಂಥರ ಏನೋ ಬಿಸಿಲಿಗೆ ಹಂಗಾಗತ್ತೆ ಅಂತ ಅಂದ್ಕೊಂಡು ಅದ್ ನಿರ್ಲಕ್ಷ್ಯ ಮಾಡಿರ್ತಾರೆ, ಮತ್ತೆ ಸಾವಕಾಶವಾಗಿ ಅದು ಸ್ವಲ್ಪ ಕಮ್ಮಿನೂ ಆಗಬಹುದು. ಅದು ಹೇಗೆ ಸರ್ ಇದು ಆಕ್ಚುಲಿ ಚಿಟ್ಟೆ ತರ ಕಾಣಿಸೋದು, ತಂತಾನೆ ಹೋಗೋ ಸಾಧ್ಯತೆನೂ ಇರುತ್ತಲ್ಲ ಸರ್, ಕೆಲವೊಬ್ಬರಲ್ಲಿ ನೋಡಿದ್ದೀನೋ ಅದಕ್ಕೆ ಕೇಳಿ.
0: ಹೌದು, ಸಿ ಫೋಟೋ ಸೆನ್ಸಿಟಿವಿಟಿ ಅಂತ ಇದನ್ನ ಕರಿತೀವಿ. ಫೋಟೋ ಅಂದ್ರೆ ಲೈಟ್, ಲೈಟ್ ಗೆ ಸೆನ್ಸಿಟಿವಿಟಿ. ಈಗ ತುಂಬಾ ಬೆಳ್ಳಿಗಿರೋರು ಬೀಚ್ ಕಡೆ ಹೋದ್ರು, ಬಿಸಿಲಿಗೆ ಹೋದ್ರು ಅಂದ್ರೆ ಬರೋಷ್ಟರಲ್ಲಿ ಮುಖ ಎಲ್ಲ ಕೆಂಪುಗಾಗೋಗಿರುತ್ತೆ. ಸೊ ಈ ರೀತಿ ನಾರ್ಮಲ್ ಆಗಿರೋರಲ್ಲಿ ಕೆಂಪಾಗಿರೋದು ಹೊರಟೋಗುತ್ತೆ. ಆದ್ರೆ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಕೆಂಪುಗೆ ರ್ಯಾಶಸ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಹೋಗೋದಿಲ್ಲ, ಅಷ್ಟು ಸಲೀಸಾಗಿ ಹೋಗಲ್ಲ. ಅಂಡ್ ಅದು ಒಂದೇ ಅಲ್ಲ, ಅದರ ಜೊತೆಗೆ ಕಾಯಿಲೆಯ ಬೇರೆ ಬೇರೆ ಲಕ್ಷಣಗಳು ಇರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಕೂಡಿಸಿ ನೋಡಿದಾಗ ಇದು ಲೂಪಸ್ ಕಾಯಿಲೆ ಇರಬಹುದು ಅಂತ ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ಸ್ಕಿನ್ ಡಾಕ್ಟರ್ ಫಸ್ಟ್ ಇದು ಹೊಳಿಬಹುದು. ಇದೇ ಜ್ವರ ಅನ್ಕೊಂಡು ನೀವು ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋದಾಗ ಫಿಸಿಷಿಯನ್ ಡಾಕ್ಟರ್ ಯೋಚನೆ ಮಾಡಬೇಕಾಗುತ್ತೆ. ಕೀಲ್ ನೋವು ಅಂತ ಕೀಲ್ ಡಾಕ್ಟರ್ ಹತ್ರ ಹೋದಾಗ ಯಾಕೆ ಇವ್ರಿಗೆ ಕೀಲ್ ನೋವು ಇದೆ ಅಂತ ಹೇಳಿ ನೋಡೋದಕ್ಕೋಸ್ಕರ ಕೀಲ್ ಡಾಕ್ಟರ್ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಬರೀ ಜನಸಾಮಾನ್ಯರಿಗೆ ಗೊತ್ತಾಗೋ ವಿಷಯ ಅಲ್ಲ, ಎಲ್ಲ ವೈದ್ಯರಿಗೂ ಗೊತ್ತಿರಬೇಕು.
1: ಹೌದು,
0: ಆ ವೈದ್ಯರಲ್ಲಿ ಕೂಡ ಇದ್ರ ಬಗ್ಗೆ ಅರಿವಿದ್ರೆ ಇದನ್ನ ಬೇಗ ಡಯಾಗ್ನೋಸ್ ಮಾಡಬಹುದು.
1: ಸರಿ, ಎಲ್ಲಿ ಹಾಗಾದ್ರೆ ಈ ರೀತಿ ಏನೋ ನೀವ್ ಹೇಳ್ತಾ ಇರೋಂತ ಎಲ್ಲ ಲಕ್ಷಣಗಳು ಕಂಡು ಅಂತಂದ್ರೆ ಯಾವ ವೈದ್ಯರ ಹತ್ರ ಹೋಗ್ಬೇಕು ಅವರು?
0: ಸಿ ಜನರಲ್ಲಿ ಗೊತ್ತಿರೋದಿಲ್ಲ, ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಅಂಗಗಳಿಗೆ ಏನೇನ್ ತೊಂದರೆ ಆಗುತ್ತೋ ಆ ಸ್ಪೆಷಲಿಸ್ಟ್ ಹತ್ರನೇ ಹೋಗೋದು ಜನ.
1: ಹೌದು ಹೌದು,
0: ಅವರಲ್ಲಿ ಇರೋದು ಜವಾಬ್ದಾರಿ ಏನಂದ್ರೆ ಇದನ್ನ ರೆಕಗ್ನೈಸ್ ಮಾಡಿ ಆಮೇಲೆ ಇದನ್ನ ಒಂದು ಅಂಗಾಂಗದ ತೊಂದರೆ ಅಂತ ಪರಿಗಣಿಸಬಾರದು, ಇದು ದೇಹಕ್ಕೆ ಬಂದಿರೋ ಕಾಯಿಲೆ. ಸೊ ಈ ತರದ ಆಟೋ ಇಮ್ಯೂನ್ ಡಿಸೀಸ್ ನ ಮ್ಯಾನೇಜ್ ಮಾಡುವಂತವರು ನಾವು, ಅಂದ್ರೆ ರೂಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ.
1: ಓಕೆ, ಇದು ಬಂತು ವಿಷಯ ಈಗ. ಯಾಕಂದ್ರೆ ನಾವು ನೇರವಾಗಿ ಯಾವುದೋ ಒಂಥರ ಸಮಸ್ಯೆಗಳು ಯಾಕೋ ನನಗೂ ಅದೇ ತರ ಅನಿಸ್ತಾ ಇದೆಯಲ್ಲ ಅಂತ ಅನಿಸಿದ್ರೆ ನೇರವಾಗಿ ಅವರು ಸಂಧಿವಾತ ಚಿಕಿತ್ಸೆ ಕೊಡುವಂತ ವೈದ್ಯರಲ್ಲಿ ಹೋಗೋದು ವಾಸಿ.
0: ಹೌದು, ಗೊತ್ತಿದ್ರೆ ಖಂಡಿತ,
1: ಇಲ್ಲಾಂದ್ರೆ ಬೇರೆ ವೈದ್ಯರು ತಾವು ಹೇಳದಂಗೆ ರೆಫರ್ ಮಾಡಬೇಕಾಗತ್ತೆ. ನೋಡಿ, ಇದು ಈ ಸಮಸ್ಯೆಗೆ ಅವ್ರ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಅವರು ಅಲ್ಲಿ ಹೋಗ್ಬೇಕಾಗತ್ತೆ ನೀವು ಅಂತ ಹೇಳಬೇಕಾಗತ್ತೆ.
0: ಸೊ ಹಾಗಾಗಿ ಈ ಕಾರ್ಯಕ್ರಮ ಕೇಳ್ತಿರೋ ಬರೀ ಶ್ರೋತೃಗಳಿಗಷ್ಟೇ ಅಲ್ಲ, ವೈದ್ಯರುಗಳಿಗೂ ಮುಖ್ಯ,
1: ಮುಖ್ಯ,
0: ಅವರು ತಿಳ್ಕೋಬೇಕಾದ್ದು ಬಹಳ ಮುಖ್ಯ.
1: ಸರ್, ತಾವು ಹೇಳ್ತಾ ಇದೀರಲ್ಲ, ಈಗ ದೊಡ್ಡ ದೊಡ್ಡ ಶಹರಗಳಲ್ಲಿ, ಬೆಂಗಳೂರಂತಹ ಊರಲ್ಲಿ ಸಾಕಷ್ಟು ತಜ್ಞರು ಇರ್ತಾರೆ, ಆದ್ರೆ ಸಣ್ಣ ಪುಟ್ಟ ಜಿಲ್ಲಾ ಸ್ಥಳ ಆಗಿರ್ಬೋದು ಅಥವಾ ತಾಲೂಕು ಸ್ಥಳಗಳಲ್ಲಿ ಇದು ಈ ಕಾಯಿಲೆ ಅಂದ್ರೆ ಏನು ಅಂತಾನೂ ಕೇಳೋ ಸಾಧ್ಯತೆಗಳು ಇರ್ತವೆ. ಅಫ್ಕೋರ್ಸ್ ವೈದ್ಯರಿಗೆ ಗೊತ್ತಿರ್ಬೋದು ನಿಜ, ಆದ್ರೆ ಇದೇನು ಸಾಮಾನ್ಯ ಬಿಡು ಅಂತ ನಿರ್ಲಕ್ಷ್ಯ ಮಾಡಿರ್ತಾರೆ. ಬೇರೆ ಕಾಯಿಲೆಗೆ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಆದ್ರೆ ಲೂಪಸ್ಸಿಗೆ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆಗಳು ಕಮ್ಮಿ.
0: ಖಂಡಿತ, ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು. ಯಾಕಂದ್ರೆ ಇವತ್ತಿನ ದಿವಸ ಸಂಧಿವಾತ ತಜ್ಞರು ಬಹಳ ಕಡಿಮೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅಬ್ಬಬ್ಬ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು 50-60 ಜನ ಸಂಧಿವಾತ ತಜ್ಞರಿದ್ದಾರೆ ಅಷ್ಟೇ. ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಯಾವುದೇ ವೈದ್ಯಕೀಯ ಕಾಲೇಜುಗಳಲ್ಲಿ ಸಂಧಿವಾತ ಡಿಪಾರ್ಟ್ಮೆಂಟೇ ಇಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ. ಪ್ರೈವೇಟ್ ಕಾಲೇಜುಗಳಲ್ಲೂ ಒಂದೆರಡು ಕಡೆ
1: ಇರಬಹುದು,
0: ಅದು ಬಿಟ್ರೆ ಮಿಕ್ಕವರು ಎಲ್ಲರೂ ಹೊರಗಡೆನೆ ಇರೋದು, ಪ್ರೈವೇಟ್ ಪ್ರಾಕ್ಟೀಸ್ ನಲ್ಲೇ ಇರೋದು. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಹೋಗಿ ಕೆಲಸ ಮಾಡೋದು ಇಲ್ಲಿಂದ. ಸೊ ಹಾಗಾಗಿ ಪಾಲಿಸಿ ಮೇಕರ್ಸ್ಗೂವೆ ಅವರು ಏನಾದ್ರೂ ಈ ಕಾರ್ಯಕ್ರಮ ಕೇಳ್ತಿದ್ರೆ ಇಂಥದ್ದೊಂದು ವಿಷಯಕ್ಕೆ ಎಲ್ಲಾ ದೇಶಗಳಲ್ಲೂ ಎಲ್ಲ ಬೇರೆ ರಾಜ್ಯಗಳಲ್ಲಿ ವಿಭಾಗಗಳಿದೆ. ಇವತ್ತು ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕರ್ನಾಟಕ ರುಮಟಾಲಜಿ ಅಸೋಸಿಯೇಷನ್ ಅಧ್ಯಕ್ಷ ನಾನು.
1: ಓಕೆ.
0: ಹಲವಾರು ಬಾರಿ ನಾವು ಮನವಿಗಳು ಮಾಡ್ಕೊಂಡಿದೀವಿ ಕನ್ಸರ್ನ್ಡ್ ಅಥಾರಿಟೀಸ್ಗೆ, ಇದು ಒಂದು ಮನವಿ ಆಗೋದ್ರೆ ಸಂತೋಷ.
1: ಸರ್ ಏನ್ ಗೊತ್ತಾ, ಈಗ ತಾವ್ ಹೇಳ್ತಿದ್ರೆ 40-50 ಜನ ಅಷ್ಟೇ ಇಡೀ ರಾಜ್ಯಕ್ಕೆ ಇರುವಂತಹ ಚಿಕಿತ್ಸಕರು ಇದ್ರೆ ಲೂಪಸ್ ಕಾಯಿಲೆ ಆಗಿರ್ಬೋದು ಎಷ್ಟೋ ಕಡೆ ಇರುತ್ತೆ, ಆದ್ರೆ ಬೇರೆ ಯಾವುದೋ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಶಮನ ಮಾಡ್ತಿರ್ಬೋದು. ಆದ್ರೆ ಯಾವಾಗ ಆ ಕಾಯಿಲೆ ಇಡಿಯಾಗಿ ದೇಹ ಪಸರಿಸಿ ಅನಾಹುತ ಮಾಡುತ್ತೆ ಅವಾಗ ಓ ಇಂಥ ವೈದ್ಯರು ಬೇಕು ನಮಗೆ ಅಂತೇಳಿ ಆಮೇಲೆ ನಾವು ಮಾತಾಡ್ತೀವಿ. ಅಷ್ಟೊತ್ತಿಗೆ ಕೂಡಲೇ ಕೈಗೆ ಡಾಕ್ಟರ್ ಸಿಗಲ್ಲ. ಹಾಗಾಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಇಂಥದ್ದೊಂದು ಕೋರ್ಸ್ ಬೇಕಾಗತ್ತೆ. ಯಾಕಂದ್ರೆ ಇವತ್ತು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿನೇ ಸಣ್ಣ ವಿಭಾಗಗಳಿಗೆ ಇಷ್ಟೆಲ್ಲ ವೈದ್ಯರು.
0: ಖಂಡಿತ ಖಂಡಿತ. ಸೊ ಇದ್ರದ್ದು ಬಹಳ ಮುಖ್ಯ ಇದು. ಯಾಕೆಂದ್ರೆ ನಮ್ಮ ಹತ್ರ ಬರೋಷ್ಟರಲ್ಲಿ ಕಾಯಿಲೆ ಬಹಳ ಹೆಚ್ಚಾಗೋಗಿರುತ್ತೆ. ಸೊ ಹಾಗಾಗಿ ಸಿವಿಯರ್ ಸ್ಟೇಟ್ ಅಲ್ಲಿ ಬರ್ತಾರೆ ಬಹಳಷ್ಟು ಜನ. ಯಾವಾಗ್ಲೂ ಅರ್ಲಿ ಸ್ಟೇಜ್ ಇಸ್ ದ ಬೆಸ್ಟ್ ಸ್ಟೇಜ್ ಅಂತೀವಲ್ವಾ. ಯಾವುದೇ ಕಾಯಿಲೆ ನೀವು ತಗೊಂಡ್ರೂ ಬಹಳ ಬೇಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಬೇಗ ಮಾಡಬಹುದು, ಕಮ್ಮಿ ಮಾಡಬಹುದು. ಇದನ್ನ ಇವಾಗ ಇದನ್ನು ಒಂದು ಕ್ಯಾನ್ಸರ್ ಕಾಯಿಲೆಯ ಒಂದು ಉದಾಹರಣೆ ತಗೊಂಡ್ರೆ ಕೆಲವು ವರ್ಷಗಳ ಹಿಂದೆ ಜಿಲ್ಲಾ ತಾಲೂಕುಗಳಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ತಿರ್ಲಿಲ್ಲ. ಎಲ್ಲರೂ ಬೆಂಗಳೂರಿಗೆ ಮೈಸೂರಿಗೆ ಹುಬ್ಳಿ ಧಾರವಾಡ ಮೇಜರ್ ಸಿಟೀಸ್ ಬರಬೇಕಾಗಿರ್ತಿತ್ತು. ಆದ್ರೆ ಇವಾಗ ನಿಧಾನಕ್ಕೆ ಎಲ್ಲ ನಂಬರ್ಸ್ ಜಾಸ್ತಿ ಆಗ್ತಾ ಇದಾರೆ. ಅದೇ ತರ ಇದು ಕೂಡ ಅಷ್ಟೇನೆ. 20 ವರ್ಷದಿಂದ ನಾನ್ ಶುರು ಮಾಡಿದಾಗ ಕರ್ನಾಟಕಕ್ಕೆ ನಾನು 6ನೇವನು, ಆದ್ರೆ ಈಗ 50 ಜನ ಬಂದಿದ್ದಾರೆ.
1: ಅಂದ್ರೆ ಈಗ ಈ ತರ ದೊಡ್ಡ ದೊಡ್ಡ ಶಹರಗಳಿಗೆ ನುಗ್ಬೇಕಾಗತ್ತೆ, ಬೇರೆ ಕಡೆ ಸಮಸ್ಯೆ ಬಂದಿರೋರು ನಿಮ್ಮ ಹತ್ರ ಬರಬೇಕಾಗತ್ತೆ, ದೂರ ದೂರದಿಂದ ಬರಬೇಕಾಗತ್ತೆ. ಅಂದ್ರೆ ಆ ಲಕ್ಷಣಗಳನ್ನ ಆ ಭಾಗದ ವೈದ್ಯರು ಅದನ್ನ ಗುರುತಿಸಿ ಸರಿಯಾದ ಮಾರ್ಗದರ್ಶನ ಕೊಡಬೇಕಾಗತ್ತೆ. ಎಲ್ಲಿ ಹೋಗ್ಬೇಕು ಅಂತ ಅನ್ನೋದು ಮುಖ್ಯ. ಅವರಿಗೆ ಆ ರೋಗವನ್ನು ನಿರ್ಧರಿಸುವ ಸಾಮರ್ಥ್ಯ ಇರಬೇಕು, ಗೊತ್ತಿರಬೇಕು ಅಷ್ಟೇ.
0: ಕಣ್ಣು
1: ಲೂಪಸ್ ಇದು ಏನ್ ಸರ್ ವಿಶೇಷಣೆ, ವಿತ್ರ ಹೊಸ ಹೆಸರು ಅನ್ಸತ್ತಲ್ಲ ಏನದು?
0: ಸಿ ಇದು ಲೂಪಸ್ ಅನ್ನೋದು ಒಂದು ಗ್ರೀಕ್ ಭಾಷೆಯ ಒಂದು ಪದ, ವುಲ್ಫ್ ಅಂತ. ಇದು ಏನಂದ್ರೆ ವುಲ್ಫ್ ತರ ಇದು ಇಟ್ ಬೈಟ್ಸ್ ಯು ಅಂತ ಈ ಕಾಯಿಲೆ. ಇದು ಅಷ್ಟು ಫೆರೋಷಿಯಸ್ ಆಗಿರುತ್ತೆ ಕಾಯಿಲೆ ಅನ್ನೋದಕ್ಕೆ ಹೇಳುವಂತ ಒಂದು ಪದ ಅಷ್ಟೇ. ಸೊ ಈ ರೀತಿ ಬೇರೆ ಬೇರೆ ಭಾಗಗಳಾಗಿ ಬಂದಾಗ ಇದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸಿ ಲೂಪಸ್ ಕಾಯಿಲೆ ಪತ್ತೆ ಆದ ಕ್ಷಣಕ್ಕೆ ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅನ್ನೋದಿಲ್ಲ. ಈಗ ಹೇಗೆ ಸಕ್ಕರೆ ಕಾಯಿಲೆ ಬಂದ್ರೆ ಕೆಲವರಿಗೆ ಡಯಟ್ ಅಲ್ಲೇ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ, ಕೆಲವರಿಗೆ 2 ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಇನ್ಸುಲಿನ್ ಬೇಕಾಗುತ್ತೆ. ಅದೇ ತರ ಲೂಪಸ್ ಕಾಯಿಲೆ ಕೂಡ ಕೆಲವರಿಗೆ ಸಣ್ಣ 1-2 ಮಾತ್ರೆಗಳನ್ನ ಕೊಟ್ಟು ಕಂಟ್ರೋಲ್ ಮಾಡಬಹುದು, ಕೆಲವರಿಗೆ ಕೆಲವು ಇಂಜೆಕ್ಷನ್ಸ್ ಕೊಡಬೇಕಾಗಬಹುದು, ಕೆಲವರಿಗೆ ಬಹಳ ದೊಡ್ಡ ದೊಡ್ಡ ಚಿಕಿತ್ಸೆಗಳನ್ನ ಮಾಡಬೇಕಾಗಬಹುದು. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಲೂಪಸ್ ಕಾಯಿಲೆ ಬಂದ್ರೂ ಏನೋ ಒಂದು ಸಿಂಪ್ಟಮ್ಸ್ ಇರುತ್ತೆ. ಇವಾಗ ತಲೆ ಮೆದುಳಿಗೆ ಬಂದ್ರೆ ಸ್ಟ್ರೋಕ್ ಆಗ್ಬಹುದು, ಲಂಗ್ಸ್ ಅಲ್ಲಿ ಬಂದ್ರೆ ಉಸಿರಾಟಕ್ಕೆ ತೊಂದರೆ ಬರಬಹುದು, ನರಗಳಿಗೆ ಬಂದ್ರೆ ಕೈಕಾಲಲ್ಲಿ ಜೋಮುಗಳು ಬರಬಹುದು, ಕರುಳುಗಳಿಗೆ ಬಂದ್ರೆ ಬ್ಲೀಡಿಂಗ್ ಆಗ್ಬಹುದು ಮಲವಿಸರ್ಜನೆ ಟೈಮಲ್ಲಿ. ಸೊ ಹೀಗಾಗಿ ಒಂದೊಂದು ಭಾಗಗಳಿಗೆ ಬಂದಾಗ ಒಂದೊಂದು ಲಕ್ಷಣಗಳು ಕಾಣಿಸುತ್ತೆ.
1: ಹೇಗೆ ಗುರುತಿಸ್ತೀರಿ ಅದನ್ನ?
0: ಆದ್ರೆ ಕಿಡ್ನಿಗೆ ಬಂದಾಗ ಏನೂ ಒಂದು ಸಿಂಪ್ಟಮ್ ಇರೋದಿಲ್ಲ. ಶೇಕಡ ಲೂಪಸ್ ಪೇಷಂಟ್ಸ್ ನೆಲ್ಲ ತಗೊಂಡ್ರೆ ಇದರಲ್ಲಿ ಶೇಕಡ 60% ಅಷ್ಟು ಜನಕ್ಕೆ ಜೀವನದಲ್ಲಿ ಒಂದು ಬಾರಿಯಾದರೂ ಕಿಡ್ನಿಗೆ ಲೂಪಸ್ ತಗಲತ್ತೆ.
1: ಓ,
0: ಇದು ಬಹಳ ದೊಡ್ಡ ಮಾಹಿತಿ. ಯಾಕೆಂದ್ರೆ ಮುಕ್ಕಾಲ್ವಾಸಿ ಜನಕ್ಕೆ ಬಂದೇ ಬರುತ್ತೆ ಕಿಡ್ನಿಲಿ ತೊಂದರೆ ಅನ್ನೋದು ಒಂದು
1: ಆಯ್ತು
0: ವಿಷಯ ಇದೆ.
1: ವಯಸ್ಸಾದಂಗಾದಂಗೆ ಕಿಡ್ನಿಗೆ ಸಾಕಷ್ಟು ಸಮಸ್ಯೆ ಬರುತ್ತೆ ನಿಜ, ಆದ್ರೆ ಲೂಪಸ್ ಒಂದ್ಸಲ ಬಂದು ಹೋಗಿರ್ತದೆ,
0: ಬಂದು ಘಾಸಿ ಮಾಡುತ್ತೆ. ಅದು ವಯಸ್ಸಾದ್ಮೇಲೆ, ಚಿಕ್ಕ ವಯಸ್ಸು.
1: ಓಹೋ, ಹೇಳ್ತಿದ್ರ 15-30 ಅಂದ್ರಲ್ಲ.
0: ಖಂಡಿತ. ಈ ವಯಸ್ಸಿನಲ್ಲಿ ಕಿಡ್ನಿ ತೊಂದರೆ ಕಾಣಿಸ್ಕೊಂಡಾಗ ಲೂಪಸ್ಸುವೆ ಒಂದು ಕಾಯಿಲೆ ಇರಬಹುದು ಅಂತ ನೋಡ್ತೀವಿ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಸಿಂಪ್ಟಮ್ಸ್ ಬರೋದಿಲ್ಲ ಏನುವೆ, ಬರೀ BP ಹೆಚ್ಚಾಗಬಹುದು ಅಷ್ಟೇನೆ. ಎರಡನೇದು ರಕ್ತ ಪರೀಕ್ಷೆ ಮಾಡಿದಾಗ ಕಿಡ್ನಿಗೆ ಸಂಬಂಧಪಟ್ಟಂತ ರಕ್ತ ಪರೀಕ್ಷೆ ಕ್ರಿಯಾಟಿನಿನ್ ಅನ್ನೋದು ಜಾಸ್ತಿ ಇರಬಹುದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ ಒಂದು ಸಿಂಪಲ್ ಒಂದ ಮೂತ್ರ ಪರೀಕ್ಷೆಯಿಂದ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಮೂತ್ರ ಪರೀಕ್ಷೆಯಲ್ಲಿ ಪ್ರೋಟೀನ್ ಅಂಶ ರಕ್ತದ ಅಂಶ ಇದ್ರೆ ಅವಾಗ ಇದು ಲೂಪಸ್ಸು ಕಿಡ್ನಿಗೆ ತಗಲಿರಬಹುದು ಅನ್ನೋ ಒಂದು ಸಂಶಯ ಬಂದು ಅದನ್ನ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ

0: ಕಿಡ್ನಿ ಬಯಾಪ್ಸಿ ಅಂತ ಹೇಳಿ ಒಂದು ಸಣ್ಣ ಪ್ರೊಸೀಜರ್ ಸ್ಕ್ಯಾನ್ ಮಾಡಿಕೊಂಡು ಕಿಡ್ನಿಯಿಂದ ಒಂದು ಸಣ್ಣ ತುಂಡನ್ನ ತಗೊಂಡು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ. ಯಾಕೆಂದ್ರೆ ದೇಹದ ಯಾವುದೇ ಭಾಗಕ್ಕೆ ಲೂಪಸ್ ತಗಲದಾಗ, ಹೃದಯ ಇರ್ಬೋದು, ಮೆದುಳು ಇರ್ಬೋದು, ಕಿಡ್ನಿ ಇರ್ಬೋದು, ಇದನ್ನ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತೀವಿ. ಯಾಕೆಂದ್ರೆ ನಾವು ಜೀವಂತವಾಗಿ ಇರೋದಕ್ಕೆ ಇವೆಲ್ಲ ಬಹಳ ಅತ್ಯವಶ್ಯಕ. ಅಂಥವಕ್ಕೆ ಟ್ರೀಟ್ಮೆಂಟ್ ಕೂಡ ಬಹಳ ಮುಖ್ಯ. ಆದ್ರೆ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ದೊಡ್ಡದಾದಂತಹ ಔಷಧಿಗಳಿಂದ ಇರುತ್ತೆ. ಸೊ ಅದನ್ನ ಡಿಸೈಡ್ ಮಾಡೋದಕ್ಕೆ ಈ ಬಯೋಪ್ಸಿಯಿಂದ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಯಾವಾಗ ಟ್ರೀಟ್ಮೆಂಟ್ ಬೇಗ ಶುರು ಮಾಡ್ತೀವೋ ಅವಾಗ ಕಿಡ್ನಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುವಂತ ಸಾಧ್ಯತೆಗಳು ಬಹಳ ಹೆಚ್ಚು.
1: ನೀವು ಬಯಾಪ್ಸಿ ಮಾಡೋದನ್ನ ಹೇಗೆ ನಿರ್ಧಾರ ಮಾಡ್ತೀರಿ?
0: ಸಿ ನಾನು ಆಗ್ಲೇ ಹೇಳದ ಹಾಗೆ ಇದು ಒಂದು ಕಾಯಿಲೆಯ ಲಕ್ಷಣ ಇಟ್ಕೊಂಡಲ್ಲ. ಜ್ವರ ಬಂದವರು, ರ್ಯಾಶಸ್ ಬಂದವರು, ರಕ್ತ ಕಣಗಳು ಒಂದಿಷ್ಟು ಜನಕ್ಕೆ ಕಮ್ಮಿ ಇರುತ್ತೆ, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ ಕಣಗಳು ಅಥವಾ ಹಿಮೋಗ್ಲೋಬಿನ್ನು ಇಂಥವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ಇವನ್ನೆಲ್ಲ ನೋಡಿದಾಗ ಒಂದು ಡೌಟ್ ಬರುತ್ತೆ. ಲೂಪಸ್ ಇದೆಯಾ ಅಂತ ಹೇಳಿ ನೋಡೋದಕ್ಕೆ ANA ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಅನ್ನುವಂಥ ಒಂದು ರಕ್ತ ಪರೀಕ್ಷೆ ಇದೆ, ಅದು ಎಲ್ಲ ಲ್ಯಾಬಲ್ಲೂ ಇದೆ. ಸೊ ಆ ರಕ್ತ ಪರೀಕ್ಷೆ ಮಾಡಿದಾಗ 90% ಶೇಕಡ ಲೂಪಸ್ ಕಾಯಿಲೆ ಇರೋರಿಗೆ ಅದು ಪಾಸಿಟಿವ್ ಬರುತ್ತೆ. ಅದು ನಮಗೆ ಇನಿಷಿಯಲ್ ಕ್ಲೂ ಕೊಡುವಂತ, ಒಂದು ಸಲ ಇದು ಇರಬಹುದು ಅನ್ನುವಂತ ಒಂದು ಈ ಡೈರೆಕ್ಷನ್ ಸಿಕ್ಕದ್ಮೇಲೆ ಇದು ದೇಹದ ಯಾವ ಯಾವ ಭಾಗಗಳಿಗೆ ತಗಲಿದೆ ಅಂತ ಆ ಭಾಗಗಳ ಒಂದೊಂದು ಸಿಂಪ್ಟಮ್ಸ್ ನ ವಿಶ್ಲೇಷಣೆ ಮಾಡಿ ಅದಕ್ಕೆ ತಕ್ಕನಾದ ಯಾವುದು ಅವಶ್ಯಕತೆನೋ, ಯಾಕಂದ್ರೆ ಇಡೀ ದೇಹನ ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲದಕ್ಕೂ ಪರೀಕ್ಷೆ ಮಾಡ್ತಾ ಹೋದ್ರೆ ನಮ್ಮ ಟ್ರೀಟ್ಮೆಂಟ್ಗಿಂತ ತಪಾಸಣೆಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಸೊ ಹಾಗಾಗಿ ಅದನ್ನ ನೋಡಿ ಯಾವ್ದು ಅತ್ಯವಶ್ಯಕತೆಯನ್ನೋ ಅಂತದನ್ನ ಮಾತ್ರ ಪರೀಕ್ಷೆ ಮಾಡ್ತೀವಿ. ಇವಾಗ ಒಂದ್ ಮೂತ್ರ ಪರೀಕ್ಷೆಯಲ್ಲಿ ಇರ್ಬೋದು, ರಕ್ತ ಪರೀಕ್ಷೆಯಲ್ಲಿ ಇರ್ಬೋದು, ಗೊತ್ತಾದ್ರೆ ಮಾತ್ರ ಕಿಡ್ನಿಗೆ ಹೋಗ್ತೀವಿ. ಕಿಡ್ನಿದ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಕಿಡ್ನಿ ಬಿಟ್ಟು ಬಿಡ್ತೀವಿ. ಈಗ ನರದ ಪ್ರಾಬ್ಲಮ್ ಇದ್ರೆ ನರದ ಬಯಾಪ್ಸಿ ಆಗ್ಬಹುದು, ಇಲ್ಲ ಎಷ್ಟೋ ಸಲ ಬಯಾಪ್ಸಿ ಇಲ್ಲದೇನೂ ಗೊತ್ತಾಗುತ್ತೆ ನಮ್ಗೆ. ಸೊ ಹಾಗಾಗಿ ಇದೊಂದು ಕಾಂಪ್ಲಿಕೇಟೆಡ್ ಸೈಂಟಿಫಿಕ್ ಏರಿಯಾ.
1: ಸರ್, ಈಗ ಬಯಾಪ್ಸಿ ಅಂತ ಅನ್ನೋದೇ ಒಂಥರ ದೊಡ್ಡದು ಚಿಕಿತ್ಸೆ ಭಾಗ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲರೂ ಕೂಡ. ಗುಳಿಗೆಗಳಿಂದ ಸಾಮಾನ್ಯ ನೀವು ಫಸ್ಟ್ ಗೆ ಟ್ರೀಟ್ಮೆಂಟ್ ಕೊಡ್ತಿರಲ್ಲ, ಅದರಿಂದನೇ ಇದು ಗುಣ ಆಗಲ್ವಾ?
0: ಆಗುತ್ತೆ. ಆದ್ರೆ ಬಯಾಪ್ಸಿ ಯಾಕೆ ಮುಖ್ಯ ಅಂದ್ರೆ, ಒಂದು ಲೂಪಸ್ ಅನ್ನುವಂತ ಕಾಯಿಲೆ ಶುಗರ್ ಇದ್ದ ಹಾಗೆ ಒಂದ್ಸಲ ಬಂದ್ರೆ ಜೀವನ ಪೂರ್ತಿ ಇರುವಂತ ಕಾಯಿಲೆ.
1: ಓಕೆ,
0: ಒಬ್ಬ ಮನುಷ್ಯನಿಗೆ ಅದಕ್ಕೊಂದು ಖಚಿತವಾದ ಸಾಕ್ಷಿ ಇದ್ರೆ
1: ಮಾತ್ರ ಹೇಳ್ತೀರಾ ನೀವು?
0: ಹೇಳಿದ್ರೆ ಉತ್ತಮ.
1: ಹೌದು,
0: ಯಾಕೆಂದ್ರೆ ಈ ಕಾಯಿಲೆ ಬಂದವರಲ್ಲಿ ಗರ್ಭಿಣಿಯಾದಾಗ ತೊಂದರೆ ಹೆಚ್ಚಾಗುತ್ತೆ. ಆದ್ರಿಂದ ಗರ್ಭಧಾರಣೆಲಾಗ್ಲಿ, ಮಗು ಹುಟ್ಟಿದ ಮೇಲಾಗ್ಲಿ ನಾನಾ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನಾವು ಪ್ರೆಗ್ನೆನ್ಸಿನ ಅಲೋ ಮಾಡ್ತೀವಿ. ಸೊ ಹಾಗಾಗಿ ಖಚಿತವಾದ ಡಯಾಗ್ನೋಸಿಸ್ ಆಗುವಂತದ್ದು ಬಹಳ ಮುಖ್ಯ,
1: ವಿಶೇಷವಾಗಿ ಚಿಕ್ಕ ಹೆಣ್ಮಕ್ಕಳಲ್ಲಿ. 14 ಏನು ಶುರುವಾಗುತ್ತೆ, ಒಂಥರ ಟೀನೇಜ್ ಅಂತ ನೋಡೋಣ ಸ್ಟಾರ್ಟಿಂಗ್ನಲ್ಲಿ. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾರೆ, ತಾವು ಹೇಳಿದಂಗೆ 30-40 ವರ್ಷದವರೆಗೂ ಅವರಿಗೂ ಈ ಸಮಸ್ಯೆ ಬಾಧಿಸಬಹುದು ಅಂತೇಳಿ. ಲೂಪಸ್ ಕಾಯಿಲೆ ಬಂದಿದೆ ಅಂತ ನಂತರವೇ ನೀವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಸರಿಪಡಿಸ್ತೀರಾ?
0: ಹೌದು.
1: ಹಾಗಾಗಿ ನಂತರ ದಿನಮಾನಗಳಲ್ಲಿ ಅವರು ಏನೇನು ಗರ್ಭಧಾರಣೆ ಮಾಡೋದು ಏನಿದೆ ಏನೇನಿರುತ್ತದೆ ಅದನ್ನೆಲ್ಲ ಮುಂದುವರಿಸಬಹುದು. ಆ ಸಮಯದಲ್ಲಿ ಗೊತ್ತಿರದೇನೆ ಈಗ ಗರ್ಭಧಾರಣೆ ಆಯಿತು ಅಂತಂದ್ರೆ ಅದರ ಪರಿಣಾಮಗಳು ಏನೇನಿರುತ್ತೆ?
0: ಹೌದು, ಎಷ್ಟೋ ಸಲ ಪ್ರೆಗ್ನೆಂಟ್ ಆದಾಗಲೇ ಮೊದಲನೇ ಬಾರಿಗೆ ಇದು ಲೂಪಸ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಲೂಪಸ್ ಕಾಯಿಲೆ ಇನ್ನೊಂದು ಲಕ್ಷಣ ಪದೇ ಪದೇ ಅಬಾರ್ಷನ್ಸ್ ಆಗುವಂಥದ್ದು. ಸೊ ಹಾಗಾಗಿ ಮೊದಲನೇ ಸಾರ್ತಿ ಬಹಳಷ್ಟು ಜನಕ್ಕಾಗುತ್ತೆ, ಎರಡನೇ ಸಲ ಅಬಾರ್ಷನ್ ಆಗುತ್ತೆ, ಮೂರನೇ ಸಲ ಅಬಾರ್ಷನ್ ಆಗುತ್ತೆ, ಕಾಯಿಲೆ ಗರ್ಭವತಿ ಆದಾಗ ಹೆಚ್ಚಾಗುತ್ತೆ. ಲೂಪಸ್ ಕಾಯಿಲೆ ಇರೋರು ಪ್ರೆಗ್ನೆಂಟ್ ಆಗಬಾರದು ಅಂತ ನಾನು ಹೇಳಲಿಲ್ಲ, ಮಗು ಆಗಬಾರದು ಅಂತ ಹೇಳಲಿಲ್ಲ. ಕಾಯಿಲೆನ ಮೊದಲು ಕಂಟ್ರೋಲ್ ಮಾಡಿ ಆ ಕಾಯಿಲೆ ಒಂದು ಕಂಟ್ರೋಲ್ ಸ್ಟೇಟ್ ಅಲ್ಲಿ ಅಟ್ಲೀಸ್ಟ್ ಒಂದು 1.5-2 ವರ್ಷ ಇರಬೇಕು, ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ
1: ಮಾಡಬೇಕು. ಈಗ ಕಾಯಿಲೆ ಇದೆ ಅಂತ ಗೊತ್ತಾದ ನಂತರ ಚಿಕಿತ್ಸೆ ಕೊಟ್ಬಿಟ್ಟು ಆಮೇಲೆ ಅವರು ಮುಂದಿನ ನಿರ್ಧಾರ ತಗೋತಾರೆ ದಂಪತಿಗಳು.
0: ಹೌದು,
1: ಗೊತ್ತಿರದೇನೆ ಏನಾರು ಆಯ್ತಂತಂದ್ರೆ ಆರಂಭದಲ್ಲಿ ಅದು ಲೂಪಸ್ ಇದೆ ಅಂತ ಗೊತ್ತಾಗತ್ತೆ ಅನ್ಕೋಣ. ಆಯ್ತು, ಗೊತ್ತಿರಲಿಲ್ಲ, ಪ್ರೆಗ್ನೆನ್ಸಿನೂ ಆಯ್ತು, ಲೂಪಸ್ ಅಂತ ಗೊತ್ತಾಯ್ತು, ಹೇಗೆ ಸರ್ ಚಿಕಿತ್ಸೆ ಅವಾಗ?
0: ಸೊ ಏನು ಯಾಕೆ ಇದು ಮುಖ್ಯ ಆಗುತ್ತೆ ಅಂದ್ರೆ, ಒಂದು ಗರ್ಭಧಾರಣೆ ಸ್ಥಿತಿನಲ್ಲಿ ಬರುವಂತ ಕೆಲವು ಹಾರ್ಮೋನ್ಸ್ ಇಂದ ಕಾಯಿಲೆ ಹೆಚ್ಚಾಗುತ್ತೆ. ಬಹಳಷ್ಟು ಸಲ ಆ ಪ್ರೆಗ್ನೆನ್ಸಿ ಉಳಿಯೋದಿಲ್ಲ, ಅಬಾರ್ಷನ್ ಆಗಿ ಮಧ್ಯದಲ್ಲೇ ಹೊರಟೋಗುತ್ತೆ. ಇದು ಮೊದಲನೇದು. ಎರಡನೇದು, ಹಾಗೆ ಲೂಪಸ್ ಕಾಯಿಲೆ ಹೆಚ್ಚಿದ್ರೆ ಲೂಪಸ್ ಕಾಯಿಲೆಗೆ ಕೊಡುವಂತ ಎಷ್ಟೋ ಔಷಧಿಗಳು ಗರ್ಭಧರಿಸಿರುವಂತ ಸ್ತ್ರೀಗಳಿಗೆ ಕೊಡೋ ಹಾಗಿಲ್ಲ ನಾವು. ಯಾಕೆಂದ್ರೆ ಅದು ಆ ಸ್ಥಿತಿಯಲ್ಲಿ ತಾಯಿಗೂ ಒಳ್ಳೇದಲ್ಲ, ಮಗುಗೂ
1: ಒಳ್ಳೇದಲ್ಲ.
0: ಸೊ ಹಾಗಾಗಿ ಇವೆರಡೂ ವಿಷಯಗಳಿರೋದ್ರಿಂದ ಅದಕ್ಕೆ ನಾವು ಹೇಳೋದು ಕರೆಕ್ಟ್ ಆಗಿ ಪ್ಲಾನ್ಡ್ ಪ್ರೆಗ್ನೆನ್ಸಿ ಅಂತ ಹೇಳಿ ಹೇಳ್ತೀವಿ. ಅದನ್ನ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೇದು ಅಂತ.

0: ಡಾಕ್ಟ್ರೆ, ತಾವು ಹೇಳ್ತಾ ಇದ್ದೀರಲ್ಲ, ಈಗ ಸಂಶಯ ಬಂದ್ಬಿಡುತ್ತೆ, ಕೆಲವು ಸಲ ಮಕ್ಕಳಾಗಿರಲ್ಲ, ಅವರಿಗೆ ಲೂಪಸ್ ಕಾಯಿಲೆಗಳು ತಗಲಿರಬಹುದಾ ಅಂತನೋಂಥದ್ದು. ಸೀದಾ ನಮ್ಗೆ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡು ಹೋಗಿ ವೈದ್ಯರ ಕಡೆ ತಪಾಸಣೆ ಮಾಡಿಕೊಂಡು IVF ಇತ್ಯಾದಿ ಆ ಎಲ್ಲ ಹಂತಗಳಿಗೆ ಹೋಗೋದಕ್ಕಿಂತ ಮುಂಚೆ ಬಹುಶಃ ಲೂಪಸ್ ಕಾಯಿಲೆಯನ್ನು ಕೂಡ ಒಂದ್ಸಲ ತಪಾಸಣೆ ಮಾಡ್ಕೋಬೇಕೇನೋ ಅನ್ಸುತ್ತೆ ಕೆಲಸಲ. ಈಗ
1: ತಪ್ಪಿಲ್ಲ ನೀವು ಹೇಳಿದ್ರಲ್ಲಿ, ಯಾಕೆಂದ್ರೆ ನೀವು ಯಾವುದೇ ಇನ್ಫರ್ಟಿಲಿಟಿ ಕ್ಲಿನಿಕ್ ಹೋದಾಗ ಲೂಪಸ್ಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳು ಗರ್ಭಧಾರಣೆಗೆ ಮುಖ್ಯ. ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಅಂತ ಹೇಳಿ ಕರಿತೀವಿ. ಸೊ ಪದೇ ಪದೇ ಪ್ರೆಗ್ನೆನ್ಸಿ ಲಾಸ್ ಆದವರಿಗೆ ಯಾವುದೇ IVF ಸೆಂಟರ್ಗೆ ಹೋದ್ರೆ ಇದೆಲ್ಲ ತಪಾಸಣೆಗಳು ಆಗೇ ಆಗುತ್ತೆ. ಯಾಕೆ ಇವರಿಗೆ ಗರ್ಭ ನಿಲ್ತಾ ಇಲ್ಲ, ಇದೆಲ್ಲ ಯಾವುದು ಇಲ್ಲ ಅಂತ ಗೊತ್ತಾದಾಗ ಅಷ್ಟೇ IVF ಹೋಗ್ತಾರೆ. ಯಾಕೆಂದ್ರೆ ಕಾಯಿಲೆ ಇದ್ದಲ್ಲಿಗೆ ಮೊದಲು ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಹತ್ರ
0: ಕಳಿಸ್ತಾರೆ. ಈಗ ರಾಜ್ಯಾದ್ಯಂತ ನಮ್ಮ ಈ ಕಾರ್ಯಕ್ರಮವನ್ನ, ಬಹುತೇಕ ನಾಡಿನಾದ್ಯಂತ ಈ ಕಾರ್ಯಕ್ರಮವನ್ನ ನಮ್ಮ ಅನೇಕ ಕೇಳುಗರು ಕೇಳ್ತಾ ಇದ್ದಾರೆ. ಅವರಿಗೆ ಈಗ ನಾವು ಬೆಂಗಳೂರಿಗೆ ಈ ರೀತಿಯಾದಂತಹ ಒಂದು ಕಾಯಿಲೆ ಇದೆ ಅಂತ ಯಾರೋ ಒಬ್ಬ ವೈದ್ಯರಲ್ಲಿ ಹೇಳಿದಾಗ ಅಲ್ಲಿ ದೂರ ಹೋಗಬೇಕಾಗತ್ತ? ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸರ್ ಚಿಕಿತ್ಸೆ ಇದೆ?
1: ಬೆಂಗಳೂರು ಒಂದೇ ಅಲ್ಲ, ನಮ್ಮ ಮೈಸೂರಲ್ಲಿ ಇದಾರೆ ವೈದ್ಯರು, ಮತ್ತೆ ಇದರಲ್ಲಿ ಹುಬ್ಳಿ ಧಾರವಾಡದಲ್ಲಿ ಇದಾರೆ, ಬೆಳಗಾವಲ್ಲಿ ಇದಾರೆ, ಗುಲ್ಬರ್ಗದಲ್ಲಿ ಇದಾರೆ, ಮಂಗಳೂರಲ್ಲಿ ಇದಾರೆ. ನಾನ್ ಹೇಳದ ಹಾಗೆ
0: ದೊಡ್ಡ
1: ದೊಡ್ಡ ಶಹರಗಳಲ್ಲಿ ಇದಾರೆ, ಸಣ್ಣ ಸಣ್ಣ ಕಡೆ ಇಲ್ಲ ಅಷ್ಟೇ.
0: ಈಗ ಈ ಹೆಣ್ಮಕ್ಳಿಗೆ ಎಂತ PCOD ಸಮಸ್ಯೆ ಇತ್ಯಾದಿಗಳೆಲ್ಲ ಏನೋ ಇರ್ತವೆ, ಆಮೇಲೆ ಈಗಿನ ಯುವತಿಯರಲ್ಲಿ ಕೆಲವು ಸಮಸ್ಯೆಗಳಿವೆ, ಮದುವೆ ಆಗಲಿಕ್ಕೆ ಅವ್ರು ಯಾವತ್ತು ರೆಡಿ ಆಗ್ತಿರಂಗಿಲ್ಲ, ಆವಾಗ ಈ ಬೇರೆ ಬೇರೆ ಕಾಯಿಲೆಗಳು ಅವ್ರನ್ನ ಕಾಡ್ತಿರಬಹುದು. ಯಾಕಂದ್ರೆ ಮದುವೆ ಆದಾಗನೇ ಪ್ರೆಗ್ನೆನ್ಸಿ ಆಗ್ಬೋದು, ಪ್ರೆಗ್ನೆನ್ಸಿ ಆಗೋ ಟೈಮಲ್ಲೇ ಈ ಲೂಪಸ್ ಇತ್ಯಾದಿ ಟೆಸ್ಟಿಂಗ್ ಎಲ್ಲ ನಡೀತದೆ. ಅವರು ಹೇಗೆ ಮುಂಜಾಗ್ರತೆ ವಹಿಸ್ಕೋಬೇಕಾಗತ್ತೆ? ಒಂಟಿಯಾಗಿ ಬದುಕಿರ್ತಾರೆ, ಮತ್ತೆ ವಯಸ್ಸು ನೋಡಿದ್ರೆ ತಾವು ಹೇಳದಂಗೆ ಸರಿಯಾಗಿ ಈ ಲೂಪಸ್ ಕಾಯಿಲೆ ತಗೊಳ್ಳುವಂತ ವಯಸ್ಸೇ ಇರುತ್ತದೆ.
1: ಸಿ, ಒಂದು ಅರ್ಥ ಮಾಡ್ಕೋಬೇಕು, ಲೂಪಸ್ ಕಾಯಿಲೆ ಬೇರೆ ಕಾಯಿಲೆಗಳಿಗೆ ನೋಡಿದ್ರೆ ಅಷ್ಟು ಕಾಮನ್ ಅಲ್ಲ, ಅದೃಷ್ಟವಶಾತ್ ರೇರ್ ಕಾಯಿಲೆ.
0: ಹೌದೌದು.
1: ಒಬ್ಬ ಫಿಸಿಷಿಯನ್ ನ ಕೇಳಿದ್ರೆ ನಿನ್ನ ಜೀವಮಾನದಲ್ಲಿ ಎಷ್ಟು ಲೂಪಸ್ ಕಾಯಿಲೆ ನೋಡಿದ್ಯಾ ನೀನು ಅಂತ ಹೆಚ್ಚು ಅಂಶಗಳಿರಲ್ಲ. ಆದ್ರೆ ನನ್ನ ತರ ಸಂಧಿವಾತ ತಜ್ಞನ ಕೇಳಿದ್ರೆ ನೀನ್ ಎಷ್ಟಪ್ಪ ನೋಡಿದ್ಯಾ ಅಂದ್ರೆ ಜೀವನ ಪೂರ್ತಿ ಅದನ್ನೇ ನೋಡ್ತಾ
0: ಇದ್ದೀನಿ.
1: ಹಾಗಾಗಿ ಇದು ಒಂದು ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ದಿನ ಹೋಲ್ ಬಾಡಿ ಚೆಕಪ್ ಅನ್ನೋಂತ ಒಂದು ಕಾನ್ಸೆಪ್ಟ್
0: ಬರ್ತಾ ಇದೆ.
1: ಬಂದಿದ್ದು ಆಟೋ ಇಮ್ಯೂನ್ ಪ್ಯಾನಲ್ ಅಂತ ಹೇಳಿ ಮಾಡ್ತಾರೆ, ಇರೋ ಬರೋ ರಕ್ತ ಪರೀಕ್ಷೆ ಎಲ್ಲ ಎಲ್ಲರ ಮೇಲೂ ಮಾಡ್ತಾರೆ. ಇದು ಬಹಳ ತಪ್ಪು. ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಈ ಆಟೋ ಆಂಟಿಬಾಡಿ ಟೆಸ್ಟ್, ನಾನು ANA ಅಂತ ಏನ್ ಹೇಳಿದೆ, 100ರಲ್ಲಿ 10 ಜನಕ್ಕೆ ಇದು ನಾರ್ಮಲ್ ಆಗಿರೋರಿಗೆ ಕೂಡ ಪಾಸಿಟಿವ್ ಇರುತ್ತೆ. ಸೊ ಆಂಟಿಬಾಡಿ ಇದ್ದಾಕ್ಷಣಕ್ಕೆ ನಮಗೆ ಕಾಯಿಲೆ ಇದೆ ಅಂತ ಖಚಿತವಾಗಿ ಹೇಳಕ್ ಆಗಲ್ಲ. ಸುಮ್ಮನೆ ಆ ಕಾಯಿಲೆಯ ಲಕ್ಷಣಗಳು ಇಲ್ಲದೆ ಇದ್ರೆ ಈ ತಪಾಸಣೆಗಳನ್ನ ಮಾಡಬಾರದು. ಕಾಯಿಲೆಗೆ ತಕ್ಕ ಅನುಗುಣವಾದ ತಪಾಸಣೆಗಳು ಏನಿದೆ ಅದಷ್ಟನ್ನೇ ಮಾಡಬೇಕು.
0: ತುಂಬಾ ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ಸಾಮಾನ್ಯ ವೈದ್ಯರಾದವರು ತಪಾಸಣೆ ಮಾಡಿಕೊಂಡು ಮುಂದುವರಿಬೇಕು ಅಂತ ಹೇಳ್ತಾರೆ, ಆದ್ರೆ ತಾವು ಹೇಳೋದು ಬಹಳ ಸೂಕ್ತ ಅನ್ಸುತ್ತೆ. ಆಯಾ ಕಾಯಿಲೆಗೆ ಅನುಗುಣವಾಗಿ ಒಂದು ಒಬ್ಬ ವೈದ್ಯರ ಕಡೆ ಹೋದಾಗ ಅವ್ರಿಗೆ ಸಂಬಂಧಪಡುವಂತಹ ಸಮಸ್ಯೆಗೆ ಅನುಗುಣವಾಗಿ ತಪಾಸಣೆಗೆ ಅವರನ್ನ ಒಡ್ಡಬೇಕು. ವೈದ್ಯರನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಹೋಗ್ತಾರೆ ಕೆಲವೊಬ್ಬರು, ಏನು ಟ್ರೀಟ್ಮೆಂಟ್ ಅನುಸಾರವಾಗಿ ಅವರು ಕೂಡ ಒಂದಿಷ್ಟು ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ, ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಬರೀ ಚೆಕಪ್ ಆಗತ್ತೆ.
1: ಖಂಡಿತ. ಇದು ಹೇಗೆ ನಾವು ಶಾಪಿಂಗ್ ಹೋದಾಗ ಒಂದ್ ಮಾಲಲ್ಲಿ ವಿಂಡೋ ಶಾಪಿಂಗ್ ತರ, ಇದು ಡಾಕ್ಟರ್ ಶಾಪಿಂಗ್ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಯಾಕೆಂದ್ರೆ ಇದೇ ನೀವು ಒಬ್ಬ ರೂಮಟಾಲಜಿಸ್ಟ್ ನ ಅಮೆರಿಕದಲ್ಲೋ ಲಂಡನ್ ಅಲ್ಲೋ ನೋಡ್ಬೇಕು ಅಂದ್ರೆ 3 ತಿಂಗಳು ಕಾಯ್ಬೇಕು, ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ನಮ್ಮ ದೇಶದಲ್ಲಿ ನನ್ನನ್ನು ಇವತ್ ನೋಡಿದವನು ನಾಳೆ ಇನ್ನೊಬ್ಬನ ನೋಡಬಹುದು ಹೋಗಿ. ಸೊ ಹಾಗಾಗಿ ಇದು ತಪ್ಪು. ಒಬ್ಬ ವೈದ್ಯನಲ್ಲಿ ನಂಬಿಕೆ ಬೇಕು. ಈ ಒಂದು ಮುಖ್ಯವಾಗಿ ನಾನು ಹೇಳೋದು ಎಲ್ರಿಗೂ ಶ್ರೋತೃಗಳಿಗೆ ಹೇಳೋ ಅಂತ ವಿಷಯ ಏನಂದ್ರೆ, ಕಾಯಿಲೆ ಬಂದ್ರೆ ಹೆದರ್ಬೇಡಿ, ಇದಕ್ಕೆ ಚಿಕಿತ್ಸೆ ಇದೆ. ರೆಗ್ಯುಲರ್ ಆಗಿ ತಪಾಸಣೆ ಮಾಡಿ, ಏನುವೇ ಒಂದು ಕಾಯಿಲೆ ಲಕ್ಷಣಗಳು ಸಿಂಪ್ಟಮ್ಸ್ ಇರಲಿಲ್ಲ ಅಂದ್ರೂ 3 ತಿಂಗಳಿಗೊಂದ್ಸಲ ಹೋಗಿ ಸಿಂಪಲ್ ಟೆಸ್ಟ್ ಮಾಡ್ತಾರೆ, ಒಂದು ಸಿಂಪಲ್ ಯೂರಿನ್ ಪರೀಕ್ಷೆ, ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ. ಈಗ ಹೇಗೆ ಶುಗರ್ ಪೇಷಂಟ್ಸ್ಗೆ ಶುಗರ್, ಡಯಾಬಿಟೀಸ್ಗೆ ಶುಗರ್ ಟೆಸ್ಟ್ ಮಾಡ್ತಾರೋ ಅದೇ ತರ ಇದಕ್ಕೆ ಕೂಡ
0: ಲೂಪಸ್ ಅನ್ನ ಸರಿಯಾಗಿ ಚೆಕಪ್ ಮಾಡಿಸ್ಕೋಬೇಕು. ಅವ್ರಿಗೆ ಏನಾದ್ರೂ ಅನಿಸಿದ್ರೆ, ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೇವೆ, ಹೀಗೆ ಒಂದು ಲೂಪಸ್ ಕಾಯಿಲೆ ಇದೆ, ಇದರಿಂದ ಈ ರೀತಿಯ ಲಕ್ಷಣಗಳಿರುತ್ತೆ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವರಿಗೆ ಸಂಶಯ ಬಂದಾಗ ಅಥವಾ ಅವರಿಗೆ ಏನೋ ಸಮಸ್ಯೆ ಇದೆ ಅಂತ ಅನಿಸಿದ್ರೆ ಚೆಕಪ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ನಿರ್ಧಾರ ಮಾಡ್ಕೋಬೇಕಾಗತ್ತೆ. ತಾವು ಹೇಳದಂಗೆ BP ಕಾಯಿಲೆ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಕೆಲವು ಸಮಸ್ಯೆಗಳಾಗಿರ್ಬೋದು, ನಿರಂತರವಾಗಿ ಚಿಕಿತ್ಸೆ ತಗೊಳ್ತಾನೆ ಹೋಗುವಂಥದ್ದು ಇದು ಹೊಸದಾದಂಥದ್ದು, ಮತ್ತೆ ಅಷ್ಟಾಗಿ ಕೇಳದೇ ಇರುವಂತಹ ಕಾಯಿಲೆ ಬಗ್ಗೆ ನೀವು ತುಂಬಾನೇ ಸರಳವಾಗಿ ಬಹಳ ಒಳ್ಳೆ

0: ನಿರ್ವಹಣೆಯನ್ನು ಕೊಟ್ಟಿದ್ದೀರಿ ಮತ್ತು ಯಾರೂ ಹೆದರುವ ಅವಶ್ಯಕತೆ ಇಲ್ಲ. ಡಾಕ್ಟರ್ಗಳು ಕಡಿಮೆ ಇರಬಹುದು ಮತ್ತು ರೋಗ ಕಡಿಮೆ ಇರೋದನ್ನ ಹೇಳಕ್ಕಾಗಲ್ಲ. ಹಾಗಾಗಿ ಈ ಕಾಯಿಲೆನೂ ಕೂಡ ಸಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ಭಾಗದಲ್ಲಿ ಇದ್ದಂತೆ ಯಾವ್ದಾದ್ರು ವೈದ್ಯರು ಲೂಪಸ್ ಕಾಯಿಲೆ ಏನಾದರೂ ಸರ್ ಇದೆ ಅಂತ ಏನಾದರೂ ದಯವಿಟ್ಟು ಚೆಕ್ ಮಾಡ್ತೀರಾ ಅಂತಾನು ಕೇಳಬೇಕಾಗತ್ತೆ. ತಾವು ಈ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
1: ನನ್ನನ್ನು ಕರೆಸಿ ಈ ಒಂದು ಅಪರೂಪದ ವಿಷಯದ ಬಗ್ಗೆ ನನ್ನನ್ನು ಕೇಳಿ ತಿಳ್ಕೊಂಡಿದ್ದಕ್ಕೆ ನಿಮಗೂ ಆಕಾಶವಾಣಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಉಮಂಗ್, ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್, ಈ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ನಿವೃತ್ತ ಬ್ಯಾಂಕ್ ಅಧಿಕಾರಿಯಾದ ಜಿತೇಂದ್ರರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರರಾವ್ ಕುಲಕರ್ಣಿ ಅವರೇ, ತಮಗೆ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ
2: ಜಿತೇಂದ್ರರಾವ್ ಅವರೇ, ನಮ್ಗೆ ಇವತ್ತು ಉಮಂಗ್ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತೀರಿ?
3: ನಿಶ್ಚಿತವಾಗಿ. ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಇದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ಉಮಂಗ್ ಎಂದು ಕರೆಯಲಾಗುತ್ತದೆ. ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಇದು. ಇದು ಉಮಂಗ್ ಅಪ್ಲಿಕೇಶನ್ ಎಂದು ಕರೆಯಲ್ಪಡುವ ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಅನ್ನು ನವೆಂಬರ್ 2017 ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ನ ಭಾಗವಾಗಿ ಪ್ರಾರಂಭಿಸಲಾಯಿತು. ಇದನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು ಅಭಿವೃದ್ಧಿಪಡಿಸಿದೆ. ಅಪ್ಲಿಕೇಶನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಭಾರತದ ಜನಸಂಖ್ಯೆಗೆ ಸೇವೆ ಸಲ್ಲಿಸುವ ಗುರಿಯನ್ನು ಹೊಂದಿದೆ ಮತ್ತು ಒಂದೇ ವೇದಿಕೆಯಲ್ಲಿ ಅನೇಕ ಸರ್ಕಾರಿ ಸೇವೆಗಳಿಗೆ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಇದು 13 ದೇಶದ ವಿವಿಧ ಭಾಷೆಗಳಲ್ಲಿ ಲಭ್ಯವಿದೆ ಮತ್ತು 2000 ಹೆಚ್ಚು ಸೇವೆಗಳನ್ನು ಇದು ಸರ್ಕಾರಿ ಸೇವೆಗಳನ್ನು ಒದಗಿಸುತ್ತದೆ.
2: ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸಂಗತಿಗಳನ್ನು ಸೇರಿಸಿರ್ತಾರೆ?
3: ಉಮಂಗ್ ಅಪ್ಲಿಕೇಶನ್ ಕುರಿತು ಈ ಕೆಲವು ಪ್ರಮುಖ ಸಂಗತಿಗಳು ಏನೆಂದರೆ, ಈ ಸದ್ಯಕ್ಕೆ 2039 ಸೇವೆಗಳು ಈ ಅಪ್ಲಿಕೇಶನ್ನಲ್ಲಿ ಲಭ್ಯವಿದೆ. ಈಗಾಗಲೇ ನಾನು ಹೇಳಿದೆ, 2000 ಹೆಚ್ಚು ಸೇವೆಗಳು ಇದೆ. ಇವತ್ತಿನವರೆಗೆ 2039 ಸೇವೆಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಮತ್ತು ದೇಶದ 13 ಭಾಷೆಗಳಲ್ಲಿ ಇದು ಲಭ್ಯವಿದೆ. ಡಿಜಿಲಾಕರ್ನಿಂದ ಆಧಾರ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನ ನೋಂದಣಿ ಸೇರಿದ ದಾಖಲೆಗಳನ್ನು ಒಂದೇ ಅಂಗಡಿಯಿಂದ, ಇದು ಅಂದರೆ ಡಿಜಿಲಾಕರ್ ಈ ಆ್ಯಪ್ನಿಂದ ತೆಗೆದುಕೊಳ್ಳುತ್ತದೆ. ಅದೇ ಅಪ್ಲಿಕೇಶನ್ನಲ್ಲಿ ಅಪ್ಲಿಕೇಶನ್ ಸ್ಥಿತಿ ಮತ್ತು ಮಾಸಿಕ ಬಿಲ್ಗಳನ್ನು, ವಿಮೆಗಳನ್ನು ಇತ್ಯಾದಿಗಳ ಸಂಪೂರ್ಣ ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಲಾಗಿದೆ. ಗ್ರಾಹಕರ ಬೆಂಬಲ, ಲೈವ್ ಚಾಟ್, ಅಧಿಸೂಚನೆಗಳು ಮತ್ತು ಪ್ರತಿಕ್ರಿಯೆಯೊಂದಿಗೆ ಶ್ರೀಮಂತ ಗ್ರಾಹಕ ಅನುಭವ ಕೂಡ ಈ ಆ್ಯಪ್ ಮುಖಾಂತರ ನಿಮಗೆ ಸಿಗಲಾಗುತ್ತದೆ. ಇದು USA, UAE, ಕೆನಡಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳಂಥ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಆವೃತ್ತಿಯನ್ನು ಸಹ ಹೊಂದಿದೆ.
2: ಜಿತೇಂದ್ರ ಅವರೇ, ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸೇವೆಗಳು ನಮಗೆ ಸಿಗುತ್ತವೆ?
3: ಈ ಉಮಂಗ್ ಅಪ್ಲಿಕೇಶನ್ನಲ್ಲಿ 373 ಕೇಂದ್ರ ಸರ್ಕಾರಿ ಸೇವೆಗಳು, 497 ರಾಜ್ಯ ಸರ್ಕಾರಿ ಸೇವೆಗಳು ಮತ್ತು 1179 ಯುಟಿಲಿಟಿ ಬಿಲ್ ಪಾವತಿ ಸೇವೆಗಳನ್ನು ಒಳಗೊಂಡಂತೆ 2039 ಸೇವೆಗಳನ್ನು ನೀಡುತ್ತದೆ. ರೈತರು, ಮಹಿಳೆಯರು ಮತ್ತು ಮಕ್ಕಳು, ವಿದ್ಯಾರ್ಥಿಗಳು, ಆರೋಗ್ಯ, ಸಂಸ್ಕೃತಿ, ಹಣಕಾಸು, ಸಾರಿಗೆ, ಉಪಯುಕ್ತತೆ ಇತ್ಯಾದಿ ವರ್ಗಗಳಿಂದ ಆಯ್ಕೆ ಮಾಡಲು ಅಪ್ಲಿಕೇಶನ್ ಬಳಕೆದಾರರಿಂದ ಒದಗಿಸುತ್ತದೆ. ಕೆಲವು ಸೇವೆಗಳು ನಿಮಗೆ ಹೇಳಬೇಕೆಂದರೆ, ಪಾಸ್ಪೋರ್ಟ್ ಸೇವಾ,

0: ಬಳಕೆದಾರರು ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸಬಹುದು, ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು, ಲಭ್ಯತೆ ಮತ್ತು ಪಾಸ್ಪೋರ್ಟ್ ಕೇಂದ್ರವನ್ನು ವೀಕ್ಷಿಸಬಹುದು. ಇದು ಶುಲ್ಕವನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಡಾಕ್ಯುಮೆಂಟ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಸಾಮಾನ್ಯ ಸೇವೆಗಳು ಫೋನ್ ಸಂಖ್ಯೆ ಮತ್ತು ಉಮಂಗ್ ಆಪ್ ಅನ್ನು ಆಧಾರ್ಗೆ ಲಿಂಕ್ ಮಾಡಿದ್ದರೆ ಒಬ್ಬರು ಭೌತಿಕವಾಗಿ ಕಚೇರಿಗೆ ಭೇಟಿ ನೀಡದೆ ಉಮಂಗ್ ಅಪ್ಲಿಕೇಶನ್ನಿಂದ ಪಿಎಫ್ ಅನ್ನು ಹಿಂಪಡೆಯಬಹುದು. ಈ ಸೇವೆಯು ಕ್ರೈಮ್ಗಳನ್ನು ಸಂಗ್ರಹಿಸಲು ಮತ್ತು ಪಿಎಫ್ ಬ್ಯಾಲೆನ್ಸ್ ಮತ್ತು ಪಾಸ್ಬುಕ್ ಅನ್ನು ಪರಿಶೀಲಿಸಲು ನಮಗೆ ಅನುಮತಿಸುತ್ತದೆ. ಆದಾಯ ತೆರಿಗೆಯನ್ನು ಪಾವತಿಸಿ ಅಪ್ಲಿಕೇಶನ್ ಮೂಲಕ ಆದಾಯ ತೆರಿಗೆಯನ್ನು ಫೈಲ್ ಮಾಡಿ ಮತ್ತು ಸ್ಥಿತಿಯನ್ನು ಟ್ರ್ಯಾಕ್ ಮಾಡಿ. ಪ್ಯಾನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿ ಸ್ಥಿತಿ, ಅರ್ಹತೆ ಮತ್ತು ಸಬ್ಸಿಡಿಯನ್ನು ಲೆಕ್ಕ ಹಾಕಿ. ಈ ಥರದ್ದು ಸಾಕಷ್ಟು ಸೌಲಭ್ಯಗಳು ಇದೆ. ಹಾಗೆ ರೈತರಿಗಾಗಿ ಬೆಳೆ ವಿಮೆ ಮತ್ತು ವ್ಯಾಪಾರ. ರೈತರು ಉತ್ತಮ ಬೆಲೆಗಳು ಬೆಳೆಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಮತ್ತು ಬೆಳೆ ವಿಮೆ ಮಾಡಬಹುದು. ಅವರು ಆ್ಯಪ್ನಲ್ಲಿ ಬೀಜಗಳು, ರಸಗೊಬ್ಬರಗಳು, ಕೃಷಿ ಯಂತ್ರೋಪಕರಣಗಳು ಇತ್ಯಾದಿಗಳನ್ನು ವ್ಯಾಪಾರಿಗಳನ್ನು ಸಹ ಹುಡುಕಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಕೂಡ ಇದರಲ್ಲಿ ಸೇವೆಗಳು ಲಭ್ಯವಿವೆ. ಡಿಜಿಒ ಸೇವಾ, ಇದು ಪ್ರೊಫೈಲ್ಗಳನ್ನು ರಚಿಸಲು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಂಧಿತ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಸಾರ್ವಜನಿಕ ಕುಂದುಕೊರತೆಗಳು, ಉಮಂಗ್ ಅಪ್ಲಿಕೇಶನ್ ಮೂಲಕ ಬಳಕೆದಾರರು ಗ್ರಾಹಕ ವೇದಿಕೆಗಳು ಮತ್ತು ರಾಷ್ಟ್ರ ನಿರ್ಮಾಣ ಚರ್ಚಾ ವೇದಿಕೆಗಳನ್ನು ಮತ್ತು ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರವನ್ನು ಸಂಪರ್ಕಿಸಬಹುದು. ಉಮಂಗ್ನಲ್ಲಿ ಇರುವ ಇತರ ಸೇವೆಗಳು, ವಲಸೆ ಸೇವೆಗಳು, ಕೇಂದ್ರ ವಿದ್ಯಾಲಯದಲ್ಲಿ ಪ್ರವೇಶಗಳು, ಕೃಷಿ ಸಲಹಾ ಸೇವೆಗಳು, ಹವಾಮಾನ ನವೀಕರಣಗಳು ಇತ್ಯಾದಿಯಾಗಿದೆ.
1: ಉಮಂಗ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಹೇಗೆ ಮಾಡಬೇಕು ಮತ್ತು ಅದನ್ನು ಹೆಂಗೆ ಅಳವಡಿಸಿಕೊಳ್ಬೇಕು, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
0: ಉಮಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಬಹಳ ಸುಲಭ. ಅದು ಆಂಡ್ರಾಯ್ಡ್ ಬಳಕೆದಾರರಿಗೆ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು. ಐಒಎಸ್ ಬಳಕೆದಾರರಿಗೆ ಆಪಲ್ ಸ್ಟೋರ್ನಲ್ಲಿ ಈ ಅಪ್ಲಿಕೇಶನ್ ಲಭ್ಯವಿದೆ, ಅದನ್ನು ಡೌನ್ಲೋಡ್ ಮಾಡಬಹುದು. ಈ ಅಪ್ಲಿಕೇಶನ್ನು ಹೇಗೆ ಬಳಸುವುದೆಂದರೆ, ಮೊಬೈಲ್ ಸಂಖ್ಯೆ, ಹೆಸರು ಮತ್ತು ವಯಸ್ಸಿನಂತಹ ನಿಮ್ಮ ವಿವರಗಳನ್ನು ಅದರಲ್ಲಿ ನಮೂದಿಸಬೇಕು. ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು. ಇದು ಕಡ್ಡಾಯವಾಗಿಲ್ಲ, ಆದರೂ ಲಿಂಕ್ ಮಾಡಿದರೆ ಸೌಲಭ್ಯಗಳನ್ನು ಜಾಸ್ತಿಯಾಗಿ ಪಡೆಯಬಹುದು ಮತ್ತು ಒಂದು ಅಂಕಿಅಂಶಗಳನ್ನು ಗುರುತು ಮಾಡಲಿಕ್ಕೂ ಇದು ಸಹಾಯವಾಗುತ್ತದೆ ಅಂತ ಹೇಳಬಹುದು. ನಿಮ್ಮ ಆದ್ಯತೆಯ ಭಾಷೆಯನ್ನು ಆರಿಸಬೇಕು. ಈಗಾಗಲೇ ಹೇಳಿದಂತೆ 13 ಭಾಷೆಗಳಲ್ಲಿ ಒಂದನ್ನು, ನಿಮಗೆ ಅಗತ್ಯವಿರುವ ಸೇವೆಗಳನ್ನು ಇದರಲ್ಲಿ ಆಯ್ಕೆ ಮಾಡಬೇಕು. ಅಗತ್ಯವಿದ್ದರೆ ಹುಡುಕಾಟ ವೈಶಿಷ್ಟ್ಯದ ಮೂಲಕ ಸೇವೆಗಳಿಗಾಗಿ ಹುಡುಕಬಹುದು.
1: ಈ ಉಮಂಗ್ ಅಪ್ಲಿಕೇಶನ್ ಅನ್ನು ಹೆಂಗ್ ಹೊಂದಿಸಬೇಕು ಮತ್ತೆ ಇದರ ವೈಶಿಷ್ಟ್ಯತೆ ಏನು, ಈ ಬಗ್ಗೆ ತಿಳಿಸಿ.
0: ಉಮಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿ ಮತ್ತು ಹೊಸ ಬಳಕೆದಾರ ಮೇಲೆ ಟ್ಯಾಪ್ ಮಾಡಬೇಕು. ಇದನ್ನು ನೋಂದಾಯಿಸಲು ಮತ್ತು ಮುಂದುವರಿಯಲು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಒಂದು OTP ಬರುತ್ತದೆ. ಅದರ ಮೂಲಕ ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಬೇಕು, ಅಂದರೆ ವೆರಿಫೈಡ್ ಅಂತ ಹೇಳಲಾಗುತ್ತದೆ. ಆ ಥರ MPIN ಅನ್ನು ಹೊಂದಿಸಬೇಕು. ಪಿನ್ ಅನ್ನು ಖಚಿತಪಡಿಸಲು ಇನ್ನೊಂದ್ಸಲ ಅದನ್ನು ಮರುಪರಿಶೀಲಿಸಿ ಖಚಿತಪಡಿಸಲು ಮುಂದುವರಿಯಬೇಕು. ಹಾಗೆ ಭದ್ರತಾ ಪ್ರಶ್ನೆಗೆ ಉತ್ತರಿಸಬೇಕು ಮತ್ತು ಮುಂದುವರಿಸಿ. ನೀವು ಲಿಂಕ್ ಮಾಡಲು ಬಯಸಿದರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ಇಲ್ಲದಿದ್ದರೆ ವಿವರಗಳನ್ನು ಬಿಟ್ಟು ಬಿಡಿ ಮತ್ತು ಅದನ್ನು ಉಳಿಸಿ, ಅಂದರೆ ಸೇವ್ ಮಾಡಿ ಮುಂದೆ ಹೋಗಬೇಕು. ಹಾಗೆ ಒಬ್ಬರು ಆಧಾರ್ ಕಾರ್ಡನ್ನು ಉಮಂಗ್ ಅಪ್ಲಿಕೇಶನ್ಗೆ ಲಿಂಕ್ ಮಾಡಿದರೆ ಅದನ್ನು eKYC ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಲು ಬಳಸಲಾಗುತ್ತದೆ. ಇಮೇಲ್ ಸಂದರ್ಭದಲ್ಲಿ ನೋಂದಾಯಿತ ಇಮೇಲ್ ಐಡಿಗೆ ಪರಿಶೀಲನೆ ಲಿಂಕ್ ಅನ್ನು ಕಳುಹಿಸಲಾಗುತ್ತದೆ. ಹಾಗೆ ಈ ಉಮಂಗ್ ನ ವೈಶಿಷ್ಟ್ಯತೆಗಳು ಏನೆಂದರೆ, ಅಪ್ಲಿಕೇಶನ್ ಸಾಂಪ್ರದಾಯಿಕ ಆಚರಣೆಗಳಿಗೆ ತಡೆರಹಿತ ಮತ್ತು ಜಗಳ ಮುಕ್ತ ಪರಿಹಾರವನ್ನು ಒದಗಿಸುತ್ತದೆ. ಅಪ್ಲಿಕೇಶನ್ ದೇಶದ ನಾಗರಿಕವನ್ನು ಡಿಜಿಟಲ್ ಶಿಫ್ಟ್ ಮಾಡಲು ತಳ್ಳುವ ಗುರಿಯನ್ನು ಹೊಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳ ಹೊರತಾಗಿ ಅಪ್ಲಿಕೇಶನ್ ಬಳಕೆದಾರರಿಗೆ ಯುಟಿಲಿಟಿ ಬಿಲ್ಗಳನ್ನು ಪಾವತಿಸಲು ಮತ್ತು ಪ್ರಮಾಣ ಪತ್ರಗಳು ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಇದು ಡಿಜಿಲಾಕರ್, ಭಾರತ ಪಾವತಿಗಳು ಮತ್ತು ಆಧಾರ್ ಅನ್ನು ಒಳಗೊಂಡಿದೆ. ಅಪ್ಲಿಕೇಶನ್ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಲು ಮತ್ತು ಅಪ್ಲೋಡ್ ಮಾಡಲು ಅಪ್ಲಿಕೇಶನ್ ಸ್ಕ್ಯಾನರ್ ಅನ್ನು ಒದಗಿಸುತ್ತದೆ. ಉಮಂಗ್ ಅಪ್ಲಿಕೇಶನ್ ನೀಡುವ ಇತರ ಸೇವೆಗಳನ್ನು ಹೀಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಇನ್ನೂ ಸಾಕಷ್ಟು ಅಪ್ಲಿಕೇಶನ್ ಮಾಹಿತಿಗಳು ಉಮಂಗ್ ಆ್ಯಪ್ನಲ್ಲಿ ಪಡೆಯಬಹುದು.
1: ಆಯ್ತು ಜಿತೇಂದ್ರ ಅವರೇ, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಉಮಂಗ್, ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸುತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
1: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಎಲ್ಲಾ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದರೆ ಸಾಧ್ಯವಾದಷ್ಟು ಕುಡಿಯುವ ನೀರು ಕೊಂಡೊಯ್ಯುವಂತೆ ಸಲಹೆ ನೀಡಿದ್ದಾರೆ. ಅಲ್ಲದೆ ಬಿಸಿಲಿನಿಂದ ದೈನಂದಿನ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಗ್ಗಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು. ಬಾಯಾರಿದವರಿಗೆ ಕುಡಿಯುವ ನೀರು ನೀಡಬೇಕು. ಸೂರ್ಯನ ಶಾಖಕ್ಕೆ ಮೈಯೊಡ್ಡುವಂತಹ ಕೆಲಸ ಮಾಡುವವರು ಸಾಕಷ್ಟು ನೀರು ಕುಡಿಯುವ ಮೂಲಕ ತಮ್ಮ ದೇಹಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಜನರು ಪ್ರಾಣಿ ಪಕ್ಷಿಗಳನ್ನು ಗಮನದಲ್ಲಿರಿಸಿಕೊಂಡು ತಮ್ಮ ಮನೆಯ ಹೊರಗೆ ಮೇಲ್ಛಾವಣಿಗಳಲ್ಲಿ ಸಣ್ಣ ಪಾತ್ರೆಗಳಲ್ಲಿ ನೀರನ್ನು ಇಡುವಂತೆ ಸೂಚಿಸಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು ಹಾಗೂ ಹೆಚ್ಚು ಹೆಚ್ಚು ನೀರು ಸೇವಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಗರಿಷ್ಠ ಉಷ್ಣಾಂಶ 43-45 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಬಿಸಿಗಾಳಿಯ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅಲ್ಲದೆ ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ವಿದರ್ಭಗಳಲ್ಲೂ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. 2026 ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ಈ ವರ್ಷದ ಘೋಷವಾಕ್ಯ ವಯೋಸಹಜ ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ. ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಖಜುರಾಹೋದಲ್ಲಿಂದು ನಡೆದ ಪೂರ್ವಭಾವಿ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಭಾಗವಹಿಸಿದ್ದರು. ಈ ವೇಳೆ ಅವರು ವಯೋಸಹಜ ಸಮಯದಲ್ಲಿ ದೈಹಿಕ ಸದೃಢತೆ ಕಾಯ್ದುಕೊಳ್ಳಲು ನಿಯಮಿತವಾಗಿ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿರುವ ಯೋಗ ಜಾಗತಿಕ ಚಳುವಳಿಯಾಗಿ ರೂಪುಗೊಂಡಿದೆ. 2014 ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಯಂತೆ ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟೀಯ ಯೋಗ ದಿನವೆಂದು ಘೋಷಿಸಿತು. ಈ ವರ್ಷದ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆಯಲಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವವನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ್ದ ಹಲವು ಅರ್ಜಿಗಳ ಕುರಿತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಕಾಯ್ದಿರಿಸಿದ್ದ ತೀರ್ಪನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ಪ್ರಕಟಿಸಿದೆ. ನ್ಯಾಯ ಹಾಗೂ ಮುಕ್ತ ಚುನಾವಣೆಗಳನ್ನು ನಡೆಸಲು ಆಯೋಗ ತನಗೆ ಸಾಂವಿಧಾನಿಕವಾಗಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಂಡಿರುವುದು ಸರಿಯಿದೆ. ಪರಿಷ್ಕರಣೆ ಕಾರ್ಯ ಕೈಗೊಳ್ಳಲು ಆಯೋಗಕ್ಕೆ ಎಲ್ಲಾ ರೀತಿಯ ಅಧಿಕಾರವಿದ್ದು ಎಸ್ಐಆರ್ನಿಂದ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಾಲಯ ಆದೇಶಿಸಿದೆ. ಚುನಾವಣಾ ಆಯೋಗ ಸಂವಿಧಾನದ 326

0: ಮಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. ದೇಶದಲ್ಲಿ ಈವರೆಗೆ ಯಾವುದೇ ಎಬೋಲಾ ವೈರಾಣು ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಆಫ್ರಿಕಾದ ಕೆಲವು ರಾಷ್ಟಗಳಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆ ಕುರಿತು ನಿಕಟ ನಿಗಾ ಇಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚೆಗೆ ಉಗಾಂಡ ಆಫ್ರಿಕಾ ರಾಷ್ಟಗಳ ಪ್ರವಾಸ ಕೈಗೊಂಡವರಲ್ಲಿ ಮೈಕೈ ನೋವು ಮತ್ತಿತರ ಲಕ್ಷಣಗಳು ಕಂಡುಬಂದಿದ್ದವು. ಅವರನ್ನು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ನಿಗಾದಲ್ಲಿ ಇಟ್ಟು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ರಾಷ್ಟೀಯ ವೈರಾಣು ಸಂಸ್ಥೆಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿಲ್ಲ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಆದರೂ ಸಹ ಎಲ್ಲಾ ರಾಜ್ಯಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಯಂತೆ ಎಲ್ಲಾ ಅಗತ್ಯ ಸಾರ್ವಜನಿಕ ಆರೋಗ್ಯ ಶಿಷ್ಟಾಚಾರ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಳನುಸುಳುವಿಕೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿಪಿ ನಾಲೇಕ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದ್ದು ಅದರಲ್ಲಿ ಗಣತಿ ಆಯುಕ್ತರು ಹಾಗೂ ಮಾಜಿ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಐಪಿಎಸ್ ಅಧಿಕಾರಿ ಬಾಲಾ ಶ್ರೀವಾತ್ಸವ, ಆರ್ಥಿಕ ತಜ್ಞರಾದ ಡಾ ಶಮಿಕಾ ರವಿ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ವ್ಯಾಪಕ ಪರಿಣಾಮಗಳಾಗುತ್ತಿದ್ದು ಇದು ದೇಶಕ್ಕೆ ಪ್ರಸ್ತುತ ಮತ್ತು ಭವಿಷ್ಯದ ಅತಿದೊಡ್ಡ ಸವಾಲಾಗಿದೆ. ಜನಸಂಖ್ಯೆಯ ಬದಲಾವಣೆ ವಿಚಾರ ಕೇವಲ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ರಾಷ್ಟೀಯ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆ ಮತ್ತು ಬುಡಕಟ್ಟು ಸಮಾಜಗಳ ಸಂರಕ್ಷಣೆಯೂ ಒಳಗೊಂಡಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದು ದೇಶದ ಮೊದಲ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ. ಅದರ ಅಂಗವಾಗಿ ದೇಶಾದ್ಯಂತ ಅವರನ್ನು ಸ್ಮರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ದೆಹಲಿಯ ಶಾಂತಿವನದಲ್ಲಿ ನಡೆದ 62ನೇ ಪುಣ್ಯಸ್ಮರಣೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ನಾಯಕ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೆಹರು ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದಲ್ಲಿ ಬಳಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ಪದ್ದತಿಯಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂದು ಕೇಂದ್ರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ಬಗ್ಗೆ ಹಲವು ಅಂಶಗಳು ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಸಿಬಿಎಸ್ಇ ಈ ಸ್ಪಷ್ಟನೆ ನೀಡಿದ್ದು, ಸದೃಢ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯೊಂದಿಗೆ ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಹೊಸ ಪದ್ದತಿಯನ್ನು ಅನುಸರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷತೆ ಹಾಗೂ ಎಲ್ಲಾ ಭದ್ರತಾ ಕ್ರಮಗಳನ್ನು ಖಾತರಿಪಡಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೆನಡಾದ ತಮ್ಮ ಸಹವರ್ತಿ ಮಣಿಂದರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡುಮೇಜಿನ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಪಿಯೂಷ್ ಗೋಯಲ್, ಕೆನಡಾದ ಮುಂಚೂಣಿ ಪಿಂಚಣಿ ನಿಧಿ ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಕೆನಡಾ ಭಾರತ ವಾಣಿಜ್ಯ ಮಂಡಳಿಯ ಸದಸ್ಯರು ಪಾಲುದಾರರೊಂದಿಗೆ ವಿಸ್ತೃತ ಮಾತುಕತೆ ನಡೆಸಲಾಯಿತು ಎಂದು ಹೇಳಿದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್

0: ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿ ಸತತ ಎರಡನೇ ಬಾರಿಗೆ ಫೈನಲ್ ತಲುಪಿದೆ. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್, ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 107.2 ಮೆಗಾಹರ್ಟ್ಸ್. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯ ಭಾವಗೀತೆ ಯಶವಂತ ಹಳಿಬಂಡಿಯವರ ಧ್ವನಿಯಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
4: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಎನ್ ಕೆ ಕುಲಕರ್ಣಿ ಅವರ ರಚನೆ, ಗಾಯಕರು ಎಂ ವೆಂಕಟೇಶ್ ಕುಮಾರ್.

ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾ ಹರ್ಟ್ಸ್. ಸಮಯ ಸರಿಯಾಗಿ 1:30:52. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ವಸಂತ ಕಾವ್ಯ ಚಿತ್ರದ ಗೀತೆ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಎಸ್ ನಾರಾಯಣ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕೇಳುಗರೆ, ಇದೊಂದು ಪ್ರಕಟಣೆ. ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರು ಕೇಂದ್ರ ಇವರು ಇಂದು ಮಧ್ಯಾಹ್ನ 12 ಗಂಟೆಗೆ ನೀಡಿರುವ ಹವಾಮಾನ ಮುನ್ಸೂಚನೆ ಮಾಹಿತಿ ಪ್ರಕಾರ ಮುಂದಿನ 3 ಗಂಟೆಗಳ ಅವಧಿಯಲ್ಲಿ ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದ ಗಾಳಿ ಸಹಿತ ಲಘು ಅಥವಾ ಮಧ್ಯಮ ಮಳೆಯಾಗುವ ಸಾಧ್ಯತೆಯಿದೆ. ಕೆಲವೆಡೆ ವಿದ್ಯುತ್ ವ್ಯತ್ಯಯ, ವಾಹನ ಸಂಚಾರಗಳಲ್ಲಿ ಅಡಚಣೆ, ದುರ್ಬಲ ಮರದ ಕೊಂಬೆಗಳು ಮುರಿಯುವ ಹಾಗೂ ಬೆಳೆ ಹಾನಿಯಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಅಗತ್ಯವಿದ್ದಲ್ಲಿ ಮಾತ್ರ ಪ್ರಯಾಣ ಮಾಡಬೇಕು, ಮರಗಳ ಕೆಳಗೆ ಆಶ್ರಯ ಪಡೆಯಬಾರದು, ವಿದ್ಯುತ್ ಉಪಕರಣಗಳನ್ನು ತಕ್ಷಣವೇ ಸಂಪರ್ಕದಿಂದ ಬೇರ್ಪಡಿಸಬೇಕು, ನೀರಿನ ಪ್ರದೇಶಗಳಿಂದ ದೂರವಿಡಬೇಕು ಹಾಗೂ ಕೊಯ್ಲು ಮಾಡಿದ ಬೆಳೆಗಳನ್ನು ಬಯಲಿನಲ್ಲಿ ಇಡಬಾರದು ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ ಅಭಿಮನ್ಯು ಚಿತ್ರದ ಗೀತೆ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

ಕೇಳುಗರೆ, ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇಂದು ಸಂಜೆ 5 ಗಂಟೆಗೆ ಆದಿ ಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಗ್ಯಾಂಗ್ರೀನ್ ಸಮಸ್ಯೆಗೆ ಕಾರಣಗಳು, ಲಕ್ಷಣ ಹಾಗೂ ತಡೆಗಟ್ಟುವಿಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಬಾಲಕೃಷ್ಣ ಎಂಎ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್.

ತಳವಾರ್. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಈ ಸಂಜೆ 5:30 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. 6:50 ಕೃಷಿ ರಂಗ, ನಿವೃತ್ತ ಯೋಧನ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಎಂಡಿ ತುಳಸಿರಾಮ್ ಅವರೊಂದಿಗೆ ಮಾತುಕತೆಯ ಅಂತಿಮ ಭಾಗ ಪ್ರಸಾರವಾಗುವುದು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಕೆಳಗರೆ ಇಂದು ರಾತ್ರಿ 8:00 ಸೂರಗಿ ಸಾಹಿತ್ಯಿಕ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಕೇಳಿ ಸ್ನೇಹಾಂಜಲಿ ಚಿತ್ರದ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮಿ ಅವರ ಸ್ವರದಲ್ಲಿ. ಗೀತೆಯನ್ನ ಬರೆದಿದ್ದಾರೆ ಗಿರೀಶ್ ಕಂಪ್ಲಾಪುರ್, ಸಂಗೀತ ರಾಜೇಶ್ ರಾಮನಾಥ್ ಅವರದು.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಪವನ್ ಒಡೆಯರವರ ಸಾಹಿತ್ಯಕ್ಕೆ ಹರಿಹರನ್ ಅವರ ಸಂಗೀತ ನಿರ್ದೇಶನವಿರುವ ರಣವಿಕ್ರಮ ಚಿತ್ರದ ಗೀತೆ ಕಾರ್ತಿಕ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಸ್ವರದಲ್ಲಿ.

0: ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ವಯ ಅತ್ಯಂತ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹವಾಮಾನ ಬದಲಾವಣೆ, ನಗರೀಕರಣ, ಅಂತರ್ಜಲ ಕುಸಿತ ಹಾಗೂ ಮೂಲಸೌಕರ್ಯಗಳ ಮೇಲಿನ ಒತ್ತಡದಂತಹ ಭವಿಷ್ಯದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೃತಕ ಬುದ್ದಿಮತ್ತೆ, ಡಿಜಿಟಲ್ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಮಂಡಳಿ ಆಯೋಜಿಸಿದ್ದ ರಾಷ್ಟೀಯ ಎಐ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು, ಮಂಗಳೂರು, ಮೈಸೂರು, ಧಾರವಾಡ ನಗರಗಳಲ್ಲಿ ನೀರಿನ ಮೇಲಿನ ಒತ್ತಡ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ತಂತ್ರಜ್ಞಾನ ಆಧಾರಿತ ಆಡಳಿತ ವ್ಯವಸ್ಥೆಗಳು ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮಪ್ರಸಾದ್ ಮನೋಹರ್ ಮಾತನಾಡಿ, ಬೆಂಗಳೂರಿನ ವಿಸ್ತಾರ ಮತ್ತು ಸಂಕೀರ್ಣತೆಯು ಸಾಂಪ್ರದಾಯಿಕ ನಿರ್ವಹಣಾ ಕಾರ್ಯಾಚರಣೆಗಳಿಂದ ಮುನ್ಸೂಚಕ ಮತ್ತು ಬುದ್ದಿವಂತ ನಿರ್ವಹಣಾ ವ್ಯವಸ್ಥೆಗಳತ್ತ ಬದಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಲಮಂಡಳಿಯ ಎಐ ಚಾಲಿತ ಎನರ್ಜಿ ಆಪ್ಟಿಮೈಸೇಷನ್ ಪಂಪ್ಗಳಿಂದ ವಾರ್ಷಿಕವಾಗಿ ಪೋಲಾಗುತ್ತಿದ್ದ ಸುಮಾರು 42 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಲು ನೆರವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ಮೋದಿಯವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೆಳಸ್ತರದ ಮಹಿಳೆಯರು ಇಂದು ಷೇರು ಮಾರುಕಟ್ಟೆಯಲ್ಲೂ ತೊಡಗಿಕೊಳ್ಳುವುದು ಅತ್ಯುತ್ತಮ ಬೆಳವಣಿಗೆ ಎಂದು ತಿಳಿಸಿದ್ದಾರೆ.
4: ನಾವು ಗಮನಿಸ್ತಾ ಇದ್ರೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಹಲವಾರು ದಿನಗಳು ತಗೋತಾ ಇದ್ದು, ಇವಾಗ ಕೇವಲ ಕೆಲವೇ ನಿಮಿಷಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ನೀವು ಮಾಡಬಹುದು. ಇದರಿಂದ ಏನಾಗಿದೆ ಅಂತ ಅಂದ್ರೆ ಬಿಸ್ನೆಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಜನರ ಸಂಖ್ಯೆ ಹೆಚ್ಚಾಗಿದೆ. ಪಾರದರ್ಶಕತೆ ತರೋದ್ರ ಮೂಲಕ ಡಿಜಿಟೈಸೇಷನ್ ಇಂದ ಎಲ್ಲರಿಗೂ ಮುಕ್ತವಾದಂತಹ ಅವಕಾಶ ಸಿಗ್ತಾ ಇದೆ. ಜನರಿಗೆ ಮಾರುಕಟ್ಟೆ ಮೇಲೆ ವಿಶ್ವಾಸ ಹೆಚ್ಚಾಗಿ 22 ಮಿಲಿಯನ್ ಅಷ್ಟು ಇದ್ದಂತಹ ಹೂಡಿಕೆದಾರರು ಡಿಮ್ಯಾಟ್ ಅಕೌಂಟ್ ಈಗ 260 ಆಲ್ಮೋಸ್ಟ್ 10-12 ಹೆಚ್ಚು ಜನ ಈಗ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಕೆಳಸ್ತರದಲ್ಲಿ ಇರುವಂತ ಮಹಿಳೆಯರು ಜನರು 100 ರೂಪಾಯಿ ಕೂಡ SIP ಮಾಡುವಂತ ಒಂದು ಅವಕಾಶ ಇವತ್ತು ಎಲ್ರಿಗೂ ಸಿಕ್ಕಿದೆ.
0: ಹಾವೇರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 3.28 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೀಜ ಬಿತ್ತನೆ ಗುರಿ ಹೊಂದಲಾಗಿದ್ದು, ಜಿಲ್ಲೆಯ ಬೇಡಿಕೆಗೆ ತಕ್ಕಂತೆ ಗೊಬ್ಬರಗಳ ಪೂರೈಕೆ ಮಾಡಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಜಂಟಿ ಕಾರ್ಯನಿರ್ದೇಶಕ ಕೆ ಮಲ್ಲಿಕಾರ್ಜುನ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲವೆಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 82,598 ಮೆಟ್ರಿಕ್ ಟನ್ ಗೊಬ್ಬರ ದಾಸ್ತಾನಿದ್ದು, ಇದರಲ್ಲಿ 41,517 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಮಾರಾಟವಾಗಿದೆ. 41,070 ಮೆಟ್ರಿಕ್ ಟನ್ ಗೊಬ್ಬರ ಮಾರಾಟವಾಗದೆ ಉಳಿದಿದೆ ಎಂದು ಹೇಳಿದ್ದಾರೆ. ಎಲ್ಲಿಯಾದರೂ ಅಕ್ರಮ ದಾಸ್ತಾನು ಕಂಡುಬಂದರೆ ಅಂತಹ ಮಾರಾಟಗಾರರ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಮನೆಗಳಲ್ಲಿ ಹಸಿಕಸ ಒಣಕಸ ವಿಂಗಡಣೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ 2026 ಹೊಸ ನಿಯಮಗಳ ಅನ್ವಯ ಹಸಿಕಸ, ಒಣಕಸ, ವಿಶೇಷ ತ್ಯಾಜ್ಯ, ಡೈಪರ್ ತ್ಯಾಜ್ಯವಾಗಿ 4 ರೀತಿಯ ವಿಲೇವಾರಿ ಭಾಗಗಳಾಗಿ ರೂಪಿಸಲಾಗಿದ್ದು, ಸಾರ್ವಜನಿಕರಲ್ಲಿ 2026 ನಿಯಮಗಳ ಕುರಿತು ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ

0: ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 MHz. ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ ರಾಜಹುಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

ಕೇಳುಗರೆ, ಇದೊಂದು ಪ್ರಕಟಣೆ. ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರು ಕೇಂದ್ರ, ಇವರು ಇಂದು ಮಧ್ಯಾಹ್ನ 12 ಗಂಟೆಗೆ ನೀಡಿರುವ ಹವಾಮಾನ ಮುನ್ಸೂಚನೆ ಮಾಹಿತಿ ಪ್ರಕಾರ ಮುಂದಿನ 3 ಗಂಟೆಗಳ ಅವಧಿಯಲ್ಲಿ ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ 30-40 ಕಿಲೋಮೀಟರ್ ವೇಗವಾಗಿ ಗಾಳಿ ಸಹಿತ ಲಘು ಅಥವಾ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವೆಡೆ ವಿದ್ಯುತ್ ವ್ಯತ್ಯಯ, ವಾಹನ ಸಂಚಾರದಲ್ಲಿ ಅಡಚಣೆ, ದುರ್ಬಲ ಮರದ ಕೊಂಬೆಗಳು ಮುರಿಯುವ ಹಾಗೂ ಬೆಳೆಹಾನಿಯಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಅಗತ್ಯವಿದ್ದಲ್ಲಿ ಮಾತ್ರ ಪ್ರಯಾಣ ಕೈಗೊಳ್ಳಬೇಕು. ಮರಗಳ ಕೆಳಗೆ ಆಶ್ರಯ ಪಡೆಯಬಾರದು. ವಿದ್ಯುತ್ ಉಪಕರಣಗಳನ್ನು ತಕ್ಷಣವೇ ಸಂಪರ್ಕದಿಂದ ಬೇರ್ಪಡಿಸಬೇಕು. ನೀರಿನ ಪ್ರದೇಶಗಳಿಂದ ದೂರವಿರಬೇಕು ಹಾಗೂ ಕೊಯ್ಲು ಮಾಡಿದ ಬೆಳೆಗಳನ್ನು ಬಯಲಿನಲ್ಲಿ ಇಡಬಾರದು ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಭಾಗ್ಯ ಎಂಬ 47 ವರ್ಷದ ಹೆಂಗಸು ದಿನಾಂಕ 22/10/2024 ಚಿಕ್ಕಮಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಕಾಣೆಯಾಗಿರುವ ಭಾಗ್ಯ ಅವರ ಚಹರೆ ಹೇಗಿದೆ? ಕೋಲು ಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ಎತ್ತರ 5.7 ಅಡಿ, ಕನ್ನಡ ಮಾತನಾಡುತ್ತಾರೆ, ಕಾಣೆಯಾದಾಗ ಸೀರೆಯನ್ನ ಧರಿಸಿದ್ದಾರೆ. ಕಾಣೆಯಾಗಿರುವ ಭಾಗ್ಯ ಅವರ ಸುಳಿವು ಸಿಕ್ಕಲ್ಲಿ ಚಿಕ್ಕಮಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ತಿಳಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9480805147 ಈ ಸಂಖ್ಯೆಗೆ ತಿಳಿಸಬಹುದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ಚಿತ್ರದ ಗೀತೆ ಇದು. ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿರುವ ಹೆಂಡತೀರ ಓಷಾರ್ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ

ಕೇಳುಗರೆ, ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಮತ್ತಷ್ಟು ಚಿತ್ರಗೀತೆಗಳನ್ನು ಆಲಿಸಬಹುದು ಇಂದು ಸಂಜೆ 5:30 ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಸಮಯ ಆಗ್ತಾ ಇದೆ 3:00. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ಮೇ ತಿಂಗಳ 27ನೇ ತಾರೀಕು ಬುಧವಾರ, ಸಂಜೆ 5:10 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ. ನಲ್ಮೆಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಸಖಿ ಪ್ರಿಯಾ ಎಂಆರ್ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ.
2: ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನ ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ.

0: ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬೀಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558579.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗ್ಯಾಂಗ್ರೀನ್ ಸಮಸ್ಯೆಗೆ ಕಾರಣಗಳು, ಲಕ್ಷಣಗಳು ಮತ್ತು ತಡೆಗಟ್ಟುವಿಕೆ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಬಾಲಕೃಷ್ಣ ಎಂಎ. ಇವರೊಂದಿಗೆ ಸುಜಾತ ಎಫ್ ತಳವಾರ್.
3: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗ್ಯಾಂಗ್ರೀನ್ ಕುರಿತಂತೆ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ಡಾಕ್ಟರ್ ಎಂಎ ಬಾಲಕೃಷ್ಣ ಅವರಿದ್ದಾರೆ. ಇವರು ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಲ್ಲಿ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ.
4: ನಮಸ್ಕಾರ.
3: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
4: ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ.
3: ಸರ್, ನಿಮ್ಮನ್ನ ನೋಡಿದ್ರೇನೆ ನಮ್ಗೊಂಥರ ಹುರುಪು. ಸರ್, ಕಾಯಿಲೆ ಬಗ್ಗೆ ಮಾತಾಡಬಾರ್ದು ಅನ್ಸುತ್ತೆ. ಅಂದ್ರೆ ನಿಮ್ಮ ಜೀವನ ಅನುಭವಗಳನ್ನ ಕೇಳಿದ್ರೆ ಸಾಕು, ಕಾಯಿಲೆ ವಾಸಿ ಆಗುತ್ತೆ.
4: ಜನಪ್ರಿಯ ಸುಮಾರಿದೆ
3: ಹೇಳ್ತೀನಿ. ಈ ಗ್ಯಾಂಗ್ರೀನ್ ಅಂದ್ರೆ ಏನ್ ಸರ್?
4: ಗ್ಯಾಂಗ್ರೀನ್ ಅಂದ್ರೆ ನಮ್ ದೇಹದಲ್ಲಿ ಯಾವ್ದಾದ್ರು ಒಂದು ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಆದಾಗ, ಅದು ನಿಧಾನಕ್ಕಾಗ್ಬೋದು ಅಥವಾ ಇದ್ದಕ್ಕಿದಂತೆನೂ ಆಗ್ಬೋದು, ಆ ರಕ್ತ ಸಂಚಾರ ಎಲ್ಲೆಲ್ಲಿಗೆ ತಲುಪಿಸ್ತಿತ್ತಲ್ಲ ಆ ಜಾಗಗಳೆಲ್ಲ ಸತ್ತೋಗ್ಬಿಡ್ತವೆ. ಜೀವಕೋಶಗಳು ಸತ್ತೋಗ್ಬಿಟ್ಟು ಕೊಳ್ತೋಗ್ತವೆ. ಸತ್ತು ಕೊಳ್ತೋದಾಗ ಅದಕ್ಕೆ ನಾವು ಗ್ಯಾಂಗ್ರೀನ್ ಅಂತ ಕರಿತೀವಿ. ಅದು ಇನ್ನೂ ಸುಮಾರು ಕಡೆ ಆಗುತ್ತೆ. ಎಲ್ಲೆಲ್ಲಿ ಆಗುತ್ತೆ ಅಂತ ಸಾಮಾನ್ಯವಾಗಿ ಅದು ಕಾಲ್ ಬೆರಳುಗಳು, ಪಾದ ಮತ್ತೆ ಕೈ ಬೆರಳುಗಳು ಇಂಥ ಕಡೆ ಆಗುತ್ತೆ. ಕೆಲವು ಸತಿ ಹೊಟ್ಟೆನಲ್ಲಿರುವಂತಹ ಕರುಳು ಮತ್ತೆ ಅಪೆಂಡಿಕ್ಸ್ ಅಂತ ಕೇಳಿದೀವಲ್ಲ, ಅಪೆಂಡಿಕ್ಸ್ ಅಲ್ಲೂ ಕೂಡ ಅದು ರಕ್ತ ಸಂಚಾರ ನಿಂತೋದಾಗ ಕೊಳ್ತೋಗ್ಬೋದು. ಅದಕ್ಕೆ ನಾವು ಮಾಯಿಸ್ಟ್ ಗ್ಯಾಂಗ್ರೀನ್ ಅಂತ ಕರಿತೀವಿ. ಅದು ಮುಂದೆ ಬಗ್ಗೆ ಹೇಳ್ತೀನಿ ಅದ್ರ ಬಗ್ಗೆ. ಅದು ಗ್ಯಾಂಗ್ರೀನ್.
3: ಈಗ ಈ ಗ್ಯಾಂಗ್ರೀನ್ ಅಂತಂದ್ರೆ ಏನು?
4: ಗ್ಯಾಂಗ್ರೀನ್ ಅಂತಂದ್ರೆ ನಾ ಹೇಳಿದ್ನಲ್ಲ, ರಕ್ತ ಸಂಚಾರ ಆಗ್ತಾ ಇರ್ತದೆ,
3: ಸಲೀಸಾಗಿ
4: ಆಗ್ತಾ ಇರ್ತದೆ. ಆಗದೇನಾದ್ರು ನಿಂತೋದ್ರೆ ಆ ಜೀವಕೋಶಗಳೆಲ್ಲ ಸತ್ತೋಗ್ತವೆ. ಅದು ನಿಲ್ಲೋದು ನಿಧಾನಕ್ಕಾಗ್ಬೋದು ಅಥವಾ ಇದ್ದಕ್ಕಿದಂತೆನೂ ಆಗ್ಬೋದು. ಇದ್ದಕ್ಕಿದಂತೆ ಆಗ್ಬೇಕು ಅಂದ್ರೆ ಎಂಬುಲೆನ್ಸ್ ಅಂತ ಹೇಳ್ತೀವಿ ನಾ ಅದಕ್ಕೆ. ಎಂಬುಲೆನ್ಸ್ ಅಂತಂದ್ರೆ ಈಗ ಹೃದಯದಲ್ಲಿ ಏನೋ ತೊಂದರೆ ಇರುತ್ತೆ, ಆ ತೊಂದರೆಯಿಂದಾಗ ಅಲ್ಲಿ ರಕ್ತ ಹೆಪ್ಪು ಕಟ್ಟುತ್ತೆ, ಆ ಹೆಪ್ಪು ಕಟ್ಟಿದ ರಕ್ತನಾಳಕ್ಕೆ ಬಂದ್ಬಿಟ್ಟು ಒಂದ್ ಕಡೆ ಸಿಕ್ಕಾಕೊಂಡ್ಬಿಡ್ತದೆ. ಅವಾಗ ಸಡನ್ ಆಗಿ ಇದ್ದಕ್ಕಿದಂತೆ ಆ ಜಾಗಕ್ಕೆ ರಕ್ತ ನಿಂತೋಗ್ತದೆ. ಅದಕ್ಕೆ ನಾವು ಎಂಬುಲೆನ್ಸ್ ಅಂತೀವಿ. ಅವಾಗಲೂ ಒಟ್ಟಿನಲ್ಲಿ ನಿಧಾನಕ್ಕಾದ್ರೂ ಆದ್ರೆ ಸಡನ್ ಆಗಾದ್ರೂ ಆಗ್ಲಿ ರಕ್ತ ಸಂಚಾರ ಪೂರ್ತಿ ನಿಂತೋಗ್ಬಿಟ್ರೆ ಜೀವಕೋಶಗಳೆಲ್ಲ ಸತ್ತೋಗ್ತವೆ, ಸತ್ತೋದ್ಮೇಲೆ ಅದು ಕೊಳ್ತೋಗ್ತದೆ, ಕೊಳ್ತೋದ್ಮೇಲೆ ಅದಕ್ಕೆ ನಾವು ಗ್ಯಾಂಗ್ರೀನ್ ಅಂತ ಕರಿತೀವಿ.
3: ಸರ್, ಕಾಲಿಗೆ ಆಗೋದು ಬಹಳ ಸಹಜ ಅಲ್ವಾ?
4: ಹಾ, ಕಾಲಲ್ಲಿ ತುಂಬಾ ಸಾಮಾನ್ಯ ಅದು. ಯಾಕಂದ್ರೆ ಡಯಾಬಿಟಿಕ್ ಪೇಷಂಟ್ಗಳಲ್ಲಿ, ಬಿ ಪಿ ಇರೋರಲ್ಲಿ ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದಲ್ಲ ಅವರಲ್ಲಿ ಇದು ತುಂಬಾ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಕೆಲವು ಸತಿ ಕೈನಲ್ಲೂ ಕಾಣಿಸ್ಕೊಳ್ಳುತ್ತೆ.
3: ಏನೇನು ಕಾರಣಗಳು ಸರ್? ಅದಕ್ಕೆ ರಕ್ತ ಸಂಚಾರ ಆಗದೆ ಇರೋದು,
4: ರಕ್ತ ಸಂಚಾರ ಆಗದೆ ಇರೋದು. ಆ ರಕ್ತ ಸಂಚಾರ ಆಗದೆ ಇರೋದಕ್ಕೆ ಕಾರಣಗಳು ಬೇಕಾದಷ್ಟು ಇದಾವೆ. ಏನು ಅಂತಂದ್ರೆ ಧೂಮಪಾನ ಮಾಡ್ತಾರೆ ನೋಡಿ. ಈಗ ಸಾಮಾನ್ಯವಾಗಿ 20-40 ವರ್ಷದವರಿಗೆ ನಾವು ಬರ್ಗರ್ಸ್ ಡಿಸೀಸ್ ಅಂತ ಕರಿತೀವಿ ಆ ಕಾಯಿಲೆನಲ್ಲಿ. ನಮ್ಮಲ್ಲಿ ದಿನ ಬೆಳಗಾದ್ರೆ ಕಾಣಿಸುತ್ತದು. ಅವನಲ್ಲಿ ಕಾಲ್ನಲ್ಲಿರುವಂತಹ ರಕ್ತನಾಳಗಳು ಮುಚ್ಕೊಂಡ್ಬಿಡ್ತವೆ. ಆಮೇಲೆ ವಯಸ್ಸಾಗ್ತಾ ವಯೋವೃದ್ಧರಲ್ಲಿ ಅವರಲ್ಲೂ ಅಷ್ಟೇ, ರಕ್ತನಾಳ ಮುಚ್ಕೊಂಡ್ಬಿಡ್ತದೆ. ಅದಕ್ಕೆ ಕೊಬ್ಬಿನಂಶ ರಕ್ತನಾಳದಲ್ಲಿ ಸೇರ್ಕೊಂಡ್ಬಿಟ್ಟು ರಕ್ತ ಮೂವ್ ಆಗೋ ಜಾಗ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಅಥೆರೋಸ್ಕ್ಲಿರೋಸಿಸ್ ಅಂತ ಕರಿತೀವಿ. ಆಮೇಲೆ ಸಕ್ಕರೆ ಕಾಯಿಲೆ ಇರೋರಲ್ಲಿ ರಕ್ತನಾಳಗಳು ಬೇಗ ಮುಚ್ಕೊಂಡ್ಬಿಡ್ತದೆ. ಇನ್ ಕೆಲವರಲ್ಲಿ ಅವ್ರು ಮಾಡ್ತಾ ಇರೋ ಕೆಲಸಲ್ಲೂ ಕೂಡ ಕೆಲವು ಸತಿ ಆಗತ್ತೆ. ಈಗ ಉದಾಹರಣೆಗೆ ಅವನು ಎಲೆಕ್ಟ್ರಿಷಿಯನ್ ಇರ್ತಾನೆ, ಸರಿಯಾಗಿ ಮುನ್ನೆಚ್ಚರಿಕೆ ತಗೊಳ್ಳದೆ ಏನೋ ಯಾವ್ದೋ ಜ್ಞಾನದಲ್ಲಿ ಎಲ್ಲೋ ಮುಟ್ಬಿಡ್ತಾನೆ, ಅವಾಗ ಇಡೀ ಶಾಕ್ ಆಗ್ಬಿಡ್ತದೆ ಅಥವಾ ಬೆಂಕಿನಲ್ಲಿ ಅವಘಡಗಳಲ್ಲೂ ಆಗುತ್ತೆ. ಆ ಜಾಗ ರಕ್ತ ಸಂಚಾರ ನಿಂತೋಗ್ತದೆ, ನಿಂತೋದಾಗ ಈ ತರ ಆಗುತ್ತೆ. ಆಮೇಲೆ ಕೆಲವು ಸತಿ ಏಟ್ ಬಿದ್ದ್ಬಿಡುತ್ತೆ. ಈಗ ಉದಾಹರಣೆಗೆ ರೋಡಲ್ಲಿ ಹೋಗ್ತಿರ್ತಾನೆ, ಯಾವುದೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆದಾಗ ಕಾಲಿಗೆ ಚಕ್ರ ಹರಡ್ಬಿಡ್ತದೆ. ಚಕ್ರ ಹರಿದ್ಬಿಟ್ಟ ಮೇಲೆ ಅದೆಲ್ಲ ಜಜ್ಜುಗಾಯ ಅಂತ ಹೇಳ್ತೀವಿ ನಾವು ಅದಕ್ಕೆ ಕನ್ನಡದಲ್ಲಿ ಜಜ್ಜುಗಾಯ. ಅದಕ್ಕೆ ನಾವು ಕ್ರಶ್ ಇಂಜುರಿ ಅಂತ ಹೇಳ್ತೀವಿ. ಕ್ರಶ್ ಇಂಜುರಿ ಇದ್ದಾಗ ಆ ರಕ್ತನಾಳ ಒಳಗಡೆ ಏಟ್ ಬಿದ್ದ್ಬಿಡುತ್ತೆ, ಅದು ಮುಚ್ಕೊಂಡ್ಬಿಡುತ್ತೆ. ಆಮೇಲೆ ಆ ರೋಡಲ್ಲಿರೋ ಧೂಳುಗಳು, ಅದು ಕಸದಲ್ಲಿ ಏನೇನು ವಿಷಕ್ರಮಗಳು ಇರ್ತಾವೆ ಗೊತ್ತಿಲ್ಲ, ಕೆಲವು ಸತಿ ಗ್ಯಾಸ್ ಗ್ಯಾಂಗ್ರೀನ್ ಅಂತ ಆಗುತ್ತೆ. ಗ್ಯಾಸ್ ಗ್ಯಾಂಗ್ರೀನ್ ಅದು ಕೂಡ ಒಂದು ಕಾರಣ.
3: ಏನ್ ಸರ್ ಗ್ಯಾಸ್ ಗ್ಯಾಂಗ್ರೀನ್?
4: ಗ್ಯಾಸ್ ಅದೊಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆ ಅದು. ಇನ್ ಕೆಲವು ಸತಿ ಏನೋ ಒಂದು ಸಣ್ಣ ಗಾಯ ಇರ್ತದೆ, ಈಗ ಯಾವುದೋ ಒಂದು ಪೇಷಂಟ್ಗೆ ಅವನು ಸಕ್ಕರೆ ಕಾಯಿಲೆ ಇರುತ್ತೆ,

0: ಅವನಿಗೆ ಒಂದು ಮುಳ್ಳು ಚುಚ್ಚುತ್ತೆ. ಮುಳ್ಳು ಚುಚ್ಚಿದಂಗೆ ನೋಡ್ತಿದ್ದಂಗೆ ನೋಡ್ತಿದ್ದಂಗೆ ಅಲ್ಲಿ ಸೋಂಕು ಉಂಟಾಗುತ್ತೆ. ಸೋಂಕು ಅಂದರೆ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಆ ಇನ್ಫೆಕ್ಷನ್ ಆಗ್ಬಿಟ್ಟು ಆ ಜಾಗ ಎಲ್ಲ ಊದ್ಕೊಂಡ್ಬಿಡುತ್ತೆ. ಊದ್ಕೊಂಡ್ಬಿಟ್ಟು ರಕ್ತನಾಳದ ಮೇಲೆ ಒತ್ತಡ ಬೀಳುತ್ತೆ. ಒತ್ತಡ ಬಿದ್ದಾಗ ಅವಾಗ ರಕ್ತ ಸಂಚಾರ ನಿಂತು ಹೋಗುತ್ತೆ. ಅವಾಗ ಅವನಿಗೆ ಗ್ಯಾಂಗ್ರೀನ್ ಆಗಬಹುದು. ಅದರಲ್ಲಿ ಸಕ್ಕರೆ ಕಾಯಿಲೆ ಇರೋರಲ್ಲಿ ತುಂಬಾ ಜಾಸ್ತಿ ಬೇಗ ಆಗುವ ಸಂದರ್ಭ ಇದೆ.
1: ಸಕ್ಕರೆ ಕಾಯಿಲೆ ಇರೋದಕ್ಕೂ ರಕ್ತ ಸಂಚಾರಕ್ಕೂ ಏನು?
0: ಒಳಗಡೆ ರಕ್ತನಾಳಗಳಿರುತ್ತಲ್ಲ ಅವೆಲ್ಲ ಮುಚ್ಕೊಂತಾ ಬರುತ್ತೆ. ಆಮೇಲೆ ಇನ್ನೂ ಒಂದೇನು ಹೇಳ್ತೀವಿ ಅಂದರೆ, ಈ ಸಕ್ಕರೆ ಕಾಯಿಲೆ ಇದ್ದವರಿಗೆ, ಈಗ ನೋಡಿ ಒಬ್ಬ ಮಾಮೂಲು ಮನುಷ್ಯ ಒಂದು ಮುಳ್ಳು ಚುಚ್ಚುತ್ತೆ, ಸಕ್ಕರೆ ಕಾಯಿಲೆ ಏನೂ ಇರಲ್ಲ ಅವನಿಗೆ, 100 ಮಿಲಿಗ್ರಾಮ್ ಇರುತ್ತೆ, 80 ಮಿಲಿಗ್ರಾಮ್ ಇರುತ್ತೆ, 3 ದಿವಸಕ್ಕೆ ತಾನಾಗ ತಾನು ವಾಸಿ ಆಗುತ್ತೆ. ಇನ್ನೊಬ್ಬನಿಗೆ ಸಕ್ಕರೆ ಕಾಯಿಲೆ ಇರುತ್ತೆ, ಅವನಿಗೆ ಒಂದು ಸಣ್ಣ ಮುಳ್ಳು ಚುಚ್ಚುತ್ತೆ, 400 ಇರುತ್ತೆ ಶುಗರು, ನೋಡ್ತಿದ್ದಂಗೆ ಅವನಿಗೆ ಕ್ಯೂ ಆಗ್ಬಿಡ್ತದೆ. ಕ್ಯೂ ಆದಾಗ ಆ ಕ್ಯೂ ಕಡಿಮೆ ಆಗದೊರ್ತು ಸಕ್ಕರೆ ಕಾಯಿಲೆ ಕಡಿಮೆ ಆಗಲ್ಲ, ಸಕ್ಕರೆ ಕಾಯಿಲೆ ಕಡಿಮೆ ಆಗದೊರ್ತು ಕ್ಯೂ ಕಡಿಮೆ ಆಗಲ್ಲ. ಇದನ್ನೇನು ಹೇಳ್ತೀವಿ ಅಂದರೆ, ಮದುವೆ ಆಗೋ ತನಕ ಉಚ್ಚಿಬಿಡಲ್ಲ, ಉಚ್ಚಿಬಿಡೋ ತನಕ ಮದುವೆ ಆಗಲ್ಲ ಅಂತ ಹೇಳ್ತೀವಿ. ಅವನಿಗೆ ಅವಾಗ ಏನು ಮಾಡ್ತೀವಿ, ಆ ಸಬ್ ಪೇಷೆಂಟ್ಗೆ ಅದು ಚಿಕಿತ್ಸೆನಲ್ಲಿ ಹೇಳ್ತೀನಿ ಅದನ್ನು, ಮತ್ತೊಂದು ಈಗಲೂ ಹೇಳಿರ್ತೀನಿ. ಆ ಕೀವಿನಿರೋವಂತಹ ಅಂಶನ ಹಿಂಗೆ ಕಟ್ ಮಾಡಿ ಈಚೆ ತೆಗೆದು ಬಿಡ್ತೀವಿ. ಪಾದಲ್ಲಿ ಆಗಿತ್ತು, ಇಷ್ಟಪ್ಪ ಊದ್ಕೊಂಡಿತ್ತು, ಈಚೆ ತೆಗೆದು ಬಿಡ್ತೀವಿ. ತೆಗಿತಿದ್ದಂಗೆ 400 ಇರೋ ಶುಗರು 100-150 ಬಂದ್ಬಿಡುತ್ತೆ. ಹಂಗೂ ಬರಲಿಲ್ಲ, ಕಾಲನೇ ತೆಗಬೇಕಾಗುತ್ತೆ, ಯಾಕಂದರೆ ಅವ್ನು ಜೀವ ಉಳಿಸ್ಬೇಕಲ್ಲ. ಅದು ಆ ಥರ ಕಾಯಿಲೆಗಳಲ್ಲಿ ಆ ಥರ ಬರುತ್ತೆ ಆಗ್ತಾರೆ. ಆಮೇಲೆ ಆ ಪೇಷಂಟು ನಮ್ಮ ಹತ್ರ ಬಂದಾಗ, ಏನಪ್ಪ ನಿನ್ ತೊಂದರೆ, ಡಾಕ್ಟ್ರೆ ನಡೀತಾ ಇದ್ದೆ, ಮುಂಚೆಲ್ಲ ಏನು 5-6 ಕಿಲೋಮೀಟರ್ಗಳೇ ನಡೀತಿದ್ದೆ ಡಾಕ್ಟ್ರೆ, ಏನೂ ಆಗ್ತಿರ್ಲಿಲ್ಲ. ಆದರೆ ಇತ್ತೀಚೆಗೆ ಒಂದು 6-7 ತಿಂಗಳು 1 ವರ್ಷದಿಂದ ಈಚೆಗೆ ನಡೀತಾ ಇದ್ರೆ ನೋವು ಬರುತ್ತೆ ಡಾಕ್ಟ್ರೆ, ಸುಮಾರು ಒಂದು ಕಿಲೋಮೀಟರ್ ನಡೆದು ನೋವು ಬಂದ್ಬಿಡುತ್ತೆ. ಅವಾಗ ಕಾಲಲ್ಲಿ ಕಾಲಲ್ಲ ಅಲ್ಲಲ್ಲ ಪಾದದಲ್ಲಿ ಮೀನುಕಂಡಗಳು ಅಂತ ಹೇಳ್ತದಲ್ಲ, ಆ ಮೀನುಕಂಡದಲ್ಲಿ ನೋವು ಬರುತ್ತೆ. ಅವಾಗ ಏನು ಮಾಡ್ತೀಯಪ್ಪ ಡಾಕ್ಟರ್, ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ಡಾಕ್ಟ್ರೆ, ಆಮೇಲೆ ಏನಾಗುತ್ತೆ, ಸ್ವಲ್ಪ ನೋವು ಕಡಿಮೆ ಆಗುತ್ತೆ, ಆಮೇಲೆ ಮತ್ತೆ ನಡೀತೀನಿ. 3 ಕಿಲೋಮೀಟರ್ ನಡೀತೀನಿ, ಆದರೆ ಮುಂಚೆ ನೋವು ಬಂದ್ರೂ ಸುಮಾರು 1-1.5 ಕಿಲೋಮೀಟರ್ ನಡೀತಿದ್ದೆ, ಈಗ 100 ಮೀಟರ್ ನಡೆಯೋಕ್ಕಾಗಲ್ಲ ಡಾಕ್ಟ್ರೆ ಅಂತಂದರೆ, ನಾವು ಅನುಮಾನ ಪಡೋದೇ ರಕ್ತ ಸಂಚಾರ ಆ ಜಾಗಕ್ಕೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಇದಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಕ್ಲಾಡಿಕೇಶನ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಯಾವುದೇ ಮನುಷ್ಯ ನಡೆದಾಗ ನೋವು ಬರೋದು, ನೋವು ಬಂದಾಗ ಅವನು ರೆಸ್ಟ್ ತಗೋತಾನೆ, ಹಿಡ್ದಂಗೆ ಆಗುತ್ತೆ, ಮೀನುಕಂಡದಲ್ಲಿ ನೋವು ಬರುತ್ತೆ, ಹಿಡ್ದಂಗೆ ಆಗುತ್ತೆ, ಆಮೇಲೆ ರೆಸ್ಟ್ ತಗೊಂಡಾಗ ಕಡಿಮೆ ಆಗುತ್ತೆ ಅಂತ ಅಂದರೆ ಇದು ಒಳ್ಳೆ ಸೂಚನೆ ಅಲ್ಲ, ಆ ಜಾಗಕ್ಕೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಅವಾಗ ಅವನು ಮುನ್ನೆಚ್ಚರಿಕೆ ತಗೋಬೇಕು. ಇನ್ನೊಂದು ಪೇಷಂಟ್ ಬಂದಿದ್ದ, ಅವ್ನು ಬಲಗೈಲಲ್ಲಿ ಕುಟ್ಟೋದು ಎಲ್ಲ ಕೆಲಸ ಮಾಡ್ತಾ ಇದ್ದ. ಡಾಕ್ಟ್ರೆ ಮುಂಚೆ ಬೆಳಗ್ಗೆ ಒಂದು ಹಿಡಿದ ಸಾಯಂಕಾಲ ತನಕ ಕೆಲಸ ಮಾಡ್ತಿದ್ದೆ, ಈಗೀಗ ಯಾಕೋ ಆಗ್ತಾ ಇಲ್ಲ ಡಾಕ್ಟ್ರೆ, ಒಂದು 2 ಅವರ್ ಮಾಡಿಬಿಟ್ಟು ನೋವು ಬಂದ್ಬಿಡುತ್ತೆ. ಆವಾಗ ಅದೇ ಈಗ ಹೇಳ್ದಂಗೆ ರೆಸ್ಟ್ ತಗೋತೀನಿ ಕಡಿಮೆ ಆಗುತ್ತೆ ಅಂದ, ಅವಾಗ ಕೈನ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಅದಕ್ಕೆ ಏನು ಬೇಕೋ ಅದನ್ನು ಮಾಡಿದೆ, ಆಮೇಲೆ ಹೇಳ್ತೀನಿ. ಮತ್ತೊಂದು ಪೇಷಂಟು, ಇದು ನನಗೆ KR ಹಾಸ್ಪಿಟ್ಲಲ್ಲಿ ನಡೆದಿರೋ ಘಟನೆ. ಎತ್ತಿನ ಗಾಡಿ, ಅದ್ರ ಟೈರ್ ಇರುತ್ತಲ್ಲ ಹೊಟ್ಟೆ ಮೇಲೆ ಹತ್ಬಿಟ್ಟಿದೆ. ಹೊಟ್ಟೆ ಮೇಲೆ ಹತ್ತಿದಾಗ ಹೊಟ್ಟೆನಲ್ಲಿ ಏಟು ಬಿದ್ದಿದೆ. ನಮ್ಮ ಎಲ್ಲರೂ ಡಾಕ್ಟರ್ಗಳು ನೋಡ್ಬಿಟ್ಟು ಅದು ಗುಲ್ಮ ಇಂಜುರಿ ಆಗಿದೆ, ಗುಲ್ಮಾಗೆ, ಗುಲ್ಮಾ ಅಂದರೆ ಸ್ಪ್ಲೀನ್ ಅಂತ ಹೇಳ್ತೀವಿ ನಾವು ಅದನ್ನು, ಅದಕ್ಕೆ ಏಟಾಗಿದೆ ಅಂತ ಕಾಯ್ಕೊಂಡು ಕೂತಿದ್ದಾರೆ. ನೋಡ್ಕೊಂಡು ಅದಕ್ಕೆ ಟೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಬಂದು ನೋಡಿದೆ, ಒಂದು BP ಎಲ್ಲ ನಾರ್ಮಲ್ಲೇ ಇತ್ತು. ಆಮೇಲೆ ನೋಡ್ತೀನಿ ಬಲಗಾಲಲ್ಲಿ ನಾಡಿಗಳು ಬರಬೇಕಲ್ಲಿ, ಅಲ್ಲಿ 3-4 ನಾಡಿಗಳು ಸಿಗಬೇಕು, ಒಂದೂ ಇಲ್ಲ, ಎಲ್ಲ ಮುಚ್ಕೊಂಡ್ಬಿಟ್ಟಿದೆ, ಒಂದೂ ಇಲ್ಲ. ಇದು ಸಾಯಂಕಾಲ 5 ಗಂಟೆ ಹೊತ್ತಲ್ಲ ಆಯಿತು. ಆವಾಗ ನೋಡಿದ್ರೆ ನಾನು ಅದನ್ನು ಪರೀಕ್ಷೆ ಮಾಡಿದಾಗ ರಕ್ತ ಸಂಚಾರ ಬಲಗಡೆ ಕಾಲಿಗೆ ಪೂರ್ತಿ ಮುಚ್ಕೊಂಡ್ಬಿಟ್ಟಿತ್ತು. ಅದನ್ನು ತಕ್ಷಣ ಐಡೆಂಟಿಫೈ ಮಾಡಿ ಅದಕ್ಕೇನು ಬೇಕೋ ಅದನ್ನು ಮಾಡಿದ್ಮೇಲೆ ಕಾಲು ಉಳ್ಕೊಂತು, ಇಲ್ಲಾಂದರೆ ಅವ್ನು ಕಾಲು ತೆಗಿಬೇಕಾಗ್ತಿತ್ತು. ಅದು ಕಾರಣಗಳು ಆ ಥರ ಆ ಥರ ಇದೆ. ಅದನ್ನೇ ಇವೆಲ್ಲ ಕಾರಣಗಳು. BP ಅದೆಲ್ಲ, BP, ಡಯಾಬಿಟಿಸು, ಏಟ್ ಬೀಳ್ದಂಗೆ ನೋಡೋದು, ಅದೆಲ್ಲ ಅವಲೇಳು, ಅದು ಕಾರಣಗಳು.
2: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558979.
1: ರೋಗ ಲಕ್ಷಣಗಳೇನೇನಿವೆ?
0: ರೋಗ ಲಕ್ಷಣ ನಾನು ಮುಂಚೆನೆ ತಿಳಿಸ್ದಂಗೆ, ನಡೆದಾಗ ಕಾಲಿನಲ್ಲಿ ಅಥವಾ ಕೈನಲ್ಲಿ ಯೂಸ್ ಮಾಡಿದಾಗ ನೋವು ಬರುತ್ತೆ. ನೋವು ಬಂದಾಗ ರೆಸ್ಟ್ ತಗೊಂಡ ನೋವು ಕಡಿಮೆ ಆಗುತ್ತೆ. ಆಮೇಲೆ ಮತ್ತೆ ತಿರ್ಗಿ ಮತ್ತೆ ಬರುತ್ತೆ. ಇನ್ ಕೆಲವು ಸತಿ ನೋವು ಇಲ್ಲದೆ ಇರ್ಬೋದು. ಉದಾಹರಣೆಗೆ ಗ್ಯಾಂಗ್ರೇನ್ ಆಗಿದೆ ಸಕ್ಕರೆ ಕಾಯಿಲೆ ಇರೋರಲ್ಲಿ, ಅವರಿಗೆ ಸ್ಪರ್ಶ ಜ್ಞಾನ ಕಡಿಮೆ ಆಗ್ಬಿಡುತ್ತೆ, ಅವರಿಗೆ ಬೆರಳು ಕಪ್ಪಾಗ್ಬಿಟ್ಟಿರ್ತದೆ, ಅವಾಗ ಅವನಿಗೆ ನೋವೇ ಇಲ್ಲದೆ ಇರ್ಬೋದು. ಸೊ ಗ್ಯಾಂಗ್ರೇನ್ ಆದಾಗ ಅದು ಬಣ್ಣ ಬದಲಾಯಿಸುತ್ತೆ. ಏನು ಬಣ್ಣ ಬದಲಾಯಿಸೋದು? ಕೆಂಪಾಗ್ಬೋದು, ಕಪ್ಪಾಗ್ಬೋದು, ಹಸಿರು ಬಣ್ಣಕ್ಕೆ ತಿರುಗ್ಬೋದು. ಆಮೇಲೆ ಸೋಂಕಿಂದನಾದರೂ ಆದರೆ ತುಂಬ ಕೆಟ್ಟ ವಾಸನೆ ಬರುತ್ತೆ, ಕ್ಯೂ ಥರ ಅಥವಾ ನೀರು ಥರ ಸೋರುತ್ತೆ, ಕೆಟ್ಟ ವಾಸನೆ ಬರುತ್ತೆ. ಆಮೇಲೆ ಅದೇನಾದರೂ ಸೋಂಕು ಇಡೀ ಮೈಗೆ ಹರಡಿದ್ರೆ ಅವನಿಗೆ ಜ್ವರ ಬರ್ಬೋದು, ನಡ್ಕ ಬರ್ಬೋದು, ಎಲ್ಲನೂ ಆಗ್ಬೋದು.
1: ಈ ಮಂಡಿ ಹತ್ರ ಎಲ್ಲ ನರಗಳು ಬಂದು ಹಸಿರು ನೀಲಿ ಎಲ್ಲ,
0: ಅದು ವೆರಿಕೋಸ್ ವೈನ್ಸ್ ಅಂತ, ಅದು ಬೇರೆ, ಅದು ವೆರಿಕೋಸ್ ವೈನ್ಸ್ ಅಂತ ಇದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ.
1: ಈ ನೋವು ಬರೋದನ್ನ ಬಿಟ್ಟರೆ ಬೇರೆ ಏನು ಲಕ್ಷಣಗಳು ಇರಲ್ಲ?

0: ಅಲೋ ಪೇಷಂಟ್ಗಳಂತೂ ತಿಂಗಳುಗಟ್ಟಲೆ ನಿದ್ದೆ ಮಾಡಿರಲ್ಲ, ಅವನು ಮಾನಸಿಕವಾಗಿ ಕುಗ್ಗೋಗಿರ್ತಾನೆ, ಅವನಿಗೆ ಮಾನಸಿಕ ಖಿನ್ನತೆಗೂ ಹೋಗಿರ್ತಾನೆ.
1: ಅದೇ ಯಾವುದೇ ನೋವಿದ್ರು
0: ನಿದ್ದೆ ಇಲ್ಲದೆ ನ್ಯಾಚುರಲ್ ಅಲ್ವಾ ಎಲ್ಲಾರ್ಗುನು.
1: ಈ ಎರಡು ವಿಧಗಳಿದಾವಲ್ಲ ಸರ್, ಎರಡು ಅಪಾಯವೇನಾ?
0: ಗ್ಯಾಂಗ್ರೀನ್ ಇಟ್ ಸೆಲ್ಫ್ ಅಪಾಯನೇ. ಅದೇ ಅದು ಮಾಯಿಸ್ಟ್ ಗ್ಯಾಂಗ್ರೀನ್ ಅಂತ ಹೇಳದ್ನಲ್ಲ, ತೇವಾಯಿಂದ ಇರೋದು. ಅದೇನಾದ್ರೂ ಮೇಲಕ್ಕೆ ಸ್ಪ್ರೆಡ್ಡಾದ್ರೆ ತುಂಬಾ ಡೇಂಜರ್. ಅದು
1: ತುಂಬಾ ಡೇಂಜರ್,
0: ಹೌದು.
1: ಎರಡು ಡೇಂಜರ್, ಅದು ಇನ್ನೂ ಡೇಂಜರ್.
0: ಅದು ಸೋಂಕಿಂದ ಕೂಡಿರುತ್ತೆ ಮಾಯಿಸ್ಟ್ ಗ್ಯಾಂಗ್ರೀನ್.
1: ಗ್ಯಾಂಗ್ರೀನ್ ಆಯ್ತು, ಯಾವ್ದೋ ಒಂದು ದೇಹದ ಯಾವ್ದೋ ಒಂದು ಭಾಗಕ್ಕಾಯ್ತು, ಏನೇನು ಅಪಾಯಗಳಿರುತ್ತೆ ಇಡೀ ದೇಹಕ್ಕೆ?
0: ಅದು ಕಪ್ಪಾಗಿರೋದನ್ನ ತೆಗಿಲೇಬೇಕು, ಸತ್ತಿರೋದು ಅದು, ಅದೇನು ಮಾಡೋಕ್ಕಲ್ಲ, ಸತ್ತಿರೋ ಜಾಗ ತೆಗಿಲೇಬೇಕು. ಒಂದು ಬೆರಳುಗಳು ತೆಗಿಬೇಕಾಗಿ ಬರ್ಬೋದು, ಅಥವಾ ಇನ್ನೂ ಮೇಲಕ್ಕೆ ಏನಾದರೂ ಹರಡ್ತು ಅಂದರೆ ಅವ್ನು ಜೀವ ಉಳಿಸೋದಕ್ಕೆ ಕಾಲನೆ ತೆಗಿಬೇಕಾಗಿ ಬರ್ಬೋದು. ಯಾಕಂದ್ರೆ ಸೋಂಕು ಇಡೀ ಮೈಗೆ ಹರಡಿದ್ರೆ ಜ್ವರ ಎಲ್ಲ ಬರುತ್ತೆ, ನಡ್ಕ ಬರುತ್ತೆ, ಆಮೇಲೆ ಅವನು ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ, ಆವಾಗ ಅವನ ಜೀವಕ್ಕೆ ಅಪಾಯ ಆಗುತ್ತೆ, ಅವಾಗ ಅವನ ಜೀವ ಉಳಿಸ್ಲಿಕ್ಕೆ ಕಾಲು ತೆಗಿಬೇಕಾಗ್ತದೆ.
1: ಅಂದ್ರೆ ಸರ್, ಈಗ ಸತ್ತೋಗಿರೋ ಭಾಗ ಅದು, ಅದನ್ನ
0: ತೆಗಿಲೇಬೇಕು.
1: ಈ ಗ್ಯಾಂಗ್ರೀನ್ ಆಗೋಕ್ಕಿಂತ ಮುಂಚೆ ಏನೇನ್ ಮುನ್ಸೂಚನೆಗಳು ಕಾಣಿಸ್ಕೊಳ್ತಾ
0: ಅವನಿಗೆ? ನಾನು ಮುಂಚೆನೆ ಹೇಳಿದಂಗೆ ನೋವು ಬರುತ್ತೆ, ಅದೇ ಬೇಕಾದಷ್ಟು ಕಾರಣಗಳಿದಾವೆ. ಅದರಲ್ಲಿ ಆ ಪೇಷಂಟ್ಗೆ ಆ ಜಾಗ ನೋವು ಬರುತ್ತೆ, ನೋವು ಬರೋದು ಎಚ್ಚರಿಕೆ. ಅದು
1: ಈಗ ವೀಕ್ನೆಸ್ ಕಾಲ್ ನೋವು ಬರುತ್ತೆ,
0: ವೀಕ್ನೆಸ್ ಕಾಲ್ ನೋವು ಬಂದ್ರೆ ಈ ತರ ಅವ್ನಿಗೆ ರೆಸ್ಟ್ ತಗೊಂಡ್ರೆ ಕಡಿಮೆ ಆಗುತ್ತೆ, ಅದೆಲ್ಲ ನಾನು ಹೇಳಿದ್ನಲ್ಲ, ರೆಸ್ಟ್ ತಗೊಂಡ್ರೆ ಕಡಿಮೆ ಆಗುತ್ತೆ, ಆಮೇಲೆ ಆಮೇಲೆ ಬರ್ತಾ ಬರ್ತಾ ಬರ್ತಾ ನಡೆಯೋ ದೂರ ಕಡಿಮೆ ಆಗ್ತಾ ಹೋಗ್ತದೆ, ಅದು ರಕ್ತ ಸಂಚಾರ ಕಡಿಮೆ ಆಗ್ಬಿಡ್ತದೆ. ಆ ರಕ್ತ ಸಂಚಾರ ಕಡಿಮೆ ಆಗ್ದಂಗ್ ನೋಡ್ಕೋಬೇಕು.
1: ಈಗ ಯಾವ ಮನುಷ್ಯಂಗೂ ಅಂದ್ರೆ ಬಿ ಪಿ ಶುಗರ್ ಇರಬೇಕು ಅಂತಿಲ್ಲ, ಯಾವ ಮನುಷ್ಯಂಗ್ ಬೇಕಾದ್ರೂ ಗ್ಯಾಂಗ್ರೀನ್ ಆಗ್ಬೋದಾ?
0: ಆಗ್ಬೋದು. ಈಗ ಉದಾಹರಣೆಗೆ ನಾನು ಯಾವಾಗಲೇ ಹೇಳಿದ್ನಲ್ಲ, ಅವನಿಗೆ ಕತ್ತಲ್ಲಿ ಒಂದು ರಕ್ತನಾಳ ಬರುತ್ತೆ ಥೋರಾಕ್ಸ್ ಇಂದ, ಅಂದ್ರೆ ಥೋರಾಕ್ಸ್ ಅಂತಂದ್ರೆ ಮುಂಡಾಂದ ಕೈಗೆ ಒಂದು ರಕ್ತನಾಳ ಬರುತ್ತೆ, ಸಬ್ಕ್ಲೇವಿಯನ್ ಆರ್ಟರಿ ಅಂತ ಹೇಳ್ತೀವಿ, ಅದ್ರ ಮೇಲೆ ಒತ್ತಡ ಇತ್ತು ಅವನಿಗೆ. ಆಮೇಲೆ ಅದಕ್ಕೆ ಸೂಕ್ತವಾದ ಕತ್ತನ ಬುಡದಲ್ಲಿ ಒಂದು ಆಪರೇಷನ್ ಮಾಡಿದೆ. ಆಪರೇಷನ್ ಮಾಡಿದ್ಮೇಲೆ ಇವನು ಎಷ್ಟು ಖುಷಿಯಾಗಿದ್ದಾನೆ ಅಂದ್ರೆ ಅಷ್ಟು ಖುಷಿಯಾಗಿದ್ದಾನೆ. ಡಾಕ್ಟ್ರೆ ಈಗ ಎಷ್ಟೊತ್ತು ಬೇಕಾದ್ರೂ ಕೆಲಸ ಮಾಡ್ತೀನಿ, ಮುಂಚೆ ನಾನು ಕೆಲಸ ಮಾಡಿದೆ, ನನ್ನ ಹೆಂಡತಿ ಮಕ್ಕಳನ್ನ ಸಾಕಾಗ್ತಿರ್ಲಿಲ್ಲ, ಈಗ ತುಂಬಾ ಚೆನ್ನಾಗಿದ್ದೇನೆ ಡಾಕ್ಟರ್ ಅಂತ ಹೇಳಿದ್ದ, ಸಿಕ್ಕಿದ್ದ. ನಾ ಇದು ಸುಮಾರು ಒಂದು ನಡೆದು ಒಂದು 20-25 ವರ್ಷ ಆಯ್ತು ಕೆ ಆರ್ ಹಾಸ್ಪಿಟಲ್ ಇದ್ದಾಗ.
1: ಸರ್, ಗ್ಯಾಂಗ್ರೀನ್ ಆಗೋ ಮುಂಚೆ ಮತ್ತೆ ಆದ್ಮೇಲೆ ಅದನ್ನ ಹೆಂಗ್ ಗುರುತಿಸಬೇಕು?
0: ಗ್ಯಾಂಗ್ರೀನ್ ಆಗೋಕ್ ಮುಂಚೆ ನಾನು ನಿಮ್ಗೆ ಹೇಳಿದೆ ಅವಾಗಲೇನೆ, ಈ ತರ ರೋಗ ಲಕ್ಷಣಗಳು ಕೆಲವು ಬರ್ತದೆ, ಆ ರೋಗ ಲಕ್ಷಣಗಳಿದ್ದಾಗ ನಾವು ಮುನ್ನೆಚ್ಚರಿಕೆಯಾಗಿ ತಗೊಂಡು ಅವ್ನಿಗೆ ನೋಡಪ್ಪ ಹಿಂಗ ಆಗೋ ಸಂದರ್ಭ ಇದೆ, ಈ ತರ ಸಂದರ್ಭ ಇದ್ದಾಗ ನೀನು ಈ ತರ ಇರಬೇಕು, ಹಿಂಗಿರ್ಬೇಕು, ಹಿಂಗಿರ್ಬೇಕು ಅಂತ ಹೇಳ್ತೀವಿ. ಆಗಿದ್ಮೇಲೆ ನಾ ಏನು ಮಾಡೋಕ್ಕಾಗಲ್ಲ, ತೆಗೆಸ್ಕೋಬೇಕಪ್ಪ, ಕೊಳ್ತಿರೋ ಭಾಗ ತೆಗಿಲೇಬೇಕು, ತೆಗೆದ್ರೆ ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿರ್ತೀವಿ.
1: ಜೀವಕ್ಕೆ ಅಪಾಯ ಆಗುತ್ತೆ?
0: ಆಗ್ಬೋದು. ಅದೇ ಸೋಂಕು ಏನಾದ್ರು ಇಡೀ ದೇಹ ಕರಡಿದ್ರೆ ಆಗುತ್ತೆ.
1: ಇದು ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್?
0: ಇಲ್ಲ, ಬ್ಯಾಕ್ಟೀರಿಯಾದಲ್ಲೂ ಕೆಲವು ಸತಿ ನಾನು ಅವಾಗಲೇ ಹೇಳಿದಂಗೆ ಗ್ಯಾಸ್ ಗ್ಯಾಂಗ್ರೀನ್ ಅಂತ, ಅದು ಅಷ್ಟೇನೆ, ತಕ್ಷಣ ನೋಟಿಸ್ ಮಾಡ್ಕೋಬೇಕು. ಕೆಟ್ಟು ವಾಸನೆ ಬರುತ್ತೆ, ಕೆಟ್ಟ ವಾಸನೆ ಬಂದು ಅಲ್ಲೆಲ್ಲ ಮುಟ್ಟಿದ್ರೆ ಪರ್ ಪರ್ ಪರ್ ಪರ್ ಪರ್ ಅಂತ ಫೀಲಿಂಗ್ ಬರುತ್ತೆ ಕಾಲಿನಲ್ಲಿ, ಅವಾಗ ಅದು ಗ್ಯಾಸ್ ಗ್ಯಾಂಗ್ರೀನ್ ಸೂಚನೆ ಅದು. ಅವಾಗ ಅವ್ನು ಜೀವ ಉಳಿಸ್ಬೇಕಾದ್ರೆ ಅದನ್ನೆಲ್ಲ ಕೊಳ್ತಿರೋ ಭಾಗ ಎಲ್ಲ ತೆಗೆದು ಆಮೇಲೆ ಅದಕ್ಕೆ ಹೈಪರ್ಬೈರಿಕ್ ಆಕ್ಸಿಜನ್ ಅಂತ ಎಲ್ಲ ಕೊಡ್ತೀವಿ, ಅದು ಕೊಟ್ಬಿಟ್ಟು ಪ್ರಯತ್ನ ಪಡ್ತೀವಿ, ಅದ್ರಲ್ಲಿ ಸರಿ ಹೋದ್ರೆ ಸರಿ, ಆಮೇಲೆ ಸತ್ತಿರೋ ಭಾಗ ಎಲ್ಲ ತೆಗೆದಾಕ್ಬೇಕಾಗತ್ತೆ.
1: ತಪಾಸಣೆ ಹೇಗೆ ಮಾಡ್ತೀವಿ?
0: ತಪಾಸಣೆ ಅಂದ್ರೆ ಅವ್ನು ನಮ್ಮ ಹತ್ರ ಬಂದಾಗ ಒಂದು ಕರೆಕ್ಟ್ ಕೂಲಂಕುಷವಾಗಿ ಅವನು ಹಿಸ್ಟ್ರಿ ಕೇಳ್ಕೊತೀವಿ, ಏನಪ್ಪಾ ಹೆಂಗ್ ಶುರುವಾಯ್ತು, ಏನಾಯ್ತು, ಏನೇನಾಯ್ತು, ಹೆಂಗೆಂಗಾಯ್ತು ಎಲ್ಲ ಹೇಳ್ತಾನೆ. ಹಿಂಗಿಂಗಾಯ್ತು, ಹಿಂಗಿಂಗಾಯ್ತು ಡಾಕ್ಟರ್ ಅಂದಾಗ ನಮಗೆ ಒಂದು ಐಡಿಯಾ ಬರುತ್ತೆ ಏನ್ ತಿಂದ ಆಗ್ತಾ ಇದೆ ಅಂತ ಅನ್ಬಿಟ್ಟು. ಈಗ ಉದಾಹರಣೆಗೆ ಅವನಿಗೆ ಏನಾದರೂ ಡಯಾಬಿಟಿಸ್ ಇದ್ರೆ, ಬಿ ಪಿ ಇತ್ತು ಅಥವಾ ಏಟ್ ಬಿದ್ದಿತ್ತು ಅಂತೆಲ್ಲ ಹೇಳಿದ್ರೆ ನಮ್ಗೆ ಇಂಥ ಕಾಯಿಲೆಗಳು ಅಂತ ಗೊತ್ತಾಗ್ತದೆ. ಆಮೇಲೆ ಅದಕ್ಕೆ ಕೆಲವು ತಪಾಸಣೆ ಮಾಡ್ತೀವಿ. ಈಗ ಉದಾಹರಣೆಗೆ ಸಕ್ಕರೆ ಕಾಯಿಲೆಗೆ ಖಾಲಿ ಹೊಟ್ಟೆಲ್ಲಿ ಒಂದು ಬ್ಲಡ್ ಶುಗರು, ತಿಂಡಿ ತಿಂದ ಆದಮೇಲೆ ಒಂದು ಬ್ಲಡ್ ಶುಗರು, ಅದೆಲ್ಲ ನೋಡಿಕೊಂಡು ಶುಗರ್ ಜಾಸ್ತಿ ಇತ್ತು ಅಂತಂದರೆ ತಕ್ಷಣ ಇನ್ಸುಲಿನ್ ಕೊಟ್ಕೋತೀವಿ. ಇನ್ಸುಲಿನ್ ಕೊಟ್ಕೊಂಡು ಶುಗರ್ನ ನಾರ್ಮಲ್ ತಂದ್ಕೋತೀವಿ, ಅಥವಾ ಕ್ಯೂ ಇತ್ತು ಅಂದರೆ ಕ್ಯೂ ತೆಗೆದು ಬಿಡ್ತೀವಿ. ಇನ್ನು ಕೆಲವು ಸತಿ ರಕ್ತ ಸಂಚಾರ ರಕ್ತ ಹೆಪ್ಪಕಟ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ರಕ್ತ ಹೆಪ್ಪಕಟ್ ಅಂತ ನಿಧಾನ ಮಾಡೋದಕ್ಕೆ ನಾವು ಕೆಲವು ಔಷಧಿಗಳು ಬರ್ತದೆ, ಬಟ್ ಅವನ್ನೆಲ್ಲ ಡಾಕ್ಟರ್ ಸೂಚನೆ ಅಂತ ತಗೋಬೇಕು. ಸುಮ್ಮ ಸುಮ್ಮನೆ ನೀವಾಗ ನೀವು ತಗೋಬಾರ್ದು, ಸುಮ್ಮನೆ ತಗೊಳಕ್ಕಾಗಲ್ಲ.
1: ತಪಾಸಣೆ ಮಾಡ್ತೀರಾ, ಆಮೇಲೆ ನೀವು
0: ಅದೇ ಔಷಧಿಗಳು ಏನೇನು ಬೇಕು ಅದು ಕೊಡ್ತೀವಿ. ಅದರಲ್ಲಿ ಹಂಗೆ ಉತ್ತಮ ಆದರೆ ಸರಿ, ಸುಮಾರು ಜನ ಹಂಗೆ ಉತ್ತಮ ಆಗಿದ್ದಾರೆ. ಆಮೇಲೆ ಈಗ ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ನೋಡಪ್ಪ ನೀನು ಚೆನ್ನಾಗಿರಬೇಕು, ಸರಿಯಾಗಿ ಟೈಮ್ ಟೈಮ್ಗೆ ಸರಿಯಾಗಿ ಆಹಾರ ತಗೋಬೇಕು, ಡಾಕ್ಟರ್ ಹೇಳಿದಂಗೆ ಸಕ್ಕರೆ ಕಾಯಿಲೆ ಬಗ್ಗೆ ಸರಿಯಾಗಿ ಎಚ್ಚರಿಕೆ ತಗೊಂಡು ನೋಡ್ಕೋಬೇಕು. ಆಮೇಲೆ ಪಾದಕ್ಕೆ ಏಟು ಬೀಳ್ದಂಗೆ ನೋಡ್ಕೋ, ಭಾರಿ ಮುಖ್ಯ. ದಿನ ಬೆಳಗಾದ್ರೆ ನೀನು ದೇವ್ರು ಹೆಂಗೆ ನೋಡ್ತೀಯೋ, ದೇವ್ರ ಪಾದ ನೀನು ನೋಡ್ತೀಯಲ್ಲಪ್ಪ, ಅದೇ ಥರ ನಿನ್ನ ಪಾದ ನೋಡಿ ನೀನು ನೋಡ್ಕೋ. ನಿನ್ನ ಪಾದ ನೋಡಿಕೊಂಡು ನಿನ್ನ ಪಾದದಲ್ಲಿ ಯಾವುದೇ ಥರ ಗಾಯಗಳಿರಬಾರ್ದು, ಒಪ್ಪಳೆಗಳಿರಬಾರ್ದು. ಆಮೇಲೆ ಬರೀ ಕಾಲಲ್ಲಿ ನಡಿಬೇಡ, ನಡಿಬೇಕಾದಾಗ ನೀವು ಒಂದು ಚಪ್ಪಲಿ ಥರ ಹಾಕೋ, ಅದಕ್ಕೆ ಚಪ್ಪಲಿ ಬರುತ್ತೆ ಡಯಾಬಿಟಿಕ್ ಫುಟ್ ಅಂತಲೇ ಹೇಳ್ತೀವಿ ನಾವು, ಅದನ್ನು ಹಾಕೋ. ಆಮೇಲೆ ಬಿ ಪಿ ಇದ್ದರೆ ಬಿ ಪಿ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೀಟ್ಮೆಂಟ್ ತಗೋ. ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಅದನ್ನ ಕಡಿಮೆ ಮಾಡೋದಕ್ಕೆ ಡಾಕ್ಟರ್ ಹೇಳ್ದಂಗೆ ಟ್ರೀಟ್ಮೆಂಟ್ ತಗೋ ಅಂತೆಲ್ಲ ಹೇಳ್ತೀವಿ. ಆಮೇಲೆ ಇನ್ನು ಕೆಲವು ಸತಿ ಆಪರೇಷನ್ಗಳು ಬೇಕಾಗ್ತದೆ. ಏನು ಆಪರೇಷನ್ ಅಂತಂದರೆ ಅಲ್ಲಿ ಕೊಳ್ತಿರೋ ಭಾಗ ಇರುತ್ತಲ್ಲ, ಆ ಕೊಳ್ತಿರೋ ಭಾಗನ ಕುಯ್ದು ತೆಗಿಬೇಕಾಗುತ್ತೆ, ಎಲ್ಲ ತೆಗೆದಾಕ್ಬಿಡ್ಬೇಕು. ಆವಾಗ ಡಿಬ್ರೈಡ್ಮೆಂಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಅಥವಾ ಕ್ಯೂ ಇದ್ದರೆ ಕ್ಯೂನೆಲ್ಲ ಕ್ಲೀನಾಗಿ ತೆಗಿಬೇಕು, ಕ್ಯೂ ಎಲ್ಲ ತೆಗೆದುಬಿಟ್ಟು ಅದಕ್ಕೆ ಕೊಳೆಯೋಕ್ಕೆ ಮುಂಚೆ ನಮ್ಮ ಹತ್ರ ಬಂದರೆ ಅದನ್ನು ಕೊಳೆಯೋದನ್ನು ತಪ್ಪಿಸ್ಬೋದು, ಕೊಳೆಯೋಕ್ಕೆ ಮುಂಚೆ ಬರಬೇಕು. ಆಮೇಲೆ ನಾನು ಆವಾಗಲೇ ಹೇಳೋದು ಮರ್ತು

0: ಏನಂದ್ರೆ ಇನ್ನೊಂದು ಈಗ ಕಾಲಿಗೆ ಏಟ್ ಬೀಳ್ದಂಗೆ ನೋಡ್ಕೊಳ್ಳೋದು ಅಂದ್ರೆ ಉದಾಹರಣೆಗೆ ಸಿಂಪಲ್, ನಿಮ್ಗೆ ನಮ್ಗೆ ಎಲ್ಲರಿಗೂ ಆಗುತ್ತೆ, ಉಗುರು ತೆಗಿತಾ ಇರ್ತೀರಿ, ಉಗುರು ತೆಗಿಬೇಕಾದ್ರೆ ಎಚ್ಚರಿಕೆ ಆಗಿರು. ಯಾವುದೋ ನಂದಲ್ಲಿ ಎಲ್ಲ ಕಟ್ ಮಾಡಿದ್ರೆ ಉಗುರತ ಗಾಯ ಆದ್ರೆ ಸೋಂಕೇನಾದ್ರೂ ಆದ್ರೆ ಮೇಲೆ ಹರಡ್ಬಿಡುತ್ತೆ. ಸೊ ಆ ವಿಷಕ್ರಮಗಳು ಇರ್ತದಲ್ಲ, ಸಕ್ಕರೆ ಕಾಯಿಲೆ ಇರೋ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡ್ತದೆ ಲಾಂಗ್ ರನ್ ಅಲ್ಲಿ. ಸೊ ಅವನು ತಡ್ಕೊಳ್ಳೋದಿಲ್ಲ. ಈಗ ನಿಮಗೂ ನಮಗೂ ಎಷ್ಟು ಸತಿ ಆಗಿದೆ, ಮುಳ್ಳು ಚುಚ್ಚಿತ್ತೀವಿ, 4 ದಿವಸ ಆದ್ಮೇಲೆ ತಾನಾಗಿ ತಾನು ವಾಸಿ ಆಗುತ್ತೆ. ಯಾಕಂದ್ರೆ ನಿಮಗೂ ನಮಗೂ ಸಕ್ಕರೆ ಕಾಯಿಲೆ ಇಲ್ಲ, ಬಟ್ ಇನ್ನೊಬ್ಬ ಮನುಷ್ಯನಿಗೆ ಸಕ್ಕರೆ ಕಾಯಿಲೆ ಇದ್ರೆ ಅವನಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಶುಗರು, ಶುಗರ್ ಇದ್ರೆ ವಿಷಕ್ರಮಗಳು ಬೇಗ ಬೆಳೆದ್ಬಿಡ್ತವೆ.
1: ಸರ್, ಇದು ಏನು ಗ್ಯಾಂಗ್ರೀನ್ ಅನ್ನುವಂತ ಕಾಯಿಲೆ? ಬಹಳ ಅಪರೂಪದ್ದು.
0: ಅಪರೂಪ ಅಲ್ಲ, ಈಗೀಗ ತುಂಬಾ ಬರ್ತಾ ಇದೆ. ಈಗೀಗ ಸಕ್ಕರೆ ಕಾಯಿಲೆ ಅಂತೂ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಯಾಕೆ ಅಂದ್ರೆ ಸೆಡೆಂಟ್ರಿ ವರ್ಕು, ಸೋಂಬೇರಿತನ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೊಟ ಕೊಟ ಕೊಟ ಕೊಟ ಅಂತ ಕೂತ್ಕೊಂಡು ಕೂತ್ಕೋತಾರೆ, ತಿಂಡಿ ತಿನ್ನಲ್ಲ ಸರಿಯಾಗಿ ಟೈಮ್ ಟೈಮಿಗೆ, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಜಂಕ್ ಫುಡ್ ತಿನ್ಕೊಂಡ್ಬರ್ತಾರೆ, ನಾರಿನ ಅಂಶ ತಿನ್ನೋದಿಲ್ಲ. ಹಂಗಾಗಿ ಈಗ ಸಕ್ಕರೆ ಕಾಯಿಲೆ ಇಂಡಿಯಾ ದೇಶದಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ ಈಗೀಗ. ನನ್ನ 46 ವರ್ಷದ ಅನುಭವದಲ್ಲೂ ಇವಾಗೂ ಈಗೀಗಂತೂ ಇನ್ನೂ ಜಾಸ್ತಿ ಆಗ್ತಾ ಇದೆ.
1: ಸರ್, ಈಗ ಇತ್ತೀಚೆಗೆ ಹೆಚ್ಚು ನೋಡ್ತಾ ಇದ್ದೀರಿ?
0: ಹೌದು, ಇತ್ತೀಚೆಗೆ ಸಕ್ಕರೆ ಕಾಯಿಲೆ ತುಂಬಾ ಜಾಸ್ತಿ ಆಗ್ತಾ ಇದೆ.
1: ಹಾಗಾಗಿ ನಾವು ಅದನ್ನ
0: ಬಿಪಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ.
1: ಹೌದು,
0: ಬಿಪಿ ಜಾಸ್ತಿ ಇದ್ರೂ ರಕ್ತನಾಳ ಬೇಗ ಮುಚ್ಕೊಳ್ಳೋ ಸಂದರ್ಭ ಇದೆ. ಆಮೇಲೆ ಮತ್ತೊಂದು ಏನಂದ್ರೆ, ಅವನು ಪೇಷಂಟ್, ನೋಡಪ್ಪ ಏನಪ್ಪ ಬಿಡಿ ಸಿಗರೇಟ್ ಹಚ್ಚಿದ್ಯಾ? ಹೌದು ಸರ್. ಅದನ್ನ ಫಸ್ಟ್ ಬಿಡು, ಇಲ್ಲ ನಿನಗೆ ಕಾಲು ಬೇಕಾ, ಇಲ್ಲ ನಿನಗೆ ಬಿಡಿ ಸಿಗರೇಟ್ ಬೇಕಾ, ಎರಡರಲ್ಲಿ ಒಂದು ತೀರ್ಮಾನ ನೀನೇ ತಗೋಬೇಕು. ಕಾಲು ಬೇಕು ಅಂದ್ರೆ ಬಿಡಿ ಸಿಗರೇಟ್ ಬಿಡ್ಲೇ, ಡಾಕ್ಟ್ರೇ ಬಿಡಕ್ಕಾಗಲ್ಲ ಅಂತಾರೆ. ಇನ್ ಕೆಲವರು ಆಯ್ತಪ್ಪ ಕಡಿಮೆ ಮಾಡ್ಬಿಡ್ತೀನಿ, ಅಯ್ಯೋ ನೀನ್ ಕಡಿಮೆ ಮಾಡೋದ್ ಬಿಡೋದ್ ನೋಡಿದೀನಿ, ಯಾರು ಬಿಡಲ್ಲ. ಸುಮಾರು ಜನ ನಾನು ನೋಡಿದ್ದೀನಿ, ಬಿಡ್ತೀನಿ ಬಿಡ್ತೀನಿ ಡಾಕ್ಟ್ರೆ, ಇದುವರೆಗೂ ಸುಮಾರು 8 ಸತಿ ಬಿಟ್ಬಿಟ್ಟಿದ್ದೀನಿ ಡಾಕ್ಟ್ರೆ. ಮೊನ್ನೆ ಒಂದ್ ಪೇಷಂಟ್ ಹೇಳ್ದ, ಈಗ ಒಂದ್ 2 ತಿಂಗಳ ಕೆಳಗೆ, ಯಾವಾಗಿಂದ ಬಿಟ್ಟಿದ್ಯಪ್ಪ? ಬಿಟ್ಟಿದ್ಯಾ? ಅವ್ ಬಿಟ್ಟಿದ್ದೀನಿ. ಯಾವಾಗಿಂದ? ನೆನ್ನೆಯಿಂದ ಸರ್. ನೆನ್ನೆಯಿಂದ ಅಂತಾರೆ. ಅಂದ್ರೆ ಅವ್ರು ಸಾಮಾನ್ಯ ಬಿಡಲ್ಲ, ಬಟ್ ಮನಸ್ಸಿಗಿನ ಮುಂಚೆ ಯಾವುದೂ ಇಲ್ಲ. ಅವನು ಮಾನಸಿಕವಾಗಿ ಮಾಡಿದ್ರೆ ಡೆಫಿನೆಟ್ ಆಗಿ ಬಿಡ್ಬೋದು. ಕಾಲಿಗೆ ಏಟ್ ಬಿಡ್ದಂಗೆ ನೋಡ್ಕೊಳ್ಳೋದು ಇದೆಲ್ಲ ಮಾಡಬೇಕು.
1: ಸರ್, ಅದನ್ನ ಬರ್ದಂಗೆ ತಡಿಬಹುದು ಅಥವಾ ಮುಂದೂಡಬಹುದು ಅಂದ್ರೆ?
0: ಮುಂದೂಡಬಹುದು. ಬರ್ದಂಗೆ ತಡಿಬೇಕು ಅಂದ್ರೆ ನಮ್ಮ ಜೀವನ ಶೈಲಿನ ಬದಲಾಯಿಸ್ಕೋಬೇಕು. ಜೀವನ ಶೈಲಿ ಅಂದ್ರೆ ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡೋದು ಅದೆಲ್ಲ ಬೇಡ. ಸ್ವಲ್ಪ ವಾಕಿಂಗು, ನಿಯಮಿತವಾದ ವ್ಯಾಯಾಮ, ಕಾಲಿಗೆ ಏಟ್ ಬೀಳ್ದಂಗೆ ನೋಡ್ಕೊಳ್ಳೋದು, ಸಕ್ಕರೆ ಕಾಯಿಲೆನ ಬಿಪಿ ಕಾಯಿಲೆನ ವೈದ್ಯರು ಸೂಚಿಸ್ದಂಗೆ ಅದನ್ನ ಪಾಲಿಸ್ಬೇಕು, ಟ್ರೀಟ್ಮೆಂಟ್ ತಗೋಬೇಕು. ಆಮೇಲೆ ತೂಕ ಜಾಸ್ತಿ ಇದ್ರೆ ತೂಕ ಕಡಿಮೆ ಮಾಡ್ಕೋಬೇಕು. ಮತ್ತೆ ಅವನ ವ್ಯವಹಾರದಲ್ಲಿ ಏಟ್ ಬೀಳ್ದಂಗೆ ನೋಡ್ಕೋಬೇಕು. ಅಂದ್ರೆ ಉದಾಹರಣೆಗೆ ಅವನು ಎಲೆಕ್ಟ್ರಿಷಿಯನ್ನು, ಸೂಕ್ತವಾದ ಮುನ್ನೆಚ್ಚರಿಕೆ, ಗ್ಲೌಸ್ ಹಾಕೊಂಡು ಚಪ್ಪಲಿಗಳಿಗೆ ಹಾಕೊಂಡು ಅದನ್ನೆಲ್ಲ ನೋಡ್ಕೋಬೇಕು, ಏಟ್ ಬೀಳ್ದಂಗೆ ನೋಡ್ಕೋಬೇಕು. ಅಪಘಾತ ಆಗೋದು ತಪ್ಸಕ್ಕಾಗಲ್ಲ, ಅಪಘಾತ ಆಗದಿದ್ದಂಗೆ ನೀವು ಎಚ್ಚರಿಕೆ, ರೋಡ್ ಪಕ್ಕದಲ್ಲಿ ನಡ್ಕೊಂಡು ಹೋಗೋದು, ಫುಟ್ಪಾತ್ ಮೇಲೆ ನಡೆಯೋದು, ಹಂಗೆಲ್ಲ ಮಾಡ್ಕೋಬೇಕು. ಒಟ್ಟಿನಲ್ಲಿ ನಿಮ್ಗೆ ಏಟ್ ಬೀಳ್ದಂಗೆ ನೋಡ್ಕೋಬೇಕು ಆ ಜಾಗಕ್ಕೆ.
1: ಏಟ್ ಬಿದ್ದಾಗ ಅದನ್ನ ತಕ್ಷಣ
0: ಮತ್ತೊಂದು ಯಾವುದೋ ಒಂದು ಆಯ್ತು, ಈಗ ಸಣ್ಣ ಗಾಯ, ಏನೋ ಬಿಡ ಸೋಸ್ತಿ ಹಾಕೋತೀನಿ ಅಂತ ಹೇಳ್ಬಿಟ್ಟು ಅದೆಲ್ಲ ನೀವು ಮಾಡ್ಕೊಳಕ್ ಹೋಗ್ಬಾರ್ದು. ಅದಕ್ಕೆ ಉದಾಸೀನ ಮಾಡದೆ ನೀವು ನುರಿತ ತಜ್ಞ ವೈದ್ಯರ ಹತ್ರ ಹೋಗಿ ಭೇಟಿ ಮಾಡಿ ಅವರು ಅದಕ್ಕೆ ಕಾಯಿಲೆ ಏನು ಅಂತ ಕಂಡುಹಿಡಿತಾರೆ.
1: ಈಗ ನೀವು ಹೇಳಿದ್ರಿ, ಈಗ ಒಂದು ಚಾಕು ಕಟ್ ಮಾಡುವಾಗ ಏನೋ ಒಂದು ಕಟ್ ಆಗುತ್ತಪ್ಪ, ಅದು ಕೂಡ ಗ್ಯಾಂಗ್ರೀನ್ ಆಗೋ ಚಾನ್ಸ್ ಇರುತ್ತಾ?
0: ಸಾಮಾನ್ಯವಾಗಿ ನನ್ನ ಅನುಭವದಲ್ಲಿ ಕೈಗಳಿಗೆ ಗ್ಯಾಂಗ್ರೀನ್ ಆಗೋ ಸಂದರ್ಭ ಕಡಿಮೆ, ಕಾಲ್ನಲ್ಲಿ ತುಂಬಾ ಜಾಸ್ತಿ. ಯಾಕಂದ್ರೆ ಏಟ್ ಬೀಳೋದು ಕಾಲ್ನಲ್ಲಿ ಜಾಸ್ತಿ ಏಟ್ ಬೀಳೋದು, ಕೈಗೆ ಅಷ್ಟು ಏಟ್ ಬೀಳಲ್ಲ.
1: ಕೈಗೆ ಬಿದ್ರೆ ಕೈಗೆ ಆಗೋ ಚಾನ್ಸಸ್ ಕಮ್ಮಿ,
0: ಕಮ್ಮಿ
1: ಬಿದ್ರೆ ಜಾಸ್ತಿ.
0: ಜಾಸ್ತಿ ಯಾಕೆ ಅಂದ್ರೆ ಕಾಲಿಗಿನ್ನ ಕೈಗೆ ರಕ್ತ ಸಂಚಾರ ಚೆನ್ನಾಗಿದೆ, ಕಾಲಿಗೆ ಸ್ವಲ್ಪ ಕಡಿಮೆ, ಅದಕ್ಕೆ ಅಲ್ಲಿ ಆಗೋ ಸಂದರ್ಭ ಜಾಸ್ತಿ.
2: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945585589.
1: ಅದೇ ಈಗ ಮುಂದೂಡುವ ಬಗ್ಗೆ ಮಾತಾಡ್ತಾ ಇದ್ವಿ, ಅಂದ್ರೆ ಏನೇನ್ ಪ್ರಿಕಾಷನ್ಸ್ ತಗೋಬೇಕು ಅಂತ. ಒಂದು, ಏನಾದ್ರೂ ಏಟ್ ಬಿದ್ದಾಗ, ಏನಾದ್ರು ಗಾಯ ಆದಾಗ
0: ಸ್ವಯಂ ಔಷಧಿ ಮಾಡಿಸ್ಕೊಳಕ್ ಹೋಗ್ಬಾರ್ದು. ನೀವು ನುರಿತ ತಜ್ಞ ವೈದ್ಯರ ಹತ್ರ ಬಂದು ಅವ್ರು ಹೇಳಿದಂಗೆ ನೀವು ಟ್ರೀಟ್ಮೆಂಟ್ ಫಾಲೋ ಮಾಡ್ಬೇಕು. ಒಂದು, ನಾನು ಅವಲ್ಲೇ ಹೇಳಿದ್ನಲ್ಲ ಏಟ್ ಬೀಳ್ದಂಗೆ ನೋಡ್ಕೊಳ್ಳೋದು. ಎರಡನೇದು, ಬಿಪಿ ಇದೇನಪ್ಪ ನಿನ್ಗೆ? ಹೌದು ಡಾಕ್ಟ್ರೆ. ಫಸ್ಟ್ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಡಾಕ್ಟರ್ ಹೇಳ್ದಂಗೆ. ಸಕ್ಕರೆ ಕಾಯಿಲೆ ಇದೆಯಾ? ಓ ಖಂಡಿತ, ಸಕ್ಕರೆ ಕಾಯಿಲೆಗೆ ನೀನು ಕಂಟ್ರೋಲ್ ಇಟ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಮದುವೆ ಆಗ ತನಕ ಉಚ್ಚ ಬಿಡಲ್ಲ, ಉಚ್ಚ ಬಿಡೋ ತನಕ ಮದುವೆ ಆಗಲ್ಲ. ಹಂಗಾಗ್ಬಿಡ್ತದೆ, ಕ್ಯೂ ಆಗ್ಬಿಡ್ತು ಅಂದ್ರೆ ತಕ್ಷಣ ಕ್ಯೂನ್ ತೆಗೆಸ್ಬಿಡ್ಬೇಕು. ಆಮೇಲೆ ಈ ಕೊಬ್ಬಿನಂಶ ಜಾಸ್ತಿ ಇದ್ರೆ ಅದು ವೈದ್ಯರು ಹೇಳ್ದಂಗೆ ಅದಕ್ಕೆ ನಾವು ಸ್ಟ್ಯಾಟಿನ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಕೊಟ್ಟರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಆ ರಕ್ತನಾಳದಲ್ಲಿ ಒಳಗಡೆ ಕೊಬ್ಬಿನ ಅಂಶ ಶೇಖರಣೆಯಾಗಿ ಆ ಒಳಗಡೆ ರಕ್ತ ಸಂಚಾರ ಹೋಗುತ್ತಲ್ಲ ಅದು ಡಯಾಮೀಟರ್ ಕಡಿಮೆ ಆಗ್ಬಿಡ್ತದೆ, ಅದನ್ನ ಸ್ವಲ್ಪ ಮುಂದೂಡಬಹುದು. ಆಮೇಲೆ ಮತ್ತೆ ಅದೇನಾದ್ರೂ ಆದಾಗ ಡಿಬ್ರೈಡ್ಮೆಂಟ್ ಅಂತ ಹೇಳ್ತೀವಿ, ಕೊಳ್ತಿ ಡಾಕ್ಟರ್ ಹತ್ರ ಬಂದ್ರೆ ಸರ್ಜನ್ ಡಾಕ್ಟರ್ ತೀರ್ಮಾನ ತಗೋತಾರೆ, ಆ ಕೊಳ್ತಿರೋ ಜಾಗನ ತೆಗೆದುಬಿಟ್ಟು ಕೆಲವು ಸತಿ ಆಪರೇಷನ್ ಮಾಡ್ತೀವಿ. ನಾನು ಅವಾಗಲೇ ಹೇಳಿದಂಗೆ ನಾನು ಆಪರೇಷನ್ ಮಾಡಿದೆ, ಕತ್ತಿನ ಬುಡದಲ್ಲಿ ಅವನಿಗೆ ಆಪರೇಷನ್ ಮಾಡಿ ಒಂದು ರಕ್ತನಾಳ ಸಬ್ ಕ್ಲೇವಿನ್ ಆರ್ಟರಿ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅದ್ರ ಮೇಲೆ ಒತ್ತಡ ಬಿದ್ದಿತ್ತು ಒಂದು, ಆ ಒತ್ತಡನ ನಿವಾರಣೆ ಮಾಡಿದ್ದಕ್ಕೆ ಅವನು ಖುಷಿಯಾದ. ಇನ್ನು ಕೆಲವು ಸತಿ ಈಗೀಗ ಹೊಸ ಆಪರೇಷನ್ಸ್ ಗಳು ಬಂದಿದ್ದಾವೆ, ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ, ಮತ್ತೆ ಬೈಪಾಸ್ ಸರ್ಜರಿ ಅಂತೆಲ್ಲ ಮಾಡ್ತೀವಿ. ಈಗೀಗ ತುಂಬಾ ವಿಜ್ಞಾನದಲ್ಲಿ ಮುಂದುವರೆದಿದೆ, ಬೈಪಾಸ್ ಸರ್ಜರಿ ಮಾಡಬಹುದು, ಆಂಜಿಯೋಪ್ಲಾಸ್ಟಿ ಮಾಡಬಹುದು. ವಿಧಿನೇ ಇಲ್ಲ ಅಂದ್ರೆ ಕೊಳತೋದ್ರೆ ಕೊಳತೋದ್ಮೇಲೆ ಏನು ಮಾಡಕ್ಕಾಗಲ್ಲ, ಕಾಲ್ ತೆಗಿಲೇಬೇಕು ಅಥವಾ ಬೆರಳುಗಳು ತೆಗಿಲೇಬೇಕು, ಕೊಳ್ತಿರೋ ಜಾಗ ತಪ್ಪಿಸಕ್ಕಾಗಲ್ಲ.
1: ಸರ್, ಇದು ವ್ಯಾಸ್ಕ್ಯುಲರ್ ಸರ್ಜನ್ ಅಂತಾರಲ್ಲ ಅವ್ರು ಮಾಡ್ತಾರಾ ಅಥವಾ ಎನಿ ಸರ್ಜನ್?
0: ಈಗೀಗ ಎಲ್ಲಾನು ಬಂದಿದೆ ಹೊಸ ಹೊಸ, ಅದು ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಬಲಗಂಡ್ಗೊಬ್ಬ ಡಾಕ್ಟರ್ ಎಡಗಂಡ್ಗೊಬ್ಬ ಡಾಕ್ಟರ್ ಬರಬಹುದು, ಗೊತ್ತಿಲ್ಲ. ಈಗೀಗೆಲ್ಲ ತಜ್ಞ ವೈದ್ಯರು, ನುರಿತ ತಜ್ಞ ವೈದ್ಯರುಗಳು ಬಂದಿದ್ದಾರೆ ಈಗೆಲ್ಲ, ಮುಂಚೆಲ್ಲ ನಾವೇ ಮಾಡ್ತಾ ಇದ್ವಿ.
1: ಹಾಗಾಗಿ ಈ ಏನೇ ಸಮಸ್ಯೆ ಇದ್ರು ತಜ್ಞ ವೈದ್ಯರ ಅಭಿಪ್ರಾಯವನ್ನ ತೆಗೆದುಕೊಳ್ಳಲಾರದೆ ಸ್ವಂತ ನಿರ್ಧಾರ, ಸ್ವಯಂ ಔಷಧಿ,
0: ಸ್ವಂತ ನಿರ್ಧಾರ, ಸ್ವಂತ ಔಷಧಿ ಏನು ಮಾಡ್ಕೊಳಕ್ ಹೋಗ್ಬಾರ್ದು.
1: ಆಮೇಲೆ ಈಗಂತೂ ಸಾಮಾಜಿಕ ಜಾಲತಾಣ
0: ನೋಡ್ಬಿಟ್ಟು ಆಗ ಔಷಧಿ ಹೆಚ್ಚಿದ್ರೆ ಈ ಗಿಡ ಮೂಲಕ ಹೆಚ್ಚಿದ್ರೆ ವಾಸಿ ಆಯ್ತದೆ, ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಆಮೇಲೆ ಮತ್ತೆ ಹೇಳ್ದಂಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಹೇಳ್ತೀವಿ. ಅಂದ್ರೆ ರೋಗ ಬರೋದಕ್ಕಿಂತ ಮುಂಚೆ, ಬಂದಾದ್ಮೇಲೆ ಒದ್ದಾಡೋ ಬದಲು ಬರೋಕ್ಕಿಂತ ಮುಂಚೆನೆ ಎಚ್ಚರಿಕೆ ಆಗಿರ್ಬೇಕು. ಅದು ನಾನು ಕೆಲವೆಲ್ಲ ಹಲೇ ಹೇಳಿದೆ ನಿಮ್ಗೆ, ಆ ಎಚ್ಚರಿಕೆ ತಪ್ಪಿಸ್ಕೊಂಡ್ರೆ ನೀವು ಡೆಫಿನೆಟ್ಲಿ ಇವತ್ತಾಗದ್ರೆ ಮುಂದಕ್ಕೆ ಹಾಕ್ಬಹುದು, ಆಮೇಲೆ ನೋಡ್ಕೊಳ್ಳೋಣ.
1: ಸರ್, ಇದು ಅನುವಂಶಿಕವಾಗಿ ಏನಾದ್ರು ಬರುತ್ತಾ?
0: ಅನುವಂಶಿಕವಾಗಿ ಕೆಲವು ವ್ಯಾಸ್ಕ್ಯುಲಾರ್ ಮಾಲ್ ಫಾರ್ಮೇಶನ್ ಅಂತ ಹೇಳ್ತೀವಿ, ತುಂಬಾ ಅಪರೂಪ.
1: ಅಪರೂಪ
0: ತುಂಬಾ ಅಂದ್ರೆ ತುಂಬಾ ಅಪರೂಪ, ಸಾಮಾನ್ಯವಾಗಿ ಬರಲ್ಲ.
1: ಆಮೇಲೆ ಇದಕ್ಕೆ
0: ಅದು ಅನುವಂಶಿಕ ಅಂದ್ರೆ ಕೆಲವು ಸತಿ ಹಾರ್ಟ್ ಪ್ರಾಬ್ಲಮ್ ಇರುತ್ತದೆ, ಹಾರ್ಟ್ ಪ್ರಾಬ್ಲಮ್ ಬಂದಾವಾಗ ಅಲ್ಲಿ ರಕ್ತ ಹೆಪ್ಪ ಕಟ್ಬಿಡ್ತದೆ ಹೃದಯದ ಕೋಣೆ ಹೇಳಿ, ಆ ರಕ್ತ ಹೆಪ್ಪ ಕಟ್ಬಿಟ್ಟು ಅದು ಈಚೆ ಬಂದ್ಬಿಟ್ಟು ರಕ್ತನಾಳಕ್ಕೆ ಬಂದ್ರೆ ಆಗಬಹುದು, ಅವೆಲ್ಲ ತುಂಬಾ ಅಪರೂಪ.
1: ಇದಕ್ಕೆ ಯಾವುದೇ ಲಸಿಕೆ ಆ ತರದೇನು
0: ಇಲ್ಲ, ಲಸಿಕೆ ಇದುವರೆಗೂ ಯಾರು ಕಂಡುಹಿಡಿದಿಲ್ಲ. ಈ ಗ್ಯಾಂಗ್ರೀನ್ ಬರ್ದಂಗೆ ಲಸಿಕೆ ಯಾರು
1: ಕಂಡುಹಿಡಿದಿಲ್ಲ. ಹಾಗಾಗಿ ನಾವು ಪ್ರತಿದಿನದ ನಮ್ಮ ಚಟುವಟಿಕೆಗಳಲ್ಲಿ ಕಾಶಿಯಸ್ ಆಗಿರ್ಬೇಕು. ತುಂಬಾ ಧನ್ಯವಾದಗಳು ಸರ್, ಇದುವರೆಗೆ ಗ್ಯಾಂಗ್ರೀನ್ ಕುರಿತಂತೆ ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ.
0: ನಮಸ್ಕಾರ.
2: ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558979.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗ್ಯಾಂಗ್ರೀನ್ ಸಮಸ್ಯೆಗೆ ಕಾರಣಗಳು, ಲಕ್ಷಣಗಳು ಮತ್ತು ತಡೆಗಟ್ಟುವಿಕೆ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಬಾಲಕೃಷ್ಣ MA. ಇವರೊಂದಿಗೆ ಸುಜಾತ F. ತಳವಾರ್.
4: ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕಾರ್ಯಕ್ರಮದ ನಿರ್ಮಾಣ ಸುಜಾತ F. ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.
5: ಕೇಳುಗರೆ, ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿರುತ್ತೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 246-289-245-258, ಎಸ್ಟಿಡಿ ಕ್ರಮಾಂಕ 08172.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
9: ಆತ್ಮೀಯ ಆಕಾಶವಾಣಿ ಕೇಳುಗರೆ,
10: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
9: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
10: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
9: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
5: ಕೇಳುಗರಿಗೆಲ್ಲ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ತಮಗೆಲ್ಲ ತಿಳಿದಿರೋ ಹಾಗೆ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮಿಷ್ಟದ ಗೀತೆಗಳನ್ನು ಆಲಿಸಬಹುದು. ದೂರವಾಣಿ ಸಂಖ್ಯೆಗಳು ಹೀಗಿದೆ: 246-289-2458. ಎಸ್ಟಿಡಿ ಕ್ರಮಾಂಕ 08172. ಬನ್ನಿ, ನಮಗೆ ಮೊದಲನೇ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
11: ಹಲೋ, ನಮಸ್ತೆ ಮೇಡಮ್.
5: ನಮಸ್ತೆ, ಯಾರಿದು, ಪರಿಚಯ ಮಾಡ್ಕೊಳ್ಳಿ.
11: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ರು ಮೇಡಮ್.
5: ಸರಸ್ವತಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
11: ಥ್ಯಾಂಕ್ ಯು ಮೇಡಮ್.
5: ಕಾಫಿ ಆಯ್ತಾ ಸರಸ್ವತಿ ಅವ್ರದ್ದು?
11: ಇಲ್ಲ ಮೇಡಮ್, ಇನ್ನೂ ಆಗ್ಬೇಕಷ್ಟೇ. ಫೋನಿನ ಕಾರ್ಯಕ್ರಮ ಆದ ಮೇಲೆ ತಿಳಿತೇನೆ ಅಂತ.
5: ಹೌದಾ, ಹೇಗಿದೆ ತಮ್ಗೆ ಮಳೆ ಎಲ್ಲ ಶುರುವಾಗಿದ್ಯಾ ಈಗೆಲ್ಲ? ಕೆಲವು ಕಡೆ
11: ಇವತ್ತು ಜೋರು ಮಳೆ ಬಂತು, ಈಗ ಗುಡುಗು ಮಳೆ ಬಂದು ಹೋಯ್ತು.
5: ಯಾಕೆಂದ್ರೆ ಮುಂಗಾರಿನ ವಾತಾವರಣ ಶುರುವಾಗಿದೆ.
11: ಎರಡು ದಿವಸ ಇಲ್ಲ, ಇಲ್ಲದಿದ್ರೆ ದಿನಾಲು ಮಳೆ ಬರ್ತಿದ್ರೆ. ತುಂಬಾ ದಿವಸ ಆಯ್ತು, ಒಂದು 10-15 ಆಯ್ತು ಮೇಡಮ್.
5: ತಮಗೂ ಕೂಡ ಹಾಗಾದ್ರೆ ಮುಂಗಾರು ಮಳೆ ಶುರುವಾಗಿದೆ ಅಂತ ಆಯ್ತು.
11: ಹೌದು ಮೇಡಮ್.
5: ಯಾವ ಒಂದು ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
11: ನನಗೆ ಚಲಿಸುವ ಮೋಡಗಳು ಚಿತ್ರದಿಂದ ಮೇಡಮ್. ಜೇನಿನ ಹೊಲೆಯು ಆಳಿನ ಮಲೆಯು ತುದೆಯು ಕನ್ನಡ ಸವಿನುಡಿಯು.
5: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಅದ್ಭುತವಾದ ಗೀತೆ ಇದು. ಯಾಕೆ ಇಷ್ಟ ತಮಗೆ ಈ ಗೀತೆ?
11: ನನಗೆ ತುಂಬಾ ಇಷ್ಟ ಮೇಡಮ್ ಈ ಹಾಡು. ಮತ್ತೆ ಆ ಚಿತ್ರವನ್ನು ನೋಡಿದ್ದೇನೆ, ರಾಜ್ಕುಮಾರ್ ನ ಚಿತ್ರವನ್ನು. ನನಗೆ ತುಂಬಾ ಖುಷಿ ಮೇಡಮ್. ಅದು
5: ಖಂಡಿತ
11: ಬರ್ತದಲ್ಲ, ನೀವು ಕೊಡ್ತೀರಿ ಚಿತ್ರಗೀತೆಗಳು, ಒಳ್ಳೆ ಒಳ್ಳೆ ಚಿತ್ರಗೀತೆ ಕೊಡ್ತೀರಲ್ಲ ಮೇಡಮ್, ತುಂಬಾ ಖುಷಿ ಆಗ್ತದೆ.
5: ಬಹಳ ಸಂತೋಷ. ತಮ್ಮ ಅಭಿಲಾಷೆ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
11: ಥ್ಯಾಂಕ್ ಯು ಮೇಡಮ್. ನಮಸ್ತೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಚಲಿಸುವ ಮೋಡಗಳು ಚಿತ್ರದ ಗೀತೆ ಇದು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ನಮಸ್ತೆ.
1: ನಮಸ್ತೆ ಮೇಡಮ್ ಅವರೇ, ನಾನು
0: ನಮಸ್ತೆ.
1: ನೇತ್ರ.
0: ಹೇಳಿ ನೇತ್ರ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್ ಅವರೇ.
0: ಯಾವ ಒಂದು ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
1: ಶ್ರುತಿ ಫಿಲಂ ಅಲ್ಲಿ ಹಾಡೊಂದ ಹಾಡುವೆ. ಯಾವ ಹಾಡು?
0: ಹಾಡೊಂದ ನಾ ಹಾಡುವೆನು. ಬಹಳ ಇಷ್ಟನ ತಮಗೆ ಈ ಗೀತೆ?
1: ಫಿಲಂ ಶ್ರುತಿ ಪಿಕ್ಚರ್ ಚೆನ್ನಾಗಿತ್ತು.
0: ಶ್ರುತಿ ಚಿತ್ರ ಚೆನ್ನಾಗಿದೆ, ಹಾಗಾಗಿ ಈ ಗೀತೆ ಅಂದ್ರೆ ತಮಗೆ ಇಷ್ಟ. ಏನ್ ಮಾಡ್ಕೊಂಡಿರೋದು?
1: ನಾವು ಮನೆ ರೈತರು ಮೇಡಮ್.
0: ರೈತರು? ಹೇಗ್ ನಡೀತಾ ಇದೆ ಇವಾಗ ಎಲ್ಲ ರೈತ ಚಟುವಟಿಕೆಗಳು? ಸ್ವಲ್ಪ ಮಳೆ ಕೂಡ ಬಿದ್ದಿದೆ ಅಲ್ವಾ? ತಮ್ಮ ಅಭಿಲಾಷೆ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ನಮಸ್ಕಾರ ಮೇಡಮ್.

0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಾನು ಬೇಲೂರಿಂದ ಎಂ ಪಿ ಮಹಾಲಿಂಗಪ್ಪ ಅಂತ. ಮೂಲತಃ ನಾನು ಅಗರೆ ಪಕ್ಕ ಮಲ್ಲಿಕಾರ್ಜುನಪುರ, ನಮ್ದು. ನಾನು ಬೇಲೂರಲ್ಲಿ ಇದ್ದೀನಿ ಮೇಡಮ್.
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ, ಮಹಾಲಿಂಗಪ್ಪ ಅವರೇ.
1: ಥ್ಯಾಂಕ್ ಯು ಮೇಡಮ್. ನಿಮ್ ಪ್ರೋಗ್ರಾಮ್ ಬೆಳಗ್ಗೆ ಏಮ ಕೊಡ್ಸಲ್ ಬಹಳ ಟ್ರೈ ಮಾಡಿದೆ, ಸಿಗ್ಲೇ ಇಲ್ಲ, ನಮ್ ಲೈನ್ ಸಿಗ್ಲಿಲ್ಲ ಮೇಡಮ್.
0: ತಮ್ಮ ಹಾಗೆ ಬಹಳಷ್ಟು ಕೇಳುಗರು ಪ್ರಯತ್ನ ಪಡ್ತಿರ್ತಾರಲ್ಲ, ಹಾಗಾಗಿ ಕರೆ ಸಿಗೋದು ಸ್ವಲ್ಪ ಕಷ್ಟ. ಒಳ್ಳೆ ಒಳ್ಳೆ ಒಂದು ಟಾಪಿಕ್ ಗಳನ್ನ ಕೊಟ್ಟಿರ್ತೀವಲ್ವಾ, ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ಮಾತನಾಡಬೇಕು ಅಂತ ಆಸಕ್ತಿ ತೋರಿಸಿ ಕರೆ ಮಾಡ್ತಾ ಇರ್ತಾರೆ. ಕಾರ್ಯಕ್ರಮವನ್ನ ನಿರಂತರವಾಗಿ ಕೇಳ್ತಾ ಇರಿ.
1: ನಿರಂತರ ಕೇಳ್ತೇನೆ ಮೇಡಮ್. ನಾನು ಅವತ್ತಲೇ ಮಾತಾಡಿದೆ, ರಾತ್ರಿ 10 ಗಂಟೆ ಮಧುರ ಗಾನದ ಕೇಳೋದು ಮಕ್ಕಳದು ಅಂತ.
0: ಯಾವ ಕಾರ್ಯಕ್ರಮ ತಮ್ಗೆ ತುಂಬಾ ಇಷ್ಟ?
1: ಎಲ್ಲಾ ಕಾರ್ಯಕ್ರಮ ಚೆನ್ನಾಗ್ ಬರುತ್ತೆ ಮೇಡಮ್. ತೆಂಗಿನ ಸೇರಿ ಇರ್ಬೋದು, ಕಂಕಣ ಇರ್ಬೋದು, ಆಮೇಲೆ ಮಕ್ಕಳ ಕಾರ್ಯಕ್ರಮ ಇರ್ಬೋದು ಮೇಡಮ್, ತುಂಬಾ ಚೆನ್ನಾಗ್ ಬರುತ್ತೆ ಮೇಡಮ್. ಒಗಟು ಜಿಗುಟು ಇರ್ಬೋದು, ಒಂದ್ ಇಷ್ಟೊ ತಂಗ ಆಸ್ಪತ್ರೆ ಇದೆ ಬ್ಯಾಂಕಿನಲ್ಲಿ ಬಿಜಿ ನಗರದ, ಅದನ್ನ ಕೇಳಿದೆ ಮೇಡಮ್.
0: ಈಗ ತಾನೇ ಪ್ರಸಾರ ಆಯ್ತು.
1: ಚೆನ್ನಾಗ್ ಮೂಡ್ ಬರುತ್ತೆ ಮೇಡಮ್. ನನ್
0: ಹೌದು,
1: ನಾನು ನಿಮ್ಮ ಜಿ ಪುಟ್ಟಸ್ವಾಮಿ ತೆರಿಕೆರೆ ಅವ್ರನ್ನ ಆಪ್ತ ಸ್ನೇಹಿತರು ಸಮ್ ಮೇಡಮ್. ನಾನು
0: ಬಹಳ ಸಂತೋಷ. ಯಾವ ಗೀತೆ ಪ್ರಸಾರ ಮಾಡೋಣ ತಮ್ಗಾಗಿ?
1: ಶ್ರೀಕೃಷ್ಣ ದೇವರಾಯದಿಂದ ಮೇಡಮ್, ಬಹುಜನ್ಮದ ಪೂಜಾ ಫಲ ಅಂತ, ನಮ್ಮ ಮನೆಯವರಿಗೋಸ್ಕರ ಮೇಡಮ್.
0: ಹಾ, ಖಂಡಿತ.
1: ರೇಣುಕಾ ಅಂತ ಹೇಳಿ, ಅವ್ರಿಗೋಸ್ಕರ ಮೇಡಮ್ ಇದನ್ನು.
0: ಅವರ ನೆಚ್ಚಿನ ಗೀತೆಯನ್ನ ತಾವು ಕೇಳ್ತಾ ಇದ್ದೀರಾ?
1: ಹೌದು ಮೇಡಮ್, ಹೌದು ಮೇಡಮ್.
0: ಖಂಡಿತ ಪ್ರಸಾರ ಆಗ್ತಾ ಇದೆ ತಮ್ಮ ಅಭಿಲಾಷೆಯ ಗೀತೆ, ಕೇಳಿ. ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.

ಕೆಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಮೂಡಿಬಂದಿರುವ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ ಇದು. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ರಚನೆಗೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ? ನಮಸ್ತೆ.
4: ನಮಸ್ತೆ ಮೇಡಮ್, ನಾನು ವಿಜಯಲಕ್ಷ್ಮಿ ಧನರಾಜರಸ್.
3: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ವಿಜಯಲಕ್ಷ್ಮಿ ಅವರೇ.
4: ಥ್ಯಾಂಕ್ ಯು ಮೇಡಮ್.
3: ಯಾವ ಒಂದು ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
4: ನನಗೆ ಪಾದವರಳ್ಳಿ ಪಾಂಡವರು ಪಿಕ್ಚರ್ ಇಂದ ಜನ್ಮ ನೀಡಿದ ಈ ತಾಯಿಯ ನಾ ಹೇಗೆ ತಾನೇ ಮರೆಯಲಿ ಅಂತಿದ್ದೆ.
3: ಒಳ್ಳೆ ಗೀತೆಯನ್ನ ಕೇಳಿದ್ದೀರಾ. ಯಾಕೆ ಇಷ್ಟ ತಮಗೆ ಆ ಗೀತೆ?
4: ನನಗೆ ತಾಯಿ ಅಂದ್ರೆ ತುಂಬಾ ಇದು ಮೇಡಮ್, ತುಂಬಾ ಪ್ರೀತಿ.
3: ಅಮ್ಮ ಅಂದ್ರೆ ವಿಶೇಷ ಅಲ್ಲ?
4: ಹೌದು. ಹಾಗಾಗಿ ಮತ್ತೆ ನಾವು ಹುಟ್ಟಿದ ಭೂಮಿನೂ ಅಷ್ಟೇನೆ, ತಾಯಿ ಹೆತ್ತು ತಾಯಿನೂ ಎರಡೂ ಒಂದೇ ಅಲ್ವಾ ಮೇಡಮ್?
3: ಹೌದು ಹೌದು.
4: ಹಾಗಾಗಿ
3: ಎರಡು ಮಾತ್ರ ಸ್ವರೂಪ.
4: ಹೌದು.
3: ಒಳ್ಳೆಯ ಗೀತೆಯನ್ನ ಆಯ್ಕೆ ಮಾಡಿದ್ದೀರಾ, ಖಂಡಿತ ಪ್ರಸಾರ ಮಾಡ್ತೀವಿ.
4: ಓಕೆ ಮೇಡಮ್,
3: ಧನ್ಯವಾದ.
4: ಥ್ಯಾಂಕ್ ಯು ಮೇಡಮ್.

ವಿಜಯ್ ಭಾಸ್ಕರ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಪಡುವಾರಳ್ಳಿ ಪಾಂಡವರು ಚಿತ್ರದ ಗೀತೆ ಇದು. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಮಸ್ತೆ.
4: ನಮಸ್ತೆ ಮೇಡಮ್.
3: ನಮಸ್ತೆ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
4: ನಾನು ವೆಂಕಟೇಶ್ ಅಂತ, ಆಸನ್ ತಾಲೂಕು ಸೊಪ್ಪನಹಳ್ಳಿಯಿಂದ.
3: ವೆಂಕಟೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಏನ್ ಮಾಡ್ಕೊಂಡಿರೋದು ವೆಂಕಟೇಶ್ ಅವರು?
4: ನಾವು ಕೃಷಿಕರು ಮೇಡಮ್.
3: ಕೃಷಿಕರು, ನಮ್ಮೆಲ್ಲ ಕೃಷಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
4: ಹೌದೌದೌದು, ಎಲ್ಲ ಕೇಳ್ತಾ ಇರ್ತೀವಿ.
3: ಅದರಿಂದ ಅನುಕೂಲಗಳಾಗಿದೆಯಾ ತಮಗೆ?
4: ಕೆಲವೊಂದು ಅಳವಡಿಸ್ಕೊಂಡಿರ್ತೀವಿ. ಕೆಲವು ಅನುಭವ ತುಂಬಾ ಚೆನ್ನಾಗಿರುತ್ತೆ.
3: ಹೌದು, ಬಹಳಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಹಾಗಾಗುತ್ತೆ.
4: 98ರಿಂದ ಕೃಷಿ ದಿಗ್ಗಜರು ಬರೋದು, ಆ ಮಾಲಿಕೆಯಿಂದ ಇಲ್ಲಿವರೆಗೂ ಕೃಷಿ ಕಂಕಣದವರೆಗೂ ಕೇಳ್ತಾ ಇರ್ತೀವಿ.
3: ಬಹಳ ಖುಷಿ ಆಯ್ತು. ಯಾವ ಒಂದು ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
4: ದೂರದ ಬೆಟ್ಟ ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅಂತ ಪ್ರೀತಿನೇ ಆದ್ಯಾವ್ರು, ನಮ್ ಪ್ರೀತಿನೇ ಇದೆಯಲ್ಲ ಮೇಡಮ್,
3: ಪ್ರೀತಿನೇ ಆದ್ಯಾವ್ರ ತಂದ
4: ಆಸ್ತಿ ನಮ್ಮ ಬಾಳ್ವೆಗೆ
3: ಖಂಡಿತ ಪ್ರಸಾರ ಮಾಡ್ತೇವೆ. ತಮ್ಮ ಅಭಿಲಾಷೆ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
4: ಥ್ಯಾಂಕ್ ಯು.

ಬಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಸ್ವರಗಳಲ್ಲಿ ಮೂಡಿಬಂದಿರುವ ದೂರದ ಬೆಟ್ಟ ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸ್ವರಕಲ್ಪನೆ ಇದೆ.

0: ಕಾರ್ಯಕ್ರಮಕ್ಕೆ ಕೊನೆಯ ಕರೆ ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್, ಮೇನಕಾ ನೇತ್ರಾಜಿ ಬೆಳಗಾರರಿಗೆ ಹಾಸನದಿಂದ.
0: ಮೇನಕಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಯಾವ ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
1: ಬ್ರಾಡ್ ಫಿಲಮ್ನಿಂದ ನಾನೇ ನಿನ್ನಂತೆ,
0: ಬ್ರಾಡ್ ಚಿತ್ರದಿಂದ
1: ಮಗಳಿಗೋಸ್ಕರ.
0: ಅದೇ ಅನ್ಕೊಂಡೆ, ಮೇನಕಾ ಅವ್ರು ಯಾವಾಗ್ಲೂ ಹಳೆಯ ಗೀತೆಗಳನ್ನ ಕೇಳ್ತಾರಲ್ಲ, ಏನಿದೆ ವಿಶೇಷವಾಗಿ?
1: ಅರ್ಧ ಗಂಟೆ ಟ್ರೈ ಮಾಡ್ತಾನೆ ಇದ್ದೀನಿ ಮಮ್ಮಿ, ನಾನು ಇವಾಗ ಅವಳಿಗೆ ಕೊಟ್ಟಿದ್ದೆ ಟ್ರೈ ಮಾಡಕ್ಕೆ, ಸಿಕ್ತಲ್ಲ ಇವಾಗ ನಾನ್ ಮಾಡಿದ್ದು ಕೇಳು ನೀನು.
0: ಖಂಡಿತ, ತಮ್ಮ ಅಭಿಲಾಷೆ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಮೂಡಿಬಂತು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಆಕಾಶವಾಣಿ ಹಾಸನ 102.2 FM. ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಸೇವಾ ಮಾಹಿತಿ, 6:15 ಪ್ರಾಯೋಜಿತ ಕಾರ್ಯಕ್ರಮ, ತಿಪಟೂರಿನ ಕೆರೆಗೋಡಿಯ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು. 6:20 ಭಾವಗೀತೆಗಳನ್ನು ಕೇಳಬಹುದು. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ ಮೂಡಿಬರಲಿದೆ. 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧನ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಎಂಡಿ ತುಳಸಿರಾಮ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಪ್ರಸಾರವಾಗುವುದು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು. 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮ. ಇದರಲ್ಲಿ ಬರಹಗಾರ್ತಿ ಹಾಗೂ ವೈದ್ಯರಾದ ಡಾ ಎಚ್ಎಸ್ ಅನುಪಮಾ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳ್ವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಸ್ಕೇಟಿಂಗ್ ತರಬೇತುದಾರರು ಮತ್ತು ಸಾಬ್ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್ ಪ್ರಸಾರವಾಗುವುದು.

ನಾಳೆಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 6:50 ಮತ್ತು ಸಂಜೆ 6:15 ಪ್ರಾಯೋಜಿತ ಕಾರ್ಯಕ್ರಮ, ತಿಪಟೂರಿನ ಕೆರೆಗೋಡಿಯ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು. 7:15 ಪ್ರಾಯೋಜಿತ ಕಾರ್ಯಕ್ರಮ, ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಗೆ ಪ್ರವೇಶ ಕುರಿತ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರನಗರ, ಕಲಬುರಗಿ. 7:20 ಭಾವಗೀತೆಗಳು, 7:45 ಸವಿಗಾನ, 8:30 ಜನತರಂಗ ಕಾರ್ಯಕ್ರಮದಲ್ಲಿ ಸ್ಯಾಕ್ಸೋಫೋನ್ ಕಲಾವಿದರಾದ ತ್ಯಾಗರಾಜ್ ಕೆವಿ ಅವರೊಂದಿಗಿನ ಆತ್ಮೀಯ ಮಾತುಕತೆ, ಇವರೊಂದಿಗೆ ಸುಜಾತ ಎಫ್ ತಳವಾರ್. 9:00 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 10:00 ಗಾದಿಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮ. 10:30 ಹೆಲೋ ಗೆಳೆಯರೆ ಲಿಸನರ್ಸ್ ಚಾಯ್ಸ್ ಫೋನ್ಔಟ್ ಕಾರ್ಯಕ್ರಮ ಮೂಡಿಬರಲಿದೆ. 11:00 ಫುಲ್ವಾರಿ ಗೀತೋಂಕ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. 11:30 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಲಲಿತ್ ಜೇರಾವ್ ಅವರ ಗಾಯನವನ್ನ ಕೇಳಲಿದ್ದೀರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ

ಬಕ್ರೀದ್ ಅಥವಾ ಈದ್ ಉಲ್ ಅಜು ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಇಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಮಧ್ಯಾಹ್ನದ ಪ್ರಸಾರದಲ್ಲಿ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾ ರೂಪಾ ಕೆಜಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಮಹೇಶ್ ಹೆಚ್ಎಂ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಕುರಿತು ಮಾಹಿತಿ. 1:20 ಭಾವಗೀತೆಗಳು, 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ ಮೂಡಿಬರಲಿದೆ. ಆನಂತರ 4 ಗಂಟೆಗೆ ಹೆಲೋ ಫರ್ಮಾಯಿಶ್ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ. ಇನ್ನು ಸಂಜೆಯ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:10 ಸೇವಾ ಮಾಹಿತಿ, 6:20 ಭಾವಗೀತೆಗಳನ್ನು ಕೇಳಬಹುದು. ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ ಮೂಡಿಬರಲಿದೆ. 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಕುರಿತು ಚನ್ನರಾಯಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರಾದ ಕೆ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 8 ಗಂಟೆಗೆ ಯುವವಾಣಿ ಇನ್ಫೋಟೆಕ್. ಈ ಕಾರ್ಯಕ್ರಮದ ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತಾ ಎಂಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಕಾವ್ಯವಾಚನ ಮೂಡಿಬರಲಿದೆ, ವಾಚಕರು ಹೆಚ್ಪಿ ಜಯಲಕ್ಷ್ಮಿ. 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್ ಪ್ರಸಾರವಾಗುವುದು. ಇದಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ.

0: ಮತ್ತೊಂದು ಪ್ರಕಟಣೆ. ಸಕಲೇಶಪುರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ವ್ಯಾಪ್ತಿಯಲ್ಲಿ 9 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 73 ಅಂಗನವಾಡಿ ಸಹಾಯಕಿಯರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಆಸಕ್ತ ಸ್ಥಳೀಯ ಅಭ್ಯರ್ಥಿಗಳು ಕಚೇರಿಯಲ್ಲಿ ಅರ್ಜಿಗಳನ್ನು ಪಡೆದು ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 24/6/2026 ಸಂಜೆ 5:30. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಸಕಲೇಶಪುರ ಇವರನ್ನ ಸಂಪರ್ಕಿಸಬಹುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೆಳಗಡೆ ಮತ್ತೊಂದು ಪ್ರಕಟಣೆ. ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2026 ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನಗಳನ್ನು ಆಹ್ವಾನಿಸುತ್ತಿದೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಎಂಬುದು ಶೌರ್ಯ, ಸಾಮಾಜಿಕ ಸೇವೆ, ಪರಿಸರ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಅಸಾಧಾರಣ ಸಾಧನೆಗಳನ್ನು ಗುರುತಿಸುವ ಪ್ರತಿಷ್ಠಿತ ರಾಷ್ಟೀಯ ಪ್ರಶಸ್ತಿಯಾಗಿದೆ. ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ https://awards.gov.in ಸಲ್ಲಿಸಬಹುದಾಗಿದ್ದು, ಸೂಕ್ತ ಅಭ್ಯರ್ಥಿಗಳನ್ನು ಗುರುತಿಸಿ ನಾಮನಿರ್ದೇಶನಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 31 ಜುಲೈ 2026 ಆಗಿರುತ್ತದೆ. ಆಸಕ್ತರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.

0: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
1: ಆಕಾಶವಾಣಿ ಹಾಸನ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನು ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ

0: ಅರ್ಥವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
1: 9845450395.
2: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಹುಟ್ಟಿದ ಬಟ್ಟೆ ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಚಿತ್ರದುರ್ಗ ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
0: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
1: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
1: ಕೇಳುಗರಿಗೆಲ್ಲ ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ಕೇಳಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಒಂದು ಭಾವಗೀತೆ. ಮೇಲಿ ನೀಲಿ ಆಗಸ, ಕೆಳಗೆ ತಾಯಿ ಭೂಮಿ, ದೇವರಿತ್ತ ಗಾಳಿ ನೀರು, ಹಂಗೆಲ್ಲಿದೆ ಸ್ವಾಮಿ.

0: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
8: ಜಿಆರ್ಟಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
9: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 MHz.
10: ಆಕಾಶವಾಣಿ ಹಾಸನ. ಈಗ ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ ಬಿತ್ತರವಾಗಲಿದೆ.

0: ವಾರ್ತೆ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪ್ರಿಯ ಶ್ರೋತೃಗಳೇ, ನಮ್ಮ ಹಳ್ಳಿನ ಅರ್ಥ ಮಾಡಿಕೊಂಡ್ರೆ ವಿಶ್ವನೇ ಅರಗಿಸ್ಕೊಂಡಂಗೆ ಅಂತ ಹಿಂದಿನವರು ಸುಮ್ಮನೆ ಹೇಳ್ತಾ ಇರಲಿಲ್ಲ. ಅದಕ್ಕೆ ನೋಡಿ, ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ದೇಶಗಳಿಂದ ನಮ್ಮ ಹಳ್ಳಿಗಳನ್ನು ನೋಡೋಕೆ, ಅಧ್ಯಯನ ಮಾಡೋಕೆ ಅಂತಲೇ ವರ್ಷಕ್ಕೆ 50,000 ಮಂದಿ ಬರ್ತಾರಂತೆ. ಅಂಥದ್ದೇನಿದೆ ನಮ್ಮ ಹಳ್ಳಿಲಿ ಅಂದ್ರೆ ಸಂಸ್ಕೃತಿ, ಬಾಂಧವ್ಯ, ಒಗ್ಗಟ್ಟು, ಕುಟುಂಬ ವ್ಯವಸ್ಥೆ, ಇವುಗಳ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ಹೋಗ್ತಾರೆ. ಬದುಕಿದ್ರೆ ಹಿಂಗೆ ಬದುಕಬೇಕು ಅನ್ನೋದನ್ನ ಕಲ್ತ್ಕೊಂಡು ಹೋಗ್ತಾರಂತೆ. ಅದರಲ್ಲೂ ಆಸ್ಟ್ರೇಲಿಯಾ ಯೂನಿವರ್ಸಿಟಿ ಹುಡುಗ ಹುಡುಗಿರ್ಗೆ ಇಂಡಿಯಾ ಹಳ್ಳಿಗಳನ್ನು ನೋಡ್ಕೊಂಡು ಬರೋದು ಕಡ್ಡಾಯ ಮಾಡಿದ್ದಾರೆ. ಜನರ ಜೊತೆ ಹೇಗೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೋದು ಅನ್ನೋದನ್ನ ಈ ಗ್ರಾಮ ಶಾಲೆಯಲ್ಲಿ ಕಲ್ತ್ಕೊಂಡು ಬನ್ನಿ ಅಂತಾರಂತೆ. ಒಂಟಿಯಾಗಿ ಬದುಕಬಹುದು, ಆದರೆ ಕೂಡಿ ಬಾಳೋದನ್ನ ಹೇಳ್ಕೊಡೋದು ನಮ್ಮ ಹಳ್ಳಿಗಳೇ ಅನ್ನೋದು ನಮಗೆಲ್ಲ ಹೆಮ್ಮೆ. ಮೊನ್ನೆ ನಮ್ಮ ಮೈಸೂರು, ಮುಂಡಗೋಡು, ಹೆಚ್ ಡಿ ಕೋಟೆ ಬುಡಕಟ್ಟು ಜನಾಂಗದ ಹಾಡಿಗಳಿಗೆ ವಿದೇಶಿ ವಿದ್ಯಾರ್ಥಿಗಳು ಬಂದು ಬದುಕಿನ ಪಾಠ ಕೇಳಿಕೊಂಡು ಹೋಗಿದ್ದಾರೆ. ಈ ಜಪಾನ್ನವರು ಇದಕ್ಕೆಲ್ಲ ಉಲ್ಟ. ಅಲ್ಲಿ ಯುವಕರ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ. ಎಲ್ಲರೂ ಒಬ್ಬಂಟಿಯಾಗಿ ಹೇಗೆ ಬದುಕ್ತಿದ್ದಾರೆ ಅಂತ ಲಿವಿಂಗ್ ಲ್ಯಾಬ್ಸ್ ಹೆಸರಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ತಂತ್ರಜ್ಞಾನವೇ ಇವರಿಗೆ ಮಕ್ಕಳು. ಅದ್ರ ಜೊತೆಗೆ ಒಂಟೊಂಟಾಗಿ ಬದುಕನ್ನ ನಡೆಸ್ತಾ ಇದ್ದಾರಂತೆ. ನೋಡಿ, ನಾವೆಲ್ಲ ಒಗ್ಗಟ್ಟಾಗಿ ಬದುಕೋದ್ರಲ್ಲಿ ಫೇಮಸ್ ಆದ್ರೆ, ಇವರು ಒಂಟಿಯಾಗಿ ಬದುಕೋದ್ರಲ್ಲಿ ವಿಶ್ವಕ್ಕೆ ಮಾಡೆಲ್ ಆಗ್ತಿದ್ದಾರೆ. ಜೈಲಿನ ಅನುಭವ ಎಲ್ರಿಗೂ ಸಿಗಲ್ಲ. ಘನಘೋರ ತಪ್ಪು ಮಾಡಿ ಶಿಕ್ಷೆ ಆದೋರಿಗೆ ಮಾತ್ರ ಜೈಲಿನ ದರ್ಶನ ಸಾಧ್ಯ. ಆದ್ರೆ ನೀವು ಹೈದರಾಬಾದ್ಗೆ ಬಂದ್ರೆ ಬಿಳಿ ಅಂಗಿ ಹಾಕ್ಸಿ ಜೈಲಿನಲ್ಲಿ ಕೂಡಿಸಿ ಮುದ್ದೆ ಮುರಿಸ್ತಾರೆ. ಇದಕ್ಕೆ ಯಾರನ್ನು ಕೊಲೆ ಮಾಡಬೇಕಿಲ್ಲ. ತಪ್ಪು ಮಾಡದೇ ಇದ್ರೂ, ನಿಮ್ಮ ಮೇಲೆ ಎಫ್ಐಆರ್ ಆಗದೆ ಇದ್ರೂ ಜೈಲು ಹೇಗಿರುತ್ತೆ ಅನ್ನೋ ಫೀಲ್ ಇಲ್ಲಿ ಮಾಡಬಹುದು. ಇದನ್ನೇ ಜೈಲ್ ಟೂರಿಸಂ ಅನ್ನೋದು. ಅಂದ್ರೆ ಒಂದು ದಿನವೋ ಅರ್ಧ ದಿನವೋ ಖುದ್ದು ಜೈಲಿನ ಕಂಬಿಗಳನ್ನು ಎಣಿಸಬರೋದು ಕೂಡ ಆದಾಯದ ಮೂಲವಾಗಿದೆ. ಅದರ ಅನುಭವ ಪಡಿಬಹುದು. ದೇಶದಲ್ಲಿ ಇದೇ ಮೊದಲ ಜೈಲ್ ಟೂರಿಸಂ. ಎಂತ ಹುಚ್ಚಲ್ವಾ ಈ ಫೀಲ್ ದ ಜೈಲ್ ಅನ್ನೋದು. ನಮ್ಮ ಬೆಳಗಾವಿಲಿ ಹಿಂಡಲ್ಗ ಜೈಲು, ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿರೋ ಸೆಂಟ್ರಲ್ ಜೈಲ್ನ ಸುಮ್ಮನೆ ನೋಡ್ಕೊಂಡು ಬರ್ಬೋದು. ಇಲ್ಲಿ ಹಂಗಿಲ್ಲ, ನೀವೇ ಬಿಳಿ ಡ್ರೆಸ್ ಹಾಕೊಂಡು ಜೈಲ್ ಪಾಲಾಗ್ಬೋದು. ಎಂತ ಕಾಲ ಅಲ್ವಾ. ಇದೇ ಕಾಲದಲ್ಲೇ ಕಾಂಬೋಡಿಯಾದ ಸುಣ್ಣಕಲ್ಲಿನ ಗುಹೆಗಳಲ್ಲಿ ವಿಶ್ವದ ಅತಿ ವಿಚಿತ್ರವಾದ ಹಾವೊಂದು ದರ್ಶನ ಕೊಟ್ಟಿದೆ ಅಂತೆ. ಹೆಸರು ವೈಡೂರ್ಯ ಫಿಟ್ ವೈಪರ್ ಅಂತ. ಆಕರ್ಷಕ ನೀಲಿ ಹಸಿರು ಬಣ್ಣದ ಈ ಹಾವನ ನೋಡ್ತಿದ್ದಂತೆ ಮುದ್ದಾಡಬೇಕು ಅನ್ಸ್ಬಿಡುತ್ತಂತೆ. ಹಾಗಂತ ಮುದ್ದಾಡಕ್ಕೋದ್ರೆ ಜೀವ ಹಾರೋಗೋದಂತೂ ಗ್ಯಾರಂಟಿ ಅಂತಾರೆ. ಈ ಮೋಹಕ ಹಾವು ಸುಮಾರು 20-50 ಅಡಿ ತನಕ ಹಾರುತ್ತೆ, ಅದು ಗಾಳಿಲಿ. ಇಂಥ ಸುಂದರ ಬಣ್ಣದ ಹಾವು ವಿಶ್ವದಲ್ಲಿ ಮತ್ತೆಲ್ಲೂ ಕಂಡು ಬಂದಿಲ್ಲಂತೆ. ಹಾಗಾಗಿ ವೈಡೂರ್ಯ ನೋಡೋಕೆ ಡಿಮ್ಯಾಂಡ್ ಬಂದಿದೆ. ಮೊನ್ನೆ ನಮ್ಮ ಲಕ್ಕುಂಡಿ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಉತ್ಖನನ ಮಾಡೋ ವೇಳೆ ದೊಡ್ಡ ಹಾವೊಂದು ಕಾಣಿಸಿದೆ. ಕಾಕತಾಳೀಯ ಅಂದ್ರೆ ಇದಕ್ಕೂ ಮೊದಲು 100 ವರ್ಷದ ಹಿಂದಿನ 3 ಹೆಡೆಯ ನಾಗಶಿಲ್ಪ ಹಾಗೂ ನಾಗಮಣಿ ಹೊತ್ತಿರುವ ವಿಶಿಷ್ಟ ನಾಗಕಲಾಕೃತಿ ಭೂಮಿಯೊಳಗೆ ಸಿಕ್ಕಿತ್ತಂತೆ. ಇದನ್ನ ನೋಡಿದ ಮೇಲೆ ಹಾವುಗಳು ನಿಧಿ ಕಾಯ್ತವೆ ಅನ್ನೋ ಜನರ ನಂಬಿಕೆ ವೈಡೂರ್ಯ ತರನೇ ಲಕ್ಕುಂಡಿಲಿ ಎಲ್ಲೆಲ್ಲಾ ಹಾರಾಡ್ತಾ ಇದೆ. ಹಾವಿನ ವಿಚಾರ ಬಂದಾಗ ನಮ್ಮ ಮಂಕಣ್ಣೋರ ವಿಚಾರ ಹೇಳಿದ್ರೆ ತಪ್ಪಾಗತ್ತೆ. ಕಳೆದ ವಾರ ಗುಜರಾತಿನ ವಘೈ ಪಟ್ಟಣದಲ್ಲಿರೋ ವಿಶ್ವವಿದ್ಯಾಲಯ ಆಡಿಟೋರಿಯಂನಲ್ಲಿ ಜನಗಣತಿ ಹೇಗೆ ಮಾಡಬೇಕು ಅಂತ ಶಿಕ್ಷಕರಿಗೆ ಹೇಳ್ಕೊಡ್ತಾ ಇದ್ರು. ಹೀಗೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಮಂಕಣ್ಣೋರು ಬಾಲ ಅಲ್ಲಾಡಿಸ್ಕೊಂಡು ಗೊರ್ಗೊರ್ ಅಂತ ಒಳಕ್ಕೆ ಬಂದೇ ಬಿಟ್ರು. ಬಂದವರು ಸುಮ್ಮನೆ ಇರೋದಾದ್ರೂ ಹೇಗೆ? ಖಾಲಿ ಇದ್ದ ಚೇರಿನ ಮೇಲೆ ಕುಂತು ಬರೀ ಇವರು ಜನರ ಗಣತಿ ಮಾಡ್ತಾರೋ, ಗಣತಿಲಿ ನಮ್ಮನ್ನು ಸೇರಿಸ್ತಾರೋ ಅಂತ ನೋಡ್ತಾ ಇತ್ತು ಅಂತ ಕಾಣ್ತದೆ. ಎಲ್ಲರೂ ತರಬೇತಿ ಒಳಗಿದ್ರು. ಸೀಟಿನ ಮೇಲಿದ್ದ ಹನುಮಂತಣ್ಣವರು ಪಕ್ಕದಲ್ಲಿ ಮೇಡಮ್ ಇಟ್ಕೊಂಡಿದ್ದ ಫೈಲನ್ನು ಎತ್ಕೊಂಡು ಕೈಯನ್ನು ಮೇಲಕ್ಕೆತ್ತಿ ನಮ್ಮನ್ನು ಬಿಡಬೇಡ್ರಿ ಸ್ವಾಮಿ ಅನ್ನೋ ರೀತಿ ಎದ್ದೆದ್ದು ನಿಂತ್ಕೊಳ್ತಾ ಇತ್ತು. ಯಾರು ಏನ್ ಮಾಡಿದ್ರು ಕೋತಿ ಮಾತ್ರ ತನ್ನ ಕೆಲಸ ತಾನು ಮಾಡ್ತಾನೇ ಇತ್ತು. ಸಡನ್ ಆಗಿ ಎಲ್ಲರೂ ಹೇಳದೆ ಕೇಳದೆ ಸಭಾಂಗಣದಿಂದ ಲೈನ್ ಆಗಿ ಹೊರಟ್ರು. ಎಲ್ಲರೂ ಜಾಗ ಖಾಲಿ ಮಾಡಿದ್ಮೇಲೆ ನಂಗೇನು ಕೆಲಸ ಅಂತ ಎದುರುಗಿದ್ದ ದಟ್ಟ ಕಾಡೊಳಗೆ ಮಂಕಣ್ಣೂರು ಕಾಣೆ ಆದ್ರಂತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಹಾಸನ 102.2 FM.
2: ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ SRS ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2ನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ SRS ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್ 2, ಹಾಸನ ಮೈಸೂರು ರಸ್ತೆ KIADB ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9448303389.
3: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
4: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ OPD ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ OPD ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
3: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಜರಾಲಜಿ ಸೆಂಟರ್, SJP ರಸ್ತೆ, KR ಪುರಂ, ಹಾಸನ.
1: ಆಕಾಶವಾಣಿ ಹಾಸನ, ಈಗ ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
5: ಕೇಳಿ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
6: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
5: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.
8: ದುಡಿಮೆಯ ದೇವರು, ದುಡಿಮೆ ತವರೂರು.
9: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ, ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
8: ಕಾಯಕ ಕೈಲಾಸ, ಅನುದಿನ ಉಲ್ಲಾಸ, ಈ ಶ್ರಮ ಸಾಹಸ, ನಾಳೆಗೆ ಸಂತಸ.
10: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
11: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
12: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
13: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷದ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ದ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಯಾವುದೇ ಸಭೆಯನ್ನು ಕರೆಯಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪರವಾಗಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆ ವಿಸ್ತೃತ ಚರ್ಚೆ ನಡೆಸಲಾಗಿದ್ದು ವಿವಿಧ ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತ ಎಲ್ಲಾ ಊಹಾಪೋಹಗಳಿಗೆ ನಾಳೆ ತೆರೆ ಎಳೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಯಾವ ನಿರ್ದೇಶನ ನೀಡಲಾಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ವರಿಷ್ಠರು ನೀಡುವ ಜವಾಬ್ದಾರಿಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ದ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಚಿವ ಮಧು ಬಂಗಾರಪ್ಪ, ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ನನಗೆ ತಿಳಿದಿಲ್ಲ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಭಯ ನಾಯಕರು ಸರ್ಕಾರ, ಪಕ್ಷ ಹಾಗೂ ರಾಜ್ಯಕ್ಕೆ ಎರಡೂ ಕಣ್ಣುಗಳಿದ್ದಂತೆ ಎಂದು ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ದರಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ದರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಯಾರೂ ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲ ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವಂತಹ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಇಸ್ರೇಲ್ ಸಿದ್ದವಾಗಿದೆ ಎಂದು ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಟ್ಮ್ಯಾನ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟೀಯ ಕೃತಕ ಬುದ್ದಿಮತ್ತೆ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಇಸ್ರೇಲ್ ಒಂದು ಕಾಲದಲ್ಲಿ ತೀವ್ರ ಜಲಕ್ಷಾಮ ಎದುರಿಸುತ್ತಿತ್ತು. ನಿರಂತರ ತಾಂತ್ರಿಕ ನಾವೀನ್ಯತೆ, ಸರ್ಕಾರದ ದಿಟ್ಟ ನೀತಿಗಳಿಂದ ಆ ದೊಡ್ಡ ಸವಾಲನ್ನು ಅವಕಾಶವಾಗಿ ಬದಲಾಯಿಸಿದೆವು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಯಾವುದೇ ಒಂದು ನಾವೀನ್ಯತ ಪರಿಸರ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಎಲ್ಲಾ ವಲಯಗಳ ಪರಸ್ಪರ ಸಹಕಾರ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕುಡಿಯುವ ನೀರು ಪೂರೈಕೆ ಹಾಗೂ ನಿರ್ವಹಣೆಯಂತಹ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚೀತಾಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು 4 ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ಅವರೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಸಚಿವರು, ಈ ಚೀತಾಗಳಿಗಾಗಿ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಪ್ರತ್ಯೇಕವಾಗಿ ಸಿದ್ದಪಡಿಸಿರುವ ಆವರಣದಲ್ಲಿ ಬಿಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಚೀತಾಗಳನ್ನು ಬನ್ನೇರುಘಟ್ಟ ಪರಿಸರ ವಾತಾವರಣ ಹವಾಮಾನಕ್ಕೆ ಹೊಂದಿಕೊಳ್ಳಲು ಪ್ರತ್ಯೇಕವಾಗಿ ಇಡಲಾಗಿತ್ತು. ಪ್ರಸ್ತುತ ಇವುಗಳು ಸಂಪೂರ್ಣ ಆರೋಗ್ಯವಾಗಿದ್ದು 1 ಪ್ರವಾಸಿಗರಿಗೆ ನೋಡಲು ಅವಕಾಶ ಕಲ್ಪಿಸುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ಅತ್ಯುತ್ತಮ ಸಾಧನೆಗಳಾಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
3: ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ.
0: ಆಕಾಶವಾಣಿಗೆ ಈಗ 90 ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವೆಂಟ್ ಟನಲ್ ಕೆಳ ಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಬಳಿ ಇರುವ ವೆಂಟ್ ಟನಲ್ ಜಂಕ್ಷನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವ ನಿಟ್ಟನಲ್ಲಿ ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. 19 ರೂಪಾಯಿ ವೆಚ್ಚದಲ್ಲಿ 300 ಉದ್ದದ ಕೆಳ ಸೇತುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು 70% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ವಿಜಯ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಲೇಬೇಕು ಎಂದು ಕನ್ನಡಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣ ತಂಬಾಕು ಮುಕ್ತ ಜಿಲ್ಲೆಯನ್ನಾಗಿಸಿ ಯುವ ಪೀಳಿಗೆಯನ್ನು ತಂಬಾಕು ವ್ಯಸನದಿಂದ ದೂರ ಇಡುವ ನಿಟ್ಟನಲ್ಲಿ 6 ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಡಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರಸಕ್ತ ಸಾಲಿನ ಮೊದಲನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 10 ಹಳ್ಳಿಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ಧ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4 ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಇದು ಆಕಾಶವಾಣಿ ಹಾಸನ 102.2 FM.
5: ಆಕಾಶವಾಣಿ ಹಾಸನ.
6: ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ.
7: ಕೃಷಿ ತರಂಗ
8: ನೇರ ಫೋನ್ ಇನ್ ಕಾರ್ಯಕ್ರಮ.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧನ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಎಂಡಿ ತುಳಸಿರಾಮ್ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನ ಕೇಳ್ತಾ ಇದ್ರಿ. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಎಂಡಿ ತುಳಸಿರಾಮ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳೋಣ.
1: ಕಾಫಿ ಯಾವ ತಳಿ ಹಾಕೊಂಡಿದ್ರಿ
2: ಸರ್? ಕಾಫಿನ ನಾನು ಅರೇಬಿಕಾದಲ್ಲಿ ಒಂದು ಕಾವೇರಿ ಚಂದ್ರಗಿರಿ ಅಂತ ಇದೆ, ನಾನು ಚಂದ್ರಗಿರಿ ಚೂಸ್ ಮಾಡಿದ್ದೀನಿ. ಇವಾಗ ಬಿಡಿ ರೋಬೋಸ್ಟಾಗೂ ತುಂಬಾ ವ್ಯಾಲ್ಯೂ ಇದೆ. ತುಂಬಾ ಜಾಸ್ತಿ ಈಗ ಅದಕ್ಕಿಂತ ಒಂದು 100-200 ರೂಪಾಯಿ ಅರೇಬಿಕಾಗಿಂತ ಮುಂದೆ ಹೋಗಿದೆ ರೋಬೋಸ್ಟ್ ಅದು ರೇಟ್. ಅವಾಗ ಸರ್ ಅದಕ್ಕೂ ಇದಕ್ಕೂ 1,000-2,000 ಡಿಫ್ರೆನ್ಸ್ ಇರ್ತಾ ಇತ್ತು. ಇವಾಗ ಆ ಡಿಫ್ರೆನ್ಸ್ ಇಲ್ಲ, ಯಾವ ವ್ಯತ್ಯಾಸನು ಇಲ್ಲ. ಅದಕ್ಕೆ ಈಗ ನಾನೇನ್ ಮಾಡಿದೀನಿ, ಅರೇಬಿಕಾನೇ ಚಂದ್ರಗಿರಿ ಹಾಕಿದ್ದೀನಿ.
1: ಚಂದ್ರಗಿರಿ ಹಾಕಿದಿರಿ. ಹಾಕಿ ಎಷ್ಟು ವರ್ಷ ಆಯ್ತು ಕಾಫಿ ಹಾಕಿ?
2: ಸರ್ ನಾನು ಕಾಫಿ ಹಾಕಿ ಸುಮಾರು 7 ವರ್ಷ.
1: 7 ವರ್ಷ ಆಯ್ತು. 2 ವರ್ಷದಿಂದಲೇ ಫಸಲು ಪ್ರಾರಂಭ ಆಯ್ತು.
2: ಅಂದ್ರೆ 2ನೇ ವರ್ಷದಲ್ಲಿದ್ದೆಲ್ಲ
1: ಪ್ರಾರಂಭ ಆಯ್ತು, ಈಗ 5 ವರ್ಷದಿಂದ ಫಸಲು ಪಡ್ಕೊಳ್ತಾ ಇದ್ದೀನಿ.
2: ಕಂಟಿನ್ಯೂ ಆಗಿ ಫಸಲು ಪಡಿತಾ ಇದ್ದೀನಿ.
1: ಕಳೆದ ಸಾರಿ ಎಷ್ಟಾಯ್ತು?
2: ಕಳೆದ ಸಾರಿ ಸರ್ 100 ಚೀಲ ನಾನು, ಯಾಕೆಂದ್ರೆ ನಾನು ಸೈನಲ್ಲಿ ಇದ್ದಿದ್ದರಿಂದ ನನಗೆ ಲೇಬರ್ ಪ್ರಾಬ್ಲಮ್

0: ಇರೋದ್ರಿಂದ ಹಣ್ಣುಗಳನ್ನೇ ಕುಯಿಸಿ ಅದನ್ನ ಪಲ್ಪರ್ ಅಂತ ಮಾಡ್ತಾರಲ್ಲ, ಪಲ್ಪರ್ ಮಾಡ್ಸಕ್ ನನಗೆ ಸಮಯ ಸಿಗ್ಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ಸೀದಾ ಅದನ್ನ ಚೆರಿನೇ ಮಾಡ, ಚೆರಿ ಅಂದ್ರೆ ಕುಯಿಸ್ಬಿಟ್ಟು ಒಣಗಿಸೋದು, ಅದನ್ನೇ ಮಾಡಕ್ ಶುರು ಹೋದ 100 ಚೀಲ ಕಾಫಿ ಆಗಿತ್ತು.
1: ಪಲ್ಪರ್ ಮಾಡಿಸ್ಲಿಕ್ಕೆ ನಿಮ್ಗೆ ಅನುಕೂಲ ಇದೆಯಾ?
0: ಇಲ್ಲ ಸರ್, ಈ ಕಡೆ ಯಾರು ಕಾಫಿ ಬೆಳೆದೇ ಇರೋದ್ರಿಂದ ನಮ್ಮ ದುದ್ದ ಹೋಬಳಿಯಲ್ಲಿ, ನಾನೇನ್ ಮಾಡ್ತಾ ಇದ್ದೀನಿ ಅದನ್ನ ಈ ಆಲೂರಿಂದ ಆಚೆ ಪಾಳ್ಲೆ ಇದೆಯಲ್ಲ, ಪಾಳ್ಳೆ ಅದರ ಹತ್ರ ಯದ್ದುರ್ಗ ಕ್ರಾಸ್ ಅಲ್ಲಿ ಒಂದು
1: ಪಲ್ಪರ್
0: ಮಿಷನ್ ಇದೆ,
1: ಅಲ್ಲಿಗೆ ತಗೊಂಡೋಗಿ ಪಲ್ಪರ್ ಮಾಡ್ಸ್ಕೊಂಡು.
0: ಹೌದು, ಅಲ್ಲಿಗೆ ತಗೊಂಡೋಗಿ ಪಲ್ಪರ್ ಮಾಡ್ಸ್ಕೊಂಡು ಮತ್ತೆ ಬೀಜ ತಂದು ಇಲ್ಲೇ ಒಣ ಹಾಕಿ ಅದನ್ನ ಸ್ಟಾಕ್ ಮಾಡ್ತೀವಿ.
1: ಕಾಫಿಗೆ ಏನೇನು ಕೆಲಸ ಮಾಡ್ತೀರಾ? ಯಾಕೆ ಅಂತ ಅಂತಂದ್ರೆ 3 ಎಕರೆನಲ್ಲಿ 100 ಚೀಲ ಬೆಳೆಯುವಂಥದ್ದು ಅಂತಂದ್ರೆ ಒಳ್ಳೆ ಇಳುವರಿ ಅಂತ ಹೇಳಿ ಅನ್ಬೋದು.
0: ಹೌದು.
1: ಏನೇನು ಕೆಲಸ ಮಾಡ್ತೀರಾ, ಏನು ಕೆಲಸ ಮಾಡಿದರೆ ಕಾಫಿ ಇಳುವರಿ ಚೆನ್ನಾಗಿ ಬರುತ್ತೆ?
0: ಸರ್, ನಾನು ಆಕ್ಚುಲಿ ತುಂಬಾ ಮನೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ನನಗೆ ಇಲ್ಲ, ನನಗೆ ಯಾಕಂದ್ರೆ ನಾವು ಯಾವುದೇ ದನಗಳನ್ನ
1: ಯಾಕಂದ್ರೆ
0: ಸನಕಾರ ಆಗಿಲ್ಲ. ಅದು ಯಾವುದಕ್ಕೂ ಒಳ್ಳೇದು ಅಂದ್ರೆ ಕೊಟ್ಟಿಗೆ ಗೊಬ್ಬರನೇ ತುಂಬಾ ಒಳ್ಳೇದು, ನಾವು ಕಂಪೇರ್ ಟು ಎಲ್ಲ ಗೊಬ್ಬರಕ್ಕೂ ಹೋಲಿಸ್ಕೊಂಡ್ರೆ ಇಟ್ ಈಸ್ ದ ಬೆಸ್ಟ್. ಈಗೇನಾಗಿದೆ ಅಂದ್ರೆ ನನ್ನ ಹತ್ರ ಇಲ್ಲದಕ್ಕೆ ನಾವು ಪರ್ಯಾಪ್ತ ವ್ಯವಸ್ಥೆ ಅಂದ್ರೆ ಮಾಡಬೇಕು ಅಂದ್ರೆ ಈಗ ವಿಜಯ್ ಗ್ರಾಮೀಣ್ ಅಂತ ಬರುತ್ತೆ, ಎವರ್ ಗ್ರೀನ್ ಅಂತ ಬರುತ್ತೆ, ಈ ಸಾವಯವ ಗೊಬ್ಬರ ಅಂತ ಕೊಡ್ತಾರೆ, ಅವುಗಳನ್ನ ಬಳಸ್ತಾ ಇದ್ದೀನಿ. ಸಾವಯವ ಗೊಬ್ಬರಗಳು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಮೇಲ್ಗಡೆ ಟಾನಿಕ್ಗಳಂತ ಬರುತ್ತೆ, ಕಾಯಿಗಳಿಗೆ ಟಾನಿಕ್ಗಳು ಬಳಸೋದು. ಮತ್ತೆ ಮುಖ್ಯವಾಗಿ ನಾವು ಸುಣ್ಣ ಮತ್ತೆ ಮೈಲ್ ತುತ್ತು, ಇದು ಕಾಫಿಗೆ ನಿಮ್ಗೆ ಬಹುಮುಖ್ಯ, ಕಾಫಿ ಮತ್ತೆ ಮೆಣಸಿಗೆ. ಇದು ನಾವು ವರ್ಷದಲ್ಲಿ 2-3 ಸಲ ಹೊಡಿಲೇಬೇಕು. ಅದ್ರ ಜೊತೆಗೆ ಗ್ರೋ ಅಪ್ ಆಗಕ್ಕೆ ಅಂತ ಅದು ಇದು ಟಾನಿಕ್ಗಳು, ಮೆನೂರ್ ಗೊಬ್ಬರಗಳು ಬರ್ತಾ ಇದ್ವಿ, ಅವನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಈ ರಾಕ್ ಅಂತ ಬರುತ್ತೆ, ಮತ್ತೆ ಪೊಟಾಶ್ ಅವೆಲ್ಲ ಮತ್ತೆ ವರ್ಷದ 3 ಸಲ ಕೊಟ್ಟಾಗ ಎಲ್ಲ ವಿವಿಧವಾದ ಗೊಬ್ಬರಗಳು ಕೊಡ್ತಾ ಇದ್ದೀನಿ ನಾನು. ಒಂದೇ ತರದ ಗೊಬ್ಬರ ಕೊಡ್ತಾ ಇಲ್ಲ, ಬೇರೆ ಬೇರೆ ಗೊಬ್ಬರ, ಯಾಕಂದ್ರೆ ಯಾವ್ದ್ರಲ್ಲಿ ಯಾವ ತರ ಅಂಶ ಅದಕ್ಕೆ ಬೇಕಾಗಿರೋತೋ ನನಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲಾ ರೀತಿ ಯೂರಿಯಾದಿಂದ ಹಿಡಿದು ಪೊಟಾಶ್ ಇಂದ ಹಿಡಿದು ರಾಕ್ ಅಲ್ಲಿ ರಾಕ್ ಸಲ್ಫೇಟ್ ಇರುತ್ತೆ, ಮತ್ತೆ ಅಮೋನಿಯಾ ಬೇಕು ಅಂದ್ರೆ ನಿಮ್ಗೆ ಯೂರಿಯಾದಲ್ಲಿ ಇರುತ್ತೆ, ಇವೆಲ್ಲ ಸೇರಿಸಿ ಕೊಡೋದ್ರಿಂದ ಮಿಶ್ರ ಗೊಬ್ಬರ ಕೊಟ್ಟರು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಅದೇ ರೀತಿ ಮಾಡ್ತಾ
1: ಇದ್ದೀನಿ. ಕಾಫಿಗೆ ಇದಷ್ಟೇ ಅಲ್ಲದೆ ಇನ್ನೂ ಬೇರೆ ಬೇರೆ ಕೆಲಸಗಳು ಇರುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಮರ್ಗಪಾತನ್ನ ಪ್ರತಿ ವರ್ಷನೂ ಕೂಡ ಮಾಡಿಸಬೇಕಾಗುತ್ತೆ, ಆಮೇಲೆ ಅದರದ್ದು ಕಳೆಯನ್ನ ಅವಾಗವಾಗ ತೆಗೆಸ್ತಾ ಇರಬೇಕಾಗುತ್ತೆ. ಹಿಂಗೆ ಬೇರೆ ಬೇರೆ ಬೇರೆ ಬೇರೆ ತರದ ಕೆಲಸಗಳು ಇದ್ದೇ ಇರುತ್ತೆ. ನೀವಾಗ್ಲೇ ಹೇಳದಂಗೆ ಕಸಿ ಮಾಡಿಸಬೇಕಾಗುತ್ತೆ. ಇದಕ್ಕೆಲ್ಲ ಜನ ನಿಮಗೆ ಸಫಿಶಿಯಂಟ್ ಆಗಿ ಸಿಗ್ತಾರಾ? ಯಾವ್ಯಾವಾಗ ಈ ಕೆಲಸಗಳನ್ನ ಮಾಡ್ತೀರಾ?
0: ಇಲ್ಲ ಸರ್, ಈಗ ಸಫಿಶಿಯಂಟ್ ಆಗಿ ನನಗೆ ಯಾವ ಕಡೆ ಸಕಲೇಶ್ವರದ ಕಡೆ ಜನರಿಗೆ ಎಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇದೆಯೋ ಅಷ್ಟು ನಾಲೆಡ್ಜ್ ನಮ್ಮ ಕಡೆ ಜನಕ್ಕಿಲ್ಲ. ಪ್ರತಿಯೊಂದನ್ನು ನಾನು ಅಲ್ಲೋಗಿ ನೋಡಿ ಅವ್ರ ಹತ್ರ ಹೇಳಿಸ್ಕೊಬಂದು ಮತ್ತೆ ಇಲ್ಲಿ ನನ್ನ ಜನ ಯಾರು ಬರ್ತಾರೆ ಲೇಬರ್ಗಳು, ಅವ್ರಿಗೆ ನಾನು ಹೇಳ್ಕೊಡ್ಬೇಕಾಗುತ್ತೆ ಈ ತರ ಮಾಡಿ ಈ ತರ ಮಾಡಿ. ಏನೋ ಕಮ್ಗುಡಿ ಅಂತ ಬರುತ್ತೆ, ಚಿಗುರು ಬರುತ್ತೆ, ಅದರಲ್ಲಿ ಅದು ವರ್ಷಕ್ಕೆ 3-4 ಸಲ ತಗಿಸ್ಲೇಬೇಕು. ಮತ್ತೆ ಸೋತ್ರಕ್ಕೆ ಅಂತ ಇರುತ್ತೆ, ಸೋತ್ರಕ್ಕೆ ಕರೆಕ್ಟ್ ಆಗಿ ಪ್ಲಮಿಂಗ್ ಮಾಡ್ಲೇಬೇಕು, ವೇಸ್ಟ್ ಆಗುತ್ತೆ ಅದು. ಸುಮ್ನೆ ಅದಕ್ಕೆ ಎಷ್ಟು ಜೀವ ಕೊಡ್ಬೇಕು ಅಷ್ಟು ಕೊಡಕ್ಕಾಗಲ್ಲ, ಮತ್ತೆ ಕಾಯಿಗಳು ದಪ್ಪ ಆಗಲ್ಲ. ಲೇಬರ್ಗಳಿಗೆ ಗೊತ್ತಿಲ್ಲ, ಬಟ್ ನಾನು ಅಲ್ಲಿಂದ ಕಲ್ತ್ಕೊಬಂದು ಹೇಳಿಸಿ ಇವ್ರಿಗೆ ಸ್ವಲ್ಪ ಮಾಡಿಸ್ತಾ ಇದ್ದೀನಿ. ಈಗ ರಿಟೈರ್ಡ್ ಆಗಿದೆ ನಂದು, ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಹೊತ್ತು ನಾನು ಅದ ಕಡೆಗೆ ಇಂಟ್ರೆಸ್ಟ್ ತೋರಿಸಿದ್ರೆ ಅಲ್ಲಿಂದ ನಾನೆಲ್ಲ ಕಲ್ತು ಇಲ್ಲಿ ಲೇಬರ್ಗೆ ಒಂದ್ಸಲ ಹೇಳ್ಕೊಟ್ರೆ ಆಮೇಲೆ ಇವರು ಶುರು ಮಾಡ್ತಾರೆ. ನನಗೂ ಬಹಳ ಇಷ್ಟ ಇದೆ. ನಮ್ಮ ದುದ್ದೋಬಳಿಲಿ ಎಲ್ಲ ಹೇಳ್ತಾರೆ, ಮೊದಲೆಲ್ಲ ಬರ್ಗಾಡು ಬರ್ಗಾಡು ಅನ್ನೋರು, ಇಲ್ಲಿವರೆಗೂ ನಾವು ಬೋರ್ವೆಲ್ಗಳ ವ್ಯವಸ್ಥೆ ಇರಲಿಲ್ಲ, ಅಲ್ಲಿವರೆಗೂ ನಮ್ಮ ಹೋಬಳಿನ ಬರ್ಗಾಡು ಮೂಡ್ ಸೀಮೆ ಬರ್ಗಾಡು ಏನು ಬೆಳೆಯಕ್ಕಾಗಲ್ಲ ಅನ್ನೋರು,
1: ಬಯಲ್ಸೀಮೆ
0: ಅಂತ ಹೇಳೋರು. ಯಾಕೆಂದ್ರೆ ಅದನ್ನು ಮಲ್ನಾಡು ಅನ್ನೋರು, ಇದನ್ನ ಬಯಲ್ಸೀಮೆ ಅನ್ನೋರು. ಈಗ ನನಗೆ ಏನನ್ಸ್ತದೆ ಅಂದ್ರೆ, ಈಗ ನಾವು ಅವ್ರಿಗಿಂತ ಜಾಸ್ತಿ ಅಂದ್ರೆ ಮಲ್ನಾಡು ಅವ್ರಿಗಿಂತ ಜಾಸ್ತಿ ಇಲ್ಲಿ ಕ್ರಾಪ್ ತೆಗೆದು ತೋರಿಸಬಹುದು, ನಾವು ಇದನ್ನು ಮಲ್ನಾಡು ಮಾಡಬಹುದು. ಎಲ್ಲಿವರೆಗೂ ಮರ ಹಾಕೋದಿಲ್ವೋ ಅಲ್ಲಿವರೆಗೂ ಮಲ್ನಾಡು ಆಗಲ್ಲ. ಮರ ಇದ್ರೆ ಮಾತ್ರ ಮಲ್ನಾಡು, ಮಲ್ನಾಡು ಮರ ಇದ್ರೆ ಮಾತ್ರ ಮಳೆ ಆಗೋದು. ಈಗ ನಾವೆಲ್ಲ ಮರ ಎಲ್ಲರೂ ನಂತರನೆ ನಾನೇನ್ ಮಾಡಿದ್ದೀನಿ ಅದನ್ನ ಎಲ್ಲ ನಮ್ಮ ರೈತರು ಮಾಡಿದ್ರು ಕೂಡ ನಾವು ಅವ್ರಿಗೇನು ಕಡಿಮೆ ಇಲ್ಲ ಆ ಕಡೆ ಸೈಡ್ ಅವ್ರಿಗೆ ಅನ್ನೋದ ತೋರಿಸ್ಕೊಡ್ಬೋದು ಅನ್ನೋದು ನನ್ನ ಆಸೆ ಇದೆ.
1: ನೀರಾವರಿ ಸೌಲಭ್ಯ ಹೇಗೆ ಮಾಡ್ಕೊಂಡಿದ್ದೀರಿ?
0: ನೀರಾವರಿ ಸೌಲಭ್ಯ ನನ್ನ ಹನಿ ನೀರಾವರಿ, ಯಾಕಂದ್ರೆ ಮೇನ್ ಉದ್ದೇಶ ಬಂದು ನೀರು ವೇಸ್ಟ್ ಮಾಡಬಾರ್ದು, ನೀರು ಬಹುಮುಖ್ಯ. ನೀರು ವೇಸ್ಟ್ ಮಾಡಬಾರ್ದು ಅಂತಾನೆ ನಾನು ಆಕ್ಚುಲಿ ಪ್ರತಿಯೊಂದು ಗಿಡಕ್ಕೂ ನಾನು ಡ್ರಿಪ್ ಮಾಡಿಸಿದ್ದೀನಿ. ಪ್ರತಿಯೊಂದು ಗಿಡಕ್ಕೆ ಡ್ರಿಪ್ ಇಂದ್ರ ದಿನಕ್ಕೆ 7-8 ಲೀಟರ್ ಒಂದು ಗಿಡಕ್ಕೆ ನಾನು ನೀರು ಕೊಟ್ಟರೆ, ಬೇಸಿಗೆ ಕಾಲದಲ್ಲಿ ಹೇಳ್ತಾ ಇದ್ದೀನಿ, ಕೊಟ್ಟರೆ ನನಗೆ ಇಡೀ 2 ಎಕರೆ ಜಮೀನನ್ನು ನಾನು ಒಂದೇ ದಿವಸದಲ್ಲಿ ನೆನೆಸಬಹುದು. ಅದೇ ನೀವು ಆಯಿ ನೀರು ಅಂತ ಆಸ್ತಾರೆ, ತುಂಬಾ ವೇಸ್ಟ್ ರೈತರು ಮಾಡ್ತಾರ ತಪ್ಪು. ನಾನು ತುಂಬಾ ಜನಕ್ಕೆ ಇದನ್ನ ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ರೈತರು ಹನಿ ನೀರಾವರಿಗೆ ನೀವು ಪ್ರಾಮುಖ್ಯತೆ ಕೊಡಿ, ಆಯಿ ನೀರಿಗೆ ಪ್ರಾಮುಖ್ಯತೆ ಕೊಡ್ಲೇಬೇಡಿ. ನೀವು ಎಷ್ಟು ಆಯಿ ನೀರು ಹಾಯಿಸ್ತಿರೋ ಅಷ್ಟು ನಿಮ್ಗೆ ಬೋರ್ವೆಲ್ ಇಂದ ನೀರು ವೇಸ್ಟು, ನಿಮಗೂ ಕೆಲಸ. ಯಾಕಂದ್ರೆ 24 ಗಂಟೆ ಮನುಷ್ಯ ಒಬ್ಬ ನಿಂತ್ಕೊಳ್ಳೇಬೇಕು, ಎಲ್ಲಿವರೆಗೂ ಕರೆಂಟ್ ಇರುತ್ತೆ ಪಂಪ್ ಸೆಟ್ ಅಲ್ಲಿ, ಅಲ್ಲಿವರೆಗೂ ನೀರು ಬಿಡಬೇಕು ಅಂದ್ರೆ ಆ ಮನುಷ್ಯ ಗುದ್ಲಿ ಇಟ್ಕೊಂಡು ನಿಂತ್ಕೊಳ್ಳೇಬೇಕು, ಅದು ತಪ್ಪು. ಅದು ಆಕ್ಚುಲಿ ನಾವು ಏನೇ ಬೆಳೆ ಮಾಡಿದ್ರು ಕೂಡ ಅದು ಡ್ರಿಪ್ ಮೂಲಕನೇ ಕೊಡಬೇಕು, ಮತ್ತೆ ಟ್ರಿಪ್ ಮೂಲಕನೇ ನಾವು ಜಾಸ್ತಿ ಬೆಳೆ ಅಂತೇನೋ ಪರ್ಮನೆಂಟ್ ಬೆಳೆ. ಈಗ ರಾಗಿ ಗೋಧಿ ಇದಕ್ಕೆಲ್ಲ ಮಾಡಕ್ಕಾಗಲ್ಲ.
1: ಏನು ತೋಟಗಾರಿಕೆ ಬೆಳೆಗಳು,
0: ತೋಟಗಾರಿಕೆ ಬೆಳೆ ಏನಿದೆ ಅದಕ್ಕೆ ದಯವಿಟ್ಟು ನೀರು ಹಾಯಿಸ್ಬಿಡಿ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ 50 ಅಡಿಕೆ ಮರ ಐತೆ 10 ಕುಂಟೆಲಿ ಅಂದ್ರೆ ಇಡೀ 10 ಕುಂಟೆಗೆ ಒಂದೇ ಸಲ ನೀರು ಕಟ್ಟು ಬಿಡ್ತಾರೆ.

0: ತುಂಬಾ ತಪ್ಪು ಸರ್ ಅದು. ಅದರಿಂದ ಕಳೆನೂ ಬೆಳೆಯುತ್ತೆ ನಿಮ್ ಜಮೀನಲ್ಲಿ, ಅದರಿಂದ ನೀರು ವೇಸ್ಟ್ ಆಗುತ್ತೆ, ನಿಮ್ ಕರೆಂಟು ವೇಸ್ಟ್ ಆಗುತ್ತೆ. ಈಗ ಕರ್ನಾಟಕ ಸರ್ಕಾರದಿಂದ ಕರೆಂಟ್ಗೆ ದುಡ್ಡಿಲ್ಲ ಅಂದ್ರೆ ನಾವು ಯಾವ್ದೋ ಜಮೀನಿಗೆ ಕರೆಂಟ್ ಬೋರ್ವೆಲ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಯಾವ್ದೇ ರೀತಿ ಚಾರ್ಜ್ ಗಳಾಗ್ತಾ ಇಲ್ಲ. ಅದೇ ನೀವು ಬೇರೆ ಸ್ಟೇಟ್ಗಳಾದ ರಾಜ್ಯಗಳಲ್ಲಾದ್ರೆ ಸರ್, ಒಬ್ಬ ರೈತನಿಗೆ ತಿಂಗಳಿಗೆ 10,000 ಕರೆಂಟ್ ಚಾರ್ಜ್ ಬರುತ್ತೆ ರಾಜಸ್ಥಾನದಲ್ಲಿ, ಯುಪಿ ರಾಜಸ್ಥಾನದಲ್ಲಿ ಎಲ್ಲಾ ಮೀಟರ್ ಅಳವಡಿಸೋರೆ 10,000 ಅವ್ನ ರಾಗಿನಾರು ಬೆಳೀಲಿ ಗೋಧಿನಾರು ಬೆಳೀಲಿ ಅವ್ನ್ ನೀರ್ ಹಾಯಿಸ್ತಾ ಜಮೀನಿಗೆ ಅಂದ್ರೆ 10,000 ಕರೆಂಟ್ ಚಾರ್ಜ್ ಕೊಡ್ತಾರೆ. ಬಟ್ ನಮ್ ಕಡೆ ಸರ್ ವಿತೌಟ್ ಎನಿ ಚಾರ್ಜಸ್ ಆಫ್ ಎಲೆಕ್ಟ್ರಿಸಿಟಿ ತುಂಬಾ ಅನುಕೂಲ ಆಗಿದೆ. ಇದರಿಂದ ನಮ್ ರೈತರು ಬಹಳ ಮುಂದೆ ಬರಕ್ ಸಾಧ್ಯ ಆಗಿದೆ. ಅದೇ ನೀವು 10,000 ಕಟ್ಬೇಕು ಅಂದ್ರೆ ಯಾವ ರೈತನು ರೈತರ ಕೆಲಸ ಮಾಡಕ್ಕೆ ಹೋಗೋದಿಲ್ಲ,
1: ಆಗಲ್ಲ, ಕಟ್ಟಕ್ಕಾಗಲ್ಲ.
0: ಅದಕ್ಕೆ ಏನ್ ಮಾಡ್ತಾವ್ರೆ, ನೀರ್ ಆಯಿ ನೀರ್ ಹಾಯಿಸ್ಬಿಟ್ಟು ಕಟ್ಬಿಡ್ತಾರೆ ಜಮೀನಿಗೆ. 50 ಅಡಕೆ ಸೋಸಿ ಇದ್ರೆ ಇಡೀ 4-5 ಗಂಟೆ ನೀರ್ ಕಟ್ಬಿಡ್ತಾರೆ, ಬಹಳ ತಪ್ಪದು. ಇದರಿಂದ ಎಲ್ಲರಿಗೂ ಲಾಸ್.
1: ನೋಡಿ, ಅಲ್ಲಿ ನೀರು ಪೋಲ್ ಆಗುತ್ತೆ,
0: ಹೌದು,
1: ಜೊತೆಗೆ ವಿದ್ಯುತ್ ಕೂಡ ಪೋಲ್
0: ಆಗುತ್ತೆ.
1: ನೀವು ಎಷ್ಟು ಕೊಳವೆ ಬಾವಿಗಳು ಮಾಡ್ಕೊಂಡಿದ್ರಿ?
0: ಸರ್, ನಾನು ಆಕ್ಚುಲಿ ನಂದು ಒಂದು 6 ಬೋರ್ವೆಲ್ ಕೊರ್ಸಿದ್ದೆ, ಈಗ ತಾತ್ಕಾಲಿಕ ನಾನು 2 ಮಾತ್ರ ಓಡಿಸ್ತಾ ಇದ್ದೀನಿ.
1: ಎರಡು ಚೆನ್ನಾಗಿ ನೀರ್ ಬರುತ್ತೆ?
0: ಹಾ, ಬರುತ್ತೆ ಸರ್, ತುಂಬಾ ಚೆನ್ನಾಗಿ ನೀರ್ ಬರುತ್ತೆ. ಅದನ್ನ ಯೂಸ್ ಮಾಡ್ತಾ ಇರೋದು ನಾನು ಒಂದೇನೆ, ಇನ್ನೊಂದು ಯೂಸ್ ಮಾಡ್ತಾ ಇಲ್ಲ.
1: ನೀವು ಮೊದಲು ಹಾಯ್ ನೀರ್ ಮಾಡ್ತಿದ್ರ ಅಥವಾ ಮೊದಲಿಂದ ಕೂಡ
0: ಹಾಯ್ ನೀರ್ ಯಾವಾಗ್ಲೂ ಮಾಡಿಲ್ಲ? ನಾನು ಯಾವಾಗ ತೋಟ ಬೆಳೆ ಶುರು ಮಾಡಿದೆ ಸ್ಟಾರ್ಟಿಂಗ್ ಇಂದ ನಾನು ಹನಿ ನೀರಾವರಿಗೆ ಡಿಪೆಂಡ್ ಆಗ್ಬಿಟ್ಟೆ.
1: ಈ ತುಂಬಾ ಜನದ ಸಮಸ್ಯೆ ಏನು ಅಂತ ಅಂದ್ರೆ, ಹನಿ ನೀರಾವರಿದು ನಿರ್ವಹಣೆ ಮಾಡಬೇಕು, ಅದು ಮಾಡಕ್ಕಾಗದನ್ನ ಎಲ್ಲೋ ಕಟ್ಕತ್ತು ಅಂತ ಇನ್ನೊಂದಾಯ್ತು ಅಂತ ಹೇಳಿ ಅದ್ರ ಸವಾಸನೆ ಬೇಡ ಅಂತ ಅನ್ಕೊಂಡು ಇದ್ ಮಾಡ್ಬಿಡ್ತಾರೆ.
0: ಇಲ್ಲ,
1: ನೀವು ಹೇಗೆ ನಿರ್ವಹಣೆಯನ್ನ ಮಾಡ್ತಾ ಇದ್ರಿ?
0: ನಿರ್ವಹಣೆ ಏನು ಇಲ್ಲ ಸರ್, ಅದು ತಪ್ಪು. ಅದು ಬಾವಿಯಲ್ಲಿ ಏನೋ ಶಿಲ್ಟ್ ಜಾಸ್ತಿ ಇರುತ್ತೆ, ಅಂತ ಬಾವಿಗಳಲ್ಲಿ ಮಾತ್ರ ಆ ಸಮಸ್ಯೆ ಬರುತ್ತೆ. ಶಿಲ್ಟ್ ಬರ್ತಾ ಇದೆ, ನನ್ನ ಬಾವಿಲಿ ಹಂಗಾಗ್ತಾ ಇದೆ. ಅದ್ರಲ್ಲೂ ವ್ಯವಸ್ಥೆಗಳು ತುಂಬಾ ಡ್ರಿಪ್ ಗಳಿದೆಯಲ್ಲ, ಅದ್ರ ಒಂದು ಒಳಗಡೆ ಏನಂತಾರ ಅದು ಜಾಲಿ ಬರುತ್ತಲ್ಲ, ಜಾಲಿಗೆ ಪರದೆ ಅದ್ರೊಳಗಿರುತ್ತೆ, ಅದನ್ನ ತೆಗೆದು ಬಿಟ್ರೆ ಸಾಕು ಸರ್, ಅದನ್ನ ಹಾಕದ್ ಬೇಡ, ಸೀದಾ ಡ್ರಿಪ್ ಹಾಕ್ಬಿಟ್ಬಾರ್ದು. ಆ ಜಾಲಿ ಹಾಕಿದ್ರೆ ಮಾತ್ರ ಅದ್ರಲ್ಲಿ ಬಂದು ಶಿಲ್ಟ್ ಕಟ್ಕೊಂಡು ಆಮೇಲೆ ನಿರ್ವಹಣೆ ಮಾಡೋದ್ ಕಷ್ಟ ಆಗುತ್ತೆ, ನೀರ್ ಹನಿಯಲ್ಲ ಅಂತ ಹೇಳ್ತಾರೆ. ಬಟ್ ಆ ಜಾಲಿ ತೆಗೆದು ಬಿಟ್ರೆ ಆರಾಮಾಗಿ ನೀರ್ ಹೋಗ್ತಾ ಇದೆ ಸರ್. ನಾನು ಅದೇ ತರ ಮಾಡಿದ್ದೇನೆ.
1: ಎಷ್ಟು ವರ್ಷ ಆಯ್ತು ನೀವು ಹನಿ ನೀರಾವರಿ ಸೌಲಭ್ಯ ಮಾಡ್ಕೊಂಡು?
0: ಸರ್, ಆಯ್ತು 10 ಆಯ್ತು.
1: 10 ಆಯ್ತು, 10 ಚೆನ್ನಾಗಿದೆ.
0: ಹೌದು,
1: ಇವತ್ತು ಎಲ್ಲಾ ಗಿಡಕ್ಕೂ ನೀರ್
0: ಹೋಗುತ್ತೆ,
1: ಸಮರ್ಪಕವಾಗಿ ಹೋಗುತ್ತೆ.
0: ಎಲ್ಲಾ ಗಿಡಕ್ಕೆ 100% ಹೋಗಲಿ, 80% ಅಂತೂ ಚೆನ್ನಾಗಿರುತ್ತೆ, ಇನ್ನೊಂದು 20% ಆದ್ರೆ ನಾವು ಅದನ್ನ ರಿಪ್ಲೇಸ್
1: ಮಾಡ್ಲೇಬೇಕು.
0: ನೋಡ್ತಾ ಇರಬೇಕು,
1: ನೀರು ಉಳಿಸಬೇಕು, ಕರೆಂಟ್ ಉಳಿಸಬೇಕು ಅಂತ ಅಂದ್ರೆ ಅಷ್ಟಾರು ನಾವು ಮಾಡ್ಲೇಬೇಕು.
0: ಹೌದು ಹೌದು
1: ಅಲ್ವಾ, ಅದನ್ನು ಮಾಡಲ್ಲ ಅಂತ ಅನ್ಕೊಂಡು ನಾವು ಹಾಯ್ ನೀರು ಅಂತ ಹೋದ್ರೆ ಮುಂದಿನ ದಿವಸಗಳಲ್ಲಿ ಅದರ ಪರಿಣಾಮವನ್ನ ಖಂಡಿತವಾಗಿಯೂ ನಾನು ನೀವು ಎಲ್ಲರೂ ಕೂಡ
0: ಎದುರಿಸಬೇಕಾಗುತ್ತೆ.
1: ಅಂತ ಒಂದು ಪರಿಸ್ಥಿತಿ ಬರುವಂತದ್ದು ಬೇಡ ಅಂತ ಹೇಳಿ. ಮೆಣಸು ಎಷ್ಟು ವರ್ಷ ಇತ್ತು ನಿಮ್ಮ ತೋಟದಲ್ಲಿ?
0: ಸರ್, ಅದು ನಾವು ಸುಮಾರು 10 ನಾನು ಯಾವಾಗ ಕಾಫಿ ಹಾಕಿದ್ನೋ ಅದೇ ವರ್ಷ ಮೆಣಸು ಕೂಡ ಹಾಕಿದ್ದೆ. ಬಟ್ ಮೆಣಸು ಒಂದು 3-4 ಒಂದ್ಸಲ ರೋಗ ಬಂದ್ಬಿಡ್ತು ಸರ್, ಇಡೀ ಸಕಲೇಶ್ವರಗಳ ತೋಟಗಳಲ್ಲೂ ಕೂಡ ರೋಗ ಕಾಣಿಸ್ಕತ್ತು. ಹಳದಿ ಕಲರ್
1: ಹಳದಿ ರೋಗ
0: ರೋಗ ಬೇರು ಕೊಳೆ ರೋಗ ಹಳದಿ ರೋಗ ಅಂತ ಬಂದ್ರೆ ಸರ್, ಅದು ಬಂದ ಮೇಲೆ ನೀವು ಯಾವುದೇ ಔಷಧಿ ಯಾವುದೇ ಗೊಬ್ಬರಗಳು ಯೂಸ್ ಮಾಡಿದ್ರು ಕೂಡ ಅದನ್ನು ಉಳಿಸ್ಕೊಳಕ್ ಆಗದೆ ಇರೋ ತರ ರೋಗ ಅದು ಸರ್. ನನ್ ತೋಟ ಅಲ್ಲ, ನೀವು ಎಲ್ಲೇ ಹೋಗಿ ಮಲೆನಾಡ್ ಸೈಡ್ ಅಲ್ಲಿ, ಅಲ್ಲೂ ಕೂಡ ಇದೇ ರೋಗನ ಅವರು ಅನುಭವಿಸ್ತಾ ಇದಾರೆ. ಇದಕ್ಕೆ ಪರ್ಮನೆಂಟ್ ಆ ಸೊಲ್ಯೂಷನ್ ಇನ್ನೂ ಸಿಕ್ಕಿಲ್ಲ. ಇದಕ್ಕೆ ಯಾವ ತೋಟಗಾರಿಕೆ ಇಲಾಖೆ ಅಂದ್ರೆ ಇದ್ರ ಬಗ್ಗೆ ಮಾಡ್ತಾ ಇದಾರೆ, ರಿಸರ್ಚ್ ಮಾಡಿದ್ದಾರೆ, ಬಟ್ 100% ಸಕ್ಸಸ್ ಇನ್ನೂ ಕಂಡಿಲ್ಲ ಸರ್ ಆ ರೋಗಕ್ಕೆ. ಅದಕ್ಕೆ ಈಗ ಮೆಣಸಿಗೆಲ್ಲ ತುಂಬಾ ದುಬಾರಿ ಆಗ್ತಾ ಇದೆ ಮೆಣಸು. ಈಗ
1: ಈಗ ಏನು 200 ಬಳ್ಳಿ ಇದೆ ಅಂತ ಹೇಳಿದ್ರೆ ಅವು ಚೆನ್ನಾಗಿ ಫಸಲು ಕೊಡ್ತಾ ಇದಾವೆ?
0: ಹೌದು ಸರ್, ಅದು ರೋಗ ಬಂದು ಹೋದ್ಮೇಲೆ ಉಳಿದಿರೋ ಗಿಡಗಳು ಚೆನ್ನಾಗಿ ಫಸಲು ಇದೆ ಸರ್.
1: ಮೆಣಸು
0: ಸರ್ ಒಂದು ನಂದು 100 ಬಳ್ಳಿಗೆ ಒಂದು 1.5 ಕ್ವಿಂಟಾಲ್ ವರ್ಗೂ ಸಿಗ್ತಾ ಇದೆ ಮೆಣಸು.
1: ಅದಕ್ಕೂ ಒಳ್ಳೆ ಬೆಲೆ ಇದೆ ಅಲ್ವಾ?
0: ಹೌದು ಸರ್, ತುಂಬಾ ಬೆಲೆ ಇದೆ ಈ ಸಲ ಸರ್. ಕಾಫಿಗೂ ಕೂಡ ಬೆಲೆ ಇದೆ, ಮೆಣಸಿಗೂ ಕೂಡ ಬೆಲೆ ಇದೆ.
1: ಕಾಫಿ ಮತ್ತೆ ಮೆಣಸನ್ನ ನೀವು ಹಾಸನದಲ್ಲಿ ದುದ್ದದಲ್ಲಿ ಮಾರಾಟ ಮಾಡಕ್ ಆಗಲ್ಲ, ಹಾಗಾಗಿ ಎಲ್ಲಿ ಮಾರಾಟ ಮಾಡ್ತೀರಿ
0: ಸರ್? ಮಾರಾಟ ಮಾಡೋದು ಸಕಲೇಶ್ವರದಲ್ಲಿ. ಸಕಲೇಶ್ವರದಲ್ಲಿ ನನಗೆ ಯಾರು ಇದನ್ನ ಗಿಡಗಳೆಲ್ಲ ಕೊಟ್ಟಿದ್ರು ಅವರೇ ಕೊಂಡ್ಕೊತಾರೆ,
1: ಅವರೇ
0: ಖರೀದಿ ಮಾಡ್ತಾರೆ. ನಾನು ಎಲ್ಲ ರೆಡಿ ಮಾಡಿ ಫೋನ್ ಮಾಡಿದ್ರೆ ಅವರೇ ಅವರನ್ನ ವಾಹನ ಕಳಿಸ್ಬಿಟ್ಟು ಇಲ್ಲಿಂದಾನೆ ಕಲೆಕ್ಟ್ ಮಾಡಿಸ್ಕೊತಾರೆ. ಸುಮ್ನೆ ಫೋನ್ ಅಲ್ಲಿ ವ್ಯವಹಾರ, ಬ್ಯಾಂಕಿಗೆ ಅಕೌಂಟ್ ಗೆ ದುಡ್ಡು ಹಾಕ್ತಾರೆ.
1: ನೀವು ಎಲ್ಲಿ ಇದು ಗಿಡಗಳನ್ನ ಖರೀದಿ ಮಾಡಿದ್ರು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು?
0: ಹೌದು ಸರ್, ಈಗಲೂ 1 ಆಗಿದೆ, ಈಗಲೂ ಎಲ್ಲಾ ಟೈಮಲ್ಲೂ ಮಾತಾಡ್ತಾ ಇರ್ತೀನಿ ಅವ್ರ ಜೊತೆ ಸಂಪರ್ಕ.
1: ಎಲ್ಲಾ ತರದ ಸಲಹೆಗಳನ್ನು ನೀಟಾಗಿ
0: ಕೊಡ್ತಾರೆ. ನಮ್ ರಿಲೇಷನ್ ಕೂಡ ಹೌದು, ಅದರಿಂದ ಯಾವಾಗಲೂ ಸಂಪರ್ಕದಲ್ಲಿ ಇದ್ನಲ್ಲ. ಅವರ ಇದ್ರ ಮೇಲೆ ಪ್ರೋತ್ಸಾಹದ ಮೇಲೆ ನಾನು, ಇಲ್ಲಾಂದ್ರೆ ನನ್ನ ಸ್ನೇಹಿತರಿದ್ದಾರೆ ಗಿರೀಶ್ ಪಾಟೀಲ್ ಅಂತ, ಅವರು ಕೂಡ ಸ್ವಲ್ಪ ಕಾಫಿ ಎಲ್ಲ ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ ಅವ್ರಿಗೆ, ಅವ್ರನ್ನ ಕೇಳಿ ತಿಳ್ಕೊತಾ ಇರ್ತೀನಿ.
1: ಅಡಿಕೆಯನ್ನು ಕೂಡ ಹಾಕಿದ್ರಲ್ಲ ತೋಟದಲ್ಲಿ?
0: ಹೌದು ಸರ್.
1: ಎಷ್ಟು ಅಡಿಕೆ ಇದೆ
0: ಸರ್ ಟೋಟಲ್? ನನಗೆ 1200 ಗಿಡ ಇದೆ ಅಡಿಕೆ. 1200 ಗಿಡದೊಳಗೆ 500 ಗಿಡ ಮಾತ್ರ ಫಸ್ಲಿಗೆ ಬಂದಿದೆ, 10 ಗಿಡ ಅದು. ಇನ್ನ 700 ಗಿಡ ಬಂದು ಅದೇ ನಾನು ಸಿಲ್ವರ್ ಎಲ್ಲ ಬಿದ್ದೋಯ್ತು, ಬಿದ್ದ ಮೇಲೆ ಲಾಸ್ ಆಗ್ಬಿಡ್ತು ಅಂತ ಹೇಳಿ ಮತ್ ಸಿಲ್ವರ್ ಗಿಡದ ಪರ್ಯಾಪ್ತ ವ್ಯವಸ್ಥೆಗೆ ನಾನು ಅಡಕೆ ಹಾಕ್ತೇನೆ. ಮತ್ತೆ ಈಗಿಲ್ಲ 4 ವರ್ಷ ಆಗಿದೆ, ಅದಕ್ಕೆ ಸುಮಾರು ಕಾಫಿಯಿಂದ ಎತ್ತರಕ್ಕೆ ಬಂದಿದೆ. ಅದು ಕೂಡ ಒಟ್ಟು 1200 ಗಿಡ ಇದೆ.
1: ಎಷ್ಟು ಗಿಡ ಫಸಲು ಕೊಡ್ತಾ ಇದೆ
0: ಈಗ ಸದ್ಯಕ್ಕೆ? 500 ಗಿಡ ಕೊಡ್ತಾ
1: ಇದೆ. 500 ಗಿಡ. ಈ ಕಾಫಿಯಲ್ಲಿ ಅಂತರ್ಬೆಳೆಯಾಗಿ ಅಡಕೆ ಹಾಕೊಳ್ತಾ ಇದ್ದೀನಿ ಅಂತ ಹೇಳಿದ್ರಿ.
0: ಕಾಫಿಲಿ ಅಂತರ್ಬೆಳೆ ಅಡಕೆ ಹಾಕಿದ್ದೀನಿ, ಅಡಕೆ ಒಳಗೆ ಅಂತರ್ಬೆಳೆಯಾಗಿ ಏಲಕ್ಕಿ ಹಾಕಿ.
1: ಏಲಕ್ಕಿ ಹಾಕಿ.
0: ಹೌದು.
1: ಕಾಫಿಯಲ್ಲಿ ಮಾಡ್ತಾ ಇರೋದ್ರಿಂದ ಏನು ಅನುಕೂಲ ಅಂತ ಅನ್ಸುತ್ತೆ?
0: ಕಾಫಿಲಿ ಸರ್ ಈಗ ನಂದು ಸಿಲ್ವರ್ ಮರಗಳಲ್ಲಿ ಬಿದ್ದೋದ್ಮೇಲೆ ಅಥವಾ ಅವು ಮರ ದಪ್ಪಾದ್ಮೇಲೆ ಕಡಿಸ್ಲೇಬೇಕು ಅನ್ನೋ ವ್ಯವಸ್ಥೆ ಬಂದಾಗ, ಯಾಕಂದ್ರೆ ಜಾಸ್ತಿ ನೆರಳು ಕೂಡ ಆಗಲ್ಲ. ಈಗ 100% ನೆರಳು ಬೇಡ ಕಾಫಿಗೆ, 60% ನೆರಳು ಬೇಕು, 40% ಸೂರ್ಯ ಬಿಸಿಲು ಬೇಕು. ಅಂತ ಟೈಮಲ್ಲಿ ಏನಂತ, ನಾನು ಮೊದಲು ನಂದು ಉದ್ದೇಶ ಇದ್ದಿದ್ದು ಓನ್ಲಿ ಸಿಲ್ವರ್ ಗಿಡ ಹಾಕುದು. ಈಗ ಸಿಲ್ವರ್ ಗಿಡ ಎಲ್ಲ ಬಿದ್ದೋದ್ಮೇಲೆ ನನಗೆ ನೆರಳಿಗೆ ಅಭಾವ ಆಯ್ತು. ಜೊತೆಗೆ ನಾನು ನಮ್ಮ ಸ್ನೇಹಿತರುಗಳಿಗೆಲ್ಲ ವಿಚಾರಿಸಿದಾಗ ನೆರಳಿಗೆ ನೀನು ಅರ್ಜೆಂಟ್ ನೆರಳು ಬೇಕು ಅಂದ್ರೆ ಆಲ್ವಾಣ ಗಿಡಗಳು ಹಾಕು ಅಂತ ಸಜೆಸ್ಟ್ ಮಾಡಿದ್ರು. ನಮ್ ಕಡೆ ಆಲ್ವಾಣ ಗಿಡನು ಈಗ ತುಂಬಾ ಕಷ್ಟ ಸಿಗೋದು, ಅದಕ್ಕೂ ಸಕಲೇಶ್ವರಕ್ಕೆ ಹೋಗ್ಬೇಕು. ನಾನು ಅಲ್ಲಿಗೆ ಹೋಗಿ ಸರ್ 200 ಆಲ್ವಾಣದ ಟೆನಿಗಳು ಅಂದ್ರೆ ಕೊಂಬೆಗಳು, ಅವನ್ನ ಕತ್ತರಿಸ್ಕೊ ಬಂದು ನಟ್ಟೆ ಸರ್. ನಟ್ಟೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ, 1 ವರ್ಷಕ್ಕೆ ನೆರಳು ಕೊಟ್ಬಿಟ್ಟವು. ಈಗ ಅದ ಹಾಕೋದ್ರಿಂದ ಏನು ಉಪಯೋಗ ಅಂದ್ರೆ, ಅದರಲ್ಲಿ ಎಲೆಗಳು ಮತ್ತೆ ಕಾಂಡದಲ್ಲಿ ತುಂಬಾ ಹೇರಳವಾಗಿ ಪೊಟಾಶಿಯಂ ಇದೆ ಆಲ್ವಾಣ ಗಿಡಗಳಲ್ಲಿ. ಆ ಪೊಟಾಶಿಯಂ ಇರೋದ್ರಿಂದ ಅದ್ರದ್ದು ಕಸ ಎಲ್ಲ ಕೆಳಗೆ ಬಿದ್ರೆ ಆ ಎಲೆಗಳು ಮತ್ತೆ ರೀಸೈಕ್ಲಿಂಗ್ ಆಗಿ ಪೊಟಾಶಿಯಂ ಪ್ರೊವೈಡ್ ಮಾಡ್ಬಿಡ್ತವೆ ಗಿಡಗಳಿಗೆ. ಅದರಿಂದ ಗಿಡನೂ ಚೆನ್ನಾಗಿರುತ್ತೆ, ನೆರಳು ಸಿಗುತ್ತೆ, ಮತ್ತೆ ನಮಗೆ ಕೆಲಸನೂ ಕಡಿಮೆ. ಮತ್ತೆ ಪ್ರತಿ ವರ್ಷನೂ ಅದನ್ನು ನಾವು ಕೂಡ ಕ್ಲೋನಿಂಗ್ ಮಾಡಲೇಬೇಕು. ಕ್ಲೋನಿಂಗ್ ಅಂದ್ರೆ ಕತ್ತರಿಸ್ಬಿಟ್ಟು ಅದನ್ನ ಪುಡಿ ಪುಡಿ ಮಾಡಿ ಅಲ್ಲೇ ಹಾಕಿದ್ರೆ ಅದು ಗೊಬ್ಬರನೂ ಆಗುತ್ತೆ, ಮತ್ತೆ ಹೊಸದಾಗ ಚಿಗುರೂ ಬರುತ್ತೆ. ಒಂದು ನೆರಳಿನ ವ್ಯವಸ್ಥೆಗೋಸ್ಕರ, ಇನ್ನೊಂದು ಗೊಬ್ಬರದ ವ್ಯವಸ್ಥೆಗೋಸ್ಕರ ಆಲ್ವಣ ಹಾಕ್ಲೇಬೇಕು.
1: ಅದಕ್ಕೆ ನೀವು ಆಲ್ವಣ ಹಾಕೊಂಡಿದ್ದೀರಿ
0: ಸರ್? ನಾನು ಈಗ ಒಂದು 200-300 ಆಲ್ವಣ ಹಾಕೊಂಡಿದ್ದೀನಿ
1: ತೋಟದಲ್ಲಿ. ಮಧ್ಯದಲ್ಲಿ
0: ಮತ್ತೆ ಅದ್ರ ಜೊತೆ ಸಿಲ್ವರ್ ಗಿಡಗಳು ಇದೆ, ಸಿಲ್ವರ್ ತಗ್ಸಿದ್ರೆ ಆಲ್ವಾಣಗಳೇ ಅದಕ್ಕೆ. ಮತ್ತೆ ಈಗ ಅದ್ರೊಳಗೆ ಅಡಕೆನೂ ಹಾಕ್ಬಿಟ್ಟೆ. ಅಡಕೆ ಮೇಲಕ್ಕೆ ಎದ್ದ ತಕ್ಷಣ ಆಲ್ವಾಣ ಸಿಲ್ವರ್ ಎಲ್ಲ ಕಮ್ಮಿ ಮಾಡ್ಕೊಂಡು ಅಡಕೆನ ಮೇನ್ ಕ್ರಾಪ್ ಮಾಡ್ಕೊಬಿಡ್ತೀನಿ. ಕೆಳಗಡೆ ಕಾಫಿ ಇರುತ್ತೆ, ಮೇಲೆ ಅಡಕೆ ಇರುತ್ತೆ.
1: ಅಡಕೆಗೆ ಏನೇನು ಕೆಲಸಗಳನ್ನ ಮಾಡ್ತೀರ ಒಂದು ವರ್ಷದಲ್ಲಿ?
0: ಒಂದ್ ವರ್ಷದಲ್ಲಿ ಸರ್ ಅದೇನು ಜಾಸ್ತಿ ಅಷ್ಟೊಂದು ಕೆಲಸ ಹಿಡಿಯಲ್ಲ. ಮೇನು ನಾವು ನೀರೊಂದು ನೋಡ್ಕೋಬೇಕು, ಒಂದು ವರ್ಷಕ್ಕೆ 2-3 ಸಲ ಗೊಬ್ಬರ ಕೊಡ್ಬೇಕು, ಒಂದೆರಡು ಸ್ಪ್ರೇ ಔಷಧಿಗಳು ಕೊಡ್ಬೇಕು, ಅಷ್ಟೇ ಕೆಲಸ ಅದು. ಅದಕ್ಕೆ ಈಗ ಜನ ರೈತರೆಲ್ಲ ಈಗ ಅಡಕೆಗೆ ಮೊರೆ ಹೋಗ್ತಾ ಇದಾರೆ. ಬಟ್ ಎಲ್ಲಿವರೆಗೂ ಬೆಲೆ ಇರುತ್ತೋ ಅಲ್ಲಿವರೆಗೂ ಸಾಧ್ಯ,
1: ಚೆನ್ನಾಗಾಗುತ್ತೆ.
0: ಒಂದ್ಸಲ ಬೆಲೆ ಬಿದೋಯ್ತು ಅಂದ್ರೆ ನಮ್ ರೈತರು ಏನ್ ಮಾಡ್ತಾರೆ, ಅಡಕೆನೂ ಕಡ್ದಾಕ್ಬಿಡ್ತಾರೆ, ಆ ಸ್ಥಿತಿಗೆ ಮುಂದ್ ಬಿಡ್ತಾರೆ. ಈಗ ಅಡಕೆ ಚೆನ್ನಾಗಿ ಬೆಲೆ ಇದೆ, ಅದಕ್ಕೆ ಎಲ್ಲರೂ ಅಡಕೆನ ಮಾಡ್ತಾ ಇದಾರೆ. ನಾನು ಅಡಕೆ ಜೊತೆಗೆ ಪರ್ಯಾಯ ವ್ಯವಸ್ಥೆಗೋಸ್ಕರ ಬೇರೆ ಬೆಳೆಗಳ ಅದ್ರೊಳಗೆ ಸಮಗ್ರ ಕೃಷಿ ಅದಕ್ಕೋಸ್ಕರ
1: ಅಂದ್ರೆ ಬೇರೆ ಬೇರೆ ಬೇರೆ ಬೇರೆ ಬೆಳೆಗಳಿರ್ಬೋದು, ಒಂದೇ ಬೆಳೆ ಮೇಲೆ ನಾವು ಯಾವಾಗಲೂ ಕೂಡ ಡಿಪೆಂಡ್.
0: ಈಗ ನಾನು ಅಡಕೆಗಳ ಸುಮಾರು ನಾನು 700 ಗಿಡ ಅಡಕೆ ಹಾಕಿದ್ದೀನಿ, ಅದರೊಳಗೆ ಒಂದು 100-120 ಗಿಡ ಹೋಗ್ಬಿಟ್ಟಿದೆ. ಅದೇ ಯಾಕೆಂದ್ರೆ ಅಡಕೆ ಒಳಗಿರೋದ್ರಿಂದ ನಮಗೆ ಕರೆಕ್ಟ್ ನೀರು ಹೋಗ್ತಾ ಇದೆಯಾ ಅದೆಲ್ಲ ಬೇಸಿಗೆಯಲ್ಲಿ ಗೊತ್ತೇ ಆಗಿರಲಿಲ್ಲ, ಯಾಕಂದ್ರೆ ನಾನು ಇಲ್ಲಿರಲಿಲ್ಲ, ಲೇಬರ್ ಮೇಲೆ ಡಿಪೆಂಡ್ ಆಗಿದ್ದೆ. ಅವರು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನೋಡ್ಕೊಳ್ಳಿಲ್ಲ, ಒಟ್ಟಿನಲ್ಲಿ ಗಿಡ ಹೋಗಿದೆ. ಈಗ ನಾನು ಅದಕ್ಕೆ ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಮತ್ತೆ ಅಡಕೆ ಹಾಕೋದ್ರಿಂದ ತುಂಬಾ ವೇಸ್ಟ್, ಟೈಮ್ ವೇಸ್ಟ್, ಮತ್ತೆ ನಾವು ಅದರಿಂದ ಅದೇ ಅಷ್ಟೊಂದು ಮಾಡ್ತೀವಿ. ಮುಂದಕ್ಕೆ ಅಡಕೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳಿ, ಈಗ ಜೈಕಾಯಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೆಲವರು ಸಜೆಸ್ಟ್ ಮಾಡವ್ರೆ, ಅದಕ್ಕೆ ಅದನ್ನೇ ಹಾಕೋಣ ಅಂತ ಈ ಸಲ ಜೈಕಾಯಿ ಗಿಡ ಹುಡುಕ್ತಾ ಇದೀನಿ. ನಮ್ ಕಡೆ ಜೈಕಾಯಿ ಕೃಷಿ ತುಂಬಾ ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ. ನಾವೇನಾದ್ರೂ ಕೇರಳ, ಮಹಾರಾಷ್ಟ್ರ ಈ ಕಡೆ ಕೃಷಿ ಕೇಂದ್ರಗಳಿಗೆ ಹೋಗಿ ತರಬೇಕು. ಅದು ಜೈಕಾಯಿ ಗಿಡ ನಾನು ಇಲ್ಲೊಂದ ಶ್ರವಣ ಬೆಳಗಲ್ ಒಂದು ಫಾರ್ಮ್ ಇದೆ, ಅಲ್ಲಿ ವಿಚಾರಿಸಿದಾಗ ಅವರು ದೇಶಿ ಗಿಡ, ದೇಶಿ ಅಂದ್ರೆ ಸ್ಥಳೀಯ ಗಿಡಕ್ಕೆ 220-250 ರೂಪಾಯಿ ರೇಟ್ ಹೇಳಿದ್ರು. ಮತ್ತೆ ನನಗೆ ಹೈಬ್ರಿಡ್ ಗಿಡಗಳು ಬೇಕು, ಹೈಬ್ರಿಡ್ ಗಿಡ ಅದು 700-800-1000 ರೂಪಾಯಿ ಕಸಿ ಕಟ್ಟಿದ್ದು, 1000 ರೂಪಾಯಿ ವರ್ಗು ಇದೆ ಒಂದು ಗಿಡ.
1: ತುಂಬಾ ದುಬಾರಿ,
0: ತುಂಬಾ ದುಬಾರಿ. ಈಗ ಅವನ್ನೇ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದೀನಿ. ಯಾಕಂದ್ರೆ ಈಗ ಜಸ್ಟ್ ನಾನು ರಿಟೈರ್ಡ್ ಆಗಿ ಬಂದಿರೋದ್ರಿಂದ ಮುಂದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಮಾಡೋಣ ಅಂತ ಇದೀನಿ.
1: ಈಗ ನಿವೃತ್ತರಾಗಿ ಬಂದು ಸುಮಾರು 6 ತಿಂಗಳಾಯ್ತು ಅಂತ ಹೇಳಿದ್ರೆ,
0: ಹೌದು,
1: 6 ತಿಂಗಳಿಂದ ಈಗ ಸಂಪೂರ್ಣ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ರೆ ಹೇಗೆ?
0: ಇಲ್ಲ ಸರ್, ನಾನು ಯಾವುದೇ ಕೆಲಸ ಮಾಡಿದ್ರು ಪ್ಯಾರಲಲ್ ಆಗಿ ಏನಾರು ಒಂದು, ಈಗ ರೈತರು ಕೆಲಸ ಮಾಡಿದ್ರು ಪ್ಯಾರಲಲ್ ಆಗಿ ಬೇರೆ ಬೆಳೆ ಇಡಬೇಕು, ಅಡಕೆ ಇಟ್ಟರೆ ಏಲಕ್ಕಿ ಹಾಕಬೇಕು, ಕಾಫಿ ಇದ್ರೆ ಅಡಕೆ ಹಾಕಬೇಕು, ಈ ತರ ನಂದು ಸ್ವಲ್ಪ ಮರಗಳಿದ್ರೆ ಅದಕ್ಕೆ ಮೆಣಸು ಬೂಸ್ಬೇಕು. ಯಾವುದೇ ಮಾಡಿದ್ರು ಕೂಡ ಒಂದು ಅವರ ಎಲ್ಲಾರು ಅವರವರ ಜೀವನಕ್ಕೋಸ್ಕರ ಏನಾರು ಒಂದು ಪರ್ಯಾಪ್ತ ವ್ಯವಸ್ಥೆ ಕಲ್ಪಿಸಬೇಕು. ಅದಕ್ಕೆ ನಾನು ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮೆಟ್ ಲೈಫ್ ಅಂತ ಒಂದು ಇನ್ಸೂರೆನ್ಸ್ ಕಂಪನಿ ಇದೆ ಹಾಸನಲ್ಲಿ, ಹಳ್ಳಿಕಟ್ಟೆ ಸರ್ಕಲ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ಲೇಬರ್ ಆಫೀಸ್ ಅಪೋಸಿಟ್ ಅಲ್ಲಿ ಇದೆ ಅದು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಿಮ್ಗೆ ಗೊತ್ತಿದೆ, ಸೆಮಿ ಗೌರ್ಮೆಂಟ್ ಬ್ಯಾಂಕ್ ಅದು, 200 ವರ್ಷಗಳ ಹಳೆ ಕಾಲದ್ದು. ಅಲ್ಲಿ ಆ ಬ್ಯಾಂಕ್ ಅಲ್ಲಿ ಸರ್ ನಾನು ಆಸ್ ಎ ಡಿಸ್ಟ್ರಿಬ್ಯೂಟರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಸ್ಯಾಲ್ರಿ ಅಂತ ಏನಿಲ್ಲ, ಸ್ಯಾಲ್ರಿ ಸ್ವಲ್ಪ ಅಲ್ಪ ಸ್ವಲ್ಪ ಸ್ಯಾಲ್ರಿ ಕೊಡ್ತಾರೆ, ಜೊತೆಗೆ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ, ಎಷ್ಟು ಇನ್ಸೂರೆನ್ಸ್ ನಾವು ಜನಗಳಿಗೆ ಸೇಲ್ ಮಾಡ್ತೀವಿ ಅದ್ರ ಬಗ್ಗೆ ಕಮಿಷನ್ ಕೊಡ್ತಾರೆ. ಅದರಲ್ಲಿ ಸ್ವಲ್ಪ ನಾನು ಪ್ಯಾರಲ್ ಕೆಲಸ ಮಾಡ್ತಾ ಇದ್ದೀನಿ.
1: ಕೃಷಿ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಹೆಚ್ಚು ಸಮಯ ಇದೆ ಅಲ್ವಾ ನಿಮಗೆ?
0: ಹೌದು ಸರ್, ಈಗ ಇದೆ, ಈಗ ಇದೆ.
1: ಹೇಗೆ ತೊಡಸ್ಕೊಳ್ತಾ ಇದ್ದೀರಿ ಅದರಲ್ಲಿ?
0: ತುಂಬಾ ಚೆನ್ನಾಗಿದೆ ಸರ್. ನಾನು ಪ್ರತಿದಿನ ನನಗೆ ಏನೋ ಜಮೀನ್ ಹತ್ರ ಹೋಗಿ ವಿಸಿಟ್ ಮಾಡ್ಲಿಲ್ಲ ಅಂದ್ರೆ ನನಗೆ ಆ ದಿನನೇ ಒಂಥರ ಅಷ್ಟೊಂದು ಇದಾಗಿರಲ್ಲ. ನಾನು ಜಮೀನ್ ಹತ್ರ ಹೋಗ್ಲೇಬೇಕು. ಈಗ ನನ್ನ ಹತ್ರ ಲೇಬರ್ ಇದಾರೆ, ಅಲ್ಲಿ ಪರ್ಮನೆಂಟ್ ಲೇಬರ್ ಇದಾರೆ ಅಸ್ಸಾಮ್ ಅವರು, ಆದ್ರೂ ಕೂಡ ನಾನು ಜಮೀನ್ ಹತ್ರ ಪ್ರತಿದಿನ ಹೋಗಿ ಹೋಗಿ ಬರ್ತೀನಿ, ಅವ್ರಿಗೆಲ್ಲ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿ ಬರ್ತೀನಿ. ಮತ್ತೆ ಅಲ್ಲಿ ಬಂದು ಇಲ್ಲಿ ನನ್ನ ಆಫೀಸ್ ಅಲ್ಲಿ ಸ್ವಲ್ಪ ಇನ್ಸೂರೆನ್ಸ್ ಆಫೀಸ್ ಅಲ್ಲಿ ಕೆಲಸ ಮಾಡಿ ಮನೆ ಹೋಗ್ತೀನಿ.
1: ಹೀಗೆ ಎರಡು ಕಡೆ ಕೂಡ
0: ನಿಭಾಯಿಸ್ತಾ ಇದ್ದೀನಿ,
1: ಹೋಗ್ತಾ ಇದ್ದೀನಿ.
0: ಹೌದು.
1: ನೀವು ಈಗ ಸೇನೆಯಲ್ಲಿ ಇರುವಾಗ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ತುಳಸಿರಾಮ್?
0: ಸರ್, ನಾನು ಮೊದಲು ನಾನು ಸೇರಿದ್ದು ಬೆಂಗಳೂರಲ್ಲೇ. ಬೆಂಗಳೂರಿಂದ ರಾಜಸ್ಥಾನ್ ನನಗೆ ಜೋಧ್ಪುರ್ ಟ್ರೈನಿಂಗ್ ಆಯ್ತು 1998 ಜೋಧ್ಪುರ್ ಟ್ರೈನಿಂಗ್ ಮುಗಿಸಿ ಆಮೇಲೆ ಸರ್ ನಾನು ಫಸ್ಟ್ ಪೋಸ್ಟಿಂಗ್ ಬಂದು ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರ್ಗೆ ಹೋದೆ, ಅಲ್ಲಿ ಮತ್ತೆ ನಾನು ಆಪರೇಟರ್ ಸೆಲೆಕ್ಟ್ ಆದೆ. ಆಪರೇಟರ್ ಇಂದ ಮತ್ತೆ ಅದನ್ನ ಟ್ರೈನಿಂಗ್ ಮಾಡಬೇಕು ಅಂತ ಮತ್ತೆ 1.5 ವರ್ಷ ಬೆಂಗಳೂರಿಗೆ ಬಂದೆ. ಇಲ್ಲಿ ಟ್ರೈನಿಂಗ್ ಮುಗಿಸಿ ಸರ್ ಮೊದಲನೇ ಪೋಸ್ಟಿಂಗ್ ಬಂದ ನಂದು ಜಮ್ಮು ರಾಮ್ಬನ್ ಸೆಕ್ಟರ್ ಅಂತ ಇದೆ, ರಾಮ್ಬನ್ ಅಂತ. ಅಲ್ಲಿ ಸುಮಾರು 2 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ಪೋಸ್ಟಿಂಗ್ ಬಂದು ನಂದು ಗುಜರಾತ್ ದಾತಿವಾಡ, ಅಲ್ಲಿ 3 ವರ್ಷ. ಅಲ್ಲಿಂದ ಸರ್ ನಂದು ವಾಟರ್ ವಿಂಗ್ ಭುಜ್ ಅಂತ ಇದೆ, ಗುಜರಾತ್ ಅಲ್ಲಿ ಭುಜ್ ಅಂತ ವಾಟರ್ ವಿಂಗ್. ಅಲ್ಲಿ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ನಾನು ಅಡಗಲ್ಲಿ ಇರಬೇಕಾಗಿತ್ತು. 15 ದಿವಸ ಅಡಗಲ್ಲಿ ಇರಬೇಕು, 15 ದಿವಸ ಭೂಮಿ ಮೇಲೆ ಇರಬೇಕು, ಆತರ ಡ್ಯೂಟಿ ಇತ್ತು. 3 ವರ್ಷ ಅರಬ್ಬಿ ಸಮುದ್ರದಲ್ಲಿ ಕೆಲಸ ಮಾಡಿದೆ. ನಂತರ ಸರ್ ನಾನು ನಾಗಾಲ್ಯಾಂಡ್ಗೆ ಹೋದೆ. ನಾಗಾಲ್ಯಾಂಡ್ ಸರ್ ಗೊತ್ತಲ್ಲ, ನಮ್ಮ ದೇಶದ ಕೊನೆಯ ರಾಜ್ಯ, ಚೈನಾ ಬಾರ್ಡರ್. ಅಲ್ಲಿ ಸರ್ 6 ವರ್ಷಗಳ ಕಾಲ ನಾಗಾಲ್ಯಾಂಡ್ ಅಲ್ಲಿ ಕೊಯ್ಮಾದಿಂದ ಒಂದು 200 ಕಿಲೋಮೀಟರ್ ಸತಾಕ ಅಂತ, ಅಲ್ಲಿ ಕೆಲಸ ಮಾಡಿದೆ. 6 ವರ್ಷ ಇದ್ದೆ. ಅಲ್ಲಿಂದ ಸರ್ ನಾನು ಅಸ್ಸಾಂಗೆ ನಂದು ಪೋಸ್ಟಿಂಗ್ ಆಯ್ತು. ನಮ್ಮ ಸೆಕ್ಟರ್ ಬೇಸ್ ಆಫ್ ಸೆಕ್ಟರ್ ಅಸ್ಸಾಂ ಸಿಲ್ಚರ್ ಅಂತ ಊರು. ಅಲ್ಲಿ ಸರ್ ಸುಮಾರು 3 ವರ್ಷ ಕೆಲಸ ಮಾಡಿದೆ. ಒಟ್ಟು ನಾರ್ತ್ ಈಸ್ಟ್ ಅಲ್ಲಿ ನಾನು 9 ವರ್ಷಗಳ ಕಾಲ ನಾರ್ತ್ ಈಸ್ಟ್ ಅಲ್ಲೇ ಇದ್ದೆ. ನಿಮ್ಗೆ ಗೊತ್ತಿದೆ ಅಲ್ವಾ ತುಂಬಾ ಕಷ್ಟ ಇದೆ ಜರ್ನಿ ಮಾಡೋದೆ. ನಾರ್ತ್ ಈಸ್ಟ್ ಗೆ ಜರ್ನಿ ಮಾಡೋದು ತುಂಬಾ ಕಷ್ಟ. 5-5 ದಿವಸ ಜರ್ನಿ ಮಾಡಿದೀನಿ ರೈಲಲ್ಲಿ. ಅಲ್ಲಿಂದ ಬಂದೆ ಸರ್ ನನಗೆ ಯಾಕೋ ಪೂರ್ತಿ ಜೀವನ ಎಲ್ಲ ಕಾಡಲೇ ಹೋಯ್ತಾ ಇದೆಯಲ್ಲ ನಂದು ಅಂತ. ಕೊನೆಗೆ ನಾನು ನಂದು ಫಿಸಿಕಲ್ ಚೆನ್ನಾಗಿತ್ತು, ಅದಕ್ಕೆ ನಾನು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗೆ ಅಪ್ಲೈ ಮಾಡಿದೆ. ಡೆಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಬಂದು ನಮ್ದು ಗುಡಗಾಂವಲ್ಲಿ ಪಾಲಮ್ಮಲ್ಲಿ ಆಫೀಸ್ ಇದೆ, ಗುಡಗಾಂವಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಹರಿಯಾಣದಲ್ಲಿ. ಅಲ್ಲಿಗೆ ಸರ್ ಅಪ್ಲೈ ಮಾಡಿದ್ರೆ ನಾನು ಒಂದೇ ಸಲ ಸೆಲೆಕ್ಟ್ ಆದೆ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗೆ ನಾವು ಇವ್ರಿಗೆ ದೊಡ್ಡ ದೊಡ್ಡ ವಿಎಫ್ಎಸ್ಗೆಲ್ಲ ಸೆಕ್ಯೂರಿಟೀಸ್ಗೆ
1: ಎನ್ಎಸ್ಜಿ ಅಂತ.
0: ಹೌದು, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ತುಂಬಾ ಫಿಸಿಕಲಿ ನಾವು ಕರೆಕ್ಟ್ ಆಗಿ ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು, ಅದರಲ್ಲಿ ಫಿಸಿಕಲ್ ಎಲ್ಲ ನೋಡ್ತಾರೆ. ಸರ್ ಜನರಲ್ ಡ್ಯೂಟಿ ಅವ್ರಿಗೆ ಬಿಲೋ 30 ಇಯರ್ಸ್ ಅವ್ರಿಗೆ ಅಲ್ಲಿ ಭರ್ತಿ ಮಾಡ್ತಾರೆ. ನಾನು ಆಸ್ ಎ ಆಪರೇಟರ್ ನನಗೆ 42 ಇಯರ್ಸ್ ವರ್ಗೂ ಪ್ರಿಫರೆನ್ಸ್ ಅವಕಾಶ ಇರುತ್ತೆ. ಅಲ್ಲಿ ಸರ್ ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗಿ ಸುಮಾರು 6 ವರ್ಷಗಳ ಕಾಲ ನಾನು ದೆಹಲಿಯಲ್ಲಿ ಕೆಲಸ ಮಾಡಿದೆ. ಲಾಲ್ ಕೃಷ್ಣ ಅಡವಾಣಿಯವರಿಗೂ ಕೂಡ ನಾನು 6 ಮಂತ್ ಅವ್ರ ಜೊತೆನೆ ಇದ್ದೆ. ಲಾಲ್ ಕೃಷ್ಣ ಅಡವಾಣಿಯವರು ಅವರು ಆಗ ಗಾಂಧಿನಗರದ MP ಆಗಿದ್ರಲ್ಲ, ಆ ಟೈಮಲ್ಲಿ ನಾನು ಡೆಲ್ಲಿಲಿ ಅವ್ರ ಜೊತೆನೆ ಇದ್ದೆ. ಅಲ್ಲಿಂದ ಸರ್ ನಂದು NSC ಇಂದ ಮುಗಿಸ್ಬಿಟ್ಟು ತ್ರಿಪುರ ಪೋಸ್ಟಿಂಗ್ ಆಯ್ತು. NSC 6 ಇಯರ್ಸ್ ಕಂಪ್ಲೀಟ್ ಮಾಡಿದೆ, ಅಲ್ಲಿಂದ ತ್ರಿಪುರ ಪೋಸ್ಟಿಂಗ್ ಆಯ್ತು. ತ್ರಿಪುರದಲ್ಲಿ ಸರ್ ಅಂಬಾಸ ನಲ್ಕಟ್ಟ ತುಂಬಾ ಸರ್ ದುರ್ಗಮ ಇಲಾಖೆಗಳು ಅಂತೀವಲ್ಲ ಆತರ ಇದೆ, ತುಂಬಾ ಕಷ್ಟ ಇದೆ ಅಲ್ಲಿ. ಆತರ ಇಲಾಖೆಯಲ್ಲಿ ಸರ್ ಕಾಡಲ್ಲಿ ಬಾಂಗ್ಲಾದೇಶ ಬಾರ್ಡರ್, ಅದು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಪಾಡು ಪೂರ್ತಿ ಕಾಡ್ ಅದು. ನೀವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದ್ರೆ ತುಂಬಾ ಕಷ್ಟವಾದ ಜಾಗಗಳು ಸಿಗ್ತವೆ ನಮ್ಗೆ, ಬೆಟ್ಟ ಗುಡ್ಡ ಕಾಡು ಸರ್. ಅಲ್ಲಿ 1-3 ವರ್ಷ ತ್ರಿಪುರದಲ್ಲಿ ಮಾಡಿದೆ. ಅಲ್ಲಿಂದ ಸರ್ ಲಾಸ್ಟ್ ಪೋಸ್ಟಿಂಗ್ ಬಂದು ನಂದು ಕಾಶ್ಮೀರ.
1: ಕಾಶ್ಮೀರ
0: ಕಾಶ್ಮೀರದಲ್ಲಿ ಶ್ರೀನಗರ್ ಅಲ್ಲೇ ನಾನು ಏರ್ಫೋರ್ಸ್ ಸೆಕ್ಯೂರಿಟಿ ಆಗಿ, ಏರ್ಫೋರ್ಸ್ ಅಲ್ಲಿ ಸೆಕ್ಯೂರಿಟಿ ಆಗಿ ಒಂದು 2 ವರ್ಷ ಕಾಲ ಮಾಡಿ ಅಲ್ಲಿಂದ ನಾನು ವಾಲಂಟರಿ ರಿಟರ್ನ್ ಬಂದ ಸರ್ವಿಸ್ VRS ತಗೊಂಡು ನಾನು ಬಂದೆ ಸರ್.
1: ಹಡಗಿನಲ್ಲೂ ಕೂಡ ಒಂದಷ್ಟು ಜೀವನ ಕಳೆದೆ. ಹೇಗಿತ್ತು ಹಡಗಿನ ಜೀವನ?
0: ಅಯ್ಯೋ ತುಂಬಾ ಕಷ್ಟ ಆಗಿದೆ ಸರ್, ಊಟ ತಿಂಡಿ ತುಂಬಾ ಕಷ್ಟವಾಗಿರ್ತದೆ. ನಮ್ಗೆ ಏನೇ ಫುಡ್ ಕೊಟ್ಟರು ಅದು ಐಸಲ್ಲಿ ಇಟ್ಟಿರೋ ಫುಡ್, ಅಂದ್ರೆ ಸ್ಟೋರೇಜ್ ಫುಡ್. ನೀವು ಈವನ್ ಒಂದು ಚಿಕನ್ ಕೂಡ ಅಲ್ಲಿ ಮಾಡಬೇಕು ಅಂದ್ರೆ ಅದು 15 ದಿವಸದಿಂದ ಸ್ಟಾಕ್. ನಿಮಗೆ ಗೊತ್ತಲ್ಲ ಚಿಕನ್ 15 ದಿವಸ ಸ್ಟಾಕ್ ಮಾಡಿದ್ರೆ ಅದರಲ್ಲಿ ಏನು ರುಚಿನೇ ಇರೋದಿಲ್ಲ.
1: ನಾವೆಲ್ಲ ತಾಜಾ ತಿಂದು ಇಲ್ಲಿ ತುಂಬಾ ಚೆನ್ನಾಗಿ ಆಸ್ವಾದಿಸ್ತೀವಿ.
0: ನಮ್ಗೇನಂದ್ರೆ ಈಗ ನೋಡಿ ಹೊರಗಡೆ ಇರೋರಿಗೆ ಸೈನ್ಯದಲ್ಲಿ ತುಂಬಾ ಚೆನ್ನಾಗಿ ಊಟ ಕೊಡ್ತಾರೆ. ಹೌದು ಕೊಡ್ತಾರೆ, ಎರಡನೇ ಮಾತಿಲ್ಲ. ತುಂಬಾ ನಮ್ಗೆಲ್ಲ ಕೇರ್ ಮಾಡ್ತಾರೆ ಅಲ್ಲಿ ಊಟ ತಿಂಡಿ ಎಲ್ಲ. ಬಟ್ ಅದು ಜಾಗ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲಾ ಜಾಗದಲ್ಲಿ ನಿಮ್ಗೆ ಒಂದು
1: ಕೊಡಕ್ಕಾಗಲ್ಲ.
0: ಅದು ಯಾರ ಕೈಲಿಂದ ಹೋಗಲ್ಲ. ಈಗ ನೀವು 28,000 ಅಡಿ ಮೇಲೆ ಹೋಗ್ಬಿಟ್ಟು IELTS ಅಲ್ಲಿ ನನಗೆ ಒಳ್ಳೆ ಚಿಕನ್ ತಂದು ಕೊಡಿ ಅಂದ್ರೆ ಆಗುತ್ತೆ? ಆಗಲ್ಲ. ಅಲ್ಲಿ ಆ ಪರಿಸ್ಥಿತಿಗೆ ನಾವು ಒಂದ್ ಕಂಡು ಎಲ್ಲಾ ಪರಿಸ್ಥಿತಿನ ಎದುರಿಸಬೇಕಾಗುತ್ತೆ. ಒಬ್ಬ ಮಿಲಿಟರಿ ಮನುಷ್ಯ ಅಂದ್ರೆ ಅವನ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು, ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ. ನನಗೆ ಕೆಲವರು ಕೇಳ್ತಾರೆ ಎಷ್ಟು ಗಂಟೆ ಡ್ಯೂಟಿ ನಿಮ್ದು ಮಿಲಿಟರಿ ಅಂತ. ನಾನು ಹೇಳ್ತೀನಿ ಅವ್ರಿಗೆ ಒಂದೇ ಮಾತು, ನನ್ನ 24 ಗಂಟೆಗೆ ಸರ್ಕಾರಕ್ಕೆ ಮಾರ್ಕೋ ಬಿಟ್ಟಿದ್ದೀನಿ. ಅವ್ರು ಯಾವಾಗ ಏನ್ ಹೇಳ್ತಾರೆ ಮಾಡ್ಲೇಬೇಕು. 24 ಗಂಟೆ 24 ಗಂಟೆ ಡ್ಯೂಟಿ. ಅವ್ರು ಯಾವಾಗ ಏನ್ ಹೇಳಿದ್ರು ಮಾಡ್ಲೇಬೇಕು. ಅಲ್ಲಿ ಒಂದು ರಿಜೆಕ್ಟ್ ಅನ್ನೋ ಮಾತಿಲ್ಲ ಸೈನ್ಯದಲ್ಲಿ. ನೀವು ಯಾವ್ದೇ ಕೆಲಸ ಹೇಳಿದ್ರೆ ಇಲ್ಲಿ
1: ಯಾವಾಗ ಎಷ್ಟೊತ್ತಲ್ಲಿ
0: ಹೇಳಿದ್ರು ಮಾಡ್ಲೇಬೇಕು. ನೀವು ನಿನಗೆ ಎಷ್ಟು ಗಂಟೆ ಡ್ಯೂಟಿ ಅಂತ ಕೇಳಿದ್ರೆ ನನ್ಗೆ ಒಂದೊಂದ್ಸಲ ನಗು ಬರುತ್ತೆ ಏನ್ ಹೇಳಿ ಅವ್ರಿಗೆ ಅನ್ಸುತ್ತೆ. ಆದ್ರೆ 24 ಗಂಟೆಲಿ 24 ಗಂಟೆನೂ ಕೂಡ ಕೆಲಸನೇ. ಅದು ದೇಶಕ್ಕಾಗಿ ನಾವು ರೆಡಿ ಇರ್ಲೇಬೇಕಾಗುತ್ತೆ.

0: ಮತ್ತೆ ಏರ್ಪೋರ್ಟ್ಗೆ ಜಾಗ ಇಲ್ಲ, ಏರ್ಪೋರ್ಟ್ ಮಾಡಕ್ಕೆ ಜಾಗಗಳಿಲ್ಲ, ಪೂರ್ತಿ ಬೆಟ್ಟ ಗುಡ್ಡಗಳೇ, ಸಮತಟ್ಟಾದ ನೆಲ ತುಂಬಾ ಕಡಿಮೆ. ಮತ್ತೆ ನಾವು ಒಂದು 80 ಕಿಲೋಮೀಟರ್ ಜರ್ನಿ ಮಾಡಬೇಕು ಅಂದ್ರೆ ಬೆಳಗ್ಗೆ ಸುಮಾರು 6 ಗಂಟೆಗೆ ಹೊರಟ್ರೆ ಸಾಯಂಕಾಲ 6 ಗಂಟೆಗೆ ತಲುಪ್ತಾ ಇದ್ವಿ.
1: ಬರೀ 80 ಕಿಲೋಮೀಟರ್,
0: ಬರೀ 80 ಕಿಲೋಮೀಟರ್. ಯಾಕೆ ಹೇಳಿ, ರೋಡ್ ಇಲ್ಲ,
1: ರೋಡ್ ಇಲ್ಲ,
0: ರಸ್ತೆ ಸರಿಯಾಗಿಲ್ಲ, ಮತ್ತೆ ಬೆಟ್ಟ ಗುಡ್ಡ. ಅದರಲ್ಲಿ ನಮ್ಮ ವೆಹಿಕಲ್ ಗಳು ತುಂಬಾ ಚೆನ್ನಾಗಿದ್ರೆ ಓಕೆ, ವೆಹಿಕಲ್ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ದೂರ ದೂರಕ್ಕೆ ನಿಂತ್ಕೊಂಡು ಆತರ ಪರಿಸ್ಥಿತಿನೂ ಬಂದಿದೆ, ನೋಡಿದೀನಿ ನಾನು. ಮತ್ತೆ ಸರ್, ಅಲ್ಲಿ ತುಂಬಾ ಮಳೆ ಆಗುತ್ತೆ, ಮಳೆ ಆಗೋದ್ರಿಂದ ನೀವು ಯಾವುದೇ ರೋಡ್ ಮಾಡಿದ್ರು ಕೂಡ ಉಳಿಯಲ್ಲ ಅದು. ನೀವು ಅಷ್ಟು ಎಫರ್ಟ್ ಹಾಕಿ ರೋಡ್ ಮಾಡಿದ್ರೆ ಮಾತ್ರ ಸಾಧ್ಯ, ಅಷ್ಟೊಂದು ಎಫರ್ಟ್ ಆ ಕಾಡಲ್ಲೆಲ್ಲ ಹಾಕಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ನಾರ್ಮಲ್ ರಸ್ತೆಗಳೇ, ಇಲ್ಲೇ ಸಿಟಿ ಒಳಗೆ ನಾವೇ ನೋಡಿದ್ವಿ ಎಷ್ಟು ಖರಾಬ್ ಆಗಿರ್ತವೆ ಅಂತ. ಅಂತದ್ರಲ್ಲಿ ಅಷ್ಟು ಮಳೆ ಬೀಳೋ ಪ್ರದೇಶಗಳವೆಲ್ಲ, ನಾಗಾಲ್ಯಾಂಡ್ ಆಗಲಿ ತ್ರಿಪುರ ಆಗಲಿ, ತುಂಬಾ ಮಳೆ. ನಾನು 6 ದಿವಸ ಮಳೆ ಕಂಟಿನ್ಯೂ ಹಿಡಿದಿರೋದು ನೋಡಿದೀನಿ, 6 ದಿವಸ ಕಂಟಿನ್ಯೂ, ಏನೋ ಒಂಚೂರು ಬ್ರೇಕ್ ಇಲ್ದಂಗೆ 6 ದಿವಸ ಮಳೆ ಓದಿದೆ. ಅದ್ರೊಳಗೆ ನಾವು ಡ್ಯೂಟಿನೂ ಮಾಡಬೇಕು, ಅಡುಗೆನೂ ಮಾಡಬೇಕು, ಮತ್ತೆ ಮೂವ್ಮೆಂಟ್ ಮಾಡಬೇಕು. ಮೂವ್ಮೆಂಟ್ ಅಂದ್ರೆ ಸರ್, ನಾನು ಒಂದು ಸಲ ಎಂತ ಪರಿಸ್ಥಿತಿ ಎದುರಿಸ್ತೆ ಅಂದ್ರೆ, ನಲ್ಕಟ್ಟ ಒಂದು ಜಾಗ, ಅದು ಬಾಂಗ್ಲಾದೇಶ ಬಾರ್ಡರ್. ಸರ್, ರಜೆ ಬರಬೇಕು ಅಂತ ಬಂದೆ, ಅರ್ಧಕ್ಕೆ ಮಳೆ ಶುರುವಾಯ್ತು. ಅರ್ಧಕ್ಕೆ ಮಳೆ ಶಾಲೆ ಅಂದ್ರೆ ಇನ್ನು ನಾನು 80 ಕಿಲೋಮೀಟರ್ ತಲುಪಬೇಕಷ್ಟೇ ಮೇಲಿಂದ. ಮೇಲೆ ಅಂದ್ರೆ ಬೆಟ್ಟದ ಮೇಲೆ, ಜಾಸ್ತಿ ಬೆಟ್ಟ ಗುಡ್ಡ ಅಲ್ಲ ಅಲ್ವಾ, ನಮ್ಮ ಪೋಸ್ಟ್ಗಳು ಅಲ್ಲೇ ಬೆಟ್ಟ ಕಾಡಲ್ಲ ಇದೆ. ಕೆಳಗೆ ಬರ್ಬೇಕಂದ್ರೆ ಸರ್, 80 ಕಿಲೋಮೀಟರ್, 80 ಕಿಲೋಮೀಟರ್ ಜರ್ನಿ ಮಾಡಕ್ಕೆ ನಾನು 3 ದಿವಸ ತಗೊಂಡಿದ್ದೀನಿ ಸರ್. ಯಾಕೆಂದ್ರೆ ಮಳೆ ಬಿಡ್ತಾ ಇಲ್ಲ, ಮಳೆ ಬಂತು ಅಂದ್ರೆ ರಸ್ತೆಗಳು ಜಾರವು. ನಮ್ದು ವೆಹಿಕಲ್ ಎಷ್ಟೇ ನೀವು 4x4 ಹಾಕಿ, ನೀವು ಗೇರ್ ಹಾಕಿ ಹತ್ತಿಸಿದ್ರು ಕೂಡ, ಚೈನ್ ಹಾಕಿ ಹತ್ತಿಸಿದ್ರು ಕೂಡ ಕೆಳಗೆ ಜಾರವು, ವಾಪಸ್ ಜಾರವು ಸರ್. ಅದ್ರೊಳಗೆ ನಮ್ಮನ್ನೆಲ್ಲ ಇಳಿಸ್ಬಿಟ್ರು ಕೆಳಗೆ, ಆಗಲ್ಲ ಗಾಡಿ ಮೇಲೆ ಕತ್ತಲ್ಲ ಇಳಿರಿ ಅಂತ ಸರ್. ಆ ಮಳೆ ಒಳಗೆ ಆ ಅಟ್ಲು ಆ ವ್ಯವಸ್ಥೆ ಬಳಸ್ಕೊಂಡು 80 ಕಿಲೋಮೀಟರ್ ಜರ್ನಿ ಮಾಡಕ್ 3 ದಿವಸ ತಗೊಂಡಿದ್ದೀನಿ ರಜಕ್ ಬರಕ್ಕೆ. ನಮ್ಗೆ ರಜದ್ದು ಖುಷಿ, ನನಗೆ ರಜಾ ಸಿಕ್ಕಿದೆ ಅನ್ನೋದೊಂದು ಖುಷಿ, ಆದ್ರೆ
1: ಅಲ್ಲೇ ಮೂರ್ ದಿವಸ
0: ಹೋಯ್ತು. ಇಂಥ ಪರಿಸ್ಥಿತಿ ಎಲ್ಲ ಎದುರಿಸಿನಿ. ನಾರ್ತ್ ಈಸ್ಟ್ ಅಲ್ಲಿ ತುಂಬಾ ಕಷ್ಟ ಇದೆ, ಜನಜೀವನನು ಕಷ್ಟ ಇದೆ. ಬಟ್ ಮಿಲಿಟರಿ ಅವ್ರಿಗೆ ಎಲ್ಲೋದ್ರೂ ಕಷ್ಟನೇ ಬಿಡಿ, ಮಿಲಿಟರಿ ಅವ್ರಿಗೆ ನಿಮಗೆ ತುಂಬಾ ಕಡಿಮೆ, ಒಳ್ಳೆ ಜಾಗ ಸಿಗಿದೆ ಮಿಲಿಟರಿ ಅವ್ರಿಗೆ ತುಂಬಾ ಕಡಿಮೆ. ಅದಕ್ಕೆ ಸೇನೆಯಲ್ಲಿ ಇಷ್ಟು ವರ್ಷನೇ ಅಂತ ಒಂದು ಫಿಕ್ಸ್ ಮಾಡಿದ್ದಾರೆ, ಅಷ್ಟು ಮಾಡಿ ಅಂತ. ಅದರಲ್ಲೂ ಅವರವರ ಶ್ರಮದ ಮೇಲೆ ಎಷ್ಟು ವರ್ಷ ಮಾಡಬಹುದು ಅವರು ಅನ್ನೋದು.
1: ಈಗ ಏನು, ತಾವು ಗಡಿ ಭದ್ರತಾ ಪಡೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, 16 ರಾಜ್ಯಗಳನ್ನ ನಮ್ಮ ದೇಶದಲ್ಲಿ ಸುತ್ತಾಡಿದಿರಿ. ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಕೃಷಿ ಬದುಕು ಹೇಗಿರುತ್ತೆ, ಅಲ್ಲಿ ಕೃಷಿ ಹೇಗಿರುತ್ತೆ, ಅದ್ರ ಬಗ್ಗೆ ಒಂದಷ್ಟು ತಿಳಿಸಿ.
0: ನಮ್ಮಲ್ಲಿ ನಾನಾ ವಿಧದ ಬೆಳೆಗಳ ಬೆಳಿತೀವಿ, ನಾನಾ ವಿಧದ ಬೆಳೆಗಳೆಲ್ಲ ಇದೆ.
1: ಹೌದು,
0: ಬಟ್ ನೀವು ನಾರ್ತ್ ಈಸ್ಟ್ ಹೋದ್ರೆ ಮಾಡ್ಲೇಬೇಕು ಅಂತ ಮಾಡಲ್ಲ ಕೃಷಿನ, ಯಾವುದೋ ಒಂದೇ ಕೃಷಿ. ಇಲ್ಲ ಅಡಿಕೆ ಬೆಳಿತಾರ, ಅಡಿಕೆ ಅವರು ಕಮರ್ಷಿಯಲ್ ಕ್ರಾಪ್ ಆಗಿ ಕನ್ಸಿಡರ್ ಮಾಡಿಲ್ಲ, ಏನೋ ಲೋಕಲ್ ಆಗಿ ತಿನ್ನಕ್ಕೆ
1: ಒಂದಷ್ಟು ಹಾಕಲ್ತಾರೆ,
0: ಹಾಕತ್ತಾರೆ.
1: ನಾವು ಹಿತ್ತಲಲ್ಲಿ ಹಾಕತ್ತೀವಿ,
0: ನಾವಿಲ್ಲಿ 9-9 ಅಡಿಗೆ ಹಾಕಿದ್ರೆ ಅವ್ರು 2-3 ಅಡಿಗೆ ಹಾಕತ್ತಾರೆ
1: ಅಡಿಕೆನ.
0: ಅಡಿಕೆನ 2-3 ಅಡಿಗೆ ಸುಮ್ನೆ ಎಲ್ಲೆಲ್ಲಿ ಜಾಗ ಸಿಕ್ತು ಅಲ್ಲಲ್ಲಿ ಅಡಿಕೆಯನ್ನ ನೆಟ್ಟು ಬಿಡ್ತಾರೆ, ಸಮಗ್ರವಾಗಿ ಕೃಷಿ ಮಾಡಲ್ಲ. ಮತ್ತೆ ಅವ್ರ ಹತ್ರ ಜಾಗನೂ ಇಲ್ಲ, ಅಷ್ಟೊಂದು ನಮ್ಮ ಹತ್ರ ಸಮತಟ ಜಾಗ ಇದೆ, ಅಲ್ಲೆಲ್ಲ ಜಾಗಗಳು ತುಂಬಾ ಕಡಿಮೆ ಇದೆ. ಅಂದ್ರೆ ಈಗ ಒಂದು ಟ್ರ್ಯಾಕ್ಟರ್ ಹೋಗ್ಬೇಕು, ಎಲ್ಲಿವರೆಗೂ ನೀವು ಟ್ರ್ಯಾಕ್ಟರ್ ಹೋಗಲ್ವಾ? ಈಗ ನಾವೇ ನೇಗಿಲು ಉಪಯೋಗಿಸಿ ಕೃಷಿ ಮಾಡುವಾಗ ನಮಗೂ ತುಂಬಾ ಕಷ್ಟ ಆಗಿತ್ತು, ಯಾವುದು ನಮ್ಮ ವ್ಯವಸಾಯ ಮಾಡಕ್ಕೆ ನಮ್ಗೇನೆ ತುಂಬಾ ಕಷ್ಟ ಆಗಿತ್ತು. ಅದೇ ರೀತಿ ಟ್ರ್ಯಾಕ್ಟರ್ ಬಂದ್ಮೇಲೆ ನಮ್ದೆಲ್ಲ ಪೂರ್ತಿ ಚೇಂಜ್ ಆಗೋಯ್ತು. ಟ್ರ್ಯಾಕ್ಟರ್ ವ್ಯವಸಾಯ ಶುರುವಾದ್ಮೇಲೆ ಈಗ ಬಿಡಿ ಕೈ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ, ಅದೇ ಕಲ್ಟಿವೇಟರ್ಗಳು ಅಂತ ಈ ತರ ಎಲ್ಲ ಆಧುನಿಕವಾಗಿ ಯಂತ್ರಗಳು ಬಂದ್ಮೇಲೆ ನಮಗೆ ಕೃಷಿ ಇನ್ನೂ ಈಸಿ ಆಗೋಯ್ತು. ಕೃಷಿ ಈಸಿ ಆದಷ್ಟು ಇವರೇನ್ ಮಾಡಿದ್ರು, ಕೆಲಸ ಜಾಸ್ತಿ, ಉತ್ಪಾದನೆ ಜಾಸ್ತಿ ಮಾಡಕ್ಕೆ ಶುರುವಾದ್ರು ರೈತರು ಕೂಡ. ಈಗ ರೈತರು ಕೂಡ ಅಡ್ವಾನ್ಸ್ ಆಗಿದ್ದಾರೆ, ಸಿಟಿಗೂ ಕಂಪೇರ್ ಮಾಡಿದ್ರೆ ರೈತರು ಕೂಡ ಅದೇ ಪ್ಯಾರಲಲ್ ಆಗಿ ಮುಂದೆ ಬರ್ತಾ ಇದಾರೆ. ಈ ರೈತರಿಗೆ ತೊಂದರೆ ಆಗೋದು ಇಲ್ಲಿ ಅಂದ್ರೆ ರೇಟು, ಈ ರೋಗಗಳು, ಇಲ್ಲ ರೋಗದಿಂದ ಮುಕ್ತವಾಗಿ ಬೆಳೆ ಚೆನ್ನಾಗಿ ಬಂತು ಅಂದ್ರೆ ರೇಟ್ ಸಿಗ್ಲೇಬೇಕು ಮನುಷ್ಯಗೆ. ಮತ್ತೆ ಅವ್ನು ಖರ್ಚು ಮಾಡಿದ್ದು ದುಡ್ಡು ಸಿಗ್ಲಿಲ್ಲ ಅಂದ್ರೆ ಅವಾಗ ರೈತನಿಗೂ ತುಂಬಾ ತೊಂದರೆ ಆಗುತ್ತೆ. ಅಂತ ವಿಷಯದಲ್ಲಿ ನಾರ್ತ್ ಈಸ್ಟ್ ಅಲ್ಲೆಲ್ಲ ಸರ್ ಮೇನ್ ಕ್ರಾಪ್ ಬಂದು ಅಕ್ಕಿ ಮೇಲೆ ಡಿಪೆಂಡ್ ಆಗಿದ್ದಾರೆ, ಭತ್ತ ಬೆಳೀತಾರೆ, ಭತ್ತ ಬೆಳೀತಾರೆ. ಯಾಕೆಂದ್ರೆ ಮಳೆ ಏರಳವಾಗುತ್ತೆ, ನಿಮ್ಗೆ ಎಲ್ಲಿ ಬೆಟ್ಟದಿಂದ ಕೆಳಗೆ ಜಾಗಗಳವೆ ಎಲ್ಲಾ ಕಡೆನು ಭತ್ತ ಇರುತ್ತೆ. ಅದ್ ಬಿಟ್ರೆ ಸರ್ ಕಾಡಿನ ಸಂಪತ್ತೇ ಜಾಸ್ತಿ ಅವರಿಗೆ, ಮರಗಳು ಏರಳವಾಗಿದೆ. ಈಗ ಟೀಕ್ ಮರಗಳು ಅವೆಲ್ಲ ರೋಡ್ ರೋಡಲ್ಲೇ ಸರ್, ಟೀಕ್ ಮರಗಳು ತುಂಬಾ ಅವರೆಲ್ಲ ಈಗ ಬರ್ಮಾ ಟೀಕ್ ಅಂತೆಲ್ಲ ಕೇಳಿದಿರಲ್ಲ, ಅದೇ ತರ ಟೀಕ್ ಇಡೀ ತ್ರಿಪುರಾದಲ್ಲೇ ಇದೆ, ಟೀಕ್ ಮರಗಳು ಜಾಸ್ತಿ ಇದೆ. ಅದೆಲ್ಲ ಅವ್ರು ಹಾಕಿರೋದಲ್ಲ, ನ್ಯಾಚುರಲ್ ನೈಸರ್ಗಿಕವಾಗಿ ಬೆಳೆದ್ರ ಗಿಡಗಳು, ಅವ್ರಿಗೆ ತುಂಬಾ ವುಡ್ ಇದ್ರಲ್ಲೇ ಪ್ರಾಫಿಟ್ ಇದೆ ಅವ್ರಿಗೆ. ಅದ್ ಬಿಟ್ರೆ ಸರ್ ಅಂತ ನಾನು ನೋಡಿದ ಮಟ್ಟಿಗೆ ಜೋಳ ಗಿಳ ಸ್ವಲ್ಪ ಸ್ವಲ್ಪ ಬೆಳ್ಕೋತಾರೆ, ಅಲ್ಲಿ ಜಾಗನೇ ಇಲ್ಲ ಅಷ್ಟೊಂದು ವ್ಯವಸಾಯ ಮಾಡಕ್ ಜಾಗ ಇಲ್ಲ. ಭತ್ತ ಇಸ್ ದ ಮೇನ್ ಕ್ರಾಪ್ ಅಲ್ಲಿ ಅಷ್ಟೇ.
1: ತುಂಬಾ ಆಸಕ್ತಿ ಇಟ್ಕೊಂಡು ನಮಗಿಂತಲೂ ಕೂಡ ಇನ್ನೂ ಚೆನ್ನಾಗಿ ಕೃಷಿ ಮಾಡ್ತಾರೆ ಅನ್ನೋ ಜಾಗಗಳು ಯಾವ್ದಾದ್ರೂ ನೋಡಿದ್ರೆ
0: ಸರ್? ನಾನು ನೋಡಿದ್ದು ಪಂಜಾಬ್. ಹೌದು,
1: ಪಂಜಾಬ್ ನಮ್ಗಿಂತಲೂ ತುಂಬಾ ಅಡ್ವಾನ್ಸ್,
0: ತುಂಬಾ ಅಡ್ವಾನ್ಸ್. ನಾನು ಇಷ್ಟಪಟ್ಟಿದ್ದು ರಾಜ್ಯ ಅಂದ್ರೂ ಕೂಡ ಅದೇ, ನಾವು ಅತ್ಯಂತ ಶ್ರೀಮಂತರ ರಾಜ್ಯ ಅಂದ್ರೆ ನನಗೆ ಫಸ್ಟ್ ಗುಜರಾತ್, ಎರಡನೇದು ಪಂಜಾಬ್. ಅಂದ್ರೆ ತುಂಬಾ ಅಡ್ವಾನ್ಸ್ ಆಗಿರೋದು, ತುಂಬಾ ಚೆನ್ನಾಗಿದೆ. ಕ್ರಾಪ್ ಪದ್ಧತಿನು ತುಂಬಾ ಚೆನ್ನಾಗಿದೆ. ನಾವೆಲ್ಲ 2 ಎಕರೆ 3 ಎಕರೆ ಮಾಡಿದ್ರೆ ಅವರು ಒಬ್ಬೊಬ್ರು 150 ಎಕರೆ 100 ಎಕರೆ ಜಮೀನು, ಒಬ್ಬೊಬ್ರು ಆತರ ಇಡೀ ಕೃಷಿನ

0: ಈಗ ಅಮೆರಿಕದಲ್ಲೆಲ್ಲ ನೀವು ನೋಡಿರ್ಬೋದು, ಅದೇ ತರ ಕೃಷಿನ ಪಂಜಾಬ್ ಅವ್ರು ಮಾಡ್ತಾವ್ರೆ. ಪಂಜಾಬ್ ಅವ್ರಿಗೆ ಕೃಷಿ ಅಂದ್ರೆ ತುಂಬಾ, ನಮ್ಗಿಂತ ತುಂಬಾ ಹೊಲವಿದೆ ಅವರಿಗೆ. ಅದಕ್ಕೆ ಮೇನ್ ಕ್ರಾಪ್ ಬಂದು ಭತ್ತ. ಸರ್ ನಿಮಗೆ ಹೇಳ್ಬೋದು 20 ಎಕರೆಗಟ್ಟಲೆ ಇದೆ ಒಂದು ಹೊಲ. ನಾವಿಲ್ಲಿ 1/2 ಎಕರೆ 1 ಎಕರೆ ಮಾಡ್ತೀವಿ, ಅಲ್ಲಿ 20 ಎಕರೆಗೆ ಒಂದು ಹೊಲ ಅಂತಾರೆ. ಈ ತರ ತುಂಬಾ ಚೆನ್ನಾಗಿದೆ ಅಲ್ಲಿ.
1: ಏನ್ ಇಷ್ಟ ಆಯ್ತು ಅಲ್ಲಿ, ಅವರು ಕೃಷಿ ಪ್ರೀತಿ ಇಷ್ಟ ಆಯ್ತು ಅವ್ರು ಮಾಡ್ತಾರ ಅಂತ?
0: ಅಲ್ಲ, ಅವರು ನಮ್ಗಿಂತ ಸರ್ ಯಂತ್ರೋಪಕರಣಗಳು ಜಾಸ್ತಿ ಬಳಸ್ತಾ ಇದಾರೆ. ಯಂತ್ರೋಪಕರಣಗಳೆಲ್ಲ ಈಗ ಒಬ್ಬ 20 ಎಕರೆಗೆ ಜಮೀನಲ್ಲಿ ಒಂದು ಯಾವುದೇ ಒಂದು ಬೆಳೆ ಬೆಳಿತೀನಿ ಅಂದ್ರೆ 2-3 ಜನ ಸೇರ್ಕೊಂಡು ಕೆಲಸ ಮಾಡ್ಬಿಡ್ತಾರೆ. ಬಟ್ ನಾವು 20 ಎಕರೆಗೆ ಮಾಡ್ಬೇಕು ಅಂದ್ರೆ ನಾವು ಯಂತ್ರೋಪಕರಣ ಅಷ್ಟೊಂದು ಯೂಸ್ ಮಾಡಲ್ಲ, ಯಾಕಂದ್ರೆ ನಮ್ಮ ಹೊಲಗಳು ಚಿಕ್ಕವು. ಮತ್ತೆ ಒಂದು ಟ್ರ್ಯಾಕ್ಟರ್ ತಿರುಗ್ಸಕ್ಕೆ ಅಲ್ಲಿ ಮಾಡಕ್ಕೆ ಅಲ್ಲಿ, ಯಾಕಂದ್ರೆ ಇಲ್ಲಿ ಜಮೀನು 1 ಎಕರೆ ಇದೆ, ಅದನ್ನು 3 ಜನಗಳ ಮಕ್ಕಳಿಗೆ ಹಂಚಿರ್ತಾರೆ. ಈಗ ಒಂದು ಟ್ರ್ಯಾಕ್ಟರ್ ತಿರುಗ್ಬೇಕು ಅಂದ್ರು ಇನ್ನೊಂದು ಹೊಲಕ್ಕೆ ಟಚ್ ಮಾಡ್ದಂಗೆ ತಿರುಗಿಸ್ಬೇಕು ಅಂದ್ರೆ ಆಗೋದಿಲ್ಲ. ಅಲ್ಲ ಹಂಗಲ್ಲ, 20 ಎಕರೆ ಇಂಗ್ಲಿಂದ ಹೊರಟ್ರೆ ಸೀದ 20 ಎಕರೆ ಹೋಯ್ತಾ ಇರ್ತಾರೆ. ಅಲ್ಲಿ ಜಮೀನ್ ಜಾಸ್ತಿ ಇದೆ ಕಂಪೇರ್ ಟು ಇಲ್ಲಿ ನೋಡಿದ್ರೆ. ಜನಸಂಖ್ಯೆ ಕಡಿಮೆ, ಜಮೀನ್ ಜಾಸ್ತಿ. ಇಲ್ಲಿ ಜನಸಂಖ್ಯೆ ಜಾಸ್ತಿ, ಜಮೀನ್ ಕಡಿಮೆ. ಆ ತರ ಪರಿಸ್ಥಿತಿ ನಾನು ನೋಡಿದೆ ಇಲ್ಲಿ. ಬಟ್ ಅದೇ ನಾ ಹೇಳಿದ ಮುಖಾಂತರ ಯಂತ್ರೋಪಕರಣಗಳು ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ಲಿ.
1: ನೀವು ಬಾಂಗ್ಲಾದೇಶ ಮತ್ತೆ ಚೈನಾ ಪಾಕಿಸ್ತಾನ ಈ ಒಂದು ಗಡಿಗಳಲ್ಲೂ ಕೂಡ ಕೆಲಸ ಮಾಡಿದ್ದೀರಾ?
0: ಹೌದು.
1: ಬೇರೆ ದೇಶದ ಕೃಷಿಯನ್ನ ನೋಡ್ಲಿಕ್ಕೆ ಏನಾದರೂ ಕೇಳಲಿಕ್ಕೆ ಅವಕಾಶ ಆಯ್ತಾ?
0: ಇಲ್ಲ, ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ನಾವೇ ಬೆಸ್ಟ್ ಇದ್ವಿ ಕೃಷಿಯಲ್ಲಿ. ನಮ್ಗಿಂತ ಏನ್ ಜಾಸ್ತಿ ಅವ್ರ ಅಡ್ವಾನ್ಸ್ ಆಗಿಲ್ಲ ಪಾಕಿಸ್ತಾನದಲ್ಲಿ, ಯಾಕಂದ್ರೆ ಅವ್ರಿಗೆ ವಿದ್ಯುತ್ ಶಕ್ತಿ ಅಭಾವ ಇದೆ ತುಂಬಾ. ಇಡೀ ಬಾರ್ಡರ್ ಅಲ್ಲಿ ನಮ್ದೇ ಲೈಟ್ಗಳು ಉರಿಯೋದು ಸರ್. ಫೆನ್ಸಿಂಗ್ ಹಾಕಿರೋದು ನಾವೇ. ಇಂಡಿಯಾದವರೇ ಫೆನ್ಸಿಂಗ್. ಎಷ್ಟು ಕಿಲೋಮೀಟರ್ ಇದೆ? 4,000 ಕಿಲೋಮೀಟರ್ ಇದೆ ನಮ್ದು ಪಾಕಿಸ್ತಾನ ಬಾರ್ಡರ್. 4,000 ಕಿಲೋಮೀಟರ್ ಬಾರ್ಡರ್, 4,000 ಕಿಲೋಮೀಟರ್ಗೂ ಫೆನ್ಸಿಂಗ್ ಹಾಕಿರೋದು ನಾವೇ ಇಂಡಿಯಾದವ್ರೆ. ಅದ್ರ ಪೂರ್ತಿ ಖರ್ಚು ಎಷ್ಟು ಕೋಟಿ ಗಟ್ಟಲೆ, ಎಷ್ಟು 1,000 ಕೋಟಿ ಖರ್ಚು ಮಾಡಿದೀವಿ ಅದೆಲ್ಲ ನಮ್ದೇ. ಮತ್ತೆ ಈಗ ನಾನು ಕಾಣಂಗೆ ಎಲ್ಲಾ ಬಾರ್ಡರ್ಗೂ ಲೈಟ್, ಲೈಟ್ ಫೆಸಿಲಿಟಿ. 24 ಗಂಟೆ ಲೈಟ್ ಕೊಡ್ಬೇಕು ಅಂತ ಐತೆ. 24 ಗಂಟೆ ಲೈಟ್ ನಾವು ತಿರುಗಿಸಿರೋದಿಲ್ಲ ಯಾವ ಕಡೆ ಗೊತ್ತಾ? ಪಾಕಿಸ್ತಾನದ ಕಡೆಗೆ. ಲೈಟ್ಗಳ 100 ಮೀಟರ್ಸ್ ಪೋಲ್ಗಳವು, ಅಷ್ಟು ಎತ್ತರದ ಲೈಟ್ಗಳು. ಒಂದೊಂದು ಪೋಲ್ಗೆ 8-10 ಲೈಟ್, ಅದು ಫೋಕಸ್ ಲೈಟು. 400 ಮೀಟರ್ಸ್ ವರ್ಗೂ ಅದು ಲೈಟ್ ಇದಾಗಬೇಕು, ಕಾಣಿಸ್ಬೇಕು. ಆ ಕಡೆಯಿಂದ ಯಾವ್ದೇ ಏನೇ ಬರ್ತಾ ಇದ್ರು, ಒಂದು ಬರ್ತಾ ಇದ್ರು ಕೂಡ ಕಾಣಿಸ್ಬೇಕು. ನಮ್ ಕಡೆ ಲೈಟ್ ಇಲ್ಲ, ಆ ಕಡೆ ತಿರುಗಿಸ್ಬಿಟ್ಟಿದ್ವಿ. ನಮ್ ಕಡೆಗೆ ಏನು ಉದ್ದೇಶ ಇಲ್ವಲ್ಲ, ಆ ಕಡೆ ಕಾಣಿಸ್ಬೇಕು
1: ನಮಗೆ. ಕಾಣಬೇಕು ಶತ್ರುಗಳು ಬರೋ ಅಂತದ್ದು ಕಾಣಬೇಕು.
0: ನಾವು ಅಷ್ಟು ವಿದ್ಯುಚ್ಛಕ್ತಿ ವ್ಯಯ ಮಾಡಿ ಇಡೀ ಬಾರ್ಡರ್ನೇ ಕಾಯ್ತಾ ಇದೀವಿ. ಅವ್ರಿಗೆ ವಿದ್ಯುಚ್ಛಕ್ತಿ ಹಳ್ಳಿಗಳಲ್ಲಿ, ಇನ್ನೂ ಪಾಕಿಸ್ತಾನದ ಕಡೆಯಲ್ಲಿ ಬಾರ್ಡರ್ಲಿರೋ ಹಳ್ಳಿಗಳಲ್ಲಿ ಇನ್ನೂ ಲೈಟ್ ಇಲ್ಲ, ಇನ್ನೂ ಲೈಟಿನ ಸಮಸ್ಯೆ ಅವ್ರಿಗೆ. ಅವರು ನೋಡ್ತಾರೆ ಇಂಡಿಯಾ ಎಷ್ಟು ಮುಂದುವರೆದಿದೆ ಅಂತ ನೋಡ್ತಾ ಇರ್ತಾರೆ. ಈಗ ವಿದ್ಯುಚ್ಛಕ್ತಿ ಎಲ್ಲಿ ಇಲ್ಲೋ ಅಲ್ಲಿ ನಿಮಗೆ ಯಾವ ಯಂತ್ರೋಪಕರಣಗಳು ಇರೋದಿಲ್ಲ. ಬಾರ್ಡರ್ಗೆ ಕನೆಕ್ಷನ್ ಅಂದ್ರೆ ಮೇನ್ ರೋಡ್ಗಳು ಇರ್ಬೇಕು, ರೋಡ್ ವ್ಯವಸ್ಥೆ ಇಲ್ಲ ಆ ಕಡೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ವ್ಯವಸಾಯ ತುಂಬಾ ಹಿಂದುಳಿದಿದ್ದಾರೆ. ಇನ್ನು ಚೈನಾ ಸರ್, ಚೈನಾ ಬಿಡಿ, ನಮ್ಗಿಂತ ಅಡ್ವಾನ್ಸ್ ಆಗಿದ್ದಾರೆ. ಅವ್ರು ತುಂಬಾ ಅಡ್ವಾನ್ಸ್ ಆಗಿ ಕೃಷಿನೂ ಮಾಡ್ತಾ ಇದಾರೆ, ಅಡ್ವಾನ್ಸ್ ಆಗಿ ಎಲ್ಲಾ ಇದರಲ್ಲೂ ನಮ್ಗಿಂತ ಡೆವಲಪ್ ಆಗಿದ್ದಾರೆ. ಅದು ನಿಜಾಂಶ, ನಾವು ಒಪ್ಕೊಳ್ಳೇಬೇಕು. ಯಾವ ದೇಶ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಲೇಬೇಕು, ಯಾವ್ದು ಚೆನ್ನಾಗಿಲ್ಲ ಅದನ್ನು ಚೆನ್ನಾಗಿಲ್ಲ ಅಂತಲೂ ಹೇಳ್ಬೇಕು. ನಾನು ಬಾಂಗ್ಲಾದೇಶನೂ ನೋಡಿದ್ದೀನಿ, ಪಾಕಿಸ್ತಾನ ನೋಡಿದ್ದೀನಿ. ಪಾಕಿಸ್ತಾನ ನಾನು 18 ದಿವಸ ಇದ್ದು ಬಂದಿದ್ದೀನಿ. ಅಂದ್ರೆ ಸರ್ ಅದು ಸುಮಾರು ಒಂದು ಸರ್ ಕ್ರೀಕ್ ಅಂತ ಒಂದು ಏರಿಯಾ ಇದೆ. ಕ್ರೀಕ್ ಗಳಂದ್ರೆ ಸಮುದ್ರದ ನಾಲೆಗಳು. ಈ ನಾಲೆಗಳೆಲ್ಲ ಏನಾಗುತ್ತೆ ಅಂದ್ರೆ ನಮ್ದು ಒಂದು ಸರ್ ಕ್ರೀಕ್ ಅಂದ್ರೆ ಸ್ವಲ್ಪ ದೊಡ್ಡ ನಾಲೆ, ಅದು ಇಂಡಿಯಾ ಮತ್ತೆ ಪಾಕಿಸ್ತಾನ ಮಧ್ಯೆ ಇದೆ. ಆ ಸರ್ ಕ್ರೀಕ್ ನಾವು ಸರ್ವೆ ಮಾಡ್ತಾ ಇದ್ವಿ. ಅದು 1947 ಇದು 18ನೇ ಬಾರಿ ಸರ್ವೆ ಆಯ್ತು. ಆ ಸರ್ವೆ ಆದಾಗ ನಾನು ವಾಟರ್ ವಿಂಗ್ ಬುಜ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಪಾಕಿಸ್ತಾನಕ್ಕೆ ಒಬ್ರು ಆಪರೇಟರ್ ಕಳಿಸ್ಬೇಕಾಗಿ ಬಂತು. ಯಾಕೆಂದ್ರೆ ಸರ್ವೆ ಮಾಡಕ್ಕೆ 2 ಕಡೆಯಿಂದನೂ ಜನ ಹೋಗ್ಬೇಕು, ಇಂಡಿಯಾ ಸೈಡಿಂದನೂ ಹೋಗ್ಬೇಕು. ಒಂದು 20-25 ಜನ ನಮ್ಮ ಏನು ಡೆಲಿಗೇಷನ್ ಪಾರ್ಟಿ ಇರುತ್ತೆ, ಸರ್ವೆ ಪಾರ್ಟಿ, ಅವ್ರನ್ನ ಈ ಕಡೆಯಿಂದ ಆ ಕಡೆ ಕಮ್ಯುನಿಕೇಟ್ ಮಾಡ್ಬೇಕು, ಆ ಕಡೆಯವ್ರು ಈ ಕಡೆ ಕಮ್ಯುನಿಕೇಟ್ ಮಾಡ್ಬೇಕು. ಯಾಕೆಂದ್ರೆ ಸಮುದ್ರದ ಮಧ್ಯೆ ಇಂಡಿಯಾ ಪಾಕಿಸ್ತಾನ ಸೇರ್ಬೇಕಲ್ಲ, ಸೇರಿದ್ರೆ ತಾನೆ ಇಬ್ರು ಒಪ್ಕೊಂಡಿರ್ತಾನೆ ಅದು ಸರ್ವೆ ಅನ್ನಿಸ್ಕೊಳ್ಳೋದು. ಅದನ್ನ 18 ಸಾರಿ ಮಾಡಿದೀವಿ, ಆದ್ರೂ ಇನ್ನು ಪಾಕಿಸ್ತಾನ ಒಪ್ಕೊಂಡಿಲ್ಲ. ಆ ಸರ್ವೆಗೆ ನನ್ನನ್ನು ಡೀಟೇಲ್ ಮಾಡಿದ್ರು, ಆಸ್ ಎ ಆಪರೇಟರ್ ನೀವು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂದ್ರೆ, ಪಾಕಿಸ್ತಾನ ಅಂದ್ರೆ ಸಿಟಿ ಅಲ್ಲ, ಬಾರ್ಡರ್ ಅಲ್ಲೇ ನೀವು ಆ ಕಡೆ ಕ್ರಾಸ್ ಆಗ್ಬಿಟ್ಟು ಅವ್ರ ಇದ್ರಲ್ಲಿ ಇರ್ಬೇಕು ಅಂತ. ಅವಾಗ 18 ದಿವಸ ಸರ್ ನಾನು ಸರ್ವೆಗೆ ಪಾರ್ಟ್ ಆಗಿದ್ದೆ ಅಲ್ಲಿ. ನಾನು ಪಾಕಿಸ್ತಾನಕ್ಕೆ ಹೋದೆ, ಅಲ್ಲಿ ಆಪರೇಟರ್ ಜೊತೆ ನನ್ನ ಕೆಲಸ. ಅಲ್ಲಿಂದ ಒಬ್ಬನ ಆಪರೇಟರ್ನ ಪಾಕಿಸ್ತಾನದವ್ರು ಇಲ್ಲಿ ಕಳ್ಸಿದ್ರು ಇಂಡಿಯಾಗೆ, ಅವರು ನಮ್ಮ ಆಪರೇಟರ್ ಜೊತೆ ಕೆಲಸ. ಈಗ ನಾವು ಇಬ್ರು ಕನೆಕ್ಟ್ ಮಾಡ್ಬೇಕು, ಈ ಜನಗಳ ಯಾವಾಗ ಎಷ್ಟು ಗಂಟೆ ಕಳಿಸ್ಬೇಕು, ಹೈ ಟೈಡ್ ಯಾವಾಗಿದೆ, ಲೋ ಟೈಡ್ ಅಂದ್ರೆ ಸಮುದ್ರದ ಟೈಡ್ಗಳು ಇರುತ್ತಲ್ಲ, ಸಮುದ್ರದ ನೀರಿನ ಟೈಡ್ಸ್ ಮೇಲೆ ಹೋಗ್ಬರುತ್ತೆ, ಕೆಳಗೆ ಹೋಗ್ಬರುತ್ತೆ, ಎಷ್ಟು ಗಂಟೆಗೆ ಯಾವ ಗಾಳಿ ಬೀಸುತ್ತೆ, ಮತ್ತೆ ವಿಂಡ್ ವೆಲಾಸಿಟಿ ಎಷ್ಟಿದೆ, ಎಲ್ಲಾನು ನಾವು ಅಲ್ಲಿ ಅವರಿಗೆ ತಿಳಿಸ್ಬೇಕಾಯ್ತು. ಈಗ ಬಿರುಗಾಳಿ ಬರ್ತಾ ಇದೆಯಾ, ಇಲ್ಲ ಮಳೆ ವಾತಾವರಣ ಇದೆಯಾ, ನೀವು ಸಮುದ್ರದಿಂದ ವಾಪಸ್ ಬನ್ನಿ, ಯಾಕಂದ್ರೆ ಅವರು ಸರ್ವೇಯರ್ ಸರ್ ಅವರು ಅವ್ರ ಕೆಲಸ
1: ಮಾಡ್ತಾರೆ,
0: ಮತ್ತೆ ಪಾಕಿಸ್ತಾನದವರು ವಾಪಸ್ ಪಾಕಿಸ್ತಾನಕ್ಕೆ ಹೋಗೋರು, ಇಂಡಿಯಾದವರು ಮತ್ತೆ ಇಂಡಿಯಾಗೆ ಹೋಗೋರು. ಬಟ್ ಅವರಿಗೆ ನಾವು ಕಮ್ಯುನಿಕೇಟ್ ಮಾಡ್ಕೊಡ್ಬೇಕಾಗಿತ್ತು, ನೋಡಿ ನೀವು ಇಷ್ಟು ಗಂಟೆಗೆ ಇಲ್ಲಿಂದ ಹೋಗಿ ಅಲ್ಲಿರಿ, ಮತ್ತೆ ಅವರಿಂದ ನಾವು ಯಾವಾಗಲೂ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋ, ಏನಾಯ್ತು ಎಷ್ಟಾಯ್ತು ಕಮ್ಯುನಿಕೇಶನ್ ಮಾಡ್ಲೇಬೇಕಾಯ್ತು. ಅದಕ್ಕೆ ನಾನು ಆಸ್ ಎ ರೇಡಿಯೋ ಆಪರೇಟರ್ ಒಬ್ಬ ರೇಡಿಯೋ ಆಪರೇಟರ್ ಆಗಿ ಒಬ್ಬನ ಅಲ್ಲಿ ಕಳಿಸಿದ್ರು, ಅದ್ರಲ್ಲಿ ನಾನಿದ್ದೆ. 18 ದಿವಸ ನಡೀತು, ಅದೊಂದು ನೆನಪು ಸರ್ ನನಗೆ, ಪಾಕಿಸ್ತಾನಕ್ಕೆ 18 ದಿವಸ ಇದ್ದೆ ಅಂತ.
1: ಅಲ್ಲಿ ಹೋಗಿ 18 ದಿವಸ
0: ಅವ್ರ ಜೊತೆ
1: ದೇಶದ ಪರವಾಗಿ ಕೆಲಸವನ್ನು
0: ಬಂದೆ.
1: ಹೀಗೆ ನಿಮ್ಮ ಅನುಭವಗಳು
0: ತುಂಬಾ ಇದೆ
1: ಮಿಲಿಟರಿಯಲ್ಲಿ, ಬಹಳ
0: ಬಹಳ ಚೆನ್ನಾಗಿದೆ.
1: ಕೃಷಿಯನ್ನ ಗ್ರಹಿಸಲಿಕ್ಕೆ ಸಾಧ್ಯನೂ ಕೂಡ
0: ಆಯ್ತು.
1: ಮುಂದಿನ ದಿವಸಗಳಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಏನೇನು ಮಾಡಬೇಕು ಅನ್ನೋ ಅಂತ ಆಲೋಚನೆ ಇದೆ ನಿಮಗೆ
0: ಸರ್? ಅದ್ರ ಬಗ್ಗೆ ಇನ್ನು ಯೋಚನೆ ಮಾಡಿಲ್ಲ. ಕೃಷಿ ಬಗ್ಗೆ ನಾನು ಮಾಡ್ಬೇಕು ಅಂತ ನನಗೆ ಜಮೀನ್ ಬೇಕಾಗುತ್ತೆ. ಈಗ ಜಮೀನ್ ಗೊತ್ತಲ್ವಾ ನಿಮ್ಗೆ ಎಷ್ಟು ಕಾಸ್ಟ್ಲಿ ಆಗಿದೆ,
1: ನಮ್ಮಲ್ಲೆಲ್ಲ ಕಡಿಮೆ ಹಿಡುವಳಿ,
0: ಕಡಿಮೆ ಹಿಡುವಳಿ, ಜಮೀನ್ ಎಲ್ಲೂ ಇಲ್ಲ. ಅದರಿಂದ ಅದ್ರ ಬಗ್ಗೆ ಇನ್ನು ನಾನು ಹೆಚ್ಚು ಯೋಚನೆ ಮಾಡಿಲ್ಲ. ಈಗ ಏನಿದೆ ಅದು ನಡೆಯುತ್ತೆ. ನಡೆದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಕ್ರಾಪ್ ದೂಸರ ಬಂತು, ಬೇರೆ ಕ್ರಾಪ್ ಇಂದ ತುಂಬಾ ಆದಾಯ ಕ್ರಾಪ್ ಅಂದ್ರೆ ನಾನು ಅದನ್ನು ಮಾಡಕ್ ರೆಡಿ ಇದ್ದೀನಿ.
1: ತುಳಸಿರಾಮ್ ಅವರೇ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಮಾಡುವಂತದ್ದು ಹೇಗೆ
0: ಸರ್? ನನ್ನ ಮೊಬೈಲ್ ಸಂಖ್ಯೆ
1: ಹೇಳಿ,
0: 9205549358.
1: ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ,
0: 9205549358.
1: ಒಳ್ಳೆದು ತುಳಸಿರಾಮ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ನಿಮಗೂ ಕೂಡ ಸರ್. ತುಂಬಾ ಚೆನ್ನಾಗಿ ನೀವು ನನ್ನ ಮಾತನ್ನ ಕೇಳಿದೀರಾ. ಏನಾದ್ರು ತಪ್ಪಿದ್ರೆ ಇದರಲ್ಲಿ ನನ್ನ ಕ್ಷಮಿಸಿ, ಮತ್ತೆ ಸಿಗೋಣ.
1: ಮುಂದೆ ಚೆನ್ನಾಗಿ ಮಾತಾಡಿದ್ರೆ ಹೆಂಗ ಕೇಳಕ್ ಸಾಧ್ಯ.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
1: ಧನ್ಯವಾದ. ನಮಸ್ತೆ.
0: ಥ್ಯಾಂಕ್ ಯು. ಜೈ ಹಿಂದ್.
2: ಇದುವರೆಗೆ ನಿವೃತ್ತ ಯೋಧನ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಎಂಡಿ ತುಳಸಿರಾಮ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
4: ಎಸ್ಆರ್ಎಸ್ ಪ್ರಜ್ಞ ಪಿಯು ಕಾಲೇಜು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬೋರ್ಡ್, ಸಿಬಿಎಸ್ಇ ಹಾಗೂ ಐಸಿಎಸ್ಇ ಬೋರ್ಡ್ನಲ್ಲಿ 10th ಪಾಸಾದ ವಿದ್ಯಾರ್ಥಿಗಳಿಗೆ ಐಎಸ್ಸಿ ಪಠ್ಯಕ್ರಮದಲ್ಲಿ 11th ತರಗತಿಗಳನ್ನು ಹಾಸನ ನಗರದ ಹೃದಯ ಭಾಗದಲ್ಲಿ ಪ್ರಾರಂಭ ಮಾಡಿರುತ್ತಾರೆ. ಐಎಸ್ಸಿ ಪಠ್ಯಕ್ರಮದ ವಿಶೇಷತೆ ಏನೆಂದರೆ 12th ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಡಬ್ಲ್ಯೂ, ಕೆಸಿಇಟಿ, ಎನ್ಡಿಎ, ನಾಟಾ ಪರೀಕ್ಷೆಗಳಿಗೆ ಈ ಪಠ್ಯಕ್ರಮವು ತೀರಾ ಹತ್ತಿರವಾಗಿದ್ದು ನಿಮ್ಮ ಮಕ್ಕಳು ಸುಲಭ ರೀತಿಯಲ್ಲಿ ಉತ್ತಮ ರ್ಯಾಂಕಿಂಗ್ ಗಳಿಸಿ ಡಾಕ್ಟರ್, ಇಂಜಿನಿಯರ್, ಆರ್ಕಿಟೆಕ್ಟ್ ಇತರೆ ಅವರಿಗಿಷ್ಟವಾದ ಕೋರ್ಸ್ಗಳನ್ನು ಓದಬಹುದಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕ ತಂಡದಿಂದ ವಿಶೇಷ ತರಬೇತಿ ನೀಡುತ್ತಾರೆ. ಇದಲ್ಲದೆ ಗಣಿತ ಅಥವಾ ಜೀವಶಾಸ್ತ್ರ ವಿಷಯಗಳ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಶನ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9448311389.
0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಡಿತರ ವಿತರಣಾ ವ್ಯವಸ್ಥೆ, 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಎಐ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕೃತಕ ಬುದ್ದಿಮತ್ತೆ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ವಿವರಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಒಳಗಿನ ಸಾಗಾಣೆ, ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ನ್ಯಾಯಬೆಲೆ ಅಂಗಡಿಗಳ ವಿತರಕರ ಲಾಭಾಂಶ ನಿರ್ವಹಣೆ ಮತ್ತು ಕೇಂದ್ರದ ನೆರವಿನ ಅಸ್ತಿತ್ವದಲ್ಲಿರುವಂತಹ ನಿಧಿಯ ಮಾದರಿಯ ಮುಂದುವರಿಕೆಗಾಗಿ ಕೇಂದ್ರದ ನೆರವಿನ ಮಾನದಂಡಗಳನ್ನು ಪರಿಷ್ಕರಿಸಲು ಸಿಸಿಇಎ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಬರುವ 81,35,00,000 ಜನರಿಗೆ ಸರ್ಕಾರದ ಬದ್ದತೆಯನ್ನು ಪೂರೈಸುವ ನಿಟ್ಟನಲ್ಲಿ ಈ ಯೋಜನೆ ಕೆಲಸ ಮಾಡುತ್ತದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವಂತಹ ಪಿಡಿಎಸ್ ಯೋಜನೆಯ ಬದಲಿಯಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ದತೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ದವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. ಭಾರತ ಸಂವಿಧಾನದ ಜನಪ್ರತಿನಿಧಿ ಕಾಯ್ದೆ 1950 ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಯಾವುದೇ ಸಮಯದಲ್ಲೂ ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ದವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿತ್ತು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ನಡೆಸುವುದರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಸಾಧ್ಯ ಎಂದು ಹೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಆರಂಭ ಮಾಡಲಾಗಿತ್ತು. ಇದೀಗ ವಿವಿಧ ಹಂತಗಳಲ್ಲಿ ದೇಶದ ಎಲ್ಲೆಡೆ ನಡೆಸಲಾಗುತ್ತಿದೆ. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಲು ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರದ ನ್ಯಾಯಪೀಠ ಈ ವಿಷಯವು ತಾಂತ್ರಿಕ ಸ್ವರೂಪದ್ದಾಗಿದೆ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದೆ. ವಿವಿಪ್ಯಾಟ್ ಸ್ಲಿಪ್ಗಳಲ್ಲಿ ಸಮಯದ ಮುದ್ರತೆಯನ್ನು ಸೇರಿಸುವುದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಪರಿಶೀಲನೆ ಮತ್ತು ಲೆಕ್ಕ ಪರಿಶೋಧನೆಯನ್ನು ಸುಧಾರಿಸುತ್ತದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಎನ್ಸಿಇಆರ್ಟಿಗೆ ನೋಟಿಸ್ ಜಾರಿಗೊಳಿಸಿದ್ದು 2 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಕೋರಿದೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಹೊರಡಿಸಿದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ಜುಲೈ 1ರಿಂದ ಪ್ರಾರಂಭವಾಗುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕ್ರಮವು ಸಿಬಿಎಸ್ಇ ತನ್ನ ಅಧ್ಯಯನ ಯೋಜನೆಯನ್ನು ರಾಷ್ಟೀಯ ನೀತಿ ಶಿಕ್ಷಣ 2020 ಮತ್ತು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟೀಯ ಪಠ್ಯಕ್ರಮ 2023ರೊಂದಿಗೆ ಜೋಡಿಸುವ ಭಾಗವಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2026 ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೇಶದ 49 ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾತೂರ್ ಮೂಲದ ಡಾ ಮನೋಜ್ ಶಿರೂರೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಸಿಬಿಐ ತಿಳಿಸಿದೆ. ಕೇರಳ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ತಿರುವನಂತಪುರಂನಲ್ಲಿರುವಂತಹ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಬೆಳಗ್ಗೆಯಿಂದ ತಪಾಸಣೆ ಆರಂಭ ಮಾಡಿದೆ. ಕೇರಳದಾದ್ಯಂತ 10 ಹೆಚ್ಚು ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಆದರೆ ಕಾರ್ಯಾಚರಣೆಗಳ ಬಗ್ಗೆ ಜಾರಿ ನಿರ್ದೇಶನಾಲಯ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಅಸ್ಸಾಂ ವಿಧಾನಸಭೆ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ದೇಶದ ಒಟ್ಟಾರೆ ಪ್ರಗತಿಗೆ ಈಶಾನ್ಯದ ಅಭಿವೃದ್ಧಿ ಅತ್ಯಗತ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗ್ಯಾಂಗ್ಟಾಕ್ನಲ್ಲಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾವೀನ್ಯತೆ, ಆಲೋಚನೆಗಳು ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಗ್ಯಾಂಗ್ಟಾಕ್ನಲ್ಲಿ ಆಮ್ ದೀದಿ ಬಹಿನಿ ಬಸ್ ಸೇವೆ ಎಂಬ ಮಹಿಳಾ ಕೇಂದ್ರಿತ ಸಾರ್ವಜನಿಕ ಸಾರಿಗೆ ಸೇವೆಗೆ ಚಾಲನೆಯನ್ನು ನೀಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೊರೊಂಟೋದಲ್ಲಿ ಕೆನಡಾ ಸಚಿವ ಮಣಿಧರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡು ಮೇಜಿನ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕೆನಡಾದ ಪ್ರಮುಖ ಹೂಡಿಕೆದಾರರು, ಕೆನಡಾ ಭಾರತ ವ್ಯವಹಾರ ಮಂಡಳಿಯ ಸದಸ್ಯರು ಹಾಗೂ ಇತರ ಪಾಲುದಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ವಿಸ್ತರಿಸುವ ಮತ್ತು ವರ್ಷದಾದ್ಯಂತ ವೇಳೆಗೆ ಸಿಇಪಿಎ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವ ತಮ್ಮ ಹಂಚಿಕೆ ಉದ್ದೇಶವನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು ಗೆದ್ದ ತಂಡ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಓಪನ್ನಲ್ಲಿ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶಟ್ಲರ್ HS ಪ್ರಣಯ್ ಇಂದು ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನೊಂದೆಡೆ ಮತ್ತೊಂದು ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಸಿಂಗಾಪುರದ ಲೋಹ್ ಕೀನ್ ಯು ವಿರುದ್ದ 20-22, 21-19, 17-21 ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಮೊದಲ ಸುತ್ತಿನಲ್ಲಿ ಮಲೇಷ್ಯಾದ ಜೋಡಿಯಾದ ವಾಂಗ್ ಟಿಎನ್ ಸಿ ಮತ್ತು ಲಿಮ್ ಚಿವ್ ಸಿಯೆನ್ ಅವರನ್ನು 21-14, 20-22, 21-13 ಸೆಟ್ಗಳಿಂದ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನುಬದ್ದತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.
3: 102.2 ಎಫ್ಎಂನಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಅರುಣೋದಯ ಚಿತ್ರದ ಈ ಗೀತೆಯನ್ನ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಈ ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಈಗ ಕೇಳಿ ಬಾಸ್ ಚಿತ್ರದ ಈ ಗೀತೆಯನ್ನ. ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರು ಹಾಡಿರುವ ಈ ಗೀತೆಯ ರಚನೆ ಕವಿರಾಜ್ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಹರಿ ಕೃಷ್ಣ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡೀಲ್ ಚಿತ್ರದ ಈ ಗೀತೆಯನ್ನ. ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವೀರ್ ಸಮರ್ಥ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಇಂದು ರಾತ್ರಿ 10 ಗಂಟೆಗೆ ಮಧುರಗಾನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ.

0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಸುರಗಿ ಸಾಹಿತ್ಯ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಬರಹಗಾರ್ತಿ ಹಾಗೂ ವೈದ್ಯರೂ ಆದ ಡಾಕ್ಟರ್ HS ಅನುಪಮಾ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸುಜಾತಾ F. ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಸುರಗಿ ಸಾಹಿತ್ಯಕ ಸಂಚಿಕೆಗೆ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ವೈದ್ಯರಾಗಿ, ಬರಹಗಾರ್ತಿಯಾಗಿ, ಹಾಗೆ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಾಗೆ ಒಟ್ಟು ಮನುಷ್ಯ ವಿರೋಧಿ ಚಟುವಟಿಕೆಗಳು ಏನೇ ನಡೆದ್ರೂ ಅದನ್ನ ನೇರವಾಗಿ ದಿಟ್ಟವಾಗಿ ವಿರೋಧಿಸುವಂತಹ ಒಂದು ಪ್ರತಿರೋಧದ ಧ್ವನಿ ಡಾಕ್ಟರ್ HS ಅನುಪಮಾ ಮೇಡಮ್ ಅವರು. ಮೇಡಮ್ ನಮಸ್ತೆ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸಾಕಷ್ಟು ಕೃತಿಗಳು ಈಗಾಗಲೇ ಬಂದಿದೆ, ಇನ್ನೂ ಹಲವು ಹತ್ತಾರು ಕೃತಿಗಳು ಬರಲಿಕ್ಕಿವೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ನೀವು ಬರಹಗಾರ್ತಿಯಾಗಿ, ವೈದ್ಯರಾಗಿ, ಸಂಘಟಕರಾಗಿ ಪರಿಚಿತರಿದ್ದೇ ಇರ್ತೀರಾ, ಆದ್ರೂ ನಮ್ಮ ಕಾರ್ಯಕ್ರಮದ ವಾಡಿಕೆ ಏನಂತಂದ್ರೆ ನಿಮ್ಮ ಪರಿಚಯ ಮಾಡ್ಕೊಳ್ತಾ ಕಾರ್ಯಕ್ರಮ ಆರಂಭ ಮಾಡೋದು. ಇನ್ನೊಂದೇನಪ್ಪ ಅಂತಂದ್ರೆ ಹಾಸನ ಜಿಲ್ಲೆಯವರೇ ನೀವು, ಹಾಗಾಗಿ ಇನ್ನೂ ಹೆಚ್ಚಿನ ಸಂತೋಷ ನಮ್ಮ ಕೇಳುಗರಿಗೆ. ತಮ್ಮ ಪರಿಚಯ ಮಾಡಿಕೊಡಿ ಮೇಡಮ್.
2: ನಮ್ಮಮ್ಮ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಣಕಟ್ಟೆ ಅನ್ನೋ ಊರಿನ ಹೆಣ್ಮಗಳು. ಅವ್ರು ಓದಿದ್ದೆಲ್ಲ ಅರಸೀಕೆರೆಯಲ್ಲೇ, ಕಣಕಟ್ಟೆಯಲ್ಲೇನೆ. ನಮ್ಮ ತಂದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಆಗುಂಬೆ ಹತ್ತಿರ ಹೆಬ್ಬಾಗ್ಲು ಅಂತ ಎರಡೇ ಮನೆ ಇರೋ ಒಂದು ಊರದು. ಅಜ್ಜನ ಮನೆ ಹಿಂದಿನ ಗುಡ್ಡ ಕೆಳಗಡೆ ದಾಟ್ಬಿಟ್ರೆ ಆಗುಂಬೆ ಘಟ್ಟ ಸಿಗುತ್ತೆ. ಸೊ ಅಷ್ಟು ದಟ್ಟ ಕಾಡಿನಲ್ಲಿ ಅಂದ್ರೆ ಕುವೆಂಪು ಊರಿಗೆ ಸ್ವಲ್ಪ ಹತ್ತಿರನೇ ಅಂತ ಹೇಳ್ಬೋದು. ಸೊ ಅದು ನಮ್ಮ ತಂದೆ ಅವರ ಊರು. ನಮ್ಮ ತಂದೆ ಹೈಸ್ಕೂಲ್ ಟೀಚರ್ ಆಗಿ ಅರಸೀಕೆರೆ ಕಣಕಟ್ಟೆಗೆ ಅವರ ಮೊದಲನೇ ಪೋಸ್ಟಿಂಗ್ ಮಾಸ್ಟರ್ ಆಗಿ ಬಂದವಾಗ ನಮ್ಮ ತಾಯಿ ಅದೇ ಊರ್ನವರಲ್ವಾ, ಅವ್ರ ಹತ್ರ ಹಿಂದಿ ಪಾಠಕ್ಕೆ ಅಂತ ಬರ್ತಿದ್ರಂತೆ. ಅವಾಗೆಲ್ಲ ಪ್ರಥಮ, ಮಧ್ಯಮ, ಪ್ರವೇಶ, ಉತ್ತಮ ಅಂತೆಲ್ಲ ಕಟ್ಟಿ ಹಿಂದಿ ಟೀಚರಾರು ಆಗಕ್ಕಾಗುತ್ತೆ ಅಂತ ಹೆಣ್ಮಕ್ಳನ್ನೆಲ್ಲ BA BEDಗೆಲ್ಲ ಕಳ್ಸಕ್ ಆಗ್ತಿರ್ಲಿಲ್ಲ. ನಮ್ಮ ತಂದೆ ತಾಯಿದು ಪ್ರೇಮ ವಿವಾಹ, ಹಾಗಾಗಿ ಈ ಬಯಲ್ಸೀಮೆ ನಮ್ಮಮ್ಮ ಆ ಮಲ್ನಾಡಿನ ನಮ್ಮಪ್ಪ ಅವರಿಬ್ರು ಮದುವೆ ಆಗಿ ಅವರ ಮೊದಲನೇ ಮಗಳು ನಾನು. ನಮ್ಮ ತಂದೆ ಸಿರಿಗೆರೆ ಸಂಸ್ಥೆ ಹೈಸ್ಕೂಲಲ್ಲಿ ಶಿಕ್ಷಕರಾಗಿದ್ರು. ಸೊ ಸಿರಿಗೆರೆ ಸಂಸ್ಥೆಯಲ್ಲಿ 72-75 ಸ್ಕೂಲ್ ಇತ್ತು. ಎಲ್ಲೆಲ್ಲಿ ಯಾವ ಪೋಸ್ಟ್ ಖಾಲಿ, ಹಿಂದಿ ಸಮಾಜ ಪಾಠ ಮಾಡೋರಿಲ್ಲ ಅಂತಂದ್ಕೂಡಲೇ ಅಲ್ಲಿಗೆ ಎತ್ತೆತ್ತು ಹಾಕೋರು. ಹೀಗಾಗಿ ಹೆಚ್ಚು ಕಡಿಮೆ ನಾನು ನನ್ನ 10ನೇ ಕ್ಲಾಸ್ ಆಗದ್ರೊಳಗೆ 6 ಜಿಲ್ಲೆಗಳ ಊರುಗಳಲ್ಲಿ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ಅಲ್ಲಿಗೆ ಹೋಗೋದು. ಮತ್ತೆ ಸಾಧಾರಣವಾಗಿ ಅವೆಲ್ಲ ತರಳಬಾಳು ಶಾಲೆಗಳು ಕುಗ್ರಾಮಗಳಲ್ಲಿ ಜಾಸ್ತಿ ಇರ್ತಿತ್ತು. ಸೊ ಅಂತ ಗ್ರಾಮಗಳಲ್ಲಿ ಬಾಡಿಗೆ ಮನೆ ಇರ್ತಿರ್ಲಿಲ್ಲ, ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಬಸ್ ಗಿಸ್ಸಿನ ಸೌಲಭ್ಯನೂ ಇರ್ತಿರ್ಲಿಲ್ಲ, ಬಸ್ ಹೋಗ್ಲಿ ರಸ್ತೆನೂ ಇಲ್ದಿರುವಂತ ಊರುಗಳು ಇದ್ವು. ಅಂತ ಕಡೆಗಳಲ್ಲಿ ಇದ್ದಿದ್ದು ನನಗೆ ಈಗ ಲುಕಿಂಗ್ ಬ್ಯಾಕ್, ಈಗ ನಾವೇನಾದ್ರೂ ಈಗಿನ ಜನರೇಷನ್ಗೆ ಹೇಳಿದ್ರೆ ನಾನಲ್ಲಿ ಇಳಿದು 5 ಮೈಲಿ ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದೆ, 3 ಮೈಲಿ ನಡ್ಕೊಂಡು ಬಂದು ಆಮೇಲೆ ಇನ್ನೆಲ್ಲೋ ಹೋಗಿ ಬಸ್ ಹತ್ತಿದ್ದೆ ಅಂದ್ರೆ ಅಯ್ಯೋ ಅಂತ ಅನ್ಸುತ್ತೆ. ಆಮೇಲೆ ನೀರ್ ತರಕ್ಕೆ ಬೋರಿಂಗ್ ಜಗ್ಗಿ ಕಾದು ಕ್ಯೂನಲ್ಲಿ ಬೋರಿಂಗ್ ಜಗ್ಗಿ ನೀರ್ ತರ್ತಾ ಇದ್ವಿ, ಬಟ್ಟೆ ತೊಳಿಲಿಕ್ಕೆ ಹೊಳೆಗೆ ಹೋಗ್ತಿದ್ವಿ ಅಂದ್ರೆ ಈಗೆಲ್ಲ ಅಯ್ಯೋ ಅನ್ಸುತ್ತಲ್ಲ. ನನಗನ್ಸೋದು ಈ ನನ್ನ ಬಾಲ್ಯ ನಂಗೆ ತುಂಬಾ ರಿಚ್ಚಾದ ಅನುಭವಗಳನ್ನ ಕೊಡ್ತು ಅಂತ ಹೇಳ್ಬೋದು.
1: ಸಮೃದ್ಧ ಅನುಭವಗಳು
2: ಇದು ನನ್ನ ಬದುಕು ನನಗೆ ಕೊಟ್ಟಿರುವ ಅತ್ಯಂತ ದೊಡ್ಡ ಕಾಣಿಕೆ, ನಮ್ಮ ತಾಯಿ ತಂದೆ ಬಾಲ್ಯದ ರೂಪದಲ್ಲಿ ಕೊಟ್ಟಿರೋ ದೊಡ್ಡ ಗಿಫ್ಟ್ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ನಮ್ಮ ತಾಯಿ ಕೆಲಸಕ್ಕೆ ಸೇರಿದ್ಮೇಲೆ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಮೂಡಿ ಅಂತ ಅಲ್ಲಿ ಅವ್ರ ಹೈಸ್ಕೂಲ್ ಅಲ್ಲಿದ್ರು. ನಾನು ಅವ್ರ ಹೈಸ್ಕೂಲ್ ಅಲ್ಲೇ ಓದಿದ್ದು, 10ನೇ ಕ್ಲಾಸ್ ವರೆಗೆ ಕನ್ನಡ ಮೀಡಿಯಂ ಅಲ್ಲೇ ಓದಿ PUCಗೆ ಶಿವಮೊಗ್ಗಕ್ಕೆ DVS PUC ಕಾಲೇಜನ್ನು ಸೇರಿದೆ. ಅವಾಗಲ್ಲಿ ರಹಮತ್ ಸರ್ ಕನ್ನಡ ಮೇಷ್ಟ್ರಾಗಿದ್ರು,
1: ರಹಮತ್ ತರೀಕೆರೆ
2: ಅವರು. ಅವ್ರು MA ಮುಗಿಸಿ ಆಗಷ್ಟೇ ಅಲ್ಲಿ ಬಂದಿದ್ರು, ಇನ್ನು ಹಂಪೆಗೆ ಹೋಗಿರ್ಲಿಲ್ಲ. ಆಮೇಲೆ ಮುನೀರ್ ಬಾಷಾ ಅಂತ ಒಬ್ರು ಕನ್ನಡ ಪ್ರೇಮಿ ಮೇಷ್ಟ್ರಿದ್ರು. ಅವ್ರಿಗೆಲ್ಲ ಈ ಸೈನ್ಸ್ ಸ್ಟೂಡೆಂಟು ಕನ್ನಡದ ಬಗ್ಗೆ ಪ್ರಬಂಧ ಗಿಬಂದ ಇಷ್ಟು ಚೆನ್ನಾಗಿ ಬರೀತಾಳೆ, ಭಾಷಣಕ್ಕೆ ಎಲ್ಲದಕ್ಕೂ ಹೆಸರು ಕೊಡ್ತಾ ಇದ್ದೆ, ಡಿಬೇಟು ಚರ್ಚಾಸ್ಪ ಎಲ್ಲದಕ್ಕೂ ಹೋಗ್ತಿದ್ನಲ್ಲ. ಸೈನ್ಸ್ ಹುಡುಗರು ಯೂಶಲಿ ಅದಕ್ಕೆಲ್ಲ ಕೇರ್ ಮಾಡಲ್ಲ, ಆದ್ರೂ ಓದ್ತಾಳಲ್ಲ ಅಂತ ಅವರಿಗೆಲ್ಲ ಸ್ವಲ್ಪ ನನ್ನ ಮೇಲೆ ಕುತೂಹಲ ಇತ್ತು ಅಂತ ಕಾಣುತ್ತೆ, ಸ್ವಲ್ಪ ಗಮನ ಕೊಡೋರು. ಹಿಂಗಾಗಿ ಆ ಸಾಹಿತ್ಯದ ಆಸಕ್ತಿ, ಮತ್ತೆ ಮೊದಲಿಂದನೂ ಓದೋದು ಅಂದ್ರೆ ತುಂಬಾ ಇಷ್ಟ. ನನ್ನ ಮೊದಲನೇ ಪದ್ಯ 7ನೇ ಕ್ಲಾಸಲ್ಲಿ ಬರದೆ ಅಂತ ಕಾಣುತ್ತೆ. ಸುಮ್ನೆ ಏನೇನೋ ಅನ್ಸಿದವಾಗೆಲ್ಲ ನಮ್ಮ ಅಜ್ಜನ ಮನೆ
1: ಆಗಿದೆ ಮೇಡಮ್. ಅದು
2: 7ನೇ ಕ್ಲಾಸಿನ ಪದ್ಯ ಪ್ರಕಟ ಆಯ್ತು, ನಮ್ಮಅಪ್ಪ ಅದನ್ನ ವನಿತಾ ಪತ್ರಿಕೆ ಕಳಿಸಿದ್ರು. ಅದು ನಮ್ಮನೆ ಮೊಲ ಸಾಕಿದ್ವಿ, ಆ ಮೊಲನ ನಾಯಿ ಹಿಡಿದು ಅವಾಗ ದುಃಖದಲ್ಲಿ ಬರೆದಿದ್ದು, ನಮ್ಮ ಮನೆಯಲ್ಲಿ ಒಂದು ಮೊಲ ಅದಕ್ಕೆ ಇದ್ದಿತ್ತು ಒಂದು ಬಿಲ ಅಂತ ಬರೆದಿದ್ದು. ಅದು ಬರದೆ ಅಪ್ಪ ಕಳಿಸಿದ್ರು, ಪ್ರಕಟ ಆಗಿ 10 ರೂಪಾಯಿ ಸಂಭಾವನೆ ಬಂದ್ಬಿಡ್ತು. ಆದ್ರೆ ಆಮೇಲೆ ಏನು ಕಳಿಸ್ಲೇ ಇಲ್ಲ, ಬರ್ದು ಕತೆ ಗೀತೆ ಎಲ್ಲ ಬರ್ದಿಟ್ಕೊಂಡಿದ್ದೆ. ಎಲ್ಲ ನಮ್ಮ ಅಜ್ಜ ಹೇಳುದ್ ಕೇಳಿ ನಮ್ಮ ಅಜ್ಜನ ಮನೆ ಹೋಗಿ ಹಳೆ ಮಯೂರ ಎಲ್ಲಾ ತೆಗೆದು ಎಷ್ಟೆಷ್ಟೋ ವರ್ಷದ ಅಟ್ಟದ ಮೇಲೆ ಹತ್ತಿ ಕುತ್ಕೊಂಡು ಗಾಡಿ ಮೇಲೆ ಕುತ್ಕೊಂಡು ಓದುದು. ಏನು ಮತ್ತೆ ಬೇರೆ ಏನು ಮನೋರಂಜನೆ ಇಲ್ಲಲ್ಲ, 2 ತಿಂಗಳು ಬೇಸಿಗೆ ರಜೆ ಕಳಿಬೇಕಲ್ಲ ಆ ಕಾಡು ಕೊಂಪೆಯಲ್ಲಿ, ಕಾಡು ಸುತ್ತದು. ಇದೆಲ್ಲ ತುಂಬಾ ಸಮೃದ್ಧ ಅನುಭವ ಅಂತ ಅನ್ಸುತ್ತೆ.
1: ಆಮೇಲೇನೋ ಬರೀತಿದ್ರಿ, ಆದ್ರೆ ಅದನ್ನ ತೋರಿಸ್ಲಿಲ್ಲ,
2: ಯಾರಿಗೂ ತೋರಿಸ್ತಾನೆ ಇರ್ಲಿಲ್ಲ. ಸ್ಪರ್ಧೆ ಇದ್ದಿದ್ರಿಂದ ಒಂದೆರಡು ಸಲ ಕವಿತೆಗಳನ್ನ ಶಿವಮೊಗ್ಗದಲ್ಲಿ ತೋರಿಸಿದ್ದೆ, ನಮ್ಮ ಎಷ್ಟು ನೋಡಿದ್ರು ಓ ಪದ್ಯ ಬರೀತಾಳ ಇವಳು ಅಂದ್ರೆ ಸೈನ್ಸ್ ಹುಡುಗಿ ಅನ್ನೋದು ಒಂದು ಗೊತ್ತಿತ್ತು ಅವರಿಗೆ. ಆಮೇಲೆ ಮೆಡಿಕಲ್ ಸಿಕ್ತು, ಬಳ್ಳಾರಿ ಮೆಡಿಕಲ್ ಕಾಲೇಜಿಗೆ ಹೋದೆ. ಮುನೀರ್ ಭಾಷಾ ಸರ್ ಕನೆಕ್ಷನ್ ಇಟ್ಕೊಂಡಿದ್ರು, ಅಲ್ಲಿ ಹೋಗಿದ್ದೀನಿ ಅಂತ ಗೊತ್ತಿತ್ತು ಅವರಿಗೆ. ಶಿವಮೊಗ್ಗದಲ್ಲಿ ಒಂದು 3 ದಿನದ ಸಮಾವೇಶ ಆಯ್ತು. ಅವಾಗ ಮುನೀರ್ ಭಾಷಾ ಸರ್ ಈ ತರ ಒಂದು ಸಮಾವೇಶ ಆಗ್ತಾ ಇದೆ, ನೀವೊಂದು ಪದ್ಯ ಓದ್ತೀಯಾ ಅಂತ ಕೇಳಿದ್ರು. ಅವಾಗ ನಾವು ಯಾರ್ಯಾರನ್ನ ಯಾವ ಸಾಹಿತಿನೂ ನೋಡಿಲ್ಲ, ಯಾರನ್ನ ಭೇಟಿನೂ ಮಾಡಿಲ್ಲ, ಸಂದರ್ಶನನು ಕೇಳಿಲ್ಲ, ಯಾಕೆಂದ್ರೆ ಆ ನಾಟಕಗಳು ನೋಡಕ್ಕಾಗ್ತಿರ್ಲಿಲ್ಲ. ನಾವು ಇದ್ದಿದ್ದಂತ ಕುಗ್ರಾಮಗಳಲ್ಲಿ ಸೊ ಅದೇ ಮೊದಲನೇ ಬಾರಿಗೆ ನಾನು ಹಲವರನ್ನ ತೇಜಸ್ವಿನ ಲಂಕೇಶ್ನ ಎಲ್ಲ ನೋಡಿದ್ದು ನಾನು ಸೆಕೆಂಡ್ MBBS ಅಲ್ಲಿ ಇದ್ದವಾಗ. ಸೊ ಅವಾಗ ಕವಿಗೋಷ್ಠಿಲಿ ನಂಗೊಂದು ಪದ್ಯ ಬೇರೆ ಓದಕ್ಕೆ ಅವಕಾಶ ಸಿಕ್ತು. ಆ ಪದ್ಯ ತುಳಸಿ ಕಟ್ಟೆ ಅಂತ ಹೆಸರು ನೆನಪಪ್ಪ, ಅದು ಎಲ್ಲಿ ಹೋಗಿದೆಯೋ ಏನೋ ಗೊತ್ತಿಲ್ಲ, ಪದ್ಯಗಳು ಎಲ್ಲಿ ಹೋದವೋ ಏನೋ ಗೊತ್ತಿಲ್ಲ.
1: ಮೇಡಮ್, ಡಾಕ್ಟರ್ ಓದ್ಬೇಕು ಅಂತ ಮನೇಲೇನಾರು ಒತ್ತಾಸೆ ಇತ್ತ, ಅಥವಾ ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರ, ಅಥವಾ ಸೈನ್ಸ್ ತಗೊಂಡಿರೋದ್ರಿಂದ ಸೀಟ್ ಸಿಕ್ಕಿದೆ ಹೋಗೋಣ ಅಂತ ಹೊರಟ್ರ ಹೇಗೆ?
2: ನಮ್ಮ ಮಾವ ಸೋದ್ರು ಮಾವ ಖಗೋಳ ವಿಜ್ಞಾನಿ, ಅವರು USSR ಇಂದು ಸ್ಪುಟ್ನಿಕ್ ಅನ್ನೋದು ನಮ್ಮ ಮನೆಗೆ ಬರ್ತಿತ್ತು ಪತ್ರಿಕೆ, ಅವರ ಪ್ರಭಾವನೆ ಇರ್ಬೋದು ಅಲ್ಲಿ, ತಾರಾ ವೀಕ್ಷಣಾಲಯ, ನೆಹರು ವೀಕ್ಷಣಾಲಯ ಅದನ್ನೆಲ್ಲ ನೋಡಿದ್ದಿರ್ಬೋದು. ಆಕಾಶ ಅಂದ್ರೆ ತುಂಬಾ ಸೆಳೆತ, ಫಿಸಿಕ್ಸ್ ಅಂದ್ರೆ ತುಂಬಾ ಇಷ್ಟ, ಮ್ಯಾಥ್ಸ್ ಅಂದ್ರು ಫಿಸಿಕ್ಸ್ ಅಂದ್ರು ತುಂಬಾ ಇಷ್ಟ. ಇದು ನಾನು ಹೆಮ್ಮೆಯಿಂದ ಹೇಳೋದಲ್ಲ, ನನ್ನ ಕಾಲದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಸೆಕೆಂಡ್ PUC ಗೆ, ನಾನು ಕನ್ನಡ ಮೀಡಿಯಂ ಇಂದ PUC ಹೋದಳು, 100ಕ್ಕೆ 100 ಯಾರು ತೆಗ್ದಿರಲಿಲ್ಲ, ನಾನೇ 100ಕ್ಕೆ 100 ಮ್ಯಾಥ್ಸ್ ಆಯ್ತಾ. ನಂಗೆ ತುಂಬಾ ಇಷ್ಟ ಮ್ಯಾಥ್ಸ್, ಫಿಸಿಕ್ಸ್ ಅಂದ್ರೆ ತುಂಬಾ ಇಷ್ಟ, ಸಾಹಿತ್ಯ ಅಂತೂ ಓದ್ತಾ ಇದ್ದೆ. ಸೊ ಅವಾಗ ಇನ್ನು ಈ ಸೀಟ್ ಕೋಚಿಂಗ್ ಏನೂ ಇರಲಿಲ್ಲ, ಯಾವ ಕೋಚಿಂಗಿಗೂ ಹೋಗ್ಲಿಲ್ಲ ಆ ವರ್ಷನೇ, ಅದ್ರಿಂದ ಇನ್ನು ವರ್ಷನೇ ಏನೋ ಇಂಟ್ರೊಡ್ಯೂಸ್ ಆಗಿದೆ ಅಷ್ಟೇ CET. ಸೀದಾ ನಮ್ಮ ಪರೀಕ್ಷೆನ ನಾವೇ ಓದ್ಕೊಂಡಿದ್ದು, ನಾವೇ ಬರ್ಕೊಂಡಿದ್ದು, ಇಂಥ ದಿವಸ CET ಇದೆ ಅಂತ ಹೇಳಿದ್ರು, ಕಟ್ಟಿದ್ದೆ, ಹೋಗಿ ಬರದೆ. ಎಷ್ಟು 156ನೇ ರ್ಯಾಂಕಿನ ಬಂತು ಸ್ಟೇಟಿಗೆ. ಗೌರ್ಮೆಂಟ್ ಅಲ್ಲಿ ಸೀಟ್ ಸಿಗುತ್ತೆ, ಟೀಚರ್ ಅಲ್ಲ ಅವಾಗೆಲ್ಲ ಜಾಸ್ತಿ ಸಂಬಳ ಬರ್ತಿರ್ಲಿಲ್ಲ ಟೀಚರಿಗೆ, ಹಾಗಾಗಿ ಮೆಡಿಕಲ್ ಸಿಗುತ್ತೆ ಹೋದ್ರೆ ಚೆನ್ನಾಗಿರುತ್ತೆ, ನಮ್ಮ ಅಪ್ಪಂಗೆ ತುಂಬಾ ಇಷ್ಟ ಮಕ್ಕಳು ಮೆಡಿಕಲ್ ಓದಿದ್ರೆ ಅಂತ, ಹಂಗಾಗಿ ಮೆಡಿಕಲ್ಗೆ ಬಳ್ಳಾರಿ ಮೆಡಿಕಲ್ ಕಾಲೇಜಿಗೆ. ಆದ್ರೆ ಬಳ್ಳಾರಿ ಇನ್ ಕೂಡ್ಲೆ ಅಯ್ಯೋ ಅಷ್ಟು ಬಿಸಿಲು, ನೀವು ನೋಡಿದ್ರೆ ಶಿವಮೊಗ್ಗದೊಳ ಅಲ್ಲಿ ತನಕ ಹೆಂಗೆ, ಆ ಬಳ್ಳಾರಿಲಿ ಹೆಂಗಿರ್ತೀಯ ಅಂತ ನಂಗನ್ಸಿದ್ದು, ಅರೆ ಬಳ್ಳಾರಿಲಿ ಅಷ್ಟು ಜನ ಬದುಕಿದಾರಲ್ಲ ಅವರೆಲ್ಲ ಹೆಂಗಿದ್ದಾರೆ, ನಾವು ಹಂಗೆ ಇದ್ರಾಯ್ತಪ್ಪ. ಈ ತರದ ಮನೋಭಾವ ಇವತ್ತಿಗೂ ನಂಗೆ, ಯಾವ್ದೋ ಒಂದ್ ಊರಿಗೆ ರಾಯಚೂರಿಗೆ ಹೋದೆ, ಅಯ್ಯೋ ರಾಯಚೂರಲ್ಲಿ ಮೇ ತಿಂಗಳಲ್ಲಿ ಅಷ್ಟು ಬಿಸಿಲು ಯಾಕೆ ಹೋದೆ, ಎಲ್ಲ ಎಲ್ಲ ರಾಯಚೂರಲ್ಲೆಲ್ಲ ಹೊಲದ ಕೆಲಸ ಮಾಡಲ್ವಾ, ಗದ್ದೆ ಕೆಲಸ ಮಾಡಲ್ವಾ, ಕೂಲಿ ಕೆಲಸ, ಅವರೆಲ್ಲ ಹೆಂಗ್ ಬದುಕಿದಾರೆ, ನಾವು ಹಂಗೆ ಬದುಕಿದ್ರೆ ಆಯ್ತು, ಅದ್ರೊಳಗೆ ಏನಿದೆ. ಹಿಂಗ ಅನ್ಕೊಂಡು ಬಳ್ಳಾರಿಯಲ್ಲಿ 6 ವರ್ಷ MBBS ಕಲ್ತಿದ್ದಾಯ್ತು. ಬಳ್ಳಾರಿಯಲ್ಲಿ ಓದುವಾಗ್ಲೂ ಅದೊಂಥರ ಸ್ಟ್ರೆಸ್ ಬಸ್ಟರ್ ತರನೋ ಏನೋ, ಸ್ವಲ್ಪ ಲಿಟ್ರರಿ ಓದು ಮತ್ತೆ ಸುಮ್ಮನೆ ನನ್ನಷ್ಟಕ್ಕೆ ನಾನು ಕತೆಗಿತೆ ಬರೆದಿಟ್ಕೊಳ್ಳೋದೆಲ್ಲ ಮುಂದುವರೆದಿತ್ತು. ಬಳ್ಳಾರಿಯಲ್ಲಿ ಒಂದು ವಾಲ್ ಜರ್ನಲ್ ಅಂತ ಇತ್ತು ಮೆಡಿಕಲ್ ಕಾಲೇಜಲ್ಲಿ, ಅಂದ್ರೆ ಅದಕ್ಕೊಂದು ಸಾಹಿತ್ಯ ಕಪಿಸಿ ಯಾರು ಪದ್ಯ ಅದು ಇಂಗ್ಲಿಷು ಮತ್ತೆ ಕನ್ನಡ ಎಲ್ಲದ್ರೊಳಗೂ ಇರ್ತಿತ್ತು. ಆ ವಾಲ್ ಜರ್ನಲ್ಲಿಗೆ ನಾನು ತುಂಬಾ ಜೋರಿದ್ದೆ ಅಂತ ಅವರಿಗೆ ರ್ಯಾಗ್ ಮಾಡುವಾಗ ಗೊತ್ತಾಯ್ತು, ಏನಾರು ಹೇಳಿದ್ರೆ ಉಲ್ಟಾ ಹೇಳ್ತಾಳೆ ಅಂತ ನನ್ನ ಬಂಡಾಯ ಬಂಡಾಯ ಅಂತ ಕರಿತಾ ಇದ್ರು. ನಮ್ಮ 5 ಜನನ ಬಂಡಾಯ ಅಂತ, ಇವತ್ತಿಗೂ ನನ್ನ ಕ್ಲಾಸ್ಮೇಟ್ಸ್ ನನ್ನ ಬಂಡಾಯ ಅಂತಾನೆ ಕರೆಯೋದು.
1: 5 ಜನರದ ಒಂದು ಟೀಮ್,
2: ಎಲ್ಲ ಕನ್ನಡ ಮೀಡಿಯಂನವರು, ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು, ಹಂಗಾಗಿ ಬಂಡಾಯ ಬಂಡಾಯ ಅಂತಾನೆ ಕರೆಯೋರು. ನಾನು ಒಂಥರ ಜೋರಿದ್ನಲ್ಲ, ನನ್ನ ಎಡಿಟರ್ ಮಾಡಿದ್ರು ವಾಲ್ ಜರ್ನಲ್ಲಿಗೆ. ನಾನು ಅದಕ್ಕೆ ಏನೇನೋ ದೊಡ್ಡ ಒಳ್ಳೆ ಲಂಕೇಶ್ ಎಡಿಟೋರಿಯಲ್ ಬರ್ದಂಗೆ ಎಡಿಟೋರಿಯಲ್ ಬರೆಯೋದು, ಈಗ ಮಳೆ ಬಂತು, ಈಗ ಬಿಸಿಲು ಬಂಡೆ, ಏನೇನೋ ಬರಿತಾ ಇದ್ನಪ್ಪ, ನಂಗೆ ನಗು ಬರುತ್ತೆ ಈಗ ದೊಡ್ಡ ಮನುಷ್ಯರಂಗೆ. ಒಂದ್ಸಲ ಯಾವಾಗ್ಲೋ ಹುಡುಗರೆಲ್ಲ ತುಂಬಾ ಕುಡಿದು ಹಾಸ್ಟೆಲ್ ಎದುರುಗಡೆ ಹುಡುಗರು ಮಂತ್ ಎಂಡ್ ಫೀಸ್ಟ್ ಅಲ್ಲಿ ಗಲಾಟೆ ಮಾಡಿದ್ರು ಅಂತ, ಕುಡಿತದ ಕೆಡಕುಗಳು ವೈದ್ಯರಾಗಿ ಏನು ಇವರಿಗೆ ಜವಾಬ್ದಾರಿ ಇಲ್ಲ ಅಂತ ಬರ್ದು ಬಿಟ್ಟಿದ್ದೆ. ತಗ ಸೀನಿಯರ್ಗಳು ನನ್ನನ್ನು ಅಟಕಾಯಿಸ್ಕೊಂಡು, ಫಸ್ಟ್ MBBS ನೋಡು ನೀನು ಎಷ್ಟು ಸೊಕ್ಕು, ನಿನಗೆ ಸೀನಿಯರ್ ಬಗ್ಗೆ ಒಂದು ಗೌರವ ಇಲ್ಲ ಅಂತ ನನ್ನನ್ನು ಆ ತರ. ಅವಾಗ ನನ್ನನ್ನು ಕಾಪಾಡಿದವರಲ್ಲಿ ಈಗ ನನ್ನ ಬಾಳ ಸಂಗಾತಿ ಆಗಿರೋನು ಒಬ್ಬನೇ.
1: ಮೇಡಮ್ ಕಾಪಾಡಿದ್ರು ಅಂತ ಸಂಗಾತಿ
2: ಕಾಪಾಡಿದ್ದಂತಲ್ಲ, ಅವ್ನು ಸುಮ್ಮನೆ ಇದ್ದ, ಅವನೇ ನೇರ್ಕೊಂಬರ್ಲಿಲ್ಲ, ಯಾಕೆಂದ್ರೆ ಅವನು ಕತೆ ಕೊಟ್ಟಿದ್ದ ಅದಕ್ಕೆ ವಾಲ್ ಜರ್ನಲ್ಲಿಗೆ. ಅವನು ಫೀಸ್ಟ್ ಮಾಡಿದ್ನೇನೋ ಗೊತ್ತಿಲ್ಲ ನಂಗೆ. ಸೊ ಕೆಲವು ಹುಡುಗರು ಯಾರು ಅವರೇ ನನ್ನ ಉಳಿದವರಿಂದ, ಏ ಸುಮ್ನಿರ ಅವಳು ಹೇಳಿದ್ದು ಕರೆಕ್ಟ್ ಇದೆ, ಬರ್ದಿದ್ದಾಳೆ ನಿಮ್ಗೇನು ಅಂತ ಹೇಳಿ ನನ್ ಪರವಾಗಿ ಮಾತಾಡಿದ್ ಯಾರು ಅಂದ್ರೆ ಮಹಾ ಹುಡುಗರಯ್ಯ. ಈ ತರದ್ದು ಅಂದ್ರೆ ಒಂಥರ ಬಿಸಿಲು ಮಳೆ ತರ ನಮ್ಮ 5.5 ವರ್ಷದ ಬಳ್ಳಾರಿ ಜೀವನ ಆಯ್ತು ಅಂತ ಹೇಳ್ಬೋದು. ಅಲ್ಲೇ DSS ಗೆ ಎಕ್ಸ್ಪೋಜರ್ ಆಗಿದ್ದು, DSS ನ ಫ್ರೆಂಡ್ಸ್ ಅಲ್ಲೇ ಇದ್ದಿದ್ದು, ಮತ್ತೆ ಬಳ್ಳಾರಿ ಅಂದ್ರೆ ಪೀಪಲ್ಸ್ ವಾರ್ ಗ್ರೂಪ್ ಇದ್ದ ಆಂಧ್ರ ಪ್ರದೇಶದ ಭೂಗತ ಚಟುವಟಿಕೆಗಳು, ನಕ್ಸಲ್ ಮೂವ್ಮೆಂಟ್ ಅಂತ ನಾವೀಗ ಏನ್ ಆಮೇಲೆ ಏನ್ ಹೇಳ್ತಿದ್ರಲ್ಲ, ಆ ಚಟುವಟಿಕೆಗಳು ಉತ್ತುಂಗದಲ್ಲಿದ್ದ ಕಾಲ ಅದು. ನೆಲಬಾಂಬ್ ಬ್ಲಾಸ್ಟ್ ಆಗಿರೋ ವಿಕ್ಟಿಮ್ಸ್ ಬರೋರು, ಇನ್ಯಾರ್ಯಾರೋ ಕೊಲೆ ಆಗಿರೋರು, ಎನ್ಕೌಂಟರ್ ಆಗಿರೋರು ಅಂತ ಬಾಡಿಗಳೆಲ್ಲ ಬರ್ತಿತ್ತು. ಅವಾಗ ನಂಗದೆಲ್ಲ ಏನು ಗೊತ್ತಿರಲಿಲ್ಲ, ಏನ್ ಎಕ್ಸ್ಪೋಜರ್ ಇರಲಿಲ್ಲ, ಇದೇನು ಅಂತ ತುಂಬಾ ಕುತೂಹಲ ಆಗ್ತಿತ್ತು.
3: ಒಬ್ಬ ವೈದ್ಯ ಆಗಿ ನೋಡ್ತಾ ಇದ್ದೆ.
2: ಲಂಕೇಶ್ ಪತ್ರಿಕೆಯಲ್ಲಿ ಅದ್ರ ಬಗ್ಗೆ ಎಲ್ಲ ಬರ್ತಿತ್ತಲ್ಲ. ಲಂಕೇಶ್ ಪತ್ರಿಕೆನ ಶುರು ಮಾಡಿದ ದಿವಸದಿಂದ ಲಂಕೇಶ್ ತೀರ್ಕಂಡ್ ಮೇಲೆ ಗೌರಿ ಲಂಕೇಶ್ ಹೋಗೋ ತನಕನೂ ಎವ್ರಿ ಡೇ ಪ್ರತಿ ವಾರ ಅದನ್ನ ಓದಿದೀವಿ ತಪ್ಪದಂಗೆ. ಸೊ ಲಂಕೇಶ್ ಏನೇನ್ ಹೇಳಿದ್ರು ಅದನ್ನೆಲ್ಲ ಓದ್ಕೊಂಡು ಒಂದಷ್ಟು ಏನೇನೋ ಗೊತ್ತಿತ್ತು, ಅಷ್ಟು ಇಷ್ಟು ಗೊತ್ತಿತ್ತು. ಗೂಗಲ್ ಇರ್ಲಿಲ್ವಲ್ಲ, ಹಂಗಾಗಿ ಲಂಕೇಶ್ ಪತ್ರಿಕೆ ಲೈಬ್ರರಿ ಬುಕ್ಸೇ ನಮ್ಮ ಗೂಗಲ್ ಅವಾಗ. ಈ ರೀತಿ ಸ್ವಲ್ಪ ಸಂಘಟನೆ ಇದಕ್ಕೆಲ್ಲ ಎಕ್ಸ್ಪೋಜರು. ಮತ್ತೆ ನಮಗೆ ಪಿ ಎನ್ ಎಸ್ ಎಂ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಅದು ಈಗಲೂ ಇದೆ, ಪ್ರಿವೆಂಟಿವ್ ಅಂಡ್ ಸೋಷಿಯಲ್ ಮೆಡಿಸಿನ್ ಅಂತ. ಅದರಲ್ಲಿ ಏನೇನ್ ಮಾಡ್ಬೇಕು, ಬ್ಲೈಂಡ್ ಸ್ಕೂಲಿಗೆ ಹೋಗ್ಬೇಕು, ಡೆಫ್ ಅಂಡ್ ಡಮ್ ಸ್ಕೂಲಿಗೆ ಹೋಗ್ಬೇಕು, ಸೆಕ್ಸ್ ವರ್ಕರ್ಸ್ ಹತ್ರ ಹೋಗಿ ಬರ್ಬೇಕು, ಸ್ತ್ರೀ ಸೇವಾ ನಿಕೇತನ್ ಅಂತ ಅಂದ್ರೆ ಪರಿತ್ಯಕ್ತ ಮಹಿಳೆಯರು ಅದಕ್ಕೆ ಹೋಗ್ಬೇಕು. ಈಗ ಅದಕ್ಕೆಲ್ಲ ಬೇರೆ ಬೇರೆ ಹೆಸರು ಕೊಟ್ಟು ಏನೇನೋ ಮಾಡಿದಾರೆ, ಅವಾಗ ಅಷ್ಟು ಸಿಸ್ಟಮಟೈಸ್ ಆಗಿರ್ಲಿಲ್ಲ, ಆದ್ರೂ ಅದ್ರೊಳಗಿದೆಯಲ್ಲ ಪಾಠದಲ್ಲಿದ್ಮೇಲೆ ಅದು ಹೋಗ್ಬೇಕು ಅಂತ ನನ್ನ ಪ್ರಕಾರ. ಸೊ ಡೆಫ್ ಅಂಡ್ ಡಮ್ ಸ್ಕೂಲಿಗೆ ಹೋಗೋದು, ಆಮೇಲೆ ಏನವ್ರು ಹೋದ್ರೆ ನಾನು ನಗಾಡದ್ ನೋಡಿ ನಾ ಬಂದ್ ಕೂಡಲೇ ಹಿಂಗೆ ಅವ್ರ ಅಂದ್ರೆ ತೋರಿಸಿ ಅವರು ನನ್ನನ್ನು ಐಡೆಂಟಿಫೈ ಮಾಡೋರು. ಮತ್ತೆ ಪ್ರತಿ ತಿಂಗಳ ಮೊದಲನೇ ಶನಿವಾರ ಡಿ ಸಿ ಆಫೀಸಲ್ಲಿ ಬ್ಲೈಂಡ್ ಮಕ್ಕಳಿಗೆ ಪಾಠನ ಓದಿ ಹೇಳಬೇಕು ಅಂತ ಕ್ಯಾಸೆಟ್ ಟೇಪ್ ರಿಕಾರ್ಡರ್ ಕೊಡೋರು, ಟೆಕ್ಸ್ಟ್ ಕೊಡೋರು, ಅದನ್ನ ನಾವು ತಗೊಂಡೋಗಿ ಇನ್ನೊಂದು ವಾರ ಹೋಗುವಾಗ ಕೊಟ್ಟು ಬಂದ್ರಾಯ್ತು. ಆತರ ಒಂದಷ್ಟು ಮಾಡೋಣ ಅವರಿಗೆ ಅಂತ ಅನಿಸ್ತಾ ಇತ್ತು. ಆಮೇಲೆ ಸೆಕ್ಸ್ ವರ್ಕರ್ಸ್ ಅಲ್ಲಿ ಫೋರ್ಟೇರಿಯಾ, ಸಿಫಿಲಿಸ್ಸು, ಆಮೇಲೆ ಲೆಪ್ರೋಸಿ ಅದ್ರ ಸರ್ವೆಗೆ ಹಾಕೋರು. ಅವ್ರ ಹತ್ರ ಎಲ್ಲ ಚೆನ್ನಾಗಿ ಬೆಳಗ್ಗೆ ಹೋಗಿ ಪ್ರಶ್ನೆ ಕೇಳಕ್ ಹೋಗಿ ಉಗಿಸ್ಕೊಂಬರ್ತಾ ಇದ್ವಿ, ಸ್ಟೂಡೆಂಟ್ಸ್ ಅಲ್ಲ ನಾವು. ಸೊ ಆಮೇಲೆ ಸ್ತ್ರೀ ಸೇವಾ ನಿಕೇತನ ಅಂತ ಇತ್ತು, ಪರಿತ್ಯಕ್ತ ಮಹಿಳೆಯರು, ಅಲ್ಲಿ ಬಸರಿಯಾಗಿ ಗಂಡ ಬಿಟ್ಟು ಬಸರಿಯಾಗಿ ಓಡ್ ಬಂದಿರೋರು, ಹೆಣ್ಣಂತ ಹೊರಗಾಕಿಸ್ಕೊಂಡವರು, ವರದಕ್ಷಿಣೆ ಅಂತ ಸುಳಿಯಿತು, ಏನೇನು ಅವ್ರ ಕತೆಗಳೆಲ್ಲ ಏನೇನಿದ್ವು. ಮತ್ತೆ ನಮ್ಮ ಹಾಸ್ಟೆಲ್ಲು ಜೈಲ್ ಬಿಲ್ಡಿಂಗು, ಅದ್ರ ಹಿಂದ್ಗಡೆನೆ ಒಂದು ರಿಮ್ಯಾಂಡ್ ಹೋಮ್ ಅಂತ ಇತ್ತು, ಅಂದ್ರೆ ಬಾಲಾಪರಾಧಿಗಳ
3: ಅಬ್ಸರ್ವೇಷನ್.
2: ಹಾ, ಅದನ್ನ ಪದೇ ಪದೇ ನಾನು ಹೇಳಿದೀನಿ ಎಲ್ಲ ಕಡೆನು. ಅಲ್ಲಿ ಆ ಎಳೆ ಎಳೆ ಮಕ್ಕಳು, ಆ ಇಷ್ಟು ಎಳಸು ಅಮಾಯಕ ಮಕ್ಕಳು ಬಾಲಾಪರಾಧಿಗಳಾಗದ್ ಹೆಂಗೆ, ಆ ಸತ್ಯ ನನ್ನ

0: ನಾನು ನೋಡಿಲ್ವೋ, ದೂರದಿಂದ ನಿಂತು ಮಾತಾಡ್ತೀನೋ ನನಗೆ ಗೊತ್ತಿಲ್ಲ. ಆದರೆ ನೀವು ಓದೋ ಕಾಲಕ್ಕೆ ಮೇಡಮ್, ಒಂದು ಸಮಾಜದೊಟ್ಟಿಗೆ, ಅಂದರೆ ವೈದ್ಯಕೀಯ ವೃತ್ತಿ ಅನ್ನೋದು ನೋಬಲ್ ಪ್ರೊಫೆಷನ್ ಅಂತ ಹೇಳ್ತಾರೆ, ಅಷ್ಟಕ್ಕೆ ಬಿಡೋದು ಒಂದು ವರ್ಗ ಇರುತ್ತೆ, ನೋಡಿ ಅದನ್ನು ಮುಂದುವರ್ಸೋದು ಅವ್ರಿಗೆ ಏನು ಮಾಡಬಹುದು ಅನ್ನೋ ಥರದ್ದು ಒಂದು ಇರುತ್ತೆ. ಆವಾಗಲೇ ನಿಮ್ಮ ಬರವಣಿಗೆ ಆರಂಭ ಆಯಿತು ಅಂತ, ಅಂದರೆ ಸೀರಿಯಸ್ ಆಗಿ ಬರೀಬೇಕು ಅಥವಾ ಮಾಡಬೇಕು ಆ ಥರದ್ದು?
1: ಹಿಪ್ಪೋಕ್ರೆಟಿಕ್ ಓತ್ ಅಂತ ಅವಾಗ್ಲೂ ತಗೊಳ್ತಾ ಇದ್ವಿ, ಈಗಲೂ ತಗೊಳ್ತಾರೆ. ನ್ಯಾಯ ನೀತಿನ ಆಗ್ಲೂ ಹೇಳ್ತಾ ಇದ್ರು, ಈಗಲೂ ಹೇಳ್ತಾರೆ, ಅದೇನು ವ್ಯತ್ಯಾಸ ಇಲ್ಲ. ಅವತ್ತಿನ ನಾನು MBBS ಜಾಯ್ನ್ ಆಗಿರೋ 87-88, ಅವತ್ತಿನ ಸೊಸೈಟಿಗೂ 25-26 ಸೊಸೈಟಿಗೂ ತುಂಬ ವ್ಯತ್ಯಾಸ ಇದೆ. ಏನು 35-40 ವರ್ಷದಲ್ಲಿ ಒಂದು 10 ಜನರೇಷನ್ ಗ್ಯಾಪ್ ಕ್ರಿಯೇಟ್ ಆಗಿಬಿಟ್ಟಿದೆ. ಇವಾಗ ಇಡೀ ಸಮಾಜನೇ ಮಾರುಕಟ್ಟೆ ಕೇಂದ್ರಿತ ಆಗಿರುವಾಗ, ಅದು ಶಿಕ್ಷಣ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ, ಮತ್ತೊಂದು ಕುಶಲಕಲೆ, ಆಮೇಲೆ ಜಾನಪದ, ಯಾವ್ದು ಮಾರ್ಕೆಟ್ ಆಗಿಲ್ಲ? ಈಗ ಒಂದು ಪ್ರವಾಸಿ ಕ್ಷೇತ್ರ ಇರ್ಬೋದು, ಎಲ್ಲದು ಮಾರ್ಕೆಟೈಸ್ ಆಗಿರುವಾಗ ನಾವು ವೈದ್ಯಕೀಯ ಅನ್ನೋದು ಒಂದು ಮಾತ್ರ ಸೇಕ್ರೆಡ್ ಆಗಿ ಉಳಿಬೇಕು ಅಂತ ಹೆಂಗೆ ನೀವು ನಿರೀಕ್ಷೆ ಮಾಡ್ತೀರಾ? ಇಲ್ಲಿ ಎಷ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದಾವ, ಅದ್ರ 4 ಪಟ್ಟು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದಾವೆ. ಒಂದು 1 ಕೋಟಿ ರೂಪಾಯಿ ಕೊಟ್ಟು MBBS ಸೀಟ್ ತಗೊಂಡು ನೀವು ಹಳ್ಳಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಜನಸೇವೆ ಮಾಡು ಅಂತ ಹೆಂಗೆ ನಿರೀಕ್ಷೆ ಮಾಡ್ತೀರಾ? ಇನ್ನೂ ಹೆಚ್ಚೆಚ್ಚೆಚ್ಚೆಚ್ಚು ಕ್ವಾಲಿಫೈ ಆಗ್ತಾ ಹೋದಂಗೂ ಕಮ್ಮಿ ಕಮ್ಮಿ ಕೆಲಸ ಹೆಚ್ಚೆಚ್ಚು ದುಡ್ಡು ಬರಲಿ ಅನ್ನೋ ಒಂದಿದ್ದಿರುತ್ತೆ ಹೊರತು ಶ್ರಮ ಕಡಿಮೆ ಆಗೋದು. ಈ ಜನರಲ್ ಪ್ರಾಕ್ಟೀಸ್ ಅಂದರೆ MBBS ಓದಿದ್ರೆ ಸಾಕು, ಆದರೆ ಹೆಚ್ಚು ಶ್ರಮ ಪಟ್ಟು ಹೆಚ್ಚು ಪೇಷಂಟ್ ನೋಡಬೇಕು, ಇನ್ನೂ ಹೆಚ್ಚೆಚ್ಚೆಚ್ಚು ಓದಿ ಕಮ್ಮಿ ಕಮ್ಮಿ ಪೇಷಂಟ್ ನೋಡಿ ಹೆಚ್ಚೆಚ್ಚು ದುಡಿಬೇಕು. ಮತ್ತಿವಾಗ ಈ ಮೆಡಿಕಲ್ ಇದರ ಎಕ್ವಿಪ್ಮೆಂಟ್ಗಳು, ಉಪಕರಣಗಳು ದಿನ ದಿನಕ್ಕೊಂದೊಂದು ಹೊಸ್ತು ಬರ್ತಾ ಇದೆ. ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಈ ಹೊಸದಾಗಿ ಬರ್ತಿರೋ ಟೆಕ್ನಾಲಜಿ, ಹೊಸದಾಗಿ ಬರ್ತಿರೋ ನಾಲೆಡ್ಜು ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು. ನೀವೀಗ ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದು, ನೀವು 20 ವರ್ಷದ ಕೆಳಗಿನ ಸ್ಕ್ಯಾನಿಂಗ್ ಮೆಷಿನ್ ಇಟ್ಕೊಂಡು ಇವತ್ತು ಸ್ಕ್ಯಾನಿಂಗ್ ಮಾಡೋಕ್ಕಾಗಲ್ಲ. ನೀವು ಕಾಲ್ ಮುರಿದಿದೆ, ಕೈ ಮುರಿದಿದೆ ಅನ್ನೋ ಒಂದು ಆರ್ಥೋ ಓಟಿ ನೀವು 15 ವರ್ಷದ ಕೆಳಗಿರೋ ಎಕ್ವಿಪ್ಮೆಂಟ್ ಇಟ್ಕೊಂಡು ಇವತ್ತು ಮಾಡೋಕ್ಕಾಗಲ್ಲ. ಇವತ್ತಿನ ಇದು ಪೂರ್ತಿ ಚೇಂಜ್ ಆಗಿದೆ. ನೀವು ಆ ಹೊಸ ಹೊಸ ಎಕ್ವಿಪ್ಮೆಂಟ್ ಯಾವುದು ಇಂಡಿಯಾದಲ್ಲಿ ತಯಾರಾಗಲ್ಲ, ತಯಾರಾಗೋದೆಲ್ಲ ವಿದೇಶಗಳಲ್ಲಿ. ಅದನ್ನು ನೀವು ಅತಿ ಹೆಚ್ಚು ದುಡ್ಡು ಕೊಟ್ಟು ಖರೀದಿ ಮಾಡಬೇಕು. ಆ ಥರದ್ದೆಲ್ಲ ಪೇಷಂಟ್ಗಳಿಗೆ, ರೋಗಿಗಳಿಗೆ, ಸಮಾಜಕ್ಕೆ ಮೋಸ್ಟ್ ಅಪ್ಡೇಟೆಡ್ ಟೆಕ್ನಾಲಜಿ ಬೇಕು, ಅಪ್ಡೇಟೆಡ್ ಟ್ರೀಟ್ಮೆಂಟ್ ಬೇಕು, ಅಪ್ಡೇಟ್ ಆಗಿರೋ ಮಾಹಿತಿ ಬೇಕು. ಆದರೆ ಫೀ ಸ್ಟ್ರಕ್ಚರ್ ಮಾತ್ರ ಹಳೆದುಳಿಬೇಕಂದ್ರೆ ಹೆಂಗಾಗುತ್ತೆ? ಮತ್ತು ನಾ ಇನ್ನೊಂದು ಆವಾಗಲೇ ಹೇಳ್ದಂಗೆ, ಇಡೀ ಸೊಸೈಟಿಯಲ್ಲಿ ಐಷಾರಾಮಿ ಬದುಕು ಅನ್ನೋದಿದೆಯಲ್ಲ, ಅದು ಮುಂಚೆ ತಪ್ಪು ಅನ್ನಿಸ್ತಿತ್ತು. ಅಂದರೆ ಮೆಡಿಕಲ್ ಪ್ರೊಫೆಷನ್ ಅಂದರೆ ನೋಬಲ್ ಪ್ರೊಫೆಷನ್ನು, ಶಿಕ್ಷಣ ಅಂದರೆ ಅದೊಂದು ಮಾಸ್ಟರ್ ಆಗೋದು ಅಂದರೆ ತುಂಬ ಗೌರವದ ಪ್ರೊಫೆಷನ್ನು. ಅಂದರೆ ಬರ್ತಾ ಬರ್ತಾ ನನಗನ್ಸದೇನಿದೆಯೋ, ಈ ಎಲ್ಲದು ಮಾರ್ಕೆಟೈಸ್ ಆಗಿ ನಮ್ಮ ವ್ಯಾಲ್ಯೂ ಸಿಸ್ಟಮ್ ಚೇಂಜ್ ಆಗಿಬಿಟ್ಟಿದೆ. ಇವತ್ತು ಪೇಷಂಟ್ಗಳು ಡಾಕ್ಟರ್ ಹತ್ರ ಹೋಗುವಾಗ, ಈಗ ನನ್ನ ಮಗಳು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗಿ ಬಂದಿದೆಯಲ್ಲ, ಅವಳು ಅಥವಾ ಮತ್ತಿನ್ಯಾರಿಗೋ, ಗೂಗಲಲ್ಲಿ ಅವ್ರು ಸಕ್ಸಸ್ ರೇಟ್ ನೋಡ್ತಾರೆ. ಒಂದು ಆಪರೇಷನ್ ಮಾಡುವಾಗ ಒಬ್ಬರಿಗೆ 87.7, 87.3, ಏ ಬೇಡ 87.7 ಇದ್ದವ್ರ ಹತ್ರ ಹೋಗೋಣ. ಆ 0.4 ಸಕ್ಸಸ್ ರೇಟಲ್ಲಿ ಸಕ್ಸಸ್ ಅನ್ನೋದನ್ನು ಯಾವ್ದು ಡಿಸೈಡ್ ಮಾಡುತ್ತೆ? ಪೇಷಂಟನ್ನು ಕರ್ಕೊಂಬರೋಕ್ಕೆ ನೀವು PR ನೇಮಿಸ್ಬೇಕಲ್ಲಿ. ಅಂದರೆ ವೈದ್ಯ ರೋಗಿಯ ಮಧ್ಯದ ಮಾನವೀಯ ಸಂಬಂಧ ಇದೆಯಲ್ಲ, ವೈದ್ಯ ರೋಗಿಗಳ ಮಧ್ಯದ ಮಾನವೀಯ ಸಂಬಂಧಕ್ಕಿಂತ ಹೆಚ್ಚು ಅದೊಂದು ವ್ಯವಹಾರ ಆಗಿದೆ. ನಾನು ಓದು ಮುಗಿಸಿದ ಕಾಲದ ಮೆಡಿಕಲ್ ಪ್ರಾಕ್ಟೀಸಿಗೂ ಇವತ್ತಿನ ಮೆಡಿಕಲ್ ಪ್ರಾಕ್ಟೀಸಿಗೂ ಇರುವ ವ್ಯತ್ಯಾಸಕ್ಕೆ ಈ ಬದಲಾಗ್ತಾ ಇರುವ ಸೋಷಿಯಲ್ ಸ್ಟ್ರಕ್ಚರು, ಸೋಷಿಯಲ್ ವ್ಯಾಲ್ಯೂ ಸಿಸ್ಟಮ್, ಅಂದರೆ ಹೋಲ್ ಆಗಿ ನಾ ಹೇಳ್ತಿರೋದು, ಇಡೀ ಆಗಿ ಎಲ್ಲಾವುದೂ ಏನು ಬದಲಾಗ್ತಾ ಇದೆಯೋ, ಅದು ಹೆಂಗೆ ಬದಲಾಗಿದೆಯೋ ಹಾಗೆ ಮೆಡಿಕಲ್ ಫೀಲ್ಡ್ ಒಳಗೂ ಬದಲಾಗಿದೆ. ಇವತ್ತು ನನ್ನ ಥರದ ನನ್ನ ಜನ್ರೇಷನಿನ ಡಾಕ್ಟ್ರ್ಗಳ ಎದುರಿನ ದೊಡ್ಡ ಸವಾಲು, ಈಗ ನನ್ನ ಇಬ್ಬರು ಮಕ್ಕಳು ಡಾಕ್ಟ್ರು, ನಾ ನನ್ನ ಮಕ್ಕಳಿಗೆ ಏನನ್ನ ಹೇಳ್ಕೊಡ್ಬೇಕಾಗಿರುವ ಸವಾಲು ನನ್ನ ಎದುರುಗಡೆ ಇದೆ ಅಂದರೆ ಸೆಲ್ಫ್ ರಿಸ್ಟ್ರೇಂಟ್. ದುಡ್ಡು ಗಳಿಸ್ಬೇಕು, ಎಷ್ಟು ಗಳಿಸ್ಬೇಕು? ಒಂದು ಸ್ವಾಯತ್ತ ಘನತೆಯ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಗಳಿಸ್ಬೇಕು. ದುಡ್ಡು ಹೆಚ್ಚಾದರೂ ಅದೊಂದು ತಲೆಬೇನೇನೆ, ಬೇಕಾದಷ್ಟೇ ದುಡ್ಡು ಸಾಕು. ಈ ಒಂದು ಸೆಲ್ಫ್ ರಿಸ್ಟ್ರೇಂಟ್ನ ಈ ಜನರೇಷನ್ಗೆ ಹೇಳ್ಕೊಡ್ಬೇಕಾಗಿರುವ ದೊಡ್ಡ ಜವಾಬ್ದಾರಿ, ನಾವೇ ಮಾದರಿಯಾಗಿ ಹೇಳ್ಕೊಡ್ಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲಿದೆ. ಆದರೆ ನಮ್ಮಂಥ ಮಾತುಗಳು ತುಂಬ ಸಿನಿಕ್ಕಾಗಿ ತಗೊಳ್ತಾರೆ, ಅಥವಾ ಓ ಏನೋ ಯಾವುದೋ ಹಳೆ ಕಾಲದ್ದು ಅನ್ನೋ ಹಂಗೆ ಅನಿಸುತ್ತೆ ಹೊರತು ಎಷ್ಟು ಜನರಿಗೆ ಅದು ಸೀರಿಯಸ್ ಅನಿಸುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಒಟ್ಟಾರೆ ಇಡೀ ಸಮಾಜದ ವ್ಯಾಲ್ಯೂ ಸಿಸ್ಟಮ್ ಹೆಂಗೆ ಬದಲಾಗಿದೆಯೋ ಹಾಗೆ ಮೆಡಿಕಲ್ಲಿದೂ ಬದಲಾಗ್ತಿದೆಯೇನೋ ಅನ್ನೋದು ನನ್ನ ಒಂದಿದು. ಅಲ್ಲಿ ನೀವು ಒಳಗಡೆ ಬಂದ್ಕೊಳ್ಳೆ ಬಾ ಅಂತ ಹೇಳೋಕ್ಕೊಬ್ರು, ನಿಮ್ಮ ಹೆಸರು ಬರ್ಕೊಳ್ಳೋಕ್ಕೊಬ್ರು, ನಿಮ್ಮ ಆಧಾರ್ ಕಾರ್ಡ್ ತಗೊಳಕ್ಕೊಬ್ರು, ನಿಮ್ಮನ್ನು ರೂಮಿಗೆ ಕರ್ಕೊಂಡು ಹೋಗೋಕ್ಕೊಬ್ರು, ಅವರಿಗೆಲ್ಲ ಸಂಬಳ ಕೊಡಬೇಕಲ್ಲ, ಅವರು ರೇಟಿಂಗ್ ಕೊಡಬೇಕಲ್ಲ. ಸೊ ಅದನ್ನು ಪೂರ್ತಿ ವ್ಯವಹಾರದ ಥರ, 5-star ಹೋಟೆಲ್ ಥರ, ನೀವು ಒಂದು ರಸ್ತೆ ಪಕ್ಕ 5 ರೂಪಾಯಿಗೂ ಚಾ ಕುಡಿಬೋದು, ನೀವು ಅದು 1-star ಹೋಟ್ಲಿಗೂ 500 ರೂಪಾಯಿ ಕೊಟ್ಟು ಚಾ ಕುಡಿಬೋದು, ಆಯ್ಕೆ ನಿಮ್ಮದು. ಸೊಸೈಟಿ ಹೆಂಗಾಗ್ಬಿಟ್ಟಿದೆ, ಒಂದು ಶ್ರೀಮಂತ ವರ್ಗ ಇರುವಂಥದ್ದೇ, ಮಧ್ಯಮ ವರ್ಗ ಇರುವಂಥದ್ದೇ, ಬಡವರ್ಗ ಇರುವಂಥದ್ದೇ, ಇರುವ ವರ್ಗಗಳಿಗೆ ತಕ್ಕಂಗೆ ನೀವು ಕಾಸಿಗೆ ತಗ್ಗ ಕಜ್ಜಾಯ ಅನ್ನೋದು ಅನ್ಯಾಯ ಅನಿಸಿಲ್ಲ, ಅದಿರೋದು ಹಾಗೆ ಅದಕ್ಕೆ ತಕ್ಕಂಗಿದೆ. ನಿನ್ನ ಹತ್ರ ದುಡ್ಡು ಹೆಚ್ಚಿದೆಯಾ ಕಾರ್ಪೊರೇಟಿಗೆ ಹೋಗು,

0: ಇಲ್ಲಾಂದ್ರೆ ಮೀಡಿಯಂ ಸ್ಕೇಲ್ ನರ್ಸಿಂಗ್ ಹೋಮಿಗೆ ಹೋಗು, ದುಡ್ಡಿಲ್ವಾ ಗೌರ್ಮೆಂಟಿಗೆ ಹೋಗು. ಇದೊಂಥರ ಅಲಿಖಿತವಾಗಿ ನಡೀತಾ ಇದೆ. ಹೌದು ಸುಳ್ಳು, ನೀವೇ ಗಮನಿಸಿ.
1: ನಿಮ್ಮನ್ನೇ ಯಾಕೆ ಈ ಪ್ರಶ್ನೆ ಕೇಳಬೇಕು ಅಂದ್ರೆ, ವೈದ್ಯರಾಗಿ ಸಾಮಾಜಿಕ ಕಳಕಳಿ ಉಳ್ಳವರಾಗಿರೋದ್ರಿಂದ ಈ ಮೌಲ್ಯ ಮತ್ತು ಮಾರ್ಕೆಟ್ ಇದೆಯಲ್ಲ, ಈ ಎರಡರ ಸಂಘರ್ಷ ಇದೆಯಲ್ಲ, ಹೆಂಗ್ ನಿಲ್ಲಿಸಬಹುದು? ಅಂದ್ರೆ ಇಲ್ಲಿ ಸಫರ್ ಆಗ್ತಿರೋರು ಮಧ್ಯಮ ವರ್ಗದವರು, ಬಡವರು, ದುಡ್ಡಿರೋರು ಎಲ್ಲಿ ಬೇಕಾದ್ರೂ ಹೋಗಿ ಚಿಕಿತ್ಸೆ ಮಾಡ್ಕೋಬಹುದು. ಇದಕ್ಕೇನ್ ಪರಿಹಾರ? ಮತ್ತೆ
0: ಮೆಡಿಕಲ್ ಎಜುಕೇಶನ್ ಅನ್ನೋದು ಸುಲಭವಾಗಿ ಕಮ್ಮಿ ದುಡ್ಡಲ್ಲಿ ತಗೊಳಕ್ ಸಾಧ್ಯ ಆಗಿದ್ರೆ ಆ ಹಪಾಹಪಿ ಕಡಿಮೆ ಆಗ್ತಿತ್ತ ಏನ? ನೀವು ಓದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ಮೇಲೆ ಅವರು ಕೋಟಿಗಟ್ಟಲೆ ವಾಪಸ್ ತಗೊಳಕ್ ನೋಡ್ತಾರೆ ಇಲ್ವಾ? ನಾವಲ್ಲಿ ಯಾವ ಮೆರಿಟಿನ್ ಪ್ರಶ್ನೆನೂ ಕೇಳಲ್ಲ, ಏನು ಕೇಳಲ್ಲ, ದುಡ್ಡಿರೋರೆಲ್ಲ ಓದ್ಲಿಕ್ಕೆ ಹೋಗ್ಬೋದು ಅನ್ನೋ ಅಲ್ಲಿಗೆ ಮಟ್ಟಿಗೆ ಬಂದು ನಿಂತಿದೆ. ನನಗನ್ಸೋದು ಮೆಡಿಕಲ್ ಎಜುಕೇಶನ್ ಅನ್ನ ಓದುವ ಮಕ್ಕಳಿಗೆ ಒಂದು ವ್ಯಾಲ್ಯೂ ಸಿಸ್ಟಮ್ ಅನ್ನ ತುಂಬಕ್ಕೆ ಅವ್ರನ್ನ ಸಮುದಾಯದ ಜೊತೆ ಮುಖಾಮುಖಿ ಮಾಡಬೇಕು. ಸ್ಲಮ್ಗಳಿಗೆ ಕರ್ಕೊಂಡು ಹೋಗ್ಬೇಕು, ಕೇರಿಗಳಿಗೆ ಕರ್ಕೊಂಡು ಹೋಗ್ಬೇಕು, ಆದಿವಾಸಿಗಳ ಹತ್ರ ಕರ್ಕೊಂಡು ಹೋಗ್ಬೇಕು, ಹಕ್ಕಿ ಪಿಕ್ಕಿಗಳ ಹತ್ರ ಕರ್ಕೊಂಡು ಹೋಗ್ಬೇಕು. ನಿಜವಾಗಿದ ಇರೋ ಸೊಸೈಟಿ ಹೆಂಗಿದೆ ಅನ್ನೋದನ್ನ ಅವರಿಗೆ ಮುಖಾಮುಖಿ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಪೇಷಂಟ್ ಆಗಿ ಅವ್ರು ನಿಮ್ಮ ಹತ್ರ ಬರೋದು ಬೇರೆ, ಇವರಲ್ಲಿ ಹೋಗ್ಬೇಕು. ಅವರ ಲಿವಿಂಗ್ ಕಂಡೀಷನ್ ಏನಿದೆ ಅನ್ನೋದನ್ನ ನೋಡಿದ್ರೆ ಓ ಇಂಥವ್ರ ಹತ್ರ ನಾನು ಇಷ್ಟು ಎಳೆಯೋದು ತಪ್ಪು. ಅಂದ್ರೆ ಈ ಸಮುದಾಯದ ಜೊತೆಗಿನ ಮುಖಾಮುಖಿ, ಜನರ ಜೊತೆಗಿನ ಮುಖಾಮುಖಿ ವೈದ್ಯರಿಗೆ ತುಂಬಾ ಸಿಗುತ್ತೆ, ಆದ್ರೆ ಅದು ಸಮುದಾಯ ಮಟ್ಟದಲ್ಲಿ ಆಗ್ತಿಲ್ಲ. ಅದಕ್ಕೆ ನನಗನ್ಸೋದು ಎಜುಕೇಶನ್ ಲೆವೆಲ್ ಅಲ್ಲೇ, ವೈದ್ಯಕೀಯ ಎಜುಕೇಶನ್ನಿನ ಲೆವೆಲ್ ಅಲ್ಲೇ ಈ ತರದ ಒಂದು ವ್ಯಾಲ್ಯೂ ಸಿಸ್ಟಮ್ ಅವ್ರೊಳಗೆ ಇಂಬೈಬ್ ಮಾಡಕ್ಕೆ ಒಂಚೂರು ಏನೋ ಬದಲಾವಣೆ ಬೇಕಾಗಿದೆ. ಈಗಿನ ಮಟ್ಟಿಗೆ ಅತ್ಯಂತ ಡಿಫಿಕಲ್ಟ್ ಪದವಿ ಶಿಕ್ಷಣ ಅಂತಂದ್ರೆ ವೈದ್ಯಕೀಯ ಶಿಕ್ಷಣ. ಆ 4.5 ವರ್ಷದಲ್ಲಿ ಓದ್ಬೇಕಾಗಿರೋದು ಮತ್ತೆ ಅರಗಿಸ್ಕೊಳ್ಬೇಕಾಗಿರೋದು ಎಷ್ಟು ಅಂತಂದ್ರೆ ಯು ಕಾಂಟ್ ಇಮ್ಯಾಜಿನ್. ಇಲ್ಲಷ್ಟೇ ಅಲ್ಲ, ಎಲ್ಲ ಕಡೆ ಸಿಕ್ಕಾಪಟ್ಟೆ ಓದದಿರುತ್ತೆ, ಅದ್ರ ಮಧ್ಯೆ ಬೇರೆ ಇನ್ನೇನನ್ನೂ ಯೋಚನೆ ಮಾಡಕ್ಕಾಗದಂಗೆ. ಮತ್ತಲ್ಲಿ ಮೆಡಿಕಲ್ ಎಜುಕೇಶನ್ ಇದೆಯಲ್ಲ, ಅದು ಇನ್ನೊಂಚೂರು ಹ್ಯೂಮನ್ ಟಚ್ ತಗೋಬೇಕು, ಸೋಷಿಯಾಲಜಿ ಓದ್ದಂಗೆ ಆಗ್ಬೇಕು, ಮತ್ತೆ ಜನ ಸಮುದಾಯದ ಜೊತೆಗೆ ಬೆರೆಯಂಗಾಗ್ಬೇಕು. ಅವರು
1: ಈ ಸಂಘರ್ಷ ನಡೀತಾ ಇದೆ, ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಆದ್ರೆ ಇವತ್ತು ಯೋಚನೆ ಮಾಡೋದಾದ್ರೆ ತುಂಬಾ ಶೋಚನೀಯ ಅಂತಾನೆ ಹೇಳ್ಬಹುದು. ಆದ್ರೆ ನೀವು ಮೇಡಮ್, ನೀವು ಓದಿದ ತಕ್ಷಣ ಒಂದು ಹಳ್ಳಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ನೀವು ಹೇಳ್ದಾಗೆ ಕೋಟಿ ವ್ಯವಹಾರದಲ್ಲೇ ಮಾತುಕತೆ ನಡೆಯುವಾಗ ಅಥವಾ ಆಲೋಚನೆಗಳು ಇರೋವಾಗ ನೀವು ಹೇಗೆ ಗಾಂಧಿ ಕಲ್ಪನೆನೋ, ಗಾಂಧಿ ಹಳ್ಳಿಗಳ ದೇಶ, ನೀವೇನ್ ಸರ್ವಿಸ್ ಮಾಡೋದಿದ್ರು ಹಳ್ಳಿಗೆ ಹೋಗಿ ಹಳ್ಳಿಲಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಯಾರು ಕೇಳ್ತಾರೆ ಅನ್ನುವಂತ ಪರಿಸ್ಥಿತಿ ಬಂದಿದೆ. ಆ ಒಬ್ರು ತುಂಬಾ ಸೀನಿಯರ್ ಡಾಕ್ಟರ್ ಮೊನ್ನೆ ಹೇಳ್ತಾ ಇದ್ರು, ನೀವೇನೋ ಪರಾಗ್ ಬಿಟ್ರಿ ಸರ್, ನಮ್ ಕತೆ ಏನು ಅಂತ ನಮ್ ಸ್ಟೂಡೆಂಟ್ಸ್ ಕೇಳ್ತಾರೆ ಅಂದ್ರು. ನಾನೇನ್ ಅನ್ಕೊಂಡಿದ್ದೆ ಸರ್, ಅವ್ರಿಗೇನ್ ಕಷ್ಟ, ಮೆಡಿಕಲ್ ಓದಿರ್ತಾರೆ, ಅವ್ರಿಗೇನ್ ಕೆಲ್ಸಕ್ ಕಷ್ಟವಾ ಸರ್ ಅಂತ ಕೇಳಿದೆ. ಬರೀ MBBS ಓದಿದ್ರೆ ಏನಿದೆ, PG ಮಾಡ್ಬೇಕು, PG ಎಲ್ಲರಿಗೂ ಮಾಡಕ್ಕಾಗತ್ತಾ ಅಂತೆಲ್ಲ ಕೇಳ್ದಾಗ ನಾನು ಅನ್ಕೊಂಡೆ ನಾವೆಲ್ಲ ಏನ್ ಅನ್ಕೊಂಡ್ಬಿಡ್ತೀವಿ ಹೊರಗಡೆ ನಿಂತ್ಕೊಂಡು ನೋಡೋರು, ವೈದ್ಯರು ಅಂದ ತಕ್ಷಣ ಅವ್ರಿಗೇನು ಕಷ್ಟ ಇಲ್ಲ ಅಂತ ಅನ್ಕೊಳ್ತೀವಿ. ಆದ್ರೆ ಅದ್ರ ಒಳಗೆ ಹೊಕ್ಕು ನೋಡಿದಾಗ ಇಷ್ಟೊಂದು ಸಮಸ್ಯೆಗಳು. ನೀವು
0: ಇಲ್ಲಿ ನಿಮ್ದು ಒಂದು ಹೇಳುವಾಗ ನಂಗೆ ಮಧ್ಯೆ ಹೇಳ್ಬೇಕನ್ಸ್ತಿದೆ, ಬರೀ MBBS ಓದಿದ್ರೆ ಏನಿದೆ ಅಂತಾರಲ್ಲ, ಇದು ದೊಡ್ಡ ತಪ್ಪು. ಈಗ ನಾವು ಪ್ರೈಮರಿ ಸ್ಕೂಲು ಮಿಡ್ಲಿ ಸ್ಕೂಲನ್ನೆಲ್ಲ ಯಾರು ಬೇಕಾದ್ರೆ ಅವ್ರು ಪಾಠ ಮಾಡಲಿ ಅಂತ ಬಿಟ್ಟು ಇರೋರೆಲ್ಲ PhD ಮಾಡ್ಕೊಂಡ್ರೆ ಆಗತ್ತೇನ್ರಿ? ಪ್ರೈಮರಿ ಸ್ಕೂಲ್ ಮಾಸ್ತರ್ಗಳು ಬೇಕು, ಹೈಸ್ಕೂಲ್ ಮಾಸ್ತರು ಬೇಕು, PUC ಬೇಕು, ಡಿಗ್ರಿ ಮತ್ತೆ ಯೂನಿವರ್ಸಿಟಿಗೂ ಬೇಕು. ಇದು ಹೆಂಗಿದೆ ಅಂತಂದ್ರೆ, ನೀವು ಬೇಸಿಕ್ ಹೆಲ್ತ್ ಸ್ಟ್ರಕ್ಚರ್ ಎಲ್ಲಿದೆಯಲ್ಲ ರೂರಲ್ ಏರಿಯಾ, ಅಲ್ಲಿ ನೀವು MBBS ಹೋಗಿ ಮುಗಿದ ಕೂಡಲೇ ಹೋದ್ರೆ ನಿಮ್ಗೆ ದುಡ್ಡಿಗೆ ಏನು ಸಮಸ್ಯೆ ಇಲ್ಲ, ಎಷ್ಟು ಬೇಕಾದ್ರೂ ದುಡಿಮೆ ಮಾಡ್ಬೋದು. ಕೊನೆಗೂ ನಾವು ಬಯಸ್ತಿರೋದು ಏನನ್ನ, ನಮ್ಮ ಹೆಸರಿನ ಮುಂದೆ ಒಂದಾದ್ಮೇಲೆ ಒಂದು ಡಿಗ್ರಿನ ಅಥವಾ ಜನರಿಗೆ ಸೇವೆ ಮಾಡಬೇಕು ಅನ್ನೋದನ್ನ. ವಾಟ್ ಈಸ್ ದಿ ಪರ್ಪಸ್ ಆಫ್ ಯುವರ್ ಎಜುಕೇಶನ್, ಮೆಡಿಕಲ್ ಎಜುಕೇಶನ್? ಜನರಿಗೆ ಸರ್ವಿಸ್ ಮಾಡೋಕ್ಕೆ MBBS ಮೋರ್ ದ್ಯಾನ್ ಇನಫ್. ಹಳ್ಳಿಗೆ ಹೋಗಿ ಎಲ್ಲಾ ತರದ ಪೇಷಂಟ್ ಅನ್ನ ನೋಡ್ಬೋದು, ಬೇಸಿಕ್ ನಾಲೆಜ್ ಕೊಡ್ಬೋದು, ಅಲ್ಲಿ ರೂರಲ್ ಏರಿಯಾನಲ್ಲಿ ಸರ್ವಿಸ್ ಮಾಡ್ಬೋದು. ಇದು ಇವತ್ತಿನ ಜನರೇಷನ್ ತಿಳ್ಕೊಂಡಿರೋ ದೊಡ್ಡ ತಪ್ಪು. ಹೆಂಗೆ 4.5 ವರ್ಷ ಆದ್ಕೂಳೆ ಇಂಜಿನಿಯರ್ ಆದ್ಕೂಳೆ ಹೋಗಲ್ವಾ ಅವರು? ಏನ್ ಬರುತ್ತೆ ಇಂಜಿನಿಯರ್ ಆದ್ಕೂಳೆ ಅಂದ್ರೆ ಕೆಲಸ ಸಿಗುತ್ತೆ, ದುಡಿಮೆ ಅಂದ್ರೆ ಬದುಕುವಷ್ಟು ದುಡಿಮೆ ಆಗುತ್ತೆ. ಸೇಮ್ ನೀವು MBBS ಮುಗಿಸಿದ್ಮೇಲೆ ಈ ಭಾರತದ ಯಾವ ಮೂಲೆ ಹೋದ್ರು ಸಹ ನಿಮಗೆ ಪೇಷಂಟ್ ಬರ್ತಾರೆ, ಆದ್ರೆ ನೀವು ಹಳ್ಳಿಗೆ ಹೋಗಕ್ ರೆಡಿ ಇರಬೇಕು. ನಾನು ಈಗಿನ ಇವ್ರಗಳಿಗೆ ಹೇಳೋದು ಅದೇನೆ, ಅಂದ್ರೆ ನಮ್ಗೆ ನನಗೆ ಸಿಕ್ಕಿರೋ ಹುಡುಗರಿಗೆ ಹೇಳ್ತಿರ್ತೀನಿ, ಎಲ್ಲರೂ ಸ್ಪೆಷಲೈಸೇಷನ್ ಮಾಡ್ಬೇಕಂತಿಲ್ಲ. ಈಗ ಸ್ಪೆಷಲೈಸೇಷನ್ಗೂ ನಿಲ್ತಾ ಇಲ್ಲ, ಸೂಪರ್ ಸ್ಪೆಷಲೈಸೇಷನ್ ಇನ್ನೂ ಒಂದೇನೋ. ಹಂಗಾದ್ರೆ ಬೇಸಿಕ್ ಲೆವೆಲ್ ಅಲ್ಲಿ ಯಾರು ಕೊಡೋದು ಹೆಲ್ತ್ ಕೇರ್ ಕೊಡೋರು ಯಾರು? ಹೂ ಆರ್ ದಿ ಹೆಲ್ತ್ ಕೇರ್ ಪ್ರೊವೈಡರ್ಸ್? ಹಂಗಾಗಿ ಇವತ್ತು ಹೆಲ್ತ್ ಸಿಸ್ಟಮ್ ಇಷ್ಟು ಕುಸಿತಾ ಇರೋದು. ಆಂಟಿಬಯೋಟಿಕ್ ರೆಸಿಸ್ಟೆನ್ಸು ಆಯ್ತಾ, ಮತ್ತೊಂದು ಮಗದೊಂದು ಏನೇನು ಆಗ್ತಿರೋದು ಅಂದ್ರೆ ಕೆಳಗಡೆ ರ್ಯಾಂಪೆಂಟ್ ಆಗಿ ಸಿಕ್ ಸಿಕ್ ಮಾತ್ರನೆಲ್ಲ ಕೊಡ್ತಿದ್ದಾರೆ, ಎಲ್ಲ ಕೊಡದ ಅಲೋಪತಿಕೇಯ. ಅದ್ರ ಬಗ್ಗೆ ಏನು ನಾಲೆಜ್ ಇಲ್ಲದೆ ಅವರೆಲ್ಲ ರೂರಲ್ ಏರಿಯಾನಲ್ಲಿ ತುಂಬಿಕೊಂಡಿದ್ದಾರೆ ಇವತ್ತು. ಯಾಕೆ ಇವ್ರು MBBS ಮೂತ್ ಕೂಡಲೇ ಹೋಗ್ಲಿ, 5.5 ವರ್ಷಕ್ಕೆ ಯಾಕೆ ಪ್ರಾಕ್ಟೀಸ್ ಆಗಲ್ಲ? ಆದ್ರೆ ಇವರಲ್ಲಿ ನಿಲ್ಲಿಸ್ತಾ ಇಲ್ಲ, ಇವ್ರಿಗೆ ರೂರಲ್ಲಿಗೆ ಹೋಗ್ಬೇಕಾಗಿಲ್ಲ, ಸಣದ ಬೇಕಾಗಿಲ್ಲ, ಸೊ ಇದು ಒಂದು ಖ್ಯಾತಿ ಆಯ್ತಾ, ಹಿಂದೆ ಡ್ಯಾಬ್ ಅಂದ್ರೆ ಆಗ್ಲಿಲ್ಲ, ಮುಂದೊಂದು 7-8 ಅಕ್ಷರ ಸೇರಿಸ್ಕೊಳ್ಳೋಣ ಅನ್ನುವ ಇದು ಅವೆಲ್ಲ ಇರ್ಬೋದು. ಎಲ್ಲೋ ಒಂದು 10% ಜನರಿಗೆ ಜ್ಞಾನದ ದಾಹ ಇರ್ಬೋದು, ಬಟ್ ಎಲ್ಲರೂ ಮಾಡ್ತಿರೋದು ಜ್ಞಾನದ ದಾಹದಲ್ಲಿ ಅಲ್ಲ.
1: ಮೇಡಮ್, ನೀವು ಮುಗಿಸಿದ ತಕ್ಷಣ ತಂದೆ ತಾಯಿ ಏನು ಹೇಳಿದ್ರು, ಹಳ್ಳಿಗೆ ಬಂದು ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರ, ಅಥವಾ ಓದ್ ಮುಂದುವರಿಸು ಅಂತ ಹೇಳಿದ್ರ, ಅಥವಾ ದೊಡ್ಡ ನಗರಗಳಲ್ಲಿ ಕೆಲಸ ಮಾಡು ಅಂತ? ನಿಮ್ಗೇನಾದ್ರು
0: ಹಳ್ಳಿಯಲ್ಲಿರೋದನ್ನ ಏನೋ ತುಂಬಾ ದೊಡ್ಡ ವಿಚಾರ ಅಂತ ಹೇಳ್ತಿದ್ರ?
1: ದೊಡ್ಡ ವಿಚಾರ ಅದು ಸಹಜ. ಆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಯಾರೋ ಒಬ್ರು ಮಾತಾಡ್ತಾರೆ ಅಂದ್ರೆ ಅವ್ರ ದೊಡ್ಡ ವ್ಯಕ್ತಿ ತರ ನಮ್ಗೆ, ಆಮೇಲೆ ಯಾರೋ ಹಳ್ಳಿಗೆ ಹೋಗಿ ಕೆಲಸ ಮಾಡ್ತಾರೆ ಅಂದ್ರೆ ಯಾಕಂದ್ರೆ,
0: ಅವಾಗ ನನಗಾಗ್ಲಿ ನನ್ನ ಬಾಳ ಸಂಗಾತಿ ಆಗ್ಲಿ ಕೃಷ್ಣಂಗಾಗ್ಲಿ ನಮಗೆ ದೂಸರ ಯೋಚನೆ ಬರಲೇ ಇಲ್ಲ. ನೀರಲ್ಲಿ ಮೀನ್ ಇರುವಷ್ಟೇ ಸಹಜವಾಗಿ ನಾವು ಹಳ್ಳಿಲಿರ್ತೀವಿ. ಯಾಕೆಂದ್ರೆ ನಾನು ಹುಟ್ಟಿ ಬೆಳೆದಿದ್ದ ಸಕಲವೂ ಹಳ್ಳಿಲ್ಲಯ್ಯ. PUC ಶಿವಮೊಗ್ಗದಲ್ಲಿ 2 ವರ್ಷ, ಬಳ್ಳಾರಿ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ ಊರಿಂದ ಹೊರಗಡೆ ಇತ್ತು 5 ಕಿಲೋಮೀಟರ್ ಹೊರಗೆ, ಅದು ಒಂಥರ ಹಳ್ಳಿ ಇದ್ದಂಗೆ ಇತ್ತು. ಅದೇ ಸಿಟಿ ಬಿಟ್ಟರೆ ನನಗೆ ಸಿಟಿ ವಾತಾವರಣ ಅಷ್ಟು ರೂಢಿನೇ ಇಲ್ಲ. ಹಂಗಾಗಿ ನಾನು ಹಳ್ಳಿಗೆ ಹೋಗ್ತೀನಿ. ನಮ್ಮ ಅಪ್ಪ ಅಮ್ಮ ಏನು ಹೇಳಲಿಲ್ಲ, ನಮ್ದು ಪ್ರೇಮ ವಿವಾಹ. ಸೊ ನನ್ನ MBBS ಮುಗಿಯೋ ಹೊತ್ತಿಗೆ ನಮ್ದು ಪ್ರೇಮ ಆಗಿತ್ತು, ಮನೆಯಲ್ಲೂ ಒಪ್ಕೊಂಡಿದ್ರು. ಸೊ MBBS ಮುಗಿತಾನೆ ಮದುವೆ ಮಾಡಿದ್ರು. ಅಷ್ಟೊತ್ತಿಗೆ ಕೃಷ್ಣನ ಒಂದು ಹಳ್ಳಿಗೆ ಹೋಗಿ, ಉತ್ತರ ಕನ್ನಡ ಜಿಲ್ಲೆ, ಅಲ್ಲಿ ನಮ್ಗೆ ಯಾರು ನೆಂಟರು ಇಲ್ಲ, ಇಷ್ಟರು ಇಲ್ಲ, ಯಾರು ಇರಲಿಲ್ಲ. ಸೊ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಕೃಷ್ಣ ಅಲ್ಲೇ ಒಂದು ಕ್ಲಿನಿಕ್ ಹಾಕೋಣ ಅಂತ ಅಂದ. ಹಾಕಪ್ಪ ನೋಡೋಣ. ಕ್ಲಿನಿಕ್ ಹಾಕಿದ್ವಿ, ಒಳ್ಳೆ ಪೇಷಂಟ್ ಬಂದ್ರು. ಬೆಟ್ಟ ಇದೆ, ನದಿ ಇದೆ, ಸಮುದ್ರ ಇದೆ, ಗುಡ್ಡ ಇದೆ, ದಟ್ಟ ಕಾಡಿದೆ, ಹಕ್ಕಿಗಳಿದಾವೆ, ಪೇಷಂಟ್ ಇದಾರೆ, ಇನ್ನೇನ್ ಬೇಕು
1: ಅಲ್ವಾ?
0: ಅಲ್ಲೇ
1: ಬದುಕಿಗೆ ಇನ್ನೇನ್ ಬೇಕು ಮೇಡಮ್? ಮತ್ತೆ ಒಂದ್ ಕಡೆಗೆ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಟೈಮೇ ಇಲ್ಲ, ಟೈಮೇ ಇಲ್ಲ, ಟೈಮೇ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನಾವು ಹಂಗೆ ಭಾವಿಸ್ಕೊಂಡಿದ್ದೀವಿ ಸಹ, ಡಾಕ್ಟರ್ಸ್ ಯಾವಾಗ್ಲೂ ಬ್ಯುಸಿ ಇರ್ತಾರೆ ಅಂತಾನೆ ನಮ್ಮ ಕಲ್ಪನೆ ಸಹ. ಅದೆಲ್ಲದರ ನಡುವೆ ನೀವು ಹೋರಾಟದಲ್ಲಿ ಇರ್ತೀರಾ, ಮತ್ತೆ ಬರವಣಿಗೆ ಮೂಲಕ ಜಾಗೃತಿ ಮೂಡಿಸ್ತಾ ಇರ್ತೀರಾ. ಅಂದ್ರೆ ಬರೀ ರಮ್ಯ ಕಾವ್ಯ ಅಲ್ಲ ನಿಮ್ದು, ಸುಡು ವಾಸ್ತವ, ಸುಡು ವಾಸ್ತವದ ಕವಿ ನೀವು, ಸುಡು ವಾಸ್ತವದ ಲೇಖಕಿ. ಅದೇ ನೀವು ಆಗ್ಲೇ ಮಾತಾಡ್ತಾನೂ ಹೇಳಿದ್ರಿ ಸ್ಟೇಜ್ ಮೇಲೆ, ಎಲ್ಲೋ ಒಂದು ಕತೆನಲ್ಲಿ ನಮ್ದು ಒಂದು ಪಾತ್ರ ಇರುತ್ತೆ ಅಂತ. ಹೇಗೆ ಇದೆಲ್ಲ, ಹೇಗೆ ಆರಂಭ ಮಾಡಿದ್ರಿ ಅಂದ್ರೆ, ನಿಂತಿರ್ಲಿಲ್ಲ, ಇತ್ತು ಅದು ಈ ಮೇನ್ ಸ್ಟ್ರೀಮ್ ಅಲ್ಲಿ ಹೇಗೆ?
0: ನನ್ನ ಮೊದಲನೇ ಸಂಕಲನ ಬಂದವಾಗ ನಂಗೆ 37 ವರ್ಷ. ಅದುವರೆಗೆ ಬರ್ದಿದ್ದೆಲ್ಲ ಹಂಗೆ ಇಟ್ಕೊಂಡಿದ್ದೆ. ಯಾವತ್ತೋ ಒಂದು ಫೈನ್ ಡೇ ನಮ್ಮ ಮುನೀರ್ ಬಾಷಾ ಸರ್ ಹೋಗೋರು ದಾರಿ ಮೇಲೆ ಡಾಕ್ಟರ್ HS ಅನುಪಮ ಅಂತ ಕಂಡಿದ್ದೆ, ನಿಲ್ಸಿ, ಓಹೋ ಇವಳೇ ನಾನು ಸ್ಟೂಡೆಂಟ್ ಇರಬೇಕು ಅಂತ ಬಂದು, ಹೌದು ಅಂತ ಗೊತ್ತಾಗಿ, ಏನಮ್ಮ ಪದ್ಯ ಎಲ್ಲ ಬರೀತಿದ್ಯಲ್ಲ, ಏನ್ ಮಾಡಿದೆ ಅಂತ ಕೇಳಿದ್ರು. ಅದು ಎಲ್ಲಿದ್ಯಾನೆ, ಎಲ್ಲ ಹೋಗಿದೆ ಬಿಡಿ ಸರ್ ಅಂತ. ಎಲ್ಲ ಎಲ್ಲ ನೀ ಹಂಗೆ ಬಿಟ್ರೆ ಹೆಂಗೆ? ಅವ್ರದೊಂದು ಒಂದು ಹಿಂಗ್ ಚಮಕ್ ಅಂತ ಅನ್ಸ್ ಹೋಗಿದ್ದು. ಹೌದಲ್ಲ, ನಾನೇನು ಬರೀ ಮನೆ ಮಕ್ಕಳು ಆಸ್ಪತ್ರೆ ಪೇಷಂಟ್ ಮರ್ತೆ ಬರ್ದ್ ಬರ್ದ್ ಇಟ್ಕೊಂಡ್ಬಿಟ್ಟಿದೀನಲ್ಲ ಅಂತ ನನಗೂ ಅನ್ಸಿ ಅವರಿಗೂ ಅನ್ಸಿ, ಮೊದಲನೇ ಸಂಕಲನ ಕಾಡು ಹಕ್ಕಿಯ ಹಾಡು ಅಂತ ಬಂತು. ಆಮೇಲೆ ನೋ ಲುಕಿಂಗ್ ಬ್ಯಾಕ್, ಯಾಕೆಂದ್ರೆ ಅದು ಒಂಥರ ಒಳಗಡೆ ಫ್ಲಡ್ ಗೇಟ್ ಓಪನ್ ಮಾಡ್ದಂಗೆ. ಬರೆಯಕ್ಕೆ ಬೇಕಾದಷ್ಟು ವಸ್ತು, ಒತ್ತಡ ಎಲ್ಲ ಇದ್ರೂ ಬರೀದೇ ಇದ್ದೆ, ಬರೆಯಕ್ಕೆ ಶುರು ಮಾಡಿದೆ ಅಂತ ಹೇಳ್ಬೋದು. ಸಮಯ ಇದೆಯಲ್ಲ, ಸಮಯ ತುಂಬಾ ಇದೆ ನಮ್ಮ ಹತ್ರ. ಒಂದು ದಿನಕ್ಕೆ 24 ಗಂಟೆ, 24x60 ನಿಮಿಷ, 24x60x60 ಸೆಕೆಂಡ್ ಇದೆ ನಮಗೆ. ನಾವು ಅದನ್ನ ನೀರ್ ತರ ವೇಸ್ಟ್ ಮಾಡ್ತೀವಿ.
1: ನಿಮ್ಮೊಟ್ಟಿಗೆ ಚರ್ಚೆ ಮಾಡಲಿಕ್ಕೆ ಇನ್ನೂ ಸಾಕಷ್ಟು ವಿಷಯಗಳಿದೆ, ತಮ್ಮ ಸಾಹಿತ್ಯ ಕೃತಿಗಳ ಬಗ್ಗೆ ಇರಬಹುದು, ಮತ್ತೆ ಇನ್ನೂ ಅನೇಕ ಸುಡು ವಾಸ್ತವಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ, ಅದೆಲ್ಲದರ ಬಗ್ಗೆ ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ. ಈಗ ಇಲ್ಲಿಗೆ ವಿರಮಿಸೋಣ.
0: ಖಂಡಿತ, ಧನ್ಯವಾದ, ಮತ್ತೆ ಮತ್ತೆ ಸಿಗ್ತಾ ಇರೋಣ.
1: ನಮಸ್ಕಾರ.
2: ಸುರಗಿಯಲ್ಲಿ ಇದುವರೆಗೆ ಬರಹಗಾರ್ತಿ ಹಾಗೂ ವೈದ್ಯರೂ ಆದ ಡಾಕ್ಟರ್ HS ಅನುಪಮಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ F. ತಳವಾರ್. ಈ ಸಂದರ್ಶನದ ಮುಂದುವರಿದ ಭಾಗವನ್ನ ಮುಂದಿನ ಸುರಗಿಯಲ್ಲಿ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

0: ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಇನ್ನು ಮುಂದೆ ಗಜಲ್ಗಳನ್ನ ಕೇಳೋಣ. ಮೊದಲಿಗೆ ಕೇಳಿ ಹರಿಹರನ್ ಅವರು ಹಾಡಿರುವ ಹಕೀಂ ಸಿರ್ ಅವರ ಒಂದು ಗಜಲ್.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಇನ್ನು ಮುಂದೆ ಕೇಳಿ ತಾಹಿರ್ ಫರಾಜ್ ಅವರ ಒಂದು ಗಜಲ್, ಹಾಡಿದ್ದಾರೆ ಹರಿಹರನ್.

0: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
1: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ತರಬೇತುದಾರರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರು. ನಾಗಳ್ಳಿ ಅನಿಲ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದಗಳು.
1: ಸರ್, ಸ್ಕೇಟಿಂಗ್ ಕ್ರೀಡೆಯತ್ತ ಆಸಕ್ತಿ ಹೇಗ್ ಬೆಳೀತು, ನಿಮ್ಮ ಹಿನ್ನೆಲೆಯನ್ನ ನೋಡೋದಾದ್ರೆ?
2: ನಾನು 13 ವರ್ಷದಿಂದ ಈ ಲೈನ್ ಅಲ್ಲಿ ಬಂದಿದ್ದೀನಿ. ಅದ್ರ ಬಿಫೋರ್ ನಾನು ಬಳ್ಳಾರಿಯವನು, ಅಲ್ಲಿ ನಂದು ಪ್ರಿಂಟಿಂಗ್ ಅಡ್ವರ್ಟೈಸಿಂಗ್ ಆತರ ಲೈನ್ ಇತ್ತು. ನನಗೆ ಸ್ವಲ್ಪ ಕಾರಣಾಂತರಗಳಿಂದ ಹೆಲ್ತ್ ಸ್ವಲ್ಪ ಇಶ್ಯೂ ಆಗೋಯ್ತು. ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರು ಶಿಫ್ಟ್ ಆದಾಗ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಪೀಸ್ಫುಲ್ ಆಗಿರ್ಬೇಕು, ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಅಂತ. ಒಂದು ಗ್ರೌಂಡ್ ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಪುಟಾಣಿಗಳು ಮಾಡೋದನ್ನ ನೋಡ್ತಾ ಇದ್ದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಬಳ್ಳಾರಿಯಲ್ಲಿ ಇದ್ದಾಗೆ ನನಗೆ ಸ್ಕೇಟಿಂಗ್ ಮೇಲೆ ಒಂದು ಪ್ಯಾಷನ್ ಇತ್ತು. ಬಳ್ಳಾರಿಯಲ್ಲಿ ಈ ತರ ಸವಲತ್ತು ಇದ್ದಿಲ್ಲ, ರಿಂಕ್ ಆಗ್ಲಿ ಇನ್ನೊಂದಾಗ್ಲಿ. ಅಲ್ಲಿ ಪೊಲೀಸ್ ಜಿಮ್ಖಾನ ಅಂತ ನಮ್ಮ ನಿಂಬೇಲ್ಕರ್ ಸರ್ ಮಾಡಿಸಿದ್ರು, ಎಲ್ಲಾರನ್ನ ಬಿಸ್ನೆಸ್ ಪೀಪಲ್ ನ ಕರೆದು ಬಿಟ್ಟು. ಬಟ್ ಅದು ಚಿಕ್ಕದಾಗಿ ಮಾಡಿದ್ವಿ, ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಇದ್ದಿಲ್ಲ. ಇಲ್ಲಿ ಮತ್ತೆ ನಾನು ಅದ್ರ ಮೇಲೆ ಫೋಕಸ್ ಮಾಡಿದೆ. ಹೌದಲ್ಲ, ಇದು ಚೆನ್ನಾಗಿ ಅನ್ಸುತ್ತೆ, ಮನಸ್ಸಿಗೆ ಶಾಂತಿ ಸುಖ ಕೊಡುತ್ತೆ, ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನಾನು ಸ್ಕೇಟಿಂಗ್ ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಸ್ವತಃ ಕಲ್ತ್ಕೊಂಡೆ. ನಾನು ಎಲ್ಲಾ ಕ್ಲಬ್ಸ್ ಅಲ್ಲಿ ಹೋಗ್ಬಿಟ್ಟು, ಬಿಕಾಸ್ ಒಂದು ಕ್ಲಬ್ ಒಂದ್ ಜಾಗ ಬೇಕು. ಬೆಂಗಳೂರಲ್ಲಿ ಬಳ್ಳಾರಿಯಿಂದ ಬಂದಿರೋರಿಗೆ ಯಾರು ತಕ್ಕಂತ ಇಲ್ಲಿ ರಿಂಕ್ ಇದೆ ಮಾಡ್ಕೊಳ್ಳಿ ಅಂತ ಯಾರು ಏನು ಕೊಡಲ್ಲ. ಅದಕ್ಕಾಗಿ ನಾನು ಒಂದು 4-5 ಕ್ಲಬ್ಸ್ ಕೇಳ್ಕೊಂಡೆ, ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಬಟ್ ಒಬ್ಬರು ಬಸವೇಶ್ವರ ನಗರ ಸ್ಪೋರ್ಟ್ಸ್ ಕ್ಲಬ್ ಅಂತ ಶಾಂತಲಾ ಮೇಡಮ್ ಅಂಡ್ ಸತೀಶ್ ಸರ್ ಅಂತ ಇದ್ರು, ಅವರು ನನಗೆ ಅವಕಾಶ ಮಾಡಿಕೊಟ್ರು. ಅವಾಗ ಅವರು ಕ್ಲಬ್ ಅಲ್ಲಿ ಕೋಚಿಂಗ್ ಇನ್ಸ್ಟ್ರಕ್ಟರ್ ಆಗಿ ಜಾಯ್ನ್ ಆದೆ. ನನಗೆ ಟೆಕ್ನಿಕಲ್ ಆಗಿ ಓದ್ಕೊಂಡು ಎಲ್ಲಾ ಡೆಪ್ತ್ ಅಲ್ಲಿ ನೋಡ್ಕೊಂಡು ಇದ್ರ ಬಗ್ಗೆ ಎಲ್ಲಾ ಫಾರಿನ್ ವಿಡಿಯೋಸ್, ಇಂಡಿಯಾ ಗೇಮ್ಸ್ ಎಲ್ಲಾದು ನೋಡಿ ನೋಡಿ ನೋಡಿ ತಿಳ್ಕೊಂಡು ಬುಕ್ಸ್ ಸ್ವಲ್ಪ ರೆಫರ್ ಮಾಡ್ಕೊಂಡು ನಾನು ಒಂದು ಮಟ್ಟಕ್ಕೆ ರೆಡಿ ಆಗಿದ್ದೆ. ಬಟ್ ಅದನ್ನ ಸ್ಕಿಲ್ ತೋರಿಸ್ಲಿಕ್ಕೆ ನನಗೊಂದು ಜಾಗ ಅಂತ ಸಿಕ್ಕಿದ್ದಿಲ್ಲ ಅಲ್ಲಿ. ಅವಾಗ ಅವ್ರ ಹತ್ರ ಒಂದು 10-15 ಸ್ಟೂಡೆಂಟ್ ಇದ್ರು. ನನ್ನ ಶಕ್ತಿ ನನ್ನ ಟೆಕ್ನಿಕಲಿ ನಾನು ಏನೆಲ್ಲ ನೋಡ್ಕೊಂಡಿದ್ದೆ ಕಲ್ತಿದ್ದೆ ಅದನ್ನೆಲ್ಲ ಅಲ್ಲಿ ಬಳಸಿದೆ. ಸೊ ಒಂದು 3-4 ತಿಂಗಳಲ್ಲಿ ವಿ ರೀಚ್ಡ್ ಅರೌಂಡ್ 120 ಸ್ಟ್ರೆಂತ್ ಬರೋ ತರ ಮಾಡ್ಕೊಂಡೆ. ಅದು ಆ ಕ್ಲಬ್ನ ಚರಿತ್ರೆಯಲ್ಲೇ ಹೈಯೆಸ್ಟ್ ಸ್ಟ್ರೆಂತ್. ಸೊ ಒಂದು ತಾಸು 1.5 ತಾಸು ಅಲ್ಲಿ ನೀವು 100 ಮಕ್ಕಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಹಂಗೆ ಬರುತ್ತೆ. ನನ್ನ ಸ್ಕಿಲ್ ಇಂದ ನಾನು ಡಿಫ್ರೆಂಟ್ ಆಗಿ ಯೂಸ್ ಮಾಡಿ ಎಲ್ಲಾ ಮಕ್ಕಳನ್ನ ಉತ್ತೀರ್ಣರಾಗಿ ಮಾಡ್ತಾ ಇದ್ದೆ, ಮೆಡಲ್ಸ್ ತರಿಸ್ತಾ ಇದ್ದೆ. ಅಲ್ಲಿವರೆಗೂ ಮಕ್ಕಳು ರೆಡಿ ಆಗ್ತಾ ಇದ್ರು. ಇನ್ನೊಂದು ಏನಾಯ್ತಂದ್ರೆ ಆ ಮಕ್ಕಳಲ್ಲಿ ನಗು, ಆ ಸಂತೋಷ, ಅದು ನೋಡ್ಬಿಟ್ಟು ನನಗೆ ಸಂತೋಷ ಆಗುತ್ತೆ. ಬಿಕಾಸ್ ಆಫ್ ದಟ್ ಹ್ಯಾಪಿನೆಸ್ ಏನಾಗುತ್ತೆ, ನಾವು ಇಷ್ಟೇ ಸಂಪಾದನೆ ಮಾಡಿ ಏನೇ ಮಾಡಿದ್ರು ಒಂದು ಮಗು ಮುಖದಲ್ಲಿ ಬರೋ ನಗುನ ನೋಡ್ಬಿಟ್ರೆ ನಿಮಗೂ ಆಗ್ಲಿ ಯಾರಿಗೇ ಆಗ್ಲಿ ಎಷ್ಟೋ ಸಂತೋಷ ಆಗುತ್ತೆ. ನನಗದು ಸಿಕ್ತು, ಓ ನನ್ನ ದೇವರು ಮಾಡಿದ್ದು ಇದಕ್ಕೆ ಅಂತ ಅವತ್ತು ಫಿಕ್ಸ್ ಆಗ್ಬಿಟ್ಟು ನಾನು ಫುಲ್ ಟೈಮ್ ಕೋಚಿಂಗ್ ಗೋಸ್ಕರನೇ ನಿಂತ್ಕೊಂಡ್ಬಿಟ್ಟೆ ನಾನು ಅವತ್ತಿಂದ. ಸೊ ಅವತ್ತಿಂದ ನಂದು ಜರ್ನಿ ಸ್ಟಾರ್ಟ್ ಆಯ್ತು 2013. ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಬಂದು ಒಂದು 2019 ಅಲ್ಲಿ ನಮ್ದೇ ಸ್ವಂತ ಅಕಾಡೆಮಿನ ಇಟ್ವಿ, ಅದು ಆರ್ಯನ್ ಸ್ಕೇಟರ್ಸ್ ಅಂತ. ಅಂಡ್ ನಾನು ಹೆಮ್ಮೆ ಪಡ್ತೇನೆ, ನನ್ನ ಮಗ ಸ್ಪೆಷಲ್ ಚೈಲ್ಡ್, ಹೂಸ್ ನೇಮ್ ಇಸ್ ಆರ್ಯನ್ ಅಂತ. ಅವನು ಸ್ಪೆಷಲ್ ಚೈಲ್ಡ್ ಆಗಿ ಹುಟ್ಟಿದ್ದಕ್ಕೆ ಏನಪ್ಪ ದೇವ್ರೆ ಅಂತ ನಾನು ಯಾವತ್ತು ಚಿಂತೆ ಪಟ್ಟಿಲ್ಲ. ಅವನಿಗೆ ಒಂದು ಅವಕಾಶ ಎಲ್ಲೋ ಇರುತ್ತೆ, ಏನೋ ಒಂದು ಕೊಟ್ಟಿರ್ತಾನೆ, ಇಲ್ಲ ಅಂದ್ರೆ ನನಗೆ ಈ ಮಗನ ದೇವರು ಸುಮ್ಮನೆ ಕೊಟ್ಟಿಲ್ಲ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಬರ್ತಾ ಬರ್ತಾ ಗೊತ್ತಾಯ್ತು ಏನು ಅಂತ, ಬಿಕಾಸ್ ಅವನ್ನ ಎಲ್ಲರೂ ಅವಾಯ್ಡ್ ಮಾಡಿದ್ರು. ಒಂದು ಸ್ಕೂಲ್ ಇಂದಾನು ಇಲ್ಲ, ಇವನು ಇಲ್ಲಿ ಓದಕ್ಕಾಗಲ್ಲ, ನೀವು ಬೇರೆ ಕಡೆ ಹಾಕ್ಬೇಕು ಅನ್ನ, ಸ್ಪೆಷಲ್ ಸ್ಕೂಲ್ಗೆ ಹಾಕ್ಬೇಕು, ಇಲ್ಲಿ ಇನ್ನೊಂದ್ ಕಡೆ ಹಾಕ್ಬೇಕಂತ ಎಲ್ಲಾ ಪ್ರಯತ್ನಗಳು ಪಟ್ವಿ, ಎಲ್ಲಿ ಸಕ್ಸಸ್ ಅನ್ನೋದು ರೀಚ್ ಆಗಿಲ್ಲ. ಲಾಸ್ಟ್ಗೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಮನೆಯಲ್ಲಿ ಅವನ್ಗೆ ಏನ್ ಇಂಟ್ರೆಸ್ಟ್ ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಸುರೇಶ್ ರಾವ್ ಅವರು ಅಂತ ತಜ್ಞರು ಇದಕ್ಕೆ, ಅವರು ಅದೇ ಮಾತಂದ್ರು, ಅವನಿಗೆ ಏನ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ, ಓದೋದು ಬರೆಯೋದು ಅವನಿಗೆ ಸಾಧ್ಯ ಇಲ್ಲ, ಕಷ್ಟ ಇದೆ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವತ್ತು ನಾನು ಸ್ಟೆಪ್ ತಗೊಂಡೆ. ಅವನಿಗೆ ಅವತ್ತಿಂದ ನಾವು ಸ್ಕೇಟಿಂಗ್ ಮೇಲೆ ಫೋಕಸ್ ಮಾಡಿಸ್ತಾ ಕಲಿಸ್ತಾ ಬಂದ್ಕೊಂಡ್ವಿ. ಸೊ ಸತತವಾಗಿ 8 ವರ್ಷ ಪ್ರಾಕ್ಟೀಸ್ ಕೊಟ್ಟ ಮೇಲೆ ಈ ಬಿಕಮ್ ಎ ಪ್ರೊಫೆಷನಲ್ ಸ್ಕೇಟರ್ ತರ ರೆಡಿ ಆದ. ಅದೇ ತರ ನಾವು ಇನ್ನೂ ಬೇರೆ ಸ್ಪೆಷಲ್ ಮಕ್ಕಳಿಗೂ ಕಲಿಸ್ತೀವಿ. ಅದು ನಮ್ದು ಸ್ಪೆಷಾಲಿಟಿ. ಯಾಕೆ ಅಂದ್ರೆ ವಿ ಆರ್ ಟ್ರೈನ್ಡ್ ಬೈ ಸ್ಪೆಷಲ್ ಒಲಿಂಪಿಕ್ಸ್. ನಾವು ಟ್ರೈನಿಂಗ್ ತಗೊಂಡಿರೋದು ಒಂದು ಸ್ಪೆಷಲ್ ಒಲಿಂಪಿಕ್ ಇಂದ ತಗೊಂಡಿದೀವಿ. ಅಲ್ಲಿ ಬರೀ ಈ ಸ್ಪೆಷಲ್ ಮಕ್ಕಳಿಗೆ ಮಾತ್ರ, ಸ್ಪೆಷಲ್ ಮಕ್ಕಳು ಅಂದ್ರೆ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇರೋಂತ ಮಕ್ಕಳಿಗೆ,
0: ವಿಶೇಷ ಚೇತನ
2: ಮಕ್ಕಳು ಅಂತ ಮಕ್ಕಳಿಗೆ ಮಾತ್ರ ಆ ಫೆಡರೇಷನ್ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಬೋರ್ಡ್ ಇಂದಾನು ನಾನು 5 ರೌಂಡ್ ಈ ತರ ಇರುತ್ತೆ, ಎಲ್ಲಾ ಎಕ್ಸಾಮ್ಸ್ ಪಾಸ್ ಆಗಿ ಐ ಎಮ್ ಅ ಸರ್ಟಿಫೈಡ್ ಕೋಚ್ ಆಫ್ ಸ್ಪೆಷಲ್ ಚಿಲ್ಡ್ರನ್ಸ್ ಗೆ, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಕೋಚ್ ಅಂತ ನನ್ನ ತಗೊಂಡ್ರು. ಬಿಕಾಸ್ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾನೆ ಬಂದಿದ್ದಾರೆ. ಎಕ್ಸಾಂಪಲ್ ನಮಗೆ ಅಫಿಷಿಯಲ್ ಆಗಿ ಬಂದಾಗ ಪಿ ಕೆ ಸಿಂಗ್ ಅಂತ ನಮ್ಮ ಇಂಡಿಯಾ RSFI ಚೇರ್ಮನ್ STC ಟೆಕ್ನಿಕಲ್, ಅವರು ನಮ್ಮ ಸ್ಟೇಟ್ ಗೆ ಬಂದಾಗ ರವೀಶ್ ಸರ್ ಅಂತ, ಅದಾದ್ಮೇಲೆ ಜೇಮ್ಸ್ ಸರ್ ಅಂತ. ನಾನು ಒಂದು ಹೆಮ್ಮೆ ಏನ್ ಪಡ್ತೀನಿ ಅಂದ್ರೆ, ನಾನು ಅಫಿಷಿಯಲ್ ಆಗಿ ಕೆಲಸಕ್ಕೆ ಬರ್ತೀನಿ ಅಂದ್ರೆ ಈಗ ಕೋಚಿಂಗ್ ಬೇರೆ ಅಫಿಷಿಯಲ್ ವರ್ಕ್ ಬೇರೆ, ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ನಿಂದ್ರಿಸಿ ಸ್ಟಾರ್ಟರ್ ಪೊಸಿಷನ್ ಕೊಟ್ಟಿದ್ದು, ಡೇ ಒನ್ನೇ ಸ್ಟಾರ್ಟರ್ ಕೊಟ್ಬಿಟ್ಟರು. ಯಾರು ಕೊಡಲ್ಲ ಲೈಫ್ ಅಲ್ಲಿ ಸ್ಟಾರ್ಟರ್ ಪೊಸಿಷನ್, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೊಡ್ತಾರೆ. ಅಂತದ್ದು ಜೇಮ್ಸ್ ಸರ್ ನನಗೆ ಫಸ್ಟ್ ಟೈಮ್ ಫಸ್ಟ್ ಕಾಂಪಿಟೇಷನ್ ನಿಂದ್ರಿಸಿ ವಿಸಿಲ್ ಹಾಕಕ್ ಕೊಟ್ರು.
1: ವಿಶಿಷ್ಟ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾಗಿ ಇದುವರೆಗೆ 1500ಕ್ಕೂ ಹೆಚ್ಚು ಸ್ಕೇಟರ್ಗಳಿಗೆ ತರಬೇತಿಯನ್ನ ನೀಡಿದ್ದೀರಿ, ಈ ಕುರಿತಾಗಿ ಹೇಳಿ.
2: ನಾನು ಅಕಾಡೆಮಿ ಅಂತಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ 1500ಕ್ಕಿಂತ ಮೇಲೆ ಮಕ್ಕಳನ್ನ ರೆಡಿ ಮಾಡಿದ್ದೀನಿ. ಅದರಲ್ಲಿ ನಾರ್ಮಲ್ ಮಕ್ಕಳಿದ್ದಾರೆ, ವಿಶೇಷ ಚೇತನ ಮಕ್ಕಳಿದ್ದಾರೆ, ಎಲ್ಲಾ ತರದ ಮಕ್ಕಳಿದ್ದಾರೆ. ಅವ್ರನ್ನೆಲ್ಲಾರದಲ್ಲೇನು ಒಂದು ಉನ್ನತ ಪ್ರೊಫೆಷನಲ್ ಸ್ಕೇಟರ್ಸ್ ಅನ್ನೋದು ಮಾಡಿದ್ದೀನಿ. ಆಮೇಲೆ ನ್ಯಾಷನಲ್ ಪ್ಲೇಸ್ ಮಾಡಿದ್ದೀನಿ, ಡಿಸ್ಟಿಕ್ ಮಾಡಿದ್ದೀನಿ, ಸ್ಟೇಟ್ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಸಮಾಧಾನ ಆಗಿರೋದು, ಜೀವನದಲ್ಲಿ ಹುಟ್ಟಿ ಸಾರ್ಥಕ ಆಗಿದ್ದಪ್ಪ ಅಂತ. ಈ ವಿಶೇಷ ಚೇತನ ಮಕ್ಕಳಿಗೆ ಕಲ್ಸದೆ ದೊಡ್ಡ ಕಷ್ಟ ಅಂತ ಎಲ್ಲರೂ ಭಾವನೆ ಮಾಡ್ತಾರೆ.
1: ಹೌದು ಸರ್, ಯಾಕಂದ್ರೆ ಸಾಮಾನ್ಯ ಮಕ್ಕಳಿಗಾದ್ರೆ ನೀವು ಹೇಳಕೊಟ್ಬಿಡ್ಬೋದು, ಅವರಿಗೊಂಥರ ವಿಶೇಷವಾದ ತರಬೇತಿನೇ ಬೇಕಾಗುತ್ತೆ. ಯಾವ ರೀತಿ ಅವರಿಗೆ ತರಬೇತಿ ಕೊಟ್ರಿ? ಈಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಇದಾರೆ ನಿಮ್ಗೆ ವಿಶೇಷ ಚೇತನರು, ಯಾವ ರೀತಿ ತರಬೇತಿ ಕೊಟ್ರಿ, ಮತ್ತೆ ನೀವು ಅವರಿಗೆ ಕಲಿಸುವಾಗ ಏನು ಸಮಸ್ಯೆಗಳನ್ನ ಎದುರಿಸಿದ್ರಿ?
2: SOBK ಅಂದ್ರೆ ಸ್ಪೆಷಲ್ ಒಲಿಂಪಿಕ್ ಭಾರತ್ ಕರ್ನಾಟಕ ಅಂತ ಇದೆ, ಅದರಲ್ಲಿ ಅಮರೇಂದ್ರ ಸರ್ ಅಂತ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿದ್ರು, ಈಗ ಏರಿಯಾ ಡೈರೆಕ್ಟರ್ ಆಗಿದ್ದಾರೆ. ಅವರು ತುಂಬಾ ಇನ್ಪುಟ್ಸ್ ಕೊಡ್ತಾ ಇದ್ರು, ನೀನ್ ಈ ತರ ಬಿಹೇವ್ ಮಾಡ್ಬೇಕು, ಈ ತರ ಟ್ರೈನ್ ಮಾಡ್ಬೇಕು, ಹಿಂಗೆಲ್ಲ ಇರಬೇಕು ಅಂತ ತುಂಬಾ ಗೈಡೆನ್ಸ್ ಆ ಮಕ್ಕಳಿಗೆ ಕೊಟ್ಟಿದ್ದಾರೆ. ರಾಜಶೇಖರ್ ಸರ್ ಅಂತ ಒಬ್ರು ಇದಾರೆ, ಹರಿಪ್ರೀತ್ ಸಿಂಗ್ ಅಂತ ಇದಾರೆ, DG ಚೌಧರಿ ಸರ್ ಅಂತಿದ್ದಾರೆ, ಮಲ್ಲಿಕಾ ನಡ್ಡಾ ಮ್ಯಾಮ್, ನಡ್ಡಾ ಸರ್ ಏನಿದ್ದಾರೆ ಅವ್ರ ವೈಫ್, ಅವರು ನಮ್ಮ ಸ್ಪೆಷಲ್ ಒಲಿಂಪಿಕ್ ಭಾರತ್ ಪ್ರೆಸಿಡೆಂಟ್ ಆಗಿದ್ದಾರೆ ಈಗ. ಅವರೆಲ್ಲಾರು ಸಹಾಯದಿಂದ ನಾನು ಈ ಮಕ್ಕಳಿಗೆ ಕಲಿಸೋದಕ್ಕೆ ಮಾಡಿದೆ. ಬಿಕಾಸ್ ಏನು ಅಂದ್ರೆ ಆ ಪ್ಲಾಟ್ಫಾರ್ಮ್ ಡಿಫ್ರೆಂಟ್, ನಿಮಗೆ ಆನ್ಲೈನ್ ಅಲ್ಲಿನೇ ಕ್ಲಾಸಸ್ ನಡೆಯುತ್ತೆ. ಆ ಮಕ್ಕಳನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಏನ್ ಸಮಸ್ಯೆಗಳು ಬರುತ್ತೆ, ನೀವ್ ಯಾವ ತರ ಎಲ್ಲ ಅವ್ರನ್ನ ರೆಕ್ಟಿಫೈ ಮಾಡಬಹುದು. ಬಿಕಾಸ್ ಒಂದೊಂದ್ ಮಗುಗೂ ಒಂದೊಂದು ಇಶ್ಯೂ ಇರುತ್ತೆ. 4-5 ವರ್ಷ ನನಗೆ ಸತತವಾಗಿ ಟ್ರೈನಿಂಗ್ ಕೊಟ್ಟಮೇಲೆ ನನ್ನ ಕ್ವಾಲಿಫೈಡ್ ಕೋಚ್ ಅಂತ ಕರೀತಾರೆ. ಅದರಿಂದ ನಾನು ಇಂಡಿಯಾ ಟೀಮ್ ಹೆಡ್ ಕೋಚ್ ಆಗಿ ಹೋದೆ. ನನ್ನ ಅಂಡರ್ 4 ಕೋಚಸ್ ಇರ್ತಾರೆ ಮತ್ತೆ. ಸೊ ಇದೆಲ್ಲ ತಗೊಂಡು 16 ಮಕ್ಕಳನ್ನ ನಾನು 2023 ಅಲ್ಲಿ ವರ್ಲ್ಡ್ ಸಮ್ಮರ್ ಗೇಮ್ ಬರ್ಲಿನ್ ಜರ್ಮನಿಗೆ ಕರ್ಕೊಂಡೋದ್ರು. ನಾನು ಆಸ್ ಎ ರೆಪ್ರೆಸೆಂಟೆಡ್ ಇಂಡಿಯನ್ ಟೀಮ್ ಹೆಡ್ ಕೋಚ್ ಆಗಿ ನಾವು ಹೋಗಿರೋ ಕಡೆ ನಮಗೆ ಒಲಿಂಪಿಕ್ ಅಲ್ಲಿ ಎಷ್ಟು ಗೇಮ್ಸ್ ಇರುತ್ತೋ ಆತರ ಇದರಲ್ಲಿಯೂ ಅಷ್ಟೇ ಗೇಮ್ಸ್ ಇರುತ್ತೆ. ಅದರಲ್ಲಿ ಸ್ಕೇಟಿಂಗ್ಗೆ ನಾನು ಹೆಡ್ ಕೋಚ್ ಆಗಿ ಹೋಗಿದ್ದೆ ಇಂಡಿಯನ್ ಟೀಮ್ಗೆ. ಅಲ್ಲಿ 16 ಮಕ್ಕಳನ್ನ ಕರ್ಕೊಂಡೋಗಿ 31 ಮೆಡಲ್ ತಗೊಂಡ್ಬಂದೆ ಇಂಡಿಯಾಗೆ. ಅದು ಆ ಟೋಟಲ್ ಇಂಡಿಯನ್ ಕಾಂಟಿಂಜೆಂಟ್ ಬಂದಿರೋ ಎಲ್ಲಾ ಗೇಮ್ಸ್ ಅಲ್ಲಿನೂ ಸ್ಕೇಟಿಂಗ್ ಇಸ್ ದ ಹೈಯೆಸ್ಟ್. ಅದನ್ನ ESPN ಚಾನಲ್ ಅಲ್ಲಿ, ಎಲ್ಲಾ ಮೀಡಿಯಾದಲ್ಲಿ, ದೂರದರ್ಶನ ಅಲ್ಲಿ, ಎಲ್ಲದರಲ್ಲಿ ಹೈಲೈಟ್ ಮಾಡಿದ್ರು. ಅಂಡ್ ನಮ್ಮ ಮಕ್ಕಳು, ಭಾರತೀಯ ಮಕ್ಕಳು ಎಲ್ಲಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅದು ವಿಶೇಷ ಮಕ್ಕಳ ಚೇತನ ಕಮ್ಮಿನೇ ಅಲ್ಲ ಅಂತ ತೋರಿಸೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ರು. ಆ ಮಕ್ಕಳು ಮೆಡಲ್ ಮಾಡಿರೋರು ಆದ್ರೆ ಒಬ್ಬೊಬ್ಬರು ಲೈಫ್ ಕೇಳ್ಬಿಟ್ರೆ ನೀವು, ಒಬ್ಬರು ಪಾನಿಪುರಿ ಮಾರ್ಕೊಳ್ಳೋ ಅಂತ ಮಕ್ಕಳು, ಒಬ್ಬರು ಬಡವರು, ಇಂಥವ್ರಿಗೋಸ್ಕರ ಮಲ್ಲಿಕಾ ನಡ್ಡಾ ಮ್ಯಾಮ್ ದೇವ್ರ ತರ ನಿಂತಿದ್ದಾರೆ ನಮಗೆ. ಆ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್, ಅವರಿಗೆ ಅಂತ ಒಂದು ಕಾಸು ಅಂದ್ರೆ ಒಂದ್ ಮೆಡಲ್ ತಗೊಂಡ್ಬಂದ್ರೆ 5 ಲಕ್ಷ ರೂಪಾಯಿ ಬರುತ್ತೆ. ಪಾನಿಪುರಿ ಮಾರ್ಕಲ ಮಕ್ಕಳಿಗೆ 5 ಲಕ್ಷ ರೂಪಾಯಿ ಬಂದ್ರೆ ಲೈಫ್ ಸೆಟಲ್ ತಾನೆ. ತಂದೆ
1: ಅಂದ್ರೆ ಅವ್ರ ತಂದೆ ತಾಯಿ ಎಲ್ಲ ಆರ್ಥಿಕವಾಗಿ ಬಹಳ ಕಳಮಟ್ಟದಲ್ಲಿದ್ರು, ಅಂತ ಮಕ್ಕಳನ್ನ ನೀವು ಆರಿಸಿ ಇದು ಮಾಡಿದ್ರೆ ತರಬೇತಿ ಹೇಗಿದೆ?
2: ತರಬೇತಿ ಹೆಂಗಿರುತ್ತೆ ಅಂದ್ರೆ ಬೇಸಿಕ್ಸ್ ಅವ್ರವ್ರ ಸ್ಟೇಟ್ ಅಲ್ಲಿ ಅವ್ರವ್ರದ್ದು ನಡೆಯುತ್ತೆ. ನಮಗೆ ನ್ಯಾಷನಲ್ ಕ್ಯಾಂಪ್ ಅಂತ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಬಂದಾಗ ನಾನು ಬರ್ತೇನೆ. ನಾನು ಆ ಮಕ್ಕಳನ್ನೆಲ್ಲ ಟ್ರೈನ್ ಮಾಡ್ಕೊಂಡು ಲಾಸ್ಟ್ 2 ಇಯರ್ಸ್ ಕಂಟಿನ್ಯೂಸ್ ಆಗಿ ನನಗೆ ಅವ್ರಿಗೆ ಸಂಪರ್ಕ ಇರುತ್ತೆ. ಡೈಲಿ ಕ್ಲಾಸಸ್, ವಿಡಿಯೋ ಕಾಲ್, ಆಡಿಯೋ, ಅವ್ರ ಏನ್ ಮಾಡಿದಾರೆ ಇವತ್ತು, ವಿಡಿಯೋ ತರ್ಸ್ಕೊಳ್ಳೋದು, ನಾನು ಇದನ್ನೆಲ್ಲ ಹಿಂಗ್ ಮಾಡಿ ಅಂತ ಹೇಳೋದು, ಜೂಮ್ ಕಂಡಕ್ಟ್ ಮಾಡೋದು, ಅವ್ರ ಫುಡ್ ಏನ್ ತಿನ್ಬೇಕು, ಈ ತರ ಪ್ರತಿ ಒಂದು ನಾನು ಗೈಡ್ ಮಾಡ್ಕೊಂತ ಬರ್ತಿರ್ತೀನಿ. ಅದನ್ನ ಲಾಸ್ಟ್ 2 ಇಯರ್ಸ್ ಸತತವಾಗಿ ಕ್ಯಾಂಪ್ ಕಂಡಕ್ಟ್ ಮಾಡಿ ಫುಲ್ ಫ್ಲೆಡ್ಜ್ ಅಲ್ಲಿ ನಮ್ ಕಂಟ್ರೋಲ್ ಅಲ್ಲಿ ಇದ್ದು ನಾವು ಮಾಡ್ಕೊಂಡು ರೆಡಿ ಮಾಡ್ಬಿಟ್ಟು ಅವ್ರನ್ನ ಸ್ಪೆಷಲ್ ಒಲಿಂಪಿಕ್ ಥ್ರೂ ಇಂದ ವರ್ಲ್ಡ್ ಸಮ್ಮರ್ ಗೇಮ್ಗೆ ಕರ್ಕೊಂಡೋಗ್ತೀವಿ. ಅವಾಗ ಆ ಸಾಧನೆ.
1: ನೀವು ಬರ್ಲಿನ್ ಹೋಗಿ ಮೆಡಲ್ ತಗೊಂಡ್ಬಂದ್ರಲ್ಲ, ಸೊ ಆ ಮಕ್ಕಳನ್ನ ನೀವು 16 ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಲ್ಲ, ಅವ್ರನ್ನ ಹೇಗೆ ಆರಿಸಿದ್ರಿ ಅಂದ್ರೆ ಇಡೀ ಇಂಡಿಯಾದಿಂದ ರ್ಯಾಂಕಿಂಗ್ ಅಲ್ಲಿದ್ದ ಮಕ್ಕಳ ಹೇಗೆ ಅಂತ?
2: ಪ್ರತಿಯೊಂದು ಡಿಸ್ಟಿಕ್ ತಾಲೂಕು ಪಾಸ್ ಆಗಿ ಸ್ಟೇಟಿಗೆ ಬರ್ತಾರೆ, ಆ ಸ್ಟೇಟ್ ಇಂದ ಇಷ್ಟು ಮಕ್ಕಳು ಅಂತ ಬರ್ತಾರೆ. ಹಂಗೆ ಸುಮಾರು 230 ಮಕ್ಕಳು ಇಂಡಿಯಾದಿಂದ ಬಂದಿದ್ರು, ಅದರಲ್ಲಿ ಫಿಲ್ಟರ್ ಆಗ್ತಾರೆ. 16 ಮಂದಿಗೆ ಬರ್ತಾರೆ ಲಾಸ್ಟ್ ಗೆ, ಒಂದು ಫಸ್ಟ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಸೆಕೆಂಡ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಮೂರನೇ ಕ್ಯಾಂಪ್ ಅಲ್ಲಿ ಮ್ಯಾಕ್ಸಿಮಮ್ ಫಿಲ್ಟರ್ ಆಗ್ತಾರೆ. ಸೊ ಆತರ ಫಿಲ್ಟರ್ ಆಗಿ ಬಂದಾಗ ಲಾಸ್ಟ್ ಗೆ 16 ಮಕ್ಕಳು ಉಳಿತಾರೆ. ಆ 16 ಮಕ್ಕಳಿಗೆ ನಾನು ಫೋಕಸ್ ಮಾಡಿ ಕಲಿಸಬೇಕಾಗುತ್ತೆ. ಹಂಗೆ ನಮ್ಮ ಸ್ಟೇಟ್ ಇಂದ ನಾನು ಕೋಚ್ ಇದ್ದೆ, ಸ್ಟೇಟ್ ಕೋಚ್ ಆಗಿದ್ದೆ. ಅವಾಗ ಎಲ್ಲ ಮಕ್ಕಳನ್ನ ಟ್ರೈನ್ ಮಾಡಿ ಇಲ್ಲಿಂದ 30-40 ಮಕ್ಕಳು ಕರ್ಕೊಂಡೋಗಿದ್ದೆ. ಬಟ್ ಆ 30 ಮಕ್ಕಳು ಮಂಗಳೂರಿಂದ ಸ್ವಲ್ಪ, ಹುಬ್ಳಿಯಿಂದ ಸ್ವಲ್ಪ, ಹಿಂಗೆ ಆತರ ಎಲ್ಲ ಡಿಸ್ಟಿಕ್ ಇಂದ ಬಂದಿದ್ರು. ನಾವು ಸ್ಟೇಟ್ ಲೆವೆಲ್ ಮಾಡಿದಾಗ ನಾನು ನೋಡ್ಕೊಂಡಿದ್ದೆ, ಎಲ್ಲಾ ಕೋಚಸ್ ಸೇರಿ ಎಲ್ಲ ಮಕ್ಕಳ ಮೇಲೆ ಫೋಕಸ್ ಮಾಡಿ ಟ್ರೈನ್ ಮಾಡ್ತೀವಿ. ಅದಾದ್ಮೇಲೆ ಅದರಲ್ಲಿ ಕ್ವಾಲಿಫೈ ಆಗಿರೋರ್ನ ನ್ಯಾಷನಲ್ ಕಳಿಸ್ತೀವಿ. ಎಕ್ಸಾಂಪಲ್, ನಮ್ಮ ಸ್ಟೇಟ್ ಇಂದ ಒಂದು 20 ಜನ ಕಳಿಸ್ತೀವಿ. ಆತರ ಬಂದಿರೋ ಕೋಟಾ ಇರುತ್ತೆ, ಇಷ್ಟು ಜನ ಬರಬೇಕು ನಿಮ್ ಸ್ಟೇಟ್ ಇಂದ ಅಂತ. ಆ ಕೋಟಾ ಪ್ರಕಾರ ಮಕ್ಕಳನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಅಲ್ಲಿ ಅವರು ಟೋಟಲ್ ಬಂದಿರೋ ಸ್ಟ್ರೆಂತ್ ಅಲ್ಲಿ ಪರ್ಫಾರ್ಮೆನ್ಸ್, ಟೈಮಿಂಗ್ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಒಬ್ಬೊಬ್ಬರನ್ನ ಫಿಲ್ಟರ್ ಮಾಡ್ಕೊಂತ ಬರ್ತಾರೆ. ಹಂಗೆ ನಮಗೆ ಒಂದು ಪ್ರಾಸೆಸ್ ಬಹಳ, ಅದು ಒಂದು ಉನ್ನತ ಮಟ್ಟ ಇದು. ನಾನು ನೀವು ಇನ್ನೊಂದು ಎಲ್ಲ ಸಾಫ್ಟ್ವೇರ್ ಬೇಸ್ಡ್, ಅವ್ರದ್ದು ಟೈಮಿಂಗ್ ಎಂಟರ್ ಮಾಡಿಬಿಟ್ರೆ ಅವ್ರ ಐಕ್ಯೂ, ಅವ್ರದ್ದು ಟೈಮಿಂಗ್, ಅವ್ರ ಬಿಹೇವಿಯರ್ ಎಲ್ಲ ನೋಡ್ತಾರೆ. ನಾಟ್ ಓನ್ಲಿ ಟೈಮಿಂಗ್, ಎಷ್ಟೊಂದು ಆಸ್ಪೆಕ್ಟ್ಸ್ ಅಲ್ಲಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್, ಅವ್ರ ಬಟ್ಟೆ ಅವ್ರು ಎತ್ತಿಟ್ಕೊಳ್ತಾರ, ಅವ್ರು ಬ್ರಷ್ ಅವ್ರು ಮಾಡ್ತಾರ, ಬೇರೆಯವ್ರಿಗೆ ಹಾರ್ಮ್ ಮಾಡಲ್ವಾ, ಹೆಂಗಿರ್ತಾರೆ. ಬಿಕಾಸ್ ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಈ ತರ ಚಿಕ್ಕ ಚಿಕ್ಕದನ್ನು ಕ್ರಾಸ್ ಚೆಕ್ ಮಾಡಿ ಟೈಮ್ ತಗೊಂಡು 4 ವರ್ಷಕ್ಕೆ ಒಂದ್ಸತಿ ವರ್ಲ್ಡ್ ಗೇಮ್ಸ್ ಅಂತ ಬರುತ್ತೆ. ಅದಕ್ಕೆ ಆ ಮಕ್ಕಳು ಆಯ್ಕೆ ಆಗಿ ಬರ್ತಾರೆ. ಹೆಡ್ ಕೋಚ್ ಆಗಿ ಹೋಗಿದ್ದಕ್ಕೆ ತುಂಬಾ ಅದೃಷ್ಟ ಮಾಡ್ಕೊಂಡಿದ್ದೀನಿ. ನನ್ನ ತಂದೆ ತಾಯಿ ಆಶೀರ್ವಾದ, ಈ ಎಲ್ಲ ಅಸೋಸಿಯೇಷನ್ಸ್ ಆಶೀರ್ವಾದ. ಎಸ್ಪೆಷಲಿ ಈ ಮಕ್ಕಳು ಇದ್ದಿದ್ದಕ್ಕೆ ನಾನು ಇವತ್ತು ಈ ಸ್ಥಾನಕ್ಕೆ ಬಂದೆ. ಈ ಮಕ್ಕಳೇ ಇಲ್ಲ ಅಂದ್ರೆ ನಾನಿಲ್ಲ. ಈ ಸ್ಪೆಷಲ್ ಮಕ್ಕಳೇ ನನಗೆ ಒಂದು ಎಕ್ಸಾಂಪಲ್, ಅವರಿಂದಾನೇ ನಾನು ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೇನೆ.
1: ಸರ್, ಈಗ ಬಹಳಷ್ಟು ಜನರಿಗೆ ಅವರಿಗೆ ಯಾವ ರೀತಿ ತರಬೇತಿ ಕೊಡೋದು ಅನ್ನೋದು ಗೊತ್ತಿರಲ್ಲ. ಸ್ಪೋರ್ಟ್ಸ್ ಅಲ್ಲಿ ಹಾಕೋದೇ ಇಲ್ಲ ವಿಶೇಷ ಚೇತನ ಮಕ್ಕಳು. ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ಆ ಮಕ್ಕಳನ್ನು ತಗೊಂಡ್ಬರ್ಬೇಕು, ವಿಶೇಷವಾಗಿ ಸ್ಕೆಟಿಂಗ್ ಅಲ್ಲಿ ಅಂತಂದ್ರೆ, ಈಗ ಒಬ್ಬ ಮಗು ನಿಮ್ಮ ಹತ್ರ, ವಿಶೇಷ ಚೇತನ ಮಗು ನಿಮ್ಮ ಹತ್ರ ಬಂದಿದೆ, ಮೊದಲೇದಾಗಿ ಏನ್ ನೋಡ್ತೀರಾ ಆ ಮಗುನ ಹತ್ರ?
2: ನಾನು ಹೇಳ್ತಿರೋದು, ವಿಶೇಷ ಚೇತನ ಮಕ್ಕಳಿಗೆ ಬೇರೆ ಏನೇ ಕಲ್ಸಿದ್ರು ಸ್ಪೋರ್ಟ್ಸ್ ನ ಸಪೋರ್ಟ್ ಮಾಡಿ. ಯಾಕೆ ಅಂದ್ರೆ ಫೋಕಸಿಂಗ್ ಅನ್ನೋದು ಡೆವಲಪ್ ಆಗುತ್ತೆ. ಲೆಂತ್ ಅಂಡ್ ಲೈನ್ ಅಂತ ಏನ್ ಕರಿತೀವಿ ನಮ್ ಫೋಕಸಿಂಗ್, ಶಾರ್ಪ್ ಆಗೋದು. ಎಷ್ಟೊಂದ್ ಮಕ್ಕಳು ಡಾಕ್ಟರ್ಸ್ ನನ್ನ ಕರ್ಕೊಂಡ್ ಬಂದಿದ್ದಾರೆ, ಈ ಮಗು ಮನೆಯಲ್ಲೇ ಇದ್ದಿಂಗ್ ಆಗೋಗಿದೆ, ಇಲ್ಲ ನಮ್ ಮಗ ಸ್ಪೆಷಲ್ ಚೈಲ್ಡ್, ಅವನಿಗೇನು ಗೊತ್ತಾಗ್ತಿಲ್ಲ, ಈ ತರದ್ದೇ ನನ್ನ ಹತ್ರ ಟ್ರೈನಿಂಗ್ ತಗೊಂಡಿದ್ದಾರೆ. ಸೊ ನನ್ನ ಹತ್ರ ಬಂದು ಚೇಂಜ್ ಆಗಿ ನಾರ್ಮಲ್ ಮಕ್ಕಳಿಗೆ ಕನ್ವರ್ಟ್ ಆಗಿರೋರು ಇದಾರೆ, ಒಂದು ಮಟ್ಟಕ್ಕೆ ಚೇಂಜ್ ಆಗಿರೋರು ಇದಾರೆ. ಆಮೇಲೆ ಅವರು ಹಠ ಮನೆಯಲ್ಲಿ ಜಾಸ್ತಿ ಹಠ ಮಾಡ್ತಿರ್ತಾರೆ, ಅಂತದೆಲ್ಲ ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತೀನಿ, ಯಾವಾಗಾದ್ರೂ ನನ್ನ ಹತ್ರ ಜಾಯ್ನ್ ಆಗಕ್ ಬಂದಾಗ ಊಟ ಮಾಡಲ್ಲ, 4 ಹತ್ರ ಮಿಂಗಲ್ ಆಗಲ್ಲ, ಓದಲ್ಲ, ಹಠ ಮಾಡ್ತಾರೆ, ಏನು ಕಂಟ್ರೋಲ್ ಸಿಗ್ತಾ ಇಲ್ಲ. ಇಂಥವ್ ಏನೇ ಸಬ್ಜೆಕ್ಟ್ಸ್ ಇದ್ರು ಒಂದ್ ಕಡೆ ಪೇಪರ್ ಅಲ್ಲಿ ಬರ್ಕೊಳ್ಳಿ, 1.5 ತಿಂಗಳು ನನಗೆ ಟೈಮ್ ಕೊಡಿ, ನಿಮ್ ಮಗುವಲ್ಲಿ ನೀವ್ ಏನೇನ್ ಚೇಂಜಸ್ ಮಾಡಿದ್ರೆ ನನಗೆ ಬಂದ್ ಹೇಳಿ ಅಂತ. ಈ ಗೇಮ್ ಏನಾಗುತ್ತೆ ಅಂದ್ರೆ ಮೈಂಡ್ ಅಂಡ್ ಬಾಡಿ ಬೋತ್. ಈಗ ನೀವ್ ಯಾವ್ದೇ ಸ್ಪೋರ್ಟ್ಸ್ ತಗೊಳ್ಳಿ, ಎಲ್ಲದಕ್ಕಿಂತ 10x ಜಾಸ್ತಿ ಇದು. ಯಾಕೆ ಅಂದ್ರೆ ಈಗ ಕ್ರಿಕೆಟ್ ಆಡಿದ್ರೆ ಕೈ ಮೇಲೆ ಜಾಸ್ತಿ, ಕಾಲ್ ಮೇಲೆ ಅಷ್ಟೇ, ಚೆಸ್ ತಗೊಂಡ್ರೆ ನಮ್ ಬ್ರೈನ್ ಗೇಮ್ ಹಂಗೆ. ಬಟ್ ಇದು ಬಂದ್ಬಿಟ್ಟು ಬ್ರೈನ್ ಅಂಡ್ ಬಾಡಿ ಎಲ್ಲಾನು ಸಿಂಕ್ ಆಗಿರ್ಬೇಕು. ಹಂಗಾಗಿ ಮಕ್ಕಳು ಓವರ್ ಆಲ್ ಡೆವಲಪ್ಮೆಂಟ್ ನ ನೀವು ನೋಡೋದು ಈ ಸ್ಪೋರ್ಟ್ ಅಲ್ಲೇ. ಬೇರೆ ಸ್ಪೋರ್ಟ್ ಇದೆ, ಇದು ಇನ್ ಸ್ವಲ್ಪ ಜಾಸ್ತಿ
1: ಅಂದ್ರೆ ಬ್ಯಾಲೆನ್ಸಿಂಗ್ ಗೇಮ್, ಲೈಫ್ ನು ಬ್ಯಾಲೆನ್ಸ್ ಮಾಡಬಹುದು.
2: ಎಕ್ಸಾಂಪಲ್, ಒಂದ್ ದಾರದ ಮೇಲೆ ನಿಂತ್ಕೊಳ್ಳೋದು, ನಾನು ಎಷ್ಟು ಹೇಳ್ಕೊಟ್ರು ನಿಂದ್ರೆ ಅವನಿಗೆ ಗೊತ್ತು ನೋವು ಹೆಂಗಿರುತ್ತೆ ಅಂತ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಗೇಮ್. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಈ ಮಕ್ಕಳ ಚೇಂಜಸ್ ಅನ್ನೋದನ್ನ ಈ ಗೇಮ್ ಅಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಮಕ್ಕಳು, ನಮ್ಮ ಮಗು ಸ್ಪೆಷಲ್ ಚೈಲ್ಡ್, ಅವ್ನು ಎಲ್ಲಿ ನಿಂತ್ಕೊಳ್ತಾನೆ, ಎಲ್ಲಿ ಮಾಡ್ತಾನೆ ಅಂತ. ಅದನ್ನ ಬಿಟ್ಬಿಡಿ, ಧೈರ್ಯ ತಗೊಂಡ್ಬನ್ನಿ, ನನ್ನ ಮಗ ಎಲ್ಲಾದ್ರೂ ಸಾಧನೆ ಮಾಡ್ತಾನೆ, ಅವನ್ ಏನಾದ್ರೂ ಮಾಡಬಲ್ಲ ಅನ್ನೋ ಧೈರ್ಯ ಫಸ್ಟ್ ನಿಮ್ಮಲ್ಲಿ ಬರ್ಲಿ, ಅದನ್ನ ಅವ್ರನ್ನ ಮುಂದಕ್ಕೆ ಕರ್ಕೊಂಡ್ ಬಂದ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಮೂವ್ ಫ್ರಮ್ ದ ಪೇರೆಂಟ್. ಸೊ ನಿಮಗೆ ಫಸ್ಟ್ ನಂಬಿಕೆ ಬಂದ್ರೆ ಆ ಮಗುಗೂ ಆಟೋಮೆಟಿಕ್ ನಂಬಿಕೆ ಬರುತ್ತೆ.
1: ಸರ್, ಈಗ 2023 ಬರ್ಲಿನ್ ನಲ್ಲಿ ನೀವು ಒಲಿಂಪಿಕ್ಸ್ ವಿಶ್ವ ಬೇಸಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಲ್ಲ, ಅಲ್ಲಿ ಎಷ್ಟು ರಾಷ್ಟ್ರದವರು ಬಂದಿದ್ರು, ಮತ್ತೆ ವಿಶೇಷ ಚೇತನ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಲ್ಲಿ ಏನೇನ್ ಸಮಸ್ಯೆ ಎದುರಾಯ್ತು ನಿಮ್ಗೆ?
2: ಅಲ್ಲಿ 198 ದೇಶ ಬಂದಿದ್ದು. ಅದಾದ್ಮೇಲೆ ಎಲ್ಲಾ ದೇಶದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಇಯರ್ ಐ ವಿಲ್ ಸೇ ಥ್ಯಾಂಕ್ ಯು ಫಾರ್ ಮೋದಿಜಿ, ಬಿಕಾಸ್ ಅವರು ಹೋಗಕ್ ಮುಂಚೆ ಬರಕ್ ಮುಂಚೆ ನಮಗೆ ಟ್ವೀಟ್ ಮೂಲಕ ಒಂದು ಮೆಸೇಜ್ ಕಳ್ಸಿದ್ರು. ಬಟ್ ಅವ್ರ ಸ್ಪೋರ್ಟ್ಸ್ ಗೆ, ಈ ಮಕ್ಕಳಿಗೆ ಏನೆಲ್ಲ ಬೇಕು ನಂಬ್ತಿರ ಇಲ್ಲ, ಯಾವ ಸ್ಪೋರ್ಟ್ಸ್ ಅಲ್ಲಿ ನಾನು ಕಂಡಿಲ್ಲ. ಅವ್ರ ಮನೆ ಆಟೋ ಹತ್ತದ್ರಿಂದ ಮತ್ತೆ ಮನೆಗೆ ರೀಚ್ ಆಗೋವರೆಗೆ 1 ರೂಪಾಯಿ ಪೇರೆಂಟ್ ಇಂದ ಖರ್ಚು ಮಾಡಕ್ ಬಿಡಲ್ಲ. ಪ್ರತಿ ಒಂದು ಸ್ಪೆಷಲ್ ಒಲಿಂಪಿಕ್ ಭಾರತ್, ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಗವರ್ಮೆಂಟ್ ಸ್ಟೇಟ್ ಆಫ್ ಇಂಡಿಯಾ ಇವರೆಲ್ಲ ಸಹಯೋಗದಿಂದ ಬಹಳಷ್ಟು ಸ್ಪಾನ್ಸರ್ಸ್ ಮುಂದೆ ಬರ್ತಾರೆ. ಹಂಗೆ ಎಲ್ಲಾರನ್ನ ಸೇರ್ಕೊಂಡು ಆ ಮಕ್ಕಳನ್ನ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದೀವಿ. ಫ್ಲೈಟ್ ಅನ್ನೋದೇ ನೋಡಿರಲ್ಲ ಎಷ್ಟು ಫ್ಲೈಟ್ಸ್ ಹೆಚ್ಚಿದೀವಿ ಎಷ್ಟು ಸತಿ. ಆಮೇಲೆ ನಾಟ್ ಓನ್ಲಿ ಫಾರ್ ದ ಇಂಟರ್ನ್ಯಾಷನಲ್ ಐ ಆಮ್ ಸೇಯಿಂಗ್, ಈಗ ನಾನು ಬೆಂಗಳೂರು, ನಾನು ಡೆಲ್ಲಿಯಲ್ಲಿ ಕ್ಯಾಂಪ್ ಇರುತ್ತೆ 24 hours ಮೇಲೆ ತಾನೆ. ಸೊ ಕಂಪಲ್ಸರಿ ಫ್ಲೈಟ್ ಬೆಂಗಳೂರಿಗೆ. ನನ್ನ ಮನೆಯಿಂದ ಕ್ಯಾಬ್ ಅವರೇ ಕೊಡ್ತಾರೆ, ಕ್ಯಾಬ್ ಫ್ಲೈಟ್ ಅವರೇ ಮಾಡ್ತಾರೆ, ಟಿಕೆಟ್ ಅವರೇ ಮಾಡಿ ಮನೆಗೆ ಕಳಿಸ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಎಲ್ಲಿ 1 rupee ಆ ಮಕ್ಕಳಿಗಾಗ್ಲಿ ಆ ಪೇರೆಂಟ್ ಗಾಗ್ಲಿ ಬರ್ಡನ್ ಅನ್ನೋದಿಲ್ಲ. ಮಾಡಿದ್ರು ಬಿಲ್ಸ್ ಕೊಡಿ, ಇಮಿಡಿಯೇಟ್ ಪೇಮೆಂಟ್ ಆಗ್ಬಿಡುತ್ತೆ. ಅಷ್ಟು ಬ್ಯೂಟಿ ಇದೆ ಸ್ಪೆಷಲ್ ಒಲಿಂಪಿಕ್ ಭಾರತದಲ್ಲಿ. ದಿಸ್ ಇಸ್ ವಾಟ್ ಐ ಫೆಲ್ಟ್ ವೆರಿ ಗ್ರೇಟ್ ಅಬೌಟ್ ದ ಸ್ಪೋರ್ಟ್ ಅಂಡ್ ದ ಸಪೋರ್ಟ್ ಫಾರ್ ದ ಸ್ಪೆಷಲ್ ನೀಡ್ಸ್.
3: ಈಗ ಬೆಂಗಳೂರು ಓಕೆ ಎಲ್ಲ ನಡೆಯುತ್ತೆ, ಸಿಟಿ ಎಲ್ಲಾದ್ರೆ ಸ್ಕೆಟಿಂಗ್ ಅನ್ನೋದು ಬಹಳ ಪ್ರಚಲಿತದಲ್ಲಿದೆ, ಆದ್ರೆ ಗ್ರಾಮೀಣ ಭಾಗದಲ್ಲೂ ಬಹಳಷ್ಟು ಪ್ರತಿಭೆಗಳಿದಾರಲ್ಲ, ಅವ್ರು ಯಾವ ರೀತಿ ಮುನ್ಗಡೆ ಬರಬೇಕು?
2: ಈಗ ಏನಾಗಿದೆ, ಕ್ಲಸ್ಟರ್ಸ್ ಅಂತ ಮಾಡಿದ್ದಾರೆ. ಈಗ ನಮ್ಮ ಸ್ಟೇಟ್ ಬಾಡಿ ಒಂದು ಡಿಸ್ಟಿಕ್ ಬಾಡಿ, ಡಿಸ್ಟಿಕ್ ಅಸೋಸಿಯೇಷನ್, ಅಲ್ಲಿಂದ ತಾಲೂಕ್ ಅಸೋಸಿಯೇಷನ್ ಅಂತ ಇದೆ. ಸೊ ಯಾವುದೇ ಎಲ್ಲೇ ಹೋದ್ರು ಆಯಾ ತಾಲೂಕಿಗೆ ಒಂದು ಸ್ಪೆಷಲ್ ಸ್ಕೂಲ್ ಅಂತ ಇರುತ್ತೆ, ಇಲ್ಲಾಂದ್ರೆ ನಮ್ಮ ಫಿಸಿಕಲಿ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಅವರೂ ಎಷ್ಟೊಂದು ಆಗ್ತಾ ಇರ್ತಾರೆ, ಸರ್ಕ್ಯುಲರ್ಸ್ ಆಗ್ತಾ ಇರ್ತಾರೆ, ಅವ್ರ ಆಫೀಸಿಗೆ ಭೇಟಿ ಆಗ್ಬೇಕು. ಬಹಳ ಮಂದಿಗೆ ಅದು ಗೊತ್ತಿಲ್ಲ, ಇದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ, ನಾವು ಈ ತರ ಭೇಟಿ ಆಗ್ಬೇಕು, ಇಷ್ಟೆಲ್ಲ ಸ್ಕೀಮ್ಸ್ ಇದೆ ಅಂತ. ಎಷ್ಟು ಜನ ಸ್ಕೀಮ್ಸ್ ನ ಯುಟಿಲೈಸ್ ಮಾಡ್ಕೊಳ್ತಿಲ್ಲ. ಸಬಲೀಕರಣ ಇಲಾಖೆ ಅವರು ನೀವು ನಾನು ನ್ಯಾಷನಲ್ ಸೆಲೆಕ್ಟ್ ಆಗ್ತಾನೆ ಇಲ್ಲ ಈ ತರ ಸ್ಪೋರ್ಟ್ಸ್ ಹೋಗ್ತಾ ಇದ್ದೀನಿ ಅಂತ ಮೊದಲೇ ಹೋಗಿ ಇಂಟಿಮೇಟ್ ಮಾಡಿದ್ರೆ 50,000 rupees ವರೆಗೂ ಸಪೋರ್ಟ್ ಸಿಗುತ್ತೆ ಅವರಿಂದ. ಖರ್ಚುಗಳಿಗೆ, ನಿಮ್ ಶೂಗೆ, ಬಟ್ಟೆಗೆ, ನಿಮ್ ಗೇಮ್ಗೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. DDW ಆಫೀಸರ್ ಅಂತ ಇರ್ತಾರೆ, ಪ್ರತಿಯೊಂದು ಡಿಸ್ಟಿಕ್ಗೂ ಇರ್ತಾರೆ. ಆ ತಂದೆ ತಾಯಿಗಳು ಯಾರು ಅಂತ ತಿಳ್ಕೋಬೇಕು, ಅಲ್ಲಿಂದ ಬರಬೇಕು. ಇಲ್ಲ ಅಂದ್ರೆ ಅವ್ರ ತಾಲೂಕಲ್ಲಿ ಸ್ಪೆಷಲ್ ಸ್ಕೂಲ್ಸ್ ಇದ್ರೆ ಆ ಸ್ಕೂಲ್ ಥ್ರೂ ಅಪ್ರೋಚ್ ಆದ್ರೆ ಸ್ಕೂಲ್ ಅವರೇ ಮಾಡಿಕೊಡ್ತಾರೆ. ಈಗ ಹಾಸ್ಟೆಲ್ಸ್ ಆಗಿದೆ, ಸ್ಕೂಲ್ಸ್ ಆಗಿದೆ. ಈಗ ಮಲ್ಲಿಕಾ ನಡ್ಡಾಜಿ ಅವರದು ಒಂದೇ ಟಾರ್ಗೆಟ್ ಇದ್ದಿದ್ದು, ನಮ್ಮ ಇಂಡಿಯಾದಲ್ಲಿ 750 ಸೆಂಟರ್, ಸ್ಪೋರ್ಟ್ಸ್ ಸೆಂಟರ್ ಈ ಸ್ಪೆಷಲ್ ಮಕ್ಕಳಿಗೋಸ್ಕರ ಮಾಡಬೇಕು ಅಂತ. ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಪ್ರತಿಯೊಂದು ಡಿಸ್ಟಿಕ್ ಆಗಿರ್ಲಿ, ತಾಲೂಕ್ ಆಗಿರ್ಲಿ, ಒಂದೊಂದು ಸ್ಟೇಟ್ ವೈಸ್ ಆಲ್ ಓವರ್ ಇಂಡಿಯಾ ಸೇರ್ಬಿಟ್ಟು ಇಷ್ಟು ಮಾಡಬೇಕು ಅಂತ ಆಯ್ತು. ಈಗ ಹಿಮಾಚಲ್ ಪ್ರದೇಶ ಅಲ್ಲಿ ಸ್ಟಾರ್ಟ್ ಆಗಿದೆ, ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಉತ್ತರ ಪ್ರದೇಶ ಅಲ್ಲಿ ಆಯ್ತು ಮೊನ್ನೆ. ಹಿಂಗೆ ಕಂಟಿನ್ಯೂ ಎಲ್ಲಾ ಕಡೆನೂ ಮುಂದುವರಿಸ್ತಾ ಬರ್ತಾ ಇದೆ. ಬಟ್ ಜಾಸ್ತಿ ದಿವಸ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗೋದು, ಅದರದ್ದು ಒಂದು ವಿಸ್ತೀರ್ಣವಾಗಿ ಬೆಳೆಯುವಂತ ದಿನಗಳು ತುಂಬಾ ದೂರ ಇಲ್ಲ.
3: ಸರ್, ಈಗ 4 ಗಿನ್ನಿಸ್ ವಿಶ್ವ ದಾಖಲೆಯನ್ನ ಮಾಡಿದ್ರಿ, ಹಾಗೆ 24 ಏಷ್ಯಾ ಮತ್ತು ಭಾರತ ಪುಸ್ತಕ ದಾಖಲೆಗಳು ಆಗಿದೆ, ಈ ಕುರಿತಾಗಿ ಹೇಳಿ ಸರ್.
2: ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಅಂತ, ನಮ್ ಲೈಫ್ ಅಲ್ಲಿ ಸಿಕ್ಕಾಗ ನಾವು ಬಳಸ್ಕೊಂಡ್ ಬಿಡ್ಬೇಕು. ಒಂದ್ ಸತಿ ಬ್ಯಾಂಗ್ಳೂರಲ್ಲಿ ನಮಗೆ ಬೇರೆ ಸ್ಟೇಟ್ ಗಳಿಂದ ಕಾಲ್ ಬಂತು, ಈ ತರ ನಡೀತಾ ಇದೆ, ಇದರಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದ್ರೆ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಬರುತ್ತೆ ಅಂತ. ಎಕ್ಸಾಂಪಲ್, ಒಂದು ನಾನ್ ಸ್ಟಾಪ್ ಸ್ಕೇಟಿಂಗ್ ಅಂತ ಬರುತ್ತೆ, ಫಾರ್ ಎಕ್ಸಾಂಪಲ್ 72 hours 36 hours ಅಂತ ಹೇಳಿ ಬರುತ್ತೆ. ಅದನ್ನ ಒಂದು ಯಾವ್ದೋ ಒಂದು ಸಂಸ್ಥೆ ಆರ್ಗನೈಸ್ ಮಾಡುತ್ತೆ, ಬಿಕಾಸ್ ಇದು ತುಂಬಾ ದುಡ್ಡಿಂದ ಬಂದಿರೋದು ಅಂತ. ಅದರಲ್ಲಿ ನಾವು ಹೋಗಿ ಜಾಯಿನ್ ಆಗ್ತೀವಿ. ಸೊ ಹಂಗೆ ನಾವು ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ಟು, ಇಟ್ ಈಸ್ ಇನ್ ದ ಬಿಗಿನಿಂಗ್ ಆಫ್ ದ ಮೈ ಜರ್ನಿ, ನಾನು ಆತರ ಮಾಡಿ ಆ ಮಕ್ಕಳಿಗೆ ಅಲ್ಲಿ ಭಾಗವಹಿಸ್ಬಿಟ್ಟು ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್ ಸಾಧನೆ ಮಾಡಿದ್ದೆ. ಅದೇ ತರ ರೋಲ್ ಬಾಲ್ ಅಂತ ಹೊಸ ಗೇಮ್, ತುಂಬಾ ಪ್ರಸಿದ್ಧವಾದಂತ ಗೇಮ್ ಆಗಿತ್ತು. ಒಂದೇ ದಿವಸ ಒಂದೇ ಟೈಮ್ ಅಲ್ಲಿ ಎಲ್ಲಾ ಕಡೆ ಆ ಗೇಮ್ನ ಆಡ್ತಾ ಇರಬೇಕು, ಅದೊಂದು ರೆಕಾರ್ಡ್ ಇತ್ತು. ಅದನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದರಲ್ಲಿ ಅದನ್ನ ಸಾಧನೆ ಮಾಡಿತ್ತು. ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಆ ಮಕ್ಕಳಿಗೆ ಹುಮ್ಮಸ್ಸು, ನಾನು ಅಚೀವರ್, ಐ ಹ್ಯಾವ್ ಗಾಟ್ ಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ನಿಮ್ಗೆ ಗೊತ್ತು ಏನೇ ಒಂದು ವಿಶೇಷವಾಗಿ ಮಾಡ್ತಿರೋ ಅದಕ್ಕೆ ನಿಮಗೆ ಪ್ರಶಸ್ತಿ ಕೊಡುವಂತದ್ದು. ಸೊ ಇದು ಆತರ ಮಾಡಿರೋದ್ರಲ್ಲಿ ನಾವು ಸಾಧನೆ ಮಾಡಿರೋದು. ಸೊ ಆ ಮಕ್ಕಳು ಲೈಫ್ ಟೈಮ್ ಇರ್ಕೋಬಹುದು. But I am happy what we have done earlier and those kids who are very blessed to have that achievement.
3: ಸರ್, ಈವರೆಗೆ ನಿಮ್ಗೆ ಅನೇಕ ಪ್ರಶಸ್ತಿಗಳು ಬಂದಿದೆ, ಯಾವ್ಯಾವ ಬಂದಿದೆ ಪ್ರಮುಖವಾಗಿ ಹೇಳೋದಾದ್ರೆ?
2: ಸ್ಪೆಷಲ್ ಅಲ್ಲಿ ನನಗೆ ಡಿಪಾರ್ಟ್ಮೆಂಟ್ ಇಂದ ಒಂದು ಬಂತು. ಯಾವಾಗ ನಾನು ಬರ್ಲಿನ್ ಇಂದ ಬಂದ ಮೇಲೆ ಕಂಠೀರವ ಶ್ರೇಣಿ ಮಕ್ಕಳ ದಿನಾಚರಣೆ, ಸ್ಪೆಷಲ್ ಮಕ್ಕಳ ದಿನಾಚರಣೆ ಇದ್ದಿದ್ದ ಕರ್ನಾಟಕ ಸರ್ಕಾರದಿಂದ ಒಂದು ಸೆರೆಮನಿ ಮಾಡಿ ಅವಾರ್ಡ್ ಮಾಡಿ ಕೊಟ್ರು. ದಟ್ ಈಸ್ ದ ಗ್ರೇಟ್ ಐ ಫೀಲ್. ಒಂದು ಇನ್ನು ಮಿಕ್ಕಿದ್ದು ಹಲವಾರು ಇದೆ.
3: ಸರ್, ಇಲ್ಲಿವರೆಗೆ ನಿಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ತರಬೇತಿಗೊಳಿಸಿದ ಎಷ್ಟು ಜನ ಕ್ರೀಡಾಪಟುಗಳು ಇದ್ದಾರೆ?
2: ಇಂಟರ್ನ್ಯಾಷನಲ್ ಗೆ ಅಂತಂದ್ರೆ ಅದೇ 16 ಸ್ಕೇಟರ್ಸ್ ಏನಿದ್ರು ಅವರು ನನ್ನ ಟ್ರೈನಿಂಗ್ ಅಲ್ಲಿ ಬಂದಿರೋದು. ನಮ್ಮ ಸ್ಟೇಟ್ ಪರವಾಗಿ ನೋಡ್ಕೊಂಡ್ರೆ ನನ್ನ ಅಕಾಡೆಮಿಯಿಂದಾನೇ ಇಬ್ರು ಸೆಲೆಕ್ಟ್ ಆಗಿದ್ದು, ಬೇರೆ ಮಕ್ಕಳು ಬಂದಿದ್ರು ಸ್ಟೇಟ್ ಇಂದ. ಬಟ್ ಆಗಿರೋದು ನಮ್ಮ ಇಬ್ರು ಆರ್ಯನ್ ಮತ್ತೆ ದೀಪೇನ್ ಅಂತ. ಆರ್ಯನ್ 2 ಗೋಲ್ಡ್ ಮೆಡಲ್ ತಂದ, ದೀಪೇನ್ ನನ್ನ ಹುಡುಗ 3 ಗೋಲ್ಡ್ ಮೆಡಲ್ ತಂದ. ಸೊ ಇಬ್ರು ಇಂಟರ್ನ್ಯಾಷನಲ್ ಆಗಿ ರೆಡಿ ಆಗಿ ಬಂದ್ರು. ಬಿಕಾಸ್ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಟು ರೀಚ್ ದೇರ್. ಸೊ ಸೊ ತುಂಬಾ ವರ್ಷಗಳು ಕಷ್ಟಪಟ್ಟರೆ ಇಂಟರ್ನ್ಯಾಷನಲ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಅವ್ರನ್ನ ರೆಡಿ ಮಾಡೋದಕ್ಕೆ 8-9 ವರ್ಷ ತಗೊಳುತ್ತೆ. ಅಲ್ಲಿಂದನೂ ಲೆಕ್ಕ ಹಾಕಿದ್ರು ರೆಡಿ ಆದ ಕೂಡಲೇ ವಿತಿನ್ 4 ಇಯರ್ಸ್ ಐ ಗಾಟ್ ಎ ಗೋಲ್ಡನ್ ಆಪರ್ಚುನಿಟಿ ಆ ತರ ಮಾತ್ರ. ಬಟ್ ಈಗಲೂ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಕರ್ನಾಟಕದಲ್ಲಿ, ಒಂದು ಡೆಡಿಕೇಟೆಡ್ ಟೈಮ್ ಸ್ಲಾಟ್ ಅಂಡ್ ಸೆಂಟರ್ ಅನ್ನೋ ತರ. ಶ್ರೀ ಗೋಪಾಲಯ್ಯ ಜಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಎಂಎಲ್ಎ ಆಗಿರುವಂತಹ ಇವರ ಸಹಯೋಗದಲ್ಲಿ ಆಶಾ ಸ್ಕೂಲ್ ಅಂತ ಒಂದು ಸ್ಪೆಷಲ್ ಸ್ಕೂಲ್ ಇದೆ. ಆ ಸ್ಕೂಲ್ ಅವರು ಇಬ್ಬರು ಸಪೋರ್ಟ್ ಇಂದ ನಾವು ಒಂದು ಸ್ಪೆಷಲ್ ಮಕ್ಕಳಿಗೆ ಒಂದು 20 ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ತರ ಮಾಡ್ತಾ ಇದೀವಿ. ಅವರು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆದಷ್ಟು ಕಷ್ಟಪಡ್ತಾ ಇದೀನಿ, ನೋಡೋಣ. ದೇವರಿದ್ದಾರೆ, ಆ ಮಕ್ಕಳು ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ನಮಗೀಗ ಪೇರೆಂಟ್ ಸಪೋರ್ಟ್ ಬೇಕಾಗುತ್ತೆ, ಬಿಕಾಸ್ ಅವರೆಲ್ಲ ಸ್ವಲ್ಪ ಎಂಪ್ಲಾಯೀಸ್ ರೆಗ್ಯುಲರ್ ಆಗಿ ಬರಕ್ ಆಗಲ್ಲ, ಒಂದ್ ದಿವಸ ಬರ್ತಾರೆ ಒಂದ್ ದಿವಸ ಈಗಲ್ಲ. ಅದನ್ನ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ. ಮಗು ಚೆನ್ನಾಗಿ, ಒಂದ್ 4-5 ಜನ ತುಂಬಾ ಚೆನ್ನಾಗಿದ್ದಾರೆ. ಅವ್ರಿಗೆ ಹೇಳಿದೀವಿ ಪರ್ಸನಲ್ ಆಗಿ, ಮ್ಯಾಮ್ ನೀವು ಮಿಸ್ ಮಾಡಬೇಡಿ, ದಯಮಾಡಿ ನೀವು ಬನ್ನಿ, ನಿಮ್ ಮಕ್ಕಳು ಇವತ್ತಲ್ಲ ನಾಳೆ ಏನಾದ್ರೂ ಅಚೀವ್ ಆಗ್ಬಹುದು. ಅವ್ರಿಗೂ ತುಂಬಾ ಖುಷಿ ಇರುತ್ತೆ ಬಂದಾಗ, ಅವ್ರು ಮಿಸ್ ಮಾಡಲ್ಲ.
3: ಸರ್, ಈಗ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗ ಒಂದು ಮಗು ಸ್ಕೇಟಿಂಗ್ ಕಲಿಬೇಕಂದ್ರೆ ಭವಿಷ್ಯ ಬೇಕದಕ್ಕೆ. ಯಾವ ರೀತಿ ಭವಿಷ್ಯ ಇದೆ ಸ್ಕೇಟಿಂಗ್ ಅಲ್ಲಿ?
2: ನಾವು ಭವಿಷ್ಯ ಅನ್ನಕ್ಕಿಂತ ಅಡ್ವಾಂಟೇಜಸ್ ಆಫ್ ದ ಸ್ಕೇಟಿಂಗ್ ನಾನು ಹೇಳಕ್ಕೆ, ಫಸ್ಟ್ ನಿಮ್ ಬಾಡಿ, ನಿಮ್ ಮೈಂಡ್, ನಿಮ್ ಹೆಲ್ತ್ ತುಂಬಾ ಸೂಪರ್ ಆಗಿರುತ್ತೆ. ಫಸ್ಟ್ ಅದು ನೀವು ಎಷ್ಟು ಲಕ್ಷ ಇಟ್ಟರು ಅದನ್ನ ಕಾಪಾಡ್ಕೊಳ್ಳೋದೇ. ಇವತ್ತಿನ ದಿವಸದಲ್ಲಿ ಬರ್ತಿರೋ ಕಲ್ತಿ ಫುಡ್ ಅದು ಇದು ಎಲ್ಲ ನೋಡಿದ್ರೆ ಅವರು ಶಾರ್ಪ್ ಆಗಿರ್ಬೇಕು. ಇವತ್ತಿನ ಮಕ್ಕಳು ಅವೆಲ್ಲ ಚೆನ್ನಾಗಿ ಆಗ್ಬೇಕಂದ್ರೆ ದಿಸ್ ಇಸ್ ದ ಬ್ಯೂಟಿ ನಮ್ಮ ಸ್ಪೋರ್ಟ್ ಅದು ಸ್ಕೇಟಿಂಗ್. ಒಂದು ಸೆಕೆಂಡ್ ಥಿಂಗ್, ನಿಮ್ಗೆ ವೈಡ್ ರೇಂಜ್ ಆಫ್ ಗೇಮ್ಸ್ ಇದೆ. ಈಗ ಒಂದೇ ಡಿಸಿಪ್ಲಿನ್ ಇಲ್ಲ, ಸ್ಪೀಡ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್, ರೋಲರ್ ಹಾಕಿ, ಇನ್ಲೈನ್ ಹಾಕಿ, ಡೌನ್ ಹಿಲ್, ಆಲ್ಪೈನ್, ಫ್ರೀ ಸ್ಟೈಲ್, ಸ್ಕೇಟ್ ಬೋರ್ಡಿಂಗ್, ಸ್ಕೂಟರ್, ಆರ್ಟಿಸ್ಟ್, 11 ಡಿಸಿಪ್ಲಿನ್, ವೈಲ್ಡ್ ರೇಂಜ್ ಆಫ್ ಪ್ಲಾಟ್ಫಾರ್ಮ್ ಫಾರ್ ದ ಕಿಡ್ಸ್. ನಾನು ಇದ್ರಲ್ಲಿ ಸೆಟ್ ಆಗಿಲ್ಲ ಅಂದ್ರೆ ಫಸ್ಟ್ ವೀಲ್ ಮೇಲೆ ನಿಂತ್ಕೊಳ್ಳೋದು ಬಂದ್ಬಿಟ್ರೆ ಅವರೆಲ್ಲಾದ್ರೂ ಶಿಫ್ಟ್ ಆಗ್ಬಹುದು. ಹಂಗೆ ಈಗ ಎಕ್ಸಾಂಪಲ್, ನಾನು ಯಾವ್ದೋ ಒಂದು ಗೇಮ್ ತಗೋತೀನಿ, ಫುಟ್ಬಾಲ್ ಆಡೋನು ಫುಟ್ಬಾಲ್ ಆಡ್ಬೋದು, ಫುಟ್ಬಾಲ್ ಅಲ್ಲಿ ಸಪರೇಟ್ ಮತ್ತೆ ಇನ್ನೇನು ಕ್ಯಾಟಗರೀಸ್ ಇಲ್ಲ ಆಡ್ಲಿಕ್ಕೆ. ಬಟ್ ಅದೇ ಸ್ಕೇಟಿಂಗ್ ಅಲ್ಲಿ ಬಂದಾಗ ಸ್ಕೇಟಿಂಗ್ ಅಲ್ಲಿ ಡಿಫ್ರೆಂಟ್ ಆಡ್ಬೋದು. ಅವ್ನಿಗೆ ಸ್ಕೇಟಿಂಗ್ ಗೊತ್ತಿದ್ರೆ ಸೊ ಅದು ನನಗೆ ಯಾಕೋ ಅಡ್ವಾಂಟೇಜ್ ಅಂತ ಅನಿಸ್ತು.
3: ಈ ಸ್ಪೋರ್ಟ್ಸ್ ಕೋಟಾ ಎಲ್ಲ ಸಿಗ್ಬೋದಾ ಈ ಸ್ಕೇಟಿಂಗ್ ಅಲ್ಲಿ, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಮಾಡಿದ್ರೆ?
2: ಆಗ್ತಾ ಇದೆ ಮ್ಯಾಮ್, ಈಗ ಡೆವಲಪಿಂಗ್ ಗೇಮ್ ಆಗಿರೋದ್ರಿಂದ ನಮಗೆ ಸಿಇಟಿ ಸಿಇಟಿಗೂ ಸ್ಪೋರ್ಟ್ಸ್ ಕೋಟಾ ಅಂತ ಕೊಡ್ತಾ ಇದಾರೆ. ಸಿಬಿಎಸ್ಇ ಅವರು ಬೋರ್ಡ್ ಇಂದ ಅನೌನ್ಸ್ ಮಾಡಿದ್ರು ಸ್ಪೋರ್ಟ್ಸ್ ಅಂತಾನೆ ಅದಕ್ಕೆ ಒಂದು ದೊಡ್ಡ ಪೀಠ ಹಾಕ್ತಾ ಇದೀವಿ, ಅವ್ರಿಗಂತಾನೆ ಸಪರೇಟ್ ಅಲೋಕೇಶನ್ ಮಾಡ್ತಾ ಇದೀವಿ. ಸೆಕೆಂಡ್ ಥಿಂಗ್, ನಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಜಾಬ್ಸ್ ಬರೋದ್ರಲ್ಲಿನ ಒಂದೊಂದ್ ಕಡೆ ಈಗ ರೋಲ್ ಬಾಲ್ ಅಂತೇಳಿ ಇನ್ನೊಂದಂತೇಳಿ ಹಾಕ್ತಾ ಇದ್ದಾರೆ. ರೋಲರ್ ಸ್ಕೇಟಿಂಗ್ ಬಗ್ಗೆ ಬರ್ತಾ ಇದೆ. ಕರ್ನಾಟಕದು ಅಷ್ಟೇ ಹೈಯೆಸ್ಟ್ ಏಕಲವ್ಯ ಅವಾರ್ಡ್ ಅವೆಲ್ಲ ಬಂದಿದೆ. ನಮ್ಮಲ್ಲಿ ತುಂಬಾ ಸ್ಕೇಟರ್ಸ್ ದೊಡ್ಡ ದೊಡ್ಡವರು ಹಲವರು ತುಂಬಾ ಜನ ತಗೊಂಡಿದ್ದಾರೆ. ಬಟ್ ಈಗ ಸದ್ಯ ಏಕಲವ್ಯ ಅವಾರ್ಡ್ ಇಲ್ಲ, ಬಟ್ ಇನ್ ಫ್ಯೂಚರ್ ಮತ್ತೆ ಬರುತ್ತೆ ನಮ್ಗೆ ಅಂತ ಆಸೆಯಿಂದ ಇದೀವಿ.
3: ಒಲಿಂಪಿಕ್ಸ್ ಅಲ್ಲಿ ಇಲ್ಲ,
2: ಒಲಿಂಪಿಕ್ಸ್ ಅಲ್ಲಿ ಎರಡು ಗೇಮ್ ಬಂದಿದೆ, ಆರ್ಟಿಸ್ಟಿಕ್ ಅಂತ ಒಂದು, ಆಮೇಲೆ ಸ್ಕೇಟ್ ಬೋರ್ಡಿಂಗ್. ಈ ಎರಡು ಗೇಮ್ ಅದರಲ್ಲಿ ಬಂದಿದೆ.
3: ಖೇಲೋ ಇಂಡಿಯಾದಲ್ಲಿ,
2: ಖೇಲೋ ಇಂಡಿಯಾದಲ್ಲಿನೂ ನಾವು ಹೋಗಿದ್ವಿ, ಅದರಲ್ಲಿ ಲಾಸ್ಟ್ 1 ಇಯರ್ ಬಿಫೋರ್ ಏನೋ ತೆಗೆದಿದ್ದಾರೆ. ಮತ್ತೆ ಅದ್ ಪ್ರಪೋಸಲ್ ಇಟ್ಟಿದ್ದಾರೆ ನಮ್ಮ ಅಸೋಸಿಯೇಷನ್ ಅವರು, ಗೋಯಿಂಗ್ ಆನ್ ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್. ಖೇಲೋ ಇಂಡಿಯಾಗೆ ನಮ್ಮ ಈಗಿನ ಜಾಯಿಂಟ್ ಸೆಕ್ರೆಟರಿ ಆಫ್ RSFI ಕರ್ನಾಟಕ ಜನರಲ್ ಸೆಕ್ರೆಟರಿ ಆಗಿರುವಂತ ಇಂದೂಧರ್ ಸೀತಾರಾಮ್, ಆಶಾ ಮೇಡಮ್ ಅಂತ ಅವರು ಇಬ್ಬರು ಗಂಡ ಹೆಂಡತಿ ಎಷ್ಟು ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡಿ ಆ ಖೇಲೋ ಇಂಡಿಯಾಗೆ ಎಷ್ಟು ತಿರುಗಿ ನಮ್ಮನ್ನ ಇನ್ವಾಲ್ವ್ ಆಗೋ ತರ ಮಾಡಿದ್ರು ಅನ್ನೋದು ನನಗೆ ಪರ್ಸನಲಿ ಗೊತ್ತು. ನಮ್ಮ ಕರ್ನಾಟಕ ಮಕ್ಕಳು ಖೇಲೋ ಇಂಡಿಯಾದಲ್ಲಿ ಬರಬೇಕು ಅಂತ ಅಲ್ಲಿ ಹೋಗಿ ಆಡಿ ಬಂದಿದ್ದಾರೆ. ನಮ್ಮ ಸ್ಟೇಟ್ ಇಂದ ಫಾಸ್ಟೆಸ್ಟ್ ಇಂಡಿಯನ್ ಪ್ಲೇಯರ್ ಅಂತ ಏನ್ ಕರಿತೀವಿ ನಮ್ಮ ಧನುಷ್ ಬಾಬು ಅಂತ, ಖೇಲೋ ಇಂಡಿಯಾದಲ್ಲಿ ಎಂಟ್ರಿ ತಗೊಂಡೋಗಿ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ.
3: ಒಳ್ಳೇದು ಅನಿಲ್ ಕುಮಾರ್ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ, ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳು.
4: ನನ್ನ ಹೆಸರು ಇಶಾನ್ ಅಂತ. ನಾನು ಸ್ಕೇಟಿಂಗ್ ಶುರು ಮಾಡಿದ್ದು ನನಗೆ 4 ವರ್ಷ ಇದ್ದಾಗ. ಸುಮಾರು 13 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಸ್ಕೇಟಿಂಗ್ ಯಾಕೆ ಮಾಡ್ತೀನಿ ಅಂದ್ರೆ, ನಂಗೆ ಸ್ಕೇಟಿಂಗ್ ಮಾಡಿದಾಗ ಒಂದ್ ಟೈಪ್ ಆಫ್ ಖುಷಿ ಇರುತ್ತೆ ನಂಗೆ. ಮತ್ತೆ ನಾನು ಯಾವಾಗ ಸ್ಕೇಟಿಂಗ್ ಶುರು ಮಾಡಿದ್ರು ನಂಗೆ ನಿಲ್ಲಿಸಬಾರ್ದು, ಮಾಡ್ತಾನೆ ಇರಬೇಕು, ನನಗೆ ಸ್ಕೇಟಿಂಗ್ ಅಂದ್ರೆ ಫುಲ್ ಇಷ್ಟ. ನಾನು ಚಿಕ್ಕವನಿದ್ದಾಗಿಂದಾನು ಸ್ಕೇಟಿಂಗ್ ಮಾಡ್ತಾನೆ ಇದ್ದೆ. 8 ಟೈಮ್ಸ್ ನ್ಯಾಷನಲ್ ಪ್ಲೇಯರ್ ನಾನು. ಮತ್ತೆ ಮೊನ್ನೆ 24th April ಚಂಡೀಗಢ್ ಅಲ್ಲಿ ನಮ್ಗೆ ನ್ಯಾಷನಲ್ ಕಾಂಪಿಟಿಷನ್ ನಡೆದಿತ್ತು. ಅಲ್ಲಿ ನಾವು ಕರ್ನಾಟಕ ಟೀಮ್ ಗೆ ಬ್ರಾನ್ಸ್ ಮೆಡಲ್ ತಗೊಂಡ್ಬಂದಿದೀವಿ. ಮತ್ತೆ ನಾನು ನ್ಯಾಷನಲ್ ಪ್ಲೇಯರ್ ಸುಮಾರು ಡಿಸಿಪ್ಲಿನ್ಸ್ ಅಲ್ಲಿ ಇದೀನಿ. ಸ್ಪೀಡ್ ಸ್ಕೇಟಿಂಗ್ ಅಲ್ಲಿ, ರೋಲರ್ ದರ್ಬಿಯಲ್ಲಿ, ಇನ್ಲೈನ್ ಫ್ರೀ ಸ್ಟೈಲ್ ಅಲ್ಲಿ, ಇನ್ಲೈನ್ ಡೌನ್ ಹಿಲ್ ಅಲ್ಲಿ, ಇನ್ಲೈನ್ ಆಲ್ಪೈನ್ ಅಲ್ಲಿ, ಐಸ್ ಸ್ಕೇಟಿಂಗ್ ಅಲ್ಲಿ, ರೋಲ್ ಬಾಲ್ ಅಲ್ಲಿ, ಈ ತರ ತುಂಬಾ ಅದರಲ್ಲಿ ನಾನು ನ್ಯಾಷನಲ್ ಪ್ಲೇಯರ್. ನನಗೆ 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ನಾನು ಇಲ್ಲಿ ಬಹಳ ಮಕ್ಕಳಿಗೆ ಟ್ರೈನ್ ಮಾಡ್ತೀನಿ, ಗೈಡೆನ್ಸ್ ಕೊಡ್ತೀನಿ. ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು. ನಾನು ಇಷ್ಟು ವರ್ಷ ನ್ಯಾಷನಲ್ಸ್ ಹೋಗಿದ್ದೀನಿ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೀನಿ, ಕರ್ನಾಟಕಗೆ ಮೆಡಲ್ ತಗೊಂಡ್ಬಂದಿದ್ದೀನಿ. ಇವಾಗ ನನ್ನ ಗುರಿ, ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಎಲ್ಲಾ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ.
5: ನನ್ನ ಹೆಸರು ನಿತಿನ್, ನಾನು 7th standard ಇವಾಗ. ಸ್ಕೇಟಿಂಗ್ ನ 7 years ಇಂದ ಮಾಡ್ತಾ ಇದ್ದೀನಿ. ನಾನು ಡಿಸ್ಟ್ರಿಕ್ಟ್ಸ್ ಅಲ್ಲಿ 20 medals ಮಾಡಿದೀನಿ, ಸ್ಟೇಟ್ ಅಲ್ಲಿ 32 medals ಮಾಡಿದೀನಿ, ನ್ಯಾಷನಲ್ಸ್ ಅಲ್ಲಿ 14 medals ಮಾಡಿದೀನಿ. ಅನಿಲ್ ಸರ್ ನನ್ನ ಮೇನ್ ಕೋಚ್. ನನ್ಗೆ ಸ್ಕೇಟಿಂಗ್ ಮಾಡಿದ್ರೆ ನಂಗೆ ಒಂಥರ ಎನರ್ಜೆಟಿಕ್ ಫೀಲ್ ಕೊಡುತ್ತೆ. ನಂಗೆ ಇಷ್ಟು ಸ್ಟ್ಯಾಮಿನಾ ಬಿಲ್ಡ್ ಮಾಡಿದೆ, ಇದು ನನ್ಗೆ ಫುಲ್ ಫಿಟ್ ಆಗಿ ಇರೋಕೆ ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ನಾನು ಇವಾಗ ನ್ಯಾಷನಲ್ಸ್ ಅಲ್ಲಿ ಇಷ್ಟು ಮೆಡಲ್ ಮಾಡಿದೀನಿ. ಒಂದ್ಸತಿ ಆದ್ರೂ ಇಂಟರ್ನ್ಯಾಷನಲ್ಗೆ ಹೋಗ್ಬೇಕಂತ ನನ್ನ ಗುರಿ.
6: ನನ್ನ ಹೆಸರು ಅಮೃತ. ನಾನು ಇವಾಗ 1st standard. 1 ವರ್ಷಗಳಿಂದ ಸ್ಕೇಟಿಂಗ್ ಮಾಡಕ್ ಶುರು ಮಾಡಿದೀನಿ. ನನ್ನ ಹತ್ರ 10 medals ಇದೆ ಡಿಸ್ಟ್ರಿಕ್ಟ್ ಲೆವೆಲ್. ಸ್ಟೇಟ್ ಲೆವೆಲ್ ಅಲ್ಲಿ ನನ್ಗೆ 4 medal ಗೆದ್ದಿದ್ದೀನಿ. ನಾನು ನ್ಯಾಷನಲ್ಸ್ಗೂ ಹೋಗಿದ್ದೀನಿ.
7: ನನ್ನ ಹೆಸರು ನಿಶಾ ಗರಡಿ. ನಾನು ಈಗ 8th ತರಗತಿಯಲ್ಲಿ ಓದ್ತಿದ್ದೀನಿ. 2.5 ವರ್ಷಗಳಿಂದ ಸ್ಕೇಟಿಂಗ್ ಆಡುತ್ತಿದ್ದೇನೆ. ನಾನು ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 16 medals ಗೆದ್ದಿದ್ದೀನಿ. ಸ್ಟೇಟ್ ಮತ್ತು ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಿದ್ದೇನೆ. ಸ್ಪೀಡ್ ಸ್ಕೇಟಿಂಗ್ ಜೊತೆಗೆ ಒಂದು ಹೊಸ ಡಿಸಿಪ್ಲಿನ್ ಅನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನಂಗೆ ಸ್ಕೇಟಿಂಗ್ ಇಷ್ಟ, ಯಾಕಂದ್ರೆ ಅದ್ ನಂಗೆ ಫೋಕಸ್ಡ್ ಆಗಿ ನಂಗೆ ಮಾಡಕ್ಕೆ ಕೊಡತ್ತೆ, ಮತ್ತೆ ನನ್ಗೆ ಮೈಂಡ್ ಫ್ರೆಶ್ ಆಗಿ ಮಾಡುತ್ತೆ.
8: ನನ್ನ ಹೆಸರು ಪುನರ್ವಿ ಎಸ್ ಕುಮಾರ್. ನಾನು 9 ವರ್ಷ. ನಾನು 3 ವರ್ಷದಿಂದ ಸ್ಕೇಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಆರ್ಯನ್ ಸ್ಕೇಟರ್ಸ್ ಇಂದ. ನಾನು ಐಸ್ ಹಾಕಿ, ನಾರ್ಮಲ್ ಹಾಕಿ ಮತ್ತೆ ಸ್ಕೇಟಿಂಗ್ ಮಾಡ್ತಾ ಇದ್ದೀನಿ. ನಾನು ಐಸ್ ಹಾಕಿಲಿ 1 gold ಮತ್ತೆ ಹಾಕಿಲಿ 1 bronze ಮತ್ತೆ ನಾನು ಸ್ಕೇಟಿಂಗ್ ಅಲ್ಲಿ 32 total medals ಆಗಿದೆ. ಸ್ಟೇಟ್ ಅಲ್ಲಿ 4 medals, ನನಗೆ ಇಂಟರ್ ಡಿಸ್ಟ್ರಿಕ್ಟ್ ಅಲ್ಲಿ 25 medals.
9: ನನ್ನ ಹೆಸರು ನಾಗಳ್ಳಿ ಮುರುಗನ್. ನಾನು ಒಂದು ನ್ಯಾಷನಲ್ 1 champion ಮತ್ತು ನಾನು ನನ್ನ ಸ್ಕೇಟಿಂಗ್ ಜರ್ನಿನಲ್ಲಿ ನಾನು ಟೋಟಲ್ 13 years ನ ಸ್ಪೆಂಡ್ ಮಾಡಿದ್ದೆ. ಥ್ರೂ ಔಟ್ ಮೈ 13 years ಆಫ್ ಸ್ಕೇಟಿಂಗ್ ಜರ್ನಿ ನಾನು ಐಸ್ ಸ್ಕೇಟಿಂಗ್ ಆಡಿದ್ದೆ, ಸ್ಪೀಡ್ ಸ್ಕೇಟಿಂಗ್ ಆಡಿದ್ದೆ, ರೋಲರ್ ಹಾಕಿ ಆಡಿದ್ದೆ, ರೋಲರ್ ದರ್ಬಿ ಆಡಿದ್ದೆ, ರೋಲ್ ಬಾಲ್ ಆಡಿದ್ದೆ, ಇನ್ನು ಹಲವಾರು ಮಲ್ಟಿ ಡಿಸಿಪ್ಲಿನ್ಸ್ ಆಡಿದ್ದೆ. ನಾನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನು ಪಡೆದಿದ್ದೇನೆ. ಹಲವಾರು ಡಿಸ್ಟ್ರಿಕ್ಟ್ ಮತ್ತೆ ಸ್ಟೇಟ್ ಮೆಡಲ್ಸ್ ಅನ್ನು ನಾನು ಗೆದ್ದಿದ್ದೀನಿ. ರೀಸೆಂಟ್ ಆಗಿ ನಾನು ಇಂಡಿಯಾ ಸ್ಟೇಟ್ ಗೇಮ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್ ಅನ್ನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಗೆದ್ದಿದ್ದಿ. ರೋಲರ್ ದರ್ಬಿ ಅನ್ನೋ ಡಿಸಿಪ್ಲಿನ್ ಅಲ್ಲಿ ನಾವು ವಿನ್ ಮಾಡಿದೀವಿ. ಲಾಸ್ಟ್ 2 years ಇಂದ ನಾನು ಕರ್ನಾಟಕ ಟೀಮ್ ಕ್ಯಾಪ್ಟನ್ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂಡರ್ ಮೈ ಕರ್ನಾಟಕ ಕ್ಯಾಪ್ಟನ್ಸಿ ನಾನು ಈ ಬ್ರಾನ್ಸ್ ಮೆಡಲ್ ಅನ್ನು ಗೆದ್ದಿ ತರಲಿಕ್ಕಾಯ್ತು. ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್, ಕರ್ನಾಟಕ ರೋಲರ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, SOB ಭಾರತ್ ಅಂಡ್ ಸಾಯ್ ಸ್ಪೋರ್ಟ್ಸ್, ಇವೆಲ್ಲರೂ ನನಗೆ ಕಾನ್ಸ್ಟೆಂಟ್ ಸಪೋರ್ಟ್ ಕೊಡೋದ್ರಿಂದ ನಾನು ಇಷ್ಟೊಂದು ಅಚೀವ್ ಮಾಡೋದಕ್ಕೆ ಪಾಸಿಬಲ್ ಆಯ್ತು ನನಗೆ. ಸ್ಕೇಟಿಂಗ್ ನಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಇದರಲ್ಲಿ ಗ್ರೂಪ್ ಗೇಮ್ಸ್ ಇದಾವೆ. ಗ್ರೂಪ್ ಗೇಮ್ಸ್ ಅಲ್ಲಿ ಅಂತಂದ್ರೆ ನಾನು ಸದ್ಯಕ್ಕೆ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲಿ ರೋಲರ್ ಹಾಕಿ ಮತ್ತೆ ರೋಲರ್ ದರ್ಬಿ ಅಂತ. ರೋಲರ್ ಹಾಕಿನಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಫಾರ್ವರ್ಡ್ 4 players ಇರ್ತಾರೆ ಮತ್ತೆ ಒಂದು ಗೋಲ್ ಕೀಪರ್ ಇರ್ತಾನೆ. ಸೊ ಅದರಲ್ಲಿ 5 members ಅಟ್ ಎ ಟೈಮ್ ಆಡ್ತಿರ್ತಾರೆ. ಸೊ ಕರ್ನಾಟಕ ಒಂದ್ ಟೀಮ್ ಮತ್ತೆ ಅಪೋಸಿಟ್ ಇನ್ನೊಂದು ಸ್ಟೇಟ್ ಇಂದ ಬೇರೆ ಟೀಮ್ ಇರ್ತಾರೆ. ಈ ತರ ಒಂದು ಯೂಸಿಂಗ್ ಸ್ಟಿಕ್ ಅಂಡ್ ಬಾಲ್ ಗೋಲ್ಸ್ ನ ಸ್ಕೋರ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಯಾರಿಗೆ ಹೆಚ್ಚು ಗೋಲ್ಸ್ ಅನ್ನೋದು ಸ್ಕೋರ್ ಆಗಿರುತ್ತೆ ಅವ್ರಿಗೆ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದೇ ತರ ನಾವು ಸ್ಕೇಟ್ಸ್ ಹಾಕೊಂಡು ಹಾಕಿ ಆಡೋದನ್ನ ರೋಲರ್ ಹಾಕಿ ಅಂತ ಕರಿತೀವಿ. ಇದೇ ತರ ರೋಲರ್ ದರ್ಬಿ ಅಂತ ಇದೆ. ರೋಲರ್ ದರ್ಬಿ ನಲ್ಲಿ ಹೆಂಗೆ ಅಂತಂದ್ರೆ 5 members ಪ್ಲೇ ಮಾಡ್ತೀವಿ ಒಳಗಡೆ 2 ಟೀಮ್ ಇಂದ. ಟೋಟಲ್ 10 members ಗೇಮ್ ಅದು. ಕರ್ನಾಟಕದಿಂದ 5 members, ಬೇರೆ ಸ್ಟೇಟ್ ಇಂದ 5 members ಆಡ್ತಾ ಇರ್ತೀವಿ. ಅದ್ರ
10: ಮಧ್ಯದಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಜಾಮರ್ ಅಂತ ಒಬ್ರು ಹಿಂದೆ ನಿಂತಿರ್ತಾರೆ, ಮಧ್ಯದಲ್ಲಿ ಬ್ಲಾಕರ್ಸ್ ಅಂತ ಇರ್ತಾರೆ, ಮುಂದೆ ಪಿವಟ್ ಅಂತ ಇರ್ತಾರೆ. ಜಾಮರ್ ಗೆ ನಾವು ಬ್ಲಾಕರ್ಸ್ ಆಗಿ ನಮ್ಮ ಓನ್ ಜಾಮರ್ ಗೆ ನಾವು ಸ್ಪೇಸ್ ಮಾಡಿಕೊಡ್ಬೇಕಾಗತ್ತೆ. ಅದೇ ತರ ಪ್ಯಾರಲಲ್ ಆಗಿ ಅಪೋಸಿಟ್ ಬ್ಲಾಕರ್ಸ್ ನ ನಮ್ಮ ಜಾಮರ್ ನ ಬ್ಲಾಕ್ ಮಾಡ್ತಾ ಇರ್ತಾರೆ. ಕರ್ನಾಟಕ ಜಾಮರ್ ಬಂದ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಪಾಯಿಂಟ್ಸ್ ಚೇಸ್ ಮಾಡಿಕೊಂಡು ಓವರ್ ಲ್ಯಾಪ್ ಮಾಡಿದಾಗ ಅವರೆಷ್ಟು ಜನನ ಹಿಂದೆ ಹಾಕಿ ಕ್ಲೋಸ್ ಮಾಡ್ತಾರೋ ಜಾಮ್ ನ ಅಷ್ಟು ಪಾಯಿಂಟ್ಸ್ ಅನ್ನು ಗೆಲ್ತಾರೆ. ಇದೇ ತರ ರೋಲರ್ ದರ್ಬಿ ಅಂತ ಇರುತ್ತೆ. ಸೊ ಸ್ಕೇಟಿಂಗ್ ಅಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಗ್ರೂಪ್ ಗೇಮ್ಸ್ ಹಲವಾರು ಇದಾವೆ.
1: ಇದುವರೆಗೆ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳನ್ನ ಕೇಳಿದ್ರಿ. ಪ್ರಸ್ತುತಿ ಭಾರತೀ ನಾಗರಮಠ, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

102.2 ಮೆಗಾಹೆರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಸ್ಟುಡಿಯೋದಲ್ಲಿ ಸಮಯ 10:02. ಇನ್ನು ಮುಂದೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. ಮೊದಲಿಗೆ ಕೇಳಿ ನೇನನ್ನ ಗೆಲ್ಲಲಾರೆ ಚಿತ್ರದ ಈ ಗೀತೆಯನ್ನ. ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಜೀವುದಯ ಶಂಕರ್, ಸಂಗೀತ ಇಳಯರಾಜ ಅವರದ್ದು.

0: ಕೊಡಿ
1: ಬಿತ್ತ ಕಜಂ ಬಿತ್ತ ಕಜಂ.
0: ಅಯ್ಯೋ ಹೆಣ್ಣೆ ಮುಂಕದಿಣ್ಣೆ
1: ಬಿತ್ತ ಕಜಂ ಬಿತ್ತ ಕಜಂ.
0: ಬಿಡನು ನಿನ್ನ ಬಚ್ಚಿನ್ನ ಕುಣಿದು ಕುಣಿದು ದಣಿವಾಯ್ತೇನು ಬೆವರಿ ಬೆವರಿ ಸುಸ್ತಾಯ್ತೇನು. ಗಡಗಡೆ ನೀರು ಕುಡಿದು ಸಿರಿಸಿರಿ ಎಂದು ಸಿಡಿದು ಬುರುಬುರು ಎಂದು ನಡೆದು ಮನಗಡೆ ತಿರುಗುಬಿಯಾ.
2: ಇನ್ನು ಮುಂದೆ ಕೇಳಿ ವಿಜಯ್ ಭಾಸ್ಕರ್ ಅವರ ಸಂಗೀತವಿರುವ ಮಾನಸ ಸರೋವರ ಚಿತ್ರದ ಈ ಗೀತೆಯನ್ನ ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

0: ಈಗ ಕೇಳಿ ಮಕ್ಕಳ ಸೈನ್ಯ ಚಿತ್ರದ ಈ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಶಶಿರೇಖಾ ಅವರ ಧ್ವನಿಯಲ್ಲಿರುವ ಈ ಗೀತೆಯ ಸಾಹಿತ್ಯ ಅರಣ್ ಜಯಗೋಪಾಲ್ ಅವರದು. ಸಂಗೀತ ನೀಡಿದ್ದಾರೆ ಎಂಎಸ್ ವಿಶ್ವನಾಥನ್.
1: ಬುದ್ಧಿವಂತ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸ್ತಿ ಇವರು. ಪ್ರೀತಿಯನ್ನು ತೋಟದಲ್ಲಿ ಮುದ್ದು ಮಾತ ಜನ ಚಲ್ಲಿ ನಗುವಂತ ಹೂಗಳಿಬ್ಬರು. ಅರೆ ಹನುಮಂತ.

ಮಾಡಲು ಸುಮಾಯ ಮಾಡಿಟ್ಟಲಾಡು. ಅರೆ ಹನುಮಂತ ಎಲ್ಲ ಜಾಂಬಂತ ಮಿತಿಮಿತಿ ಇಲ್ಲ ಕಾಟ ಬಲು ತುಂಟಾಟ ಬರು ಚಲ್ಲ.

0: ಹುಟ್ಟಿನಂತ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸೆ ಇವರು. ಪ್ರೀತಿಯನ್ನು ತೋಟದಲ್ಲಿ ಮುದ್ದು ಮಾತ ಜನ ಚಲ್ಲಿ ನಗುವಂತ ಕಂಡಿಬರು. ಹುಟ್ಟಿನಂತ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸೆ ಇವರು. ಪ್ರೀತಿಯನ್ನು ತೋಟದಲ್ಲಿ ಮುದ್ದು ಮಾತ ಜನ ಚಲ್ಲಿ ನಗುವಂತ ಹೋಗಳಿಬರು.
1: ಈಗ ಆಲಿಸಿ ಶ್ರೀ ಉದಯಶಂಕರ್ ಅವರ ಅವಳ ಹೆಜ್ಜೆ ಚಿತ್ರದ ಈ ಗೀತೆಯನ್ನ. ರಾಜನಾಗೇಂದ್ರ ಅವರ ಸಂಗೀತವಿರುವ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ ಇದು. ಚಿ ಉದಯಶಂಕರ್ ಅವರ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಜಾನಕಿ ಅವರು ಹಾಡಿರುವ ಗಾಳಿಮಾತು ಚಿತ್ರದ ಈ ಗೀತೆಯನ್ನ ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆಗೆ ಟಿ ಉದಯಶಂಕರ್ ಅವರ ಚಿತ್ರ ಸಾಹಿತ್ಯವಿದೆ.

ಇದುವರೆಗೂ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಮೂಡಿಬಂತು. ಆಕಾಶವಾಣಿ ಹಾಸನ, ಈಗ ಸಮಯ 10:30 ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್ ಪ್ರಸಾರವಾಗುವುದು.